ಪ್ರೀತಿಯ ಜನಧ್ವನಿ ಕೇಳುವರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026 ಇಸವಿಯ ಸೆಪ್ಟೆಂಬರ್ ತಿಂಗಳ 13 ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಸುನಾದ, 8:45 ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುವರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಆದ್ಮೇಲೆ ಒಂದ್ ಎರಡು ವರ್ಷ ಅತ್ತೆ ಸೊಸೆಯಂದ್ರು ಚೆನ್ನಾಗಿ ಇದ್ರಪ್ಪ ಅವರು. ಎರಡು ವರ್ಷಗಳ ನಂತರ ಸಣ್ಣ ಪುಟ್ಟ ತಕರಾರು ಬರೋಕ್ ಶುರು ಆಯ್ತು. ಇದು ಯಾವಾಗ್ಲೂ ಹಾಗೆ, ಜೊತೆಗೆ ಇದ್ದ ಹಾಗೆ ಅವರ ಒಳ್ಳೆತನ ಜೊತೆ ಕೆಟ್ಟ ಗುಣಗಳು ಗಮನಕ್ಕೆ ಬರೋಕ್ ಶುರು ಆಗ್ತವೆ. ಜಗಳ ಶುರು ಆಯ್ತು, ಸಣ್ಣ ಸಣ್ಣ ತಪ್ಪುಗಳು ದೊಡ್ಡದಾಗ ಶುರು ಆಯ್ತು. ದಿನನಿತ್ಯ ಜಗಳ ಮಾಡೋದೇ ಉದ್ಯೋಗ ಆಯ್ತು ಇಬ್ಬರಿಗೂ. ಮನೆ ಜನರಿಗೆ ಸಾಕಾಗೋಯ್ತು, ದಿನ ಬೆಳಗ್ಗೆ ಜಗಳ, ಮಗನ ಹುಚ್ಚಿಡಿಯಂಗಾಯ್ತು. ಆದ ತಾಯಿಗೆ ಸಮಾಧಾನ ಮಾಡೋಕ್ಕಾಗಲ್ಲ, ಹೆಂಡತಿಗೆ ಬುದ್ಧಿ ಹೇಳೋಕ್ಕಾಗಲ್ಲ, ಸೊರಗೋದ ಪಾಪ. ಆಗಿರುವಾಗ ಒಬ್ಬ ಸ್ನೇಹಿತ ಅವನು ಹೇಳ್ದ, ನೋಡೋ ಈ ಪಕ್ಕದ ಊರಲ್ಲಿ ಒಬ್ಬರು ಸಾಧಕರಿದ್ದಾರೆ, ಯೋಗಿಗಳಿದ್ದಾರೆ, ಇಂಥ ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸ್ತಾರೆ ಅವ್ರು, ಹೋಗು ಅಂತ ಹೇಳ್ದ. ಮಾಡೇ ಬಣ್ಣ ಪ್ರಯೋಗ ಅಂತ ಹೇಳಿ ಹೆಂಡತಿನ ಹೆಂಗೋ ಸಮಜಾಯಿಸಿ ಮಾಡಿಕೊಂಡು ಅವ್ರ ಕಡೆ ಕರ್ಕೊಂಡು ಹೋದ. ಅವ್ರ ಮೊದಲು ಮಗನನ್ನು ಕೇಳ್ಕೊಂಡ್ರು, ಏನಾಯ್ತು ಅಂತ ಕೇಳಿದ್ರು. ಈತ ಹೇಳ್ದ, ಅತ್ತೆ ಸೋಸೆ ಜಗಳ ತಡ್ಕೊಳಕ್ಕಾಗಲ್ಲ ಸರ್, ಅಷ್ಟಾಗಿದೆ ಅಂತ ಆತನ ಹೊರಗೆ ಕಳಿಸಿ ಎಲ್ಲ ಹಿರಿಯರು ಹೇಳೋ ಹಾಗೆ ಆಕೆ ಹೇಳಿದ್ರು, ಅಮ್ಮ ಮುದುಕಿಗೆ ತೊಂದರೆ ಕೊಟ್ಟರೆ ಒಳ್ಳೇದಲ್ಲಮ್ಮ, ನೀನು ಸಣ್ಣ ವಯಸ್ಸಿನವಳು, ಆಕೆ ನೋಡ್ಕೋಬೇಕಲ್ಲ ಅಂತೇನು ಒಳ್ಳೆ ಮಾತು ಹೇಳಿದ್ರು. ಬೆಂಕಿ ಆಗ್ಬಿಟ್ಲು ಸೊಸೆ, ಏನ್ರಿ ಇದನ್ನ ಹೇಳೋಕೆ ನಾನು ಕರೆಸಿದ್ರೆ ನೀವು, ನನಗೆ ಗೊತ್ತು ನೀವೆಲ್ಲ ಸೇರಿ ಸಂಚು ಮಾಡಿದ್ದೀರಿ, ಬರೀ ನನಗೆ ಬುದ್ಧಿ ಹೇಳ್ತೀರಿ, ನೀವು ಅಮುದಕ್ಕೆ ಏನು ಹೇಳಲ್ವಾ ನೀವು ಅಂತ ಜೋರು ಮಾಡಿದ್ರು. ಯೋಗಿಗಳು ಹೇಳಿದಂತ, ಅಮ್ಮ ಅಮ್ಮ ಕೋಪ ಮಾಡ್ಕೋಬೇಡ, ಇದು ಒಂದು ಸಲಹೆ, ಇನ್ನೊಂದು ಸಲಹೆ ಬೇರೆ ಇದೆ ನನಗೆ, ಮೊದಲಿಂದ ಇಷ್ಟ ಆಗ್ತಿದ್ರೆ ಎರಡನೇ ದಿನ ಖಂಡಿತ ಇಷ್ಟ ಆಗತ್ತೆ ಅದ್ರು, ಏನದು ಅಂತ ಹುಬ್ಬೇರಿಸಿದ್ಲಕ್ಕೆ. ಗುಟ್ಟಾಗಿ ಹೇಳೋಂಗೆ ಹೇಳಿದ್ರು, ಅಮ್ಮ ನಿನಗಿರು ಅತ್ತೆ ತೊಂದರೆ ತಾನೆ? ಹೌದು. ಆಕೆ ಇಲ್ದಿದ್ರೆ ಆಯ್ತಲ್ಲ ಅಂದ್ಲು. ಇಲ್ಲದೇ ಇರೋಕೆ ನಮ್ಮಲ್ಲೇ ಇದ್ದಾಳಲ್ಲ ಆಕೆ, ಏನಾಗ್ಬೇಕು ಆಕೆಗೆ ಅಂತ ಪ್ರಶ್ನೆ ಕೇಳಿದ್ಲು ಸೊಸೆ. ನೋಡಮ್ಮ ನನ್ನ ಹತ್ರ ಒಂದು ವಿಶೇಷ ಇದೆ, ಸರಿಯಾಗಿ ಕೇಳಿಸ್ಕೊ, ಅದೊಂದು ವಿಷ ನಿನಗೆ ಕೊಡ್ತೇನೆ, ಅದನ್ನು ದಿನ ಅರ್ಧ ಚಮಚ ಹಾಲಲ್ಲಿ ಹಾಕ್ಕೊಡ್ಬೇಕು. ಅದು ವಿಶೇಷ ವಿಷ ಅಂತ ಹೇಳಿದ್ನಲ್ಲ, ಯಾಕೆ ಗೊತ್ತಾ, ವಿಷ ತೊಗೊಂಡ ತಕ್ಷಣ ಮುದುಕಿ ಸತ್ತೋಗ್ಬಿಟ್ರೆ ಅಪವಾದ ನಿನ್ನ ಮೇಲೆ ಬರುತ್ತೆ. ಅದು ಇದು ನಿಧಾನವಾದಂಥ ವಿಷ, ಸ್ವಲ್ಪ ಆಗಿ ಒಂದು 6 ವರ್ಷ ಆಗೋದ್ರೊಳಗೆ ಆಕೆ ಸತ್ತೋಗ್ತಾಳೆ. ಅದಕ್ಕಿಂತ ವಿಶೇಷ ಅಂದರೆ ಅದು ವಿಷ ಅಂತ ಯಾರಿಗೂ ಗೊತ್ತಾಗಲ್ಲ, ಯಾವ ವೈದ್ಯನಿಗೂ ಗೊತ್ತಾಗಲ್ಲ, ಪತ್ತೆ ಮಾಡೋ ಸಾಧ್ಯ ಇಲ್ಲ, ಇನ್ಮೇಲೆ ಸಂಶಯ ಬರಲ್ಲ. ಆದ್ರೆ ಒಂದು ಕಂಡೀಷನ್, ಈ ವಿಷ ಹಾಕುವಾಗ ಆಕೆ ಜೋಡಿ ಜಗಳಾಡ್ಬೇಡ. ಆಕೆ ಜಗಳಾಡಿದ್ರೆ ನೀನು ತಾಳ್ಮೆ ನಗ್ನಗ್ತಾ ಇರು, ಆಕೆಗೆ ಏನು ಇಷ್ಟನೋ ಅದು ಮಾಡಿಕೊಡು. ಇರೋದೇ 1 ವರ್ಷ ತಾನೇ ಆಕೆ, 2 ದಿವಸ ಇರ್ತಾಳೆ. ಮತ್ತಿನ್ನೊಂದು, ಈ ಜಗಳಾಡ್ತಾ ಇದ್ದ ಮುದುಕಿ ಸತ್ತೋದ್ರೆ ಸೊಸೆ ತೊಂದರೆ ಕೊಟ್ಲು ಒಂದು ಮುದುಕಿ ಸತ್ತೋದ್ರು ಅಂತಾಳೆ. 1 ವರ್ಷ ಚೆನ್ನಾಗಿ ಪ್ರೀತಿ ನಡ್ಸ್ಕೊಂಡು ಹೋಗ್ಬಿಡಕ್ಕೆನ ಜನ ಅಂತಾರೆ, ಪಾಪ ಇಷ್ಟು ಪ್ರೀತಿ ತೋರಿಸಿದ್ರೆ ಮುದುಕಿ ಸತ್ತೋಯ್ತು ಅಂತಾರೆ, ನಿನ್ನ ಮೇಲೆ ಅಪಾದನ ಬರಲ್ಲ, ತುಂಬ ಪ್ರೀತಿ ತೋರಿಸೋ ಅಂದ್ರು. ಆಯ್ತು, ನಕ್ಕೊಂಡು ಬಂದ್ಲಾಕೆ ಅತ್ತೆ ಮೇಲೆ ತುಂಬ ಪ್ರೀತಿ ತೋರಿಸೋದು ಇರಲಿಲ್ಲ, ತೋರಿಸ್ಕೊಂಡು ಕೊಂದ್ಲು. ಆಕೆ ಹೇಳ್ದಂಗೆ ಆಕೆ ಏನು ಕೇಳ್ತಾಳೆ ಮಾಡೋದು, ಅತ್ತೆ ನೀವು ಕೂತ್ಕೊಳ್ಳಿ ಮಾಡಬೇಡಿ, ನಾ ಮಾಡ್ತೀನಿ ಕೂತ್ಕೊಳ್ಳಿ, ನಿಮಗೇನು ತಿಂಡಿ ಬೇಕು ಹೇಳಿ ಮಾಡಿಕೊಡ್ತೀನಿ. ಔಷಧಿ ಹಾಕೋದು ಮರೀಲಿಲ್ಲ, ವಿಷ ಹಾಕೋದು ಮರೀಲಿಲ್ಲ ದಿನ. ಅತ್ತೆಗೆ ಅನ್ಸೋಕೆ ಶುರು ಆಯಿತು, ಮೊದಮೊದಲು ಆಶ್ಚರ್ಯ ಆಯಿತು, ನಾಟಕ ಮಾಡ್ತಾಳೆ ಇವಳು ಅನ್ನಿಸ್ತು. ಆಮೇಲೆ ಪ್ರೀತಿ ಬಂತು, ಪಾಪ ನನಗೋಸ್ಕರ ಎಷ್ಟೆಲ್ಲ ಮಾಡ್ತದ ಹುಡುಗಿ ಇದು, ನಾನೇ ಹೊರಟಾಗಿ ನೋಡ್ಕೋತೀನಲ್ಲ ಅಂತ ಆಕೆನ ಪ್ರೀತಿ ತೋರ್ಸೋಕೆ ಶುರು ಮಾಡಿದ್ರು. 1-6 ತಿಂಗಳು ಆಗೋದ್ರೊಳಗೆ ಇಬ್ಬರು ಒಬ್ಬರನ್ನೊಬ್ಬರನ್ನ ಎಷ್ಟು ಪ್ರೀತಿ ಮಾಡೋಕೆ ಶುರು ಮಾಡಿದ್ರು ಅಂದರೆ ಬಿಟ್ಟಿರೋಕ್ಕಾಗಲ್ಲ. ಅತ್ತೆ ಸೊಸೆ ಅಂತ ಹೇಳಬೇಕು ಮಂದಿಗೆ, ತಾಯಿ ಮಗಳಿದ್ದಂಗಿದ್ರು. ಒಂದು ದಿವಸ ಸೊಸೆ ಆ ಯೋಗಿ ಕೆಳಗಡೆ ಬಂದ್ಲು, ಕಾಲಿಗೆ ಬಿದ್ದಲು, ಹೋ ಅಂತ ಹತ್ತುಬಿಟ್ಲು. ಏನಾಯ್ತಮ್ಮ ಅತ್ತೆಗೇನಾಯ್ತು ಅಂತ ಕೇಳಿದ್ರು. ಆಕೆಯಲ್ಲಿ, ಸ್ವಾಮಿ ನಮ್ಮ ಅತ್ತೆ ದೇವರಂಥವ್ರು, ನಾನು ತಿಳ್ಕೊಳ್ಳಾರ್ದೆ ಜಗಳಾಡ್ತಿದ್ದೆ, ಇಷ್ಟು ದಿವಸ ವಿಷ ಹಾಕ್ಬಿಟ್ಟಿದ್ದೇನೆ, ಆದರೂ ಸಾಯೋದು ಬೇಡ ಸ್ವಾಮಿ, ಅದಕ್ಕೇನಾದರೂ ಬೇರೆ ಔಷಧಿ ಇದ್ದರೆ ಕೊಡಿ ಬದುಕಿಸುವಂಥದ್ದು ಅಂತ ಹತ್ಲು. ಯೋಗಿಗಳು ಹೇಳಿದ್ರಂತೆ, ಚಿಂತೆ ಮಾಡಬೇಡಮ್ಮ, ನಾ ಕೊಟ್ಟದ್ದು ವಿಷ ಅಲ್ಲ, ಪುಡಿ ಸಕ್ಕರೆ ಕೊಟ್ಟದ್ದು, ಅದು ಆಕೆ ಕೃಷ ಅಲ್ಲ, ಅದು ನಿನ್ನ ಹೃದಯದ ವಿಷ ತೆಗೆಯುವಂಥ ಔಷಧಿ ನಾನು ಕೊಟ್ಟದ್ದು ಅಂತ ಹೇಳಿದ್ರಂತೆ. ಅತ್ತೆ ಸೊಸೆ ತಾಯಿ ಮಗಳಂಗೆ ಚೆನ್ನಾಗಿ ಬದುಕಿದ್ರು. ನಾವು ಹಾಗೆ ಅಲ್ವಾ ಸ್ವಾಮಿ, ಮತ್ತೊಬ್ಬರ ತಪ್ಪುಗಳನ್ನು ನೋಡ್ತಾ ಹೋದರೆ ಮನಸ್ಸು ಕೆಟ್ಟ ಹೋಗ್ತದೆ, ಬದಲಾಗಿ ಅವ್ರು ಇರುವಂಥ 4 ಒಳ್ಳೆ ಗುಣಗಳನ್ನು ನೆನೆಸ್ತಾ ಹೋದರೆ ಬದುಕು ಸುಂದರ ಆಗ್ತದೆ, ಮನಸ್ಸಿನಲ್ಲಿರೋ ವಿಷ ಕಳೆದು ಹೋಗ್ತದೆ, ಹಾಗಾದರೆ ನಮ್ಮ ಸಂಬಂಧಗಳು ತುಂಬ ಗಟ್ಟಿ ಆಗ್ತದೆ, ಜಗತ್ತಿನಲ್ಲಿ ಪ್ರೀತಿ

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ, ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ, ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ, ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ವಾರ್ತೆಗಳ ವಿವರ: ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶಿಸಿದ್ದು ಮಕ್ಕಳ ಬಾಲ್ಯದ ರಕ್ಷಣೆ ಸರ್ಕಾರದ ಹೊಣೆ ಎಂದು ತಿಳಿಸಿದ್ದಾರೆ. ನಿನ್ನೆಯವರೆಗೆ ಒಟ್ಟು 962 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 16,951 ಸ್ಥಳಗಳನ್ನು ಪರಿಶೀಲಿಸಿ 800 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಂಗಳೂರು ನಗರದಲ್ಲಿ 503 ಮಕ್ಕಳು, ವಿಜಯಪುರದಲ್ಲಿ 72, ತುಮಕೂರಿನಲ್ಲಿ 33 ಹಾಗೂ ಬೆಳಗಾವಿಯಲ್ಲಿ 12 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಹಾಗೂ ಬಾಲನ್ಯಾಯ ಕಾಯ್ದೆ ಅಡಿ ವಿಜಯಪುರದಲ್ಲಿ 3 ಮತ್ತು ಕೊಡಗಿನಲ್ಲಿ 2 ಸೇರಿ ಒಟ್ಟು 23 ಪ್ರಕರಣಗಳು ದಾಖಲಾಗಿವೆ. ರಕ್ಷಿಸಲಾದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಹಾಗೂ ಪೋಷಕರಿಗೆ ಹಸ್ತಾಂತರಿಸಲಾಗಿದೆ. ಪರಿಸರ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಜನೋಪಯೋಗಿಯಾಗಿ ಬಳಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಯುವ ಪದವೀಧರರಿಗೆ ಕರೆ ನೀಡಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವದಲ್ಲಿ 20 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 112 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನಿಸಿ ಮಾತನಾಡಿದರು. ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಡಾ ಕೃಷ್ಣ ದೀಕ್ಷಿತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಸಾಹಿತಿ ಎಸ್ಎಂ ಜನವಾಡಕರ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಯ್ಯ ಸ್ವಾಮಿ ಕಮಠಾಣ್ ಅವರಿಗೆ ಗಣ್ಯರು ಗೌರವ ಡಾಕ್ಟರೇಟ್ ಪ್ರದಾನಿಸಿದರು. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಆಯೋಜಿತ ಬ್ರಿಕ್ಸ್ ಶೃಂಗಸಭೆ 2026 ಭಾರತ್ ಇನೋವೇಟ್ಸ್ ಉಪಕ್ರಮದ ಪ್ರದರ್ಶನ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿನ ಆವಿಷ್ಕಾರಗಳನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಪ್ರಮುಖ ವೇದಿಕೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಭಾರತ್ ಇನೋವೇಟ್ಸ್ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿರುವ

0: ಜಾಗತಿಕ ಪ್ರತಿನಿಧಿಗಳು ಮತ್ತು ಗಣ್ಯರನ್ನು ಅವರು ಸ್ವಾಗತಿಸಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆ ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ವಿಸ್ತರಿಸಲು ಬದ್ಧ ಎಂದರು. ಕರ್ನಾಟಕದ ಎರಡು ಪ್ರಮುಖ ಪ್ರಾಗೈತಿಹಾಸಿಕ ತಾಣಗಳಾದ ಯಾದಗಿರಿ ಜಿಲ್ಲೆಯ ಇಸ್ಲಾಂಪುರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ NCERT 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಸೇರ್ಪಡೆಗೊಂಡಿವೆ. ಆದಿಮಾನವರು ಮತ್ತು ನಾಗರಿಕತೆಯ ಆರಂಭ ಎಂಬ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾನವನ ವಿಕಾಸ, ಜೀವನ ಶೈಲಿ ಹಾಗೂ ಕಲ್ಲಿನ ಉಪಕರಣಗಳ ಬಳಕೆಯ ದಕ್ಷಿಣದ ಶಿಲಾಯುಗದ ಇತಿಹಾಸವನ್ನು ಪರಿಚಯಿಸಲಾಗುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞ ಹಾಗೂ ತಜ್ಞ ಸಮಿತಿ ಸದಸ್ಯ ಧಾರವಾಡದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್.
1: ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಪಠ್ಯಗಳಲ್ಲಿ ಪ್ರಾಕ್ತನ ಅಧ್ಯಯನಗಳನ್ನು ಸೀಮಿತ ರೀತಿಯಲ್ಲಿ ವರ್ಣಿಸಲಾಗುತ್ತಿತ್ತು. NCERT ಟೆಕ್ಸ್ಟ್ ಬುಕ್ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಪ್ರಾಕ್ತನ ಶಾಸ್ತ್ರವನ್ನು ಪರಿಚಯಿಸಲು ಪ್ರಮುಖ ಹೆಜ್ಜೆ ಇಟ್ಟು

0: ದಲ್ಲಿ ದಕ್ಷಿಣ ಭಾರತದ ನೆಲೆಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದನ್ನು ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಇತ್ತೀಚೆಗೆ ಪರಿಷ್ಕೃತಗೊಂಡ NCERT 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ ಎರಡು ಪ್ರಮುಖ ನೆಲೆಗಳ ಉಲ್ಲೇಖವನ್ನು ಮೊದಲ ಬಾರಿಗೆ ಕೊಡಲಾಗಿದೆ. ಈ ಸಂಪೂರ್ ಆದಿ ಹಳೇ ಶಿಲಾಯುಗದ 12 ಲಕ್ಷ ವರ್ಷ ಪುರಾತನ ನೆಲೆ ಯಾದಗಿರಿ ಜಿಲ್ಲೆಯಲ್ಲಿ ಇರತಕ್ಕಂತಹ ಒಂದು ನೆಲೆ ಮತ್ತು ನವಶಿಲಾಯುಗದ ಅತ್ಯಂತ ಬೃಹತ್ ನೆಲೆಯಾದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿವೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ವೈಜ್ಞಾನಿಕ ಸಮ್ಮೇಳನ 2026 December 28 and 29 ಬೆಳಗಾವಿಯಲ್ಲಿ ಆಯೋಜಿಸಲಿದೆ. ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆ ಈ ನಿರ್ಣಯ ಕೈಗೊಂಡಿದೆ. ಪರಿಷತ್ತಿನ ಗೌರವ ಮಾರ್ಗದರ್ಶಕರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಡಾ AS ಕಿರಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಪರಿಷತ್ತಿನ ನಿರ್ದೇಶಕ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕೊಳವಿ ಗ್ರಾಮದ ಬಸವರಾಜ್ ಹಟ್ಟಿಗೌಡರ್.
5: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಈ ತಿಂಗಳಲ್ಲಿ 4 ವಿಭಾಗವಾರು 100 ಯುವಕ ಯುವತಿಯರಿಗೆ 2 ದಿನದ ಪವಾಡಬಯಲು ತರಬೇತಿ ನಡೆಸಲಾಗುವುದು. ಅಕ್ಷರ ಚಿಗುರು ಅಡಿಯಲ್ಲಿ 700 ಜನ ಸಾಧಕರ ಕುರಿತು 100 ಪುಟಗಳ 5,000 ಕೃತಿಗಳಂತೆ ಮುದ್ರಿಸಿ ರಾಜ್ಯಾದ್ಯಂತ ಹಂಚುವುದು. ಹಾಸನದಲ್ಲಿ 1,260 ವಿದ್ಯಾರ್ಥಿನಿಯರಿಗೆ ಟೆಲಿಸ್ಕೋಪ್ ತರಬೇತಿ ನೀಡಿ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಮಕ್ಕಳಿಗೆ ಗೌರವಿಸುವ ಯೋಜನೆ. ವೈಜ್ಞಾನಿಕ ಪರಿಷತ್ ರಾಜ್ಯ ಕಚೇರಿಗೆ ದೊಡ್ಡಬಳ್ಳಾಪುರದಲ್ಲಿ ಕಟ್ಟಡ ನಿರ್ಮಿಸಲು ನಿರ್ಣಯಿಸಲಾಯಿತು. ಬರುವ December 28-29 2 ದಿನ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಲು ನಿರ್ಣಯಿಸಿ ವೈಜ್ಞಾನಿಕ ಪ್ರದರ್ಶನಗಳು, ಆಕಾಶಕಾಯ, ಮಿಲಿಟರಿ ಶಕ್ತಿ, ವಿದ್ಯಾರ್ಥಿಗಳ ದರ್ಶನಕ್ಕೆ ಏರ್ಪಡಿಸಲಾಗುವುದು. HN ಪ್ರಶಸ್ತಿ ಕೊಡಲಾಗುವುದು.
1: ರಂಗ ಶಿಕ್ಷಕ, ರಂಗಕರ್ಮಿ ಹಾಗೂ ಸಂಸ್ಕೃತಿ ಚಿಂತಕ ಚಿದಂಬರರಾವ್ ಜಂಬೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗ್ರಾಮದ ಸ್ವಗೃಹದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಹೊಸದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಪದವಿ ಪಡೆದಿದ್ದ ಜಂಬೆ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಹೆಗ್ಗೋಡಿನ ನೀನಾಸಂ ರಂಗಶಿಕ್ಷಣ ಕೇಂದ್ರ ಹಾಗೂ ಸಾಣೇಹಳ್ಳಿಯ ರಂಗಶಿಕ್ಷಣ ಕೇಂದ್ರದ ಪ್ರಾಂಶುಪಾಲರಾಗಿದ್ದ ಅವರು ಮೈಸೂರು ರಂಗಾಯಣದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಗಂಟೆಗೆ ಸಾಗರ ತಾಲೂಕು ಅಡ್ಡೇರಿ ಗ್ರಾಮದಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಖ್ಯಾತ ರಂಗಕರ್ಮಿಗಳಾದ ಡಾ ಪ್ರಕಾಶ್ ಹಾಗೂ ರಜನಿ ಗರುಡ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗಣೇಶ ಚತುರ್ಥಿಯ ಮುನ್ನಾ ದಿನವಾದ ಇಂದು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರೀಗೌರಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಗೌರಿ ಪೂಜೆ ಕೌಟುಂಬಿಕ ಸಂತೋಷ, ಸಾಮರಸ್ಯ ಹಾಗೂ ಶಾಂತಿಯನ್ನು ತಂದುಕೊಡುವ ನಂಬಿಕೆಯಿದೆ. ತಿಳಿರು ತೋರಣ ಹೂವುಗಳಿಂದ ಮನೆಗಳು ಸಿಂಗಾರಗೊಂಡಿದ್ದು ನಾಳೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಪಾರ್ವತೀದೇವಿಯ ಅವತಾರವಾದ ಗೌರಿದೇವಿಯನ್ನು ಇಂದು ಪೂಜಿಸಲಾಗುತ್ತಿದೆ. ಸ್ವರ್ಣಗೌರಿ ವ್ರತವನ್ನು ಸಹ ಮಹಿಳೆಯರು ಆಚರಿಸುತ್ತಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಸುರಕ್ಷತೆ ಹಾಗೂ ಸುಗಮ ಪ್ರಯಾಣ ಖಾತ್ರಿಪಡಿಸಲು ರೈಲ್ವೆ ರಕ್ಷಣಾ ಪಡೆ, ಬೆಂಗಳೂರು ವಿಭಾಗ ಪ್ರಮುಖ ರೈಲು ನಿಲ್ದಾಣಗಳು ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಬಲಪಡಿಸಿದೆ. ಆರ್ಪಿಎಫ್ ಹೆಚ್ಚುವರಿ ಸಿಬ್ಬಂದಿ ವಿಧ್ವಂಸಕ ಕೃತ್ಯ ತಡೆಗಟ್ಟುವಿಕೆ ಮತ್ತು ಸ್ಫೋಟಕಗಳನ್ನು ಪತ್ತೆಹಚ್ಚಲು ವಿಶೇಷ ಶ್ವಾನದಳಗಳನ್ನು ನಿಯೋಜಿಸಲಾಗಿದೆ.

0: ಅನುಮಾನಾಸ್ಪದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಗುರುತಿಸಲು ಭದ್ರತಾ ಸಂಸ್ಥೆಗಳ ಸಹಯೋಗದಲ್ಲಿ ನಿಯಮಿತ ತಪಾಸಣೆ ನಡೆಸಲಾಗುತ್ತಿದೆ. ರೈಲ್ವೆ ಸಹಾಯವಾಣಿ 139ಕ್ಕೆ ಸಾರ್ವಜನಿಕರು ತಕ್ಷಣವೇ ಮಾಹಿತಿ ನೀಡಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ. ಎನ್ಸಿಇಆರ್ಟಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ. ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 136 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ದೊರೆ ಮೂವರಿರುವಲ್ಲಿ
3: ಸರಿಯುಹುದೇ ಸೋಜಿಗವು,
4: ಸರಿಯುಹುದೇ ಸೋಜಿಗವು.
3: ಕೊರತೆ ಹೆಚ್ಚಿಕೆಗಳಿರಲು
4: ಅಚ್ಚರಿಯದೇನು.
3: ಬರಲಿ ಬರುವುದು
4: ಸರಿಯುವುದೆಲ್ಲ ಸರಿಯಲಿ
3: ನಿನಗೆ
4: ಪರಿವೆ ಏನು ಇಲ್ಲ ಎಲ್ಲವೋ ಮಂಕುತಿಮ್ಮ.
3: ಇವತ್ತು ಈ 150ನೆಯ ಮುಕ್ತಕದಲ್ಲಿದ್ದೀವಿ. 149ನೆಯ ಮುಕ್ತಕದಲ್ಲಿ DVG ಅವರು ನಮ್ಮ ಬಾಳನ್ನು ಆಳೋಂಥ ಅರಸರು 3 ಜನ ಇದ್ದಾರೆ ಅಂತ ಹೇಳಿದರು. ನರ, ಕರ್ಮ, ದೈವ. ಮನುಷ್ಯ ಅವನ ಕೆಲಸಗಳು, ಕರ್ಮ ಹಿಂದಿನ ಪೂರ್ವಾರ್ಜಿತಗಳು, ಮತ್ತು ದೈವ, ಇವೆರಡಕ್ಕೂ ಮೀರಿದಂಥದ್ದು ಅಂತ. ಸೊ ಈ ಮೂರೂ ನಮ್ಮ ಜೀವನದ ಅನೇಕ ಘಟನೆಗಳನ್ನು, ನಮ್ಮ ಜೀವನದ ಎಲ್ಲ ಆಗುಹೋಗುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ ಅಂತ. ಯಾವುದೇ ಒಂದು ವಿಚಾರದಲ್ಲಿ ಡಿಸಿಷನ್ ತಗೋಬೇಕಾದ್ರೆ, ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಯಾರೋ ಒಬ್ಬರು ಡಿಸಿಷನ್ ತಗೋಬೇಕು. ನಮ್ಮಲ್ಲಿ ಒಂದು ಗಾದೆ ಇದೆ, ಎತ್ತು ಏರಿಗೆ ಹೇಳಿದ್ರೆ
4: ಕೋಣ ನೀರ್ಗೆಳಿತು
3: ಅಂತ. ಅದು ಯಾಕೆ ಹಂಗಾಯ್ತು? ಒಂದೇ ಗಾಡಿನ ನಾವು ಎತ್ತಿಗೂ ಕಟ್ಟಿದ್ದೀವಿ, ಕೋಣಕ್ಕೂ ಕಟ್ಟಿದ್ದೀವಿ. ಎತ್ತು ಒಂದು ಕಡೆ ಗೆಳಿತಿದ್ರೆ ಕೋಣ ಇನ್ನೊಂದು ಕಡೆ ಗೆಳಿತು, ಇಬ್ಬರಿದ್ದಾಗಲೇ ಹಂಗೆ. ಸೊ ಈಗ ಇಲ್ಲಿ ನಮ್ಮ ಜೀವನವನ್ನು ನಡೆಸುವಂಥ ಎತ್ತು, ಕೋಣ, ಅವುಗಳು 3 ಇದ್ದಾವೆ. ಸೊ ಈಗ 3 ಜನ ನಮ್ಮ ಜೀವನವನ್ನು ಹಂಗೆ ಎಳೀತಾ ಇದ್ದಾಗ ಒಂದೇ ಥರದ ನಿರ್ಧಾರ, ಸರಿಯಾದ ಸಮಾನ ಮನಸ್ಕ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವು ಹೇಗೆ ಖಾತ್ರಿಪಡಿಸ್ಕೊಳ್ಳೋದು? ಒಂದೇ ಥರದ್ದು ಇರುತ್ತೆ ಅನ್ನೋದೇ ವಿಚಿತ್ರ. ಹಂಗಾಯಿತು ಅಕಸ್ಮಾತ್ ಅಂತಂದರೆ ಅದು ಸೋಜಿಗ. ಕೊರತೆ ಹೆಚ್ಚಿಕೆಗಳು ಇರೋಂಥದ್ದೇ ರೂಲು. ಅಂದರೆ ಏನು, ಮನುಷ್ಯ ಪ್ರಯತ್ನ ಒಂದು ಥರ ಇದ್ದರೆ ಅವನ ಕರ್ಮ ಇನ್ನೊಂದು ಥರ ಇರ್ಬೋದು. ಇವೆರಡೂ ಅಕಸ್ಮಾತ್ ಒಂದೇ ಥರ ಇದ್ದರೆ ದೈವ ಬೇರೊಂದು ರೀತಿಯಲ್ಲಿ ಅದನ್ನು ನಿರ್ಧಾರ ಮಾಡಿರಬಹುದು. ಸೊ ಹೀಗೆ ನಮ್ಮ ಕಂಟ್ರೋಲ್ನಲ್ಲಿ ಯಾವುದೂ ಇರಲ್ಲ, ಮತ್ತು ಯಾವುದನ್ನು ಕೂಡ ನಾವು ಇದು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಸ್ವಾರಸ್ಯ ಅಂತಂದರೆ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಅಕಸ್ಮಾತ್ ದೈವದ ಪ್ರಭಾವ ನಾವು ನೋಡ್ತಾ ಇದ್ದಂಗೆ ಏನೋ ನೆಗೆಟಿವ್ನಾಗಿ ಹೋಗ್ತಾ ಇದೆ ಅಂತ ಅನ್ನೋದಾದರೆ ಆಗ ನಮ್ಮ ನರಪ್ರಯತ್ನವನ್ನು ಸ್ವಲ್ಪ ಹೆಚ್ಚಿಸೋದ್ರಿಂದ ಅದನ್ನು ನಾವು ಬ್ಯಾಲೆನ್ಸ್

0: ಮಾಡಬಹುದಾ? ಸೊ ಹೀಗೆ ಈ ಮೂರು ಏನು ಶಕ್ತಿಗಳು ನಮ್ಮ ಜೀವನವನ್ನು, ರಥವನ್ನು ಮುಂದಕ್ಕೆ ಹೇಳ್ಕೊಂಡು ಹೋಗ್ತೇವೆ, ಅವನ್ನು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಕೂಡ ನಮಗೆ ಮುಖ್ಯವಾದಂಥ ಒಂದು ಅಂಶವಾಗುತ್ತೆ. ಒಂದು ಕೊರತೆಯಾದರೆ ಇನ್ನೊಂದು ಹೆಚ್ಚಿಸ್ಕೊಂಡಾಗ ಜೀವನ ಸರಿಯಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಷ್ಟಿದ್ರೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಯಾವುದು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ, ಅದಂತೂ ಸತ್ಯ. ಈಗ ನಾವು ಪೇಷಂಟ್ಸ್ ಬರ್ತಾರೆ ನನ್ನ ಹತ್ರ, ವಿಶೇಷವಾಗಿ ಕೀಲು ಮೂಳೆ ರೋಗ ತಜ್ಞ ಆಗಿರೋದ್ರಿಂದ ಕಾಲು ನೋವು ಬೆನ್ನೋವು ಅಂತ ಬರ್ತಾರೆ. ಸೊ ಇವತ್ತಿನ ದಿವಸ ಸಪೋಸ್ ಬೆನ್ನೋವು ಅಂತ ಬಂದಿದ್ದಾರೆ ಅನ್ಕೊಳ್ಳೋಣ, ನಾನು ಬೆನ್ನೋವಿಗೆ ಏನೋ ಒಂದು ಚಿಕಿತ್ಸೆ ಕೊಡ್ತೀನಿ. ಸೊ ಎಲ್ಲ ಸರಿ ಹೋಯ್ತಾ ಅಂತಂದರೆ ಇಲ್ಲ, ಒಂದು 15 ದಿವಸನೋ ತಿಂಗಳೋ ಬಿಟ್ಕೊಂಡು ಮತ್ತೆ ಬರ್ತಾರೆ. ಈಗೇನಾಯಿತು, ಬೆನ್ನೋವು ಸರಿ ಹೋಯ್ತು, ಅದು ಈಗ ಮಂಡಿ ನೋವು ಶುರುವಾಯಿತು ಅಂತ. ನಮಗೆ ಯಾವಾಗಲೂ ಎಲ್ಲವೂ ಪರ್ಫೆಕ್ಟಾಗಿರಬೇಕು ಅನ್ನೋವಂಥ ಒಂದು ಆಸೆ ಇರುತ್ತೆ, ಎಲ್ಲವೂ ಚೆನ್ನಾಗಿರಬೇಕು, ಎಲ್ಲ ಕರೆಕ್ಟಾಗಿ ಆಗಬೇಕು ಅಂತ. ಆದರೆ ನಿಜ ಜೀವನದಲ್ಲಿ ಹಾಗಾಗಲ್ಲ. ಬೆನ್ನೋವು ಕಡಿಮೆ ಆಗ್ತಿದ್ದಂಗೆ ಮಂಡಿ ನೋವು ಶುರುವಾಯಿತು. ಈಗ ಮಂಡಿ ನೋವನ್ನೇನೋ ನಾವು ರಿಪೇರಿ ಮಾಡ್ಕೋತೀವಿ ಅಂತಂದರೆ ಕತ್ತು ನೋವು ಶುರುವಾಗುತ್ತೆ, ಇವನ್ನೂ ನಾವು ಸರಿ ಮಾಡ್ಕೋತೀವಿ ಅಂದರೆ ಇನ್ನೇನೋ. ಸೊ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆಗಳು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತವೆ. ಈಗ ಇದು ಜೀವನದ ಎಲ್ಲ ಆಯಾಮಗಳಲ್ಲೂ ಹಾಗೆ. ಈಗ ಉದಾಹರಣೆಗೆ ನಾವು ಕಷ್ಟಪಟ್ಟು ಒಳ್ಳೆ ಶ್ರಮ ಹಾಕಿ ಕೃಷಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ, ಕೃಷಿ ಮಾಡಿದ್ದೀವಿ ನಾವು. ಸೊ ನನ್ನ ಪ್ರಯತ್ನ ಚೆನ್ನಾಗಾಯಿತು, ಈಗ ನಾನು ದೈವಕ್ಕೆ ಕಾಯಬೇಕು, ಏನು ಮಳೆ ಸರಿಯಾದ ಸಮಯಕ್ಕೆ ಮಳೆ ಬರಬೇಕು. ಈಗ ಸರಿಯಾದ ಸಮಯಕ್ಕೆ ಮಳೆ ಬರಲಿಲ್ಲಪ್ಪ, ಆಗ ಬೆಳೆ ಸಾಕಷ್ಟು ಬರಲ್ಲ, ಬೆಳೆ ಬರದೇ ಇದ್ದಾಗ ನನಗೆ ನಷ್ಟ ಅಂತ ನಾನು ನ್ಯಾಚುರಲಿ ನನಗೆ ಆತಂಕ ಆಗೇ ಆಗುತ್ತೆ. ಇನ್ನೊಂದು ಸ್ವಾರಸ್ಯಕರವಾದಂಥದ್ದು ಏನಪ್ಪ ಅಂದರೆ, ಈಗ ಎಲ್ಲ ಕಡೆಯೂ ಹತ್ತಿಯ ಬೆಳೆ ಚೆನ್ನಾಗಿ ಬಂದುಬಿಟ್ಟಿದೆ ಅಂತಂದರೆ ಒಂದು ಕ್ವಿಂಟಾಲಿನ ಬೆಲೆ ಎಷ್ಟಾಗುತ್ತೆ?
1: ಕಡಿಮೆ
0: ಆಗೋಗುತ್ತೆ. ಆದರೆ ಬೆಳೆ ಎಲ್ಲ ಕಡೆಯೂ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ಳೋಣ, ಆವಾಗ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಬೆಳೆ ಕಡಿಮೆ ಆದರೂ ಕೂಡ ಬೆಲೆ ಹೆಚ್ಚೋದ್ರಿಂದ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಯಿತು. ಸೊ ಹೀಗೆ ಹೆಚ್ಚು ಕಡಿಮೆಗಳು ಜೀವನದ ನಿತ್ಯದ ಘಟನೆಗಳಲ್ಲಿ ಆಗ್ತಾನೇ ಇರುತ್ತೆ. ಅದಕ್ಕೆ ನಮ್ಮ 10ನೇ ಕ್ಲಾಸು ಅದೆಲ್ಲ ಪಾಸ್ ಆಗಬೇಕಾದ್ರೆ ಟೋಟಲ್ ಅಂತ ಒಂದು ಕೊಟ್ಟಿರ್ತಾರೆ, ಟೋಟಲ್ 35% ಬಂದರೆ ಪಾಸು, ಟೋಟಲ್ 60% ಬಂದರೆ ಫಸ್ಟ್ ಕ್ಲಾಸು ಅಂತ. ಆವಾಗ ಒಂದು ಯಾವುದೋ ಒಬ್ಬ ಹುಡುಗ ಕನ್ನಡದಲ್ಲಿ ಬಹಳ ಗಟ್ಟಿಗ ಅಂತ ಅಂದ್ಕೊಳ್ಳೋಣ, ಮ್ಯಾಥಮೆಟಿಕ್ಸಲ್ಲಿ ಅವನಿಗೆ ಕಡಿಮೆ ಬಂತು, ಕನ್ನಡದಲ್ಲಿ ಜಾಸ್ತಿ ಬಂತು, ಇವೆರಡನ್ನೂ ನಾವು ಸೇರಿಸಿ ಟೋಟಲ್ ನೋಡಿದಾಗ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂತು. ಸೊ ಹೀಗೆ ಆ ಬ್ಯಾಲೆನ್ಸ್ ಆಗುವಂಥದ್ದು ಜೀವನದಲ್ಲಿ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಬರ್ತಾನೇ ಇರುತ್ತೆ. ಅದನ್ನು ನಾವು ಸರಿಯಾದ ಒಂದು ಸ್ಪಿರಿಟಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡಾಗ, ಸರಿಯಾದ ಒಂದು ಆತ್ಮವಿಶ್ವಾಸದ ಹಿನ್ನೆಲೆಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದನ್ನು ಎದುರಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ. ಇಲ್ಲದೆ ಹೋದರೆ ಬಹಳ ಸುಲಭವಾಗಿ ಅಯ್ಯೋ ಒಂದು ಯಾವುದೋ ಒಂದು ಹೆಚ್ಚಾಯಿತು, ಒಂದು ಕಡಿಮೆ ಆಯಿತು ಅಂದ ತಕ್ಷಣ ಅಯ್ಯೋ ಹೀಗಾಗೋಯ್ತಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ನಕಾರಾತ್ಮಕವಾದಂಥ ಮನೋಭಾವ ತುಳಿಯಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ ನಮ್ಮನ್ನು. ಸೊ ಅದಕ್ಕೆ ಇಲ್ಲೇನು ಹೇಳ್ತಾರೆ, ಯಾವ್ದು ಬರುತ್ತೋ ಅದು ಬರಲಿ, ಯಾಕೆ ಯಾವ್ದು ಬರುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಯಾವ್ದು ಹೊರಟೋಗುತ್ತೋ ಹೋಗಲಿ, ಯಾವ್ದು ಹೋಗುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಹೊರಟೋಗ್ತೀನಿ ಅಂತ ಹೊರಟು ನಿಂತಿರೋಂಥ ಒಂದು ವಿಚಾರವನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ಬರೋದೇ ಇಲ್ಲ ಅಂತ ಅನ್ನೋಂಥ ಯಾವುದೋ ಮಳೆ ಬರಲಿ ಅಂತ ನಾವು ಎಷ್ಟೇ ನಾವು ಇಲ್ಲಿ ಕೂತ್ಕೊಂಡು ಬೊಬ್ಬಿಟ್ಟರೂ ಕೂಡ ಮಳೆ ಬರಬೇಕಾದ ಸಮಯಕ್ಕೆ ಬರುತ್ತೆ. ಅದು ಬರಬೇಕು ಅನ್ನೋದಿದ್ದರೆ ಬೇರೆ ಎಲ್ಲ ಪ್ರಕೃತಿಯ ಅನೇಕ ವಿಚಾರಗಳು ಸಂದರ್ಭಗಳು ಏಕಕಾಲಕ್ಕೆ ಸಂಘಟಿತವಾಗಿದ್ದರೆ ಮಾತ್ರ ಮೋಡ ಬಂತು, ಮೋಡದಿಂದ ಮಳೆ ಬಂತು, ಅದರಿಂದ ನನ್ನ ಬೆಳೆಯಾಯಿತು. ಸೊ ನಾನು ಇಲ್ಲಿ ನನ್ನ ಕೈಲಿ ಏನಾಗಬಹುದು ಅನ್ನೋದನ್ನು ನೋಡ್ತಾ ಅದರ ಪ್ರಯತ್ನವನ್ನು ನಾನು ಪರಿಶ್ರಮವನ್ನು ನಾನು ಸಂಪೂರ್ಣವಾಗಿ ಹಾಕುವಂಥದ್ದು ನನ್ನ ಕರ್ತವ್ಯ. ಯಾವುದು ಬರಲಿಲ್ವೋ ಅದ್ರ ಬಗ್ಗೆ ಗೋಳಾಡೋದಲ್ಲ, ಯಾವುದು ಹೊರಟೋಗ್ತಾ ಇದೆಯೋ ಅದ್ರ ಬಗ್ಗೆ ಅರ್ಚಾಡೋದಲ್ಲ, ಅವೆರಡನ್ನೂ ಬಿಟ್ಟು ಅವೆರಡರ ಪರಿವೇ ಇಲ್ಲದೆಯೇ ಅದರಿಂದ ವಿಚಲಿತನಾಗದೆಯೇ ನನ್ನ ಪರಿಶ್ರಮದ ಕಡೆ ನಾನು ಗಮನ ಕೊಟ್ಟಾಗ ಹೆಂಗೋ ಒಂದು ಕಡೆ ಆ ಟೋಟಲ್ಲು ಸರಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗೆ ನಾವು ನಮ್ಮ ಒಟ್ಟಾರೆ ಕೆಲಸವನ್ನು, ಈ ಮೂರು ನಿರ್ಧಾರಗಳ ಒಟ್ಟು ಪ್ರಕ್ರಿಯೆಯನ್ನು ನಾವು ಗಮನಿಸಬೇಕೇ ಹೊರತು ಯಾವುದೋ ಒಂದಿದೆ ಇನ್ನೊಂದು ಯಾವುದೋ ಸಿಕ್ಕಲಿಲ್ಲ ಅಂತ ನಾವು ಹೆಚ್ಚಾಗಿ ಚಿಂತೆ ಮಾಡ್ತಾ ಇರಬಾರ್ದು. ಚಿಂತೆ ಮಾಡ್ತಾ ಇದ್ದಷ್ಟು ನಮಗೆ ಓವರ್ಆಲ್ ಸಿಕ್ಕುವಂಥ ಸಮಾಧಾನ ಏನಿರುತ್ತೋ ಅದು ಕಡಿಮೆಯಾಗ್ತಾ ಹೋಗುತ್ತೆ. ಸೊ ಎಲ್ಲೋ ಒಂದು ಕಡೆ ಆ ಬ್ಯಾಲೆನ್ಸ್ ಆಗುತ್ತೆ, ಒಂದು ಹೆಚ್ಚಿದ್ರೆ ಇನ್ನೊಂದು ಕಡಿಮೆ ಆಗ್ತಾ ಬರುತ್ತೆ, ಇನ್ನೊಂದು ಯಾವುದೋ ಬಹಳ ಕಡಿಮೆ ಆಗಿಬಿಟ್ಟಾಗ ಬೇರೊಂದು ರೀತಿಯಲ್ಲಿ ನನಗದು ಪೂರೈಕೆ ಆಗುತ್ತೆ.

0: ಎನ್ನುವಂಥ ಒಂದು ನಂಬಿಕೆ ನಾವಿಟ್ಕೊಂಡು ನಮ್ಮ ಪ್ರಯತ್ನವನ್ನು ನಾವು ಮಾಡುವಂಥದ್ದು ಬಹಳ ಮುಖ್ಯ. ಅದರ ಬಗ್ಗೆ ಹೆಚ್ಚಿನ ಚಿಂತೆ ಮಾಡದೆ ನಮ್ಮ ಕೆಲಸದ ಕಡೆ ನಾವೆಲ್ಲರೂ ಗಮನ ಕೊಡೋ ರೀತಿಯಲ್ಲಿ ಮಾಡೋಣ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 136 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಒಬ್ಬ ಬ್ರಾಹ್ಮಣನ ಮನೆ ಬಡತನ ಅವರನ್ನು ಕಿತ್ತು ತಿನ್ನುತ್ತಿತ್ತು. ಊರೆಲ್ಲ ಹಬ್ಬ ಮಾಡುತ್ತಿದ್ದರು. ಮನೆಯ ಮಕ್ಕಳು ಕೂಡ ಹಬ್ಬದ ಊಟಕ್ಕಾಗಿ ಅವನನ್ನು ಕೇಳಿಕೊಂಡರು. ಬ್ರಾಹ್ಮಣ ಮತ್ತೆ ಅವನ ಹೆಂಡತಿಗೆ ಬಹಳ ಬೇಸರವಾಯಿತು. ಏನಾದರೂ ಮಾಡುವೆ ಎಂದು ಮನೆ ಬಿಟ್ಟು ಹೊರಟ ಅವನಿಗೆ ದಿಕ್ಕೆ ತೋಚಲಿಲ್ಲ. ಸಂಜೆಯಾಗುತ್ತ ಬಂದಿತು. ಖಾಲಿ ಕೈಯಲ್ಲಿ ಮನೆಗೆ ಹೋಗಲು ಮನಸ್ಸಿರಲಿಲ್ಲ. ಎದುರಿಗೆ ಹಣ್ಣು ಹಣ್ಣು ಮುದುಕಿಯೊಬ್ಬಳು ಕಂಡಳು. ಬೇರೆ ದಾರಿ ಕಾಣದೆ ಅವಳ ಬಳಿ ಎಲ್ಲ ದುಃಖವನ್ನು ಹೇಳಿಕೊಂಡ. ಅವಳು, ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದಳು. ಬ್ರಾಹ್ಮಣನು ಮುದುಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು. ಬ್ರಾಹ್ಮಣನ ಹೆಂಡತಿಯು ದೀಪವನ್ನು ಹಚ್ಚಿ ಇವರು ಯಾರು ಎಂದು ಕೇಳಿದಳು. ಆಗ ಬ್ರಾಹ್ಮಣನು ಅಜ್ಜಿ ಎಂದು ಉತ್ತರಿಸಿದನು. ಹೆಂಡತಿಯು ಮನೆಯ ಒಳಗೆ ಹೋಗಿ ಗಂಜಿ ಮಾಡಲು ನುಚ್ಚನ್ನು ನೋಡಿದಳು. ಅವಳಿಗೆ ನುಚ್ಚಿನ ಮಡಿಕೆಯು ತುಂಬಿರುವುದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ಅವಳು ಈ ವಿಷಯವನ್ನು ತನ್ನ ಗಂಡನಿಗೆ ಹೇಳಿದಳು. ಅವನಿಗೆ ಬಹಳ ಆನಂದವಾಯಿತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡುವಷ್ಟು ಗಂಜಿಯನ್ನು ತಯಾರಿಸಿ ಉಂಡು ಆನಂದದಿಂದ ಮಲಗಿದರು. ಮರುದಿನ ಅಜ್ಜಿ ಎದ್ದು ಬ್ರಾಹ್ಮಣನನ್ನು ಕರೆದು, ನಿನ್ನ ಹೆಂಡತಿಗೆ ನನಗೆ ಅಭ್ಯಂಜನ ಮಾಡಲು ಹೇಳು. ಹಾಗೆಯೇ ದೇವರಿಗಾಗಿ ಹಬ್ಬದ ಅಡಿಗೆ ಮಾಡಿ. ಇಲ್ಲ ಎನ್ನಬೇಡ, ಎಲ್ಲವೂ ನಿನಗೆ ಒದಗುತ್ತದೆ ಎಂದಳು. ಬ್ರಾಹ್ಮಣ ಹೋಗಿ ಬಂದಾಗ ಬೇಕಾದಷ್ಟು ಬೆಲ್ಲ ಹಾಗೂ ಉಳಿದ ಸಾಮಾನುಗಳು ದೊರೆತವು. ಸಂತೋಷದಿಂದ ಬ್ರಾಹ್ಮಣನ ಮನೆಯವರು ಅಜ್ಜಿ ಎಲ್ಲರೂ ಸೇರಿ ಹೊಟ್ಟೆ ತುಂಬ ಊಟ ಮಾಡಿದರು. ಮುದುಕಿಯು ಬ್ರಾಹ್ಮಣನನ್ನು ಕರೆದು ಮರುದಿನದ ಅಡುಗೆಗೆ ಪಾಯಸ ಮಾಡಲು ಹೇಳಿದಳು. ಬ್ರಾಹ್ಮಣನು, ಅಜ್ಜಿ ಹಾಲನ್ನು ಎಲ್ಲಿಂದ ತರಲಿ ಎಂದು ಕೇಳಿದಳು. ಆಗ ಮುದುಕಿಯು, ನೀನು ಏನು ಚಿಂತೆ ಮಾಡಬೇಡ, ಈಗಲೇ ಎದ್ದು ನಿನಗೆ ಎಷ್ಟು ಎಮ್ಮೆ ಮತ್ತು ದನ ಬೇಕು ಅಷ್ಟು ಕಂಬವನ್ನು ನೆಟ್ಟು ಅವೆಲ್ಲದಕ್ಕೂ ಹಗ್ಗ ಕಟ್ಟಿಡು. ಸಾಯಂಕಾಲ ಗೋಧುಳಿ ಮುಹೂರ್ತದಲ್ಲಿ ದನ ಎಮ್ಮೆಗಳಿಗೆ ಅವುಗಳ ಹೆಸರಿನಿಂದ ಕೂಗಿದರೆ ಅವು ಬರುವವು ಮತ್ತು ನಿನ್ನ ಕೊಟ್ಟಿಗೆಯು ತುಂಬುವುದು. ಅವುಗಳ ಹಾಲನ್ನು ಕರೆ ಎಂದು ಹೇಳಿದಳು. ಹಾಗೆ ಆಯಿತು. ಮರುದಿನ ಪಾಯಸ ಮಾಡಿದರು. ಮುದುಕಿಯು ಸಂಜೆಯಾದ ತಕ್ಷಣ ಬ್ರಾಹ್ಮಣನಿಗೆ, ಮಗ ನನಗೆ ಈಗ ಕಳಿಸಿಕೊಡು ಎಂದು ಹೇಳಿದಳು. ಬ್ರಾಹ್ಮಣನು, ಅಜ್ಜಿ ನಿಮ್ಮ ಕೃಪೆಯಿಂದ ನನಗೆ ಎಲ್ಲವೂ ದೊರೆಯಿತು. ಈಗ ನಾನು ನಿಮ್ಮನ್ನು ಹೇಗೆ ಕಳಿಸಿಕೊಡಲಿ, ನೀವು ಹೋದರೆ ಎಲ್ಲವೂ ಇಲ್ಲದಂತಾಗುವುದು ಎಂದು ಹೇಳಿದನು. ಆಗ ಮುದುಕಿಯು, ನೀನೇನು ಹೆದರಬೇಡ, ನನ್ನ ಆಶೀರ್ವಾದದಿಂದ ನಿನಗೆ ಏನು ಕಡಿಮೆಯಾಗುವುದಿಲ್ಲ. ಜ್ಯೇಷ್ಠ ಗೌರಿ ಎಂದರೆ ನಾನೇ, ಈಗ ನನ್ನನ್ನು ಕಳಿಸಿಕೊಡು ಎಂದು ಹೇಳಿದಳು. ಬ್ರಾಹ್ಮಣನು, ನೀನು ಕೊಟ್ಟಿರುವುದು ಹೀಗೆ ವೃದ್ಧಿಯಾಗಲು ಏನಾದರೂ ಉಪಾಯ ಹೇಳು ಎಂದು ಹೇಳಿದನು. ಗೌರಿಯು, ನೀನು ಬರುವಾಗ ಮರಳು ಕೊಡುತ್ತೇನೆ, ಅದನ್ನು ನೀನು ಮನೆಯಲ್ಲಿ ಹಂಡೆಯ ಮೇಲೆ ಕೊಟ್ಟಿಗೆಯಲ್ಲಿ ಬೀಸು. ಹೀಗೆ ಮಾಡಿದ ನಂತರ ನಿನಗೆ ಯಾವುದರ ಕೊರತೆಯೂ ಆಗುವುದಿಲ್ಲ ಎಂದಳು.

ಬ್ರಾಹ್ಮಣನು ಅದಕ್ಕೆ ಒಪ್ಪಿ ಅವಳ ಪೂಜೆ ಮಾಡಿದನು. ಗೌರಿಯು ಪ್ರಸನ್ನಳಾದಳು. ಅವಳು ತನ್ನ ರಥವನ್ನು ಹೇಳಿದಳು. ಚಾತ್ರಪದ ತಿಂಗಳಲ್ಲಿ ಕೆರೆಯ ದಂಡಿಗೆ ಹೋಗಿ ಎರಡು ಕಲ್ಲುಗಳನ್ನು ಮನೆಗೆ ತಂದು ಅವುಗಳನ್ನು ಬಿಸಿ ನೀರಿನಿಂದ ತೊಳೆಯಬೇಕು. ಜ್ಯೇಷ್ಠ ಗೌರಿ ಮತ್ತು ಕನಿಷ್ಠ ಗೌರಿ ಎಂದು ಅವುಗಳನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು. ಎರಡನೆಯ ದಿನ ಹೋಳಿಗೆ ಮತ್ತು ಮೂರನೆಯ ದಿನ ಪಾಯಸದ ನೈವೇದ್ಯವನ್ನು ಅರ್ಪಿಸಬೇಕು. ಸುಮಂಗಲಿಯರ ಉಡಿ ತುಂಬಬೇಕು, ಊಟ ಹಾಕಿಸಬೇಕು. ಸಂಜೆ ಅರಿಶಿನ ಕುಂಕುಮ ಹಿಟ್ಟು ದೇವರನ್ನು ಆಹ್ವಾನಿಸಿದರೆ ಅವರಿಗೆ ಅಕ್ಷಯ ಸುಖಿ ಸಿಗುವುದು, ಸಂತತಿಯಾಗುವುದು ಎಂದಳು. ಆದಷ್ಟು ದಾನ ಧರ್ಮಗಳನ್ನು ಮಾಡುತ್ತಾ ನಾವು ಕೂಡ ಗೌರಿಯ ಕೃಪೆಗೆ ಪಾತ್ರರಾಗೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/9/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿನಾಥ್ ಜಿ ಮಾನಸಿಕ ರೋಗ ತಜ್ಞರು ಬೆಳಿಗ್ಗೆ 10:00 ಮಧ್ಯಾಹ್ನ 12:00 ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಏನೇ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕ್ ಸಿದ್ದಣ್ಣ ಇಷ್ಟೊಂದ್ ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತಾನೆ.
2: ಬಪ್ಪ ಕುಮಾರ, ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನ್ಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸತ್ತರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಾಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಇಂದು ಬ್ರಿಕ್ಸ್ ಶೃಂಗಸಭೆಯ ಎರಡನೇ ಹಾಗೂ ಅಂತಿಮ ದಿನವಾಗಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಎರಡು ದಿನಗಳ ಶೃಂಗಸಭೆ ಆರಂಭಗೊಂಡಿತು. ಶೃಂಗಸಭೆಯ ಮೊದಲ ದಿನವೇ ಬ್ರಿಕ್ಸ್ ರಾಷ್ಟಗಳು ನವದೆಹಲಿ ಘೋಷಣೆ 2026 ಅಂಗೀಕರಿಸಿವೆ. ಸಂವಾದ, ಸಮಾಲೋಚನೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ತಮ್ಮ ಬದ್ದತೆಯನ್ನು ಬ್ರಿಕ್ಸ್ ರಾಷ್ಟಗಳು ಪುನರುಚ್ಚರಿಸಿವೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಉದ್ವಿಗ್ನತೆಯ ಬಗ್ಗೆ ನಾಯಕರು ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಸಂಯಮವನ್ನು ಪಾಲಿಸುವಂತೆ ಮತ್ತು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಲ್ಲ ಕ್ರಮಗಳನ್ನು ತಪ್ಪಿಸುವಂತೆ ಅವರು ಕರೆ ನೀಡಿದರು. ಕಳೆದ ವರ್ಷದ ಏಪ್ರಿಲ್ 22 ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಅವರು ತೀವ್ರವಾಗಿ ಖಂಡಿಸಿದರು. ಭಯೋತ್ಪಾದನೆಯನ್ನು ಅದರ ಎಲ್ಲ ರೂಪಗಳು ಹಾಗೂ ಆಯಾಮಗಳಲ್ಲಿ ಎದುರಿಸುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಭಾರತ 4ನೇ ಬಾರಿಗೆ ಈ ಶೃಂಗಸಭೆಯನ್ನು ಆಯೋಜಿಸಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಕುರಿತಾದ ಅಧಿವೇಶನದಲ್ಲಿ ಇಂದು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಭಾಗವಹಿಸಲಿವೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ ಪಾಲುದಾರ ದೇಶಗಳಾಗಿವೆ. ಅಧಿವೇಶನ ಮುಕ್ತಾಯಗೊಂಡ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್, ಫಿಲಿಪೈನ್ಸ್, ಈಜಿಪ್ಟ್, ದಕ್ಷಿಣ ಆಫ್ರಿಕಾ ಮತ್ತು ಬುರುಂಡಿಯ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾ ಮತ್ತು ಉಗಾಂಡಾದ ಉಪಾಧ್ಯಕ್ಷರೊಂದಿಗೂ ಸಭೆಗಳನ್ನು ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯೋಜಿಸಿದ್ದ ಬ್ರಿಕ್ಸ್ ನಾಯಕರ ಶೃಂಗಸಭೆಯ ಔತಣಕೂಟದ ಸಂದರ್ಭದಲ್ಲಿ ನವರಸ ಎಂಬ ವಿಶೇಷ ಸಾಂಸ್ಕೃತಿಕ ಪ್ರದರ್ಶನ ಪ್ರಸ್ತುತಪಡಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸಿಂಫನಿ, ಒಂದು ಲಯ, ಹಲವು ಸಂಸ್ಕೃತಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಬ್ರಿಕ್ಸ್ ಸದಸ್ಯರು ಮತ್ತು ಪಾಲುದಾರ ರಾಷ್ಟಗಳ ಸಂಗೀತಗಾರರನ್ನು ಒಂದು ವಿಶಿಷ್ಟ ಸಂಗೀತ ಪ್ರದರ್ಶನದಲ್ಲಿ ಒಟ್ಟುಗೂಡಿಸಿತು. ವೈವಿಧ್ಯಮಯ ಸಂಗೀತ ಸಂಪ್ರದಾಯಗಳನ್ನು ಆಧರಿಸಿ ಸಿಂಫನಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಒಗ್ಗಟ್ಟಿನ ಚೈತನ್ಯವನ್ನು ಪ್ರತಿಬಿಂಬಿಸುವ ಹಂಚಿಕೆಯ ಕಲಾತ್ಮಕ ಅಭಿವ್ಯಕ್ತಿಯನ್ನು ಸೃಷ್ಟಿಸಿತು. ಈ ವೇಳೆ ಬ್ರಿಕ್ಸ್ ದೇಶಗಳ ವಿಭಿನ್ನ ವಾದ್ಯಗಳನ್ನು ಪ್ರದರ್ಶಿಸಲಾಯಿತು. ಸಾಂಸ್ಕೃತಿಕ ವಿನಿಮಯದ ಮೂಲಕ ಒಟ್ಟಾಗಿ ಉತ್ತಮ ಜಗತ್ತನ್ನು ನಿರ್ಮಿಸುವ ಮನೋಭಾವವನ್ನು ಈ ಸಂಗೀತ ಕಾರ್ಯಕ್ರಮವು ಸಾಕಾರಗೊಳಿಸಿತು. ಬ್ರಿಕ್ಸ್ ಸಿಂಫನಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಜೊತೆಗೆ ಬ್ರಿಕ್ಸ್ನ ಶ್ರೀಮಂತ ಸಂಸ್ಕೃತಿಗಳು ಮತ್ತು ವೈವಿಧ್ಯಮಯ ನಾಗರಿಕತೆಗಳನ್ನು ಪ್ರದರ್ಶಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬೈ ಭೇಟಿಯಲ್ಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈಗೆ ಭೇಟಿ ನೀಡಲಿದ್ದಾರೆ ಹಾಗೂ ಹಿಂದಿ ಭಾಷೆಯ ಕುರಿತಾದ 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈನಲ್ಲಿ ಸಚಿವರು ಶ್ರೀ ಗಣೇಶ ಜ್ಞಾನಾರತಿ ಎಂಬ ಶೀರ್ಷಿಕೆಯಡಿ ವಿಶೇಷವಾಗಿ ಆಯೋಜಿಸಲಾದ ಹಸ್ತಪ್ರತಿಗಳ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಏಷಿಯಾಟಿಕ್ ಸೊಸೈಟಿಯ ಹಸ್ತಪ್ರತಿ ಸಂರಕ್ಷಣಾ ಪ್ರಯೋಗಾಲಯದ ಕಾರ್ಯವೈಖರಿಯನ್ನು ಪರಿಶೀಲಿಸಲಿದ್ದಾರೆ ಮತ್ತು ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಚಿವ ಅಮಿತ್ ಶಾ ಅವರು ಮುಂಬೈನ ಭಾರತ್ ಡೈಮಂಡ್ ಬೋಸ್ನಲ್ಲಿ ನಡೆಯಲಿರುವ ಜಿಜೆಇಪಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸಚಿವರು ನವಿ ಮುಂಬೈನ ವಾಶಿಯಲ್ಲಿರುವ ಸಿಟ್ಕೋ ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿರುವ ರಾಜಭಾಷಾ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಮುಂಬೈನ ಪ್ರಸಿದ್ಧ ಗಣಪತಿ ಪೆಂಡಾಲ್ ಲಾಲ್ಬಾಗ್ಚ ರಾಜಾಗೆ ಭೇಟಿ ನೀಡಿ ಗಣೇಶನ ದರ್ಶನ ಪಡೆಯಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1386 ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕಳೆದ ತಿಂಗಳ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಸಂಭವಿಸಿದ ಈ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣಗಳು ಹಾಗೂ ಹಳ್ಳಿಗಳನ್ನು ತೀವ್ರವಾಗಿ ಹಾನಿಗೊಳಿಸಿದೆ. ನೇಪಾಳದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಇಲ್ಲಿಯವರೆಗೆ ಪತ್ತೆಯಾದ ಮೃತದೇಹಗಳ ಪೈಕಿ 104 ಮೃತದೇಹಗಳನ್ನು ಗುರುತಿಸಿ ಸಂಬಂಧಪಟ್ಟ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಸುಮಾರು 5,130 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಭದ್ರತಾ ಪಡೆಗಳು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. ಇಲ್ಲಿಯವರೆಗೆ 13,700 ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು 339 ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದೇ ವೇಳೆ ರಾಸುವಾ, ನುವಾಕೋಟ್ ಮತ್ತು ದಾಡಿಂಗ್ ಜಿಲ್ಲೆಗಳಲ್ಲಿ 3,700 ಹೆಚ್ಚು ಜನರು ತಾತ್ಕಾಲಿಕ ಆಶ್ರಯ ತಾಣಗಳಲ್ಲಿ ನೆಲೆಸಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಸ್ಟೇಡಿಯಂನಲ್ಲಿ ನಿನ್ನೆ ರಾತ್ರಿ ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರೈಬಾಕಿನಾ ಅರಿನಾ ಸಬಲಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸೆಬಲಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರೈಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರೈಬಾಕಿನಾ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಮತ್ತು ಬ್ರಿಟನ್ನ ನೀಲ್ಸ್ ಕುಪ್ಸ್ಕಿ ಜೋಡಿ ಜರ್ಮನಿಯ ಕೆವಿನ್ ಕ್ರಾವಿಯೇಜ್ ಮತ್ತು ಟಿಮ್ ಪುಟ್ಸ್ ಜೋಡಿಯನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯ ನ್ಯೂಯಾರ್ಕ್ನಲ್ಲಿ ಇಂದು ರಾತ್ರಿ ನಡೆಯಲಿದ್ದು ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಹಾಗೂ ಅಮೆರಿಕದ ಬೆನ್ ಶೆಲ್ಟನ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:00 ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7:00 ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಕ್ಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ ವಚನಗಳ ನುಡುಗುಚ್ಚ ಭಾಗ 39 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು

0: ಸಿದ ವಚನ ಸಾಹಿತ್ಯ
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಭವಿ ಭಕ್ತನಾದದ್ದನ್ನ, ವ್ಯಕ್ತಿ ಶಕ್ತಿಯಾದದ್ದನ್ನ, ಸಾಮಾನ್ಯ ಅಸಾಮಾನ್ಯನಾದದ್ದನ್ನ, ಮನ ಘನ ಮನವಾದದ್ದನ್ನ, ಹಣವಂತ ಸರಳನಾದದ್ದನ್ನ, ಬಡವ ಆಧ್ಯಾತ್ಮಿಕ ಶ್ರೀಮಂತನಾದದ್ದನ್ನ, ವಿದ್ಯಾವಂತ ಅರಿವುಳ್ಳವನಾದದ್ದನ್ನ, ದೆವ್ವದಂತಹ ವ್ಯಕ್ತಿ ದೇವನಾದದ್ದನ್ನ, ಹೀಗೆ ಪ್ರತಿಯೊಬ್ಬರೂ ಪರಿವರ್ತಿತರಾದದ್ದನ್ನ ಕಾಣಬಹುದಾಗಿದೆ. ಅದೊಂದು ಸಮ್ಯಕ್ ಜ್ಞಾನದ ಕ್ರಾಂತಿಯ ಸಮಯ ಎನ್ನಬಹುದಾಗಿದೆ. ಜಾತಿ, ಧರ್ಮ, ಕುಲ, ಗೋತ್ರ, ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಸರ್ವರು ಶರಣತ್ವದೆಡೆಗೆ ಸಾಗಿದ ಶರಣರ ಯುಗವದು ಎನ್ನಬಹುದು. ತಮ್ಮ ಅನುಭಾವವನ್ನು ವಚನಗಳೆಂಬ ಶ್ರೇಷ್ಠ ನುಡಿ ಕಟ್ಟುಗಳಲ್ಲಿ ಕಟ್ಟಿಕೊಟ್ಟ ಕಾಲವದು. ಅಂತಹ ಅನುಪಮವಾದಂತಹ ಅತ್ಯಮೂಲ್ಯವಾದಂತಹ ವಚನಗಳನ್ನು ಜನ ಮಾನಸಕ್ಕೆ ತಿಳಿಸಲೆಂದೇ ಜನ ಧ್ವನಿಯವರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ವಚನ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಸಾರ ಮಾಡುತ್ತಾ ಅದಕ್ಕಾಗಿ ಸಮಯವನ್ನು ನೀಡಿರುವ ಜನ ಧ್ವನಿಯವರಿಗೆ ಹೃದಯಪೂರ್ವಕ ವಂದನೆಗಳು. ಕೇಳುಗರು ಕೂಡ ಅಷ್ಟೇ ಇಷ್ಟಪಟ್ಟು ಆಲಿಸುತ್ತಿರುವುದು, ಇತರರಿಗೆ ಆಲಿಸುವಂತೆ ತಿಳಿಸುತ್ತಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ತಾವು ನೀಡುವ ಪ್ರೋತ್ಸಾಹ ಎಂದರೆ ತಪ್ಪಾಗಲಾರದು. ಹಾಗಾಗಿಯೇ ಈ ಕಾರ್ಯಕ್ರಮ 37ನೇ ಸಂಚಿಕೆಯನ್ನು ದಾಟಿ 38ನೇ ಸಂಚಿಕೆಗೆ ಕಾಲಿಡುತ್ತಿದೆ. ಕಳೆದ 37ನೇ ಸಂಚಿಕೆಯಲ್ಲಿ ಅಮುಗಯ್ಯ ರಾಯಮ್ಮನವರ ವಚನಗಳನ್ನು ಶ್ರದ್ಧೆಯಿಂದ ಕೇಳಿ ತಿಳಿದು ಚಿಂತನೆ ಮಾಡಿದ್ದು ಖುಷಿ ತಂದಿದೆ. ಒಂದಷ್ಟು ವಚನ ವಿಚಾರಗಳನ್ನು ಅರಿತರೆ ಮಾನಸಿಕ ನೆಮ್ಮದಿ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಸ್ತುತ ಜಗತ್ತಿನಲ್ಲಿ ಜನರು ಒತ್ತಡಕ್ಕೆ ಒಳಗಾಗಿ ಏನನ್ನೋ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಕೊನೆಯ ಪಕ್ಷ ಮನೆಯಲ್ಲಿನ ಹಿರಿಯರು, ಮಕ್ಕಳು ಇವರುಗಳ ಮಾತುಗಳನ್ನೇ ಕೇಳಿಸಿಕೊಳ್ಳುವಷ್ಟು ತಾಳ್ಮೆಯೇ ಇಲ್ಲ ಎನ್ನುತ್ತದೆ. ಇನ್ನು ವಚನಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವೇ? ಆದರೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಕೆಲವರಾದರೂ ತಮ್ಮ ಸಮಯವನ್ನ ವಚನ ವಿಚಾರವನ್ನ ಆಲಿಸಲು ಮೀಸಲಿಟ್ಟಿರುವುದು, ಅಲ್ಲಿ ಬರುವಂತಹ ವಿಷಯಗಳನ್ನು ಚರ್ಚಿಸುವಡೆಗೆ ಸಾಗಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ಸಂದ ಗೌರವ ಎನ್ನಬಹುದಾಗಿದೆ. ಇಂದಿನ 38ನೇ ಸಂಚಿಕೆಯಲ್ಲಿ ಶರಣ ಸಕಲೇಶ ಮಾಧರಸರ ವಚನಗಳ ವಿಚಾರವನ್ನ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 9ನೇ ಆವೃತ್ತಿಯಲ್ಲಿ ಡಾಕ್ಟರ್ ಬಿಆರ್ ಹಿರೇಮಠರವರು ಸಕಲೇಶ ಮಾಧರಸರ 133 ವಚನಗಳನ್ನು ಸಂಗ್ರಹ ಮಾಡಿ ಆಸಕ್ತ ಓದುಗ ಬಂಧುಗಳಿಗೆ ಉಣಬಡಿಸಿದ್ದಾರೆ. ಸಕಲೇಶ ಮಾಧರಸರು ಪರಮ ಶಿವಭಕ್ತರು. ಸಂಗೀತದಲ್ಲಿ ಆಸಕ್ತಿ ಇರುವ ಬಗ್ಗೆ ವಚನಗಳನ್ನು ಓದಿದಾಗ ತಿಳಿದು ಬರುತ್ತದೆ. ವೀಣಾದಿ ವಾದ್ಯಗಳನ್ನು ನುಡಿಸಿ ತನ್ನ ಭಕ್ತಿ ಸೇವೆಯನ್ನ ಭಗವಂತನಿಗೆ ಅರ್ಪಿಸುತ್ತಿದ್ದುದು ಕೂಡ ಕಂಡುಬರುತ್ತದೆ. ಸಕಲೇಶ ಮಾಧರಸರನ್ನು ಕುರಿತು ಬಸವ ಪುರಾಣ, ಶಿವತತ್ವ ಚಿಂತಾಮಣಿ, ಗುರುರಾಜಚರಿತೆ, ವೀರಶೈವಾಮೃತ ಮಹಾಪುರಾಣ, ರಾಘವಾಂಕ ಚರಿತೆ, ಹೀಗೆ ಇಲ್ಲೆಲ್ಲ ಇವರ ಬಗ್ಗೆ ನಿರೂಪಿತವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇದು ಅವರ ಘನ ಮಹಿಮೆಯನ್ನು ಎತ್ತಿ ಹಿಡಿಯುತ್ತವೆ. ಸಕಲೇಶ ಮಾಧರಸರು ಭಕ್ತಿ ಭಂಡಾರಿ ಬಸವಣ್ಣನವರಂತೆ ಎಲ್ಲ ವಿಷಯಗಳನ್ನು ಸ್ವವಿಮರ್ಶಾತ್ಮಕವಾಗಿ ವಚನಗಳ ಮೂಲಕ ತಿಳಿಸಿದ್ದಾರೆ. ಅವರ ವಚನಗಳಲ್ಲಿ ಆಚಾರ ವಿಚಾರ, ತತ್ವಬೋಧನೆ, ಭಕ್ತಿಯ ಶ್ರೇಷ್ಠತ್ವ, ಅಹಂಕಾರ ನಿರಸನ, ಹೀಗೆ ಹಲವು ವಿಷಯಗಳ ಬಗೆಗಿನ ವಿಚಾರ ಪ್ರತಿಪಾದನೆಗೊಂಡಿದೆ. ಇಂತಹ ಶ್ರೇಷ್ಠರ ಕೆಲವು ವಚನಗಳನ್ನು ಅರಿಯಲು

ಪ್ರಯತ್ನ ಪಡೋಣ. ಸಕಲೇಶ ಮಾದರಸರಿಗೆ ಶರಣರ ಸತ್ಕುಲವೆಂದರೆ ಅತ್ಯಂತ ಭಕ್ತಿ ಎನ್ನುವುದು ಅವರ ಅನೇಕ ವಚನಗಳನ್ನು ಗಮನಿಸಿದಾಗ ತಿಳಿದು ಬರುತ್ತದೆ. ಒಂದು ವಚನ ಹೀಗಿದೆ: ಬಸವಣ್ಣನ ಭಕ್ತಿ ಪ್ರಸಾದವ ಕೊಂಡೆನಯ್ಯ, ಚನ್ನ ಬಸವಣ್ಣನ ಜ್ಞಾನ ಪ್ರಸಾದವ ಕೊಂಡೆನಯ್ಯ, ಪ್ರಭುದೇವರ ಭಯಲ ಪ್ರಸಾದವ ಕೊಂಡೆನಯ್ಯ, ಮಡಿವಾಳಯ್ಯನ ಕರುಣ ಪ್ರಸಾದವ ಕೊಂಡೆನಯ್ಯ, ಸಿದ್ದರಾಮಯ್ಯನ ನಿರ್ಮಲ ಪ್ರಸಾದವ ಕೊಂಡೆನಯ್ಯ, ಮರುಳ ಶಂಕರ ದೇವರ ಪ್ರಸನ್ನ ಪ್ರಸಾದವ ಕೊಂಡೆನಯ್ಯ, 770 ಅಮರ ಗಣಗಳ ಪರಮ ಪ್ರಸಾದವ ಕೊಂಡು ಆನು ಬದುಕಿದನಯ್ಯ ಸಕಲೇಶ್ವರ, ಆನು ಬದುಕಿದನಯ್ಯ ಸಕಲೇಶ್ವರ. ಇಲ್ಲಿ ಮಾದರಸರು ಪ್ರಸಾದದ ಮಹಿಮೆಯನ್ನು ಎತ್ತಿ ತೋರಿಸಿದ್ದಾರೆ. ನಾವು ಪ್ರಸಾದವೆಂದರೆ ದೇವರಿಗೆ ಅರ್ಪಿತವಾದಂತಹ ಹಾಲು, ಹಣ್ಣು, ಅನ್ನ, ನೀರು, ಆಹಾರವೆನ್ನುವ ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕರಿಸುವುದನ್ನು ಪ್ರಸಾದವೆಂದು ಭಾವಿಸಿದ್ದೇವೆ. ಸರಿ ಇರಬಹುದು, ಆದರೆ ಸಕಲೇಶ ಮಾದರಸರು ಹೇಳುವುದೇ ಬೇರೆ. ಅವರು ಪ್ರಸಾದವನ್ನು ಭಕ್ತಿ ಪ್ರಸಾದ, ಜ್ಞಾನ ಪ್ರಸಾದ, ಬಯಲ ಪ್ರಸಾದ, ಕರುಣ ಪ್ರಸಾದ, ನಿರ್ಮಲ ಪ್ರಸಾದ, ಪ್ರಸನ್ನ ಪ್ರಸಾದ, ಪರಮ ಪ್ರಸಾದವೆಂದು ಸಪ್ತ ಪ್ರಸಾದಗಳ ಬಗ್ಗೆ ತಿಳಿಸುತ್ತಾರೆ. ಹೀಗೆ 7 ರೀತಿಯ ಪ್ರಸಾದಗಳನ್ನು ಕೆಳವರ್ಗದವರು ತಮಗಿಂತ ಮೇಲ್ವರ್ಗದವರ ಸುಖಕ್ಕಾಗಿ ಗುಲಾಮರಂತೆ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ವಿದ್ಯಾ ವಿಹೀನರಾಗಿ ದುಡಿಯುತ್ತಿದ್ದರು. ಅಂದು ಆಳುತ್ತಿದ್ದ ಸಾಮ್ರಾಟರು ಇವರುಗಳ ಬಗ್ಗೆ ಕಾಳಜಿಯನ್ನು ವಹಿಸಿದ್ದನ್ನು ನಾವು ಕಾಣುವುದಿಲ್ಲ. ದುಡಿಮೆಗಾಗಿಯೇ ಇವರನ್ನು ಬಳಸಿಕೊಂಡಿದ್ದರು. ಪಂಡಿತರ ಮಕ್ಕಳು ಪಂಡಿತರಾದರು, ಅಧಿಕಾರಿಗಳ ಮಕ್ಕಳು ಅಧಿಕಾರಿಗಳಾದರು, ಆದರೆ ಕೆಳಸ್ತರದವರು ಕೆಳಸ್ತರದಲ್ಲೇ ಉಳಿದರು. ಕೆಲವರಲ್ಲಿ ಪ್ರತಿಭಟನೆಯ ಧ್ವನಿ ಬಂದಿರಬಹುದು, ಆದರೆ ಅದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಲ್ಲಿ ಮೇಲ್ವರ್ಗದವರು ಜಯಶಾಲಿಗಳಾಗುತ್ತಿದ್ದರು. ಇದನ್ನು ಅರಿತಿದ್ದ ಕೆಳಸ್ತರದವರು ನಾವು ಹೀಗೆ ಇರಬೇಕೆಂದು, ನಮ್ಮ ಹುಟ್ಟೆ ದುಡಿಯುವುದಕ್ಕಾಗಿ ಎಂದು ತೀರ್ಮಾನಿಸಿದಂತೆ ಕಂಡುಬಂದಿತ್ತು. ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆಯಿತು. ಆ ಕ್ರಾಂತಿಯ ನೇತಾರ ಬಸವಣ್ಣನವರು. ಅಂದು ಹೀನ ಸ್ಥಿತಿಯಲ್ಲಿದ್ದಂತಹ ಜನರನ್ನು ಉನ್ನತ ಸ್ಥಿತಿಗೆ ಏರಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಮೇಲ್ವರ್ಗದಿಂದ ಬಂದು ಕೆಳವರ್ಗದ ಜನರಿಗಾಗಿ ಹೋರಾಟ ಮಾಡಿದ ಧೀಮಂತ ನಾಯಕ ಬಸವಣ್ಣನವರು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ರಾಜಕೀಯವಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಳವರ್ಗದವರನ್ನು ಮೇಲೆತ್ತುವ ಕೈಂಕರ್ಯವನ್ನು ಶುದ್ಧ ಮನಸ್ಸಿನಿಂದ ನಿರ್ವಹಿಸಿದಂತಹವರು ಬಸವಣ್ಣನವರು. ಹಾಗಾಗಿ ಅಜ್ಞಾನದಲ್ಲಿ, ಮೌಢ್ಯದಲ್ಲಿ, ಕರ್ಮ ಸಿದ್ಧಾಂತದ ಪಂಜರದಲ್ಲಿ ಸಿಕ್ಕು ನರಳುತ್ತಿದ್ದಂತಹ ಅಸಂಖ್ಯಾತ ಕೆಳಸ್ತರದ ಜನರಿಗೆ ವಿದ್ಯೆ ಲಭಿಸುವಂತೆ ಮಾಡಿದರು. ಮೇಧಾರ, ಕಮ್ಮಾರ, ಚಮ್ಮಾರ, ಡೋಹಾರ, ಹೂಗಾರ, ಮಡಿವಾಳ, ಹೀಗೆ ಮುಂತಾದ ಕೆಳಸ್ತರದವರು ತಮ್ಮ ನೋವು ನಲಿವುಗಳನ್ನು, ತಮ್ಮ ಅನುಭಾವಿಕ ನುಡಿಗಳನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸುವ ಮಟ್ಟಕ್ಕೆ ಏರಿಸುವಲ್ಲಿ ಬಸವಣ್ಣನವರು ವಿಜಯಿಗಳಾದರು. ಪುರುಷರಿಗೆ ಸರಿಸಮಾನರಾಗಿ ಸ್ತ್ರೀಯರು ಕೂಡ ಅಮೂಲ್ಯವಾದಂತಹ ವಚನಗಳನ್ನು ರಚಿಸಿದ್ದನ್ನು ನಾವು ಕಾಣಬಹುದಾಗಿದೆ. ದೇವರು ನಿಮ್ಮ ದೇಹವೆಂಬ ದೇವಾಲಯದಲ್ಲಿಯೇ ಇದ್ದಾನೆ, ಹೃದಯವೇ ಅವನ ಗರ್ಭಗುಡಿ, ನಿಮ್ಮ ಸದಾಚಾರ ಸದ್ಗುಣಗಳಿಂದ ಅವನನ್ನು ಪೂಜಿಸಿ ಎಂದು ತಿಳಿಸುವ ಮೂಲಕ ದೇವಾಲಯದ ಸಂಸ್ಕೃತಿಯನ್ನು ಧಿಕ್ಕರಿಸಿ ಸ್ಪೃಶ್ಯ ಅಸ್ಪೃಶ್ಯ ಎನ್ನುವ ಭೇದವನ್ನು ಅಳಿಸಲು ಪ್ರಯತ್ನ ಮಾಡಿದರು. ಅಂತಹ ಸಂದರ್ಭದಲ್ಲಿ ಮೂಡಿದ ವಚನಗಳು ಇಂದಿಗೂ ಕೂಡ ಸಮಾಜದ ಎಲ್ಲ ವರ್ಗದ ಜನರಿಗೆ ದಾರಿದೀಪವಾಗಿದೆ. ವಚನ ಸಾರವನ್ನು ಅರಿತು ಆಚರಿಸಿದರೆ ಬಾಳು ಭವ್ಯವಾಗುತ್ತದೆ. ಇಂತಹ ವಚನಗಳನ್ನು ಸರ್ವರ ಮನಗಳಿಗೆ ತಲುಪಿಸುವ ದೃಷ್ಟಿಯಿಂದ ವಚನ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಜನದೊಲಿಯವರು ಬಿತ್ತರಿಸುತ್ತಿದ್ದಾರೆ. ಕಳೆದ 38ನೇ ನುಡಿಸಂಚಿಕೆಯಲ್ಲಿ ಸಕಲೇಶ ಮಾದರಸರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 39ನೇ ವಚನ ಸಂಚಿಕೆಯಲ್ಲಿ ಶರಣ ಚಂದಿಮರಸರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ.

ಸಮಗ್ರ ವಚನ ಸಂಪುಟದ 7ನೇ ಆವೃತ್ತಿಯಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರ ರವರು ಚಂತಿಮರಸರ 157 ವಚನಗಳನ್ನು ಸಂಗ್ರಹ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇವುಗಳಲ್ಲಿ ಪ್ರಮುಖ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ಗಮನಿಸೋಣ. ಮೊದಲಿಗೆ ಚಂತಿಮರಸರು ಒಂದು ವಚನದಲ್ಲಿ ಗುರುವಿನ ಅನುಗ್ರಹವಾಗಬೇಕಾದರೆ ಅದು ಸರಿಯಾದ ಗುರುವಿನಿಂದ ಆಗಬೇಕು, ಇಲ್ಲವಾದಲ್ಲಿ ಅದು ಅನುಗ್ರಹವಾಗಲು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರವನ್ನು ತಮ್ಮ ವಚನದ ಮೂಲಕ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ವಚನ ಹೀಗಿದೆ: ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹವ ಮಾಡಿದಡೆ ಏನಪ್ಪುವುದೆಲ್ಲವೋ, ಹಂದಕನ ಕೈಯ ಹಂದಕ ಹಿಡಿದಂತೆ, ಮುಂದೇನಪ್ಪುದು ಹೇಳಲೇ ಮುರುಳೆ, ಬರು ಮಾತಿನ ರಂಜಯ ನಾಡದಿರು, ಸಿಂಹಲಿಗೆ ಚನ್ನರಾಮನೆಂಬ ಲಿಂಗವು ಹುಸಿಯ ಅಸರದವನಲ್ಲ, ಹುಸಿಯ ಅಸರದವನಲ್ಲ. ಅವರು ಹೇಳುತ್ತಾರೆ, ಅನುಗ್ರಹವೆನ್ನುವುದು ಸಾಮಾನ್ಯ ವಿಷಯವಲ್ಲ, ಅನುಗ್ರಹ ಪಡೆದವನ ಜನ್ಮವೇ ಪಾವನವಾಗಿ ಬಿಡುತ್ತದೆ, ಅವನ ಹುಟ್ಟು ಸಾರ್ಥಕವಾಗುತ್ತದೆ. ಅನುಗ್ರಹ ಮಾಡುವ ಗುರು, ಅನುಗ್ರಹಿಸಿಕೊಳ್ಳುವಂತಹ ಶಿಷ್ಯ, ಇರುವರೂ ಕೂಡ ಶ್ರೇಷ್ಠರಾಗಿರಬೇಕು ಎನ್ನುತ್ತಾರೆ ಚಂದಿಮರಸರು. ಗುರುವಾದವನು ಶಿವಯೋಗ ಸಾಧನೆಯ ಮೂಲಕ ಅನುಭಾವಿಯಾಗಿರಬೇಕು. ಯಾರು ಭಕ್ತಿ ಪಥದಲ್ಲಿ ನಡೆಯುತ್ತೇನೆ ಎನ್ನುವಂತಹ ಉತ್ಕಟವಾದ ಬಯಕೆ ಇರುತ್ತದೋ ಅಂತಹ ಶಿಷ್ಯನನ್ನು ಹುಡುಕಿ ಅವನಿಗೆ ಮಾತ್ರ ಶಿವನ ಕುರುಹಾದ ಇಷ್ಟಲಿಂಗವನ್ನು ಕರುಣಿಸಬೇಕು ಎನ್ನುತ್ತಾರೆ ಚಂದಿಮರಸರು. ಹಾಗೆಯೇ ಮುಂದೆ ಹೇಳುತ್ತಾರೆ, ಶಿಷ್ಯನು ಕೂಡ ಸಮರ್ಥರಾದಂತಹ ಗುರುವನ್ನು ಹುಡುಕಿ ತನ್ನೊಳಗನ್ನು ನಿರ್ಮಲ ಮಾಡಿಕೊಳ್ಳುವ ಹಂಬಲವಿರಬೇಕು ಎನ್ನುತ್ತಾರೆ ಚಂದಿಮರಸರು. ಇಲ್ಲವಾದಲ್ಲಿ ಏನು ಅರಿಯದ ಗುರು ಏನು ಅರಿಯದ ಶಿಷ್ಯನಿಗೆ ಅನುಗ್ರಹವ ಮಾಡಿದರೆ ಅದು ಕುರುಡನ ಕೈಯ ಹಿಡಿದು ಮತ್ತೊಬ್ಬ ಕುರುಡ ನಡೆದಂತೆ ಎಂದು ಬಿಡುತ್ತಾರೆ. ಇಲ್ಲಿ ಗುರು ಶಿಷ್ಯರಿಬ್ಬರು ಆಧ್ಯಾತ್ಮಿಕದ ಬೆಳಕಿನ ದಾರಿಯನ್ನು ಕಾಣದೆ ಮತ್ತೆ ಅಂಧಕಾರದೆಡೆಗೆ ಸಾಗಬೇಕಾಗುತ್ತದೆ ಎನ್ನುತ್ತಾರೆ. ಸತ್ಯದ ನುಡಿ, ಸತ್ಯದ ನಡೆ ಇರಬೇಕು. ಕೇವಲ ಡಂಭಾಚಾರದ ನಡೆ ನುಡಿಯನ್ನು ದೇವನು ಮೆಚ್ಚ ಎನ್ನುತ್ತಾರೆ. ಅದು ಕೇವಲ ಸುಳ್ಳಿನ ಪಸಾರವಷ್ಟೇ ಎಂದು ಬಿಡುತ್ತಾರೆ. ಅದು ಕೇವಲ ಸುಳ್ಳು ಹರಡುವಿಕೆ ಎನ್ನುತ್ತಾರೆ. ಹೀಗೆ ಗುರು ಶಿಷ್ಯರಲ್ಲಿ ನೀಡುವಂತಹ ಮತ್ತು ಸ್ವೀಕರಿಸುವಂತಹ ಅಪಾರವಾದಂತಹ ಶಕ್ತಿ ಇರಬೇಕು ಎನ್ನುತ್ತಾರೆ ಚಂದಿಮರಸರು. ಒಂದೆಡೆ ಚಂದಿಮರಸರು ಕರ್ಮ ಸಿದ್ಧಾಂತದ ಬಗ್ಗೆ ವಚನವನ್ನು ಬರೆದಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ: ಆವ ಕಾಲದೊಳಾದಡು ಆವ ದೇಶದೊಳಾದಡು ತನ್ನ ಲಲಾಟ ಲಿಖಿತ ಪ್ರಾರಬ್ಧ ಕರ್ಮ ಉಂಡಲ್ಲದೆ ತೀರದು ಎನ್ನುತ್ತಾರೆ. ದೈವತ ಪ್ರಾರಬ್ಧ ಭೋಗಿಸದಲ್ಲದೆ ಕ್ಷಯವಾಗದು. ದೇವ ದಾನವ ಮಾನವರಿಗಾದಡು ನಿವಾರಿಸಬಹುದು, ತನು ತನ್ನದಲ್ಲ. ಇದು ಮಾಯೆಯಿಂದ ಅರಿದು ಸುಖಿಯಾದಾತ ನೀನೇ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಇಲ್ಲಿ ಚಂದಿಮರಸರು ಹೇಳುತ್ತಾರೆ, ಯಾರೇ ಆಗಲಿ ಕರ್ಮತ್ರಯಗಳಾದಂತಹ ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತು ಪ್ರಾರಬ್ಧ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಇದಕ್ಕೆ ದೇಶ ಕಾಲಗಳ ಮಿತಿ ಇಲ್ಲ. ಎಲ್ಲರೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ತಮ್ಮ ತಮ್ಮ ಹಣೆಯಲ್ಲಿ ಬರದ ಬರಹದಂತೆ ಕರ್ಮಗಳನ್ನು ಅನುಭವಿಸಿಯೇ ತೀರಬೇಕು ಎನ್ನುತ್ತಾರೆ ಚಂದಿಮರಸರು. ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ತಿರುಗಿದರೂ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಹೊಕ್ಕರೂ ಕೂಡ ಪ್ರಾರಬ್ಧ ಕರ್ಮವು ತೀರಿಯೇ ತೀರುತ್ತದೆ ಎನ್ನುತ್ತಾರೆ ಚಂದಿಮರಸರು. ಅವರು ದೇವ ದಾನವ ಮಾನವ ಎಂದು ಅದು ಯಾರನ್ನೂ ಬಿಡದು ಎನ್ನುತ್ತಾರೆ. ಬ್ರಹ್ಮನಿಗೆ 5 ತಲೆಗಳಾದರೂ ಅವನ 5ನೇ ತಲೆ ಉಳಿಯಿತೆ ಎಂದು ಪ್ರಶ್ನೆ ಮಾಡುತ್ತಾರೆ. ರಾಜನಾದ ಹರಿಶ್ಚಂದ್ರ ಸುಡುಗಾಡು ಕಾಯುವಂತಾಗಲಿಲ್ಲವೇ? ದಾನಶೂರ ಕರ್ಣ ಬಲಿಪಾತಾಳಕ್ಕೆ ಸೇರುವಂತಾಗಲಿಲ್ಲವೇ ಎನ್ನುತ್ತಾರೆ. ಯಾರಿಗೆ ಈ ದೇಹ ತಾನಲ್ಲ, ಇದು ನನ್ನದೂ ಅಲ್ಲ, ಇದು ಕೇವಲ ಮಾಯೆ ಎನ್ನುವುದು ಅರಿವಿರುತ್ತದೋ ಅಂಥವನಿಗೆ ಕರ್ಮ

ಅಂಟದು ನೋಡ ಎನ್ನುತ್ತಾರೆ. ಅವನು ಸದಾ ಸುಖಿಯಾಗಿರುತ್ತಾನೆ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಕರ್ಮ ಅಂಟದೆ ಸುಖಿಯಾಗಿರುವಾತನೇ ನಮ್ಮ ಶರಣ ಎನ್ನುವುದು ಚಂದಿಮರಸರ ವಿಚಾರವಾಗಿದೆ. ಚಂದಿಮರಸರು ಮನುಷ್ಯ ಸಂಸಾರದಲ್ಲಿ ಹೇಗೆ ಮುಳುಗಿದ್ದಾನೆ ಎನ್ನುವ ವಿಷಯವನ್ನು ಒಂದು ಕಥಾನಕವಾದಂತಹ ವಚನ ರೂಪಕದ ಮೂಲಕ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಆ ವಚನ ರೂಪಕ ಹೀಗಿದೆ. ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ, ಕಾಡುಗಿಚ್ಚು, ರಕ್ಕಸಿ, ಕಾಡಾನೆಗಳು ನಾಲ್ಕೂ ದೇಸೆಯಲ್ಲಿ ಅಟ್ಟುತ್ತ ಬರೇ, ಅವುಗಳನ್ನು ಕಂಡು ಭಯದಿಂದ ಹೋಗ ದೆಸೆಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ ಹಾವ ಕಂಡು ಇಲಿಗಿಡದ ಬಳ್ಳಿಯ ಹಿಡಿದು ನಿಲೆ, ಜೇನು ಹುಳು ಮೈಯನ್ನೂರುವಾಗ ಮೂಗಿನ ತುದಿಯಲ್ಲೊಂದು ಹನಿ ಮಧು ಬಂದು ಬೀಳೆ, ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲವ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ ವಿಚಾರಿಸಿ ನೋಡಿದರೆ ದುಃಖದಾಗದ. ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು ನಿರ್ವಿಷಯವಾಗಿ ನಿಂದ ನಿಲುವು ನೀನೇ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಇದು ಒಂದು ದೊಡ್ಡ ವಚನ, ಯಾಕೆಂದರೆ ಇದು ಕಥಾನಕವಾಗಿದೆ. ಇಲ್ಲಿ ಚಂದಿಮರಸರು ಹೇಳುತ್ತಾರೆ, ಒಬ್ಬ ಮನುಷ್ಯ ಕಾಡಿನಲ್ಲಿ ಹೋಗುತ್ತಿದ್ದಾಗ ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆಗಳು ಹೀಗೆ ನಾಲ್ಕೂ ದಿಕ್ಕಿನಿಂದ ಅಟ್ಟಿಸಿಕೊಂಡು ಬರುತ್ತಿದ್ದವು. ಅವುಗಳಿಗೆ ಹೆದರಿ ಓಡುತ್ತಿದ್ದಾಗ ಬಾವಿಯ ಒಳಗೆ ಬಿದ್ದ. ಆ ಬಾವಿಯಲ್ಲಿ ಹಾವು ಇತ್ತು, ಅದನ್ನು ಕಂಡು ಕೈಗೆ ಸಿಕ್ಕಂತಹ ಬಳ್ಳಿ ಹಿಡಿದು ನಿಂತ. ಮೇಲೆ ನೋಡಿದ, ಆ ಬಳ್ಳಿಯನ್ನು ಒಂದು ಇಲಿ ಕಡಿಯುತ್ತಿತ್ತು. ಅದೇ ಸಂದರ್ಭದಲ್ಲಿ ಬಾವಿಯಲ್ಲಿ ಕಟ್ಟಿದ್ದಂತಹ ಜೇನುಗೂಡಿನಿಂದ ಜೇನು ತುಪ್ಪದ ಹನಿ ಬಾಯಿಗೆ ಬಂದು ಬಿದ್ದಿತ್ತು. ಎಷ್ಟು ಚೆನ್ನಾಗಿದೆ! ನಾಲಿಗೆಯಿಂದ ಜೇನು ಸವಿದು ಆ ದುಃಖವನ್ನು ಸೈರಿಸಿಕೊಂಡ. ಹೀಗೆ ಸಂಸಾರವಿದೆ ಎನ್ನುತ್ತಾರೆ ಚಂದಿಮರಸರು. ಇದನ್ನೇ ಅಲ್ಲಮರು ಸಾಗರದಷ್ಟು ದುಃಖಕ್ಕೆ ಸಾಸುವೆಯಷ್ಟು ಸುಖ ನೋಡ ಎಂದಿದ್ದಾರೆ. ಈ ವಚನದಲ್ಲಿನ ವಿಚಾರವನ್ನು ವಿಶ್ಲೇಷಣೆಗೆ ಒಳಪಡಿಸಿದರೆ ಇಲ್ಲಿ ಜೀವಾತ್ಮನೇ ದಾರಿಕಾರ, ಸಂಸಾರವೇ ಒಂದು ಗೊಂಡಾರಣ್ಯ. ಅಲ್ಲಿ ಬರುವಂತಹ ಹುಲಿ ಅದು ಕಾಮದ ಸಂಕೇತ, ಕಾಡ್ಗಿಚ್ಚು ಕ್ರೋಧದ ಸಂಕೇತ, ರಕ್ಕಸಿ ಅದು ಲೋಭದ ಸಂಕೇತ, ಆನೆ ಅದು ಮದವೇರಿದಂತಹ ಮದದ ಸಂಕೇತ. ಇವು ನಾಲ್ಕು ಅಂದರೆ ಕಾಮ, ಕ್ರೋಧ, ಲೋಭ, ಮದ, ಇವು ನಾಲ್ಕು ಮನುಷ್ಯನನ್ನು ಬಿಡದೆ ಸುತ್ತುವರಿದಿವೆ. ಮತ್ಸರವೆಂಬ ಹಾಳು ಬಾವಿಯಲ್ಲಿ ಬಿದ್ದು ಮೋಹವೆಂಬ ಹಾವನ್ನು ನೋಡಿ ಆಯುಷ್ಯವೆಂಬ ಬೇರನ್ನು ಹಿಡಿಯುತ್ತಾನೆ. ಹಗಲು ರಾತ್ರಿ ಎನ್ನುವಂತಹ ಎರಡು ಇಲಿಗಳು ಆ ಬೇರನ್ನು, ಆಯುಷ್ ಎಂಬ ಬೇರನ್ನು ಕಡಿಯುತ್ತವೆ. ಈ ಎಲ್ಲ ಸಂಕಷ್ಟಗಳ ಮಧ್ಯೆ ವಿಷಯ ಸುಖವೆಂಬ ಜೇನ ಹನಿ ನಾಲಿಗೆಯ ತುದಿಗೆ ಬೀಳುತ್ತಿದೆ. ಎಂತಹ ಚೆನ್ನಾಗಿದೆ! ಇದನ್ನು ಸವಿಯುತ್ತಾ ತನ್ನ ಕಷ್ಟಗಳನ್ನು ಮರೆದುಕೊಂಡು ಬಿಡುತ್ತಿದ್ದಾನೆ. ಇದು ಎಲ್ಲ ಸಾಮಾನ್ಯರ ಜೀವನ ಪರಿಸ್ಥಿತಿ ಎನ್ನುತ್ತಾರೆ ಚಂದಿಮರಸರು. ಜಾಣನಾದಂತಹವನು ವಿಷಯ ಸುಖದ ಬೆನ್ನ ಹತ್ತದೆ ಆತ್ಮಸುಖದಲ್ಲಿ ತಲ್ಲೀನನಾಗುತ್ತಾನೆ ಎನ್ನುತ್ತಾರೆ ಚಂದಿಮರಸರು. ಅವರೇ ನಮ್ಮ ಶರಣರು ಎನ್ನುತ್ತಾರೆ. ಹೀಗೆ ಚಂದಿಮರಸರು ಒಂದು ಕಥಾನಕವನ್ನೊಳಗೊಂಡಂತಹ ವಚನದ ಮೂಲಕ ಸಂಸಾರದ ಕ್ಷಣಿಕ ಸುಖವನ್ನು ಬಹಳ ಚೆನ್ನಾಗಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಸುಂದರವಾಗಿದೆ. ಇಂತಹ ಸಂಸಾರದಲ್ಲಿ ಇದ್ದರೂ ಕೂಡ ಆಧ್ಯಾತ್ಮಿಕದ ಬೆಳಕನ್ನು ಕಂಡರೆ ಸಂಸಾರವೂ ಕೂಡ ಬೆಳಕಾಗುತ್ತದೆ ಎನ್ನುತ್ತಾರೆ ಚಂದಿಮರಸರು. ವಚನ ಹೀಗಿದೆ. ಇಂದುವಿನ ಬೆಳಗಿಂದ ಇಂದುವ, ಭಾನುವಿನ ಬೆಳಗಿಂದ ಭಾನುವ, ದೀಪದ ಬೆಳಗಿಂದ ದೀಪವ ಕಾಂಬಂತೆ, ತನ್ನ ಬೆಳಗಿಂದ ತನ್ನನ್ನೇ ಕಂಡಡೆ ನಿನ್ನ ನಿಲುವು ನೀನೇ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಇಲ್ಲಿ ಚಂದಿಮರಸರು ಅತ್ಯಂತ ಸೂಕ್ತ ಉದಾಹರಣೆಗಳ ಮೂಲಕ ಮನುಷ್ಯ ಹೇಗೆ ಬೆಳಕನ್ನು ಕಾಣಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ,

ಅವಕಾಶವಿಲ್ಲದಂತಹ ವಸ್ತುಗಳನ್ನು ನೋಡಬೇಕಾದರೆ ಅದರ ಮೇಲೆ ಬೆಳಕನ್ನು ಚೆಲ್ಲಬೇಕು, ಆಗ ಅದು ಕಾಣುತ್ತದೆ ಎನ್ನುತ್ತಾರೆ. ಆದರೆ ಯಾವ ವಸ್ತುವಿನಲ್ಲಿ ತನ್ನದೇ ಆದಂತಹ ಸ್ವಂತ ಬೆಳಕಿರುತ್ತದೆಯೋ ಅದು ಸ್ವಯಂ ಪ್ರಕಾಶಿತಗೊಂಡು ತನ್ನನ್ನು ತಾನೇ ತೋರುತ್ತದೆ ಎನ್ನುತ್ತಾರೆ, ಹೌದಲ್ಲವೇ? ಅದನ್ನೇ ಅವರು ಹೇಳುತ್ತಾರೆ, ಚಂದ್ರನನ್ನು ಕಾಣಬೇಕಾದರೆ ಚಂದ್ರನ ಬೆಳಕು ಸಾಕು, ಸೂರ್ಯನನ್ನು ನೋಡಲು ಸೂರ್ಯನ ಪ್ರಕಾಶವೇ ಸಾಕು, ದೀಪವನ್ನು ನೋಡಲು ದೀಪದ ಬೆಳಕು ಸಾಕು ಎನ್ನುತ್ತಾರೆ. ಹಾಗೆಯೇ ಜೀವಾತ್ಮನು ತನ್ನನ್ನು ತಾನು ನೋಡಲು ಅವನ ಆತ್ಮದ ಬೆಳಕೇ ಸಾಕು. ಹೀಗೆ ತನ್ನ ಬೆಳಕಿನಲ್ಲಿ ತನ್ನನ್ನು ಕಂಡುದಾದರೆ ಅದುವೇ ಪರಮಾತ್ಮನನ್ನು ಕಂಡಂತೆ ಎನ್ನುತ್ತಾರೆ ಚಂದಿಮರಸರು. ತುಂಬ ವಿಚಾರಧಾರೆ, ಬಹಳ ಚೆನ್ನಾಗಿದೆ. ಹೀಗೆ ಯಾರು ತನ್ನಲ್ಲಿನ ಆಧ್ಯಾತ್ಮಿಕ ಬೆಳಕನ್ನು ಹೆಚ್ಚಿಸಿಕೊಂಡು ತನ್ನೊಳಗಿನ ಪರಶಿವ ಸ್ವರೂಪವನ್ನು ಕಾಣುವಂಥವನಾಗಬೇಕು ಎನ್ನುವುದು ಚಂದಿಮರಸರ ವಿಚಾರಧಾರೆಯಾಗಿದೆ. ನಿಜವಾಗಲೂ ಚಂದಿಮರಸರು ತಿಳಿಸಿರುವಂತಹ ವಿಷಯ ಅತ್ಯಂತ ಸೂಕ್ಷ್ಮವೂ ಶ್ರೇಷ್ಠವೂ ಆಗಿದೆ. ಚಂದಿಮರಸರು ಒಂದೆಡೆ ಒಂದು ಅದ್ಭುತವಾದ ವಚನವನ್ನು ಬರೆದಿದ್ದಾರೆ. ಮನುಷ್ಯ ಇಹಲೋಕವೆಂಬುದು ಪರಲೋಕವೆಂಬುದು ಬೇರೆ ಎಂದು ಎರಡಾಗಿ ಭಾವಿಸಿದ್ದಾನೆ ಎನ್ನುತ್ತಾರೆ. ಆದರೆ ಭಕ್ತನಾದವನಿಗೆ ಅವೆರಡೂ ಒಂದೇ ಎನ್ನುವುದನ್ನು ತಮ್ಮ ವಚನದಲ್ಲಿ ಸುಂದರವಾದಂತಹ ಉದಾಹರಣೆಯ ಮೂಲಕ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ, ಬಹಳ ಚೆನ್ನಾಗಿದೆ, ಕೇಳಿಸಿಕೊಳ್ಳೋಣ. ಇಹ ಪರವೆಂಬ ಇದ್ದೆಸೆಯಾಗಿರ್ಧನ ಪರಿ ಹೊಸತು ನೋಡ, ನೆಯ್ಯಿ ಹತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ ಇರ್ದೆನಯ್ಯ, ಸಿಂಹಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ ಆಚರಿಸುತ್ತ ಆಚರಿಸುತ್ತ ಆಚರಿಸುತ್ತಿದ್ದೆ ನೋಡಯ್ಯ, ಆಚರಿಸುತ್ತಿದ್ದೆ ನೋಡಯ್ಯ. ವಚನ ಅತ್ಯಂತ ಶ್ರೇಷ್ಠವಾಗಿದೆ. ಅವರು ಹೇಳುತ್ತಾರೆ, ದಾನಾದಿ ಒಳ್ಳೆಯ ಕೆಲಸ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗಿ ಸ್ವರ್ಗಾದಿ ಲೋಕಗಳು ದೊರಕುತ್ತವೆಂಬುದು ಎಲ್ಲರ ಭಾವನೆ ಮತ್ತು ತಿಳುವಳಿಕೆ. ಹಾಗಾಗಿ ಇಹಲೋಕ ಬೇರೆ ಪರಲೋಕ ಬೇರೆ ಎನ್ನುವುದು ಸಾಮಾನ್ಯವಾದಂತಹ ಮನುಜನ ಅಭಿಪ್ರಾಯವಾಗಿದೆ. ಆದರೆ ಶರಣರ ದೃಷ್ಟಿಯಲ್ಲಿ ಇಹ ಮತ್ತು ಪರ ಎರಡೂ ಇಲ್ಲಿಯೇ ಇದೆ ಎನ್ನುತ್ತಾರೆ, ಅದು ಬೇರೆ ಬೇರೆಯಲ್ಲ ಎನ್ನುತ್ತಾರೆ. ಅದಕ್ಕೆ ಚಂದಿಮರಸರು ಕೊಡುವಂತಹ ಉದಾಹರಣೆಗಳು ಬಹಳ ಚೆನ್ನಾಗಿದೆ, ಮಾರ್ಮಿಕವಾಗಿಯೂ ಇದೆ. ಅವರು ಹೇಳುತ್ತಾರೆ, ಕೈ ಬಾಯಿಗಳಿಗೆ ಅಂಟಿಕೊಳ್ಳುವುದು ಜಿಡ್ಡಿನ ಪದಾರ್ಥದ ಗುಣಧರ್ಮ. ಆದರೆ ಆ ಜಿಡ್ಡಿನ ಪದಾರ್ಥದೊಂದಿಗೆ ಯಾವಾಗಲೂ ವ್ಯವಹರಿಸುವಂತಹ ನಾಲಿಗೆ ಅದನ್ನು ಅಂಟಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ, ಹೌದಲ್ಲವೇ? ಹಾಗೆಯೇ ಪ್ರತಿ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದು ಧೂಳಿನ ಗುಣಧರ್ಮ. ಆದರೆ ಗಾಳಿಯು ಯಾವಾಗಲೂ ಕೂಡ ಧೂಳಿನ ಜೊತೆಗೇ ಇರುತ್ತದೆ. ಆದರೂ ಕೂಡ ಆ ಧೂಳನ್ನು ತನ್ನೊಳಗೆ ಅದು ಲೇಪಿಸಿಕೊಳ್ಳುವುದಿಲ್ಲ, ಸೇರಿಸಿಕೊಳ್ಳುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ, ಹೌದಲ್ಲವೇ? ಎಂತಹ ವಿಚಾರ! ಅದೇ ರೀತಿ ಕಣ್ಣಿಗೆ ಹಾಕಿದಂತಹ ಕಾಡಿಗೆ ರೆಪ್ಪೆ ಕೂದಲುಗಳಿಗೆ ತಗಲುವುದು ಅದು ಕಾಡಿಗೆಯ ಗುಣಧರ್ಮ. ಆದರೆ ರೆಪ್ಪೆಗಳ ನಡುವೆ ಓಡಾಡುವಂತಹ ಕಣ್ಣಿನ ಗುಡ್ಡೆಯು ಕಾಡಿಗೆಯನ್ನು ಒಂದಿನಿತೂ ತಗಲಿಸಿಕೊಳ್ಳುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ. ಹೀಗೆ ನಾಲಿಗೆ, ಗಾಳಿ ಮತ್ತು ಕಣ್ಣು ಅನುಕ್ರಮವಾಗಿ ಜಿಡ್ಡು, ಧೂಳು ಮತ್ತು ಕಾಡಿಗೆಯ ಸಹವಾಸವಿಲ್ಲದೆ ಸದಾ ಅದರ ಜೊತೆಗೆ ಇದ್ದರೂ ಕೂಡ ಅವುಗಳಿಂದ ನಿರ್ಲಿಪ್ತವಾಗಿರುತ್ತವೆ ಎನ್ನುತ್ತಾರೆ ಚಂದಿಮರಸರು. ಎಂತಹ ಉದಾಹರಣೆಗಳು! ಇದೇ ಇವುಗಳ ವೈಶಿಷ್ಟ್ಯವಾಗಿದೆ. ಅದೇ ರೀತಿ ಭಕ್ತನಾದವನು ಈ ಪ್ರಪಂಚದಲ್ಲಿನ ವಿಷಯ ವಾಸನೆಗಳ ಕೂಡ ಸದಾ ಇದ್ದರೂ ಅವುಗಳಿಗೆ ಅಂಟಿಕೊಳ್ಳದೇ ಇರಬಲ್ಲ ಇರುತ್ತಾನೆ. ಭಕ್ತನಿಗೆ ಎಲ್ಲರಂತೆ ಸಂಸಾರವಿರುತ್ತದೆ. ಮನೆ, ಮಕ್ಕಳು, ಆಸ್ತಿ ಪಾಸ್ತಿ, ಅಧಿಕಾರ ಅಂತಸ್ತು ಎಲ್ಲವೂ ಇರುತ್ತದೆ. ಅದೇ ರೀತಿ ಮಾನ ಅಪಮಾನಗಳು ಕೂಡ ಇರುತ್ತವೆ. ಇವೆಲ್ಲವೂ ಇದ್ದರೂ ಕೂಡ ಹೇಗೆ ನಾಲಿಗೆ, ಗಾಳಿ, ಕಣ್ಣು ತಮ್ಮೊಡನೆ ಇರುವಂತಹ ಜಿಡ್ಡು, ಧೂಳು, ಕಾಡಿಗೆಯನ್ನು ಹೇಗೆ ಅಂಟಿಸಿಕೊಳ್ಳುವುದಲ್ಲವೋ ಹಾಗೆಯೇ ಪ್ರಪಂಚದೊಳಗಿದ್ದು
ಪರಮಾರ್ಥ ಸುಖವನ್ನು ಅನುಭವ

ಭವಿಸುತ್ತಾ ಈಹ ಪರವೆರಡನ್ನು ಇಲ್ಲೇ ಕಾಣುತ್ತಾ ಆನಂದದಲ್ಲಿ ಇರುತ್ತಾನೆ ನಮ್ಮ ಶರಣ ಎಂದು ಬಿಡುತ್ತಾರೆ. ಹೀಗೆ ಚಂದ್ಯವರಸರ ಚಿಂತನೆ ನಿಜವಾಗಲೂ ಬಹಳ ವಿಶೇಷವಾಗಿದೆ. ಇಂತಹ ಚಿಂತನೆಯನ್ನು ಅರಿತು ಅತ್ತ ಕಡೆಗೆ ಸಾಕಬಹುದು ಎನ್ನುವುದನ್ನು ನಾವೆಲ್ಲರೂ ಮರೆಯಲೇಬಾರದು. ಒಂದೆಡೆ ಚಂದ್ಯಮರಸರು ಬ್ರಹ್ಮಾಂಡ ಉದಯದ ಬಗೆಯನ್ನು

0: ಲಿಂಗದಿಂದ ತಾನೇ ಸ್ವಯಂ ಲಿಂಗವಾಯಿತು. ಆ ಲಿಂಗದಿಂದ ಆಯಿತು ಶಿವ ಶಕ್ತಾತ್ಮಕ.
1: ಆ ಶಿವ ಶಕ್ತ ಆತ್ಮಕದಿಂದ ಆದುದು ಆತ್ಮ, ಆತ್ಮನಿಂದ ಆದುದು ಆಕಾಶ, ಆಕಾಶದಿಂದ ಆದುದು ವಾಯು, ವಾಯುವಿನಿಂದ ಆದುದು ಅಗ್ನಿ, ಅಗ್ನಿಯಿಂದ ಆದುದು ಅಪ್ಪು, ಅಪ್ಪುವಿನಿಂದ ಆದುದು ಪೃಥ್ವಿ, ಪೃಥ್ವಿಯಿಂದ ಆದುದು ಸಕಲ ಜೀವವೆಲ್ಲ. ಇವೆಲ್ಲ ನಿಮ್ಮ ನೆನಹು ಮಾತ್ರವಿಂದ ಆದುದು ಸಿಂಹಲಿಗೆಯ ಚನರಾಮ, ಸಿಂಹಲಿಗೆಯ ಚನರಾಮ. ಇಲ್ಲಿ ಚಂದಿಮರರಸರು ಬ್ರಹ್ಮಾಂಡದಲ್ಲಿನ ಸೃಷ್ಟಿ ಹೇಗೆ ಆಯಿತು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಆದಿಯಲ್ಲಿ ಪರವಸ್ತುವಾದಂತಹ ಪರಶಿವನ ಶಕ್ತಿ ಮಾತ್ರವಿತ್ತು ಎನ್ನುತ್ತಾರೆ. ಅದಕ್ಕೆ ನಾಮರೂಪವಿರಲಿಲ್ಲ, ಅದು ತಾನೇ ತಾನಾಗಿತ್ತು. ಅಂತಹ ಪರಶಿವ ಶಕ್ತಿಗೆ ಏನು ಮಾಡಬೇಕೆನಿಸಿತು ಅದನ್ನೇ ಲೀಲೆ ಎನ್ನಲಾಗಿದೆ. ಆ ಶಕ್ತಿಯೇ ಮಹಾಘನಲಿಂಗವಾಯಿತು. ಆ ಲಿಂಗದಿಂದ ಶಿವ ಮತ್ತು ಶಕ್ತಿಯರ ಬಿಡುಗಡೆಯಾಯಿತು. ಶಿವ ಕಾರಣನಾದರೆ ಶಕ್ತಿ ಕರ್ತೃವಾದಳು, ಶಿವ ಅಂತರ್ಮುಖನಾದರೆ ಶಕ್ತಿ ಬಹಿರ್ಮುಖಿಯಾದಳು. ಅಲ್ಲಿಂದ ಸೃಷ್ಟಿಯ ಪ್ರಾರಂಭವಾಯಿತು ಎನ್ನುತ್ತಾರೆ. ಅವರಿಬ್ಬರ ಶಕ್ತಿಯ ಮಿಲನದಿಂದ ಮೊದಲಿಗೆ ಆತ್ಮ ಉದಯವಾಯಿತು. ಇದು ಸರ್ವ ವ್ಯಾಪಕ ಶಕ್ತಿ ಎನ್ನುತ್ತಾರೆ. ಈ ಶಕ್ತಿಯಿಂದಲೇ ಮುಂದೆ ಪಂಚಭೂತಗಳಾದಂತಹ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಇವು ಒಂದರಿಂದ ಒಂದೊಂದು ಜನಿಸಿದವು ಎನ್ನುತ್ತಾರೆ. ನಮಗೆ ಈಗ ಪ್ರಪಂಚದಲ್ಲಿ ಕಾಣುವಂತಹ ಸಚರಾಚರವೆಲ್ಲವೂ ಕೂಡ ಪಂಚಭೂತಗಳಿಂದಲೇ ನಿರ್ಮಾಣವಾಗಿವೆ. ಹೀಗೆ ಮಹಾಗಣಲಿಂಗದ ವಿಕಸಿತ ರೂಪವೇ ಈ ಪ್ರಪಂಚ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಈ ಪ್ರಪಂಚ ನಿರ್ಮಾಣವಾದ ಬಗ್ಗೆ ಚಂದಿಮರರಸರು ಬಹಳ ಸರಳವಾಗಿ ತಿಳಿಸಿದ್ದಾರೆ. ಶರಣರ ವಿಶೇಷ ಆನುಭಾವಿಕ ಶಕ್ತಿಯನ್ನು ಇದು ತೋರ್ಪಡಿಸುತ್ತದೆ. ಚಂದಿಮರಸರು ದೇವನನ್ನು ನೋಡಲು ಎಲ್ಲಿಯೂ ಹೋಗಬೇಕಾಗಿಲ್ಲ, ಅವನು ನಮ್ಮೊಳಗೆ ಇದ್ದಾನೆ ಎನ್ನುತ್ತಾರೆ. ಇದರ ಸಂಬಂಧ ಅನೇಕ ವಚನಗಳನ್ನು ಅವರು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ಗಮನಿಸೋಣ. ಕವಿ, ಗಮಕಿ, ವಾದಿ, ವಾಗ್ಮಿ ಎಂಬುವರ ಮಾತಿಂಗಿಲ್ಲ, ಶಾಸ್ತ್ರಿಕರ ಶಾಸ್ತ್ರಕ್ಕಿಲ್ಲ, ತರ್ಕಿಗಳ ತರ್ಕಕ್ಕಿಲ್ಲ, ಶಬ್ದಿಕರ ಶಬ್ದ ನೆರೆಯದ ತೋರುವಡೆ ವಿಷಯವಾಗಿರದು ಅರಿವಡೆ ಅತರ್ಕ್ಯ. ಅದು ನಿನ್ನಲ್ಲಿಯೇ ಇದೆ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಹೀಗೆ ಚಂದಿಮರಸರು ಪರಮಾತ್ಮನು ತನ್ನಲ್ಲಿಯೇ ಇದ್ದಾನೆ, ಅವನನ್ನು ನೋಡಲಿಕ್ಕೆ ಎಲ್ಲಿಯೂ ಹೋಗಬೇಕಾಗಿಲ್ಲ, ಹುಡುಕಬೇಕಾಗಿಲ್ಲ, ಯಾವ ಸಾಧನವನ್ನು ಕೂಡ ಬಳಸಬೇಕಾದುದಿಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಕವಿಗಳು ಕಾವ್ಯಗಳನ್ನು ರಚಿಸುತ್ತಾರೆ, ಅಲ್ಲಿ ದೇವರ ಸಾಕಾರ ಮತ್ತು ನಿರಾಕಾರ ರೂಪವನ್ನು ಬಣ್ಣಿಸುತ್ತಾರೆ. ಗಮಕಿಗಳು ಆ ರಚನೆಯನ್ನು ಎತ್ತಿಕೊಂಡು ತಮ್ಮ ಸುಮಧುರವಾದ ಕಂಠದಲ್ಲಿ ರಾಗ ಆಲಾಪಗಳೊಡನೆ ಅಳವಡಿಸಿಕೊಂಡು ಸುಷ್ಠಾವ್ಯವಾಗಿ ಹಾಡುತ್ತಾರೆ. ಹಾಗೆಯೇ ವಾದಿಗಳು ತಮ್ಮ ಬುದ್ಧಿಯ ಚಾಕಚಕ್ಯತೆಯನ್ನು ಉಪಯೋಗಿಸಿ ಪರಮಾತ್ಮನ ಸ್ವರೂಪವನ್ನು ತಮಗೆ ಅನ್ನಿಸಿದ ಹಾಗೆ ವರ್ಣಿಸುತ್ತಾರೆ. ಇವುಗಳೆಲ್ಲ ಕೇವಲ ಮಾತಿನ ಸಾಹಿತ್ಯದ ಕಸರತ್ತು ಮಾತ್ರ ಎನ್ನುತ್ತಾರೆ ಚಂದಿಮರಸರು. ಆದರೆ ಪರಮಾತ್ಮ ಮಾತು ಮನಗಳಿಂದ ಅತ್ತತ್ತ ಇದ್ದಾನೆ ಎನ್ನುತ್ತಾರೆ. ಹಾಗಾಗಿ ಶಾಸ್ತ್ರಿಗಳ ಶಾಸ್ತ್ರಕ್ಕೆ, ತರ್ಕಿಗಳ ಶಬ್ದ ಜಾಲಕ್ಕೆ ಅವನು ನಿಲುಕುವುದಿಲ್ಲ ಎನ್ನುತ್ತಾರೆ ಚಂದಿಮರಸರು. ಯಾರು ತನ್ನನ್ನು ತಾನು ತಿಳಿದುಕೊಂಡು ಪರಮಾತ್ಮ ತನ್ನಲ್ಲಿಯೇ ಇದ್ದಾನೆ ಎಂದು ಅರಿಯುವರೋ ಅವನಲ್ಲಿ ಪರಮಾತ್ಮ ಇರುತ್ತಾನೆ ಎನ್ನುತ್ತಾರೆ. ಅದನ್ನೇ ತತ್ವಂ ಅಸಿ ಎನ್ನುವಂತಹ ಮಹಾವಾಕ್ಯದಲ್ಲಿ ಹೇಳಿದ್ದಾಗಿದೆ, ಸಾರಲಾಗಿದೆ. ಹೀಗೆ ಚಂದಿಮರಸರು ಪರಮಾತ್ಮ ಮಾತು, ಶಾಸ್ತ್ರ, ತರ್ಕ ಹೀಗೆ ಇವುಗಳನ್ನು ಮೀರಿ ಶುದ್ಧ ಆತ್ಮಕ್ಕೆ ಮಾತ್ರ ಕಾಣುತ್ತಾನೆ ಎನ್ನುತ್ತಾರೆ.

ಆದಿಮರಸರು ಒಂದೆಡೆ ಹೇಳುತ್ತಾರೆ, ಯಾರು ಜ್ಞಾನಿಯಾಗಿರುತ್ತಾನೆಯೋ ಅವನು ಅಜ್ಞಾನಿಗಳ ಲೋಪದೋಷಗಳನ್ನು ಎಣಿಸುವುದಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ: ಕುರುಡ ಕಾಣನೆಂದು, ಕಿವುಡ ಕೇಳನೆಂದು, ಎಳವ ಹರಿಯನೆಂದು, ಮರುಳ ಬೈದನೆಂದು, ಪಿಶಾಚಿ ಹೊಯ್ದನೆಂದು ಮನುಕತ ಬಡುವರೇ ಹೇಳ. ತಾನರಿವುಳ್ಳಾತ ತತ್ವವನ್ನು ಅರಿಯದವರಲ್ಲಿ ಗುಣದೋಷವನ್ನು ಅರಸುವರೆ ಹೇಳ. ಸಿಂಹಲಿಗೆಯ ಚನ್ನಮಾರಾಮ, ಸಿಂಹಲಿಗೆಯ ಚನ್ನರಾಮ. ಚಂದಿಮಾರಾಶರ ವಿಜಯ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿಯ ಧರ್ಮ, ನಡೆಯುವುದು ಕಾಲಿನ ಧರ್ಮ. ಕುರುಡನಾದವನು ಕಾಣಿಸುತ್ತಿಲ್ಲವೆಂದರೆ ಹೇಗೆ? ಕಿವುಡನಾದವನು ಕೇಳಿಸುತ್ತಿಲ್ಲವೆಂದರೆ ಹೇಗೆ? ಎಳವಾದನಾದವನು ನಡೆಯಲಾಗುತ್ತಿಲ್ಲವೆಂದರೆ ಹೇಗೆ? ಅವನನ್ನು ಯಾರೂ ಕೂಡ ಪರಿಗಣಿಸುವುದಿಲ್ಲ, ಅದುವೂ ಅವುಗಳ ಧರ್ಮ. ಅವರ ಬಗ್ಗೆ ಉದಾಸೀನ ಭಾವ ತಳೆಯಲಾಗುವುದು, ಅದರಂತೆ ಹುಚ್ಚನಿಗೆ ಬಯ್ಯಬೇಕು ಬಯ್ಯಬಾರದು ಎನ್ನುವ ಪರಿಜ್ಞಾನವಿರುವುದಿಲ್ಲ. ಹುಚ್ಚ ಬೈದರೆ ಯಾರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಅದೇ ರೀತಿ ದೆವ್ವ ಹಿಡಿದವನು ಯಾರ ಮೇಲಾದರೂ ಕೈಯೆತ್ತು ಹೊಡೆದರೆ ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಇದು ಸಹಜವಾದ ವಿಚಾರ ಎನ್ನುತ್ತಾರೆ ಚಂದಿಮರಸರು. ಅದೇ ರೀತಿ ತಿಳಿದವರಲ್ಲಿ ಮಾತ್ರ ಕುಂದು ಕೊರತೆಗಳನ್ನು ಹುಡುಕಬೇಕೇ ಹೊರತು ತಿಳಿಯದರವರಲ್ಲಿ ಅಲ್ಲ ಎನ್ನುತ್ತಾರೆ ಚಂದಿಮರಸರು. ನಿಜವಲ್ಲವೇ? ಒಂದು ವೇಳೆ ತತ್ವಜ್ಞಾನಿಯಾದವನು ತತ್ವವನ್ನು ಅರಿಯದವರಲ್ಲಿ ಗುಣದೋಷಗಳನ್ನು ಅರಸಿದ್ದೇ ಆದರೆ ಅದು ಅವನ ಜ್ಞಾನಕ್ಕೆ ಕುಂದು ತರುತ್ತದೆ ಎನ್ನುತ್ತಾರೆ ಚಂದಿಮರಸರು. ಹಾಗಾಗಿ ಯಾರು ಯಾರೊಡನೆ ಹೇಗಿರಬೇಕು ಎನ್ನುವುದನ್ನು ಮನುಷ್ಯ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾಗಬೇಕು. ಆಗ ಮಾತ್ರ ಮನುಷ್ಯನ ಘನ ವ್ಯಕ್ತಿತ್ವ ಉಳಿಯುತ್ತದೆ, ಇಲ್ಲವಾದರೆ ಅವನ ವ್ಯಕ್ತಿತ್ವ ಹಾಳಾಗುತ್ತದೆ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಅನೇಕ ಉದಾಹರಣೆಗಳ ಮೂಲಕ ಮನುಷ್ಯ ಯಾರೊಡನೆ ಹೇಗೆ ವರ್ತಿಸಬೇಕು, ಹೇಗೆ ವರ್ತಿಸಿದರೆ ಅವನು ಮನುಷ್ಯನಾಗಿ ಇರುತ್ತಾನೆ, ಇಲ್ಲವಾದಲ್ಲಿ ಅವನು ಮನುಷ್ಯನಾಗಿರಲು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರಗಳನ್ನು ಬಹಳ ಸುಂದರವಾದಂತಹ ಅತ್ಯಂತ ಸೂಕ್ಷ್ಮವಾದಂತಹ ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಹೀಗೆ ಚಂದಿಮರಸರು ಬಹಳ ಸುಂದರವಾದಂತಹ ಚಿಂತನೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಇಂತಹ ಚಿಂತನೆಗಳನ್ನು ಸಮಯ ಸಿಕ್ಕಾಗ ಓದೋಣ, ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ, ಹೆಚ್ಚಿಸಿಕೊಂಡು ಬದುಕನ್ನು ಹಸನು ಮಾಡಿಕೊಳ್ಳೋಣ ಎನ್ನುವಂತಹ ಮಾತನ್ನು ತಿಳಿಸುತ್ತಾ ಇವತ್ತಿನ ಶರಣರ ಚಿಂತನೆಯನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಮುಂದಿನ ವಿಷಯದಲ್ಲಿ ನಾವು ಕಾಣೋಣ ಎನ್ನುವಂತಹ ವಿಷಯವನ್ನು ಹೇಳುತ್ತಾ ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.

ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/9/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿನಾಥ್ ಜಿ ಮಾನಸಿಕ ರೋಗ ತಜ್ಞರು ಬೆಳಿಗ್ಗೆ 10 ಮಧ್ಯಾಹ್ನ 12 ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಸಂಕಲನದ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕವಿತಾ ಎಮ್ಎನ್, ಕಬ್ಬಳ್ಳಿಯ ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮೊನ್ನೆ ಸೆಪ್ಟೆಂಬರ್ 8 KP ಪೂರ್ಣಚಂದ್ರ ತೇಜಸ್ವಿಯವರ 88 ಹುಟ್ಟುಹಬ್ಬವನ್ನು ನಾಡಿನಾದ್ಯಂತ ವಿಶಿಷ್ಟವಾಗಿ ಆಚರಿಸಿದ್ದೇವೆ. ಆ ಕಾರಣಕ್ಕೆ ಇವತ್ತು ಅವರದೇ ಕಥಾಸಂಕಲನ ಅಬಚೂರಿನ ಪೋಸ್ಟ್ ಆಫೀಸ್ ಕುರಿತಾದ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕನ್ನಡದ ಬರಹಗಾರರ ಪೈಕಿ ವಿಶಿಷ್ಟ ಅನ್ನುವಂತಹ ಖ್ಯಾತಿಗೆ ಭಾಜನರಾದವರು ಅಪರೂಪದ ಸಾಹಿತಿ ನಮ್ಮೆಲ್ಲರ ತೇಜಸ್ವಿ. ಅವರ ವೈಚಾರಿಕ ವೈಜ್ಞಾನಿಕ ಚಿಂತನೆಗಳು, ಪರಿಸರ ಕಾಳಜಿಯ ಚಿಂತನೆಗಳು, ಫೋಟೋಗ್ರಫಿ ಕಲೆ ಎಲ್ಲ ಕಾಲಕ್ಕೂ ಎಲ್ಲ ತಲೆಮಾರಿನವರಿಗೂ ಮಾದರಿಯಾದಂಥದ್ದು. ಅದಕ್ಕೆ ಸಾಹಿತ್ಯದ ಆರಂಭಿಕ ಓದುಗರಿಗೆ ನೀಡುವ ಸಲಹೆ ಏನಪ್ಪ ಅಂತ ಹೇಳಿದ್ರೆ, ತೇಜಸ್ವಿಯವರ ಕಥೆಗಳ ಮೂಲಕ ಸಾಹಿತ್ಯದ ಓದಿಗೆ ತೆರೆದುಕೊಳ್ಳಿ, ಸಾಹಿತ್ಯದ ಅಭಿರುಚಿ ತನ್ನಿಂತಾನೇ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅಂತಹ ಒಂದು ವಿಶಿಷ್ಟ ಮಾಂತ್ರಿಕ ಶಕ್ತಿ ತೇಜಸ್ವಿಯವರ ಬರಹಗಳಿಗೆ ಇದೆ. ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನುವಂತಹ ಕಥಾಸಂಕಲನ ಏನಿದೆ, ಅದು ತೇಜಸ್ವಿಯವರು ನವ್ಯ ಸಾಹಿತ್ಯದಿಂದ ವಿಮುಖಗೊಂಡು ಹೊಸ ದಿಗಂತದೆಡೆಗೆ ಮುಖ ಮಾಡಿ ನಿಂತ ಸಂದರ್ಭದಲ್ಲಿ ಬರೆದಂಥದ್ದು. ಅದಕ್ಕೆ ಒಂದು ರೀತಿಯಾದ ಮುನ್ನುಡಿ ಅಂತ ಬೇಕಾದರೂ ಹೇಳಬಹುದು. ಸಾಮಾಜಿಕ ಕಳಕಳಿ ಸಾಹಿತ್ಯದ ಆದ್ಯತೆ ಆಗಬೇಕು ಅನ್ನುವ ಸಂಗತಿಯನ್ನು ಈ ಸಂದರ್ಭ ಈ ಕಥಾಸಂಕಲನ ಮೂಲಕ ಸ್ಪಷ್ಟಪಡಿಸುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನಮ್ಮ ವಿದ್ಯಾಭ್ಯಾಸದ ತಿರುಳು, ವಿದ್ಯಾಭ್ಯಾಸದ ಕ್ರಮ, ಶಿಕ್ಷಣ ಮಾಧ್ಯಮ ಇವು ಭಾರತೀಯ ಪರಿಸ್ಥಿತಿಯಲ್ಲಿ ಎಂಥ ಅಸಂಬದ್ಧತೆ, ನಿಗೂಢ ಅನ್ನೋದನ್ನು ಅವರು ಲೋಹಿಯ ಅವರಿಂದ ತಿಳ್ಕೊಂಡ ಮೇಲೆ ತೇಜಸ್ವಿಯವರಿಗೆ ಸೃಜನಶೀಲತೆಯ ಅಭಿವ್ಯಕ್ತಿಯ ಮಾಧ್ಯಮದಲ್ಲಿ ಬದಲಾವಣೆ ತರಲೇಬೇಕು ಅನ್ನುವಂತಹ ಹಂಬಲ ಹೆಚ್ಚಿದೆ. ಆ ದೆಸೆಯಲ್ಲಿಯೇ ಹೊಸ ದಿಗಂತದೆಡೆಗೆ ಈ ಕಥಾ ಸಂಕಲನದ ಇರ್ತಕ್ಕಂಥ ವಸ್ತುಗಳನ್ನು, ಪಾತ್ರಗಳನ್ನು ಗಮನಿಸಿದ ಮೇಲೆ ಗೊತ್ತಾಗತ್ತೆ ಆ ಪ್ರಯತ್ನ, ಹೊಸ ಪ್ರಯತ್ನವನ್ನು ಇಲ್ಲಿ ಅವರು ಮಾಡ್ತಾರೆ. ನವ್ಯ ಮಾರ್ಗದ ಸಿದ್ಧ ಶೈಲಿ, ತಂತ್ರಗಾರಿಕೆ, ಉಪಾಧ್ಯಾಯರೇ ಸಾಹಿತಿಗಳಾಗಬೇಕು ಅನ್ನುವ ಭ್ರಮೆ, ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿರುವಂತಹ ಕ್ರಾಂತಿಕಾರಿತನ, ಇವುಗಳ ಆಚೆಗೆ ಸಾಹಿತ್ಯವನ್ನು ನಡೆಸೋದೇ ಸಾಹಿತ್ಯದ ಹೊಸದಾರಿ ಅಂಥೇಳಿ ತೇಜಸ್ವಿಯವರು ಹೇಳ್ತಾರೆ. ಇದರ ಅರ್ಥ ಸಾಹಿತ್ಯ ಸಮಾಜ ಆಗಬೇಕು, ಸಮಾಜ ಸಾಹಿತ್ಯ ಆಗಬೇಕು ಅನ್ನೋದೇ ಆಗಿದೆ. ವ್ಯಕ್ತಿಗತ ನವ್ಯದ ನೆಲೆಯನ್ನು ಈ ಮಾತಿನಲ್ಲಿ ತೇಜಸ್ವಿಯವರು ತುಂಡರಿಸಿರೋದನ್ನು ನಾವು ಗಮನಿಸಬಹುದು. ಲಿಂಗಬಂಧ ಅನ್ನುವಂತಹ ಸಣ್ಣ ಕಥೆಯ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಪ್ರವೇಶಿಸಿದಂತಹ ತೇಜಸ್ವಿಯವರು ನವ್ಯ ಸಾಹಿತ್ಯದ ಧೋರಣೆಗಳನ್ನು ಇಟ್ಟುಕೊಂಡು ಹುಲಿಯೂರಿನ ಸರಹದ್ದು ಅನ್ನುವಂತಹ ಮೊದಲ ಕಥಾಸಂಕಲನ ಪ್ರಕಟಣೆ ಮಾಡ್ತಾರೆ. ಅದಾಗಿ 10 ಕೆಲವು ಸಮಯ 12 ಅಂತಲೂ ಹೇಳ್ತಾರೆ. 10-12 ಅವರು ಯಾವ ಕಥಾಸಂಕಲನವನ್ನು ಪ್ರಕಟಣೆ ಮಾಡೋದೇ ಇಲ್ಲ. 10 ಅನಂತರದಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನುವ ಕಥಾಸಂಕಲನವನ್ನು ಪ್ರಕಟಿಸ್ತಾರೆ. ಈ ಅಂತರ ನನಗೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಲೇಖಕರ ಧೋರಣೆಗಳನ್ನು, ಸಮಾಜವನ್ನು ನೋಡುವ ಕ್ರಮವನ್ನು ಈ ಸಂದರ್ಭ ಬದಲಾಯಿಸುತ್ತೆ. ಈ ಅಂತರ ಅನ್ನುವಂಥದ್ದು ತೇಜಸ್ವಿಯವರನ್ನ ಮಾಗುವಿಕೆಯ ಕಡೆಗೆ ತಿರುಗಿಸುತ್ತೆ. ಅವರ ಅಭಿವ್ಯಕ್ತಿ ಮಾಧ್ಯಮದಲ್ಲಿ ತುಂಬ ಮುಖ್ಯ ಬದಲಾವಣೆಗಳು ಆಗತ್ತೆ. ತೇಜಸ್ವಿ ಈ ಸಂಕಲನದ ಪ್ರಕಟಣೆಯ ಮೂಲಕ ಒಂದು ಹೊಸ ಒಳಹನ್ನು, ಹೊಸ ನೋಟವನ್ನು ಓದುಗರಿಗೆ ಕಟ್ಕೊಡ್ತಾ ಹೋಗ್ತಾರೆ. ಈ ಸಂಕಲನದಲ್ಲಿ ಒಟ್ಟು 7 ಕಥೆಗಳಿದೆ. ಇದು 1973 ಪ್ರಕಟಣೆ ಆಗತ್ತೆ. ಈ ಸಂಕಲನ ಸಿನಿಮಾ ಕೂಡ ಆಗಿ ಬಂದಿರೋದನ್ನು ನಾವು ಗಮನಿಸಬಹುದು. ಇದರ ಮೊದಲ ಕಥೆ ಮತ್ತು ಸಂಕಲನದ ಶೀರ್ಷಿಕೆ ಎರಡೂ ಒಂದೇ, ಅಬಚೂರಿನ ಪೋಸ್ಟ್ ಆಫೀಸ್ ಅಂತ. ಈ ಸಂಕಲನದ ಈ ಕಥೆಯ ನಾಯಕ ಬೋಬಣ್ಣ ಅಂಥೇಳಿ, ಅವನಿಗೆ SSLC ಮಟ್ಟದ ಇಂಗ್ಲೀಷ್ ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ಊರು ದಿಲ್ಲಿ ಸಂಪರ್ಕಕ್ಕೆ ಬರೋದಕ್ಕೆ ಅನುಕೂಲ ಆಗಲಿ ಅಂತ
ಪೋಸ್ಟ್ ಆಫೀಸ್.

ಅಬಚೂರಿಗೆ ಬರುತ್ತೆ. ಇವನು ಅದೇ ಊರಿನವನೇನಲ್ಲ, ಆದರೆ ಆ ಊರಿನಲ್ಲಿ ಮಾಚಮ್ಮ ಅಂಥೇಳಿ ಒಬ್ಬಳು ಹೆಣ್ಮಗಳಿರ್ತಾಳೆ. ಅವಳಿಗೆ ಒಬ್ಬಳೇ ಒಬ್ಬಳು ಮಗಳಿರ್ತಾಳೆ. ತನ್ನ ಒಬ್ಬಳೇ ಮಗಳನ್ನು ತನ್ನಿಂದ ದೂರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಇಲ್ಲದೆ ಇರುವಂತಹ ಈ ಬೋಬಣ್ಣನನ್ನು ಪರವೂರಿನಿಂದ ಕರೆತಂದು ಮನೆ ಅಳಿಯನನ್ನಾಗಿ ಮಾಡಿಕೊಂಡು ತಾವು ಕೆಲಸ ಮಾಡ್ತಾ ಇದ್ದಂತಹ ಸಹಬರ ತೋಟದಲ್ಲಿ ಒಂದು ರೈಟರ್ ಕೆಲಸವನ್ನು ಕೊಡಿಸ್ತಾಳೆ. ಜೊತೆಗೆ ಪೋಸ್ಟ್ ಆಫೀಸ್ಗೆ ತನ್ನ ಮನೆಯೇ ಬಿಟ್ಟುಕೊಟ್ಬಿಡ್ತಾಳೆ. ಹೀಗೆ ರೈಟರ್ ಕಮ್ ಪೋಸ್ಟ್ ಮ್ಯಾನ್ ಆದಂತಹ ಬೋಬಣ್ಣ ಕೆಲವು ವರ್ಷಗಳ ನಂತರ ಪೋಸ್ಟ್ ಆಫೀಸ್ಗೆ ಬರೋ ಪತ್ರಗಳನ್ನೆಲ್ಲ ಕದ್ದು ಓದುವ ಕಾಯಾಲಿಗೆ ಬೀಳ್ತಾನೆ. ಅಜೀಜ ಅನ್ನುವವನಿಗೆ ಬಂದಂತಹ ಅರೆನಗ್ನ ಹೆಣ್ಣಿನ ಚಿತ್ರ ಅವನ ಕೆಲಸದ ಮೇಲಿನ ನಿಷ್ಠೆಗೆ ಭಂಗ ತರುತ್ತೆ. ಹೀಗೆ ಶುರುವಾದಂತಹ ಬೇರೆಯವರ ಪತ್ರವನ್ನು ಕದ್ದು ಓದುವ ಖಯಾಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗಿ ಬರೋ ಪತ್ರಗಳನ್ನೆಲ್ಲ ಓದೋದಕ್ಕೆ ಆರಂಭಿಸ್ತಾನೆ. ಕೆಲವೊಮ್ಮೆ ಬೇರೆಯವರೊಂದಿಗೆ ಬಹಿರಂಗಪಡಿಸಿ ಚರ್ಚಿಸಿ ಗೋಷ್ಠಿಗಳನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಹೆಂಡತಿ ಅತ್ತೆಯ ತಿರಸ್ಕಾರವನ್ನು ಅವನು ಲೆಕ್ಕಿಸೋದೇ ಇಲ್ಲ. ಬೇಲಾಯದನಿಗೆ ಬಂದಂತಹ ಪತ್ರದ ರಹಸ್ಯವನ್ನು ಹೀಗೆ ಎಲ್ರಿಗೂ ಬಹಿರಂಗಪಡಿಸಿ ಅದರ ನಕಲು ಪತ್ರವನ್ನು ಬರೆದು ಪಚೀತಿಗೆ ಸಿಕ್ಕಿ ಗಲಾಟೆ ಮಾಡಿಕೊಂಡು ಊರು ಬಿಡುವಲ್ಲಿಗೆ ಅಬಚೂರಿನ ಪೋಸ್ಟ್ ಆಫೀಸು ಅಧಿಕೃತವಾಗಿ ಮುಚ್ಚಿ ಹೋಗ್ಬಿಡತ್ತೆ. ಇನ್ನು ಎರಡನೆಯ ಕಥೆ ಅವನತಿ ಅಂಥೇಳಿ. ಇಸ್ಲಾಪುರ, ಇತ್ತಾವರ, ಜೋಗತಿಪೇಟೆ, ಮಾಲೂರು ಅನ್ನುವಂತಹ ನಾಲ್ಕು ಹಳ್ಳಿಗಳು ಸೇರಿದ ಒಂದೇ ಊರಿನ ಕಥೆ. ಊರಿನ ಜನರಿಗೆ ಜೀವನದಲ್ಲಿ ಅಂಥ ಮಹತ್ವಾಕಾಂಕ್ಷೆ ಏನೂ ಇರೋದಿಲ್ಲ. ಯಾವುದಕ್ಕೂ ತಲೆ ಕೆಳಿಸ್ಕೊಳ್ಳದೆ ಇದ್ದುದರಲ್ಲಿಯೇ ಬದುಕು ಸಾಗಿಸುವ ಮುಗ್ಧರು ಅವರು. ಊರಿನ ಸೂರಾಚಾರಿ ಅನ್ನುವಂತಹ ಕಲಾವಿದ ಇಲ್ಲಿನ ಕೇಂದ್ರ ಪಾತ್ರ. ಒಳ್ಳೆ ಕಲಾವಿದ ಆತ. ಶಿಲ್ಪಕಲೆಯನ್ನು ಕರಗತ ಮಾಡಿಕೊಂಡಿದ್ದಂತಹ ಈತ ತನ್ನ ಊರನ್ನು ಬಿಟ್ಟು ಮಾವ ಸಾಯೋವರಿಗೆ ಮನೆ ಅಳಿಯನಾಗಿ ಇಸ್ಲಾಪುರಕ್ಕೆ ಬರ್ತಾನೆ. ದುರಾದೃಷ್ಟವಶಾತ್ ಏನು ಮಾಡಿದ್ರೂ ಊರು ಬಿಡಲಾರದೆ ತನ್ನ ಕಲೆಗೂ ಗಟ್ಟಿ ನೆಲೆಯನ್ನು ಕಂಡುಕೊಳ್ಳಲಾರದೆ ಸವೆದ ಒರಳಕಲ್ಲಿಗೆ ಉಳಿ ಹಾಕೋದು, ದೃಷ್ಟಿಬೊಂಬೆ ಮಾಡೋದು, ತುಳಸಿ ಕಟ್ಟೆ ಮಾಡುವಂಥದ್ದು ಮೊದಲಾದ ಸಣ್ಣ ಉಪಕಸುಬುಗಳನ್ನ ಮಾಡಿಕೊಂಡು ಆ ಮಾವನ ಮನೇಲಿ ಉಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಉಪಕಸುಬಾಗಿ ಮಂತ್ರ ತಂತ್ರ, ಮದ್ದು ನೀಡುವಂಥದ್ದು, ದನದ ವ್ಯಾಪಾರ, ಮದುವೆ ದಲ್ಲಾಳಿ, ಹೀಗೆ ಅನೇಕ ಕೆಲಸಗಳನ್ನು ಮಾಡಿಕೊಂಡಿರ್ತಾನೆ. ಕಥೆಯ ಇನ್ನೊಂದು ಮಗ್ಗುಲಿನ ಕೇಂದ್ರ ಗೌರಿಯದು. ನಿರೂಪಕರ ವರ್ಣನೆಯಂತೆ ಅಪ್ರತಿಮ ಸುಂದರಿ. ಹುಟ್ಟಿದ ಮಕ್ಕಳನ್ನು ಉಳಿಸಿಕೊಳ್ಳಾರದೆ ಯಾತನೆ ಪಡುವ ಇವಳ ಆಲೋಚನೆಯಲ್ಲಿ ಪ್ರಬುದ್ಧತೆ ಇದೆ. ಮಳೆಗಾಲದಲ್ಲಿ ಹುಟ್ಟುವುದರಿಂದ ಈ ಮಕ್ಕಳೆಲ್ಲ ಸಾಯ್ತಾ ಇದ್ದಾವೆ ಅನ್ನುವಂಥ ಅರಿವು ಅವಳಿಗಿದೆ. ಆದರೆ ಈ ಸೂರಾಚಾರಿಯಂತಹ ಮೌಢ್ಯತೆಯಿಂದ ಸುಂದರವಾದ ಅವಳ ಬದುಕು ಮುರಾಬಟ್ಟೆ ಆಗಿದೆ. ಅವಳ ಎದೆ ಹಾಲೆ ನಂಜು ಅನ್ನುವಂತಹ ಕಳಂಕವನ್ನು ಹೊರಸ್ಬಿಡ್ತಾನೆ. ಹುಟ್ಟಿದ ಮಕ್ಕಳೆಲ್ಲ ಸಾಯೋದಕ್ಕೆ ಕಾರಣ ಅವಳ ಎದೆ ಹಾಲು ನಂಜಾಗಿದೆ, ಅದಕ್ಕೆ ಮಕ್ಕಳೆಲ್ಲ ಸಾಯ್ತಾ ಇದೆ ಅಂಥೇಳಿ ಹಬ್ಬಿಸ್ಬಿಡ್ತಾನೆ. ಯಾರು ಪ್ರತಿಭಟಿಸೋದಿಲ್ವೋ ಅವರ ಮೇಲೆ ಆಪಾದನೆ ಸಾಧಿಸೋದು ಸುಲಭ ಅನ್ನೋದನ್ನು ಈ ಗೌರಿ ಪಾತ್ರ ನೋಡಿದಾಗೆಲ್ಲ ನನಗನ್ನಿಸ್ತಾ ಇದೆ. ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಸಂಕಲನ ವಾಸ್ತವ ಘಟನೆಗಳಿಗೆ ಹತ್ತಿರವಾಗಿ ಉಳ್ಕೊಂಡಿದೆ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಸಂಕಲನದ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ

0: ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 13ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ದೈವೀ ಸ್ವಭಾವವನ್ನು ಆಶ್ರಯಿಸಿರುವಂಥ ಮಹಾತ್ಮರು ಸರ್ವಭೂತಗಳಿಗೆ ಕಾರಣನೂ ಅವ್ಯಯನೂ ಆಗಿರುವ ನನ್ನನ್ನು ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ನಾವು ಎಸಗಿರುವಂಥ ಕರ್ಮಗಳು ಆ ಕರ್ಮಫಲದ ರೀತಿಯಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತವೆ. ಈ ವಾಸನೆಗಳು ಅಥವಾ ಆಸೆ ಆಕಾಂಕ್ಷೆಗಳೇನಿದೆ, ಮುಂದೆ ಆ ಇಂದು ನಾವು ಮಾಡುವಂಥ ಆಸೆ ಆಕಾಂಕ್ಷೆಗಳು ಮುಂದೆ ಅದು ನಾವು ಮಾಡುವ ಕರ್ಮವನ್ನು ನಿಗದಿಪಡಿಸುತ್ತವೆ. ಹೀಗೆ ಕೆಟ್ಟ ಉದ್ದೇಶದಿಂದ ಮಾಡುವ ಕರ್ಮಗಳು ಕೆಟ್ಟ ರೀತಿಯ ವಾಸನೆಗಳನ್ನೇ ಉತ್ಪತ್ತಿ ಮಾಡುವುದರಿಂದ ಮತ್ತೆ ಅವುಗಳು ಕೆಟ್ಟ ಕರ್ಮಗಳನ್ನೇ ಮಾಡುವಂತೆ ಪ್ರಚೋದಿಸುತ್ತವೆ. ಈ ರೀತಿಯ ಮನೋಭಾವದಿಂದ ಇರುವವರನ್ನು ರಾಕ್ಷಸನೆಂದಲ್ಲದೆ ಇನ್ಯಾವ ಹೆಸರಿನಿಂದ ತಾನೇ ಕರೆಯಬೇಕು ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ರೆ, ಇದೆಲ್ಲದಕ್ಕೂ ವಿರುದ್ಧವಾಗಿ ಈ 13ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಸಜ್ಜನರು ಬಾಳುವ ರೀತಿ. ಈ ರೀತಿಯ ವಿವರಣೆಯಿಂದ ಸಾಧಕರಿಗೆ ತಾವು ಹೇಗೆ ಬಾಳಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದಂತೆ ಆಗ್ತಾ ಇದೆ. ಮಹಾತ್ಮರು ಆತ್ಮನ ಅವ್ಯಯ ಸ್ವರೂಪವನ್ನು ತಿಳಿದವರಾಗಿ ಅನನ್ಯ ಭಕ್ತಿಯಿಂದ ಆತ್ಮನನ್ನೇ ಭಜಿಸುವ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲ ಜೀವರಾಶಿಗಳಿಗೆ ಪರಮಾತ್ಮನೇ ಆಶ್ರಯದಾತ ಎಂಬುದು ಅವನಿಗೆ ತಿಳಿದಿರುತ್ತದೆ. ಎಲ್ಲ ಮಣ್ಣಿನ ಮಡಕೆಗಳಲ್ಲೂ ಮಣ್ಣೆನ್ನುವುದು ಸತ್ಯ ಎಂಬ ಜ್ಞಾನವನ್ನು ಪಡೆದವನು ಮಡಕೆಗಳನ್ನು ನೋಡುವಾಗ ಮಣ್ಣನ್ನು ಮರೆಯುವಂತಿಲ್ಲ. ಅದೇ ರೀತಿ ಪರಮಾತ್ಮನನ್ನು ಎಲ್ಲ ಜೀವರಾಶಿಗಳಿಗೆ ಆಶ್ರಯದಾತನು ಎಂಬುದನ್ನು ತಿಳಿದ ಮಹಾತ್ಮರು ಎಲ್ಲ ಜೀವರಾಶಿಗಳನ್ನೂ ಕೂಡ ಪರಮಾತ್ಮನ ಭಾವವೆಂದೇ ಪರಿಗಣಿಸುತ್ತಾರೆ. ಇದಕ್ಕಿಂತ ಹೆಚ್ಚಿನ ಸಮಾಜವಾದ ಇನ್ನೆಲ್ಲಿದೆ ಹೇಳಿ? ಈ ಸತ್ಯ ಸಂಗತಿಯನ್ನು ಗ್ರಹಿಸಲು ಆಧುನಿಕ ಜನತೆ ಸಿದ್ಧರಿಲ್ಲವಾದರೆ ಅದಕ್ಕೆ ಕಾರಣ ಅವರಲ್ಲಿರುವ ಆಸುರಿ ಪ್ರವೃತ್ತಿಯೇ ಆಗಿದೆ. ಹಾಗಾಗಿ ಪ್ರಕೃತಿಯಲ್ಲಿ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ ಎಂಬಂತೆ ಎರಡು ಇವೆ. ಆಸುರಿ ಸ್ವಭಾವ ಅಜ್ಞಾನದಿಂದ ಕೂಡಿದ್ದು, ಅದು ಪ್ರಪಂಚಕ್ಕೆ ನಮ್ಮನ್ನು ಕಟ್ಟಿಹಾಕುವುದು, ಕಣ್ಣ ಮುಂದೆ ಇರುವುದು ಈಗಿರುವುದು ಇದೇ ಸತ್ಯವೆಂಬಂತೆ ನಮಗೆ ಕಾಣುವುದು. ದೈವಿ ಸ್ವಭಾವವಾದರೂ ನಮಗೆ ಹಾಕಿದ ಕಟ್ಟನ್ನು ಬಿಡಿಸುವುದು. ಗಹನವಾದ ಸೂಕ್ಷ್ಮ ಆಧ್ಯಾತ್ಮಿಕ ಸತ್ಯಗಳು ನಮಗೆ ಕಾಣುವಂತೆ ಮಾಡುವುದು. ಈ ಸ್ವಭಾವ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವುದು. ಮಹಾತ್ಮರು ಈ ಸ್ವಭಾವವನ್ನು ಆಶ್ರಯಿಸುವರು. ಅದೇ ಗಾಳಿ ದೋಣಿಯನ್ನು ನೂಕಿಕೊಂಡು ಹೋಗುವಂತೆ ಜೀವಿಗಳನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು. ಈ ಪ್ರಪಂಚದಲ್ಲಿ ಯಾವಾಗಲೂ ಎರಡು ಶಕ್ತಿಗಳು ಕೆಲಸ ಮಾಡುತ್ತಿವೆ. ಈ ಪ್ರಪಂಚದಲ್ಲಿ ಒಂದು ಕಟ್ಟಿಹಾಕುವುದು, ಮತ್ತೊಂದು ಬಿಡಿಸುವುದು. ನಾವು ಯಾವುದನ್ನು ಆರಿಸಿಕೊಳ್ಳುತ್ತೇವೆಯೋ

ಅದು ತನ್ನ ಧರ್ಮವನ್ನು ನಮ್ಮ ಮೇಲೆ ಬೀರುತ್ತದೆ. ಬೆಂಕಿ ಮುಟ್ಟಿದರೆ ಸುಡುತ್ತದೆ, ಹಿಮಗಡ್ಡೆ ಮುಟ್ಟಿದರೆ ಚಳಿಯಿಂದ ನಮ್ಮ ಕೈ ಕೊರೆಯುತ್ತದೆ. ಅವಕ್ಕೇನೂ ನಮ್ಮ ಮೇಲೆ ಕೋಪವಿಲ್ಲ, ಪ್ರೀತಿಯೂ ಇಲ್ಲ. ಅವುಗಳೆಲ್ಲ ತಮ್ಮ ತಮ್ಮ ಧರ್ಮಾನುಸಾರವಾಗಿ ನಮ್ಮ ಮೇಲೆ ವ್ಯವಹರಿಸುತ್ತವೆ. ಕಬ್ಬು ತಿಂದರೆ ಸಿಹಿಯಾಗಿರುತ್ತದೆ, ಮೆಣಸಿನಕಾಯಿ ತಿಂದರೆ ಖಾರವೆನಿಸುತ್ತದೆ. ಹಾಗೆಯೇ ಪ್ರಕೃತಿಯಲ್ಲಿರುವ ಆಸುರಿ ಗುಣ ಮತ್ತು ದೈವೀ ಗುಣ. ಅಜ್ಞಾನಿಗಳು ಆಸುರಿ ಗುಣವನ್ನು ಆರಿಸಿಕೊಂಡಿರುವವರು, ಅದಕ್ಕನುಸಾರವಾಗಿ ಜೀವನವನ್ನು ಸಾಗಿಸುತ್ತಿರುವವರು. ಮಹಾತ್ಮರು ದೈವೀ ಸ್ವಭಾವವನ್ನು ಆಶ್ರಯಿಸಿರುವರು. ಅವರಿಗೆ ಆಸುರಿ ಸ್ವಭಾವ ಏನು ಮಾಡುವುದು, ಯಾವ ರೀತಿ ಪರ್ಯವಸಾನವಾಗುವುದು ಎಂಬುದೆಲ್ಲ ಗೊತ್ತಿದೆ. ಆದ ಕಾರಣವೇ ಅದನ್ನು ಬಿಟ್ಟಿರುವರು. ದೈವೀ ಸ್ವಭಾವವನ್ನು ಆಶ್ರಯಿಸುವವರು ಜೀವನದಲ್ಲಿ ಉತ್ತಮವಾದ ಗುಣಗಳನ್ನು ರೂಢಿಸಿಕೊಂಡಿದ್ದಾರೆ. ಅವರ ಹೃದಯ ಶುದ್ಧವಾಗಿದೆ, ಚಿತ್ತ ಏಕಾಗ್ರವಾಗಿದೆ. ಈ ದೃಶ್ಯ ವಸ್ತುಗಳ ಹಿಂದೆ ಇರುವಂತಹ ವಿಶ್ವ ಚೈತನ್ಯ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದು ಅವರ ಅರಿವಿಗೆ ಬಂದಿದೆ. ಭಗವಂತ ಈ ಪ್ರಪಂಚದಲ್ಲಿ ಕಾಣುವ ಎಲ್ಲ ವಸ್ತುಗಳಿಗೂ ಕಾರಣ. ಅವನನ್ನು ಮೀರಿ ಯಾವುದೂ ಕೂಡ ಹೋಗಲಾರದು ಎಂಬುದನ್ನು ಹೃದಯದಲ್ಲಿ ಅನುಭವಿಸುತ್ತಿರುವವರು. ಹಾಗಾಗಿ ಈ ಪ್ರಪಂಚದಲ್ಲಿರುವ ಭೂತಗಳೆಲ್ಲ ಬಂದಿರುವುದು ಭಗವಂತನಿಂದ. ಅವನಿಂದ ಬಂದಿರುವ ವಸ್ತುಗಳೆಲ್ಲ ಬದಲಾಯಿಸುತ್ತಲೇ ಇವೆ, ಬದಲಾವಣೆ ಎಂಬ ಚಕ್ರದಲ್ಲಿ ಸಿಕ್ಕಿ ಸುತ್ತುತ್ತಿವೆ. ಆದರೆ ಅವನು ಮಾತ್ರ ಬದಲಾಯಿಸುವುದಿಲ್ಲ. ಅದು ಅಕ್ಕಸಾಲಿಗನ ಹತ್ತಿರ ಇರುವ ಅಡಿಗಲ್ಲಿನಂತೆ. ಅಕ್ಕಸಾಲಿಗ ಬೆಳಿಗ್ಗಿನಿಂದ ಸಾಯಂಕಾಲದವರೆಗೆ ಅಡಿಗಲ್ಲಿನ ಮೇಲೆ ಹಲವು ವಸ್ತುಗಳನ್ನು ಇಟ್ಟು ಬಡಿದು ಬೇರೆ ಬೇರೆ ಆಕಾರಗಳನ್ನು ಬಿಡಿಸುತ್ತಿರುವನು. ಆದರೆ ಅಡಿಗಲ್ಲಾದರೂ ಯಾವಾಗಲೂ ಹಾಗೆಯೇ ಇರುವಂಥದ್ದು. ಬದಲಾವಣೆಗೆ ಆಧಾರ ಅಡಿಗಲ್ಲು, ಆದರೆ ಆ ಅಡಿಗಲ್ಲು ಬದಲಾವಣೆಗೆ ಒಳಪಡುವುದಿಲ್ಲ. ಇದನ್ನೇ ನಾವು ದೈವೀ ಸ್ವಭಾವದಿಂದ ಕೂಡಿದ ಮಹಾತ್ಮರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಇದೆಲ್ಲ ಬರೀ ಪುಸ್ತಕ ಜ್ಞಾನವಲ್ಲ, ವಿಚಾರದಿಂದ ಸಮರ್ಥಿಸಿದ್ದು ಮಾತ್ರವಲ್ಲ, ತಮ್ಮ ಅನುಭವದ ಮುಷ್ಟಿಗೆ ಸಿಕ್ಕಿದ ಸತ್ಯ. ಇದನ್ನು ಅರಿತವರು ಭಗವಂತನನ್ನ ಅನನ್ಯ ಮನಸ್ಸಿನಿಂದ ಭಜಿಸುವರು. ಅವರು ಎಲ್ಲವನ್ನೂ ಬಿಟ್ಟು ಭಗವಂತನ ಮೇಲೆಯೇ ಸದಾ ಮನಸ್ಸನ್ನೆಲ್ಲ ಇಟ್ಟಿರುವವರು. ಅವರ ಮನಸ್ಸು ಹೇಗೆ ನದಿಯು ಸಾಗರಕ್ಕೆ ಒಂದೇ ಸಮನಾಗಿ ಹರಿದುಕೊಂಡು ಹೋಗುತ್ತಿರೆಯೋ ಹಾಗೆ ಭಗವಂತನ ಕಡೆಗೆ ಹರಿದು ಹೋಗುತ್ತಿದೆ. ಕೆಲವು ಕಾಲ ಹರಿಯುವುದು, ಕೆಲವು ಕಾಲ ಹರಿಯದೇ ಇರುವುದಲ್ಲ, ಅದು ಸಾಧಾರಣ ಮನುಷ್ಯನ ಸ್ಥಿತಿ. ಆದರೆ ಅನನ್ಯ ಭಾವದಿಂದ ಕೂಡಿದವನು ಹಗಲು ರಾತ್ರಿ ಸುಖದಲ್ಲಿ ದುಃಖದಲ್ಲಿ ಲಾಭದಲ್ಲಿ ನಷ್ಟದಲ್ಲಿ ಎಲ್ಲ ಸಮಯದಲ್ಲಿಯೂ ಭಗವಂತನನ್ನು ಮರೆಯದೆ ಅವನನ್ನು ಕುರಿತು ಚಿಂತಿಸುತ್ತಿರುವನು. ಹಾಗೆ ಅವನನ್ನು ಕುರಿತು ಚಿಂತಿಸುವಾಗ ಬರೇ ಯಾಂತ್ರಿಕವಾಗಿ ಅವನನ್ನು ಚಿಂತಿಸುವುದಿಲ್ಲ, ನೀರಸವಾಗಿರುವುದೂ ಇಲ್ಲ. ಆದರೆ ಅವನನ್ನು ಭಕ್ತಿಯಿಂದ ತುಂಬಿ ತುಳುಕಾಡುತ್ತಾ ನೆನೆಯುತ್ತಿರುವರು. ಅವರ ಹೃದಯ ಭಕ್ತಿ ಎಂಬ ಜೇನಿನಿಂದ ಕೂಡಿದೆ. ಈ ಜೀವನದಲ್ಲಿ ಭಗವಂತ ಅಮೃತಮಯ. ಅವನನ್ನು ಕುರಿತು ಚಿಂತಿಸುವಾಗ ಇವನ ಹೃದಯವು ಅಮೃತದಿಂದ ತೊಟ್ಟಿಕ್ಕುತ್ತಿರುತ್ತದೆ. ಹಾಗಾಗಿ ಭಕ್ತರ ಹೃದಯ ಭಕ್ತಿ ಎಂಬ ಜೇನಿನಿಂದ ಕೂಡಿರುವಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕರಗಿ ಹೋದರೆ ಕನಸು ಬದುಕಲಿಕೆ ಏನಿದೆಯೋ, ಕರಗಿ ಹೋದರೆ ಕನಸು ಬದುಕಲಿ

ರಾಗವಿದ್ದರೆ ಇಲ್ಲಿ ಲಹರಿ, ಲಹರಿ ಇದ್ದರೆ ಅದೇ ರಾಗ. ಬೆಳದಿಂಗಳ ಇರುಳಿನಲ್ಲಿ ಮೆಲ್ಲ ಮೆಲ್ಲನೆ ನಡೆದಾಗ, ಅಂದರೆ ಎಲ್ಲಿಯೋ ಒಂದು ಜ್ಞಾನದ ಸ್ವರೂಪನ

ನಿಮಗೆ ಕಾಣಿಸ್ತಾ ಇದೆ, ಜ್ಞಾನದ ಬೆಳಕು ಎಲ್ಲೋ ದೂರದಲ್ಲಿ ಬೆಳದಿಂಗಳ ರೀತಿ ಕಾಣ್ತಾ ಇದೆ ಅಂತಂದಾಗ ನಾವು ಹೆಜ್ಜೆಯನ್ನ ಮೆಲ್ಲ ಮೆಲ್ಲಗಾದರೂ ಇಡಬೇಕಂತೆ. ಆಗ ನಮ್ಮೆಲ್ಲ ಕನಸು ಸಾತ್ವಿಕ ಭಾವದಲ್ಲಿ ನನಸಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜ್ಞಾನ ಸುದ್ದಿ, ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ, ಕುಚ್ಯೋದದ ಪ್ರಶಸ್ತಿಗಳು, ಈಗ್ ನೋಬಲ್ 26 ಹಾಗೂ ಎಳ್ಳು ನನುಗ್ಗೆ ಈಜಿಪ್ಟ್ ಕಲಾಕೃತಿಗಳು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ವೇದ ಭದ್ರಾವತಿರವರು ಹಾಗೂ ಜಮಿನಿ ಎಯರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಜಾಣಸುದ್ದಿ ಸಂಪುಟ 8 ಸಂಚಿಕೆ 25 2026. ಇದು ಸಾವಿರದ ಸಂಚಿಕೆ. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಕುಚೋದ್ಯದ ಪ್ರಶಸ್ತಿಗಳು ಇಗ್ನೋಬಲ್ 26, ಎಳ್ಳು, ನುಗ್ಗೆ ಮತ್ತು ಈಜಿಪ್ಟಿನ ಕಲಾಕೃತಿಗಳು.
1: ಮೊನ್ನೆ ಸೆಪ್ಟೆಂಬರ್ 4ನೇ ತಾರೀಕು ಸ್ವಿಟ್ಜರ್ಲೆಂಡಿನಲ್ಲಿ ವಿಜ್ಞಾನಿಗಳ ಒಂದು ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಭಾರತೀಯ ಸಂಜಾತ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಅವರ ಮಡದಿ ಎಸ್ತರ್ ಬ್ಯಾನರ್ಜಿಯವರು ಸೇರಿದಂತೆ ಹಲವಾರು ನೊಬೆಲ್ ಪ್ರಶಸ್ತಿ ವಿಜೇತರು ಕೂಡ ಭಾಗವಹಿಸಿದ್ದರು. ಸಮಾವೇಶ ಮುಂದುವರಿಯುತ್ತಿದ್ದಂತೆ ನಗರ ಕಾಲೇಜುಗಳಲ್ಲಿ ಬೋರು ಹೊಡೆಸುವ ಪಾಠ ನಡೆಯುತ್ತಿದ್ದಾಗ ಹಿಂದಿನ ಬೆಂಚಿನ ಹುಡುಗರು ಮಾಡುವ ಹಾಗೆಯೇ ಸಭಿಕರೆಲ್ಲರೂ ಒಬ್ಬರಿನ್ನೊಬ್ಬರ ಮೇಲೆ ಕಾಗದದ ರಾಕೆಟ್ಟುಗಳನ್ನು ಹಾರಿಬಿಟ್ಟರು. ಛೇ, ಎಂಥ ಕೆಟ್ಟ ಸಭಿಕರು ಎಂದಿರಾ? ತಾಳಿ, ಹಾಗೇನಿಲ್ಲ. ಅವರೆಲ್ಲರೂ ಆ ಸಂಘಕ್ಕೆ ಕಾಸು ಕೊಟ್ಟು ಖುಷಿ ಪಡೆಯಲೆಂದೇ ಬಂದಿದ್ದವರು. ಇದು ವಿಚಿತ್ರ, ಕಾಗದದ ರಾಕೆಟ್ ಹಾರಿಸಲು ದುಡ್ಡು ಕೊಟ್ಟು ಬಂದರೆ ಎಂದು ಅಚ್ಚರಿಯಾಯಿತೇ? ಹೌದು, ಇದು ವಿಶಿಷ್ಟ ಸಮಾವೇಶ. ಜಾಗತಿಕ ಮಟ್ಟದಲ್ಲಿ ಪ್ರತಿ ವರ್ಷವೂ ಹಲವು ವಿಜ್ಞಾನಿಗಳಿಗೆ ನೀಡುವ ಬಹುಮಾನಗಳ ವಿತರಣಾ ಸಮಾರಂಭ ಅದಾಗಿತ್ತು. ಕಾಗದದ ಪ್ಲೇನುಗಳು ಹಾರಾಡಿದರೂ ಅಲ್ಲಿ ಬೋರು ಹೊಡೆಸುವ ಭಾಷಣಗಳೇನೂ ನಡೆಯುತ್ತಿರಲಿಲ್ಲವೇನೆ, ಬದಲಿಗೆ ಎಲ್ಲರನ್ನೂ ನಕ್ಕು ನಗಿಸುವ ಭಾಷಣಗಳಿದ್ದುವು. ವಿಜ್ಞಾನ ಭಾಷಣಗಳ ಹಿನ್ನೆಲೆಯಾಗಿ ಜನಪ್ರಿಯ ಹಾಡುಗಳಿದ್ದುವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ವಿಜ್ಞಾನಿಗಳಿದ್ದರು. ಎಲ್ಲ ಕಡೆಯೂ ಹರ್ಷ, ಖುಷಿ, ಹಾಸ್ಯ ನಲಿದಾಡುತ್ತಿತ್ತು. ಅಂದು ನಡೆದಿದ್ದು ಇಗ್ನೋಬಲ್ ಪ್ರಶಸ್ತಿಗಳ ವಿತರಣೆ. ಕಳೆದ 36 ವರ್ಷಗಳಿಂದಲೂ ಪ್ರತಿ ವರ್ಷ ಈ ಹೆಸರಿನಲ್ಲಿ ಪ್ರಪಂಚದ ಹಲವು ಸಂಶೋಧನೆ ಹಾಗೂ ಸಂಶೋಧಕರುಗಳನ್ನು ಆಯ್ದು ಪ್ರಶಸ್ತಿಗಳನ್ನು ವಿತರಿಸಲಾಗುತ್ತಿದೆ. ನೊಬೆಲ್ ಪ್ರಶಸ್ತಿಗಳು ವಿಜ್ಞಾನದ ಅರಿವನ್ನು ವಿಸ್ತಾರಗೊಳಿಸುವ ಸಂಶೋಧನೆಗಳಿಗಾಗಿ ನೀಡುವ ಜಾಗತಿಕ ಪ್ರಶಸ್ತಿಗಳಾದರೆ, ಇಗ್ನೋಬೆಲ್ ಪ್ರಶಸ್ತಿಗಳು ಇದ್ಯಾಕೆ ಈ ರೀತಿಯ ಸಂಶೋಧನೆ ಮಾಡಬೇಕಿತ್ತು ಅಂತಲೋ, ಅಯ್ಯೋ ಎಂಥ ವಿಚಿತ್ರ ಅಂತಲೋ ಅನ್ನಿಸುವಂತಹ ಪ್ರಶ್ನೆಗಳನ್ನು ಎತ್ತುವ ಸಂಶೋಧನೆಗಳನ್ನು ಗುರುತಿಸುತ್ತವೆ. ವಿಜ್ಞಾನ ಎನ್ನುವುದು ಗಂಭೀರ ಸಂಗತಿಯಾದರೂ ಅದರಲ್ಲೂ ಹಾಸ್ಯವನ್ನು ಕಾಣುವ, ಸಂಭ್ರಮಿಸುವ ಪ್ರಶಸ್ತಿಗಳು ಇವು ಎಂದರೆ ತಪ್ಪೇನಿಲ್ಲ. ಜೊತೆಗೆ ವಿಜ್ಞಾನ ಪ್ರಪಂಚದ ಆಗುಹೋಗುಗಳಂತ ಕುಹಕ ಎನ್ನಿಸುವಂಥ ಆದರೆ ವಿಮರ್ಶಾತ್ಮಕ ನೋಟವನ್ನು ಇವು ಬೀರುತ್ತವೆ. ನೊಬೆಲ್ ಪ್ರಶಸ್ತಿಗಳಲ್ಲಿ ಇರುವಂತೆಯೇ ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ನಡೆಯುವ

ಸಂಶೋಧನೆಗಳಿಗೆ ಬೇರೆ ಬೇರೆ ಇಗ್ನೋಬೆಲ್ ಪ್ರಶಸ್ತಿಗಳು ನೀಡಲಾಗಿವೆ. ಇಗ್ನೋಬೆಲ್ ಅನ್ನು ಕನ್ನಡದಲ್ಲಿ ಎಂದು ಕರೆಯಬಹುದು. ಕುಪ್ರಸಿದ್ಧ ಎನ್ನುವುದಿಲ್ಲವೇ ಹಾಗೆ. ಈ ಪ್ರಶಸ್ತಿಗಳ ಚರಿತ್ರೆಯೂ ಸ್ವಾರಸ್ಯಕರ. 36 ವರ್ಷಗಳ ಹಿಂದೆ ಮೊತ್ತ ಮೊದಲ ಬಾರಿಗೆ ಹೀಗೊಂದು ಪ್ರಶಸ್ತಿಯನ್ನು ನೀಡಲಾಯಿತು. ಅಪರೂಪದ ಪತ್ರಿಕೆಯೊಂದರ ಸಮಾರಂಭವಾಗಿ ಇದು ಆರಂಭವಾಯಿತು. ಅಮೆರಿಕದಲ್ಲಿ ದ ಜರ್ನಲ್ ಆಫ್ ಇಂಪ್ರಾಬಬಲ್ ರಿಸರ್ಚ್ ಎನ್ನುವ ಪತ್ರಿಕೆ ಪ್ರಕಟವಾಗುತ್ತಿದೆ. ಇದೊಂದು ಹಾಸ್ಯ ವಿಜ್ಞಾನ ಪತ್ರಿಕೆ. ವಿಜ್ಞಾನಿಗಳು ಹಾಗೂ ವಿಜ್ಞಾನಿಗಳಲ್ಲದವರು ವಿಜ್ಞಾನದ ಸಂಶೋಧನೆಗಳ ಬಗ್ಗೆ ಅಥವಾ ನಿಜವಾದ ಸಂಶೋಧನೆಗಳಲ್ಲಿ ಇರಬಹುದಾದ ಹಾಸ್ಯಮಯ ಸಂಗತಿಗಳನ್ನು ವಿಡಂಬಿಸಿ ಬರೆದ ಲೇಖನಗಳನ್ನು ಇದು ಪ್ರಕಟಿಸುತ್ತಿತ್ತು. ಇದರ ಒಡೆಯ ಮಾರ್ಕ್ ಅಬ್ರಹಾಮ್ಸ್. 90 ದಶಕದಲ್ಲಿ ಈತ ದ ಜರ್ನಲ್ ಆಫ್ ಇರ್ರೆಪ್ರೊಡ್ಯೂಸಿಬಲ್ ರಿಸರ್ಚ್ ಎನ್ನುವ ಇಂತಹುದೇ ಮತ್ತೊಂದು ಪತ್ರಿಕೆಯ ಸಂಪಾದಕನಾಗಿದ್ದ. ಆ ಪತ್ರಿಕೆ ಮುಚ್ಚಿ ಹೋದ ನಂತರ ದ ಜರ್ನಲ್ ಆಫ್ ಇಂಪ್ರಾಬಬಲ್ ರಿಸರ್ಚ್ ಪತ್ರಿಕೆಯನ್ನು ಆರಂಭಿಸಿದ. ಅದರ ಅಂಗವಾಗಿ ಈ ಇಗ್ನೋಬೆಲ್ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಯಿತು. ಆರಂಭದಲ್ಲಿ ಕೇವಲ ಕೆಲವರಷ್ಟೇ ಭಾಗವಹಿಸುತ್ತಿದ್ದ ಈ ಸಮಾವೇಶ ಇದೀಗ ಜಾಗತಿಕವಾಗಿ ವಿಶಿಷ್ಟ ಎಂದು ಗುರುತಿಸಿಕೊಂಡು ಸುಪ್ರಸಿದ್ಧವಾಗಿದೆ. ಅಮೆರಿಕಕ್ಕಷ್ಟೇ ಸೀಮಿತವಾಗಿದ್ದ ಈ ಸಮಾರಂಭ ಈ ವರ್ಷದಿಂದ ಜಗತ್ತಿನ ಬೇರೆ ಬೇರೆ ಸ್ಥಳಗಳಲ್ಲಿಯೂ ಜರುಗಲಿದೆ. ಈ ನಡೆಯ ಮೊದಲ ಹೆಜ್ಜೆಯೇ ಸ್ವಿಟ್ಜರ್ಲೆಂಡಿನಲ್ಲಿ ನಡೆದ ಕಾರ್ಯಕ್ರಮ. ಅಂದ ಹಾಗೆ ಈ ಪ್ರಶಸ್ತಿಗಳನ್ನು ಪಡೆದ ಸಂಶೋಧನೆಗಳ ಬಗ್ಗೆ ಬಹಳ ಕುತೂಹಲ ಇರಬೇಕಲ್ಲ? ಈ ವರ್ಷ ವಿವಿಧ ವಿಜ್ಞಾನ ಕ್ಷೇತ್ರಗಳಿಗೆ ಎಂದು ಒಟ್ಟು 10 ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಬಹಳ ಸ್ವಾರಸ್ಯಕರವಾದದ್ದು ಬಯೋಮೆಕ್ಯಾನಿಕ್ಸ್ ವಿಭಾಗದಲ್ಲಿ ಚುಂಬನ ಸಂಶೋಧನೆಗೆ ನೀಡಿದ ಪ್ರಶಸ್ತಿ. ಇಗ್ನೋಬೆಲ್ ಸಂಸ್ಥೆಯ ಪ್ರಕಾರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿ ಮಟಿಲ್ಡಾ ಬ್ರಿಂಡಲ್ ಮತ್ತು ಸಂಗಡಿಗರಿಗೆ ಚುಂಬನದ ಹೊಸ ವ್ಯಾಖ್ಯಾನವನ್ನು ನೀಡಿದ್ದಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಟಿಲ್ಡಾ ಮತ್ತು ಸಂಗಡಿಗರು ಚುಂಬನ ವಿಕಾಸದ ಅಧ್ಯಯನಕ್ಕೆ ಪ್ರಯೋಗ ಮಾರ್ಗ ಎಂಬ ಸಂಶೋಧನೆಯನ್ನು ಈ ವರ್ಷದ ಆರಂಭದಲ್ಲಿ ಎವಲ್ಯೂಷನ್ ಅಂಡ್ ಹ್ಯೂಮ್ ಬಿಹೇವಿಯರ್ ಎನ್ನುವ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು. ಈ ಪ್ರಬಂಧದಲ್ಲಿ ಅವರು ಚುಂಬನ ಎನ್ನುವುದನ್ನು ಹೀಗೆ ವಿವರಿಸಿದ್ದಾರೆ: ನಾಸ್ಟಿಕ್ ಇಂಟರಾಕ್ಷನ್ಸ್ ಇನ್ವಾಲ್ವಿಂಗ್ ಡೈರೆಕ್ಟೆಡ್ ಇಂಟ್ರಾಸ್ಪೆಸಿಫಿಕ್ ಓರಲ್ ಓರಲ್ ಕಾಂಟ್ಯಾಕ್ಟ್ ವಿತ್ ಸಮ್ ಮೂವ್ಮೆಂಟ್ ಆಫ್ ದ ಲಿಪ್ಸ್ ಮೌತ್ ಪಾರ್ಟ್ಸ್ ಆ್ಯಂಡ್ ಫುಡ್ ಟ್ರಾನ್ಸ್ಫರ್. ಅಂದರೆ ಹೋರಾಟವಲ್ಲದ ಸಮಯದಲ್ಲಿ ಹಾಗೂ ಆಹಾರವನ್ನು ವರ್ಗಾಯಿಸದೆ ಸ್ವಪ್ರಭೇದದ ಇತರ ಜೀವಿಗಳೊಂದಿಗೆ ಬಾಯಿಗೆ ಬಾಯಿ ಕೊಟ್ಟು ನಡೆಯುವ ಕ್ರಿಯೆ. ಅಬ್ಬಾ, ಈ ಕೊಡುವ ಚುಂಬನವನ್ನು ಪ್ರೇಮದುಂಗುರ ಅಂತ ಕವಿ ಕರೆದಿದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಚುಂಬನ ಎಂದರೇನೆಂಬ ವಿವರಣೆಯಾಯಿತು. ಈ ಸಂಶೋಧನೆಯನ್ನು ಮಟಿಲ್ಡಾ ತಂಡ ಏಕೆ ಮಾಡಿತು ಅನ್ನುವ ಕುತೂಹಲವಿದ್ದರೆ ಇದು ಅವರಿಗಿದ್ದ ಸಂದೇಹಗಳ ಪಟ್ಟಿ ಹೀಗಿದೆ: ಕಪಿ ವಾನರ ಮನುಷ್ಯರಲ್ಲಿ ಯಾವುಗಳೆಲ್ಲ ಚುಂಬಿಸುತ್ತವೆ? ಚುಂಬನದ ಕ್ರಿಯೆ ಈ ಜೀವಿಗಳ ವಿಕಾಸದ ಬಗ್ಗೆ ಸೂಚಿಸುತ್ತದೆಯೇ? ಅಂದರೆ ನಿಕಟ ಸಂಬಂಧಿಗಳು ಚುಂಬಿಸುವ ರೀತಿಗೂ ದೂರದ ಸಂಬಂಧಿಗಳು ಚುಂಬಿಸುವ ರೀತಿಗೂ ವ್ಯತ್ಯಾಸ ಇದೆಯೇ? ಈ ಜೀವಿಗಳಲ್ಲಿ ಚುಂಬಿಸುವ ಕ್ರಿಯೆ ಮೊದಲು ಕಾಣಿಸಿದ್ದು ವಿಕಾಸವಾಗಿದ್ದು ಯಾವಾಗ? ಈ ಜೀವಿಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಚುಂಬಿಸುವ ಕ್ರಿಯೆ ಹುಟ್ಟಿತೋ ಅಥವಾ ಒಮ್ಮೆ ಹುಟ್ಟಿದ್ದು ಹಾಗೇ ಉಳಿದುಕೊಂಡಿದೆಯೋ? ಈ ಜೀವಿಗಳಲ್ಲಿ ಯಾವುದಾದರೂ ವಿಕಾಸವಾಗುವಾಗ ಚುಂಬಿಸುವುದನ್ನು ನಿಲ್ಲಿಸಿವೆಯೇ? ಆ ಕ್ರಿಯೆ ಅಳಿದು ಹೋಗಿದೆಯೇ? ನಮ್ಮ ಪೂರ್ವಜರೆನ್ನಿಸಿದ ನಿಯಾಂಡರ್ತಲ್ ನರವಾನರರು ಕೂಡ ಚುಂಬಿಸುತ್ತಿದ್ದರೆ ವಿವಿಧ ಜೀವಿಗಳ ಜೀವನ ಕ್ರಮದಲ್ಲಿ ಇರುವ ವ್ಯತ್ಯಾಸಗಳಿಗೂ ಚುಂಬನ ಕ್ರಿಯೆಗಳಿಗೂ ಸಂಬಂಧವೇನಾದರೂ ಇದೆಯೇ? ಅಬ್ಬಾ, ಒಂದು ಮುತ್ತಿಡುವುದಕ್ಕೆ ಎಷ್ಟೊಂದು ಸಂದೇಹಗಳು! ಇವೆಲ್ಲವನ್ನೂ ಅವರು ಸಂಶೋಧನೆ ಮಾಡಿದ ರೀತಿ, ಅದರ ಬಗ್ಗೆ ಕಂಡುಕೊಂಡ ತೀರ್ಮಾನಗಳೆಲ್ಲವನ್ನೂ ಇನ್ನೊಮ್ಮೆ ಚರ್ಚಿಸೋಣ. ಸದ್ಯಕ್ಕೆ ಇಂತಹ ಪ್ರಕಾಂಡ ವಿಷಯದ ಬಗ್ಗೆ ಇಷ್ಟೊಂದು ಗಹನವಾಗಿ ನಡೆಸಿದ ಸಂಶೋಧನೆ ಮುತ್ತಿನಂಥದ್ದು ಅಲ್ಲ ಎನ್ನುವುದು ಸಾಧ್ಯವೇ? ಇಂತಹ 10 ಸಂಶೋಧನೆಗಳನ್ನು ಆಯ್ದು ಅವುಗಳಿಗೆ ಪ್ರಶಸ್ತಿ ನೀಡಿ ಇಂತಹ ಪ್ರಶಸ್ತಿಗಳೆಷ್ಟು ಅಸಮಂಜಸ ಎನ್ನುವುದನ್ನು ಜಾಹೀರುಪಡಿಸುವುದೇ ಇಗ್ನೋಬೆಲ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಉದ್ದೇಶ. ಹಾಗಂತ ಈ ಸಂಶೋಧನೆಗಳು ವ್ಯರ್ಥವಂತೇನಲ್ಲ. ಅರಿವಿನ ಮಟ್ಟಿಗೆ ಇವು ಹೊಸ ತಿಳಿವನ್ನು ಕೊಡುತ್ತವೆ, ಆದರೆ ಅತ್ಯಂತ ಅವಶ್ಯಕವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನಲ್ಲ ಎನ್ನುವುದಷ್ಟೇ ವಿಚಾರ.

ಕುಚೋದ್ಯದ ಪ್ರಶಸ್ತಿಗಳು. 2026 ಸಾಲಿನ ಇಗ್ನೋಬೆಲ್ ಪ್ರಶಸ್ತಿಗಳು ಪ್ರಕಟವಾಗಿವೆ. ದಿ ಅಸೋಸಿಯೇಷನ್ ಆಫ್ ಇಂಪ್ರೋಬಬಲ್ ರಿಸರ್ಚ್ ಎನ್ನುವ ಸಂಘವು ಈ ಪ್ರಶಸ್ತಿಗಳನ್ನು ನೀಡುತ್ತದೆ. ಪ್ರಪಂಚದಲ್ಲಿ ನಡೆಯುವ ಲಕ್ಷಾಂತರ ಸಂಶೋಧನೆಗಳಲ್ಲಿ ಕುಚೋದ್ಯದ ಪ್ರಶ್ನೆಗಳು, ಅಸಮಂಜಸ ಎನ್ನುವ ಪ್ರಶ್ನೆಗಳು ಹಾಗೂ ಪ್ರಯೋಗಗಳಿರುವ ಸಂಶೋಧನೆಗಳನ್ನು ಆಯ್ದು ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಹೀಗಾಗಿ ಇವನ್ನು ಕುಚೋದ್ಯದ ಪ್ರಶಸ್ತಿಗಳು ಎಂದರೂ ಜಗತ್ತಿನ ಎಲ್ಲೆಡೆಯೂ ವಿಜ್ಞಾನಿಗಳು ಯಾರ್ಯಾರಿಗೆಲ್ಲ ಈ ಪ್ರಶಸ್ತಿ ದೊರಕುತ್ತದೆ ಎಂದು ಕಾತರದಿಂದ ನಿರೀಕ್ಷಿಸುತ್ತಿರುತ್ತಾರೆ. ಇಂತಹ ಸುಪ್ರಸಿದ್ಧ ಅಲ್ಲಲ್ಲ ಕುಪ್ರಸಿದ್ಧ ಪ್ರಶಸ್ತಿ ಪಡೆದ 10 ಸಂಶೋಧನೆಗಳ ಪಟ್ಟಿಯಿಲ್ಲಿದೆ. ಬಯೋಮೆಕ್ಯಾನಿಕ್ಸ್ ಕ್ಷೇತ್ರದಲ್ಲಿ ಚುಂಬನ ಎಂದರೇನು ಎಂದು ವಿವರಿಸಿದ್ದಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳಿಗೆ ಪ್ರಶಸ್ತಿ ದೊರೆತಿದೆ. ತಿನಿಸು ಉಣಿಸಲಿಕ್ಕಾಗಲಿದೆ, ಯಾವುದೇ ಉದ್ದೇಶವೂ ಇಲ್ಲದೆಯೇ, ಅಂದರೆ ಜಗಳ ಕದನ ಕಾಳಗವಾಡದಿದ್ದಾಗ ತಮ್ಮದೇ ಪ್ರಭೇದದ ಇತರೆ ಪ್ರಾಣಿಗಳ ತುಟಿಗೆ ತುಟಿಯೊತ್ತುವ ಕ್ರಿಯೆಯೇ ಚುಂಬನವಂತೆ. ಅಬ್ಬಬ್ಬ, ಎಷ್ಟು ಉದ್ದದ ವಿವರಣೆಯಂದಿರಾ. ಇರಲಿ, ಈ ಪ್ರಶಸ್ತಿಯನ್ನು ಪಡೆದ ಮಟಿಲ್ಡಾ ಬ್ರೆಂಡಲ್ ಮತ್ತು ಸಂಗಡಿಗರು ಚುಂಬನದಲ್ಲಿಯೂ ವೈವಿಧ್ಯವನ್ನು ಕಂಡಿದ್ದಾರೆ. ಅದರಲ್ಲಿಯೂ ಕಾಮದ ಸೋಂಕಿಲ್ಲದ ಕೇವಲ ಪ್ರೇಮದ ಮುತ್ತುಗಳೂ ಇವೆಯಂತೆ. ಅಮ್ಮ ಮಗುವಿಗೆ ಅಥವಾ ಮಗು ಅಮ್ಮನನ್ನು ಚುಂಬಿಸುವುದು ಹೀಗೆಯೇ. ಈ ಅಪ್ಪಟ ಪ್ರೇಮದ ಚುಂಬನ ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ, ಕೆಲವು ಮಂಗಗಳಲ್ಲಿಯೂ ಕಾಣುತ್ತವೆ ಎನ್ನುವುದು ಇವರ ಶೋಧ. ಸಮಾಜ ವಿಜ್ಞಾನ ಕ್ಷೇತ್ರದ ಪ್ರಶಸ್ತಿ ಇನ್ನೂ ಸ್ವಾರಸ್ಯಕರವಾದ ಶೋಧದ ಬಗ್ಗೆ ಹೇಳುತ್ತದೆ. ಇದರ ಪ್ರಕಾರ ಇತರರಿಂದ ಕಸಿಯುವ, ಕದಿಯುವ, ತೊಂದರೆ ಉಂಟುಮಾಡುವ ಪ್ರವೃತ್ತಿ, ಅನೈತಿಕ ನಡವಳಿಕೆಗಳು ಸಮಾಜದ ಮೇಲ್ಸ್ತರದವರಲ್ಲಿ ಹೆಚ್ಚು, ಸಮಾಜದಲ್ಲಿ ಕೆಳಸ್ತರದಲ್ಲಿ ಇರುವವರಲ್ಲಿ ಇಂತಹ ಪ್ರವೃತ್ತಿಗಳು ಕಡಿಮೆ ಎನ್ನುವುದು ಇವರ ಶೋಧ. ಬೆಲೆಯುಳ್ಳ ವಸ್ತುಗಳನ್ನು ಬೇರೆಯವರಿಂದ ಕಸಿಯುವವರು, ವ್ಯಾಪಾರ ವ್ಯವಹಾರಗಳ ವೇಳೆ ಸುಳ್ಳು ಹೇಳುವುದರಲ್ಲಿ, ಪೈಪೋಟಿ ನಡೆಯುವಾಗ ಮೋಸ ಮಾಡುವುದರಲ್ಲಿ ಹಾಗೂ ಸಹೋದ್ಯೋಗಿಗಳ ಜೊತೆಗೆ ಅನೈತಿಕವಾಗಿ ನಡೆದುಕೊಳ್ಳುವುದರಲ್ಲಿ ಮೇಲ್ಸ್ತರದವರು ಹೆಚ್ಚಂತೆ. 14 ವರ್ಷಗಳ ಹಿಂದೆ ಅಮೆರಿಕೆಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಮನಃಶಾಸ್ತ್ರಜ್ಞ ಪೌಲ್ ಪಿಫ್ ಮತ್ತು ಸಂಗಡಿಗರು ಈ ಸಂಶೋಧನೆಯನ್ನು ಈಗ ಯಾರೋ ಹೆಕ್ಕಿ ಇದು ಕುನೋಬೆಲ್ಗೆ ತಕ್ಕದ್ದಾದಂಥದ್ದು ಎಂದು ನಾಮಕರಣ ಮಾಡಿದ್ದಾರೆ. ನೀವೇನಂತೀರಿ? ಇಂತಹ ವಿಚಿತ್ರ ಸಂಶೋಧನೆಗಳ ಪಟ್ಟಿಯಲ್ಲಿ ಮುಂದಿನದ್ದು ಮೂತ್ರಿ ಸಿಡಿಸದ ಮೂತ್ರಿ. ಹೌದು, ಸರಿಯಾಗಿಯೇ ಕೇಳಿಸಿಕೊಂಡಿರಿ. ಹೇಗೆ ಮೂತ್ರ ಮಾಡಿದರೂ ಮೈಮೇಲೆ ಸಿಡಿಸದಂತಹ ಮೂತ್ರಿಯನ್ನು ವಾಟರ್ಲೂ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾವೊ ಪಾನ್ ಮತ್ತು ಸಂಗಡಿಗರು ರಚಿಸಿದ್ದಾರಂತೆ. ಅಂದಹಾಗೆ ಇದು ಅವರ ವಿವಿಯ ಹೆಸರಿಗೆ ತಕ್ಕಂತೆ ನಡೆಸಿದ ಕೆಲಸ ಅಂತ ಭಾವಿಸಬೇಡಿ. ವಾಟರ್ಲೂ ಎನ್ನುವ ಹೆಸರಿಗೂ ಇವರು ರಚಿಸಿರುವ ಲೂ ಅಂದರೆ ಮೂತ್ರಿಗೂ ಸಂಬಂಧ ಇಲ್ಲ. ಈ ಮೂತ್ರಿಯ ವಿನ್ಯಾಸ ಹೇಗಿದೆ ಎಂದರೆ, ಮೂತ್ರ ಯಾವುದೇ ದಿಕ್ಕಿನಿಂದ ಹಾಗೂ ಎಷ್ಟೇ ರಭಸದಿಂದ ಬಂದು ಬಡಿದರೂ ಒಂದು ಹನಿಯೂ ಮೇಲೆ ಚಿಮ್ಮುವುದಿಲ್ಲವಂತೆ. ನಮ್ಮೂರ ಬಸ್ಸ್ಟ್ಯಾಂಡುಗಳಿಗೆ ಈಗಲೇ ತರಿಸಿಬಿಡೋಣ ಅಂತ ಅನಿಸಿದ್ರೆ ಅದು ನಿಮ್ಮ ತಪ್ಪಲ್ಲ ಬಿಡಿ. ಹಾವು ಕಡಿತದಿಂದ ಸಾಯುವವರು ಭಾರತದಲ್ಲಿಯೇ ಅತಿ ಹೆಚ್ಚಂತೆ. ಹೀಗಾಗಿ ಈ ಕುನೋಬೆಲ್ ಪ್ರಶಸ್ತಿಯ ಸಂಶೋಧನೆ ನಮಗೆ ಅಚ್ಚರಿಯನಿಸಲಿಕ್ಕಿಲ್ಲ. ಬ್ರೆಜಿಲ್ನ ಸಾವೋಪಾಲೋ ರಾಜ್ಯ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಜೋ ಮಿಗೆಲ್ ಆಲ್ವೇಸ್ ನುನೆಸ್ ಮತ್ತು ಸಂಗಡಿಗರು ವಿಷದ ಹಾವುಗಳನ್ನು ಮೆಟ್ಟಿಯೋ, ಅವುಗಳ ಸಮೀಪದಲ್ಲಿ ಹೆಜ್ಜೆಯಿಟ್ಟೋ ಬೆದರಿಸಿದಾಗ ಯಾವ ವಯಸ್ಸಿನ ಯಾವ ಹಾವುಗಳು ಯಾವ ಸಮಯದಲ್ಲಿ ಹೆಚ್ಚು ಕಚ್ಚುತ್ತವೆ ಎಂದು ಪರೀಕ್ಷಿಸಿದ್ದರು. ಸಣ್ಣ ಗಾತ್ರದ ಹೆಣ್ಣುಗಳು ಬೆಳಗ್ಗಿನ ಹೊತ್ತು, ಸಣ್ಣ ಗಾತ್ರದ ಗಂಡುಗಳು ಸಂಜೆಯ ಹೊತ್ತು ಹೆಚ್ಚು ಕಚ್ಚುತ್ತವೆ ಎಂದು ವರದಿ ಮಾಡಿದ್ದರು. ಇದು ಸುದ್ದಿ ಮಾಡಿದರೂ ಅನಂತರ ಈ ಸಂಶೋಧನೆಯನ್ನು ಸರಿಯಲ್ಲ ಎಂದು ಅದರ ವಿವರಗಳನ್ನು ಪ್ರಕಟಿಸಿದ ಪತ್ರಿಕೆ ಘೋಷಿಸಿತು. ಕಾರಣ, ಈ ಅಮೂಲ್ಯ ಸಂಶೋಧನೆಗೆಂದು ನುನೆಸ್ ತಂಡ ಅತ್ಯಂತ ಸಣ್ಣ ಮರಿಗಳನ್ನು ತುಳಿದು ಪರೀಕ್ಷಿಸಿತಂತೆ. ಇದು ಅನೈತಿಕ ಎಂದು ಘೋಷಿಸಿ ಪತ್ರಿಕೆ ಈ ಸಂಶೋಧನೆಯನ್ನು ಹಿಂಪಡೆಯಲು ಮಾಡಿತು. ಇದೀಗ ಇದಕ್ಕೂ ಕುನೋಬೆಲ್ ದಕ್ಕಿದೆ. ಇನ್ನೊಂದು ಆವಿಷ್ಕಾರ, 3D ಮುದ್ರಣವನ್ನು ಮಾಡುವ ಬಗ್ಗೆ. ಕೆನಡಾದ ಮ್ಯಾಗ್ಗಿಲ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಸೊಳ್ಳೆಯ ಮೂಗನ್ನೇ 3D ಮುದ್ರಣದ ಯಂತ್ರದ ಮೂತಿಯನ್ನಾಗಿ ಬಳಸಿದ್ದರಂತೆ. ಹೀಗೆ ಜೈವಿಕ ವಸ್ತುವನ್ನೇ ಯಂತ್ರದ ಭಾಗವಾಗಿ ಬಳಸಬಹುದು ಎನ್ನುವ ಇವರ ವಿಶಿಷ್ಟ ಆಲೋಚನೆಗೆ ಕುನೋಬೆಲ್ ಕೊಡಲೇಬೇಕು. ಅದರಲ್ಲಿಯೂ ರಕ್ತ ಹೀರುವ ಸೊಳ್ಳೆಯ ಮೂತಿಯನ್ನೇ ಅತಿ ಸೂಕ್ಷ್ಮವಾದ ಮುದ್ರಣಕ್ಕೂ ಬಳಸಬಹುದು ಎನ್ನುವ ಯೋಚನೆ ಖಂಡಿತ ಸಾಮಾನ್ಯರಿಗೆ ಬರುವುದಿಲ್ಲ ಬಿಡಿ. ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾನ್ ಯು ಲೀ ಮತ್ತು ಸಂಗಡಿಗರು ಈ ಸಂಶೋಧನೆ ನಡೆಸಿದ್ದರು. ನೋಬೆಲ್ ಪ್ರಶಸ್ತಿಗಳು ಭಾರತೀಯರಿಗೆ ಏಕೆ ಸಿಗುವುದಿಲ್ಲ ಎನ್ನುವ ಪ್ರಶ್ನೆ ಚಿದಂಬರ ರಹಸ್ಯ. ಆದರೆ ಕುನೋಬೆಲ್ ಪ್ರಶಸ್ತಿಗಳ ಬಗ್ಗೆ ಈ ಮಾತು ಹೇಳುವ ಹಾಗಿಲ್ಲ. ಇದುವರೆಗೂ 5-6 ಭಾರತೀಯ ಸಂಶೋಧನಾ ತಂಡಗಳು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಈ ವರ್ಷದ ರಸಾಯನ ವಿಜ್ಞಾನದ ಇಗ್ನೋಬೆಲ್ ಪ್ರಶಸ್ತಿ ಭಾರತೀಯರ ಪಾಲು, ಅದರಲ್ಲಿಯೂ ಕರ್ನಾಟಕದ ವಿಜ್ಞಾನಿಗಳಿಗೆ. ಬೆಂಗಳೂರಿನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಸ್ಟೆಮ್ ಸೆಲ್ ಬಯಾಲಜಿ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್ ವಿಭಾಗದ ಎಸ್ ರಾಮಸ್ವಾಮಿಯವರ ತಂಡ ಈ ಪ್ರಶಸ್ತಿಯನ್ನು ಗಳಿಸಿದೆ. ಈ ತಂಡ ಮೊಟ್ಟೆಯೊಡೆದು ಹೊರಬಂದ ಮರಿಗಳಿಗೆ ಹಾಲನ್ನು ಕುಡಿಸುವ ಜಿರಳಾಗೆಯ ಹಾಲಿನಲ್ಲಿರುವ ಪ್ರೋಟೀನಿನ ರಚನೆಯನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದೆ. ಉದ್ದೇಶ, ಜಿರಳಾಗೆಯ ಈ ಹಾಲಿನಲ್ಲಿರುವ ಪ್ರೋಟೀನಿನ ಒಂದು ಹರಳು ಅಷ್ಟೇ ತೂಕದ ಮನುಷ್ಯರ ಹಾಲಿನ 3 ಪಟ್ಟು ಪೌಷ್ಟಿಕ ಎನ್ನುವುದು ಇವರ ಪತ್ತೆ.

0: ಹಾಗಿದ್ದರೆ ಇನ್ನು ಗೋಹಾಲು ಯಾಕೆ? ಜಿರಳ ಹಾಲೇ ಇರಲಿ ಎನ್ನಬಹುದೇ? ಏಕೆಂದರೆ ಇವನ್ನು ಸಾಕುವುದು ಅರೆಯುವುದು ಸುಲಭ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಕುನೋಬೆಲ್ ಪಡೆದಿರುವ ಸಂಶೋಧನೆಯ ವಿವರ ಕೇಳಿ ಮೂಗು ಮುರಿಯಬೇಡಿ. ಇದು ಮೂಗಿಗೆ ಸಂಬಂಧಿಸಿದ್ದು. ಅರ್ಥಾತ್ ಮೂಗು ಸೀಟರಿಸುವ ಅಥವಾ ಸಿಂಡರಿಸುವುದು ಹೇಗೆ ಎಂದು ಈ ಅಧ್ಯಯನ ಬಹಳ ಗಂಭೀರವಾಗಿ ಸಂಶೋಧನೆ ಮಾಡಿದೆ. ಈ ಸಂಶೋಧನೆ ನಡೆಸಿದ ವಕಾಯಾಮ ವೈದ್ಯಕೀಯ ಕಾಲೇಜಿನ ಗಂಟಲು ಮೂಗು ತಜ್ಞ ಹಿರೋಷಿ ಯಾಜಿಮಾ, ಜಪಾನೀಯರು ಮೂಗು ಮುರಿಯುವುದಕ್ಕೂ ಯುರೋಪಿಯನ್ನರು ಮೂಗು ಮುರಿಯುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಕಂಡಿದ್ದಾರೆ. ಮೂಗಿನ ಹೊಳ್ಳೆಗಳ ಗಾತ್ರ, ಅದರಿಂದ ಹೊರಬರುವ ಗಾಳಿಯ ವೇಗ, ಗಾಳಿಯ ಪ್ರಮಾಣ ಮೊದಲಾದವನ್ನೆಲ್ಲ ಲೆಕ್ಕ ಹಾಕಿ ಎಷ್ಟು ಒತ್ತಡದಿಂದ ಜಪಾನೀಯರು ಯುರೋಪಿಯನ್ನರು ಮೂಗಿನಿಂದ ಗಾಳಿಯನ್ನು ಸೀಟುತ್ತಾರೆ ಎಂದು ಗಣಿಸಿದ್ದರು. ಪಾಪ, ಈ ಪ್ರಶಸ್ತಿ ಪ್ರಕಟವಾಗುವೊಡಲೆ ಆತ ಪರಲೋಕವನ್ನು ಸೇರಿದ್ದರಿಂದ ಆತನ ಸಹೋದ್ಯೋಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದನಂತೆ. ಅಂದಹಾಗೆ ನಾವು ಭಾರತೀಯರು ಮೂಗನ್ನು ಹೇಗೆ ಸೀಟುತ್ತೇವೆ ಎಂಬುದರ ಬಗ್ಗೆ ಯಾರಾದರೂ ಸಂಶೋಧನೆ ನಡೆಸಬಹುದೋ? ಈ ವರ್ಷದ ಒಂದು ವಿಶೇಷ ಪ್ರಶಸ್ತಿ ಪರಿಮಳಗಳ ಕ್ಷೇತ್ರಕ್ಕೆ ಸೇರಿದ್ದು. ಪೋಲ್ಯಾಂಡಿನ ಅಗ್ನಿಸ್ ಸ್ಕ್ರೋವಾ ಹಾಗೂ ತಂಡವರಿಗೆ ಅಮ್ಮ ಅಪ್ಪಂದಿರಗೆ ಮಕ್ಕಳ ವಾಸನೆ ಯಾವಾಗ ಹೆಚ್ಚು ಪ್ರಿಯ ಎಂದು ವಿವರಗಳನ್ನು ಕಲೆಹಾಕಿದ್ದಕ್ಕಾಗಿ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ತಂಡ ನವಜಾತ ಶಿಶುಗಳ ವಾಸನೆಗೂ, ಬೆಳೆದ ಮಕ್ಕಳ ದೇಹದ ವಾಸನೆಗೂ ಅಪ್ಪ ಅಮ್ಮಂದಿರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ಸರ್ವೆ ಮಾಡಿ ವಿವರಗಳನ್ನು ಪ್ರಕಟಿಸಿತ್ತು. ನವಜಾತ ಶಿಶುಗಳ ವಾಸನೆ ಅಮ್ಮ ಅಪ್ಪಂದಿರಗೆ ಹೆಚ್ಚು ಪ್ರಿಯ ಎಂದು ಕಂಡುಕೊಂಡಿತ್ತು. ಎಷ್ಟು ವಿಶೇಷ ಅಲ್ಲವಾ? ಶಾಂತಿ ಪ್ರಶಸ್ತಿಯೂ ಈ ಕುನೋಬೆಲ್ಗಳಲ್ಲಿದೆ. 2026ನೇ ಇಸವಿಯ ಕುನೋಬೆಲ್ ಶಾಂತಿ ಪ್ರಶಸ್ತಿ ಅಮೆರಿಕೆಯ ಓಕ್ಲಹೋಮಾ ರಾಜ್ಯ ವಿಶ್ವವಿದ್ಯಾನಿಲಯದ ಮನಃಶಾಸ್ತ್ರಜ್ಞ ಜೈಮಿ ಕ್ರೆಮ್ಸ್ ಮತ್ತು ಸಂಗಡಿಗರಿಗೆ ನೀಡಲಾಗಿದೆ. ಜನರಿಗೆ ಕೆಲವರು ಯಾಕೆ ಹೆಚ್ಚು ಇಷ್ಟವಾಗುತ್ತಾರೆ, ಕೆಲವರು ಯಾಕೆ ಇಷ್ಟವಾಗುವುದಿಲ್ಲ ಎನ್ನುವುದು ಇವರ ಪ್ರಶ್ನೆ. ಈ ಸಂಶೋಧನದಿಂದ ಅವರು ಅರಿತದ್ದು, ನಾವು ಮೆಚ್ಚದವರನ್ನು ಮೆಚ್ಚದವರು ನಮಗೆ ಹೆಚ್ಚು ಪ್ರಿಯರಾಗಿರುತ್ತಾರೆ. ವೈರಿಯ ವೈರಿ ಮಿತ್ರ ಎನ್ನುವ ಮಾತಿದೆಯಲ್ಲ, ಅದು ಇವರ ಸಂಶೋಧನೆಯ ಪ್ರಕಾರ ಸತ್ಯ ಎನ್ನೋಣವೇ. ಕೊನೆಯ ಇಗ್ನೋಬೆಲ್ ಪ್ರಶಸ್ತಿಗೆ ಮಣ್ಣಿನ ವಾಸನೆಯಿದೆ, ಅಥವಾ ಚೆಡ್ಡಿಯ ವಾಸನೆ ಎಂದಾದರೂ ನೀವು ಹೇಳಬಹುದು. ನೆದರ್ಲ್ಯಾಂಡ್, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡಿನ ವಿಜ್ಞಾನಿಗಳು ಒಟ್ಟಾಗಿ ನಡೆಸಿದ ಸಂಶೋಧನೆಯಿದು. 25 ದೇಶಗಳಿಂದ ತಲಾ 40 ಒಳಚಿಡ್ಡಿಗಳನ್ನು ವಿವಿಧ ಸ್ಥಳಗಳಲ್ಲಿ ಹೂತು ಅವು ಎಷ್ಟು ಬೇಗ ಕೊಳೆಯುತ್ತವೆ ಎಂದು ಪರೀಕ್ಷಿಸಿದ್ದಾರೆ. ಇದು ಆಯಾ ಜಾಗದ ಮಣ್ಣಿನ ಗುಣವನ್ನು ನಿರೀಕ್ಷಿಸಲು ನೆರವಾಗುತ್ತದೆ ಎನ್ನುವುದು ಇವರ ಅಭಿಪ್ರಾಯ. ಇದೊಂದು ಜನವಿಜ್ಞಾನ ಯೋಜನೆ, ಅಂದರೆ ಚೆಡ್ಡಿಗಳನ್ನು ಜನರಿಗೆ ಹಂಚಿ ಅವರೇ ಅದನ್ನು ಮಣ್ಣಿನಲ್ಲೂ ಹುಗಿದು 2 ತಿಂಗಳ ನಂತರ ಅವು ಎಷ್ಟು ಶಿಥಿಲವಾಗಿರುತ್ತವೆ ಎಂದು ಪತ್ತೆ ಮಾಡಬೇಕಿತ್ತು. ಜನರೇ ತಮ್ಮ ಹಿತ್ತಲಲ್ಲಿ ಒಳಚೆಡ್ಡಿಯನ್ನು ಹೂತಿದ್ದರು. 25 ದೇಶಗಳಲ್ಲಿನ 1000 ಮಂದಿ ಇಂತಹ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದರಂತೆ. ಆ ಚೆಡ್ಡಿಗಳನ್ನು ಹುಗಿಯುವ ಮೊದಲು ತೊಟ್ಟಿದ್ದರೋ ಇಲ್ಲವೋ ಎನ್ನುವ ವಿವರಗಳಿಲ್ಲ. ಈ ಸಂಶೋಧನೆಯನ್ನು ಸುಪ್ರಸಿದ್ಧ ಸೈನ್ಸ್ ಪತ್ರಿಕೆ ವರದಿ ಮಾಡಿತ್ತು. ಹತ್ತಿಯ ನೂಲಿನ ಹೊರತಾಗಿ ಇಲಾಸ್ಟಿಕಾ ಪಾಲಿಮರ್ ಹೊಲಿಗೆಗಳು ನಾಶವೇ ಆಗಿರಲಿಲ್ಲವಂತೆ. ವಿವಿಧ ಕಡೆಗಳಲ್ಲಿ ನಾಶವಾದ ಹತ್ತಿಯ ಪ್ರಮಾಣವು ಬೇರೆ ಬೇರೆಯಾಗಿದ್ದದ್ದು ಆಯಾ ಜಾಗದ ಮಣ್ಣಿನ ಗುಣದಿಂದಾಗಿಯೇ ಇರಬೇಕು ಎಂದು ಇವರು ತರ್ಕಿಸಿದ್ದರು. ಹೀಗೆ ಅಸಂಬದ್ಧ ಎನ್ನಿಸುವ ಪ್ರಶ್ನೆಗಳು, ಅಸಾಮಾನ್ಯವಾದ ವಸ್ತುಗಳು, ಅಸಹ್ಯವೆನ್ನಿಸುವುದರ ಬಗ್ಗೆಯೂ ಕುತೂಹಲ ಇತ್ಯಾದಿಗಳನ್ನು ಒಳಗೊಂಡ, ಆದರೆ ವಿಜ್ಞಾನದ ಎಲ್ಲ ಪ್ರಕ್ರಿಯೆಗಳನ್ನೂ ಬಳಸಿ ನಡೆಸಿದ ಸಂಶೋಧನೆಗಳು ಇವು. ಇವುಗಳಿಗೆ ಕುನೋಬೆಲ್ ಕೊಟ್ಟದ್ದು ಸರಿಯೋ ತಪ್ಪೋ?
1: ಎಳ್ಳು, ನುಗ್ಗೆ ಮತ್ತು ಈಜಿಪ್ಟಿನ ಚಿತ್ರಗಳು. ಪುರಾತನ ನಾಗರಿಕತೆಗಳ ಮಾತು ಬಂದಾಗೆಲ್ಲ ಮೊದಲು ಈಜಿಪ್ಟಿನ ನೆನಪಾಗುತ್ತದೆ. ಮಣ್ಣಿನ ಹಲಗೆಯಿಂದ ಕಾಗದದವರೆಗೆ ಹಲವು ಬಗೆಯ ಚಾರಿತ್ರಿಕ ದಾಖಲೆಗಳು ಅಲ್ಲಿ ಸಿಗುತ್ತವೆ. ಜೊತೆಗೆ ವೈವಿಧ್ಯಮಯವಾದ ಮಡಿಕೆ, ಕುಡಿಕೆಗಳು, ಚಿತ್ರಪಟಗಳು ಹಾಗೂ ಪಿರಾಮಿಡ್ಡುಗಳ ಅಡಿಯಲ್ಲಿ ಅಡಗಿಸಿಟ್ಟ ರಾಜ ಮಹಾರಾಜರ ಶವ ಪೆಟ್ಟಿಗೆಗಳು ಅದ್ಭುತ ಕಥೆಗಳನ್ನು ಹೇಳುತ್ತವೆ. ಇವು ಹೇಳಲಾರದ ಕಥೆಗಳೂ ಇವೆ. ಉದಾಹರಣೆಗೆ, ಪುರಾತನ ಕಾಲದಲ್ಲಿ ರಚಿಸಿದ ಚಿತ್ರಗಳಲ್ಲಿರುವ ಬಣ್ಣ ಯಾವುದರದ್ದು? ಅವನ್ನು ಬಳಸಲು ಸಾಧ್ಯವಾಗಿದ್ದು ಹೇಗೆ? ಇದೀಗ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ ಒಂದು ಸ್ವಾರಸ್ಯಕರ ವರದಿಯನ್ನು ಪ್ರಕಟಿಸಿದೆ. ಈಜಿಪ್ಟಿನಲ್ಲಿ ದೊರೆತ ಸುಮಾರು 3,500 ರಿಂದ 4,500 ವರ್ಷಗಳಷ್ಟು ಹಳೆಯ ಭಿತ್ತಿಚಿತ್ರಗಳು ಶವಪೆಟ್ಟಿಗೆಗೆ ಬಳಿದ ಬಣ್ಣಗಳಲ್ಲಿ ಹಸು, ಮೇಕೆ, ಕುರಿ, ಕತ್ತೆಗಳ ಮಾಂಸ, ಜಿಂಕೆ, ಹಸು ಮೊದಲಾದವುಗಳ ಕೊಂಬುಗಳು ಮತ್ತು ನುಗ್ಗೆ ಮತ್ತು ಎಳ್ಳಿನಂತಹ ಬೀಜಗಳಲ್ಲಿನ ಅಂಶಗಳು ಇವೆಯಂತೆ. ಹೀಗೆಂದು ಡೆನ್ಮಾರ್ಕ್ನ ಕೋಪನ್ ಹೇಗನ್ ವಿಶ್ವವಿದ್ಯಾನಿಲಯದ ಪುರಾತತ್ವ ವಿಜ್ಞಾನಿ ಎನ್ರಿಕೋ ಕಪೆಲ್ಲಿನಿ ಮತ್ತು ಸಂಗಡಿಗಳು ಸಂಶೋಧಿಸಿದ್ದಾರೆ. ಈಜಿಪ್ಟಿನ ಪುರಾತನ ನಾಗರಿಕತೆ ಶಿಲ್ಪಕಲೆ, ಚಿತ್ರಕಲೆ ಹಾಗೂ ಕುಸುರಿ ಕುಂಬಾರಿಕೆಗಳಿಗೆ ಸುಪ್ರಸಿದ್ಧ. ಅಲ್ಲಿನ ಪಿಂಗಾಣಿ ಪಾತ್ರೆಗಳು, ಲೋಹದ ಒಡವೆಗಳು, ಬಣ್ಣಣ್ಣ, ಬಣ್ಣದ ಚಿತ್ರಗಳು ಕಣ್ಸೆಳೆಯುವಂಥವು. ಇಂತಹ ವಸ್ತುಗಳನ್ನು ರಾಜ ಮಹಾರಾಜರ ಸಮಾಧಿಯಲ್ಲಿ ಹೂತಿರುತ್ತಿದ್ದುದು ಕೂಡ ತಿಳಿದ ವಿಷಯವೇ. ಅಂತಹ ನಿಧಿಗಳನ್ನು

ಕದಿಯುವುದು ಕೂಡ ಒಂದಾನೊಂದು ಕಾಲದಲ್ಲಿ ಸಾಹಸ ಎನ್ನಿಸಿಕೊಂಡಿತ್ತು. ಹಾಗೆ ಹೆಕ್ಕಿದ ಕಲಾಕೃತಿಗಳು ಈಗ ಪ್ರಪಂಚದ ಹಲವಾರು ವಸ್ತು ಸಂಗ್ರಹಾಲಯಗಳಲ್ಲಿ ಪ್ರದರ್ಶನಕ್ಕಿವೆ. ಕಪೆಲ್ಲಿನಿ ಮತ್ತು ಸಂಗಡಿಗರಿಗೆ ಒಂದು ಕುತೂಹಲ, ಈಜಿಪ್ಟಿನ ಈ ಕಲಾಕೃತಿಗಳಲ್ಲಿ ಕಾಣುವ ಬಣ್ಣಗಳು ಹಾಗೂ ಅವನ್ನು ಮೆತ್ತಿರುವ ವಸ್ತುಗಳ ಮೂಲ ಯಾವುದಿರಬಹುದು, ಅವು ಆಯಾ ಸ್ಥಳದಲ್ಲಿಯೇ ದೊರೆತವೂ ಇರಬಹುದೋ, ಇನ್ನೆಲ್ಲಿಂದಲಾದರೂ ಹೊತ್ತು ತಂದ ಬೆಲೆ ಬಾಳುವ ವಸ್ತುಗಳಾಗಿರಬಹುದೋ, ಇವೆಲ್ಲ ಪ್ರಶ್ನೆಗಳು

0: ತುಂಬಿ ಎಲ್ಲ ರಾಸಾಯನಿಕಗಳನ್ನು ಬೇರ್ಪಡಿಸಿ ಒಂದೊಂದೇ ಕಣವನ್ನು ಗುರುತಿಸುವ, ಪತ್ತೆ ಮಾಡುವ ಹಾಗೂ ಅಳೆಯುವ ತಂತ್ರಗಳು ಇವೆ. ಉದಾಹರಣೆಗೆ, ಅವಕೆಂಪು ಕಿರಣದ ಬೆಳಕನ್ನು ಬಳಸುವ FTIR ಸ್ಪೆಕ್ಟ್ರೋಸ್ಕೋಪಿ ತಂತ್ರವನ್ನು ಬಳಸಿ ಪ್ರೋಟೀನುಗಳು ಇರಬಹುದೇ ಎಂದು ಪತ್ತೆ ಮಾಡಬಹುದು. ಇದಕ್ಕೆ ಮುಷ್ಟಿಗಾತ್ರದ ವಸ್ತು ಬೇಕಿಲ್ಲ, ಒಂದು ಚಿಟಿಕೆ ಇದ್ದರೂ ಸಾಕು. ಹೀಗೆಯೇ ನ್ಯಾನೋಫ್ಲೋ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಟ್ಯಾಂಡಮ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ತಂತ್ರ ಇರುವ ಎಲ್ಲ ಪ್ರೋಟೀನುಗಳನ್ನು ಒಮ್ಮೆಲೆ ಪತ್ತೆ ಮಾಡುವ ಪ್ರೋಟಿಯೋಮಿಕ್ಸ್ ತಂತ್ರ ಏಕಕಾಲದಲ್ಲಿ ಕ್ರೊಮ್ಯಾಟೋಗ್ರಫಿ ಹಾಗೂ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ತಂತ್ರಗಳನ್ನು ಬಳಸುತ್ತದೆ, ಎಂತೆಂಥ ಪ್ರೋಟೀನುಗಳು ಅದರಲ್ಲಿವೆ ಎಂದು ತಿಳಿಸುತ್ತದೆ. ನ್ಯಾನೋ ಕೊಳವೆಗಳೊಳಗೆ ಚಿಟಿಕೆ ಮಾದರಿಯನ್ನು ತುಂಬಿದರೆ ಸಾಕು. ಈ ವಿಶಿಷ್ಟ ತಂತ್ರಗಳನ್ನು ಬಳಸಿಕೊಂಡು ಕಪೆಲ್ಲಿನಿ ತಂಡ ಈಜಿಪ್ಟಿನ ಪುರಾತನ ಚಿತ್ರಕಲೆ ಶಿಲ್ಪಕಲೆಗಳಲ್ಲಿ ಕಾಣಬರುವ ಬಣ್ಣಗಳನ್ನು ಹೆರೆದು ಪರಿಶೀಲಿಸಿದೆ. ಇದಕ್ಕಾಗಿ ಈ ತಂಡ ಬ್ರಿಟನ್ನಿನ ವಿವಿಧ ವಸ್ತು ಸಂಗ್ರಹಾಲಯಗಳಲ್ಲಿ ಇರುವ 2700 ವರ್ಷದಿಂದ 4000 ವರ್ಷಗಳಷ್ಟು ಹಳೆಯದಾದ ಕಲೆಗಳನ್ನು ಆಯ್ದುಕೊಂಡರು. ಇವರು ಆಯ್ದುಕೊಂಡವುಗಳಲ್ಲಿ ಪಿರಮಿಡ್ಡುಗಳಲ್ಲಿ ಶವಗಳನ್ನಿಟ್ಟಿದ ಪೆಟ್ಟಿಗೆಯ ಮೇಲೆ ಬರೆದ ಚಿತ್ರಗಳು, ಪಿರಮಿಡ್ಡುಗಳಲ್ಲಿ ಸಮಾಧಿಗಳ ಜೊತೆಗೆ ದೊರೆತ ಮಣ್ಣಿನ ಮಡಿಕೆ, ಕುಡಿಕೆಗಳ ಮೇಲೆ ಚಿತ್ರಿಸಿದ ಕಲೆ, ಗೋಡೆಗಳ ಮೇಲೆ ಬರೆದಿದ್ದ ಭಿತ್ತಿ ಚಿತ್ರಗಳು ಮೊದಲಾದವುಗಳಿಂದ ಬಣ್ಣಗಳನ್ನು ಹೆರೆದು ಪರೀಕ್ಷಿಸಲಾಯಿತು. ಈ ರೀತಿಯಲ್ಲಿ 14 ವಸ್ತು ಸಂಗ್ರಹಾಲಯಗಳಲ್ಲಿದ್ದ ಒಟ್ಟು 28 ಕಲಾಕೃತಿಗಳ ಬಣ್ಣಗಳನ್ನು ಪರೀಕ್ಷಿಸಿದರು. ಈ ಪರೀಕ್ಷೆಗಳು ಕಲಾಕೃತಿಗಳಲ್ಲಿ ಕೊಲಾಜೆನ್ ಪ್ರೋಟೀನು ಇರುವುದನ್ನು ತಿಳಿಸಿದುವು. ಕೊಲಾಜೆನ್ ಮಾಂಸದಲ್ಲಿ ಇರುವ ಪ್ರೋಟೀನು, ಅಂದರೆ ಪ್ರಾಣಿಗಳಲ್ಲಿ ಮಾತ್ರ ಇರುತ್ತದೆ. ಹಾಗಿದ್ದರೆ ಈ ಬಣ್ಣಗಳಲ್ಲಿ ಪ್ರಾಣಿಗಳ ನೆಣ ಅಥವಾ ಮಾಂಸವನ್ನು ಬಳಸಿರಬೇಕು ಎಂದು ತಿಳಿಯಬಹುದು. ರಕ್ತವನ್ನು ಬಣ್ಣವಾಗಿ ಬಳಸಿದ್ದು ಗೊತ್ತಿತ್ತು, ಆದರೆ ಅಪ್ಪಟ ರಕ್ತದಲ್ಲಿ ಕೊಲಾಜೆನ್ ಅಂಶ ಇಲ್ಲ. ಆದ್ದರಿಂದ ರಕ್ತವಲ್ಲದೆ ಪ್ರಾಣಿಗಳ ಇತರೆ ಅಂಗಾಂಶಗಳನ್ನು ಇಲ್ಲಿ ಬಳಸಲಾಗಿದೆ ಎಂದು ಊಹಿಸಬಹುದು. ಹಾಗಿದ್ದರೆ ಯಾವ ಪ್ರಾಣಿಯ ಯಾವ ಅಂಗಾಂಶ ಎಂಬ ಪ್ರಶ್ನೆ ಬಂತಲ್ಲವೇ? ಅದನ್ನು ಕೆಪೆಲ್ಲಿನಿ ತಂಡ ಪರಿಶೀಲಿಸಿದೆ. ದೊರೆತ ಪ್ರೋಟೀನುಗಳು ಹಾಗೂ ಅವುಗಳ ಭಾಗಗಳನ್ನು ವಿವಿಧ ಪ್ರಾಣಿಗಳ ಕೊಲಾಜೆನ್ ಪ್ರೋಟೀನಿನ ಭಾಗಗಳೊಂದಿಗೆ ಹೋಲಿಸಿದೆ. ಹೀಗೆ ತಾಳೆ ನೋಡಿದಾಗ ಹಲವು ಸ್ವಾರಸ್ಯಕರ ಅಂಶಗಳು ಪತ್ತೆಯಾಗಿವೆ.
1: ಬಹುತೇಕ ಎಲ್ಲ ಬಣ್ಣಗಳಲ್ಲಿಯೂ ಪ್ರಾಣಿಗಳ ಪ್ರೋಟೀನುಗಳು ಕಂಡುಬಂದಿದ್ದುವು.
0: ಶವಪೆಟ್ಟಿಗೆಯೊಂದರ ಮೇಲಿದ್ದ ಹಸಿರು ಬಣ್ಣವೊಂದರಲ್ಲಿ ಹಸುವಿನ ಕೊಲಾಜೆನ್ ಕಂಡು ಬಂದಿತ್ತು. ಇನ್ನೂ ಹಲವು ಬಣ್ಣಗಳಲ್ಲಿ ಆಡು, ಕುರಿ, ಮೇಕೆಗಳ ಗುಂಪಿನಲ್ಲಿ ಮಾತ್ರ ಕಾಣುವ ಪ್ರೋಟೀನು ತುಣುಕುಗಳು ಇದ್ದುವು. ಆದರೆ ಇವು ಮೇಕೆಯದ್ದೋ ಕುರಿಯದ್ದೋ ಎಂದು ನಿಖರವಾಗಿ ಹೇಳಲು ಆಗುವುದಿಲ್ಲ ಎನ್ನುತ್ತಾರೆ ಕೆಪೆಲ್ಲಿನಿ. ಕೆಲವು ಅಂಶಗಳು ಕಾಡೆಮ್ಮೆ, ಜಿಂಕೆಗಳದ್ದು ಎಂದೂ ತೋರಿಬಂದಿವೆ. ಬಹುಶಃ ಆಹಾರಕ್ಕಾಗಿ ಬೇಟೆಯಾಡಿದ ಪ್ರಾಣಿಗಳನ್ನು ತಿಂದ ಮೇಲೆ ಉಳಿಯುವ ಭಾಗಗಳನ್ನು ಈ ರೀತಿ ಬಳಸಿರಬಹುದು. ಕುದುರೆ ಹಾಗೂ ಕತ್ತೆಗಳ ಕೊಲಾಜೆನ್ ಅಂಶಗಳು ಬಣ್ಣಗಳಲ್ಲಿ ಇದ್ದುವು. ಇವುಗಳನ್ನು ನಿಖರವಾಗಿ ಕುದುರೆಯದ್ದೋ ಕತ್ತೆಯದ್ದೋ ಎಂದು ಹೇಳುವುದು ಕಷ್ಟವಾದರೂ ಇವು ಕತ್ತೆಯದ್ದೇ ಇರಬೇಕು ಎಂದು ಕೆಪೆಲ್ಲಿನಿ ತರ್ಕಿಸಿದ್ದಾರೆ. ಏಕೆಂದರೆ ಕತ್ತೆಗಳನ್ನು ಹೊರೆ ಹೊರುವುದಕ್ಕೆ ಸಾಕಿದರೂ ಅವುಗಳ ಮಾಂಸವನ್ನು ತಿನ್ನುವ ಪರಿಪಾಠ ಅಂದೂ ಇತ್ತು. ಆದರೆ ಕುದುರೆಗಳು ಲಕ್ಸುರಿ ಪ್ರಾಣಿಗಳಾಗಿದ್ದರಿಂದ ಅವುಗಳ ಮಾಂಸವನ್ನು ಬಳಸುತ್ತಿರಲಿಕ್ಕಿಲ್ಲ ಎನ್ನುವುದು ಇವರ ತರ್ಕ. ಆಡು, ಮೇಕೆ, ಕುರಿ, ಹಸುಗಳ ಪ್ರೋಟೀನುಗಳು ಕೊಂಬುಗಳಿಂದ ಬಂದದ್ದು ಎನ್ನುವುದು ಖಾತ್ರಿ. ಏಕೆಂದರೆ ಕೊಂಬಿನಲ್ಲಿ ಸಿಗುವ ಕೆರಾಟಿನ್ ಅಂಶ ಅದರಲ್ಲಿ ಇತ್ತು. ಕೆರಾಟಿನ್ ಕೊಂಬು, ಕೂದಲು, ಉಗುರು, ಗೊರಸುಗಳಲ್ಲಿ ಮಾತ್ರ ಸಿಗುವಂತಹ ಪ್ರೋಟೀನು. ಆದರೆ ಕುದುರೆ ಹಾಗೂ ಕತ್ತೆಯ ಕೊಲಾಜೆನ್ ಮಾಂಸದಿಂದಲೇ ಬಂದಿರಬೇಕು. ಇನ್ನೂ ಒಂದು ವಿಷಯ, ಈ ಎಲ್ಲ ಪ್ರೋಟೀನುಗಳ ಜೊತೆಗೆ ಸಾಸಿವೆ ಹಾಗೂ ನುಗ್ಗೆಯ ಪ್ರೋಟೀನುಗಳು ಕಂಡುಬಂದಿವೆ. ಇದು ಅಚ್ಚರಿಯ ವಿಷಯ. ಸಾಸಿವೆ ಹಾಗೂ ನುಗ್ಗೆಯ ಬೀಜದಿಂದ ಎಣ್ಣೆಯನ್ನು ತೆಗೆಯುತ್ತಾರಷ್ಟೆ. ಆ ಎಣ್ಣೆಯನ್ನು ಬಣ್ಣಗಳನ್ನು ಮಾಡಲು ಬಳಸಿರಬಹುದು ಎಂದರೂ ಅಪ್ಪಟ ಎಣ್ಣೆಯಲ್ಲಿ ಪ್ರೋಟೀನು ಅಂಶ ಇರುವುದಿಲ್ಲ. ಆದರೆ ಇಲ್ಲಿ ಈ ಸಾಸಿವೆ ಹಾಗೂ ನುಗ್ಗೆಯ ಪ್ರೋಟೀನುಗಳು ಕಂಡುಬಂದಿವೆ. ಹಾಗಿದ್ದರೆ ಈ ಬೀಜಗಳನ್ನು ಅರೆದು ಎಣ್ಣೆ ತೆಗೆದ ಮೇಲೆ ಉಳಿದ ಹಿಂಡಿಯನ್ನು ಬಣ್ಣಗಳ ಜೊತೆ ಬೆರೆಸಿ ಬಳಸಿದ್ದಾರೋ ಅಥವಾ ಒಟ್ಟಾರೆ ಬೀಜಗಳನ್ನು ಅರೆದು ಬಣ್ಣಗಳನ್ನು ತಯಾರಿಸಿದ್ದಾರೋ ಎನ್ನುವ ಕೌತುಕ ಉಂಟಾಗಿದೆ. ಹಾಗೆಯೇ ಸಾಸಿವೆಯ ಬಳಕೆ ಅಂದಿನ ಕಾಲದಲ್ಲಿ ಇದ್ದ ಬಗ್ಗೆ ತಿಳಿದಿದ್ದರೂ ನುಗ್ಗೆಯ ಬೀಜಗಳ ಬಳಕೆ ವಿಶೇಷ ಎನ್ನುತ್ತಾರೆ ಕೆಪೆಲಿನ್. ಏಕೆಂದರೆ ನುಗ್ಗೆ ಎಣ್ಣೆ ಬಣ್ಣ ತಯಾರಿಸಲು ಯುಕ್ತವಾದುದಲ್ಲ, ಅದು ಸುಲಭವಾಗಿ ಒಣಗುವುದಿಲ್ಲವಾದ್ದರಿಂದ ಅದರಿಂದ ರಚಿಸಿದ ಚಿತ್ರಗಳು ಬಲುಕಾಲ ಉಳಿಯಲಾರವು. ಆದರೂ ಇದರ ಅಂಶ ಬಣ್ಣದಲ್ಲಿದೆ ಎಂದರೆ ಕಾರಣವೇನಿರಬಹುದು ಎಂದು ಕೆಪೆಲ್ಲಿನಿ ತರ್ಕಿಸಿದರು. ಬಹುಶಃ ಅದನ್ನು ಒಂದು ಪೂಜ್ಯ ವಸ್ತುವಾಗಿ ಬಣ್ಣಗಳಲ್ಲಿ ಬಳಸಿರಬೇಕು ಎನ್ನುವುದು ಇವರ ಊಹೆ. ಇದಕ್ಕೂ ಕಾರಣ ಇದೆ. ಈಜಿಪ್ಟಿನಲ್ಲಿ ಅಂದು ನುಗ್ಗೆಯನ್ನು ಪೂಜಿಸಲಾಗುತ್ತಿತ್ತು. ವಿಶೇಷವಾಗಿ ಕಲಾವಿದರು ಪೂಜಿಸುತ್ತಿದ್ದ ಟಾ ಎಂಬ ದೇವತೆಯ ಪ್ರತಿನಿಧಿಯನ್ನಾಗಿ ನುಗ್ಗೆಯನ್ನು ಗುರುತಿಸಲಾಗಿತ್ತು ಎಂಬ ಬಗ್ಗೆ 3,500 ವರ್ಷಗಳ ಹಿಂದೆಯೂ ಉಲ್ಲೇಖಗಳು ಇದ್ದುವು, ನುಗ್ಗೆಯ ಚಿತ್ರಗಳೂ ಇದ್ದುವು. ಹೀಗಾಗಿ ಚಿತ್ರಗಳಲ್ಲಿ ನುಗ್ಗೆಯ ಬೀಜಗಳ ಪ್ರೋಟೀನು ಇರುವುದು

0: ಈ ದೇವತೆಯನ್ನು ಪೂಜಿಸಿದ ಪ್ರತೀಕವಾಗಿ ಇರಬೇಕು, ಬಣ್ಣದ ವಸ್ತುವಾಗಿ ಇರಲಿಕ್ಕಿಲ್ಲ ಎಂದು ಕೆಪೆಲ್ಲಿನಿ ತರ್ಕಿಸಿದ್ದಾರೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಶ್ರೀಮತಿ ವೇದಾ ಭದ್ರಾವತಿ, ಹಾಗೂ ಎಐ ಧ್ವನಿಗಳು.
2: ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
3: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/9/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿನಾಥ್ ಜಿ ಮಾನಸಿಕ ರೋಗ ತಜ್ಞರು ಬೆಳಿಗ್ಗೆ 10:00 ಮಧ್ಯಾಹ್ನ 12:00 ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚಿಪುರ.
1: ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 20ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು.

0: ನನ್ನ ಹೆಸರು ಮೌನ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚೀಪುರ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: ತರುಣರೆಲ್ಲ ಒಂದುಗೂಡಿ ತಂಡ ಕಟ್ಟೋಣ, ಗ್ರಾಮದಲ್ಲಿ ರಾಮರಾಜ್ಯ ಕನಸ ಬಿತ್ತೋಣ. ತಂಡ ಕಟ್ಟೋಣ ನಾವು ಕನಸ ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ತರುಣರೆಲ್ಲ ಒಂದುಗೂಡಿ ತಂಡ ಕಟ್ಟೋಣ, ಗ್ರಾಮದಲ್ಲಿ ರಾಮರಾಜ್ಯ ಕನಸ ಬಿತ್ತೋಣ. ತಂಡ ಕಟ್ಟೋಣ ನಾವು ಕನಸ ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ಜಲಮೂಲವ ನದಿ ಕೆರೆಗಳ ಕಲುಷಗೊಳಿಸದೆ ನೆಲದೊಡತಿಗೆ ಹಸಿರು ಬಣ್ಣದೊಡೆಗೆ ನೀಡೋಣ. ರಸಗೊಬ್ಬರ ಹೆಸರಿನಲ್ಲಿ ವಿಷವನುಣಿಸದೆ ಸಾವಯವದ ಸ್ವಾವಿಲಂಬಿ ಕೃಷಿಯ ಮಾಡೋಣ. ತಂಡ ಕಟ್ಟೋಣ ನಾವು ಕನಸ ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ನಮ್ಮೂರಿದು ನಮ್ಮ ದೇಶ ನಮ್ಮದೇ ಮನೆ, ನುಡಿ ಸಂಸ್ಕೃತ ರಕ್ಷಣೆ ಇದು ನಮ್ಮ ದೇವಣೆ. ಟೋಳಿ ಕಟ್ಟೋಣ ನಾವು ಜಯದ ಓಡಿ ಆಡೋಣ, ಟೋಳಿ ಕಟ್ಟೋಣ ನಾವು ಜಯದ ಓಡಿ ಆಡೋಣ. ರಾಮರಾಜ್ಯ ಕನಸೇನಿದೆ ನನಸು ಮಾಡೋಣ. ತಂಡ ಕಟ್ಟೋಣ ನಾವು ಕನಸು ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ಧನ್ಯವಾದ.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಮಿಚ್ಚೀಪುರ. ಗುಣ ನೋಡು ಅನ್ನಾಗತ ಒಳದೆ ದುಡಿಯ ದುಡಿಯನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯನು ಮಲೆಗಳಿಗೂ ಚಳಿಯ ನಡುಗೂ ಬಿಸಿಲು ಬೇಗ ಸೇಹಿಸ ಬೇರು ಸೀಸಿ ಕಷ್ಟ ಸಹಿಟ್ಟು ಹೊಂದಿಕೊಂಡು ನಡೆಯರು. ಗಟ್ಟಿದೆ ದೊಡ್ಡ ಮನಸ್ಸು ದೇವರಿಂದ ಪಡೆಯವನು ಯಾಗಿ ತ್ಯಾಗ ಆಗಿ ಅನ್ನಡಿರುತ್ತೇವನು. ಎತ್ತಿಡುವ ಅವನಜೋಡಕು ಕೂಡಿದಿಡುವ ಗೆಳೆಯರು ಇಗ್ಗು ಕುಗ್ಗು ಎಣ್ಣೆಯಲ್ಲಿ ಹೊಂದಿಕೊಂಡು ನಡೆಯೋಣ. ಇದನ್ನು ಬರೆದ ಚಂದ್ರಸ್ ಪೋಸ್ ಮನೆ. ಎಲ್ಲರಿಗೂ ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣಾ ಎಂ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚೀಪುರ. ನೀ ಹೋದ ಮರು ದೀನ ಮೊದಲಂಗೆ ನಮ ಬದುಕು ಹಾಗ್ಯಾದು ಬಾಬಾ ಸಾಹೇಬಂ. ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬಂ, ಇನ್ನು ತನ ಬರಲಿಲ್ಲ ಒಬ್ಬಂ. ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ದೇಕೂದು ತಪ್ಪಿಲ್ಲ ನಮಗಂ, ದೇಕೂದು ತಪ್ಪಿಲ್ಲ ನಮಗಂ. ಹೋದ ಹೋದಲೆಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗಂ, ಉರಿ ಹಚ್ಚಿ ಬಿಡುತ್ತಾರ ಒಳಗಂ. ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು ತರತರ ತರದ ನೋವುಗಳು ನಮಗಂ, ತರತರದ ನೋವುಗಳು ನಮಗಂ. ತಮ್ಮಂಗ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗಂ, ಹೆಸರಿಗೆ ಸ್ವಾತಂತ್ರ್ಯ ನಮಗಂ. ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಂಡು ಕಳೆದುಕೊಂಡ ಬರಡು ಗಿಡ ನಾವು, ಕಳೆದುಕೊಂಡ ಬರಡು ಗಿಡ ನಾವು. ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು, ಚೀರಾಟ ಹಾರಾಟ ಸಾವು. ನೀ ಹೋದ ಮರುದೀನ ಮೊದಲಂಗೆ ನಮ ಬದುಕು ಹಾಗ್ಯಾದು ಬಾಬಾ ಸಾಹೇಬ. ನಿನ್ನಂಗೆ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ.

ಹೆಸರು ಸಿಂಚನ. ನಾನು 6ನೇ ತರಗತಿಯಲ್ಲಿ ಓದಿಸಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ GHPA ಸಂಜೀಪುರ. ನಾನು ಹೇಳುತ್ತಿರುವುದು ಕಬೀರ ದೋಹೆ. ವೃಕ್ಷಕ್ಕಲ್ಲ ವೃಕ್ಷದ ಫಲವು ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ ಅದು ಲೋಕದ ಹಿತಕ್ಕೆ. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂತೈ ನರ ಜನ್ಮ ಮೂರ್ಕಾಸಿಗೆ ವಹಿತು, ಕಬೀರ ಮೂರ್ಕಾಸಿಗೆ ವಹಿತು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ GHPA ಸಂಜೀಪುರ.

ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ, ಹೇಳು ನೀನು ಎಮ್ಮೆಯಿಂದ ಹಾಡುತ್ತಾ. ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ, ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೌನ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಜೀಪುರ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಂದೂರಲ್ಲಿ ಒಬ್ಬ ದೇವ್ರ ಭಕ್ತ ಇರ್ತಾನೆ. ಅವನಿಗೆ ದೇವರು ಅಂದರೆ ಫುಲ್ ಭಕ್ತಿ. ಬೆಳಗ್ಗೆ ಎದ್ದು ಸ್ನಾನ ಮಡಿ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ಹೂ ಮುಡಿಸಿ ಎಲ್ಲ ಮಾಡ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಒಂದಿನ ಅವ್ರಿಗೆ ಜೋರು ಮಳೆ ಬರುತ್ತೆ. ಆಗ ಟಿವಿ, ಪೇಪರ್, ನ್ಯೂಸ್ ಎಲ್ಲದರಲ್ಲೂ ಎಲ್ಲರೂ ಬೆಟ್ಟದ ತದಿಗೆ ಹೋಗಿ ಅಂತ ಹೇಳ್ತಾರೆ. ಒಬ್ಬ ಬಂದು ಕರೀತಾನೆ. ಅವನು ಹೇಳ್ತಾನೆ, ನಾನು ಬರಲ್ಲ, ಹೋಗು, ನನ್ನ ದೇವ್ರ ಭಕ್ತ, ನನ್ನ ದೇವರೇ ಬಂದು ಕಾಪಾಡ್ತಾನೆ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಅದು ಮನೆ ಎಲ್ಲ ನೀರು ಬರುತ್ತೆ. ಆಗ ಒಬ್ಬ ಹೋಟೆಲ್ ಬಂದು ಕೇಳ್ತಾನೆ, ಬಾ ನೀನು ಬಿಟ್ಕೊಡ್ತೀನಿ ದಡಕ್ಕೆ, ನೀನು ಸೇರ್ಕೊಳೆ, ಜೀವ ಬಚಿಸ್ಕೊಳೆ ಅಂತ. ಅದಕ್ಕೆ ಅವನು ಅವನಿಗೂ ರಿಪೀಟ್ ಹೇಳ್ತಾನೆ, ನಾನು ಬರಲ್ಲ ಹೋಗು ಅಂತ ಅವನಿಗೂ ಅದನ್ನೇ ಹೇಳ್ತಾನೆ. ಆಗ ಲಾಸ್ಟಲ್ಲಿ ಏರೋಪ್ಲೇನಲ್ಲಿ ಬ್ರಿಟಿಷರು ಬಂದು ಹೇಳ್ತಾರೆ, ಬಾ ಈ ಹಗ್ಗ ಇಟ್ಕೊ, ನಾನು ನಿನ್ನ ಎತ್ಕೊಂಡು ಕರ್ಕೊ ಹೋಗಿ ದಡದ ಮೇಲೆ ಬಿಡ್ತೀವಿ ಅಂತ. ಅದಕ್ಕೆ ಅವನು ಅವ್ರಿಗೂ ನಾನು ಬರಲ್ಲ, ನಾನು ಬೇಕಾದರೆ ನನ್ನ ದೇವರೇ ಬಂದು ನನ್ನ ಕಾಪಾಡ್ತಾನೆ, ಹೋಗಿ ಅಂತ ಬೈತಾನೆ. ಆಗ ಮನೆ ತುಂಬ ಎಲ್ಲ ನೀರು ಬಂದು ಅವನು ಸತ್ತೋಯ್ತಾನೆ. ಆಗ ಹೋಗಿ ಅವನು ದೇವ್ರನ್ನ ಕೇಳ್ತಾನೆ, ಯಾಕೆ ನೀನು ಇಷ್ಟು ಮೋಸ ಮಾಡಿದೆ ನನಗೆ, ನಾನು ನಿಂಗೆ ದಿನ ಎಜ್ಜು ಪೂಜೆ ಮಾಡಿ ಹೂ ಮುಡಿಸಿ ಎಲ್ಲನೂ ಮಾಡ್ತಿರ್ನಿಲ್ವಾ ಅಂತ. ಅದಕ್ಕೆ ದೇವ್ರು ಹೇಳ್ತಾನೆ, ಅಯ್ಯೋ ಪೆದ್ದ, ಫಸ್ಟು ಬಂದು ಕರೆದವ್ರು ಯಾರು, ಅದು ನಾನೇ, ಅದು ಬಿಡು, ನೆಕ್ಸ್ಟು ಬೋಟಲ್ ಬಂದು ಕರೆದವ್ರು ಯಾರು, ಅದು ನಾನೇ, ಅದನ್ನು ಬಿಟ್ಟಾಕು, ನಾನು ನಿನ್ನ ಏರೋಪ್ಲೇನಲ್ಲಿ ಬಂದು ಕರೀಸ್ನಿಲ್ವಾ, ಅದಕ್ಕೂ ಬರಲಿಲ್ಲ, ಅದು ನಿನ್ನ ತಪ್ಪು ಕಣೋ ದೊಡ್ಡ ಅಂತ ಹೇಳೋದಕ್ಕೆ ಭಕ್ತ ಹೇಳ್ತಾನೆ, ತಪ್ಪಾಯಿತು ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಸತ್ತೋಯ್ತು. ಧನ್ಯವಾದಗಳು.

ಯಾವತ್ತಿನ ಹೊಂಬಿಸಿಲು ಕಣ್ಣಿಗೆ ಹಿಂಗೆಯ ಅಂದದ ಹೊನ್ನಲು ಕಣ್ಣಿಗೆ ಹಿಂಗೆ ಹೆಣ್ಣಿನ ಅಂದದ ಹೊನ್ನಲು ಬಿಳಿತೆರೆ ಮೋಡದ ಹಂಚಿನಲ್ಲಿ ಅಣಿಮಳೆ ಬೀಳುವ ಹೊತ್ತಿನಲ್ಲಿ ತುರು ತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲು ಮೂಡಿಸಿವೆ ಕಾಮನ ಬಿಲ್ಲು ನೋಡಲ್ಲಿ ಮಣಿದ ಬಿಲ್ಲು ಮುಗಿಲಲ್ಲಿ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ತಂಪು ನೆಲಕ್ಕೂ ಮುಗಿಲಿಗೂ ಮುಟ್ಟಿಹಿತು ಕಣ್ಣಿಗೆ ಹಬ್ಬವ ತಂದಿಹಿತು ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚದುರಿತು ಮಳೆಯೂ ನಿಂತಿತು ಮರೆಯಲೆ ಹೋಡಿತು ಕಾಮನ ಬಿಲ್ಲು ಕಾಣದಾಯಿತು ಛಾಯದ ಬಿಲ್ಲು. ಧನ್ಯವಾದಗಳು.

ಕೇಳಿಕೊಂಡು ತಂದೆ ತಾಯಿಗಳ ನೆನೆದೇನ, ತಂದೆ ತಾಯಿಗಳ ನೆನೆದೇನ. ರಾಗಿಯೂ ಮುಗಿದ್ಯಾವೋ ರಾಜನ ಹೆಚ್ಚಾವೋ, ನಾ ಹಿಡಿದ ಕೆಲಸ ಒದಗ್ಯಾವೋ, ನಾ ಹಿಡಿದ ಕೆಲಸ ಒದಗ್ಯಾವೋ, ರಾಗಿ ಕಲ್ಲೆ ನಾ ತೂಗಿ.

ನಾ ತೂಗಿ ಬಿಡುತ್ತೀನಿ ಕಬಲೋಳು, ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾಕೆ ಸರಸ್ವತಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ತಕ್ಕೊಂಡು ಮತ್ತೆ ರಾತ್ರಿಗೆ ಬರ್ತೀನಿ, ಮತ್ತೆ ರಾತ್ರಿಗೆ ಬರ್ತೀನಿ. ಕಲ್ಲು ಕೊಟ್ಟಮ್ಮನಿಗೆ ಎಲ್ಲ ಬಾಗಿಯು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಸೊಸೆ ಬರಲಿ.

ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಪ್ರೇರಣಾ ಎಂ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GSPS ಸಂಚಿಪುರ. ಮಹಾತ್ಮ ಗಾಂಧೀಜಿ ಬಗ್ಗೆ 2 ಮಾತುಗಳನ್ನು ಹೇಳಲು ಬಂದಿದ್ದೇನೆ. ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪಿತರು. ಅವರು ಭಾರತದ ಜನತೆಯ ಸುಖದ ಸಲುವಾಗಿ ನಿಸ್ವಾರ್ಥ ಸೇವೆ ಮಾಡಿದರು. ಅವರ ಪೂರ್ಣ ಹೆಸರು ಮೋಹನದಾಸ ಕರಮಚಂದ ಗಾಂಧಿ. ಅವರು ಗುಜರಾತಿನ ಪೋರ್ಬಂದರ್ನಲ್ಲಿ 1869 ಅಕ್ಟೋಬರ್ 2 ಜನಿಸಿದರು. ಇವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಉಚ್ಚ ಶಿಕ್ಷಣ ಪಡೆದರು. ಇವರ ಮದುವೆ ಕಸ್ತೂರಬಾ ಅವರೊಡನೆ ಆಯಿತು. ಗಾಂಧೀಜಿ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು. ಆಫ್ರಿಕಾ ಖಂಡದಲ್ಲಿ ವರ್ಣಭೇದದ ವಿರುದ್ಧ ಹೋರಾಡಿದರು. ಕಾಂಗ್ರೆಸ್ ಸಂಸ್ಥೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಚಳವಳಿ ಆರಂಭಿಸಿದರು. ನಾಡಿನ ಯುವಕ ಯುವತಿಯರು ಗಾಂಧೀಜಿ ಅವರನ್ನು ಬೆಂಬಲಿಸಿದರು. ಅವರ ಪ್ರಯತ್ನದಿಂದ ಭಾರತಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ದೊರೆಯಿತು. ಗಾಂಧೀಜಿಯವರು ಹರಿಜನ ಉದ್ಧಾರಕ್ಕಾಗಿ ಪ್ರಯತ್ನಿಸಿದರು. ಪ್ರೀತಿಯಿಂದ ಎಲ್ಲರೂ ಅವರನ್ನು ಬಾಪೂಜಿ ಎಂದು ಕರೆಯುತ್ತಿದ್ದರು. ಬಾಪೂಜಿಯವರ ನಡೆನುಡಿಗಳು ಜನರಿಗೆ ಹಿತೋಪದೇಶ ನೀಡುತ್ತಿದ್ದವು. ಅವರು 1948 ಜನವರಿ 30 ನಾಥೂರಾಮ್ ಗೋಡ್ಸೆ ಎಂಬ ಹಂತಕನಿಂದ ಕೊಲೆಯಾದರು. ಸತ್ಯ, ಶಾಂತಿ, ಸಮಾನತೆ, ಅಹಿಂಸೆಗಳು ಅವರ ಜೀವನದ ಉಸಿರಾಗಿದ್ದವು. ಎಲ್ಲರಿಗೂ ಧನ್ಯವಾದ.

ಮಂಗಳ ಗ್ರಹದಲ್ಲಿ ಪುಟ್ಟಿ. ಇದನ್ನು ಬರೆದವರು ಸಿಎಂ ಗೋವಿಂದ ರೆಡ್ಡಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗಿದೆ ತೊಂದರೆ, ಇದು ಕಷ್ಟ. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಅಕ್ಕಿಯು ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಆರುಷವ ತಂದಿತ್ತು. ಕೂಡಲೇ ಪುಟ್ಟಿ ತಣ್ಣೆಣೆ ಜಿಗಿದು ಆಗಸ ತೊಡಲಿಗೆ ಹಾರಿದಳು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಚಂದ್ರನ ಮೇಲೆ ನೆಟ್ಟೆಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಳು ಮಂಗಳ ನಂಗಳವ. ಕೆಂಪಿಗೆ ಬಣ ಬಣ ಗುಟ್ಟುತ್ತಿತ್ತು, ಕಾಣಲಿಲ್ಲ ಯಾವುದೇ ಜೀವ. ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದಳು, ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ? ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ. ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿತಿಲಿ. ಹಿಂದೊಂದು ಕಾಲದ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ. ಮಳೆ ಬೆಳೆ ಕಾಣದೆ ಜೀವಿಯು ಹಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಬಣಬಣ ಗುಟ್ಟುವ ಬಯಲನ್ನು ಕಂಡು ಡವ ಡವ ಗುಟ್ಟಿತು ಎಳೆ ಹೃದಯ. ಹಸಿರನ್ನು ಅಳಿಸಿದ ಗಿಡ ಮರ ಬೆಳೆಸಿ ಉಳಿಸುವೆಂದಳು ಈ ದರೆಯ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ತಾನು ಕೂಡ ಎಲೆಸಸಿಗಳನ್ನಿಟ್ಟು ಬೆಳೆಸುತ್ತ ಕುಣಿದಾಡಿದಳು. ಧನ್ಯವಾದಗಳು.

0: ನನ್ನ ಹೆಸರು ಮೌನ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೆ. ಜನಧ್ವನಿ ಅವರು ನಮ್ಮ ಶಾಲೆಗೆ ಬಂದಿದ್ದರು. ನಾವು ಕತೆ, ಪದ್ಯಗಳು, ಕಥೆಗಳು ಎಲ್ಲವನ್ನು ಹೇಳಿದವು. ನಮಗೆ ಮೈಂಡ್ ಫ್ರೆಶ್ ಆಗಿತ್ತು, ನಮಗೆ ಭಯ ಹೋಯಿತು. ಮತ್ತೊಮ್ಮೆ ಬನ್ನಿ ಅಂತ ನಾನು ಕೇಳ್ಕೊತಿದ್ದೀನಿ. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಗೆ ಜನಧ್ವನಿ ಕಾರ್ಯಕ್ರಮದವರು ಬಂದಿದ್ರು. ಅವರು ನಮಗೆ ಸುಮಾರು ಹಾಡುಗಳು, ಜನಪದ ಗೀತೆಗಳು, ಹಾಡ್ಗತೆಗಳು, ಕತೆ ಎಲ್ಲ ಸುಮಾರು ಹೇಳ್ಕೊಟ್ಟು ನಮಗೆ ಖುಷಿ ಆಯಿತು. ಇನ್ನೊಂದ್ಸರಿ ಬರಲಿ ಅಂತ ಕೇಳ್ಕೊಡ್ತಾ ಮೈಂಡ್ ಫ್ರೆಶ್ ಆಯಿತು, ಮತ್ತು ನಮ್ಮ ಪ್ರತಿಭೆ ಹೆಚ್ಚಾಯಿತು. ಮತ್ತೆ ಇನ್ನೊಬ್ಬೆ ಬನ್ನಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.
2: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ. ಸರಕೂರು ತಾಲೂಕಿನ ಅಂಚಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚನ್ನಧ್ವನಿ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಎಸ್ ಬಿ, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇವತ್ತು ನಾನು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯ ಪತ್ರಿಕೆ ಒಂದು

ಒಂದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನು, ಅದು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಮತ್ತು ಯಾವ್ಯಾವ ಘಟಕಗಳಿಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಸೂಕ್ತ ಆಗುತ್ತೆ, ಮತ್ತು ಒಟ್ಟಾರೆಯಾಗಿ ಕೆಸೆಟ್ ಪರೀಕ್ಷೆಗೆ ಆರಂಭಿಕ ದಿನಗಳಲ್ಲಿ ಅಂದರೆ ಈಗಿಂದನೇ ಸಿದ್ಧತೆ ಮಾಡಿಕೊಳ್ಳೋರಿಗೆ ಆರಂಭಿಕವಾಗಿ ಯಾವ ರೀತಿ ಎಚ್ಚರಿಕೆಯಿಂದ ಸಿದ್ಧತೆಯನ್ನು ಕೈಗೊಳ್ಳಬಹುದಾಗಿದೆ ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ಕೆಸೆಟ್ ಪರೀಕ್ಷೆ, ಇದರಲ್ಲಿ ಪ್ರತಿ ಅಭ್ಯರ್ಥಿ ಎರಡು ಪತ್ರಿಕೆಗಳಲ್ಲಿ ಭಾಗವಹಿಸಬೇಕಾಗುತ್ತೆ. ಪತ್ರಿಕೆ ಒಂದು, ಅದು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ, ಅದನ್ನ ಪೂರ್ತಿಯಾಗಿ ಹೇಳೋದಾದ್ರೆ ಬೋಧನೆ ಮತ್ತು ಸಂಶೋಧನಾ ನೈಪುಣ್ಯದ ಸಾಮಾನ್ಯ ಪತ್ರಿಕೆ. ಈ ಸರಿ ಏನು 33 ವಿಷಯಗಳಲ್ಲಿ ಕೆಸೆಟ್ ಪರೀಕ್ಷೆ ನಡೀತಾ ಇದೆ. ಆ 33 ವಿಷಯಗಳ ಪರೀಕ್ಷೆ ಅಭ್ಯರ್ಥಿಗಳು ಸಹ ಈ ಒಂದು ಪತ್ರಿಕೆ ಕಡ್ಡಾಯವಾಗಿರುತ್ತೆ. ಇದು 50 ಪ್ರಶ್ನೆಗಳ ಮತ್ತು ಒಟ್ಟು 100 ಅಂಕಗಳ ಪತ್ರಿಕೆ ಆಗಿರುತ್ತೆ. ಇದು ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಅಥವಾ ಋಣಾತ್ಮಕ ಅಂಕಗಳು ಇರೋದಿಲ್ಲ. ಅದೇ ರೀತಿ ಎರಡನೇ ಪತ್ರಿಕೆ ಆಯಾ ವಿಷಯದಲ್ಲಿ ನಡೆಸಲ್ಪಡುತ್ತೆ. ಅದರಲ್ಲಿ ಒಟ್ಟು 100 ಪ್ರಶ್ನೆಗಳು ಮತ್ತು 200 ಅಂಕಗಳಿರುತ್ತೆ. ಅದರಲ್ಲಿ ಸಹ ಯಾವುದೇ ರೀತಿಯ ಋಣಾತ್ಮಕ ಅಥವಾ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಹೀಗಾಗಿ ಪತ್ರಿಕೆಯಲ್ಲಿ ಅಥವಾ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯೋದಕ್ಕೆ ಒಟ್ಟು 300 ಅಂಕಗಳಿಗೆ ಎಷ್ಟು ಅಂಕಗಳನ್ನ ಪಡೆಯಲಾಗುತ್ತೆ ಅನ್ನೋದನ್ನ ಆಧರಿಸುತ್ತೆ. ಅಂದ್ರೆ ಪತ್ರಿಕೆ ಒಂದರಲ್ಲಿ ಕನಿಷ್ಠ ಇಷ್ಟು ಅಂಕ ಮತ್ತು ಪತ್ರಿಕೆ ಎರಡರಲ್ಲಿ ಕನಿಷ್ಠ ಇಷ್ಟು ಅಂಕಗಳು ಅಂತ ಇರೋದಿಲ್ಲ. ಉದಾಹರಣೆಗೆ ಪತ್ರಿಕೆ ಒಂದರಲ್ಲಿ 50 ಅಂಕಗಳನ್ನ ಗಳಿಸಿ, ಪತ್ರಿಕೆ ಎರಡರಲ್ಲಿ 150 ಅಂಕಗಳನ್ನ ಗಳಿಸಿ, ಒಟ್ಟಾರೆ 200 ಗಳಿಸಿದ್ರು ಸಹ ಅದನ್ನ ಒಟ್ಟಾರೆ 200 ಅಂಕಗಳು ಅಂತ ಪರಿಗಣಿಸಲಾಗುತ್ತೆ. ಅಥವಾ ಪತ್ರಿಕೆ ಒಂದರಲ್ಲಿ 80 ಅಂಕಗಳನ್ನು ಗಳಿಸಿ, ಪತ್ರಿಕೆ ಎರಡರಲ್ಲಿ 80 ಅಂಕಗಳನ್ನು ಗಳಿಸಿದ್ರು ಸಹ ಒಟ್ಟಾರೆ 160 ಅಂಕಗಳು ಅಂತ ಅದನ್ನ ಪರಿಗಣಿಸಲಾಗುತ್ತೆ. ಕಳೆದ ಭಾನುವಾರ ನಾನು ನಿಮ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಅಥವಾ ಎಲಿಜಿಬಿಲಿಟಿಯನ್ನ ಗಳಿಸುವಂತಹ ಕನಿಷ್ಠ ಅಂಕಗಳ ಬಗ್ಗೆ ಹೇಳಬೇಕಾದ್ರೆ ಇದೇ ಮಾತನ್ನ ಹೇಳಿದ್ದೆ. ಒಟ್ಟು 300 ಅಂಕಗಳಿಗೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಶೇಕಡ 40% ಅಂದ್ರೆ 120 ಅಂಕಗಳನ್ನು ಗಳಿಸಬೇಕಾಗತ್ತೆ, ಮತ್ತು ಉಳಿದಂತಹ ಎಲ್ಲ ಅಭ್ಯರ್ಥಿಗಳು ಶೇಕಡ 35% ಅಂದ್ರೆ 106 ಅಂಕಗಳನ್ನು ಗಳಿಸಬೇಕಾಗತ್ತೆ ಅನ್ನೋ ಮಾತನ್ನ ನಿಮ್ ಜೊತೆ ನಾನು ಹಂಚಿಕೊಂಡಿದ್ದೆ. ಈಗ ಪತ್ರಿಕೆ ಒಂದು, ಇದು ಸಾಮಾನ್ಯವಾಗಿ ಸಾಮಾನ್ಯ ಪತ್ರಿಕೆ ಆಗಿದ್ದು ಎಲ್ಲಾ ವಿಷಯದ ಅಭ್ಯರ್ಥಿಗಳಿಗೆ ಅನ್ವಯ ಆಗೋದ್ರಿಂದಾಗಿ ಇವತ್ತು ನಾನು ಆ ಪತ್ರಿಕೆಯ ಬಗ್ಗೆ ಒಂದು ಪರಿಚಯವನ್ನ ಮತ್ತೆ ಘಟಕವಾರು ಯಾವ ರೀತಿ ಯಾವ್ಯಾವ ವಿಷಯಗಳನ್ನ ನೋಡ್ಕೋಬೇಕಾಗತ್ತೆ ಮತ್ತೆ ಯಾವ ರೀತಿ ಸಿದ್ಧತೆ ಇದ್ರೆ ಒಳ್ಳೆಯದು ಅನ್ನೋದನ್ನ ನಿಮ್ ಜೊತೆ ಹೇಳ್ತೇನೆ. ಇದರಲ್ಲಿ ಒಟ್ಟು 10 ಘಟಕಗಳಿರುತ್ತೆ. ಪ್ರತಿ ಘಟಕದಿಂದ 5 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಅಂದ್ರೆ 5×10=50 ಪ್ರಶ್ನೆಗಳು. ಹಾಗಾಗಿ ಎಲ್ಲಾ ಘಟಕಕ್ಕೂ ಕೂಡ ಸಮಾನವಾದಂತಹ ಪ್ರಾಮುಖ್ಯತೆ ಇರುತ್ತೆ. ಯಾವುದೋ ಒಂದು ಘಟಕದಿಂದ ಹೆಚ್ಚು ಪ್ರಶ್ನೆಗಳು, ಯಾವುದೋ ಒಂದರಿಂದ ಕಡಿಮೆ ಪ್ರಶ್ನೆಗಳು ಅನ್ನೋದಿಲ್ಲ. ಪ್ರತಿ ಘಟಕದಿಂದ 5 ಪ್ರಶ್ನೆಗಳು ಕಡ್ಡಾಯವಾಗಿ, ಹೆಚ್ಚು ಪ್ರಶ್ನೆಗಳು ಇರೋದಿಲ್ಲ, ಕಡಿಮೆ ಪ್ರಶ್ನೆಗಳು ಇರೋದಿಲ್ಲ. ಹೀಗಾಗಿ ಎಲ್ಲಾ ಘಟಕಗಳನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಅಂದ್ರೆ ಸಮತೋಲನ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. 10 ಘಟಕಗಳು ಯಾವುವು ಅಂದ್ರೆ ಬೋಧನಾ ನೈಪುಣ್ಯತೆ, ಎರಡನೇದು ಸಂಶೋಧನಾ ನೈಪುಣ್ಯತೆ, ಮೂರನೇದು ಪ್ಯಾರಾವನ್ನ ಸಂಕ್ಷೇಪಿಸ್ತಕ್ಕಂಥದ್ದು ಅಥವಾ ಕಂಪ್ರಹೆನ್ಷನ್, ನಾಲ್ಕನೇದು ಸಂವಹನ ಅಥವಾ ಕಮ್ಯುನಿಕೇಶನ್, ಐದನೇ ಘಟಕ ಗಣಿತೀಯ ಸಾಮರ್ಥ್ಯ ಅಥವಾ ಮ್ಯಾಥಮೆಟಿಕಲ್ ರೀಸನಿಂಗ್, ಆರನೇ ಘಟಕ ತಾರ್ಕಿಕ ಸಾಮರ್ಥ್ಯ ಅಥವಾ ಲಾಜಿಕಲ್ ರೀಸನಿಂಗ್, ಏಳನೇ ಘಟಕ ಡೇಟಾ ಇಂಟರ್ಪ್ರಿಟೇಷನ್ ಅಥವಾ ದತ್ತಾಂಶಗಳ ವಿಶ್ಲೇಷಣೆ, ಎಂಟನೇ ಘಟಕ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಒಂಬತ್ತನೇ ಘಟಕ ಜನತೆ ಅಭಿವೃದ್ಧಿ ಮತ್ತು ಪರಿಸರ, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, ಮತ್ತು 10ನೇ ಘಟಕ ಹೈಯರ್ ಎಜುಕೇಶನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಘಟಕ 1 ಟೀಚಿಂಗ್ ಆಪ್ಟಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆಯಲ್ಲಿ ನಾವು ಗಮನಿಸಬೇಕಾಗಿರೋ ಮತ್ತು ತಿಳ್ಕೊಳ್ಬೇಕಾಗಿರೋ ಅಂಶಗಳು, ಈ ಮೊದಲನೇ ಘಟಕ ಏನಿದೆ ಅಲ್ವಾ, ಈ ಮೊದಲನೇ ಘಟಕ ಥಿಯರಿ ಬೇಸ್ಡ್ ಅಂದ್ರೆ ಇದರಲ್ಲಿ ನಾವು ಸಿದ್ಧಾಂತಗಳನ್ನ ಕಲ್ಪನೆಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಬಹುತೇಕ ಇದರಲ್ಲಿ ಶಾರ್ಟ್ ಕಟ್ಗಳು ಅನ್ನೋದು ಕಡಿಮೆ. ಆದ್ರೆ ನ್ಯೂಮೆರಿಕ್ಸ್ ಅಂತ ಏನ್ ಕರಿತೀವಲ್ಲ, ನ್ಯೂಮೆರಿಕ್ಸ್ ಅಂತ ನೆನ್ಪಿಟ್ಟುಕೊಳ್ಳೋದಕ್ಕೆ ಕೆಲವು ಶಾರ್ಟ್ ಫಾರ್ಮ್ಸ್ ಮಾಡ್ಕೊಳ್ತೀವಲ್ಲ, ಮೊದಲನೇ ಅಕ್ಷರಗಳನ್ನ ಸೇರಿಸಿ ಈ ತರದ ನಿಮೋನಿಕ್ಗಳನ್ನ ನಾವಿಲ್ಲಿ ಬಳಸಿಕೊಂಡು ಇದರಲ್ಲಿರೋ ಅಂಶಗಳನ್ನ ನೆನ್ಪಿಟ್ಟುಕೊಳ್ಬಹುದಾಗಿದೆ. ಇದರಲ್ಲಿ ಫಾರ್ಮುಲಾಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ಧಾಂತಗಳು, ಕಲ್ಪನೆಗಳು ಮತ್ತು ವಿಧಾನಗಳು, ಇವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಜಾಸ್ತಿ ಇರುತ್ತೆ ಮೊದಲನೇ ಘಟಕದಲ್ಲಿ. ಬಹುತೇಕ ಬಿ ಎಡ್ ಮತ್ತೆ ಎಂ ಎಡ್ ಅಧ್ಯಯನ ಮಾಡಿರೋರಿಗೆ ಈ ಒಂದು ಘಟಕ ಸುಲಭ ಅನಿಸಬಹುದು, ಯಾಕಂದ್ರೆ ಅದರಲ್ಲಿ ಅವರು ಬೋಧನೆ ಮತ್ತು ಬೋಧನಾ ವಿಚಾರಗಳು, ಬೋಧನಾ ಸಿದ್ಧತೆ ಇವುಗಳಿಗೆ ಸಂಬಂಧಪಟ್ಟಂತೆ ಬಹುತ ಅಂಶಗಳನ್ನ ಅವರು ಅಧ್ಯಯನ ಮಾಡಿರ್ತಾರೆ. ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ನೋಡ್ಬೇಕಾಗತ್ತೆ? ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಲ್ಪನೆಗಳು ಮತ್ತು ವ್ಯಾಖ್ಯಾನಗಳು, ಅಂದ್ರೆ ಅದರಲ್ಲಿ ಬೋಧನೆ, ಕಲಿಕೆ ಮತ್ತು ಶಿಕ್ಷಣದ ವಿಧಾನಗಳು,
ಪಠ್ಯಕ್ರಮ ಮತ್ತು ಕರಿಕುಲಮ್ ಅಂತ ಏನ್ ಕರಿತೀವಿ, ಒಟ್ಟಾರೆ ಪಠ್ಯಕ್ರಮ ತರಬೇತಿಗಳು, ಮೈಕ್ರೋ ಟೀಚಿಂಗ್ ಮತ್ತೆ ಬೇರೆ ಬೇರೆ ರೀತಿಯ ಬೋಧನಾ ವಿಧಾನಗಳಿಗೆ

ಸಂಬಂಧಪಟ್ಟಂತಹ ವಿಷಯಗಳನ್ನ ಇಲ್ಲಿ ತಿಳಿದಿರಬೇಕಾಗತ್ತೆ. ಇನ್ನು ಬೋಧನೆಯ ಉದ್ದೇಶಗಳು ಅದನ್ನ ನಾವು ತಗೋಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ಸಿದ್ಧಾಂತಗಳಿದ್ದಾವೆ, ಬ್ಲೂಮ್ಸ್ ಸಿದ್ಧಾಂತಗಳು ಮತ್ತೆ ಗಾಸ್ ಮತ್ತು ಬ್ರಿಡ್ಜ್ ಸಿದ್ಧಾಂತಗಳು, ಕೆಲವು ಮಾದರಿಗಳು ಇರ್ತವೆ. ಅಂದ್ರೆ ಬೋಧನಾ ಕೇಂದ್ರಿತ ಮಾದರಿ, ಕಲಿಕಾ ಅಥವಾ ಕಲಿಕಾರ್ಥಿಯ ಕೇಂದ್ರಿತ ಮಾದರಿ ಅಂದ್ರೆ ಶಿಕ್ಷಕ ಕೇಂದ್ರಿತ ಮಾದರಿ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಮಾದರಿಗಳು ಮತ್ತು ಬೇರೆ ಬೇರೆ ಹಂತದ ನೆನಪು ಮತ್ತು ಅರ್ಥ ಮಾಡಿಕೊಳ್ಳು ಮತ್ತು ಪ್ರತಿಫಲಿಸತಕ್ಕಂಥ ವಿಧಾನಗಳು, ಅವುಗಳ ಲಕ್ಷಣಗಳು ಮತ್ತು ಒಬ್ಬ ವಿದ್ಯಾರ್ಥಿಯ ಕಲಿಕೆ ಮತ್ತು ಒಂದು ಶಿಕ್ಷಣ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಕನಿಷ್ಠ ಅವಶ್ಯಕತೆಗಳು ಮತ್ತು ಪರಿಸರ ಪ್ರಭಾವಶಾಲಿ ಬೋಧನಾ ಅಭ್ಯಾಸಗಳು, ಇಂತಹ ಸಾಕಷ್ಟು ಅಂಶಗಳನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಅಂದ್ರೆ ಬೋಧನೆಯ ಉದ್ದೇಶಗಳು ಏನು ಅನ್ನೋದರ ವಿವಿಧ ಕಲ್ಪನೆಗಳನ್ನ ನಾವಿಲ್ಲಿ ತಿಳಿದಿರಬೇಕಾಗತ್ತೆ. ಇನ್ನು ಅದರ ನಂತರದಲ್ಲಿ ಒಬ್ಬ ಶಿಕ್ಷಕ ಕಲಿಕೆಯನ್ನ ವಿದ್ಯಾರ್ಥಿಗೆ ಮನಮುಟ್ಟೋ ತರ ಹೇಳೋದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು, ಅಂದ್ರೆ ನಾವು ಟೀಚಿಂಗ್ ಏಡ್ಸ್ ಅಂತ ಕರಿತೀವಿ. ಟೀಚಿಂಗ್ ಏಡ್ಸ್ ಅಲ್ಲಿ ಯಾವ ಎಷ್ಟು ವಿಧಾನಗಳಿರುತ್ತೆ, ಬೋಧನಾ ವಿಧಾನದಲ್ಲಿ ಎಷ್ಟು ತರ ಇರುತ್ತೆ, ಕಲಿಕೆಯ ಪರಿಸರದಲ್ಲಿ ಎಷ್ಟು ತರ ಇರುತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ಮಾದರಿಗಳು ಇದರಲ್ಲಿ ಯಾವ ರೀತಿ ತಮ್ಮ ತಮ್ಮ ಸಿದ್ಧಾಂತಗಳನ್ನ ಮತ್ತು ಬೇರೆ ಬೇರೆ ರೀತಿ ಶಿಕ್ಷಣ ತಜ್ಞರು ಯಾವ ರೀತಿ ತಮ್ಮ ಕಲ್ಪನೆಗಳನ್ನ ಸೂತ್ರಗಳನ್ನ ಮುಂದೆ ಇಟ್ಟಿದ್ದಾರೆ ಅನ್ನೋದು ಗಮನಿಸಬೇಕಾಗುತ್ತೆ. ಅದರ ಜೊತೆಗೆನೆ ವಿದ್ಯಾರ್ಥಿಯ ಬೇರೆ ಬೇರೆ ರೀತಿಯ ಪರಿಸರಗಳು ಅಂತ ನಾನು ಈಗಾಗಲೇ ಹೇಳಿದೆ. ಅಂದ್ರೆ ಶೈಕ್ಷಣಿಕ ಪರಿಸರ, ಸಾಮಾಜಿಕ ಮತ್ತು ಬೌದ್ಧಿಕ ಮತ್ತು ನಾವೇನು ಎಮೋಷನಲ್ ಕೋಶಂಟ್ ಅಂತ ಏನು ಕರಿತೀವಲ್ವಾ, ಅಂತಹ ಅಂಶಗಳಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಸಿದ್ಧಾಂತಗಳು ಕೂಡ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಅದರ ಜೊತೆ ಜೊತೆಗೆನೆ ಇತ್ತೀಚೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನು ಸಹ ಇಲ್ಲಿ ನಾವು ಗಮನಿಸ್ತೇವೆ. ಅಂತಂದ್ರೆ ಈಗ ಹೈಬ್ರಿಡ್ ಲರ್ನಿಂಗ್ ಅಂತ ಕರಿತೀವಿ, ಆನ್ಲೈನ್ ಟೀಚಿಂಗ್, ಆಫ್ಲೈನ್ ಟೀಚಿಂಗ್, ಅದೇ ರೀತಿ ಆನ್ಲೈನ್ ಟೀಚಿಂಗ್ ನಲ್ಲಿ ಇರ್ತಕ್ಕಂಥ ವಿಧಾನಗಳು, ಪ್ಲಾಟ್ಫಾರ್ಮ್ಗಳು, ಅದೇ ರೀತಿ ಆಫ್ಲೈನ್ ಟೀಚಿಂಗ್ ಅಲ್ಲಿ ಇರ್ತಕ್ಕಂಥ ವಿಧಾನಗಳು, ಅಲ್ಲಿ ಬಳಸತಕ್ಕಂಥ ಬೋಧನಾ ಉಪಕರಣಗಳು ಮತ್ತು ಅಲ್ಲಿಯ ಸಿದ್ಧಾಂತಗಳು, ಅದೇ ತರದಲ್ಲಿನೆ ಇವುಗಳಿಗೆ ಸಹಾಯಕವಾಗ್ತಕ್ಕಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಅದರ ಜೊತೆಗೆನೆ UGC, NAC ಮುಂತಾದ ಸಂಸ್ಥೆಗಳಿಂದ ರೂಪಿಸಲ್ಪಟ್ಟಂತಹ ಕಲಿಕಾ ಪ್ಲಾಟ್ಫಾರ್ಮ್ಗಳು ಅಂತ ಏನ್ ಕರಿತೀವಿ, ಉದಾಹರಣೆಗೆ ಸ್ವಯಂ ಪ್ರಭಾ, ಮೂಕ್ಸ್ ಅನ್ನೋವು, ಮತ್ತೆ ಈಗ ಶೋಧ ಗಂಗಾ ಅಂತ ಒಂದು ವೆಬ್ಸೈಟ್ ಇದೆ. ಆ ತರದವು ಸೆಮಿನಾರ್, ಗ್ರೂಪ್ ಡಿಸ್ಕಷನ್, ಅಂದ್ರೆ ಈಗ ನಾನು ಬ್ರೀಫ್ ಆಗಿ ಹೇಳೋದಾದ್ರೆ ದೊಡ್ಡ ಗುಂಪಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳು, ಅದರ ಲೆಕ್ಚರ್, ಟೀಮ್ ವರ್ಕಿಂಗ್, ಟಿವಿ ಪ್ರೆಸೆಂಟೇಷನ್ ಅಥವಾ ಆನ್ಲೈನ್ ಕ್ಲಾಸಸ್ ಅಥವಾ ಇನ್ನೂ ಕೆಲವು ಇರ್ತವೆ. ಸಣ್ಣ ಗುಂಪಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಅಂದ್ರೆ ಗ್ರೂಪ್ ಡಿಸ್ಕಷನ್, ಸೆಮಿನಾರ್, ಪ್ರಾಜೆಕ್ಟ್ ಮೆಥಡ್, ರೋಲ್ ಪ್ಲೇ, ಟ್ಯೂಷನ್, ಈ ತರದವು, ಇದು ಕೇಸ್ ಸ್ಟಡಿ, ಇವನ್ನು ಕೂಡ ನಾವಿಲ್ಲಿ ತಗೋಬಹುದಾಗಿದೆ. ಹೀಗೆ ಘಟಕ ಒಂದು ಏನಿದೆ, ಬೋಧನಾ ನೈಪುಣ್ಯತೆ, ಈ ಬೋಧನಾ ನೈಪುಣ್ಯತೆಯಲ್ಲಿ ನಾವು ಗಮನಿಸಬೇಕಾಗಿರೋದು ಒಬ್ಬ ಬೋಧಕರಾಗಿ ಬೋಧನೆಯನ್ನ ಮನಮುಟ್ಟುವ ರೀತಿಯಲ್ಲಿ ಮಾಡೋದಕ್ಕೆ ಅಳವಡಿಸಿಕೊಳ್ಬಹುದಾದಂತಹ ಬಹುತೇಕ ಕ್ರಮಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ಎರಡನೇದಾಗಿ ಸಂಶೋಧನಾ ಸಾಮರ್ಥ್ಯ ಅಥವಾ ರಿಸರ್ಚ್ ಆಪ್ಟಿಟ್ಯೂಡ್, ಇದರಲ್ಲಿ ಸಂಶೋಧನೆ ಅಂದ್ರೆ ಏನು, ಅರ್ಥ, ವ್ಯಾಖ್ಯಾನಗಳು, ಅದಕ್ಕೆ ಸಂಬಂಧಪಟ್ಟಂತಹ ತತ್ವಗಳು, ಸಿದ್ಧಾಂತಗಳು, ಪ್ರಾಥಮಿಕ ಮತ್ತು ಆನುಷಂಗಿಕ ಆಧಾರಗಳ ಸಂಗ್ರಹಗಳನ್ನ ಸಂಗ್ರಹದಲ್ಲಿ ಅವನ್ನ ವರ್ಗೀಕರಿಸತಕ್ಕಂಥದ್ದು, ಆಧಾರಗಳ ವರ್ಗೀಕರಣದಲ್ಲಿ ಅಳವಡಿಸಿಕೊಳ್ಬಹುದಾದಂತಹ ವಿಧಾನಗಳು, ಅಂದ್ರೆ ಪಾಸಿಟಿವ್, ಪೋಸ್ಟ್ ಪಾಸಿಟಿವ್, ಸ್ಟ್ರಕ್ಚರ್, ಈ ತರ ಬೇರೆ ಬೇರೆ ವಿಧಾನಗಳು, ಮತ್ತೆ ಸಂಶೋಧನೆಯ ವಿವಿಧ ಪ್ರಕಾರಗಳು. ಸಂಶೋಧನೆ ವಿವಿಧ ಪ್ರಕಾರಗಳು ಅಂತಂದ್ರೆ ಅದು ವಸ್ತುನಿಷ್ಠ ಸಂಶೋಧನೆ ಆಗಿರ್ಬಹುದು, ಗುಣಮಟ್ಟ ಸಂಶೋಧನೆ ಆಗಿರ್ಬಹುದು, ಮೂಲಭೂತ ಸಂಶೋಧನೆ, ಕ್ರಿಯಾ ಸಂಶೋಧನೆ, ಈ ತರದಲ್ಲಿ ಅಥವಾ ಐತಿಹಾಸಿಕ ಸಂಶೋಧನೆ, ಈ ತರ ಬೇರೆ ಬೇರೆ ವಿಧಾನದ ಸಂಶೋಧನೆ, ಬೇರೆ ಬೇರೆ ವಿಧಾನಗಳು. ಅದೇ ತರ ಐತಿಹಾಸಿಕ ಸಂಶೋಧನೆ ಮತ್ತು ಕ್ವಾಂಟಿಟೇಟಿವ್ ಅಥವಾ ಕ್ವಾಲಿಟೇಟಿವ್ ಅಂತ ಹೇಳ್ತಾರೆ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಸಂಶೋಧನಾ ವಿಧಾನಗಳ ಬೇರೆ ಬೇರೆ ಅಂಶಗಳನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಅದೇ ರೀತಿ ಸಂಶೋಧನೆಯ ವಿವಿಧ ಹಂತಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಪ್ರಶ್ನೆಗಳು ಅದೇ ರೀತಿನೇ ಬರ್ತವೆ, ಸಂಶೋಧನೆ ವಿವಿಧ ಹಂತಗಳಿಗೆ ಸಂಬಂಧಪಟ್ಟಂತೆ. ಅಂದ್ರೆ ಒಂದು ಸಂಶೋಧನಾ ವಿಷಯವನ್ನ ನಾವು ತಗೊಂಡಾಗ ಮೊದಲು ಸಂಶೋಧನೆಯ ಸಮಸ್ಯೆ ಏನು ಅಂತ ತಗೋಬೇಕಾಗುತ್ತೆ. ಸಂಶೋಧನೆ ಸಮಸ್ಯೆ ನಂತರ ಅದರ ಉದ್ದೇಶಗಳು, ಅದರ ನಂತರ ಲಿಟ್ರೇಚರ್ ರಿವ್ಯೂ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಗಿರ್ತಕ್ಕಂಥ ಅಧ್ಯಯನಗಳು, ಅದಾದ್ಮೇಲೆ ಹೈಪೋಥಿಸಿಸ್ ಅಥವಾ ಕಲ್ಪನೆಯನ್ನ ಕಲ್ಪಿಸಿಕೊಳ್ಳೋದು, ಅದಾದ್ಮೇಲೆ ಡೇಟಾ ಅಥವಾ ಮಾಹಿತಿಯನ್ನು ಸಂಗ್ರಹಿಸುವುದು, ಅವುಗಳನ್ನ ಸಿಂಥೆಸಿಸ್ ಮಾಡೋದು, ಅದಾದ್ಮೇಲೆ ಸಮ್ಮರಿ ಮಾಡೋದು, ಕನ್ಕ್ಲೂಷನ್ ಮಾಡೋದು, ಈ ರೀತಿ ಸಂಶೋಧನೆ ವಿವಿಧ ಹಂತಗಳಿರುತ್ತೆ. ಈ ಸಂಶೋಧನೆ ವಿವಿಧ ಹಂತಗಳ ಬಗ್ಗೆ ನೋಡಬೇಕಾಗುತ್ತೆ. ಈ ಹಂತಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಧಾನಗಳಲ್ಲಿ ಕೂಡ ಪ್ರತಿಯೊಂದು ನಾವು ಸಬ್ ಟಾಪಿಕ್ ಅಂತ ಕರಿತೀವಲ್ಲ, ಅವುಗಳ ವಿವಿಧ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ಉದಾಹರಣೆಗೆ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ, ಈ ಮಾಹಿತಿಯನ್ನ ಸಂಗ್ರಹಿಸೋದ್ರಲ್ಲಿರ್ತಕ್ಕಂಥ ವಿಧಾನಗಳು ನಾವು ಸೆನ್ಸಸ್ ಅಂತ ಕರಿತೀವಿ. ಮತ್ತು ಇನ್ನು ಕೆಲವು ಸಾರಿ ಓವರ್ ಆಲ್ ಆಗಿ ಜನರಲ್ ಐಡಿಯಾ, ಜನರಲ್ ಅಂತ ತಗೊಳ್ತೀವಿ, ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಮಿಕ್ಸ್ಡ್ ಅಂತ ಕರಿತೀವಿ, ಏರಿಯಾ ಅಥವಾ ಸೀಕ್ವೆನ್ಷಿಯಲ್, ಈ ರೀತಿ ಬೇರೆ ಬೇರೆ ರೀತಿಯ ಮಾಹಿತಿ ಸಂಗ್ರಹಣದ ವಿಧಾನಗಳು ಏನಿದೆ ಅದನ್ನು ನೋಡ್ಬೇಕಾಗತ್ತೆ. ಮತ್ತೆ ಆ ಒಂದು ಮಾಹಿತಿಯನ್ನ ಯಾವ ರೀತಿ ನಾವು ನಮ್ಮ ಸಂಶೋಧನೆಗೆ ಬಳಸ್ಕೊಳ್ತೀವಿ ಅನ್ನೋ ವಿವಿಧ ವರ್ಗೀಕರಣದ ಮತ್ತು ತೀರ್ಮಾನದ ವಿಧಾನಗಳು ಅಥವಾ ಜಜ್ಮೆಂಟ್ ಮೆಥಡ್ಸ್ ಅನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಎಕ್ಸಾಂಪಲ್, ಈಗ ಅನೋವಾ ಮೆಥಡ್ ಅಂತ ಕರಿತೀವಿ, ಕೋರಿಲೇಷನ್, ರಿಗ್ರೆಷನ್, ಈ ತರ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್, ಮೀನ್ಸ್, ಕ್ಯೂನೆಸ್, ಈ ತರ ಬೇರೆ ಬೇರೆ ವಿಷಯಗಳನ್ನ ನೋಡ್ಬೇಕಾಗುತ್ತೆ.
ಅದರ ಜೊತೆಗೆ

ಸಂಶೋಧನೆಯ ಜೊತೆಗೆ ಕೆಲವು ಚಟುವಟಿಕೆಗಳನ್ನು ನಡೆಸ್ತೇವೆ. ಅವು ಯಾವ ಅಂದ್ರೆ ಥೀಸಿಸ್ ಬರೆಯೋದು ಅಥವಾ ಆರ್ಟಿಕಲ್ ಬರೆಯೋದು, ಪೇಪರ್ ಪ್ರೆಸೆಂಟೇಷನ್, ವರ್ಕ್ಶಾಪ್, ಸಿಂಪೋಸಿಯಂ, ಈ ಎಲ್ಲದರ ಬಗ್ಗೆ ಕೂಡ ನಾವಿಲ್ಲಿ ಮಾಹಿತಿ ತಿಳ್ಕೊಂಡಿರ್ಬೇಕು. ಅದರ ಜೊತೆ ಜೊತೆಗೆ ನಾವು ಬಿಬ್ಲಿಯೋಗ್ರಫಿ ಅಥವಾ ಪರಾಮರ್ಶನವನ್ನು ಹಾಕೋದ್ರಲ್ಲಿ ಇರ್ತಕ್ಕಂಥ ವಿವಿಧ ವಿಧಾನಗಳನ್ನ, ಚಿಕಾಗೋ ಮ್ಯಾನ್ಯಲ್ ವಿಧಾನ, MLA ವಿಧಾನ, ಈ ರೀತಿ ಮತ್ತೆ ಬೇರೆ ಬೇರೆ ಪದಗಳು ಬಳಸ್ತೀವಿ. ಇಬಿಟ್ ಅಂತ, ಓಪಿಟ್ ಅಂತ, ಇಟ್ ಆಲ್ ಅಂತ, ಈ ತರ ಬೇರೆ ಬೇರೆ ಅಬ್ರಿವೇಶನ್ಗಳ ಬಗ್ಗೆ ಕೂಡ ನಾವು ತಿಳಿದುಬೇಕಾಗುತ್ತೆ. ಒಟ್ಟಾರೆ ಘಟಕ ಎರಡರಲ್ಲಿ ಸಂಶೋಧನೆ ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಒಂದು ಸಂಶೋಧನಾ ಪ್ರಬಂಧವನ್ನ ಮಂಡಿಸೋದ್ರವರೆಗೆ ಕೈಗೊಳ್ಳಬಹುದಾದಂತಹ ಎಲ್ಲಾ ರೀತಿಯ ಅಂಶಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದಾಗಿದೆ. ಇನ್ನು ಘಟಕ ಮೂರರಲ್ಲಿ ನಾವು ಗಮನಿಸೋದು ಒಂದು ಪ್ಯಾರಾಗ್ರಾಫ್, ಎರಡು ಅಥವಾ ಮೂರು ಪ್ಯಾರಾಗ್ರಾಫ್ ಅನ್ನು ಕೊಟ್ಟು ಅವುಗಳನ್ನ ಸಂಕ್ಷೇಪಿಸತಕ್ಕಂಥ ಒಂದು ವಿಧಾನ. ಇಲ್ಲಿ ನಮಗೆ ತುಂಬಾ ಸಾರಿ ಅನ್ಸುತ್ತೆ, ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಕೆಳಗಡೆ ಪ್ರಶ್ನೆಗಳಿರುತ್ತೆ, ಆ ಪ್ರಶ್ನೆಗಳಿಗೆ ಪ್ಯಾರಾಗ್ರಾಫ್ ಅಲ್ಲಿ ಉತ್ತರ ಇರುತ್ತೆ ಅಂತ. ಆದ್ರೆ ಬಹುತೇಕ ಉತ್ತರಗಳು ಕೆಲವು ಸಾರಿ ನೇರವಾಗಿ ಕಂಡು ಬರದೇ ಇರಬಹುದು. ಹಾಗಾಗಿ ಕೆಲವು ಕ್ಲೂಗಳನ್ನ ಹೇಳ್ತೀನಿ ನಾನು ನಿಮಗೆ. ಒಂದು ಪ್ಯಾಸೇಜ್ ಅನ್ನ ಒಂದ್ಸಾರಿ ಫಸ್ಟ್ ಇಂದ ಲಾಸ್ಟ್ ವರ್ಗು ಫಾಸ್ಟ್ ಆಗಿ ನೋಡಿ, ಫಾಸ್ಟ್ ಆಗಿ ಒಂದ್ ಕಡೆಯಿಂದ ಕ್ವಿಕ್ ರೀಡಿಂಗ್ ಅಥವಾ ಸ್ಕಿಮ್ಮಿಂಗ್ ಅಂತ ಕರೀವನ್ನ, ಅಂದ್ರೆ ಸಾರಾಂಶ ಗ್ರಹಣ. ಸಾರಾಂಶ ಗ್ರಹಣ ಆದ್ಮೇಲೆ ಸಾಧ್ಯ ಆದಷ್ಟು ಒಂದ್ಸರಿ ಫಸ್ಟ್ ಪ್ಯಾರಾ ಮತ್ತೆ ಲಾಸ್ಟ್ ಪ್ಯಾರಾ ನೋಡಿ. ಎರಡು ಮೂರು ಪ್ಯಾರಾಗಳು ಅಥವಾ ಐದ್ ಆರು ಪ್ಯಾರಾಗಳಿದ್ರು ಸಹ ಮೊದಲನೇ ಪ್ಯಾರಾ ಮತ್ತೆ ಲಾಸ್ಟ್ ಪ್ಯಾರಾ ನೋಡಿ. ಯಾಕಂದ್ರೆ ಮೊದಲನೇ ಪ್ಯಾರಾ ಪೀಠಿಕೆ ತರ ಇರುತ್ತೆ, ಕೊನೆ ಪ್ಯಾರಾ ಅದು ಉಪಸಂಹಾರ ತರ ಇರುತ್ತೆ. ಹೀಗಾಗಿ ಫಸ್ಟ್ ಅಂಡ್ ಲಾಸ್ಟ್ ಪ್ಯಾರಾ ಇಂದ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಉತ್ತರಿಸೋದಕ್ಕೆ ಸುಲಭ ಆಗುತ್ತೆ. ಫಸ್ಟ್ ಅಂಡ್ ಲಾಸ್ಟ್ ಪ್ಯಾರಾ, ಮೊದಲು ಇಡೀ ಪ್ಯಾರಾ ಒಂದ್ಸರಿ ನೋಡಿ, ನಂತರ ಮೊದಲನೇ ಪ್ಯಾರಾ ಮತ್ತೆ ಕೊನೆ ಪ್ಯಾರಾ ಒಂದ್ಸರಿ ನೋಡಿ. ಅದರ ನಂತರ ಅವಶ್ಯಕತೆ ಬಿದ್ದರೆ ನೀವು ಪ್ರಶ್ನೆಗಳನ್ನ ನೋಡಿದಾಗ ಮತ್ತೊಮ್ಮೆ ಆ ಪ್ಯಾರಾಗ್ರಾಫ್ಗೆ ವಾಪಸ್ ಬಂದದನ್ನ ಇನ್ನೊಂದ್ಸರಿ ನೋಡುದು ಉತ್ತಮವಾದಂತಹ ಅಭ್ಯಾಸ ಆಗಿರುತ್ತೆ. ಇದು ಘಟಕ ಮೂರರ ಒಂದು ಪ್ಯಾರಾಗ್ರಾಫ್ ರೀಡಿಂಗ್. ಪ್ಯಾರಾಗ್ರಾಫ್ ರೀಡಿಂಗ್ ಅನ್ನ ನೆಗ್ಲೆಕ್ಟ್ ಮಾಡ್ಬಿಡಿ. ನಾನು ಗಮನಿಸಿರುವಾಗ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಅದೇನೋ ಒಂದು ಪ್ಯಾರಾ ಇರುತ್ತೆ ಬಿಡು, ಅದರಲ್ಲಿರೋದು ನೋಡಿ ಹಾಗೆ ಬರೆದ್ರಾಯ್ತು ಅಂತ. ಬಹುತೇಕ ಪ್ರಶ್ನೆಗಳು, ಇದು ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಪರೀಕ್ಷೆ ಆಗಿರೋದ್ರಿಂದ ಬಹುತೇಕ ಪ್ರಶ್ನೆಗಳು ಅಷ್ಟು ಸರಳವಾಗಿ ಮತ್ತೆ ಸುಲಭವಾಗಿ ಇರಲ್ಲ. ಸ್ವಲ್ಪ ಗಮನಿಸಿ, ಓವರ್ ಕಾನ್ಫಿಡೆನ್ಸ್ ಬೇಡ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ. ಇನ್ನು ಘಟಕ ನಾಲ್ಕು, ಅದು ಸಂವಹನ ಅಥವಾ ಕಮ್ಯುನಿಕೇಶನ್ ಸಂಬಂಧಪಟ್ಟಂತೆ. ಈ ಕಮ್ಯುನಿಕೇಶನ್ ಅಥವಾ ಸಂವಹನದ ಅರ್ಥ, ವ್ಯಾಖ್ಯೆಗಳು, ಅದರ ಉದ್ದೇಶಗಳು, ಅದರ ಸ್ವರೂಪ, ಲಕ್ಷಣಗಳು, ಅದರ ವಿವಿಧ ಕಾರ್ಯಗಳು, ಅದರ ಜೊತೆಗೆ ಸಂವಹನದ ವಿವಿಧ ವಿಧಾನಗಳು ಅಂದ್ರೆ ಇಂಟರ್ ಪರ್ಸನಲ್, ಇಂಟ್ರಾಪರ್ಸನಲ್, ಸಮೂಹ ಮಾಧ್ಯಮ ಅಥವಾ ನಾವೇನು ಗುಂಪು ಮಾಧ್ಯಮ, ಸಮೂಹ ಮಾಧ್ಯಮ, ಅದೇ ರೀತಿ ವರ್ಬಲ್, ನಾನ್ ವರ್ಬಲ್, ಮೌಖಿಕ, ಅಮೌಖಿಕ, ಶಾಬ್ದಿಕ, ಅಶಾಬ್ದಿಕ, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್, ಈ ರೀತಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಸಂವಹನದ ಬೇರೆ ಬೇರೆ ವಿಧಾನಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಅದೇ ರೀತಿ ಸಂವಹನದ ಪರಿಣಾಮದ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಈಗ ಒಂದು ಒಬ್ಬ ಉಪನ್ಯಾಸಕದ ಒಬ್ಬ ಉಪನ್ಯಾಸಕ ಒಂದು ಗುಂಪಿನಲ್ಲಿ ಉದ್ದೇಶಿಸಿ ಮಾತನಾಡಿದಾಗ ಅಥವಾ ಒಂದು ತರಗತಿಯಲ್ಲಿ ಉದ್ದೇಶಿಸಿ ಮಾತನಾಡಿದಾಗ ಈ ತರದಲ್ಲಿ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಸಂವಹನಕ್ಕೆ ಸಂಬಂಧಪಟ್ಟಂತಹ ವಿವಿಧ ಆಯಾಮಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಐದನೇ ಘಟಕ ಗಣಿತೀಯ ಸಾಮರ್ಥ್ಯ, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಅಂಡ್ ಆಪ್ಟಿಟ್ಯೂಡ್ ಅಂತ ಇದೆ. ಇದರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನೋಡೋದು ಗಮನಿಸೋದಕ್ಕೆ ನೀವು ಕಳೆದ ಐದು ಅಥವಾ ಆರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸರಿ ಗಮನಿಸಿ. ಬಹುತೇಕ ಇಲ್ಲಿ ನಮಗೆ ಬರೋದು ನಂಬರ್ ಸೀರೀಸ್ ಪ್ರಶ್ನೆಗಳು ಬರುತ್ತೆ, ಅಂದ್ರೆ ನಂಬರ್ ಸಂಖ್ಯಾ ಸರಣಿಗಳ ಪ್ರಶ್ನೆಗಳು ಬರುತ್ತೆ, ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಪ್ರಶ್ನೆಗಳು ಬರುತ್ತೆ, ಆಮೇಲೆ ಹೋಲಿಕೆ ಅಥವಾ ಸಾಮ್ಯತೆ, ಭಿನ್ನತೆ ಗುರುತಿಸಿ, ಆಮೇಲೆ ಬ್ಲಡ್ ರಿಲೇಷನ್, ಫ್ಯಾಮಿಲಿ ರಿಲೇಷನ್, ಈ ತರದವು. ಇನ್ನು ಪ್ಯೂರ್ ಆಪ್ಟಿಟ್ಯೂಡ್, ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂದ್ರೆ ಭಿನ್ನ ರಾಶಿಗಳು ಮತ್ತು ಅನುಪಾತಗಳು, ಶೇಕಡಾವಾರು, ಲಾಭ ನಷ್ಟ, ಇಂಟ್ರೆಸ್ಟ್ ಅಂಡ್ ಡಿಸ್ಕಾಂಟಿನ್ಯೂಟಿ, ಇವೆಲ್ಲ ಬಡ್ಡಿ ಮತ್ತು ರಿಯಾಯಿತಿ ಅಂಡ್ ಆವರೇಜ್, ಸರಾಸರಿ, ಕಾಲ ಮತ್ತು ದೂರ, ಟೈಮ್ ಅಂಡ್ ಡಿಸ್ಟೆನ್ಸ್, ಈ ತರದ ಪ್ರಶ್ನೆಗಳು ಜಾಸ್ತಿ ಬರುತ್ತೆ. ಇದಕ್ಕೆ ಮತ್ತೆ ವೆನ್ ಚಿತ್ರಗಳು ಕೂಡ ಇದರಲ್ಲಿ ನಾವು ಗಮನಿಸಬಹುದು ಸಾಂದರ್ಭಿಕವಾಗಿ. ಇದಕ್ಕೆ ನನ್ನ ಒಂದು ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ, ಘಟಕ ಇದ್ರು ನೀವು ಗಣಿತೀಯ ಸಾಮರ್ಥ್ಯದ ಬಗ್ಗೆ ನೀವು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಸಾಲ್ವ್ ಮಾಡೋದಕ್ಕೆ ತುಂಬಾ ಜಾಸ್ತಿ ಕಷ್ಟಪಡೋದನ್ನ ಬೇಕಾಗಿಲ್ಲ. ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳು ಏನಿದೆಲ್ವಾ, ಕ್ಲಾಸ್ ಸಿಕ್ಸ್ ಇಂದ ಕ್ಲಾಸ್ ಟೆನ್ ವರೆಗೆ ಮ್ಯಾಥಮೆಟಿಕ್ಸ್ ಅನ್ನೋ ಸೆಕ್ಷನ್ ಇದೆ ಅಲ್ವಾ, ಆ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ಅಂಕಗಣಿತ ಮತ್ತು ಬೀಜಗಣಿತ ಈ ಎರಡನ್ನ ನೋಡ್ಕೊಳ್ಳಿ. ರೇಖಾಗಣಿತದ ಅವಶ್ಯಕತೆನ ಅಷ್ಟೊಂದು ಕಂಡು ಬರಲ್ಲ ಇಲ್ಲಿ. ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಗಣಿತದ ಪುಸ್ತಕಗಳಲ್ಲಿನ ಅಂಕಗಣಿತ ಮತ್ತು ಬೀಜಗಣಿತ ಈ ವಿಭಾಗಗಳನ್ನ ನೀವು ಸ್ವಲ್ಪ ಕಣ್ಣಾಡಿಸಿ ಪ್ರಿಪೇರ್ ಆದ್ರಿ ಅಂತಂದ್ರೆ ಇದರ ಪ್ರಶ್ನೆಗಳಿಗೆ ಉತ್ತರಿಸೋ ಸುಲಭ ಆಗುತ್ತೆ. ಇನ್ನು ಆರನೇ ಘಟಕ ತಾರ್ಕಿಕ, ಲಾಜಿಕಲ್ ರೀಸನಿಂಗ್, ತಾರ್ಕಿಕ ಸಾಮರ್ಥ್ಯ. ಇದರಲ್ಲಿ ನಾವು ಕಾಣೋದು ತಾರ್ಕಿಕ ಸಾಮರ್ಥ್ಯದ ಅರ್ಥ, ಅದರ ವಿಧಾನಗಳು, ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ತತ್ವಜ್ಞಾನದ ಶಾಖೆಗಳು ಅಂದ್ರೆ ಪ್ರತಿಲೋಮ, ಪ್ರತ್ಯಕ್ಷ, ಉಪಮ, ಶಬ್ದ, ಈ ರೀತಿ ಕೆಲವು ಥಿಯರೀಸ್ ಇದಾವೆ. ನಾವೇನೀಗ ಲಾಜಿಕ್ ಅಥವಾ ತರ್ಕಶಾಸ್ತ್ರ ಅಂತ ಕರಿತೀವಿ. ಈ ತರ್ಕಶಾಸ್ತ್ರದ ಕೆಲವು ಅಂಶಗಳು ಮತ್ತೆ ಕೆಲವು ಸಿದ್ಧಾಂತಗಳಿದ್ದೀವಿ, ಆ ಕೆಲವು ಸಿದ್ಧಾಂತಗಳು, ಅದರ ಜೊತೆಗೆ ವೆನ್ ನಕ್ಷೆಗಳು, ಅದಾದ್ಮೇಲೆ ನಾವೇನು ಡಿಡಕ್ಷನ್ ಅಂತ ಕರಿತೀವಲ್ಲ, ಪಾಸಿಟಿವ್, ನೆಗೆಟಿವ್,
ಹೈಪೋಥೆಟಿಕಲ್ ಈ ತರ

0: ಒಂದು ಗ್ರಾಫ್ನ ಆಧಾರದಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನಾವಿಲ್ಲಿ ಗಮನಿಸಬೇಕಾಗಿರೋದು, ಪ್ರಶ್ನೆಯನ್ನ ನೋಡಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂತ ದತ್ತಾಂಶಗಳನ್ನ ಯಾವ ರೀತಿ ಗುರುತಿಸಬೇಕು, ಆ ಗುರುತಿಸಿದಂತ ದತ್ತಾಂಶಗಳನ್ನ ಒಂದು ಕಡೆ ಬರ್ಕೊಂಡು ಅಥವಾ ಒಂದು ಕಡೆ ಗುರುತು ಹಾಕೊಂಡು ಕೇಳಿರೋ ಪ್ರಶ್ನೆಗೆ ಯಾವ ರೀತಿ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದು. ಬಹುತೇಕ ಈ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಪ್ರಶ್ನೆಗಳು ತುಂಬಾ ಸರಳವಾಗಿರುತ್ತೆ. ಇಲ್ಲಿ ಹೆಚ್ಚಿನ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ನಮಗೆ ಬೇಕಾಗಲ್ಲ. ಅಲ್ಲಿ ನಮಗೆ ಡೇಟಾ ಯಾವುದು, ಮಾಹಿತಿ ಯಾವುದು ಅನ್ನೋದನ್ನ ತಗೊಳ್ಳೋದು. ಎರಡನೇದು, ಗರಿಷ್ಠ ಪ್ರಮಾಣದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಅಂದ್ರೆ ಸರಾಸರಿ ಅಥವಾ ಗರಿಷ್ಠ, ಕನಿಷ್ಠ, ಸಮ, ಈ ತರದ ಪ್ರಶ್ನೆಗಳಿರುತ್ತೆ. ಇಲ್ಲಿ ಗಣಿತದ ಸಾಮರ್ಥ್ಯ ಹೆಚ್ಚಾಗಿ ಬೇಕಾಗಲ್ಲ, ಆದ್ರೆ ಸೂಕ್ಷ್ಮ ದೃಷ್ಟಿಯಿಂದ ಮಾಹಿತಿಯನ್ನ ಹೆಕ್ಕಿ ತೆಗೆತಕ್ಕಂತ ಸಾಮರ್ಥ್ಯ ಬೇಕಾಗತ್ತೆ. ಇನ್ನು ಎಂಟನೇ ಘಟಕ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಸಾಮಾನ್ಯವಾಗಿ ನಾವೇನ್ ಮಾಹಿತಿ ತಂತ್ರಜ್ಞಾನ ಅಂತ ಏನ್ ಕರಿತೀವಿ, ಈ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದರಲ್ಲಿ ನಮ್ಗೆ ಕಂಡು ಬರುತ್ತೆ. ಅಂದ್ರೆ ಕಂಪ್ಯೂಟರ್, ಇಂಟರ್ನೆಟ್ ಅಂಡ್ ಆನ್ಲೈನ್ ಲರ್ನಿಂಗ್, ಮತ್ತೆ ಸರ್ಕಾರದ ವಿವಿಧ ಉಪಕ್ರಮಗಳಲ್ಲಿ ICTಯನ್ನು ಯಾವ ರೀತಿ ಬಳಸ್ಕೊಳ್ಳಲಾಗುತ್ತೆ ಅಂತ. ಸಾಮಾನ್ಯವಾಗಿ ಪ್ರಶ್ನೆಗಳು ಒಂದಷ್ಟು ಅಬ್ರಿವೇಶನ್ಗಳ ಮೇಲೆ ಬರುತ್ತೆ. ಎಕ್ಸಾಂಪಲ್, ರ್ಯಾಮ್ ಅಂದ್ರೆ ಏನು, RAM ರ್ಯಾಮ್ ವಿಸ್ತರಿಸಿ, ಅಥವಾ USB ವಿಸ್ತರಿಸಿ, PDF ಇದನ್ನು ವಿಸ್ತರಿಸಿ, ಆತರ. ಇಲ್ಲ ಅಂದ್ರೆ ವೆಬ್ಸೈಟ್ಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಡೊಮೈನ್ಗಳನ್ನ ಏನಂತ ಕರೀತಾರೆ ಅಂತಂದೇಳಿ, ಅಥವಾ ಇಮೇಲ್ಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುತ್ತೆ. ಸ್ಪ್ಯಾಮ್ ಇಮೇಲ್ ಅಂದ್ರೆ ಏನು, ಅಥವಾ ಇಮೇಲ್ ನಲ್ಲಿ ಈ ಕೆಳಕಂಡ ಯಾವುದನ್ನು ಕಳುಹಿಸಲು ಸಾಧ್ಯವಾಗುವುದಿಲ್ಲ, ಈ ರೀತಿ ಅನ್ನ ಹೊರತುಪಡಿಸಿ ಆನ್ಲೈನ್ ಅಧ್ಯಯನ ಉಪಕ್ರಮಗಳು ಅಂತ ಕರಿತೀವಿ ಅಲ್ಲಿ, MOOC, ಸ್ವಯಂ, ಇವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತೇವೆ. ಅದರ ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಏನ್ ಕರಿತೀವಿ, ಆ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಟಿ ಬಿ ಅಂದ್ರೆ ಎಷ್ಟು MB ಈ ತರದ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಕಾಣಬೇಕಾಗುತ್ತೆ. ಅಂದ್ರೆ ಇಲ್ಲಿ ಕಂಪ್ಯೂಟರ್ಸ್ ನ ಬೇಸಿಕ್ಸ್, ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಇ ಗವರ್ನೆನ್ಸ್, ಇವುಗಳ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದಷ್ಟು ಅಬ್ರಿವೇಶನ್ಗಳು ಮತ್ತೆ ಅದರ ಕಾನ್ಸೆಪ್ಟ್ ಗಳನ್ನ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ಘಟಕ 9 ನಾವು ಕಾಣೋದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್. ಇದು ಒಂದು ರೀತಿ ನಮ್ಮ ಬೇರೆ ಪತ್ರಿಕೆಗಳಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಅಥವಾ ಕರೆಂಟ್ ಇವೆಂಟ್ಸ್ ಪ್ರಶ್ನೆಗಳಿಗೆ ಇದು ಹೆಚ್ಚಿನ ಹೋಲಿಕೆ ಆಗುತ್ತೆ. ಆದ್ರೆ ಇದರಲ್ಲಿ ಸ್ವಲ್ಪ ಎನ್ವೈರನ್ಮೆಂಟ್, ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ ಸ್ಪೆಸಿಫಿಕಲಿ ಸಸ್ಟೈನಬಲ್ ಡೆವಲಪ್ಮೆಂಟ್, SDGs ಅಂತ ಕರಿತೀವಲ್ಲ, ಸಸ್ಟೈನಬಲ್ ಮತ್ತು ಮಿಲೇನಿಯಂ ಸಹಸ್ರಮಾನ ಗುರಿಗಳು ಮತ್ತು ಶತಮಾನದ ಗುರಿಗಳು, ಇವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು, ಪ್ರಶ್ನೆಗಳು ಕಂಡು ಬರುತ್ತೆ. ಅದರ ಜೊತೆಗೆ ಪರಿಸರದ ಕೆಲವು ಅಂಶಗಳು ಅಂದ್ರೆ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ, ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಹವಾಮಾನಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಇತ್ತೀಚಿನ ಕೆಲವು ಕಾಯ್ದೆಗಳು, ಅದು ಪರಿಸರ ಸಂರಕ್ಷಣಾ ಕಾಯ್ದೆ ಆಗಿರ್ಬಹುದು ಅಥವಾ ಫಾರೆಸ್ಟ್ ರಿಸರ್ವ್ ಆಕ್ಟ್ಗಳಾಗಿರ್ಬಹುದು, ಈ ರೀತಿ ಮತ್ತೆ ಬೇರೆ ಬೇರೆ ರೀತಿಯ ಪರಿಸರ ಪ್ರೋಟೋಕಾಲ್ಗಳು ಅಂತ ಕರಿತೀವಿ, ಅವುಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಕೊನೆಯ ಮತ್ತು 10ನೇ ಘಟಕ, ಹೈಯರ್ ಎಜುಕೇಶನ್ ಸಿಸ್ಟಮ್. ಇದು ಹೇಳೋ ಹಾಗೆ ಭಾರತದಲ್ಲಿ ಇರ್ತಕ್ಕಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯ ಕುರಿತಾದಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಅಂದ್ರೆ ಪ್ರಸ್ತುತ ಇರೋದಷ್ಟೇ ಅಲ್ಲ, ಇದರಲ್ಲಿ ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಇಂದಿನವರೆಗೆ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಮತ್ತು ಸಂಸ್ಥೆಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಪ್ರಾಚೀನ ಮತ್ತು ಎಕ್ಸಾಂಪಲ್, ಭಾರತದ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಯಾವುದು ಅನ್ನೋ ಪ್ರಶ್ನೆಯಿಂದ ಹಿಡಿದು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಶೈಕ್ಷಣಿಕ ವ್ಯವಸ್ಥೆ, ಶೈಕ್ಷಣಿಕ ಕಾಯ್ದೆಗಳು, ವ್ಯವಸ್ಥೆಗಳು, ಸ್ವಾತಂತ್ರ್ಯ ನಂತರದ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಕಾಯ್ದೆಗಳು, ಆಯೋಗಗಳು, ಅದರ ಜೊತೆಗೆ ವೃತ್ತಿಪರ ಮತ್ತು ಬೇರೆ ಬೇರೆ ಆಯೋಗ, ಯಶ್ಪಾಲ್ ಆಯೋಗ, UGC ಆಯೋಗ, ಈ ತರ ಬೇರೆ ಬೇರೆ ಆಯೋಗಗಳು, NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಉಪಕ್ರಮಗಳು ಮತ್ತೆ UGC, NAC, ದೂರ ಶಿಕ್ಷಣ, ಈ ರೀತಿ ಬೇರೆ ಬೇರೆ ರೀತಿಯ ಉನ್ನತ ಶಿಕ್ಷಣದ ಉಪಕ್ರಮಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಒಟ್ಟು 10 ಘಟಕಗಳಿರುತ್ತೆ. ಪ್ರತಿ ಘಟಕದಿಂದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು 50 ಪ್ರಶ್ನೆಗಳು ಮತ್ತು 100 ಅಂಕಗಳು, ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇರಲ್ಲ. ಹೀಗಾಗಿ ಇವುಗಳನ್ನು ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ನೀವು ಇದನ್ನ ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅನ್ನೋ ಒಂದು ವಿಶ್ವಾಸ ಮತ್ತೆ ಭರವಸೆ ನನಗಿದೆ. ಇದು ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಜನಧ್ವನಿ ಬಾನುಲಿ ಕೇಂದ್ರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರಹಿತ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ

ಸಂಗೀತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/9/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿನಾಥ್ ಜಿ ಮಾನಸಿಕ ರೋಗ ತಜ್ಞರು ಬೆಳಿಗ್ಗೆ 10:00 ಮಧ್ಯಾಹ್ನ 12:00 ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇನ್ನು ಮುಂದೆ ನಮ್ಮನಿಲ್ಲದಿಂದ ಮನೆಯ ಮೊದಲ ಪಾಠಶಾಲೆ ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಹರುಷಕ್ಕಿದ್ದ ದಾರಿಯಲ್ಲೋ ಮಂಕುತಿಮ್ಮ ಸಾರಾಂಶದ ಕುರಿತು ಶಿವಮೊಗ್ಗದ ಸಂಸ್ಕೃತ ಪ್ರಾಧ್ಯಾಪಕರಾದ ವಿದ್ವತ್ ಜಿಎಸ್ ನಟೇಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಬದುಕು ಜಾಟ

ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ ಎಲ್ಲ ದಿವ್ಯ ಚೇತನಗಳಿಗೆ ಶಿರಬಾಗಿ ನಮಿಸುತ್ತ ಅದು ಅಲ್ಲದೆ ಸ್ವಾಮೀಜಿಯವರು ಹೇಳಿದ್ದಾರೆ ಸಂಸ್ಕೃತ ಪಂಡಿತರು ಅಂತ ಇಂಟ್ರೊಡಕ್ಷನ್ ಮಾಡುವಾಗ ಹೇಳಿದ್ದಾರೆ ಪಂಡಿತರನ್ನು ದೂರ ಇಡಿ ಅಂತ ಹೇಳಿದ್ದಾರೆ ಸುಮ್ಮನೆ ವಿದ್ವತ್ ಸರ್ಟಿಫಿಕೇಟ್ ಅಷ್ಟೇ ಅದು ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ನಮಗೆ ಉಪಯೋಗ ಕಲಿತ ವಿದ್ಯೆ ನಮ್ಮ ಜೀವನಕ್ಕೆ ಉಪಯೋಗಕ್ಕೆ ಬಂದಾಗ ಮಾತ್ರ ಅದಕ್ಕೆ ವಿದ್ಯೆ ಅಂತ ಕರೀತಾರೆ ಸುಮ್ಮನೆ ಸರ್ಟಿಫಿಕೇಟಲ್ಲಿ ಇದ್ರೆ ವಿದ್ಯೆ ವಿದ್ಯೆ ಅಲ್ಲ ಅದು ಯಾವಿದ್ಯಾ ಸಾ ವಿಮುಕ್ತಯೇ ಅಂತ ಒಂದು ಮಾತಿದೆ ಹಾಗಾಗಿ ಈ ಆನಂದ ಇದೆಯಲ್ಲ ನಾನಾ ರೀತಿಯಲ್ಲಿ ಖರ್ಚಿಲ್ಲದೆ ಆನಂದವನ್ನು ನಾವು ಅನುಭವಿಸ್ತಾ ಹೋಗ್ಬೋದು ನಾವು ಅದನ್ನೆಲ್ಲ ಬಿಟ್ಟಾಕಿದ್ದೀವಿ ದುಡ್ಡೇ ಆನಂದ ಅಂತ ತಿಳ್ಕೊಂಬಿಟ್ಟಿದ್ದೀವಿ ಬೇರೆ ಬೇರೆ ಬೇಕಾದಷ್ಟು ಆನಂದಗಳಿದ್ದಾವೆ ಅದೆರಡು ಹೇಳಿ ಈ ವರ್ಷ ನೆನಪಾದ್ರೆ ಉತ್ತರ ಹೇಳಿದರೆ ಧನ್ಯ ನಾನು ಇಲ್ಲದ್ರೆ ಮುಂದಿನ ವರ್ಷಕ್ಕೆ ಮತ್ತೆ ಕರೆದ್ರೆ ಅಲ್ಲಿ ಹಿಂದೆಲ್ಲ ಕೆಲಸ ಮಾಡುವಾಗ ಒಬ್ರಿಗೊಬ್ರು ಪ್ರಶ್ನೆ ಕೇಳ್ಕೊಳ್ತಾ ಇದ್ರು ಈಗ ಸ್ವಾಮೀಜಿಯವರು ಪ್ರಶ್ನೆ ಕೇಳಿದ್ರಲ್ಲ ಪ್ರಶ್ನೆ ಕೇಳಿದಾಗ

ನಾವು ಜೀವಂತ ಇದ್ದವಾಗಿ ಒಂದು ಎಚ್ಚರಾಗತ್ತೆ, ಇಲ್ಲದ್ರೆ ನಿದ್ದೆ ಮಾಡ್ತಾ ಇರ್ತೀವಿ ನಾವು. ಕೆಲಸ ಮಾಡುವಾಗಲೂ ಕೂಡ ಕೆಲಸದ ಶ್ರಮ ಆಗದೇ ಇರಲಿ ಎಂಬ ಉದ್ದೇಶದಿಂದ ಒಬ್ರಿಗೊಬ್ರಿಗೆ ಪ್ರಶ್ನೆ ಕೇಳ್ತಾ ಇದ್ರು. ಅದು ಜಾನಪದದ ಶಿಸ್ತು ಅಂತ ಹೇಳ್ತಾರೆ ಡಿ ವಿ ಜಿ, ಜಾನಪದದ ಶಿಸ್ತು ಅಂತ. ಅದು ನಾವು ಅದೆಲ್ಲ ಮರ್ತ್ಬಿಟ್ಟಿದ್ದೀವಿ, ಇವತ್ತು ಜಾನಪದ ಸತ್ತೋಯ್ತು. ಹಿಂದೇನೆಲ್ಲ ಹೇಳಿದ್ದಾರೆ ಅದು ಮಾತ್ರ ಉಳ್ಕೊಂಡಿದೆ ಅಷ್ಟೇ ಹೊರತು ಈಗ್ಯಾರು ಜಾನಪದ, ಜಾನಪದವೂ ಇಲ್ಲ ಏನೂ ಇಲ್ಲ. ಯಾಕೆಂದ್ರೆ ಎತ್ತುಗಳ ಬದಲಿಗೆ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಬಂದವು, ವಾಷಿಂಗ್ ಮಿಷನ್ಗೆ ಕಡಗೋಲಿಗೆ ಹಿಂದೆ ಎಲ್ಲ ಹರಿನಾರಾಯಣ ಗೋವಿಂದ ಅಂತ ಕಡಿತಾ ಇದ್ರು. ಕಡಿಯೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇವತ್ತು ಮಂತು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಬಿಟ್ಟಾಕಿದ್ದೀವಿ. ಯಂತ್ರ ಮಾಡುತ್ತೆಲ್ಲ, ಅದು ಜಪ ಮಾಡಲ್ಲ ಒಂದೇ ಗೊರಗೊರ. ಎಲ್ಲಿವರೆಗೆ ಅಂದ್ರೆ ದೇವಸ್ಥಾನದಲ್ಲೂ ಕೂಡ ಗಂಟೆ ಬಾರಿಸೋರಿಲ್ಲ, ಶಂಕ ಊದೋರಿಲ್ಲ. ಗಂಟೆ ಬಾರಿಸಿದ್ರೆ ಓಂಕಾರನಾದ ಕಿವಿಗೆ ಕೇಳಬೇಕದು, ಶಂಕ ಊದಿದ್ರೆ ಅದೊಂದು ಪ್ರಾಣಾಯಾಮದ ಪರಿಣಾಮ. ಅದು ಇಷ್ಟೆಲ್ಲ ಹಿಂದೆ ಮಾಡಿದ್ದಾರೆ, ನಾವು ಅದನ್ನು ಮಿಷನ್ನಿಗೆ ಹಾಕಿ ಮಂಗಳಾರತಿ ಆಗ್ತಾ ಇರುತ್ತೆ, ಅವಾಗ ಕೊಟ್ಟವನೇನಾದ್ರು ಬಂದಿದ್ರೆ ಅವ್ನು ಮಿಷನ್ ಯಾಕೆ ಕೆಲಸ ಮಾಡ್ತಿದ್ದೆ ನೋಡ್ತಾ ಇರ್ತಾನ ಈ ಪರಿಸ್ಥಿತಿ. ಅದಕ್ಕೆ ಕೆಲಸದ ನಡುವೆ ಈ ರೀತಿಯಾಗಿ ಸಾಹಿತ್ಯಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಾಗ ಕೆಲಸ ಹೋದದ್ದೇ ಗೊತ್ತಾಗಲ್ಲ, ಪರಿಶ್ರಮವೂ ಗೊತ್ತಾಗಲ್ಲ. ಇದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ಒಂದು ಪದ್ಧತಿ. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ, ಬ್ಯಾಟ್ಯಾಗ ಬರ್ತಾಳೋಡಿ ಕೈ ಮಾಡಿ ಕರಿತಾಳೋಡಿ, ಕೈ ಮಾಡಿ ಕರಿತಾಳೋಡಿ ಹಿಡಿಯಾಕ ಹೋದ್ರ ನೋಡಿ ಕಡಿಯಾಕ ಬರ್ತಾಳ ಕಾಡಿ ಅಂತ ಒಂದು ಪ್ರಶ್ನೆ ಕೇಳೋದು. ಇದೇನು ಅಂತ ಹೇಳಬೇಕು, ಸಾಹಿತ್ಯ ಹೇಗೆ ಡೆವಲಪ್ ಆಗ ಅವರಿಗೆ ಅಕ್ಷರ ಬರ್ತಿಲ್ಲ, ನಿರಕ್ಷರ ಪಕ್ಷಿಗಳು. ಆದ್ರೆ ಅವ್ರು ಹೇಳಿದ್ದ ನಮ್ಗೆ ಉತ್ತರ ಕೊಡಕ್ ಬರಲ್ಲ. ಒಂದ್ ಯಾವುದೋ ಒಂದ್ ನೋಡಿ, ಒಂದ್ ಯಾವುದೋ ಒಂದು ಮೂರು ಅಕ್ಷರದ ಪದ ಉತ್ತರ ಅದು. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ, ಬ್ಯಾಟ್ಯಾಗ ಬರ್ತಾಳ ಓಡಿ ಕರಿತಾಳ ಕೈಯ ಮಾಡಿ ಹಿಡಿಯಾಕ ಹೋದ್ರ ನೋಡಿ ಕಡಿಯಾಕ ಬರ್ತಾಳ ಕಾಡಿ ಅಂತ ಹೇಳ್ಬೋದಾ ಯಾವುದು ಅಂತ? ಹೆಣ್ಮಕ್ಳು ಹೇಳಕ್ ಸಾಧ್ಯ ಇದೆ, ನಿಮ್ಗೆ ಸಂಬಂಧಪಟ್ಟದ್ದು ಜಾನಪದ ಸಾಹಿತ್ಯ ಇದು. ಈಗ ಎಷ್ಟೂ ಜನ ಯೋಚನೆ ಮಾಡ್ತಿದ್ರಲ್ಲ, ಬೇರೆ ಚಿಂತೆಗಳು ದೂರ ಅದು. ಇದು ಆನಂದ ಅಷ್ಟೆ. ಎಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕು ಅಲ್ಲ. ನಮ್ಮ ಹಿರಿಯರು ಅಕ್ಷರ ಗೊತ್ತಿಲ್ದಿದ್ದವರು, ನಮಗೆ ಯೂನಿವರ್ಸಿಟಿ ಅಲ್ಲ ಡಿಗ್ರಿ ಇದೆ, ನಮಗೆ ಬರಲಿಲ್ಲ ಅಂದ್ರೆ ಏನದು, ನಾಚಿಕೆ ಕೇಡಲ್ವಾ? ಯೋಚನೆ ಮಾಡಿದ್ರೆ ಇಲ್ಲದ್ರ ಮಾಡ್ಕೊಂಡಿರ ಬಿಡ್ರಿ. ಹೋಗ್ಲಿ, ಒಂದು ಕ್ಲೂ ಕೊಡ್ತೀನಿ. ಅದು ಒಂದು ಹೂವಿನ ಹೆಸರು. ಅದು ಗೊತ್ತಿಲ್ಲ ಅಂದ್ರೆ ನಾವೇನಿಲ್ಲ, ನಾವು ಹೂವೇ ಮುಡಿಯಲ್ಲ ಸರ್ ನಾವು. ಸಂಪಿಗೆನಾ? ಹಳ್ಳದ ದಂಡಿ ನಾರಿ ಹಳ್ಳದಂಡೆಯಲ್ಲಿ, ಹಳ್ಳದ ದಂಡೆಯಲ್ಲಿ ಮಾತ್ರ ಬೆಳಿಬೇಕದು, ಇಲ್ಲ ಹಾಕಿದ್ರು ಸಂಪಿಗೆ ಬೆಳೆಯಲ್ವಾ? ತಾವ್ರೆ ಅಲ್ಲ, ಹಳ್ಳ ದಂಡಿಲಿ ಬೆಳೀತಾ, ಅದೆಲ್ಲ ಬೆಳೆಯುತ್ತದು, ಕೆರೆ ಎಲ್ಲ ಬೆಳೆಯೋದು. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದಾರೆ ನೋಡಿ, ಬಹಳ ಬುದ್ಧಿವಂತರಿದ್ರು ಅವರು. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ, ಬಣ್ಣ ಹಳದಿ ಅಂತಾಯ್ತು. ಕೇದಿಗೆ, ಕೇದಿಗೆ ಆದ್ರೆ ಎಲ್ಲ ಸರಿಯಾಗತ್ತೆ. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ, ಪ್ಯಾಟ್ಯಾಗ ಬರ್ತಾಳ ಓಡಿ ಕರಿತಾಳ ಕೈಯ ಮಾಡಿ ಹಿಡಿಯಾಕ ಹೋದ್ರ ನೋಡಿ ಕಡಿಯಾಕ ಬರ್ತಾಳ ಕಾಡಿ. ಗರಗಸದ ಅಂಚಿರುತ್ತೆ, ಅದಕ್ಕೆ ಹಿಡಿದ್ರೆ ಚುಚ್ಚುತ್ತಲ್ವಾ? ಎಷ್ಟು ಚಂದ ಮಾಡಿದಾರೆ ನೋಡಿ, ಇದಲ್ವಾ ಆನಂದ? ಹೀಗೆ ಹೋದರ್ಶ ಸೋಮರ್ಕಿಗೆ ಎರಡು ಹೇಳ್ತೀನಿ. ಗರಗರನೆ ತಿರುಗುವುದು ಚಕ್ರ ತಾನಲ್ಲ, ಗರಿಗಳೆರಡುಂಟು ಹಾರುವ ಹಕ್ಕಿಯಲ್ಲ, ಕಣ್ಣೆರಡು ಇದಕೊಂಡು ಖಾಲಿ ಇಲ್ಲವಲ್ಲ, ಈ ಬೆಡಗ ಹೇಳಿದರೆ ನಿನಗೆ ಸವಿದೆಲ್ಲ, ನೀನು ಹೇಳಿರ ಬೆಡಗು. ಆ ಈ ಉತ್ತರ ಬಂದ್ಬಿಡ್ತಲ್ಲ, ಹೇಳಿದ್ರು ಬೀಸು ಕಲ್ಲು, ಹೋದರ್ಶ ಹೇಳಿರ್ಲಿಲ್ಲ. ನೋಡಿ, ಒಂದು ವರ್ಷ ಮಥನ ಚಿಂತನ ಆದ್ರೆ ವಾದೇ ವಾದೇ ಜಾಯತೆ ತತ್ವಬೋಧ ಅಂದ್ರೆ ಇದಕ್ಕೆ ಹೇಳೋದು, ಇನ್ನೊಂದು ಅದು ಕೇಳಕ್ಕಾಗಲ್ಲ. ಗರಗರನೆ ತಿರುಗುವುದು ಚಕ್ರ ತಾನಲ್ಲ, ಗರಿಗಳೆರಡುಂಟು ಹಾರುವ ಹಕ್ಕಿಯಲ್ಲ, ಕಣ್ಣೆರಡು ಇದಕುಂಟು ಖಾಲಿ ಇಲ್ಲವಲ್ಲ, ಈ ಬೆಡಗ ಹೇಳಿದರೆ ನಿನಗೆ ಸವಿದೆಲ್ಲ, ನೀನು ಹೇಳಿದ ಬೆಡಗು ಬೀಸು ಕಲ್ಲಣ್ಣ, ನಾನೊಂದು ಬೆಡಗ ಪೇಳುವೆನು ಕೇಳಣ್ಣ. ಒಂದು ಅಂಕಣದ ಗಲಾಹರವ ತೋಡಿ ಬೆಂದವನ ಹಿಡಿ ತಂದು ಅದರೊಳಗೆ ಕೂಡಿ, ಚಂದದ ನಾರಿಯರ ಕೈಯೆರಡು ಜೋಡಿ, ಒಂದಾಕಿ ಮೆಟ್ಟಿದರೆ ನೂರಾಯ್ತು ನೋಡಿ, ನೀನು ಹೇಳಿದ ಬೆಡಗು ಶಾವ್ಯವಳ್ಳಣ್ಣ, ನಾನೊಂದ ಬೆಡಗ ಹೇಳುವೆನು ಕೇಳಣ್ಣ. ಎರಡಕ್ಕೂ ಉತ್ತರ ಬಂತು, ಗ್ರೇಟ್. ಅಂದ್ರೆ ಹೋಮ್ವರ್ಕ್ ಕೊಟ್ರೆ ವೇಸ್ಟ್ ಆಗಲ್ಲ ಅಂದು ಕುದುರಾಣಿದ್ರು. ಈ ವರ್ಷ ನನಗೆ ಅದನ್ನ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಆನಂದದ್ದೇ, ಅಲ್ಲಿಂದಲೇ ಶುರು ಮಾಡಿಕೊಂಡೆ ನಾನು. ಆನಂದ ನಾವು ಪಡೆಯುವುದು ಹೇಗೆ ಅಂತ ಡಿ ವಿ ಗುಂಡಪ್ಪನವರು ನೆಲ್ಲ ಪಟ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೇನು ಖರ್ಚು ಮಾಡಬೇಕಾಗಿದ್ದಿಲ್ಲ. ವಿಶೇಷ ಅಂದ್ರೆ
ಏನೂ ಖರ್ಚಿಲ್ಲದೆ ಮಹದಾನ

0: ಆನಂದದ ಅನುಭೂತಿಯನ್ನು ನಾವು ಮಾಡಬಹುದು. ಅದಕ್ಕೆ ವಿಶೇಷವಾಗಿ ಪದ್ಯದ ನೀವು KSRTC ಬಸ್ಸಲ್ಲಿ ಹಿಂದೆಲ್ಲ ಹಾಕ್ತಾ ಇದ್ರು, ಈಗೆಲ್ಲ ಸ್ವಲ್ಪ ಮೆಚೂರ್ಡ್ ಆಗಿದ್ದರಿಂದ ತೆಗೆದಾಕಿದ್ದಾರೆ, ಎಲ್ಲ ಮೆಚೂರ್ಡ್ ಆಗಿದ್ದಾರೆ, ಎಲ್ಲ ಅವೆಲ್ಲ ಬೇಡ ನಮಗೆ.
1: ಪರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿಯಲೋ ಮಂಕುತಿಮ್ಮ.
0: ಆನಂದಕ್ಕೆ ದಾರಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ.
1: ಪರದಿ ಹುದರೆಣಿಕೆಯಲ್ಲಿ ಬಂದಿ ಹುದ ಮರೆಯದಿರು,
0: ಸ್ವಾಮೀಜಿ ಹೇಳಿದ್ರಲ್ಲ ಅದನ್ನೇ ಅಪ್ಲೈ ಮಾಡ್ಕೋಬಹುದು.
1: ಪರದಿ ಹುದರೆಣಿಕೆಯಲ್ಲಿ ಬಂದಿ ಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕಿದು ದಾರಿಯಲೋ ಮಂಕುತಿಮ್ಮ.
0: ಹೆಲಿಕಾಪ್ಟರ್ತಿರ್ತಾರಪ್ಪ ನಮ್ಮ ಮನುಷ್ಯರುಗಳು. ನಮ್ಗೆ ನೆಟ್ಟ ಕಾರು ಇಲ್ಲ, ಯಾಕೆ ಕಂಪೇರ್ ಮಾಡೋಣ? ಕಾಲುಗಟ್ಟಿ ಕೊಟ್ಟಿದ್ದಾನಲ್ವಾ. ಏನೇ ಹೆಲಿಕಾಪ್ಟರ್ ಬಂದರೂ ಕೂಡ ಆ ನಿಲ್ದಾಣದಿಂದ ಕಾರಲ್ಲಿ ಬರಬೇಕು, ಕಾರಿಯಿಂದ ಇಳಿದು ಮನೆ ಒಳಗಡೆ ಕಾರಲ್ಲಿ ಹೋಗಕ್ಕಾಗಲ್ಲ, ಕಾಲೇ ಬೇಕು. ಇದನ್ನು ಕುತ್ಕೊಂಡ್ಬಿಟ್ರೆ ಸಂತೋಷ, ನಮ್ಮ ಭಗವಂತ ಕಾಲುಗಟ್ಟಿ ಕೊಟ್ಟಿದ್ದಾನಲ್ಲಪ್ಪ, ಅವ್ರಿಗೆ ಕಾಲುಗಟ್ಟಿ ಇದೆಯಾ? ನೆಟ್ಟಗೆ ಡೋರ್ ಕಾರಿನ ಬಾಗಿಲು ತೆಗೆದ್ರೆ ತೆಕ್ಕೊಳಕ್ಕೂ ಬರಲ್ಲ, ಅಲ್ಲಿ ಅಟೆಂಡರ್ ಸಿಗ್ಬೇಕು ತೆಗೆಯಕ್ಕೆ. ಅಷ್ಟು ಅಸಹಾಯಕರು ನಮ್ಮವರು. ಯಾಕೆ? ನಮ್ಮ ಕೆಲಸ ನಾವು ಮಾಡಲ್ಲ.
1: ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ.
0: ಕೇಡುಗಳು ಇರ್ತವೆ, ಒಳ್ಳೆಯದು ಇರ್ತವೆ ಜಗತ್ತಲ್ಲಿ. ಯಾವ ಕಾಲದಲ್ಲೂ ಒಳ್ಳೆಯದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೆಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀವಿ ಈ ಮತ್ತೊಂದು ಪದ್ಯದಲ್ಲಿ.
1: ರಾಮನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮನಿರ್ದಂದು ದುಶಾಸನನ ದೊರ್ವನ್, ಈ ಮಹಿವಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾದು ನೀ ಮಕುತಿಮ್ಮ.
0: ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ.
1: ರಾಮ ನಿರ್ದಂದು ರಾವಣನೊಬ್ಬ ನಿರ್ಧನಲ,
0: ಏಕಪತ್ನಿ ವ್ರತಸ್ಥನಾದ ರಾಮ ಇದ್ದಾಗಲೇ ಕಿಡ್ನ್ಯಾಪ್ ಮಾಡುವಂತ ರಾಕ್ಷಸ ಇದ್ನಲ್ಲ, ಅವನಿಗೊಂದು ನಿಯತ್ತಿತ್ತು. ಇವತ್ತಿನ ರಾವಣರಿದ್ದಾರಲ್ಲ, ರಾವಣನೂ ಮೀರಿದವರು ಅಂತ ರಾಕ್ಷಸಿಯ. ಅವನು ಸೀತೆ ಒಪ್ಪದೆ ನಾ ಮೈ ಮುಟ್ಟಲ್ಲ ಅಂತ ತೀರ್ಮಾನ ಮಾಡಿದ, ನಿಯತ್ತಿತ್ತು ಅವನಲ್ಲಿ. ಇವರು ಏನೇನೋ ಕಾಯ್ದೆ ಮಾಡ್ಕೊಂಡಿದ್ದಾರೆ.
1: ರಾಮನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮನಿರ್ದಂದು ದುಶಾಸನನ ದೊರ್ವನ್.
0: ಭೀಮ ಇದ್ದ ಕಾಲದಲ್ಲೇ ದುಶಾಸನ ಮಹಾಪ್ರಚಂಡ ಅವನು, ಅವನಿದ್ನಲ್ಲ.
1: ಈ ಮಹಿಯೊಳ್ ಅನ್ಯಾಯಕಾರಿ ಇಲ್ಲದುದೆಂದು,
0: ಈ ಭೂಮಿಯಲ್ಲಿ ಅನ್ಯಾಯ ಮಾಡದವ ಇರದ ಕಾಲ ಯಾವುದಿದೆ?
1: ಪ್ರತಿ ಯುಗದಲ್ಲೂ ಅನ್ಯಾಯಗಳಿದ್ರಲ್ವ, ಈಗ ಬರೀ ಅದೇ ಜಾಸ್ತಿ ಆಗಿದೆ ಅಷ್ಟೆ.
0: ಆದರೆ ಯೋಚನೆ ಮಾಡಬೇಡ, ಚಿಂತೆ ಮಾಡಬೇಡ. ಎರಡು ಕಣ್ಣುಗಳು ನಮ್ಗೆ ಕೊಟ್ಟಿದ್ದಾನೆ, ಕಿವಿಗಳನ್ನು ಕೊಟ್ಟಿದ್ದಾನೆ, ಎಷ್ಟು ಜಾಣ ಅವನು. ಕಣ್ಣುಗಳು ಎರಡು ಕೆಲಸ ಮಾಡ್ತವೆ, ಕೆಟ್ಟದ್ದನ್ನು ನೋಡುತ್ತೆ, ಒಳ್ಳೆಯದನ್ನು ನೋಡುತ್ತೆ. ಕಿವಿ ಕೆಟ್ಟದನ್ನು ಕೇಳುತ್ತೆ, ಒಳ್ಳೆಯದು, ಅದನ್ನ ತಡೆ ಹಿಡಿಯೋಕ್ಕಾಗಲ್ಲ ನಮಗೆ ಅಲ್ವಾ. ಆದರೆ ಎಲ್ಲವನ್ನು ನಾಲಿಗೆ, ನಾಲಿಗೆ ಎರಡು ಕೆಲಸ, ಎರಡೇ ಡಬ್ಬಲ್ಲಕ್ಕೆ, ತಿನ್ನೋದೊಂದು ಮಾತಾಡೋದೊಂದು. ಕೆಟ್ಟದೊಂದು ತಿನ್ನುತ್ತೆ, ಒಳ್ಳೆಯದು ತಿನ್ನುತ್ತೆ, ಕೆಟ್ಟದನ್ನು ಮಾತಾಡುತ್ತೆ, ಒಳ್ಳೆಯದನ್ನು ಮಾತಾಡುತ್ತೆ, ಡಬ್ಬಲ್ಲದು. ಎಲ್ಲದೂ ಕೂಡ ಏಜ್ ಆದಮೇಲೆ ಸ್ವಲ್ಪ ರಿವರ್ಸ್ ಆಗ್ತವೆ, ಕಣ್ಣು ಮಂಜು ಮಂಜಾಗತ್ತೆ, ಕಿವಿ ಸ್ವಲ್ಪ ಮಂದ ಆಗುತ್ತೆ. ಅದೆಲ್ಲ ನಮ್ಮ ಒಳ್ಳೇದಕ್ಕೆ. ನಾವು ಚಿಂತೆ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕಾದ ಅಗತ್ಯ ಇಲ್ಲ. ಈ ಹೊರಗಡೆ ನೋಡಿ ಮುಗಿದು ಹೋಗಿದೆಯಪ್ಪ, ಇಷ್ಟೇ, ಇನ್ನೂ ಕೆಟ್ಟದ್ದೇ ನೋಡ್ಬೇಕು. ಇನ್ ನಿಧಾನ ಒಳಗಡೆ ನೋಡ್ತಾವ ಅಪ್ಪ, ಕಣ್ಣನ್ನ ಸ್ವಲ್ಪ ಮಂಜು ಮಾಡ್ತೀನಿ, ಒಳಗಡೆ ನೋಡಕ್ ಶುರು ಮಾಡುವಂತ ಕಣ್ಣು ಮಂಜಾಗೋದು. ಎರಡೆರಡು ವರ್ಷಕ್ಕೆ ಡಾಕ್ಟರ್ ಹತ್ರ ಹೋದ್ರು ಕನ್ನಡಕ ಚೇಂಜ್ ಮಾಡ್ಕೊಂಡು. ಇನ್ ಕೆಲವ್ರು ಚಂದಕ್ಕೆ ಕನ್ನಡಕ ಹಾಕ್ತಾರೆ. ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅಪರೂಪಕ್ಕೆ ಕನ್ನಡಕ ಚೆನ್ನಾಗಿ ಕಾಣ್ತೀನಿ ಕನ್ನಡಕ ಹಾಕ್ತಿದ್ರು. ಮಲಗುವಾಗ್ಲೂ ಅದು ಹಾಕೊಳ್ಳದೆ, ಅದು ಯಾರು ನೋಡ್ತಾರೋ ಏನು ಕಷ್ಟ, ಅಲ್ಲಿಯೂ ಚಂದ ಕಾಣ್ಬೇಕಂತ ಅವರಿಗೆ ನಿದ್ದೆ ಮಾಡಿರ್ತಾರೆ ಪುಣ್ಯ. ಆ ಚಂದದ ಆ ಪ್ರಭಾವ ಎಷ್ಟಿದೆ ನೋಡ್ರಿ ಮನುಷ್ಯನಿಗೆ. ಹಾಗಾಗಿ ಈ ಮಹಿಯೊಳ್ ಅನ್ಯಾಯಕಾರ ಇಲ್ಲದುದೆಂದು, ಎಲ್ಲ ಭೀಮನಿದ್ದಂದು ದುಶಾಸನ ದೊರ್ವಂ, ಈ ಮಹಿಯೊಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗುನಿ. ಇಷ್ಟೆಲ್ಲ ಭಗವಂತ ಕೊಟ್ಟ, ಇಲ್ಲೇ ಇದೆ ನಮಗೆ ಮೆಡಿಸಿನ್. ಒಳ್ಳೇದು ನೋಡ್ತೀವಿ, ಕೆಟ್ಟದ್ದು ನೋಡ್ತೀವಿ, ಒಳ್ಳೇದು ಕೇಳ್ತೀವಿ, ಕೆಟ್ಟದ್ದು ಕೇಳ್ತೀವಿ. ಅದೆಲ್ಲ ನಮ್ಗೆ ವಾರ್ನಿಂಗ್. ಅದು ಕಾಗದ ಬಂದಿದೆ ಅಂತ ಪುರಂದರಸ್ ಹೇಳ್ತಾರಲ್ಲ ಅಲ್ವಾ, ಕಾಗದ ಬಂದಿದೆ ಹೆಣ್ಣಿನ ಸಂಘ ಮಾಡಬೇಡಿ ಎಂಬ ಕಾಗದ ಬಂದಿದೆ, ನಿಯಮ ನಿಷ್ಠೆಯಲ್ಲಿರಿಯಪ್ಪ ಅಂತ ಕಾಗದ ಬಂದಿದೆ,

ಪುರಂದರ ಬೆಟ್ಟಲನ್ನ ನೆನೆದಿ ಅಂತ ಕಾಗದ ಬಂದಿದೆ, ಈಗಲಾರು ಕಾಗದ ತೆರ ಶುರು ಮಾಡಪ್ಪ ಓದಕ್ಕೆ. ಮೊಬೈಲ್ ಮೆಸೇಜ್ ನೋಡಿ ಮುಗಿಯುವುದಿಲ್ಲಪ್ಪ, ಇನ್ನೇನು ಈ ಕಾಗದ ತೆಗಿತಾರೆ. ಆದರೆ ಭಗವಂತ ಒಳಗಡೆ ಇಷ್ಟೆಲ್ಲ ಕೊಟ್ಟು ಒಂದು ವಿವೇಕ ಕೊಟ್ಟ, ವಿವೇಕ ಕೊಟ್ಟ. ಆ ವಿವೇಕ ಫಿಲ್ಟರ್ ಮಾಡುತ್ತೆ ವಿವೇಕ ಇದ್ರೆ. ಅದಕ್ಕೆ ಅಲ್ವಾ ಸ್ವಾಮಿ ವಿವೇಕಾನಂದರು, ನರೇಂದ್ರ ಹ್ಯಾಸ್ ಬಿಕಮ್ ವಿವೇಕಾನಂದ. ಮ್ಯಾಕ್ಸಿಮಮ್ ಆನಂದವನ್ನು ವಿವೇಕದ ಮೂಲಕವೇ ಪಡೆದವರು. ಕೈಯಲ್ಲಿ ಕಾಸಿಲ್ಲ, ಜೇಬೇ ಇಲ್ಲ ಪುಣ್ಯಾತ್ಮರಿಗೆ. ಇಡೀ ಅಮೇರಿಕಾದೆಲ್ಲ ತಿರುಗಿ ಹೇಗೆ ನಮ್ಮ ಇಂಡಿಯನಿಸಮ್ನ, ಭಾರತೀಯತೆಯನ್ನ ಎಲ್ಲ ಕಡೆ ಹರಡಿರೋದಲ್ಲ, ಕೈಯಲ್ಲಿ ಪೈಸೆ ಇರಲಿಲ್ಲ ಅವರಿಗೆ. ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ವಿವೇಕ ಆನಂದ. ಅದು ಕೊಟ್ಟಷ್ಟು ಆನಂದ ಇನ್ಯಾವುದು ಕೊಡಲ್ಲ. ಆ ವಿವೇಕವನ್ನ ಬೆಳೆಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು. ವಿವೇಕ ಹೇಳುತ್ತೆ, ಒಳ್ಳೇದು ನೋಡಪ್ಪ ಕೆಟ್ಟದ್ ಬೇಡ ಬಿಟ್ಟ. ಕಿವಿಯಲ್ಲಿ 70 ವರ್ಷ 80 ವರ್ಷ ಆದ್ರೆ, 70 ವರ್ಷ ಈಗ ಅದು ಕೇಳ್ತಾ ಇದೆ ಸ್ವಲ್ಪ, 70 ವರ್ಷ 80 ವರ್ಷ ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ. ಅವ್ನು ಯಾವಾಗ ಸ್ಟೇ ಆರ್ಡರ್ ಕೊಡ್ತಾನೋ ನಾನು ತುಂಬಾ ಹ್ಯಾಪಿಲಿ ಐ ವೆಲ್ಕಮ್ ಇಟ್. ಯಾಕಂತೆ ಗೊತ್ತಾ ಮಂದಾಗೋದು, ನಮ್ಮ ಕೈಯಲ್ಲಿ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ ವಯಸ್ಸಾದ್ಮೇಲೆ. ಈ ನಮ್ಮ ಸೊಸೆಯಂದ್ರು ಮಕ್ಕಳು ಅಜ್ಜ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ತಿಂತಾ ಇದೆ, ಇದು ಒಂದು ಕೆಲಸ ಮಾಡಲ್ಲ ನೋಡಿ ಅಂತ ಆ ಬಾಯಿ ಬಂದಾಗ ಬೈತಾ ಇರ್ತಾರೆ. ಆ ಬೈಗಳ ಒಂದೂ ನಿನಗೆ ಕೇಳೋದು ಬೇಡಪ್ಪ ಅಂತ ಕಿವಿನ ಮಂದ ಮಾಡಿರೋದು. ಅದೆಲ್ಲ ಒಳ್ಳೆಯದಕ್ಕಲ್ವಾ? ಹಾಗಾಗಿ ಒಳ್ಳೆಯದ ಕಡೆಗೆ ಗಮನ ಹರಿಸ್ತಾ ಹೋಗಪ್ಪ, ಕೆಟ್ಟದ್ದನ್ನು ನೋಡಬೇಡ. ಇದು ಆನಂದದ ಮೂಲ ಸ್ರೋತ. ಈ ಮಹಿಳ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗುನಿ ಉದಾಹರಣೆ ಕೊಡ್ತಾರೆ. ಡಿ ವಿ ಜಿದು 4 ಸಾಲಲ್ಲಿ ಏನು ತುಂಬುತ್ತಾರೆ ಜ್ಞಾನವನ್ನು ಅಂದರೆ, ಮೊದಲೆರಡು ಸುಮ್ಮನೆ ಹೀಗೆ ಅಪಾತವಾಗಿ ಹೇಳ್ತಾರೆ ಮೇಲ್ಮಟ್ಟಕ್ಕೆ, ಆಮೇಲೆ ಡೆಫಿನೆಟ್ಟಾಗಿ ಹೇಳ್ತಾ ಹೋಗ್ತಾರೆ, ಆಮೇಲೆ ಕೊನೆಗೊಂದು ಉದಾಹರಣೆ ಕೊಡ್ತಾರೆ. ಈ 4 ಸಾಲಲ್ಲಿ ನಾವು ಅಧ್ಯಯನ ಮಾಡಿಬಿಟ್ರೆ ಕಂಪ್ಲೀಟ್ ಅದೇನು ತತ್ವ ಅಂತ ಗೊತ್ತಾಗೋಗುತ್ತೆ. ರಾಮ ಭಟನಾಗುನಿ ಹನುಮಂತ ಏನೆಲ್ಲ ನೋಡಿದ್ದ ಅವನು, ಯಾರು ಹಂಗೂ ಆಗಲಿಲ್ಲ. ಕುಂಭಕರ್ಣ ನೋಡ್ದ, ಅವನಾಗ ನಾನಾಗಿದ್ರೆ 6 ತಿಂಗಳು ಗಮ್ಮತ್ತ ನಿದ್ದೆ ಮಾಡ್ಬೋದು, ಆಗಲಿಲ್ಲ ಅವನಿಗೆ. ರಾವಣ ಎಂಥ ಶ್ರೀಮಂತ, ಅವನು ಎಂಥ ಎತ್ತರದಲ್ಲಿ ಕೂತ್ಕೊಂಡಿದ್ದ, ರಾವಣ ಆಕರ್ಷಿತನಾಗಲಿಲ್ಲ ಅವನ ಕಡೆಯಿಂದ. ಸುಗ್ರೀವ ಆಗಲಿಲ್ಲ, ವಾಲಿ ಆಗಲಿಲ್ಲ, ಯಾರ್ಯಾರೂ ಆಗಲಿಲ್ಲ. ರಾಮನನ್ನು ನೋಡ್ಕೊಂಡ, ರಾಮ ದಾಸನಾಗಿ ನಿಂತ, ರಾಮನಿಂದ ಏನನ್ನೂ ನಿರೀಕ್ಷಿಸದೆ ರಾಮನನ್ನೇ ತುಂಬಿಕೊಂಡನಲ್ಲ, ಅದು ಆನಂದದ ಪರಾಕಾಷ್ಠೆ ಅಲ್ವಾ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಹನುಮಂತನ ಉಪದೇಶ ಅಂತೆ, ನಮಗೆ ಹೇಗೆ ನಾವು ಭಕ್ತಿ ಮಾಡಬೇಕು, ಹೇಗೆ ಭಗವಂತನ ನಾಮಸ್ಮರಣೆಯನ್ನು ತುಂಬಿಕೊಳ್ಳಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಉದಾಹರಣೆ ಮೂಲಕ ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋದು, ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ, ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದೇ ಹನುಮಂತನುಪದೇಶ ಮಂಕುತಿಮ್ಮ. ನಮ್ಗೆ ತುಂಬಾ ಕಷ್ಟ ಆದಾಗ ಭಗವಂತ ಒಬ್ಬ ಇದನ್ನ ಬ್ಯಾಂಕ್ ಡಿಪಾಸಿಟ್ ಇದ್ದಂಗ, ಬ್ಯಾಂಕ್ ಡಿಪಾಸಿಟ್ ಇದೆ ನನ್ನ ಕೈಗೆ ಇದೆ ಅಲ್ವಾ, ಭಗವಂತನ ನಾಮಸ್ಮರಣೆ ಅಂದ್ರೆ ಬ್ಯಾಂಕ್ ಡಿಪಾಸಿಟ್. ನಾವು ಏನು ಮಾಡಿದ್ರೂ ಸರಿಯಾಗಿದ್ದೇವೆ ಅಂತ ಆದ್ರೆ ಭಗವಂತ ಒಬ್ಬ ಕಾಯ್ತಾನಲ್ವಾ, ಅವನ ಮೇಲೆ ಭಾರ ಹಾಕಿ ನೀ ಮಾಡು ಕೆಲಸ ಮಾಡಪ್ಪ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಪರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಎಷ್ಟು ಚಂದ ಇದೆ ನೋಡಿ, ಮಾಡು ಕೆಲಸ ಮಾಡು. ಎಲ್ಲ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಇಲ್ಲೇ ಇದೆ. ಕಗ್ಗ ಮಾಡಿದ್ಮೇಲೆ ಪ್ರಶ್ನೆ ಯಾರು ಕೇಳಲ್ಲ. ಪ್ರಶ್ನೆ ಯಾವಾಗ ಬರಲ್ಲ ಅಂದ್ರೆ, ಪೂರ್ತಿ ಅರ್ಥ ಆದ್ರೂ ಪ್ರಶ್ನೆ ಬರಲ್ಲ, ಏನೂ ಅರ್ಥ ಆಗ್ತಿದ್ರು ಪ್ರಶ್ನೆ ಇರಲ್ಲ. ಎರಡು ಪಾಸಿಬಿಲಿಟೀಸ್ ಇರುತ್ತೆ. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು, ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ, ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದೇ ಹನುಮಂತನುಪದೇಶ ಮಂಕುತಿಮ್ಮ. ಹನುಮಂತನ ಪಾತ್ರಕ್ಕೊಂದೇ ಪದ್ಯ ಕೊಟ್ಟಿದ್ದಾರೆ ಡಿ ವಿ ಜಿ, ಅದೊಂದೇ ಸಾಕು ನಮಗೆ ರಾಮಾಯಣ ಏನು ಹೇಳುತ್ತೆ ಅನ್ನೋದಕ್ಕೆ. ಘನತತ್ವ ಅಂದ್ರೆ ರಾಮನಾಮ, ರಾಮನಾಮನ ಸಂಪೂರ್ಣವಾಗಿ ಅಡಿಯಿಂದ ಮುಡಿವರೆಗೆ ತುಂಬಿಕೊಂಡಿದ್ದಾವ. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು, ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ರಾಮನಾಮ ಬಿಟ್ಟರೆ ಮತ್ತವನಲ್ಲಿ ಏನೂ ಇಲ್ಲ, ಎಲ್ಲವೂ ರಾಮನಾಮಕ್ಕೆ ಸಮರ್ಪಣ. ಕೆಲಸ ಮಾಡುವುದು ಅಂದ್ರೆ ಹಾಗೆ, ಇದು ಭಗವಂತನ ತೃಪ್ತಿಗಾಗಿ ನಾನು ಮಾಡುವ ಕೆಲಸ ಅಂತ ಆಸೆ ಇಟ್ಕೊಂಡು ಮಾಡಿದರೆ ನಮಗೆ ಕೆಲಸ ತೃಪ್ತಿ ಕೊಡಲ್ಲ. ಹೆಸರಿಗಾಗಿ ಮಾಡಬೇಕು ಅಂದರೆ ತೃಪ್ತಿ ಕೊಡಲ್ಲ.

ಸೇವೆ ಅಂತ ತಿಳ್ಕೊಳ್ಳೋದಂದ್ರೆ ಭಗವಂತನಿಗೆ ಸಮರ್ಪಣಾ ಭಾವ ಇದು, ಅವನಿಗೆ ಅರ್ಪಿತ. ಹನುಮಂತ ನಮ್ಗೆ ಉಪದೇಶ ಮಾಡ್ತಾನೆ, ರಾಮಾಯಣ ಓದಿದ್ರೆ ಇದನ್ನು ಸ್ವಲ್ಪ ಮಟ್ಟಿಗಾರ ನಾವು ಅಪ್ಲೈ ಮಾಡ್ಕೋಬೇಕು. ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯ ಇನ್ನೊಂದನೆಲ್ಲವ ನೀಡು ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನೇ ಮರೆಯುವುದೇ. ಆ ರಾಮನಾಮದ ಅನುಸಂಧಾನದಲ್ಲಿ ಜೀವದ ಭಾರವನ್ನೇ ಮರೆತಿದ್ದ ಹನುಮಂತ. ಹೀಗೆ ನಿನ್ ಕೆಲಸ ಮಾಡ್ತಾ ಮಾಡ್ತಾ ಕಾಮ್ ಕರ್ತೇ ರಹೋ ನಾಮ್ ಜಪ್ತೇ ರಹೋ, ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಅದು ಖುಷಿ ಕೊಡುವಷ್ಟು ಇನ್ಯಾವುದು ಕೊಡಲ್ಲ. ಅದರಿಂದ ಈ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ನಮ್ಮ ಗಮನವನ್ನ ಒಳ್ಳೇದ್ರ ಕಡೆಗೆ ಹರಿಸಿಬಿಟ್ರೆ ನಮಗೆ ಸಂತೋಷ ಆಗ್ತಾ ಹೋಗುತ್ತೆ, ಕೆಟ್ಟದ ಕಡೆಗೆ ಹರಿಸಿದ್ರೆ ದುಃಖ ಅಲ್ಲಿಂದ ಬಂದ್ಬಿಡುತ್ತೆ ಅಷ್ಟೇ. ರಾಮ ಅಯೋಧ್ಯೆಗೆ ಬಂದ ಮೇಲೆ ಎಲ್ಲ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಊಟ ಹಾಕ್ಸಿ ಕಾಣಿಕೆ ನೆನಪಿನ ಕಾಣಿಕೆ ಕೊಟ್ಟಿದ್ನಂತೆ. ಅವಾಗಲೇ ಶುರುವಾಗಿ ನೆನಪಿನ ಕಾಣಿಕೆ ಕೊಡೋದು, ನೆನಪಿನ ಕಾಣಿಕೆ ಕೊಟ್ಟನಂತೆ. ಎಲ್ಲ ಖುಷಿ ಪಟ್ಟು ಪಾಪ ಇವನು ಹನುಮಂತ ಇಲ್ಲೋ ಮೂಲೆಯಲ್ಲಿ ಕುತ್ಕೊಂಡಿದ್ದ, ಅವನಿಗೆ ಕರೆದುಕೊಡ್ಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ. ಎಲ್ಲ ಕೊಟ್ಟು ಕಳಿಸಿದ್ಮೇಲೆ ರಾಮನಿಗೆ ಅನಿಸ್ತಂತೆ, ಈ ಪುಣ್ಯಾತ್ಮನ ಮಾತಾಡ್ತಿಲ್ವಲ್ಲ ನಾನು, ಅವನಿಗೇನು ಕೊಡಲೇ ಇಲ್ವಲ್ಲ ಅಂತ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಹೋಗಿ ಅವನು ಹನುಮಂತನ ಹತ್ರ ಹೋದನಂತೆ. ರಾಮ ಯಾರೋ ನೀನು ಅಂತ ಕೇಳಿದ್ನಂತೆ. ನಾವೇ ಏನಾದರೂ ಆ ಪೊಸಿಷನಲ್ಲಿ ಇದ್ದಿದ್ರೆ, ಅಧಿಕಾರ ಬಂತು ಅಂತ ಇವನ್ ನೋಡಿ ಹೇಗೆ ಅಂತ ದಿಮಾಕು, ಆ ನಾವ್ ಏನೆಲ್ಲ ಯೋಚನೆ ಮಾಡ್ತಿದ್ದೀವಲ್ವಾ, ಯಾರೋ ನೀವ್ ಕೇಳ್ಬೇಕಾರೆ ಏನ್ ರಾಜ್ಯ ಸಿಕ್ಕಿದೆ ಸಿಕ್ಕಿದ್ದು ನಾನು ಮಾಡಿದ ಉಪಕಾರ ಎಲ್ಲ ಮರ್ತ್ಬಿಟ್ನಲ್ಲ ಇವನು, ನಾವ್ ಏನೆಲ್ಲ ಮಾತಾಡ್ತಿದ್ದೀವಲ್ವಾ, ನಮಗೂ ಅವನಿಗೂ ವ್ಯತ್ಯಾಸ ಇದೆ. ಅವನ್ ಸುಮ್ಮನೆ ನಕ್ಕಂತೆ, ಸುಮ್ಮನೆ ನಕ್ಕ ನಕ್ಬಿಟ್ಟು ಕೇಳಿದ್ನಂತೆ, ರಾಮ ಯಾರಿಗೆ ಕೇಳ್ತಾ ಇದೀಯ, ಇದನ್ನ ಯಾರಿಗೆ ಕೇಳ್ತಾ ಇದೀಯಾ, ನನ್ನ ದೇಹಕ್ಕೆ ಯಾರು ಅಂತ ಕೇಳಿದರೆ ನಾನು ನಿನ್ನ ದಾಸ, ಅಂದ ಸರ್ವೆಂಟ್ ಆಫ್ ಯು. ಜೀವಕ್ಕೆ ಯಾರು ಅಂತ ಕೇಳಿದರೆ ನಾನು ನಿನ್ನ ಅಂಶ. ಆತ್ಮಕ್ಕೆ ನೀನು ಯಾರು ಅಂತ ಕೇಳಿದರೆ ನಾನೇ ನೀನು ನೀನೇ ನಾನು. ಏನು ಉತ್ತರ ಇದೆ ನೋಡಿ ಇಲ್ಲಿ, ಆ ಭಾವ ಇದೆಯಲ್ಲ ತಾದಾತ್ಮ್ಯ ಭಾವ, ಅದ್ಭುತ ಅದು. ಆಗ ರಾಮ ಹೇಳಿದ್ನಂತೆ, ನೀನೇ ನಾನು ನಾನೇ ನೀನು ಅಂತ ಆದ್ಮೇಲೆ ಅವನ ಕೊಡಬೇಕು ಅಂತ ಹೇಳಿದ ನಿರೀಕ್ಷೆ ಇದೆಯಾ ಅವನ ಹತ್ರ? ಎಂತ ಪಂಡಿತ ಅವನು, ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ, ಎಂತ ಶಕ್ತಿ ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ, ಜಾಂಬು ಅಂತ ಬರಬೇಕಾಗಿತ್ತು ನಿನಗೆ ಇಷ್ಟು ಶಕ್ತಿ ಇದೆ ಅಂತ ಹೇಳ್ಬೇಕಾದ್ರೆ ಆ ಶಕ್ತಿ ಇದ್ದದೆಲ್ಲ ಮರೆತೇ ಬಿಟ್ಟಿದ್ದಾನೆ. ನಮ್ಮಲ್ಲಿರುವ ಜ್ಞಾನ ಅದು ಮರೆತು ಬಿಡಬೇಕು. ನನ್ನ ಜ್ಞಾನ ಇದೆ ಅಂತ ತಿಳ್ಕೊಂಡ್ರು ಅಹಂಭಾವ ಬರುತ್ತೆ. ಏನೋ ಕೊನೆವರೆಗೂ ಕಲಿದಿರುತ್ತಲ್ವಾ, ಕೊನೆವರೆಗೂ. ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ವಿದ್ಯೆಯ ಪೂರ್ಣತೆಯನ್ನು ಹೇಳ್ತಾರೆ. ಗುರುಗಳಿಂದ ಕಲಿಯುವ ವಿದ್ಯೆ ಕಾಲು ಭಾಗ ಮಾತ್ರ ಅವನ ಜೀವನದಲ್ಲಿ. ಇನ್ನು ಕಾಲು ಭಾಗ ವಿದ್ಯೆ ಶಿಷ್ಯನ ತನ್ನ ಮೇಧಾಶಕ್ತಿಯಿಂದ ಪಡಿತಾನೆ, ಸ್ವಂತ ಶಕ್ತಿಯಿಂದ ಪಡಿತಾನೆ. ಇನ್ನು ಕಾಲು ಭಾಗ ವಿದ್ಯೆಯನ್ನು ಥ್ರೂ ಡಿಸ್ಕಷನ್ಸ್, ಡಿಸ್ಕಷನ್ ಮಾಡೋದ್ರ ಮೂಲಕ ಪಡಿತಾನೆ. ಇನ್ನು ಕಾಲು ಭಾಗ ವಿದ್ಯೆ ಕಲಿತೇ ಇರಲ್ಲ, ಕೊನೆವರೆಗೂ ಕಲಿತಾ ಇರ್ತಾನೆ. ಕೊನೆ ಸಾಯು ಮೊಮೆಂಟಲ್ಲೂ ಕಲಿತಾ ಇರ್ತೀವಿ ನಾವು. ಹಾಸನದಲ್ಲಿ ಒಬ್ರು ಡಾಕ್ಟ್ರು ಹೇಳಿದ ಕತೆ ಇದು, ಒಬ್ಬ ಮುದುಕನಿಗೆ 3 ಎಕರೆ ತೋಟ ಆಯ್ತಂತೆ, 3 ಜನ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೋತಿದ್ರು ಮಕ್ಕಳೆಲ್ಲ ಸೇರಿಕೊಂಡು. ಮುದುಕನಿಗೆ ತುಂಬ ಸೀರಿಯಸ್ ಆಗಿ ಕಾಯಿಲೆ ಶುರುವಾಯಿತು, ಆಸ್ಪತ್ರೆ ಸೇರಿಸಿದ್ರಂತೆ. ನಡೆದ ಕತೆ ಇದು, ಆಸ್ಪತ್ರೆ ಸೇರಿಸಿದ್ರಂತೆ. ಆ ಡಾಕ್ಟ್ರು ಟೆಸ್ಟ್ ಮಾಡಿ ಇನ್ನೊಂದು 15 ದಿವಸ ಇರ್ತೀಯಪ್ಪ ನೀನು ಅಂತ ಹೇಳಿಬಿಟ್ರು ಪಾಪ. ತಲೆ ಬಿಸಿ ಆಯ್ತವ ಮುದುಕನಿಗೆ, ಹೆಣ್ಮಕ್ಳನ್ನೆಲ್ಲ ಕರೆದ್ಬಿಟ್ಟು 1 ಎಕರೆ ಹಂಚ್ಬಿಟ್ನಂತೆ. 15 ದಿವಸದಲ್ಲೇ ಹೋಗ್ಬೇಕಲ್ಲ, ರಿವರ್ಸ್ ಆಗೋಯ್ತು, ಇನ್ನೂ ಗಟ್ಟಿಯಾದ ಮನುಷ್ಯ, ಬರೆದುಕೊಟ್ಟ ಆಗಿದೆ. ಮನೆಗೆ ಹೋದ್ನಂತೆ, ಮನೇಲಿ ದೋಷ ನೀನ್ ನೋಡ್ಕೊಳಕ್ಕ, ನೀನ್ ನೋಡ್ಕೊಳಕ್ಕ ಆಯ್ತಲ್ಲ ಪಾಲು, ಏನ್ ಚೇಂಜ್ ಆಯ್ತು ನೋಡಿ ಮನ್ಸು. ಮೊದಲೆಲ್ಲ ಪಾಪ ಒಗ್ಗಟ್ಟೆ ನೋಡ್ತಿದ್ರು, ಈ ಹಣ ಆಸ್ತಿ ಇದೆಯಲ್ಲ ಅದು ನಿಜವಾಗಿ ನಮ್ಮನ್ನು ಹಾಳು ಮಾಡಿದಷ್ಟು ಇನ್ಯಾವುದು ಮಾಡಲ್ಲ, ಚೇಂಜ್ ಆಯ್ತು. ಕೊನೆಗೆಲ್ಲ ತೀರ್ಮಾನ ಮಾಡಿದ್ರಂತೆ, 4 ತಿಂಗಳು ನಾವು ನೋಡ್ಕೊಳ್ಳೋಣ, 4 ತಿಂಗಳು 12 4 ತಿಂಗಳು ಅಂತ ಕೊನೆಗೆ ಒಬ್ಳು ಹೇಳಿದ್ಲಂತೆ, ನಾನು ಡಿಸೆಂಬರ್ನ ನೋಡ್ಕೋತೀನಿ ಅಂತ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಯಾರ ಹತ್ರ ಫ್ರೆಂಡ್ ಹತ್ರ ಹೇಳ್ತಿದ್ಲಂತೆ, ಏ ಫೆಬ್ರವರಿಲಿ 28 ದಿನ ಇದೆ. ಎಲ್ಲಿವರೆಗೆ ಕ್ಯಾಲ್ಕುಲೇಷನ್ ನೋಡಿ, ಸರಿ ಆಯ್ತು. ಕೊನೆಗೆ ಡಾಕ್ಟರ್ ಹತ್ರ ಬಂದ್ರಂತೆ ಮುದುಕ, ನೀನು ಹೋಗಿ ನೀನು ನೋಡ್ಕೊ ಅವ್ರ ಮನೆಯಿಂದ 3 ತಿಂಗಳು ಆದ್ಮೇಲೆ ಇಷ್ಟನೇ ಇಲ್ಲ ಪಾಪ ಅವರಿಗೆ, ಒಂದ್ ದಿವಸ ಇದು ರಗಳೆ ಬೇಡ ಮುದುಕಂದು ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಬಾವಂದ್ರು ಅಕ್ಕಂದ್ರೆಲ್ಲ ಸೇರ್ಕೊಂಡು ಈ ವೃದ್ಧನ್ನ ತಗೊಂಡೋಗಿ

ವೃದ್ಧಾಶ್ರಮಕ್ಕೆ ಸೇರಿಸೋಣ ಅಂತ ಮಾತಾಡ್ತಿದ್ರಂತೆ. ಅಪ್ಪ ಸಿಟ್ಟುವಂಥದ್ದೇವ್ ರೀ, ಸೀದಾ ಡಾಕ್ಟರ್ ಹತ್ರ ಬಂದ್ರಂತೆ. ಡಾಕ್ಟ್ರೆ, 15 ದಿವಸಕ್ಕೆ ಸಾಯ್ತೀನಿ ಅಂದ್ರೆ ಯಾಕೆ ಬದುಕಿಸಿ? ಯಾಕ್ರಿ, ಏನಾಯ್ತು ರೀ? ನಾನು ಸಾಯ್ಸಕ್ಕಾಗತ್ತಾ ಅಂದ್ರಂತ ಅವ್ರ ಪಾಪ. ನೋಡಿ, ನಮ್ಮ ಮನೆ ಕತೆ ಹೀಗಾಗಿದೆ. ಓ, ಅದ ಸಮಸ್ಯೆ, ಒಂದು ಕೆಲಸ ಮಾಡಿ ಅಂತ ಒಂದು ಗುಟ್ಟು ಹೇಳಿದ್ರಂತೆ. ಅವ್ನು ನಗ್ತ ನಗ್ತ ಬಂದ ಮನೆಯಲ್ಲಿ. ಮನೆಗೆ ಬಂದು ಎಲ್ಲ ಟ್ರಂಕ್ ಓಪನ್ ಮಾಡಿ 5 ಲಕ್ಷ ಎಲ್ಲಿಂದ ತಗೊಂಬಂದಿದ್ದ? 5 ಲಕ್ಷ ಎಲ್ಲ ಎದುರುಗಡೆ 8 ಟ್ರಂಕ್ ಒಳಗೆ ಎಲ್ಲ ಬಂದ್ರಪ್ಪ ಪುಣ್ಯಾತಿ ಅವರು. ಅಪ್ಪಜಿ ಅಪ್ಪಜಿ, ಇದೆಲ್ಲಿತ್ತು ಇದೆಲ್ಲಿತ್ತು ಇದೆಲ್ಲಿತ್ತು ಇದೆಲ್ಲಿತ್ತು ಟ್ರಂಕಲ್ಲಿ ಇತ್ತು ಕಣೆ, ಹಾಗೆ ಹಿಂಗೆ. ಮತ್ತೆ ನಾನು ಕೊಡ್ಲಿಲ್ಲ, ಕೊನೆ ಕಾಲ ಬೇಕಲ್ಲ. ಮತ್ತೇನು ಮಾಡ್ತೀರಿ ಅದನ್ನ? 5 ಲಕ್ಷ ಇದೆಯಲ್ಲ, 1 ಲಕ್ಷ ನಾನು ಸತ್ತೋದ್ಮೇಲೆ ನೀವು ತಗೊಳ್ಳಿ ಬರೀತೀನಿ ಅದರೊಳಗೆ. ಇನ್ನು 2 ಲಕ್ಷ ಕೊನೆಯವರೆಗೂ ನನ್ನನ್ನು ಯಾರು ನೋಡ್ಕೋತಾರೋ ಅವ್ರಿಗೇನು ಬರೆದಿರ್ತೀನಿ. ಆಗ ಶುರುವಾಯ್ತು, ನಮ್ಮ ಮನೆ ಬನ್ನಿ ಅಪ್ಪಾಜಿ, ನಮ್ಮ ಮನೆ ಬನ್ನಿ ಅಪ್ಪಾಜಿ, ನಮ್ಮ ಮನೆ ಬನ್ನಿ ಅಪ್ಪಾಜಿ, ನಮ್ಮ ಮನೆ ಬನ್ನಿ ಅಪ್ಪಾಜಿ. ಏನ್ ಚಂದ ಅಪ್ಪ ಕರೆದ್ರು, ಅಬ್ಬ ಖುಷಿ ಆಯ್ತು. ಬೀಗ ಹಾಕಿಟ್ಟ, 1 ವರ್ಷ ಆದ್ಮೇಲೆ ಮುದುಕ ಬಟ್ಟಕ್ಕಂದ. ಎಲ್ಲ ತಿಂಡಿ ಇದ್ದು ಎಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರು. ಗ್ರ್ಯಾಂಡ್ ಮಾಡಿ ಎಲ್ಲರ ಸಮಕ್ಷಮದಲ್ಲಿ ಕೊನೆಯವರೆಗೂ ಯಾರು ನೋಡ್ಕೊಂಡವ್ರು, 2 ಲಕ್ಷ ನಮ್ಗೆಲ್ಲ 1 ಲಕ್ಷ ಅಂತ ಹೇಳ್ಕೊಂಡು ಹಂಚ್ಕೊಡೋದು ಅಂತ ಎಲ್ಲರ ಸಮಕ್ಷಮದಲ್ಲಿ, ಪುರೋಹಿತರ ಸಮಕ್ಷಮದಲ್ಲಿ ಬೀಗ ತೆಗೆದ್ರು. ತೆಗೆದ್ರೆ ಅಲ್ಲಿ 1 ಪೈಸೆ ದುಡ್ಡಿಲ್ಲ, 1 ಚೀಟಿ ಬರೆದಿತ್ತಂತೆ. ಏನು ಬರೆದಿದ್ರು ಅದರೊಳಗೆ ಅಂದರೆ, ಜೀವಂತ ಇದ್ದಾಗಲೇ ಮಕ್ಕಳಿಗೆ ಆಸ್ತಿಯನ್ನು ಪಾಲು ಮಾಡಿಕೊಡುವ ಮಹಾಮೂರ್ಖ ಅಂತ ಬರೆದಿದ್ದಂತೆ. ಕೊನೆಯ ಕ್ಷಣಗಳು ಕಲಿತ ಅವನು. ಅದರಿಂದ ನಾವು ಕೊನೆ ಕ್ಷಣಗಳು ಕಲಿತಾ ಇರ್ತೀವಿ. ಕಲಿಕೆ ಮುಗಿಯಿತು ಅಂತಿಲ್ಲ,

ಕೇಳುವರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.

0: ಕಲಾಕುಮಾರ ಮಾತು ಅಂದ್ರೆ.
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/9/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿನಾಥ್ ಜಿ ಮಾನಸಿಕ ರೋಗ ತಜ್ಞರು ಬೆಳಿಗ್ಗೆ 10:00 ಮಧ್ಯಾಹ್ನ 12:00 ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
2: ನನ್ನ ಹೆಸರು ಖುಷಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ.

0: ಧನ್ಯವಾದಗಳು.
1: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಪ್ರದೇಶವನ್ನು ಭಾರತ ದೇಶದ ಒಕ್ಕೂಟಕ್ಕೆ ಸೇರಿಸಲು ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಭಾರತೀಯ ಸೇನಾ ಪಡೆಗೆ ಹೈದರಾಬಾದ್ಗೆ ತೆರಳಲು ಆದೇಶಿಸಿದರು. ಅದೇ ಆಪರೇಷನ್ ಪೋಲೋ. ಈ ಕುರಿತು ಮಾಹಿತಿಯನ್ನು ತಿಳಿಯುವುದಾದರೆ, ಆಪರೇಷನ್ ಪೋಲೋ ಎಂಬುದು 1948 ಸೆಪ್ಟೆಂಬರ್ 13 ಭಾರತೀಯ ಸೇನೆಯು ಹೈದರಾಬಾದ್ ರಾಜ್ಯಪ್ರಭುತ್ವದ ವಿರುದ್ಧ ನಡೆಸಿದ ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಇದನ್ನು ಪೋಲಿಷ್ ಆಕ್ಷನ್ ಎಂದು ಕರೆಯಲಾಗುತ್ತದೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ಸಂಸ್ಥಾನವನ್ನು ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಆಳುತ್ತಿದ್ದರು. ಅವರು ಭಾರತ ಅಥವಾ ಪಾಕಿಸ್ತಾನದೊಂದಿಗೆ ಸೇರದೆ ಸ್ವತಂತ್ರವಾಗಿರಲು ನಿರ್ಧರಿಸಿದರು. ಭಾರತ ಸರ್ಕಾರವು 1948 ಸೆಪ್ಟೆಂಬರ್ 13 ಈ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಿತು. ಮೇಜರ್ ಜನರಲ್ ಜಯಂತ್

ನಾಥ್ ಚೌಧರಿರವರ ನೇತೃತ್ವದಲ್ಲಿ ಈ ಸೈನ್ಯವು ಭಾರತ ಹೈದರಾಬಾದ್ ಪ್ರವೇಶಿಸಿತು. ಭಾರತೀಯ ಸೈನ್ಯವು ಹೈದರಾಬಾದ್ ಪ್ರವೇಶಿಸಿತು. ಈ ಕಾರ್ಯಾಚರಣೆಯು ಕೇವಲ 4 ದಿನಗಳಿಗಿಂತ ಕಡಿಮೆ ಕಾಲ ನಡೆಯಿತು. 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಪಡೆಗಳು ಶರಣಾದವು. ಫಲಿತಾಂಶ, ಹೈದರಾಬಾದ್ ರಾಜ್ಯವು ಅಧಿಕೃತವಾಗಿ ಭಾರತೀಯ ಒಕ್ಕೂಟದೊಂದಿಗೆ ವಿಲೀನಗೊಂಡಿತು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಜತೀಂದ್ರನಾಥ್ ದಾಸ್ ರವರ ಪುಣ್ಯಸ್ಮರಣೆ. ಭಾರತದ ಅತ್ಯಂತ ಕಿರಿಯ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದ ಜತೀಂದ್ರನಾಥ್ ದಾಸ್ 1904 ಅಕ್ಟೋಬರ್ 27ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಇವರು ಬಂಗಾಳದ ಕ್ರಾಂತಿಕಾರಿ ಗುಂಪು ಅನುಶೀಲನಾ ಸಮಿತಿಗೆ ಸೇರಿದರು ಮತ್ತು 1921ರಲ್ಲಿ ಗಾಂಧಿಯವರ ಅಸಹಕಾರ ಚಳುವಳಿಯಲ್ಲೂ ಭಾಗವಹಿಸಿದರು. ಕೋಲ್ಕತ್ತಾದ ವಿದ್ಯಾಸಾಗರ್ ಕಾಲೇಜಿನಲ್ಲಿ ಬಿಎ ಓದುತ್ತಿದ್ದಾಗ ಅವರ ರಾಜಕೀಯ ಚಟುವಟಿಕೆಗಳಿಂದಾಗಿ ಅವರನ್ನ ಬಂಧಿಸಲಾಯಿತು. ಮೈಮನ್ ಸಿಂಗ್ ಸಿಂಗ್ ಕೇಂದ್ರ ಜೈಲಿನಲ್ಲಿ ರಾಜಕೀಯ ಕೈದಿಗಳ ಮೇಲಿನ ದೌರ್ಜನ್ಯವನ್ನು ವಿರೋಧಿಸಿ ಇವರು ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. 21 ದಿನಗಳ ಉಪವಾಸದ ನಂತರ ಜೈಲು ಸೂಪರಿಂಟೆಂಡೆಂಟ್ ಕ್ಷಮೆಯಾಚಿಸಿದಾಗ ಜತೀನ್ ಉಪವಾಸವನ್ನು ಕೈಬಿಟ್ಟರು. ಅವರ ವ್ಯಾಪಕವಾದ ರಾಜಕೀಯ ಚಟುವಟಿಕೆಗಳು ಭಗತ್ ಸಿಂಗ್ ಮತ್ತು ಸತ್ಯೇಂದ್ರನಾಥ್ ಬೋಸ್ ರವರಂತಹ ಕ್ರಾಂತಿಕಾರಿಗಳೊಂದಿಗೆ ಸಂಪರ್ಕಕ್ಕೆ ಬಂದವು. ಸಚೀಂದ್ರನಾಥ್ ಸನ್ಯಾಲ್ ಜತೀಂದ್ರ ದಾಸ್ ಬಾಂಬ್ ತಯಾರಿಕೆಯನ್ನು ಕಲಿತಿದ್ದರು ಮತ್ತು ನಂತರ ಜತೀನ್ ಭಗತ್ ಸಿಂಗ್ ರವರೊಂದಿಗೆ ಕೆಲಸ ಮಾಡಿದರು. ಇವರ ಕ್ರಾಂತಿಕಾರಿ ಉದ್ದೇಶಗಳಿಗಾಗಿ ಬಾಂಬ್ಗಳನ್ನು ತಯಾರಿಸುತ್ತಿದ್ದರು. ಜೂನ್ 14, 1929ರಂದು ಮತ್ತೆ ಕ್ರಾಂತಿಕಾರಿ ಚಟುವಟಿಕೆಗಳಿಗಾಗಿ ಬಂಧಿಸಲಾಯಿತು ಮತ್ತು ಲಾಹೋರ್ ಜೈಲಿನಲ್ಲಿ ಬಂಧಿಸಲಾಯಿತು. ಲಾಹೋರ್ ಪಿತೂರಿ ಪ್ರಕರಣ ಎಂದು ಕರೆಯಲ್ಪಡುವ ಪ್ರಕರಣದಲ್ಲಿ ಅವರನ್ನು ಒಬ್ಬ ಆರೋಪಿಯಾಗಿ ಹೆಸರಿಸಲಾಯಿತು. ಜೈಲಿನಲ್ಲಿದ್ದಾಗ ಬ್ರಿಟಿಷ್ ಅಧಿಕಾರಿಗಳು ರಾಜಕೀಯ ವಿಚಾರಾಧೀನ ಕೈದಿಗಳು ಮತ್ತು ಕೈದಿಗಳನ್ನು ಅವಮಾನ್ಯವಾಗಿ ನಡೆಸಿಕೊಳ್ಳುವುದನ್ನು ವಿರೋಧಿಸಿ ಜತೀನ್ ತಮ್ಮ ಸ್ಮರಣೀಯ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಭಾರತದ ಈ ಕಿರಿಯ ಕ್ರಾಂತಿಕಾರಿ ಕೇವಲ 24 ವರ್ಷ ವಯಸ್ಸಿನಿದ್ದಾಗ 63 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹದ ನಂತರ ಲಾಹೋರ್ ಜೈಲಿನಲ್ಲಿ ನಿಧನವನ್ನು ಹೊಂದಿದರು. ಮೇಟೆಂಟ್ ವರ್ಲ್ಡ್ ಭಾರತದ ಅತ್ಯಂತ ಧೈರ್ಯಶಾಲಿ ಮತ್ತು ಕಿರಿಯ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಅವರ ಜನ್ಮ ವಾರ್ಷಿಕೋತ್ಸವದಂದು ಸ್ಮರಿಸಲಾಗುತ್ತದೆ. ಇಂಡಿಯಾ ಪೋಸ್ಟ್ ಭಾರತದ ಈ ನಾಯಕನಿಗೆ ವಿಶೇಷ ಸ್ಮರಣಾರ್ಥ ಅಂಚೆ ಚೀಟಿಯೊಂದಿಗೆ ಗೌರವ ಸಲ್ಲಿಸುತ್ತದೆ. 1979ರಲ್ಲಿ ಬಿಡುಗಡೆಯಾದ ಈ ಅಂಚೆ ಚೀಟಿ INR 30 ಪೈಸೆಯ ಮುಖಬೆಲೆಯೊಂದಿಗೆ ಮತ್ತು ಜತೀಂದ್ರನಾಥ್ ದಾಸ್ ರವರ ಭಾವಚಿತ್ರವನ್ನು ಹೊಂದಿದೆ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
0: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.

0: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
1: ಹೌದಾ? ಯಾವ ವೆಬ್ಸೈಟ್ನಿಂದ?
0: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
1: ರಿವ್ಯೂ ನೋಡಿದೀಯಾ?
0: ಇಲ್ಲ.
1: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/9/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿನಾಥ್ ಜಿ ಮಾನಸಿಕ ರೋಗ ತಜ್ಞರು 10:00 AM to 12:00 PM ಲಭ್ಯವಿರುತ್ತಾರೆ. ಹಾಗೂ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
2: ನಮ್ಮ ಜನಧ್ವನಿಯಿಂದ ಇದೀಗ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 135 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: DVJ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
6: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
7: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
8: ಅರಸೊಬ್ಬನಲ್ಲ
0: ಅರಸೊಬ್ಬನಲ್ಲ
8: ಮೂವರು ಬಾಳನು ಆಳುವರು
0: ಮೂವರು ಬಾಳನಾಳುವರು
8: ನರ ಕರುಮ ದೈವಗಳು
0: ನರ ಕರುಮ ದೈವಗಳು
8: ತೊಡಕದಕ್ಕೆ ಸಾಜ
0: ತೊಡಕದಕ್ಕೆ ಸಾಜ
8: ಗುರಿಯಿಡದ
0: ಗುರಿಯಿಡದ
8: ಮೊದಲು ಕೊನೆಯಿರದ
0: ಮೊದಲು ಕೊನೆಯಿರದ
8: ದರಬಾರಿನಲ್ಲಿ
0: ದರಬಾರಿನಲ್ಲಿ
8: ಸರಿಯೇನೋ ತಪ್ಪೇನೋ
0: ಸರಿಯೇನು ತಪ್ಪೇನೋ
8: ಮಂಕುತಿಮ್ಮ
0: ಮಂಕುತಿಮ್ಮ.
8: ಈ 149 ಮುಕ್ತಕ ಇದುವರೆಗೂ ಮಾಯೆಯ ಒಂದು ವೈಭವವನ್ನ, ಅಟ್ಟಹಾಸದ ಮೆರುಗನ್ನ ಈಗ DVJ ನಮಗೆ ಪರಿಚಯಿಸಿದ್ರು. ಹೇಗೆ ನಮಗಿಷ್ಟವಾದದ್ದನ್ನು ಕೊಡ್ತಾಳೆ, ಸಡನ್ ಆಗಿ ಕಿತ್ಕೋತಾಳೆ, ಮೇಲಕ್ಕೆ ಕರ್ಕೊಂಡು ಹೋಗ್ತಾಳೆ, ಪಾತಾಳಕ್ಕೆ ಬೀಳಿಸ್ತಾಳೆ. ಸೊ ಹೀಗೆ ಕೆಲವು ಸರ್ತಿ ನಾವು ನೋಡಿದಾಗ ಕಂಟ್ರೋಲ್ ಯಾರು ಮಾಡ್ತಿದ್ದಾರೆ ಇದನ್ನು ಅಂತ ಬರುತ್ತೆ ಪ್ರಶ್ನೆ. ಇದನ್ನು ನಿರ್ಧಾರ ಮಾಡೋರು ಯಾರು? ಹೀಗೆ ಆಗಬೇಕು, ಹಾಗೆ

ಆಗಬೇಕು ಅಂತ ಡಿಸಿಷನ್ ತಗೊಳ್ಳೋಂಥವ್ರು ಯಾರು? ಈ ಮುಕ್ತಕದಲ್ಲಿ ಬಹಳ ಗಹನವಾದಂಥ ಒಂದು ವಿಚಾರ. ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮನ್ನು ಬಾಧಿಸಿರುವಂಥ ಒಂದು ಪ್ರಶ್ನೆ, ಅದನ್ನು ಇಲ್ಲಿ ಡಿ ವಿ ಜಿಯವರು ಎತ್ತಾರೆ. ನಮ್ಮ ಬಾಳನ್ನು, ನಮ್ಮ ಬಾಳಿನಲ್ಲಿ ಆಗುವಂಥ ಘಟನಾವಳಿಗಳನ್ನು ನಿರ್ಧರಿಸುವಂಥವ್ರು ಯಾರು? ಡಿ ವಿ ಜಿಯವರು ಹೇಳೋ ಪ್ರಕಾರ ಅದನ್ನು ಡಿಸಿಷನ್ ತಗೊಳ್ಳೋಂಥವ್ರು ಒಬ್ಬರಲ್ಲ ಅಂತ. ಒಂದು ರೀತಿ ಕೋಯಲಿಷನ್ ಗೌರ್ಮೆಂಟ್ ಇದ್ದಂಗೆ, ಯಾವುದೋ ಒಂದು ಪಾರ್ಟಿ ಮಾತ್ರ ಅಧಿಕಾರಕ್ಕೆ ಬಂದುಬಿಟ್ಟಿದ್ರೆ ಒಂಥರ ಇರುತ್ತೆ. ಈಗ ಮೂರ್ನಾಲ್ಕು ಪಾರ್ಟಿಗಳು ಒಟ್ಟಿಗೆ ಸೇರಿ ಕೋಯಲಿಷನ್ ಸರ್ಕಾರ ಮಾಡಬೇಕು ಅಂತಂದರೆ ಆಗ ಯಾರು ಡಿಸಿಷನ್ ತಗೋತಾರೆ? ಏನೋ ಒಂದು ಡಿಸಿಷನ್ ತೊಗೊಂಡ್ರೆ ಇವ್ರಿಗೆ ಸರಿ ಹೋಗಲ್ಲ, ಇವ್ರಿಗೆ ಸರಿ ಹೋಗೋರ್ಥ ಡಿಸಿಷನ್ ತೊಗೊಂಡ್ರೆ ಅವ್ರಿಗೆ ಸರಿ ಹೋಗಲ್ಲ ಅನ್ನೋ ರೀತಿಯಲ್ಲಿ ಇರುತ್ತಲ್ವಾ? ಸೊ ಹಾಗೆ ನಮ್ಮ ಬಾಳನ್ನು ಕೂಡ ಆಳುವಂಥವ್ರು ಮೂರು ಜನ ಇದ್ದಾರೆ ಅಂತ. ಸೊ ಈ ಮೂವರ್ ಇದ್ದಾಗ ಯಾವ ರೀತಿಯಲ್ಲಿ ಡಿಸಿಷನ್ ಮೇಕಿಂಗ್ ಆಗುತ್ತೆ, ಯಾವ ರೀತಿಯಲ್ಲಿ ನಿರ್ಧಾರಗಳು, ಯಾವ ದಿಕ್ಕಿನಲ್ಲಿ ಜೀವನದ ಪಥ ನಡೆಯುತ್ತೆ ಅನ್ನೋದನ್ನು ಮುಂದಿನ ಮುಕ್ತಕಗಳಲ್ಲಿ ವಿವರಿಸ್ತಾರೆ. ಆ ಮೂವರು ಯಾರು? ನಮ್ಮ ಜೀವನವನ್ನು ನಡೆಸುವಂಥ, ನಿರ್ಧಾರಗಳನ್ನು ತಗೊಳ್ಳುವಂಥ ಮೂವರು ಯಾರ್ಯಾರಪ್ಪ ಅಂತಂದರೆ, ಒಂದು ನರ ಅಂದರೆ ನಾನು, ಒಬ್ಬ ವ್ಯಕ್ತಿ. ಎರಡನೇದು ಅವನ ಕರ್ಮ. ಈ ಕರ್ಮ ಅನ್ನೋದಕ್ಕೂ ಕೂಡ ಯಾವ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು ಅಂತ ನೋಡೋಣ. ಮೂರನೇದು ದೈವ. ಸೊ ಮೂರು ಡಿಸಿಷನ್ ಮೇಕಿಂಗ್ ಇನ್ಫ್ಲೂಯೆನ್ಸಸ್, ಪ್ರಭಾವಗಳು ಒಂದು ತೀರ್ಮಾನಕ್ಕೆ, ಒಂದು ಘಟನೆಗೆ ಆಗುವಂಥದ್ದು ಮೂರು: ನರ, ಕರ್ಮ, ದೈವ. ಸೊ ಈಗ ನರ ಅಂತಂದಾಗ ಒಂದು ಅರ್ಥದಲ್ಲಿ ಒಬ್ಬ ಮನುಷ್ಯ ಮಾಡುವಂಥ ಪ್ರಯತ್ನ ಅಂತ ಹೇಳ್ಬೋದು. ಈಗ ನಾನು ಏನು ಆಗಬೇಕು ಅಂತಿದ್ದೀನಿ ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ, ಮತ್ತು ಅದನ್ನು ಮಾಡೋದಕ್ಕೆ ನನಗೆ ಕೆಲವು ಶಕ್ತಿಗಳನ್ನು, ಸಾಮರ್ಥ್ಯಗಳನ್ನು ನಾನು ಪಡ್ಕೊಂಡು ಬಂದಿದ್ದೀನಿ. ಅದು ಹುಟ್ಟಿನಿಂದಲೇ ಬಂದಿರೋಂಥ ದೇಹ, ಅದರಲ್ಲಿರೋಂತಹ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಇವೆಲ್ಲವೂ ದೇಹದ ಒಂದು ಭಾಗವಾದರೆ ನನ್ನ ಬುದ್ಧಿ, ನನ್ನ ಮನಸ್ಸು, ಇವೆಲ್ಲವೂ ಕೂಡ ಅಂತರಿಂದ್ರಿಯಗಳು. ಅವು ಕೂಡ ನನಗೆ ನನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಕೊಟ್ಟಿವೆ. ಸೊ ಹಾಗೆ ನಾನೇನು ಕೆಲಸ ಮಾಡಬಲ್ಲೆ, ನಾನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವೇಕದಿಂದ ತೀರ್ಮಾನವನ್ನು ತಗೊಳ್ಬಹುದು. ಇದು ಒಂದು ಆಯಾಮ. ಸೊ ಇದನ್ನು ನಾವು ಫ್ರೀ ವಿಲ್ ಅಂತ ಕೂಡ ಕರಿತೀವಿ. ಫ್ರೀ ವಿಲ್ ಅಂದರೆ ನನ್ನ ಇಚ್ಛಾಶಕ್ತಿ, ನನಗೇನು ಬೇಕೋ ನಾನು ಹಾಗಿರ್ತೀನಿ ಅಂತ. ಸೊ ನಾನಿರೋದೇ ಒಂದು ಪ್ರಸಿದ್ಧವಾದಂಥದ್ದು ಇದೆಯಲ್ಲ, ಒಂದು ಹಾಡು ಮತ್ತು ಸಿನಿಮಾ ಕೂಡ ಬಂದಿತ್ತು, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ನಾನಿರೋದೇ ಹೀಗೆ. ಸೊ ಅದು ನನ್ನ ತೀರ್ಮಾನ. ನಾನು ಈ ಡ್ರೆಸ್ ಹಾಕ್ಕೋತೀನಿ, ಇದೇ ಡ್ರೆಸ್ ಹಾಕ್ಕೋತೀನಿ, ನಾನು ಇವತ್ತು ಪಾಠ ಓದಲ್ಲ, ಓದೋದೇ ಇಲ್ಲ. ಸೊ ಹೀಗೆ ಯಾವುದೋ ಒಂದು ಇದನ್ನು ತಗೊಂಡ್ರೂ ಕೂಡ ನಾನು ತೀರ್ಮಾನವನ್ನು ತೆಕ್ಕೊಳ್ಳೋಂತಹ ಒಂದು ಸಾಮರ್ಥ್ಯ, ಒಂದು ಅಧಿಕಾರ, ಒಂದು ಹಕ್ಕು ನನಗಿದೆ. ಅದು ಒಂದು ಕಡೆ. ಸೊ ಹಾಗಾದರೆ ನಾನು ತೀರ್ಮಾನ ತಗೊಂಡಿದ್ದೆಲ್ಲವನ್ನೂ ನಾನು ನಡೆಸ್ಬಿಡೋದಕ್ಕಾಗುತ್ತಾ ಅಂತ ಪ್ರಶ್ನೆ ಬರುತ್ತೆ. ಈ ಫ್ರೀ ವಿಲ್ ಅನ್ನೋಂಥ ಚರ್ಚೆ ಬರೋದೇ ಆ ಥರ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ತತ್ವಜ್ಞಾನ, ತತ್ವದ ವಿಚಾರಗಳನ್ನು ನಾವು ಮಾಡುವಾಗ, ಫಿಲಾಸಫಿ ಎಲ್ಲ ಓದುವಾಗ ಈ ಫ್ರೀ ವಿಲ್ ಅನ್ನೋದು ಮನುಷ್ಯನಿಗೆ ಇದೆಯಾ ಅನ್ನೋಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಅದರ ಬಗ್ಗೆ ಅನೇಕಾನೇಕ ಗ್ರಂಥಗಳು, ಅನೇಕ ಶತಮಾನಗಳಿಂದ ಚರ್ಚೆಗಳು ನಡೀತಾನೆ ಬರ್ತಾ ಇವೆ. ಆದರೆ ಒಂದಂತೂ ಸತ್ಯ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ನಿರ್ಧಾರದಂತೆಯೇ ಜೀವನ ಮಾಡಬೇಕು ಅನ್ನೋಂಥ ಆಸೆಯನ್ನಂತೂ ಇಟ್ಕೊಂಡೇ ಇರ್ತಾನೆ. ಏನು ಮಾಡಬೇಕಾದ್ರೂ ನನಗಿಷ್ಟದಂತೆ ನಾನು ಮಾಡ್ತೀನಿ ಅನ್ನೋ ಭ್ರಮೆಯಲ್ಲೇ ಇದ್ದೇ ಇರ್ತಾನೆ. ಅದನ್ನು ನಾವು ಒಂದು ಕಡೆ ಈಗ ಇಟ್ಕೊಂಡಿರೋಣ. ಯಾಕೆ? ನರ ಅನ್ನೋಂಥದ್ದು ನಮ್ಮ ಜೀವನದ ಘಟನಾವಳಿಗಳನ್ನು ತೀರ್ಮಾನ ಮಾಡುವಂತಹ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಂದು, ಪ್ರಭಾವಿ ಶಕ್ತಿಗಳಲ್ಲಿ ಒಂದು. ಇನ್ನು ಎರಡನೆಯ ಶಕ್ತಿ ಯಾವುದು? ಕರ್ಮ. ಕರ್ಮ ಅಂತಂದ್ರೆ ಏನನ್ಸುತ್ತೆ? ನಾವು ಮಾಡುವಂತ ಕೆಲಸ. ಸೊ ನಾವು ಮಾಡುವಂತ ಕೆಲಸ ಕರ್ಮ ಅಂತ ಒಂದು ಅರ್ಥವಾದ್ರೆ, ಇನ್ನೊಂದು ಕರ್ಮ ಅನ್ನೋ ಅರ್ಥವೂ ಇದೆ. ಅದು ನಾವು ಹಿಂದೆ ಮಾಡಿದ ಕೆಲಸ, ಹಿಂದೆ ಏನೋ ನಾವು ಮಾಡಿರೋಂತ ಕೆಲಸದ ಹೂವು, ಹಣ್ಣು, ಫಲ, ಪರಿಣಾಮ. ಸೊ ನಾವು ಯಾವತ್ತೋ ಯಾವುದೋ ಜನ್ಮದಲ್ಲೋ ಅಥವಾ ಎಷ್ಟೋ ವರ್ಷದ ಹಿಂದೆನೋ ಏನೋ ಒಂದು ಮಾಡಿದ್ವಿ, ಅದರ ಪರಿಣಾಮವಾಗಿ ನಾವು ಈಗ ಕೆಲವು ಸನ್ನಿವೇಶಗಳನ್ನು ಎದುರಿಸ್ತಾ ಇದ್ದೀವಿ. ಈಗ ಮುದಿ ದಶರಥನ ಕಥೆಯನ್ನು ಡಿ ವಿ ಜಿಯವರು ಈಗ ಒಂದು ಎರಡು ಮೂರು ಪುಸ್ತಕಗಳ ಹಿಂದೆ ಹೇಳಿದರು. ಸೊ
ಯಾವ ತನ್ನ ಯೌವನದಲ್ಲಿ ಕೈಕೇಯಿಗೆ ಕೊಟ್ಟ

0: ಅಂತಹ ಒಂದು ಪ್ರಾಮಿಸ್ ಏನಿತ್ತೋ ಅದರ ಪರಿಣಾಮ ರಾಮನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅವನು ಎದುರಿಸಬೇಕಾಯಿತು ಅಲ್ವಾ. ಸೊ ತಾನು ಮಾಡಿದ ಕರ್ಮದ ಫಲ ಮುಂದೆ ಅವನಿಗೆ ಸಿಕ್ತು. ದಶರಥ ತೀರ್ಮಾನ ಮಾಡ್ದ ರಾಮನಿಗೆ ನಾನು ಪಟ್ಟ ಕಟ್ತೀನಿ ಅಂತ, ಆದರೆ ಕೈ ಕೇಳಿ ಡಿಸೈಡ್ ಮಾಡಿದ್ಲು ನೀನು ಮಾಡೋ ಹಂಗಿಲ್ಲ ಅಂತ. ಸೊ ಹಿಂದೆ ಮಾಡಿದ ಕೆಲಸಗಳ ಪರಿಣಾಮ ಮುಂದೊಂದು ದಿನ ನನಗೆ ಸಿಕ್ಕತ್ತೆ, ಅದು ಕರ್ಮ ಅಂತ ಒಂದು ಅರ್ಥ. ಎರಡನೇದು ಬಹಳ ಮುಖ್ಯವಾಗಿ ಬಹಳ ಸರಿಯಾಗಿ ನೀನು ಹೇಳಿದಂತಹ ಈಗ ಮಾಡುವಂತಹ ಕರ್ಮ, ಈಗ ಮಾಡುವಂಥ ಕೆಲಸ. ಈಗ ಮಾಡ್ತಾ ಇರುವಂಥ ಕೆಲಸದಲ್ಲಿ ನಾನು ಸರಿಯಾದ ಗಮನವನ್ನು ಇಡಲಿಲ್ಲ, ನನ್ನ ಸಂಪೂರ್ಣ ಶಕ್ತಿಯನ್ನು ನಾನು ಅದಕ್ಕೆ ಕೊಡಲಿಲ್ಲ, ನಾನು ಅದರಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂತಂದರೆ ಆಬ್ವಿಯಸ್ಲಿ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಸರಿಯಾಗಿ ನಡೆಯಲ್ಲ. ಪರೀಕ್ಷೆ ಇದೆ, ಪರೀಕ್ಷೆಗೆ ಓದಬೇಕು. ಓದಬೇಕಾದ್ರೆ ನನ್ನ ಪ್ರಯತ್ನ 100ಕ್ಕೆ 100ರಷ್ಟು ಇರಬೇಕು. ನನ್ನ ಒಂದು ಗಮನ ಆ ಫಲಿತಾಂಶದ ಕಡೆ, ಅಂದರೆ ಆ ಕರ್ಮದ ಕಡೆ, ಕೆಲಸದ ಕಡೆ ಇರಬೇಕು. ಆಗ ಫಲಿತಾಂಶ ಚೆನ್ನಾಗಿ ಸಿಕ್ಕತ್ತೆ. ನಾನು ಪುಸ್ತಕ ಕೈಯಲ್ಲಿಟ್ಕೊಂಡು ಯಾವುದೋ ಸಿನಿಮಾ ಕಥೆನೋ ಯಾವುದೋ ಹಾಡನ್ನೋ ಏನೋ ಗುನ್ಗುನ್ಸ್ಕೊಳ್ತಾ ಇದ್ದರೆ ಪಾಠ ಓದಿದ್ದು ತಲೆಗೆ ಹೋಗಲ್ಲ, ತಲೆಗೆ ಹೋಗದೆ ಇರೋದು ಪರೀಕ್ಷೆಯಲ್ಲಿ ಉತ್ತರವಾಗಿ ಬರಲ್ಲ, ಹಾಗಾಗಿ ನನ್ನ ರಿಸಲ್ಟು ಆಬ್ವಿಯಸ್ಲಿ ಸರಿಯಾಗಿ ಇರಲ್ಲ. ಸೊ ನಾನು ಇವಾಗ ಯಾವ ಥರದ ಕೆಲಸವನ್ನು ಮಾಡ್ತೀನಿ ಅನ್ನೋಂಥದ್ದು ಒಂದು, ಹಿಂದೆ ಮಾಡಿದಂತಹ ಕೆಲಸದ ಫಲಿತಾಂಶ ಅದು ಒಂದು, ಮತ್ತು ಹಿಂದೆ ಮಾಡಿದ ಕೆಲಸ ಇವಾಗ ನನಗೆ ಪರಿಣಾಮ ಕೊಡುತ್ತೆ ಅನ್ನೋದಾದರೆ ಅದರ ಕೊರೋಲರಿ ಅಷ್ಟೇ ಸತ್ಯವಾದಂಥ ಇನ್ನೊಂದು ಮಾತೇನು, ನಾನು ಇವತ್ತು ಮಾಡೋ ಕೆಲಸ ಮುಂದೆ ನನಗೆ ಫಲಿತಾಂಶ ಕೊಡುತ್ತೆ ಅಂತ. ಸೊ ಹಾಗೆ ಹಿಂದಿನ ಕೆಲಸದಿಂದ ಇವತ್ತಿನ ಪರಿಣಾಮ, ಇವತ್ತಿನ ಕೆಲಸದಿಂದ ಮುಂದಿನ ಪರಿಣಾಮ. ಸೊ ಹಾಗೆ ನಮ್ಮ ಜೀವನವನ್ನು ಮುಂದಕ್ಕೆ ಕರ್ಕೊಂಡು ಹೋಗಿ ತೀರ್ಮಾನಗಳನ್ನು ತಕ್ಕೊಳ್ಳೋವಂಥ ಎರಡನೆಯ ಪ್ರಭಾವಿ ಶಕ್ತಿ ಅಂತಂದರೆ ನಮ್ಮ ಕರ್ಮ. ಈಗ ನನ್ನ ಪ್ರಯತ್ನ ಮತ್ತು ನನ್ನ ಕರ್ಮ ಈ ಎರಡಕ್ಕೂ ಮೀರಿದಂತಹ ಒಂದು ಶಕ್ತಿ ಇದೆ, ಅದು ದೈವ ಅಂತ ನಾವು ಕರಿತೀವಿ. ಸೊ ಹಾಗೆ ಜೀವನದಲ್ಲಿ ನಮ್ಮ ಎಲ್ಲ ಆಗುಹೋಗುಗಳನ್ನು ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತಾ ಇಲ್ವಾ, ಹೋದ ದಾರಿ ಸರಿಯಾ ಅಲ್ವಾ ಅನ್ನೋದನ್ನೆಲ್ಲ ಯಾರ ಒಬ್ಬರ ಕೈಲೂ ಕೂಡ ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಇಲ್ಲಿ ಇಂಗಿತ. ನಾವೆಲ್ಲರೂ ಕೂಡ ಈ ಮೂರು ಬಗೆಯ ಪ್ರಭಾವಗಳಿಗೆ ಒಳಗಾಗಿರ್ತೀವಿ. ನಾನು ಏನೋ ಒಂದು ಕೆಲಸವನ್ನು ನನ್ನ ರೀತಿಯಲ್ಲೇ ಮಾಡಬೇಕು ಅಂತ ಅದೆಷ್ಟೋ ಪ್ರಯತ್ನ ಹಾಕಿ ಎಷ್ಟೋ ಮನಸ್ಸಿನಲ್ಲಿ ಸಿದ್ಧತೆ ಮಾಡಿಕೊಂಡು ನಾನು ಹೋಗಿರಬಹುದು, ಆದರೆ ಅವತ್ತಿನ ದಿವಸದ ಸನ್ನಿವೇಶ ನನ್ನ ಪ್ರಯತ್ನಕ್ಕೆ ಪೂರಕವಾಗಿ ಇಲ್ಲದೇ ಇರಬಹುದು. ಈಗ ಇತ್ತೀಚೆಗೆ ನೀಟ್ ಪರೀಕ್ಷೆ ಒಂದು ಉದಾಹರಣೆಯೇ ತಗೊಳ್ಳೋಣ. ಸಪೋಸ್ ನಮ್ಮ ಹುಡುಗರು ಬಹಳ ಕಷ್ಟಪಟ್ಟು ಚೆನ್ನಾಗಿ ಓದಿದ್ರು ಅಂತ ಅಂದ್ಕೊಳ್ಳೋಣ, ಚೆನ್ನಾಗಿ ಓದಿದ್ರು, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತೀನಿ ಅನ್ನೋಂಥ ಒಂದು ಆತ್ಮವಿಶ್ವಾಸದಲ್ಲಿ ಅವರು ಹೋದರು, ಪರೀಕ್ಷೆಯನ್ನು ಚೆನ್ನಾಗಿ ಬರೆಯೋದು ಬರೆದ್ರು. ಸೊ ಅವರು ನರನಾಗಿ ತಮ್ಮ ಒಂದು ವಿವೇಚನಾಪೂರ್ವಕವಾದಂಥ ತೀರ್ಮಾನದಿಂದ ಪ್ರಯತ್ನವನ್ನು ಹಾಕಿದರು, ಕರ್ಮವನ್ನು ಚೆನ್ನಾಗಿ ಮಾಡಿದರು. ಆದರೆ ದೈವ ನಿಯಾಮಕ ಬೇರೆ ಇತ್ತು, ಬೇರೆ ಯಾವುದೋ ಊರಿನಲ್ಲಿ ಯಾರೋ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಅದು ಪೇಪರ್ ಔಟ್ ಆಗಿದೆ ಅಂಥೇಳಿ ಇಡೀ ನೀಟ್ ಪರೀಕ್ಷೆ ರದ್ದಾಯಿತು. ಸೊ ಹಾಗೆ ನನ್ನ ನಿನ್ನ ಕೈಯನ್ನು ಮೀರಿದಂತಹ ಒಂದು ಶಕ್ತಿ ಯಾವಾಗಲೂ ಇರುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ತೀರ್ಮಾನ ಮಾಡೋದಕ್ಕಾಗಲ್ಲ. ಬಹುಶಃ ಈ ನೀಟ್ ಪರೀಕ್ಷೆದೇ ತೊಗೊಂಡ್ರೆ ಮೊದಲನೇ ಪರೀಕ್ಷೆನಲ್ಲಿ ನಾನು ಚೆನ್ನಾಗಿ ಮಾಡಿರಲಿಲ್ವೇನೋ, ನಂಗೆ ಮಾರ್ಕ್ಸ್ ಕಡಿಮೆ ಬರ್ತಿತ್ತೇನೋ. ಈಗ ನಾವೇನು ಅನ್ಕೋತೀವಿ, ಓ ನೀಟ್ ಪರೀಕ್ಷೆ ರದ್ದಾಗೋಯ್ತಪ್ಪ, ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಅಂತ ಅಂದ್ಕೊಳ್ತೀವಲ್ವಾ. ಅದೇ ಇನ್ಯಾರಿಗೋ ಯಾರು ಸರಿಯಾಗಿ ಮಾಡೋಕ್ಕಾಗಿರ್ಲಿಲ್ವೋ ಅವ್ರಿಗೆ ಒಂದು ದೈವ ದತ್ತವಾದಂತಹ ಒಂದು ಅವಕಾಶವಾಯಿತು, ದೈವ ದತ್ತ. ಸೊ ನಾನು ನರ, ನನ್ನ ಕರ್ಮ ಅವೆರಡನ್ನು ಮೀರಿದಂತಹ ದೈವ ನನಗೆ ಮತ್ತೊಂದು ಅವಕಾಶವನ್ನು ಕೊಡ್ತು. ಸೊ ಹಾಗೆ ಈ ಥರದ ಒಂದು ವಿಚಿತ್ರ ಅನ್ನಿಸುವಂತಹ ವೈವಿಧ್ಯಮಯವಾದಂತಹ ಒಂದು ಸನ್ನಿವೇಶಗಳನ್ನು ನಾವು ಎದುರಿಸ್ತಾ ಇರುವಾಗ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ನಾನೊಬ್ಬನೇ ನನ್ನ ತೀರ್ಮಾನವೇ ಸರಿ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನನ್ನ ತೀರ್ಮಾನ ತಪ್ಪು ಅಂತ ದೈವ ಹೇಳ್ತಾ ಇರುತ್ತೆ, ಅಥವಾ ಇನ್ಯಾವುದೋ ಒಂದು ಸನ್ನಿವೇಶ ನನಗೆ ಬಂದು ಅದನ್ನು ನನಗೆ ತಿಳಿಸ್ಕೊಡ್ತಾ ಇರುತ್ತೆ. ಸೊ ಹಾಗೆ ಜೀವನವನ್ನು ನಡೆಸಬೇಕಾದ್ರೆ ಇವೆಲ್ಲದರ ಸಮನ್ವಯ ನಮಗೆ ಬಹಳ ಮುಖ್ಯ ಅನ್ನೋದು ನಾವು ನೆನಪಿಟ್ಕೊಳ್ಳಿ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು

0: ಸಂಚಿಕೆ 135 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಸುರೇಶ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಚರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷಿತ

0: ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್: ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP

0: ಡ್ಯೂ ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 13/9/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸ್ವಾಮಿನಾಥ್ ಜಿ ಮಾನಸಿಕ ರೋಗ ತಜ್ಞರು ಬೆಳಿಗ್ಗೆ 10:00 ಮಧ್ಯಾಹ್ನ 12:00 ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 9 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದು ಎಚ್ಚರಾದ್ಮೇಲೆ ಮುಂದೆ ಏನಾಗ್ತದೆ ಅಂತ. ಈ ನಿಮ್ಮ ಮನೆಯಲ್ಲಿ ಕಳ್ಳಬೆಕ್ಕು ಅಂತಾರೆ, ಹಾಲು ಇಟ್ಟಿದ್ರಿ, ಹೊರಗಡೆ ಕೂತಿದ್ದೀರಿ, ಒಂದು ಬೆಕ್ಕೆಲ್ಲೂ ಹಾರು ಬಂದು ಕುಡಿದೋಯ್ತು. ಒಂದು ಸಲ ಬೆಕ್ಕಿ ನಿಮ್ಮ ಮನೆ ಹಾಲಿನ ರುಚಿ ಹತ್ತಿಬಿಟ್ರೆ ಮತ್ತೆ ಮರುದಿವಸ ಬರೋಕ್ಕೆ ಶುರು ಆಗುತ್ತೆ, ಹಾಲಿನ ರುಚಿ ಬಂದ್ಬಿಡುತ್ತೆ. ಇದು ಬೆಕ್ಕಿನ ಒಂದೇ ಕತೆ ಅಲ್ಲ, ನಮ್ಮ ಕಥೆನೂ ಹಾಗೇನೆ. ಯಾವುದೋ ಒಂದು ವಿಷಯದ ಬಗ್ಗೆ ರುಚಿ ಹತ್ತಿಬಿಟ್ರೆ ಮತ್ತೆ ಮತ್ತೆ ಅದನ್ನೇ ಮಾಡಬೇಕು, ಅದನ್ನೇ ಅದನ್ನೇ ಮಾಡಬೇಕು ಅನಿಸುತ್ತೆ. ಈ ನಮ್ಮ ಮಕ್ಕಳಿಗೆ ಈ ಕಾರ್ಟೂನ್ ಶೋ ಬರ್ತಾವೆ ಟಿ ವಿಯಲ್ಲಿ, ಒಂದು ದಿವಸ ನೀವೇನಾದರೂ ತೋರಿಸ್ಬಿಟ್ರಿ, ಮರುದಿವಸದಿಂದ ಅವ್ರು ನಿಮಗೆ ಗಂಟೆ ಬೀಳ್ತಾರೆ, ತೋರಿಸೋದನ್ನ ಅಂತ ಚಟ ಆಗ್ಬಿಡ್ತಿದ್ದು, ಅಬ್ಸೆಷನ್ ಆಗುತ್ತೆ. ಈ ನಮ್ಮ ಧಾರಾವಾಹಿ ನೋಡೋದು ಕೂಡ ಹಾಗೇನೆ, ಒಂದು ದಿವಸ ನೋಡಿದ್ರೆ ಮರುದಿವಸ ನೋಡದೆ ಹೋದರೆ ಏನು ತಹತಹಕ್ಕೆ ಆಗಿಬಿಡುತ್ತದೆ, ಅಯ್ಯೋ ಸಂಕಟ, ನಾವು ಕರೆಂಟ್ ಇಲ್ಲದೆ ಹೋದ್ರಂತೂ ಕೆ ಬಿ ಅವರು ಶತಶಾಪ ಹಾಕಿ ಇನ್ನೊಬ್ಬರಿಗೆ ಫೋನ್ ಮಾಡೋದು, ನಿಮ್ಮ ಮನೇಲಿ ಕರೆಂಟ್ ಇತ್ತು ಏನಾಯಿತು? ಅವ್ರು ಹೇಳ್ತಾರೆ, ಹೇಳೋದಿಲ್ಲ ಅಂತಲ್ಲ, ಆದರೆ 30 ನಿಮಿಷ ಸೀರಿಯಲ್ 45 ನಿಮಿಷ ಹೇಳ್ತಾರೆ ಅವ್ರು ಏನಾಯಿತು ಅಂತ. ಕತೆ ಹೇಳಬೇಕು, ಮುಂದೆ ಎಕ್ಸ್ಪರ್ಟ್ ಕಾಮೆಂಟ್ರಿ ಬೇರೆ ಹೇಳಬೇಕು ಅಂದರೆ ಒಂದು ಸಲ ರುಚಿ

ಹತ್ತು ಬಿಟ್ರೆ ಬಿಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಹೆಂಡತಿಗೆ ಯಾವುದೋ ಧಾರಾವಾಹಿ ಸಿಕ್ಕ ಹಾಕೊಂಡು ಅಂದ್ರೆ ಮುಗಿತ್ಕೊಂಡಿದ್ದೆ. ಮತ್ತು ಅವ್ರು ಮಾಡೋದು ಹಂಗೆ ಮಾಡ್ತಾರ್ರಿ, ಮುಗಿಸುವಾಗ ಹಿಂಗೆ ಹೊಡೆದು ಹಿಂಗೆ ಕೈ ಎತ್ತಾನ ಅವನು ನಿಲ್ಲಿಸ್ಬಿಡ್ತಾರೆ. ಅವನು ಹೊಡೆದ್ನೋ ಬಿಟ್ಟನೋ ಮರದೊಂದು ಕಷ್ಟ ಶುರು ಹೊಡೆದಂಗೆ ಸಮಾಧಾನ ಇಲ್ಲ ನಮಗೆ. ಇದು ಆ ಚಟ, ಅದು ಒಂದ್ಸಲ ಮನಸ್ಸೇ ಇರೋದು ಹಾಗೆ. ಒಂದು ಸಲ ರುಚಿ ಹತ್ತಿದ್ರೆ ಮೇಲೆ ಅಲ್ಲಿ ಹೋಗ್ಬೇಕನ್ಸುತ್ತೆ. ನಮಗೆ ಈ ಸೀರಿಯಲ್ದೇ ಇಷ್ಟ ಆಗಿರಬೇಕಾದ್ರೆ ರಾಮಕೃಷ್ಣರಿಗೆ ತಾಯಿ ದರ್ಶನ ಆಗಿದೆ, ಇನ್ನೇ ಆಗಿರ್ಬೇಕು ಅವರಿಗೆ ಅಂತ. ಇನ್ನೂ ಕೆಟ್ಟೋಯ್ತು ಪರಿಸ್ಥಿತಿ. ಯಾಕಂದ್ರೆ ಈ ನಾವು ಬೇರೆ ಚಿಂತೆ ಎಲ್ಲ ನೋಡಿದ್ದೀನಿ, ಅದನ್ನೇ ನೋಡ್ಬೇಕು, ಅದನ್ನೇ ನೋಡಿ ಪ್ರತಿ ಕ್ಷಣ ಅದನ್ನು ಕಾಣಬೇಕು, ಪ್ರತಿ ಕ್ಷಣ ಕಾಣಬೇಕು ಅಂತ ಹೋಗ್ತಾರೆ. ಮಾತೆ ಅದು ಹೇಳ್ತಾರೆ ಅವ್ರು, ಎಷ್ಟು ಚಂದ ಹೇಳ್ತಾರೆ. ನನ್ನ ಪರಿಸ್ಥಿತಿ ಹೇಗಾಯಿತು ಅಂದರೆ, ಭಿಕ್ಷುಕ ಇದ್ದಾನೆ, 4 ದಿವಸ ಊಟ ಇಲ್ಲದೆ ಕಂಗಾಲಾಗಿದ್ದಾನೆ. ಅವನು ಯಾರೋ ಒಬ್ಬರು ಕರೆದು ಮನೆಯಲ್ಲಿ ಅಗ್ದಿ ಸಮೀಚೀನವಾದಂಥ ಊಟವನ್ನು ಹಾಕಿ ಹೋಗಪ್ಪ ಅನ್ಬೇಕು. ಮರುದಿವಸ ಇನ್ನೂ ಸಂಕಟ ಜಾಸ್ತಿ ಆಗತ್ತೆ ಅವನಿಗೆ. ಮೊದಲೇ ಚೆನ್ನಾಗಿದ್ದ ಅವನು, ಒಂದಿಷ್ಟು ಅನ್ನ ತಿನ್ಕೊಂಡು ಬದುಕ್ತಿದ್ದ ಹೇಗೋ ಮಾಡಿ. ಇವತ್ತು ಅತ್ಯಂತ ಒಳ್ಳೆ ಊಟ ಸಿಗ್ಬಿಡ್ತಲ್ಲ ಇವತ್ತು, ಅಯ್ಯೋ ನಿನ್ನೆ ಊಟ ಎಷ್ಟು ಚೆನ್ನಾಗಿತ್ತು ಅಂತ, ಸಿಗ್ಬಾರ್ದ ಸಿಗಬಾರ್ದೆ ಅಂತ ಒದ್ದಾಡ ಶುರು ಆಗ್ತದೆ. ಇವ್ರಿಗೆ ಬೇರೆ ಮೊದಲು ಪೂಜೆ ಮಾಡಿದ ಸಮಾಧಾನ ಆಗ್ತಾ ಇತ್ತು, ಈಗ ಅದು ಸಮಾಧಾನ ಇಲ್ಲ. ಈಗ ದರ್ಶನ ಆಗಿಬಿಟ್ಟಿದೆಯಲ್ಲ, ಒನ್ಸ್ ಯು ಟೇಸ್ಟ್ ದ ಬೆಸ್ಟ್ ಯು ಆರ್ ನಾಟ್ ಹ್ಯಾಪಿ ವಿತ್ ದ ಸೆಕೆಂಡ್ ಬೆಸ್ಟ್ ಅಂತ. ಈ ಒನ್ಸ್ ಯು ಟೇಸ್ಟ್ ದ ಬೆಸ್ಟ್ ಯು ಕ್ಯಾಂಟ್ ಬಿ ಹ್ಯಾಪಿ ವಿತ್ ದ ಸೆಕೆಂಡ್ ಬೆಸ್ಟ್. ಅದರಿಂದ ಅದನ್ನು ತಡ್ಕೊಳಕ್ಕಾಗ್ತಲ್ಲ, ಅದನ್ನೇ ನೋಡ್ಬೇಕು. ಅದನ್ನ ನೋಡ್ಬೇಕಾದ್ರೆ ದೇವಾಲಯದ ಕರ್ತವ್ಯ ಇತ್ತಲ್ಲ, ಪೂಜಾರಿ ಕೆಲಸ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಅದೊಂದೇ ಕೆಲಸ, ಅನಂತ ಆನಂದದಲ್ಲಿ ಇರಬೇಕು ಅಂತ ಹೇಳಿ ಹೃದಯ ರಾಮ ಕಂಗಾಲಾದ. ಹಂಗಾರೆ ಕೆಲಸ ಕಳ್ಕೋತಾರೆ ಇವರು ಅಂತ, ಇರೋದೊಂದು ಕೆಲಸ ಅರ್ಚಕ ಕೆಲಸ ಹೋಗ್ತದೆ ಅಂತ. ಆದರೆ ಉಳಿದವರೆಲ್ಲ ಸಣ್ಣ ಸಣ್ಣ ಪೂಜೆಗಳು ಮಾಡ್ತಾ ಇದ್ರು, ಇವ್ರು ಬರೋರು ಆನಂದ ಇರೋದು, ಕಾಳಿ ಮಾತೆ ಜೊತೆ ಕೂತ್ಕೊಳ್ಳೋರು, ಪೂಜೆ ಯಾರಿಗೋ ಮಾಡಿಸೋದು, ಕೂತ್ಕೊಂಬಿಡೋರು, ಮಾತಾಡ್ತಾ ಇರೋದು, ನಗ್ತಾರೆ ಅದ್ರ ಜೊತೆ ಮಾತಾಡ್ತಾ ಮಾತಾಡ್ತಾ. ತನ್ಮಯ ಆದವರಿಗೆ ಗೊತ್ತು, ಉಳಿದ ಹೊರಗಿನವ್ರಿಗೆ ಏನು ಅನ್ಸುತ್ತೆ ಹೇಳಿ. ಅದೇನ್ರಿ ಆ ವಿಗ್ರಹ ಮಾತಾಡ್ತಾನೆ, ನಗ್ತಾನೆ ಮಾತಾಡ್ತಾನೆ, ಅನ್ನ ಹೆಂಗೆ ಕೊಡ್ತಾನೆ ಮಾಡ್ತಾನೆ, ಹುಚ್ಚಲ್ವಾ ಅಂತನಿಸ್ತು. ದೇವಸ್ಥಾನದಾಗೆ ಉಳಿದ ಅರ್ಚಕರಿಗೆಲ್ಲ ಖಾತ್ರಿ ಆಯಿತು, ಭಟ್ಟಾಚಾರ್ಯರಿಗೆ ಪೂರ್ತಿ ಹುಚ್ಚಿಡಿದಿದೆ, ಈಗ ಇನ್ನು ರಿಪೇರ್ ಆಗೋ ಸಾಧ್ಯ ಇಲ್ಲ ಅನಿಸ್ತು. ಇಲ್ಲ ಅಂದರೆ ದೆವ್ವ ಬಂದಿರಬೇಕು ಮೈಯೊಳಗೆ. ಆಗಿನ ಕಾಲದಲ್ಲಿ ತುಂಬ ಅಂದರೆ ದೆವ್ವಗಳು ಜಾಸ್ತಿ ಇರಲಿಲ್ಲ, ಈಗೂ ಇಲ್ಲ, ಆದರೆ ಅವು ಬಂದಾಗ ಅವಾಗ ಚೆಂಚ ಭೂತ ಪ್ರೇತಗಳ ಹೆದರಿಕೆ ಭಾಳ ಇತ್ತು. ಹುಚ್ಚಾದ್ರೂ ಹಿಡಿದಿರಬೇಕು, ದೆವ್ವ ಆದರೆ ಬಂದಿರಬೇಕು. ಬಾಯಿಂದ ಬಾಯಿಗೆ ಹಬ್ಬ ಬಿಡ್ತು ಸುದ್ದಿ, ಊರ ಕೆಟ್ಟ ಹೋಗಿದೆ ಅವ್ರ ಚಿಕ್ಕದು ಅಂತ. ಮಥುರಾನಾಥ್ ಬಂದ, ನೋಡಿದ, ಮರೆಯಾಗ ನಿಂತ್ಕೊಂಡು ನೋಡಿದ, ಎಲ್ಲರೂ ಖಾತ್ರಿ ಇತ್ತು ಇವತ್ತು ಮಥುರಾನಾಥ ಅವನ ಕೆಲಸದಿಂದ ತೆಗಿತಾರೆ ಅಂತ. ಆದರೆ ವಿಚಿತ್ರ, ಮಥುರಾನಾಥ ನೋಡ್ದ, ನೋಡ್ಬಿಟ್ಟು ದೂರಿಂದಾನೆ ನಮಸ್ಕಾರ ಮಾಡಿ ತಾಯಿಗೆ ಅರ್ಚಕರು ಇಬ್ಬರು ನಮಸ್ಕಾರ ಮಾಡಿ, ದೇವ್ರೆ ಪಾರ್ ಮಾಡಿದೆಪ್ಪ ಒಳ್ಳೆ ಅರ್ಚಕನ ಕೊಟ್ಟಿದ್ದೀರಿ ಅಂತ ಹೋಗ್ಬಿಟ್ಟ. ಉಳಿದವ್ರು ಸಂಕಟ ಆಯಿತು, ಎವಿಡೆನ್ಸ್ ತೋರಿಸ್ತಾರೆ ಅವರು, ಸಾಕ್ಷಿ ತೋರಿಸ್ತಾರೆ, ಇವ್ನು ನೋಡಿ ಹಿಂಗೆ ಕೂತಿದ್ದಾನೆ ಅಂತ. ಆದರೂ ಶಿಕ್ಷೆ ಕೊಡಲಿಲ್ಲ. ಮುಂದೆ ಹೋಗಿತ್ತಾನು ರಾಣಿ ರಾಸಮಣಿಗೆ ಹೇಳಿದ, ಯಾವ ಪ್ರವಾಹದಲ್ಲಿ ಭಕ್ತಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅರ್ಚಕರು, ಆ ತನ್ಮಯತೆಯಿಂದ ಪೂಜೆ ಮಾಡ್ತಾರೆ, ಅದನ್ನ ನೋಡ್ಬೇಕು ನೀನು ಅಂತ ರಾಸಮಣಿಗೆ ಹೇಳಿದ. ನೋಡ್ತೀನಿ ಬಂದ್ಲಕ್ಕೆ ಒಂದು ದಿವಸ ರಾಣಿ ರಾಸಮಣಿ ದಕ್ಷಿಣೇಶ್ವರಕ್ಕೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಆ ಭವತಾರಿಣಿ ದೇವಸ್ಥಾನ ಒಳಗೆ ಬಂದು, ಒಳಗೆ ಬರುವಾಗ ಅಲಂಕಾರ ಅರ್ಚನೆ ಎಲ್ಲ ಮುಗಿದು ಹೋಗಿತ್ತು ಪೂಜೆದು. ಆಕೆನೆ ಕಟ್ಟಿದವಳಲ್ಲ ಯಜಮಾನ್ತಿ, ಆಕೆನೆ ಆ ಗರ್ಭಗುಡಿಗೆ ಬಂದು ನಮಸ್ಕಾರ ಮಾಡಿದ್ಲು, ಕೂತ್ಕೊಂಡ ದೇವರ ಮುಂದೆ ಕೂತ್ಕೊಂಡ್ರು. ಆಕೆ ಪ್ರತಿ ಸಲ ಬಂದಾಗ ಒಂದೇನು ಹವ್ಯಾಸ ಅಂದರೆ, ಬಂದ ತಕ್ಷಣ ಈ ಪೂಜಾರಿಗೆ ಹಾಡು ಅಂತ ಹೇಳಬೇಕು. ಇವ್ರು ಹಾಡು ಕೇಳೋಕೆ ಬಹಳ ಇಷ್ಟ ಆಕೆ. ಅದಕ್ಕೆ ಹೇಳಿದ್ಲಂತೆ, ಹೂವಿನ ರಾಶಿ ಇಟ್ಕೊಂಡು ಸಾಮಾನ್ಯ ನೋಡಿ ದೇವ್ರ ಮುಂದೆ ಪೂಜೆ ಖಾಲಿ ಕೊಡಲ್ಲ ಹೆಣ್ಮಕ್ಳು, ಆ ಹೂವಿನ ಮಾಲೆ ಮಾಡಬೇಕು ಅಂತ ಒಂದು ಹೂ ಇಟ್ಕೊಂಡು ತಾ ಗಂಟು ಹಾಕೊಂಡು ದಾರ ಕಟ್ಕೊಂಡು ಮಾಲೆ ಕಟ್ತಾ ಇದ್ದೆ. ಒಂದು ಹಾಡು ಹೇಳಿ ಎಂದು ರಾಮಕೃಷ್ಣರಿಗೆ, ಅವ್ರು ತಕ್ಷಣ ಒಪ್ಕೊಂಡು ಚಂದ ಹಾಡೋಕೆ ಶುರು ಮಾಡಿದ್ರು. ಒಂದು ಹಾಡೇ ಚಂದ, ಅದರಲ್ಲಿ ಆ ಧ್ವನಿಯೊಳಗಿರುವಂಥ ಅರ್ಥತೆ ಇದೆಯಲ್ಲ ಅದು ಭಾಳ ಚಂದ. ನಾನು ಯಾವಾಗಲೂ ಹೇಳ್ತೀನಿ, ಆಸಾಮಿ ಕವಿ ಆಸಾಮಿ ಹಾಡುಗಾರಿದ್ರು ಯಾರದು ಫೇಮಸ್, ಭೂಪೇನ್ ಹಜಾರಿಕಾ. ಅದ್ಭುತ ಹಾಡು ಭೂಪೇನ್ ಹಜಾರಿಕಾ. ತಾವು ಕೇಳಿದಿರಲ್ಲ ಗೊತ್ತಿಲ್ಲ, ಗಂಗಾ ತೂ ಬೆಹತಿ ಹೇಕೆವು ಅಂತ ಒಂದು ಹಾಡಿದ್ರು. ಗಂಗೆ ಯಾಕೆ ಹರಿತೀಯಮ್ಮ ನೀನು, ನಮ್ಮಂಥ ಪಾಪಿಗಳ ಜಮೀನದಲ್ಲಿ ಯಾಕೆ ಬಂದೆ ನೀನು ಅಂತ. ಸ್ವರ್ಗದಲ್ಲಿದ್ದವಳು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದು ನೀನು ಕೊಳಕಾಗಿ ಹೋದಲ್ಲ ಇಲ್ಲಿ ಅಂತ. ಆ ಹಾಡು ಬೇಕಾದಷ್ಟು ಜನ ಹಾಡಿದ್ದಾರೆ. ಭೂಪೇನ್ ಹಜಾರಿಕಾ ಹಾಡಿದಾಗ ಒಂಥರ ಧ್ವನಿನೇ ಕೇಳಿಸುತ್ತೆ. ಆ ಧ್ವನಿಯಲ್ಲಿರುವಂಥ ಆರ್ತತೆ ಇದೆಯಲ್ಲ ಅದು ಮುಟ್ಟುತ್ತೆ ಎಲ್ಲರೂ. ಆ ಧ್ವನಿಗೆ ಸ್ಪೆಷಾಲಿಟಿ ಅದು. ಕೆಲವರು ಧ್ವನಿಯಲ್ಲ ಕಾಣ್ ಇದ್ದಿರೋ ಗಿಫ್ಟ್ ಇರುತ್ತೆ, ಅದು ಮಾತಾಡಿದ ಟಕ್ ಅಂತ ಹೃದಯಕ್ಕೆ ಮುಟ್ಟುತ್ತೆ ಆ ಥರದ್ದು. ರಾಮಕೃಷ್ಣ ಧ್ವನಿಯಲ್ಲಿ ಆರ್ತತೆ ಇತ್ತು, ಯಾಕಂದ್ರೆ ಭಕ್ತಿ ತನ್ಮಯತೆ ಇದೆಯಲ್ಲ. ಹಾಗೆ ಹಾಡ್ತಿದ್ರು, ತುಂಬ ಚೆಂದಾಗಿ ಹಾಡ್ತಿದ್ರಂತೆ. ಈಕೆ ಹಾಡು ಕೇಳಿಸ್ಕೊತಿದ್ದಾಳೆ. ಆದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋರಿಗೆ ಒಂದು ಕೆಲಸ ಒಂದೇ ಕೆಲಸ ಒಂದ್ಸಲ ಮಾಡೋಕ್ಕಾಗಲ್ಲ, 4 ಕೆಲಸ ಒಂದೇ ಸಲ ಮಾಡಬೇಕು ಅವ್ರು.

ದೊಡ್ಡ ಜಮೀನ್ದಾರಿಣಿ, ಯಾವುದೋ ಒಂದು ವ್ಯಾಜ್ಯ ಇದ್ದೇ ಇರುತ್ತೆ. ರಿಯಲ್ ಎಸ್ಟೇಟ್ ಅಂದಮೇಲೆ ಸ್ವಲ್ಪ ಕಾಂಪ್ಲಿಕೇಶನ್ ಇರೋದೇ. ಯಾಕೆ ಇದು ಮಾಡ್ಬೇಕಾದ್ರೆ ಯಾವುದೋ ಒಂದು ಕೇಸ್ ಇತ್ತಂತೆ, ಅವತ್ತೇ ಕಲ್ಕತ್ತಾ ಕೋರ್ಟಲ್ಲಿ ತೀರ್ಮಾನ ಆಗೋದಿತ್ತು. ಬ್ಯಾಕ್ ಆಫ್ ದಿ ಮೈಂಡ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ಚಿಂತೆ, ಅದು ಹೂ ಕಟ್ತಾ ಇದ್ದಾಳೆ, ಕೈಯಿಂದ ಹೂ ಕಟ್ತಾಳೆ, ಕಿವಿಯಿಂದ ರಾಮಕೃಷ್ಣರ ಹಾಡು ಕೇಳ್ತಿದ್ದಾಳೆ, ತಲೆ ಒಳಗೆ ಕೋರ್ಟಲ್ಲಿ ತೀರ್ಮಾನ ಏನಾಗುತ್ತೇನೋ ಅಂತ ವಿಚಾರ ಬಂತು. ಈ ನಮಗೆ ಹ್ಯಾಬಿಟ್ ಇರುತ್ತೆ ನೋಡಿ, ಮೆಕ್ಯಾನಿಕಲಿ ಕೆಲಸ ಮಾಡ್ತಿರ್ತೀವಿ ನಾವು, ಮಾಡುವಾಗ ತಲೆಯಲ್ಲೋ ಇರುತ್ತೆ. ನಾನು ಯಾವಾಗಲೂ ಹೇಳಿದ್ದೀನಿ, ಹೊಸದಾಗಿ ಕಾರ್ ಕಲಿತರೆ, ಡ್ರೈವಿಂಗ್ ಕಲಿತರೆ, ಸ್ಕೂಟರ್ ಡ್ರೈವಿಂಗ್ ಕಲಿತಾಗ ಮೊದಲಿನ ಎರಡು ದಿವಸ ಬಹಳ ಕಷ್ಟ. ನಾನು ಯಾವಾಗಲೂ ಸೈಕಲ್ ಕಲಿಯೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ ಅದು. ಜಗತ್ತಲ್ಲಿ ಎಲ್ಲರೂ ಸೈಕಲ್ ಕಲಿಯೋದು ಒಂದೇ ರೀತಿ, ಬೇರೆ ರೀತಿ ಇಲ್ಲ. ಕಲಿಬೇಕು ಅಂದಾಗ ಯಾರೋ ದೊಡ್ಡವರು ಬರ್ತಾರೆ, ಹ್ಯಾಂಡ್ಲು ಸೀಟ್ ಹಿಡಿತಾರೆ, ಕೂಡಿಸ್ತಾರೆ ನಿಮ್ಮನ್ನು, ತಳ್ಕೊಂಡು ಹೋಗ್ತಾರೆ. ಏನು ಜೀವ ಪರ್ಯಂತ ತಳ್ಳೋಕ್ಕಾಗತ್ತಾ? ಒಂದು ಎರಡು ದಿವಸ ತಳ್ತಾರೆ, ಮುಂದೆ ಹ್ಯಾಂಡ್ಲ್ ಬಿಡ್ತಾರೆ, ಸೀಟ್ ಒಂದೇ ಹಿಡ್ಕೊಂಡಿರ್ತಾರೆ, ಕೈಯಲ್ಲಿ ಗೊತ್ತಾಗುತ್ತೆ ಗ್ರಿಪ್ಪಲ್ಲಿ ಅವರಿಗೆ ಬ್ಯಾಲೆನ್ಸ್ ಆಗಿದೆಯೋ ಇಲ್ಲೋ ಅಂತ ತಳ್ತಾ ಇರ್ತಾರೆ. ನಾನು ಮೇಲೆ ಕೂತು ಹಿಂಗೆ ಹಿಡ್ಕೊಂಡಿರ್ತೀನಿ ಹ್ಯಾಂಡ್ಲು. ಒಂದು ಎರಡು ಮೂರು ದಿವಸ ಆದಮೇಲೆ ಹಿಡ್ಕೊಂಡವ್ರಿಗೆ ಗೊತ್ತಾಯ್ತು ಬ್ಯಾಲೆನ್ಸ್ ಬಂದಿದೆ ಇವನಿಗೆ ಅಂತ, ತಳ್ಳಿ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿ ಅವರು. ನಾ ಕೂತವ್ನು ಹಿಡ್ಕೊಂಡಿದ್ದಾರೆ ಅಂತ ನಿಂತ್ಕೊಂಡಿರ್ತೀನಿ. ಹಿಂಗೆ ಹೋಗ್ತಾ ಇರುತ್ತೆ, ಯಾವಾಗಲೂ ಒಂದ್ಸಲ ಯಾರೋ ಇಲ್ಲ ಅನ್ಸ್ಬಿಡ್ತೇವೆ, ಓಹೋ ಹೋ ಹೋ ನೋಡ್ಕೊಂಡು ತಪ್ಪು ಅಂತ ಬಿಡುತ್ತೆ ಕೆಳಗಡೆ. ಒಂದು ಹೆಸಲಾಗುತ್ತೆ, ಮುಂದೆ ಒಂದ್ಸಲ ಸೈಕಲ್ ಓಡಿಸೋಕೆ ಬಂದಲ್ಲಿ ಏನು ಸಂಭ್ರಮ, ಏನು ಖುಷಿ ಅದು. ಬಾ ಮಕ್ಕಳಿಗೆ ನೋಡಿ ಸೈಕಲ್ ಕೊಡಿಸಿ ನೋಡಿ, ಎಷ್ಟು ಒಬಿಡಿಯಂಟ್ ಮಕ್ಕಳಾಗ್ತಾರೆ ಅವರು. ಕೆಲಸ ಕೊಡು ಮಾಡ್ಕೊಂಡ್ಬಿಡ್ತೀನಿ ನಾನು, ಯಾಕಂದರೆ ನಿಮ್ಮ ಕೆಲಸ ಮಾಡೋದು ಮುಖ್ಯ ಅಲ್ಲ, ಸೈಕಲ್ ಹೊಡಿಬೇಕು ಅವರು. ಸ್ವಲ್ಪ ದಿವಸ ಸೈಕಲ್ ಇದ್ದ ಸೈಕಲ್ ಬೋರ್ ಆಗುತ್ತೆ, ಅಯ್ಯೋ ಅಪ್ಪ ಇದೆ ಹೋಗೋಕ್ಕಾಗಲ್ಲ, ಮೋಟರ್ ಸೈಕಲ್ ಬೇಕು ಅನಿಸುತ್ತೆ. ಸ್ಕೂಟರ್ ಹೊಡಿಬೇಕಾದ್ರೆ ಕಷ್ಟ, ಕಾರ್ ಓಡಿಸೋದು ಇನ್ನೂ ಕಷ್ಟ. ಮೊದಲೇ ಸಲ ಹೋದಾಗ ಇರೋದು ಎರಡು ಕಾಲು, ಅಲ್ಲಿ ಮೂರಿದ್ದಾವೆ, ಆಟೋಮ್ಯಾಟಿಕ್ ಇಲ್ಲದೆ ಹೋದರೆ ಮೂರಿದ್ದಾವೆ, ಕಾರು ಎಕ್ಸಿಲರೇಟ್ರು ಬ್ರೇಕು ಕ್ಲಚ್ಚು ಮೂರಿದ್ದಾವೆ, ಎರಡೇ ಕಾರು, ಹೆಂಗೆ ಆಪರೇಟ್ ಮಾಡೋದು ಅಂದ್ರೆ ಯಾವಾಗ ಯಾವ್ದು ಒತ್ತೋದು ಇನಿಷಿಯಲಿ ಆಗುತ್ತೆ. ಒಂದ್ಸಲ ಎಕ್ಸ್ಪರ್ಟೈಸ್ ಆದಮೇಲೆ ನೋಡ್ಬೇಕದನ್ನ, ಅವ್ನು ಡ್ರೈವರ್ ಓಡಿಸ್ತಾ ಇರ್ತಾನೆ, ಮಾತಾಡ್ತಾನೆ, ಕೈ ಮಾಡ್ತಾನೆ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋತಾನೆ, ಹಿಂದೆ ಯಾರದಾರು ನೋಡ್ತಾನೆ, ಅಲ್ಲಿ ಡ್ರೈವರ್ ನಮ್ಗೆ ಗಾಬರಿ, ಮುಂದೋಡು ಮರೆ ಮುನ್ನೋಡು ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ನಿಗೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಅವನು. ಮಾಡ್ತಾ ಮಾಡ್ತಾ ನಿಮಗೂ ಅನುಭವ ಆಗಿರ್ಬೇಕು ನೋಡಿ, ನೀವು ಸ್ಕೂಟರ್ ಮೇಲೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಮನೇಲಿ ಹೇಳ್ತಾರೆ, ದಾರಿಯಲ್ಲಿ ಬರ್ತಾ ಅಂಗಡಿಯಲ್ಲಿ ಅವ್ನು ಸಾಮಾನು ತಗೊಂಬನ್ನಿ ಅಂದಿರ್ತಾರೆ, ನೀವು ಅಂಗಡಿ ಮುಂದೇನೆ ಹೋಗಿರ್ತೀರಿ, ನೆನಪೇ ಆಗಲ್ಲ, ಸೀದಾ ಮನೆ ಮುಟ್ಟುತ್ತೀರಿ. ಅಂದರೆ ಡ್ರೈವಿಂಗ್ ಕೂಡ ಮೆಕ್ಯಾನಿಕಲ್ ಆಗಿ ಹೋಗುತ್ತೆ. ದೊಡ್ಡವ್ರು ಹೈಯರ್ ಪೊಸಿಷನಲ್ಲಿ ಇರ್ತಾರಲ್ಲ, ಅವ್ರು ಕೆಲವೊಂದ್ಸಲ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡ್ತಾರೆ. ಆಕೆ ಯಾಂತ್ರಿಕವಾಗಿ ಹೂ ಕಟ್ತಾ ಇದ್ದು, ಯಾಂತ್ರಿಕವಾಗಿ ಕೇಳಿಸ್ಕೊತಾ ಇದ್ದು, ಅದ್ರ ಮನಸ್ಸಲ್ಲಿತ್ತು. ಸ್ವಲ್ಪ ಹೊತ್ತು ನಡೆದಿತ್ತಿದು, ತಕ್ಷಣ ಯಾರೋ ಜೋರಾಗಿ ಕೂಗಿದಂಗೆ ಆಯ್ತಂತೆ. ಛೇ, ಇಲ್ಲೂ ಅದೇ ಯೋಚನೆನಾ ಅಂದಂಗಾಯ್ತದೆ. ಯಾರಂದ್ರು ಅಂತ ನೋಡಿದರೆ ರಾಮಕೃಷ್ಣ ಎದ್ದು ನಿಂತು ಪಟಾರ ಅಂತ ಕಪಾಳಿ ಹೊಡೆದ್ರು ಎರಡು ಡೇಟ್. ಆಕೆ ಕಪಾಳಿಗೆ ಎರಡು ಡೇಟ್ ಹೊಡೆದು ಮತ್ತೆ ಕೂತ್ಕೊಂಬಿಟ್ರು, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಮತ್ತೆ ನಂಗೆ ನಗ್ತಾ ಇದ್ದಾರೆ. ಉಳಿದವ್ರಿಗೇನು ಶಾಕ್ ಆಗಬೇಕಲ್ಲ, ಓನರ್ ಆಫ್ ದಿ ಟೆಂಪಲ್, ಆಕೆ ದೇವಸ್ಥಾನ ಕಟ್ಟಿದವಳು ಯಜಮಾಂತಿ, ರಾಣಿ ರಾಸಮಣಿ, ಆಕೆ ಕಪಾಳಿಗೆ ಹೊಡೆಯೋದು ಅರ್ಚಿಕ ಹುಚ್ಚ. ಅವರಂದ್ರು ಗ್ಯಾರಂಟಿ ಗೊತ್ತಾಯ್ತು, ರಾಣಿ ರಾಸಮತಿ ಹೊರಗೆ ಹಾಕ್ಬಿಡ್ತಾರೆ ಇವನ್ನ ರಾಸಮಣಿ, ಯಾಕಂದರೆ ರಾಣಿಗೆ ಹೊಡೆಯುವಂಥ ಹುಚ್ಚೇನ್ರಿ ಇವನಿಗೆ, ಹುಚ್ಚಿತ್ತು ಮೊದಲು, ತೀರಾ ಹೆಚ್ಚಾಗ್ಬಿಟ್ಟಿದೆ ಈಗ, ಹೊಡಿತಾರೆ ಅಂತ ತಗೊಂಡು ಉಳಿದವರೆಲ್ಲ ನೋಡ್ತಾ ಇದ್ರು. ಕೆಲವರು ದ್ವಾರಪಾಲಕರು ಇರ್ತಾರಲ್ಲ, ದ್ವಾರಪಾಲಕರು ಚೌಕಿದಾರರು ಎಲ್ಲರೂ ಓಡಿ ಬಂದರು. ಆ ಹುಚ್ಚಿ ನಡ್ಕೋಬೇಕು, ಅವನು ಹಿಡ್ಕೊಂಡು ಶಿಕ್ಷೆ ಕೊಡಬೇಕು ಅವನಿಗೆ ಅಂತ ಓಡಿ ಬಂದರು. ಒಂದು ಕ್ಷಣ ಶಾಕ್ ಆಗಿಬಿಡ್ತು ರಾಸಮಣಿಗೆ, ಯಾರಾದರೂ ಕೆನ್ನೆ ಹೊಡೆದ್ರೆ ಅಷ್ಟೇ ಶಾಕ್ ಆಗಲ್ವಾ, ಅದು ಎಲ್ಲೋ ವಿಚಾರ ಮಾಡ್ತಿದ್ದಾಳೆ. ಶಾಕ್ ಆದಾಗ ನೇಕೋರಾತು, ಯಾರು ಹೊಡೆದು ನೋಡ್ತಾರೆ, ಮುಂದೆ ರಾಮಕೃಷ್ಣ ಕೂತಿದ್ದಾರೆ, ಕಣ್ಣು ಮುಚ್ಕೊಂಡಿದ್ದಾರೆ, ನಗ್ನಗ್ತಾ ಇದ್ದಾರೆ, ಹಾಡ್ತಿದ್ದಾರೆ ಹಾಗೇನೆ. ಆಕೆ ಗೊತ್ತಾಯ್ತು ಹೊಡೆದಿದ್ದೀವ್ರೆ, ನೋಡಿದ್ರು ಸುತ್ತಮುತ್ತಲ ಉಳಿದವರೆಲ್ಲ ಚಾರ್ಜ್ ಮಾಡೋಕೆ ರೆಡಿ ಆಗಿದ್ದಾರೆ. ರಾಣಿ ರಾಸಮಣಿ ಸ್ವಲ್ಪ ಹಿಂಗೆ ಕಣ್ಣು ಮಾಡಿದ್ರೆ ಸಾಕು, ಹಿಡ್ಕೊಂಡು ಹೇಳಿ ಹೊಡ್ಕೊಂಡು ಹೋಗ್ತಿದ್ರು ಇವ್ರನ್ನೆಲ್ಲ ಹೊರಗಡೆ. ಆಕೆ ತಕ್ಷಣ ಗೊತ್ತಾಯ್ತು ಏನು ಮಾಡ್ತಾರಪ್ಪ, ಏನಾದರೂ ಮಾಡಿಬಿಟ್ಟಾರಿ ಇವರು ಅಂತ ಹೇಳಿ ತಕ್ಷಣ ಗಂಭೀರವಾದ ಧ್ವನಿಯಲ್ಲಿ ಹೇಳಿದ್ಲಂತೆ, ಯಾರೂ ಭಟ್ಟಾಚಾರ್ಯನ ಮುಟ್ಟಬೇಡಿ, ಅವ್ರು ಮಾಡಿ ಸರಿಯಾಗಿದೆ, ನೀವೆಲ್ಲ ಹೋಗಿ ಅಂತ ಹೇಳಿದ್ಲಂತೆ. ಆಕೆಗೆ ಆಶ್ಚರ್ಯ ಆದದ್ದೇನು ಅಂದರೆ, ನನ್ನ ತಲೆಯಲ್ಲಿ ಕೋರ್ಟಿನ ವಿಚಾರ ಇದೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ನಾನು ತಪ್ಪು ಮಾಡಿದ್ದು, ತಪ್ಪು ನಾನು ಮಾಡಿದ್ದೇನೆ, ಅವ್ರು ನಾನೇ ಹೇಳಿದ್ದು, ಕಾಳಿ ಸನ್ನಿಧಾನದಲ್ಲಿ ಕೂತಿದ್ದೇನೆ, ಜಗನ್ಮಾತೆ ಸನ್ನಿಧಾನದಲ್ಲಿ ಕೂತಿದ್ದೇನೆ, ಭಕ್ತಿ ಹಾಡುಗಳನ್ನು ಕೇಳ್ತಾ ಇದ್ದೇನೆ, ತಾಯಿಗೋಸ್ಕರ ಮಾಲೆ ಮಾಡ್ತಾ ಇದ್ದೇನೆ, ನನ್ನ ಮನಸ್ಸಿಲ್ಲ, ಮನಸ್ಸೆಲ್ಲ ಕೋರ್ಟಲ್ಲಿದೆ, ಈ ದೈವ ಸನ್ನಿಧಾನದಲ್ಲಿದ್ದಾಗಲೂ ಕೂಡ ನನ್ನ ಲೌಕಿಕ ಚಿಂತೆ ಬಿಡಲಿಲ್ಲಲ್ಲ ನನ್ನ, ಅದಕ್ಕೆ ತಾಯಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾಳೆ ನನಗೆ, ಅವ್ರ ಮೂಲಕ ಕೊಟ್ಟಿದ್ದಾಳೆ, ತಾಯಿ ತಾನಾಗೆ ಬಂದು ಹೊಡೆಯಲ್ಲ, ಅರ್ಚಕರ ಮೂಲಕ ಹೊಡೆಸಿದ್ದಾಳೆ, ಸರಿ ಆಯ್ತು ನನಗೆ ಅಂತಂತೆ. ಆದರೆ ಆಕೆಗೆ ಆಶ್ಚರ್ಯ ಆದದ್ದು, ಹಾಗಾದರೆ ಈತ ಸಾಮಾನ್ಯ ಪೂಜಾರಿ ಅಲ್ಲ, ಆತ ದೇವರನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ನನ್ನೂ ಅರ್ಥ ಮಾಡ್ಕೊಂಡಿದ್ದಾನೆ, ದೇವರದಂತ ಅರ್ಥ ಮಾಡ್ಕೊಂಡು ಪೂಜೆ ಮಾಡ್ತಾನೆ, ತನ್ಮಯತೆಯಿಂದ ಪೂಜೆ ಮಾಡ್ತಾನೆ, ಅದು ಜೀವ ಇದ್ದು

ಜೀವ ಇರುವಂತ ತಾಯಿ ತರ ಮಾತಾಡೋ ಮಾತಾಡ್ತಾನೆ. ಈ ನನ್ನ ಕೆನ್ನೆ ಹೊಡೆದಾಗ ನನ್ನ ಮನಸ್ಸಿಂದು ಗೊತ್ತಾಗಿದೆ ಆತನಿಗೆ, ಆದ್ದರಿಂದ ಈತ ಬಹಳ ದೊಡ್ಡವನು ಅಂತ ಹೇಳಿ ದೂರಿಂದ ನಮಸ್ಕಾರ ಮಾಡಿ ಹೊರಟುಬಿಟ್ಲಂತೆ. ಉಳಿದವ್ರಿಗೆ ಭಾರಿ ಸಂಕಟ ಆಯ್ತು. ಇನ್ನೇನು ಮಾಡೋದ್ರಿ, ಮಥುರಾನಾಥನಿಗೆ ನಾವು ನಮಸ್ಕಾರ ಮಾಡ್ಬೋದ? ಈಕೆ ಕೆನ್ನೆಗೆ ಹೊಡೆದ ಹುಚ್ಚ ಅರ್ಚಕ, ಅದು ಈಕೇನು ಮಾಡಲಿಲ್ಲ, ಅದು ನಮಸ್ಕಾರ ಮಾಡಿ ಒಳ್ಳೇದಾಯ್ತು ಅವ್ರು ಮಾಡಿದ್ದು ಅಂತ ಹೋಗ್ತಾಳೆ. ಇದು ನೋಡಿ ಉಳಿದವ್ರಿಗೆ ವಿಷಾದ ಆಯ್ತು. ರಾಮಕೃಷ್ಣನ ಮನಸ್ಥಿತಿ ದಿನ ದಿನ ದಿನ ಹತಾಶೆ ಹೋಗ್ತಾ ಇತ್ತು. ಇನ್ನೇನು ಕುಸಿದೇ ಬಿಡ್ತಾರೆ ಅನ್ನೋ ಹಂಗೆ ಆಗ್ತಿತ್ತು. ಮಥುರಾನಾಥ ರಾಣಿ ಹೇಳಿದ, ಏನಾದರೂ ಮಾಡಬೇಕು ನೋಡಪ್ಪ, ಏನು ಮಾಡ್ತೀನಿ ನೋಡು ನೀನೇ ಅಂತ ಹೇಳಿದ. ಆತ ತನ್ನ ಸ್ನೇಹಿತರ ಜೊತೆಗೆ ವಿಚಾರ ಮಾಡಿದ. ಅವ್ರಿಗೆ ಸಮಸ್ಯೆ ಮೂಲ ತಿಳಿತಂತೆ. ಹೊಳೆದಂಗೆ ಆಯ್ತು, ಅಟ್ಲೀಸ್ಟ್ ಹೊಳಿತೋ ಇಲ್ಲೋ, ಸಮಸ್ಯೆ ಮೂಲ ಏನು ರಾಮಕೃಷ್ಣರದು ಅಂತ. ರಾಮಕೃಷ್ಣರು ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಪಾಲಿಸ್ತಾ ಇದ್ದಾರೆ. 20-21 ವರ್ಷ ಅವ್ರಿಗೆ ಅವಾಗ. ಈ ಹುಡುಗನಿಗೆ ಬ್ರಹ್ಮಚರ್ಯ ಬಿಗಿ ಹಿಡ್ಕೊಂಡಿರೋದ್ರಿಂದ ಈ ಮನಸ್ಸು ಏರ್ಪೇರ್ ಆಗ್ತಾ ಇದೆ. ಆ ಬ್ರಹ್ಮಚರ್ಯ ಸ್ವಲ್ಪ ಅಲುಗಾಡಿಸ್ಬಿಟ್ರೆ ಹಾದಿ ಬರ್ತಾರೆ. ಇದು ಯಾವ್ಯಾವ ಯೋಜನೆ ಮಾಡ್ತೀವಿ ನಾವು ಹೆಂಗೆ ಗೊತ್ತಾಗಲ್ಲ. ಹಂಗೆ ವಿಚಾರ ಮಾಡ್ಕೊಂಡ, ಮಥುರಾನಾಥನ ಸೊಲ್ಯೂಷನ್ ಮಾಡ್ತೀನಿ ಅಂದ್ಕೊಂಡ. ಒಂದು ದಿವಸ ರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಏಕಾಂಗಿಯಾಗಿದ್ದಾರೆ. ಏಕಾಂಗಿಯಾಗಿದ್ದಾಗ ಇಬ್ಬರು ಅತ್ಯಂತ ರೂಪವತಿಯಾದ ತರುಣಿಯರು ರೂಮ್ನಾಗ ಬಂದರು. ಇವರು ಯಾರು ಅಂದರೆ, ಮಥುರಾನಾಥ ದುಡ್ಡು ಕೊಟ್ಟು ಕಳಿಸಿದಂಥ ಇಬ್ಬರು ವೇಶ್ಯರು. ರಾಮಕೃಷ್ಣಗದು ಗೊತ್ತೂ ಆಗಲ್ಲ, ಮಗುನೇ ಅವರು. ಅವರಿಬ್ಬರು ಹೆಣ್ಮಕ್ಳು ಒಳಗೆ ಬಂದ ತಕ್ಷಣ ಇವ್ರು ಏನು ಮಾಡ್ಬೇಕ್ರಿ, ಇವರು ನೀವು ಯಾರು ಏನು ಅಂತ ಕೇಳಲೇ ಇಲ್ಲ, ತಡಕ್ರಿ ಇದ್ಬಿಟ್ಟು ಅಮ್ಮ ಅಮ್ಮ ಅಮ್ಮ ಅಂತೇಳಿ ಕಾಲು ಹಿಡ್ಕೊಂಬಿಟ್ರು ಅವರಿಬ್ರದು. ಇನ್ನು ಅವ್ರು ಏನು ಮಾಡಬೇಕು, ಇವರಿಗೆ ಜಗನ್ಮಾತೆ ನೋಡ್ದಂಗೆ ಆಗ್ಬಿಡ್ತು. ಅವ್ರು ನೋಡಿದ ತಕ್ಷಣ ಇಬ್ಬರದು ಕಾಲು ಹಿಡ್ಕೊಂಡು ಅಮ್ಮ ಅಮ್ಮ ಬಂದದ್ದು ಭಾಳ ಸಂತೋಷ ಆಯಿತು ಅಂತ ಕಾಲು ಮುಟ್ಬಿಟ್ರು. ಅವರಿಬ್ಬರು ಹೊರಗೆ ಓಡಿಬಿಟ್ರು. ಓಡಿಬಿಟ್ಟು ಹೊರಗೆ ಹೋಗಿ ಅವ್ನು ನಿಂತಿದ್ನಲ್ಲ ಹೊರಗಡೆ ಮಥುರಾನಾಥ, ಚೇನಿಯನ್ ಮನಸ್ಸಿಗೆ ಬೆಂಕಿ ಹಾಕ, ಅಷ್ಟು ಒಳ್ಳೆ ಸಂತರಂಗಿದ್ದಾರೆ, ಅವ್ರ ಕಡೆ ಕಳಿಸ್ತೀವಲ್ಲ ನಮ್ಮನ್ನು, ನರಕಕ್ಕೆ ಹಾಕ್ತೀಯ ನಮ್ಮನ್ನು ನೀನು. ನಾವು ವೈಶ್ಯರು ಇರ್ಬೋದು, ಆದರೆ ಇಂಥ ಮನುಷ್ಯರ ಜೊತೆ ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ನೀನು ನಾಚಿಗೆ ಬರಬೇಕು ಅಂತ ಬೈದು ಹೋಗ್ಬಿಟ್ರು. ಇದು ಯಾಕೆ ಹೇಳ್ತೀನಿ ಅಂದರೆ, ನಾವು ಯಾವುದೋ ಸಮಸ್ಯೆಗೆ ಯಾವುದೋ ಪರಿಹಾರ ಹುಡುಕ್ತೀವಿ ಅಲ್ವಾ. ಇವ್ರು ಪರಿಹಾರ ಅಂದ್ಕೊಂಡಿದ್ದ ಪರಿಹಾರ ಅಲ್ಲ, ಅದು ಅನಾಹುತ. ಅದು ಕೆಲವೊಂದ್ಸಲ ಹಾಗಾಗತ್ತೆ ಜೀವನದಲ್ಲಿ, ಯಾವುದೋ ಸಮಸ್ಯೆಗೆ ನಾವು ಪರಿಹಾರ ಕರೆಕ್ಟಾಗಿ ಹಿಡ್ಕೊಂಡಿದ್ದೀವಿ ಅಂತೀವಿ. ಸಮಸ್ಯೆ ಇರೋದೇ ಒಂದು ಕಡೆ, ಪರಿಹಾರ ಒಂದು ಕಡೆ ಹುಡುಕ್ತಾ ಇರ್ತೀವಿ. ನಾವು ಮನುಷ್ಯ ಇದ್ದ, ಚೆನ್ನಾಗಿ ಆರೋಗ್ಯವಂತ ಮನುಷ್ಯ, ಒಂದು ಈಗ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಅವನಿಗೆ ಉಸಿರುಗಟ್ಟದಂಗೆ ಆಗೋದು, ಉಸಾಡಿಸ್ಬೇಕಾದ್ರೆ ಕಷ್ಟ ಅನಿಸೋದು. ಡಾಕ್ಟರ್ ಕಡೆ ಹೋದ, ಒಂದಿಷ್ಟು ಔಷಧಿ ಕೊಟ್ಟರು ಏನೋ ಕೊಟ್ಟರು, ಒಂದು 4 ದಿವಸ ಸರಿ ಮತ್ತೆ ರೋಗ ಬರೋದು, ಉಸಿರುಗಟ್ಟದಂಗೆ ಆಗೋದು, ಎದೆ ಬಡತ ಜಾಸ್ತಿ ಆಗೋದು, ಕಿವಿಯಲ್ಲಿ ಗುಯ್ ಅಂತ ಸಪ್ಪಳ ಬರಬೇಕು. ಎಲ್ಲ ಡಾಕ್ಟ್ರಿಗೆ ತೋರಿಸಿದವ್ರು ಹೇಳಿದರು, ಇಲ್ಲಪ್ಪ ಏನೋ ಪ್ರಾಬ್ಲಮ್ ಇದೆ ನಿಂತಿದ್ದು ಅಂತ ಹೇಳಿದರು. ಏನು ಪ್ರಾಬ್ಲಮ್ ಅಂತ ಯಾರೂ ಹೇಳ್ತಾ ಇಲ್ಲ. ಔಷಧಿ ತೊಗೋತಾನೆ, ಒಂದು ದಿವಸ ಕಮ್ಮಿ ಆಗುತ್ತೆ, ಮರು ದಿವಸ ಮತ್ತೆ ಜಾಸ್ತಿ ಆಗುತ್ತೆ. ಅವನು ಓಡಾಟ ಕಮ್ಮಿ ಮಾಡಿಬಿಟ್ಟ, ಇನ್ನು ಹೋಗೋದು ಬೇಡ ಅಕಸ್ಮಾತ್ ಏನಾದರೂ ಆಗಿಬಿಟ್ರೆ ಅಂತ ಕೂತ್ಕೊಂಡ ಮನೇಲಿ. ಒಂದು ದಿವಸ ತುಂಬ ಜಾಸ್ತಿ ಆಯ್ತು ಅದು. ಮತ್ತೊಬ್ಬ ಡಾಕ್ಟರ್ ಕಡೆ ಹೋದ, ಸ್ಪೆಷಲಿಸ್ಟ್, ಸೂಪರ್ ಸ್ಪೆಷಲಿಸ್ಟ್ ಅವರು. ಅವರೆಲ್ಲ ಚೆಕ್ ಮಾಡಿ ಹೇಳಿದ್ರಂತೆ, ನೋಡಪ್ಪ ಇದು 10 ಲಕ್ಷ ಜನದಲ್ಲಿ ಒಬ್ಬರಿಗೆ ಬರುವಂಥ ರೋಗ, ಇವನೇನು ಸಂತೋಷ ಪಡಬೇಕೋ ದುಃಖ ಪಡಬೇಕೋ? 10 ಲಕ್ಷದಲ್ಲಿ ನಾನೊಬ್ಬ ಸ್ಪೆಷಲ್ ಇದೆಯಲ್ಲ ದುಃಖ ಪಡಬೇಕೋ, ನನಗೆ ಬಂತ ಇದು ಒಂದು ದುಃಖ ಪಡಬೇಕೋ, ಏನಿದು ಅಂತ ಕೇಳಿ. ಇಲ್ಲ ಇದೊಂದು ವಿಚಿತ್ರ ಅಡಿ, ಒಂದು ಉದ್ದ ಹೆಸರು ಹೇಳಿಬಿಟ್ರೆ, ಯಾವುದೋ ಒಂದು ರೋಗಕ್ಕೆ ಹೆಸರು ಹೇಳಬೇಕಲ್ಲ ಯಾವುದೋ ಅಂತ ಹೇಳಿದ್ರು. ಇದು ಹಿಂಗಾಗಿ ನಿಮ್ಮ ಲಂಗ್ಸ್ ಎಲ್ಲ ತುಂಬ ಇದಾಗ್ಬಿಟ್ಟಿದೆ, ಈ ನಿಮ್ಮ ಬದುಕೋದಿನ ಭಾಳ ಅಂದರೆ 3 ತಿಂಗಳು, ಅದಕ್ಕಿಂತ ಜಾಸ್ತಿ ಬದುಕೋಕ್ಕಾಗಲ್ಲ, ನಿಮ್ಮ ವಿಲ್ ಎಲ್ಲ ಮಾಡಿಬಿಡಿ, ಏನು ವ್ಯವಸ್ಥೆಗಳು ಚೆನ್ನಾಗಿದ್ಬಿಡಿ, 3 ತಿಂಗಳು ಎಲ್ಲಿ ಹೋಗಬೇಡಿ ಅಂದರು. ಇವನು ಭಾಳ ದುಃಖ ಆಯಿತು, ಚೆನ್ನಾಗೇ ಇದ್ದೆ ನಾನು, ಏಕಾಯ್ಕಿ ಹಿಂಗೆ ಏನಾಯ್ತು ನಂದಿದ್ದು ಉಸಿರುಗಟ್ಟು ಹಂಗೆ, ಹೆಂಗೂ ಸಾಯ್ತೀನಿ, ಸಂತೋಷವಾಗಿದ್ದು ಸಾಯೋಣ 3 ತಿಂಗಳಲ್ಲಿ ಅಂತ ಹೋದ. ಆವಾಗೆಲ್ಲ ರೆಡಿಮೇಡ್ ಡ್ರೆಸ್ ಅಲ್ಲ, ಟೈಲರ್ ಕಡೆ ಹೊಲಿಸ್ಬೇಕು ಡ್ರೆಸ್ ಎಲ್ಲ. ಇವ್ನು ಹೋಗಿ ಏನು ಮಾಡ್ದ, ಬದುಕೋ 3 ತಿಂಗಳು ಚೆನ್ನಾಗಿ ಬದುಕೋಣ ಅಂತ ಅಂಗಡಿಗೆ ಹೋಗಿ 10 ಶರ್ಟು 10 ಪ್ಯಾಂಟ್ ಆಗುವಷ್ಟು ಡ್ರೆಸ್ ತೊಗೊಂಡ, ಹೊಸದು ಹೊಲಿಸ್ಬೋಣ. ಟೇಲರ್ ಕಡೆ ಹೋದ, ಹಳೆ ಕಾಲ ಟೇಲರ್ ಹೆಂಗಿದ್ರು ಅಂದರೆ, ಒಬ್ಬ ದೊಡ್ಡವನು ಇರುವನು, ಅಳತೆ ತೊಗೊಳ್ದು ಹುಡುಗ ಬರ್ಕೋಬೇಕು ನಂಬರ್ಸ್ ಎಲ್ಲ, ಶೋಲ್ಡರ್ ಇಷ್ಟು, ಕೈ ಇಷ್ಟು ಹೇಳ್ತಾರೆ, ಇಷ್ಟು ಇಂಚು ಇಂಚು ಅಂತ ಬರ್ಕೋಬೇಕು ಅವನು. ಎಲ್ಲ ಹೇಳ್ತಾ ಹೋದ, ಬರ್ಕೋತಾ ಇದ್ದ ಅವನು. ಕಾಲರ್ 17.5 ಅಂತ ಹೇಳ್ದ. ಇವನು ಏ ನೋ ನೋ ನೋ ನೋ ನೋ, ಕಾಲರ್ 17-16.5 ಅಂದ. ಸರ್ ಬೇಡ ಸರ್, ನಿಮ್ಮ ಕುತ್ತಿಗೆ ದಪ್ಪ ಇದೆ, 16.5 ತುಂಬ ಟೈಟ್ ಆಗುತ್ತೆ, 17.5 ಆದರೆ ವಾಸಿ ಸರ್ ಅಂದ. ಶರ್ಟ್ ನಂದು ನಿಂದು, ನಾನು ಇಷ್ಟು ವರ್ಷ ಹಾಕ್ಕೊಂಡು 16.5 ಹಾಕ್ಕೊಳ್ಳೋದು, ನನಗೆ 16.5 ಬೇಕು. ಒಂದು 16.5 15 ಹೊಲಿದು ಹೊಲಿತೀನಿ, ನನಗೇನು ತೊಂದರೆ ಇಲ್ಲ. ಆದರೆ 16.5 ಹೊಲಿದ್ರೆ ನಿಮಗೆ ಕುತ್ತಿಗೆ ಹತ್ರ ಬಿಗಿ ಆಗಿಬಿಟ್ಟು ಉಸಿರಾಡಿಸೋದು ಕಷ್ಟ ಆಗುತ್ತೆ, ಕಿವಿಯಲ್ಲಿ ಗುಯ್ ಏನು ಸಪ್ಪಳ ಬರುತ್ತೆ. ಇವ್ರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗದಿದ್ದು, ಪ್ರಾಬ್ಲಮ್ ಇರೋದು ಟೈಟ್ ಕಾಲರು.

ಡಾಕ್ಟರ್ಗೆ ಎಲ್ಲ ಕಡೆ ತೋರಿಸ್ಬಿಟ್ಟು 3 ತಿಂಗಳ ಅವಧಿಯನ್ನು ಕೊಟ್ಟು ಕಳಿಸಿದ್ರು. ಇದು ಯಾವಾಗಲೂ ಹೀಗೆ, ನಮ್ಮ ಸಮಸ್ಯೆ ಇರೋದೇ ಬೇರೆ, ನಾವು ಪರಿಹಾರ ಹುಡುಕೋದೇ ಬೇರೆ. ಮಥುರ ನಾ ತಂದು ಸಂತೋಷವಾದ ಜೀವನ ಕಳೆದವನು, ಶ್ರೀಮಂತಿಕೆ ಅಂತ ಕಳೆದವನು, ಅವನ ತಲೆ ಆ ಕಡೆನೆ ಓಡುತ್ತೆ. ಓಹೋ, ಬ್ರಹ್ಮಚರ್ಯದಿಂದ ಇದ್ದದ್ದನ್ನು ಹಿಂಗಾಯ್ತಿದ್ದು, ಅದಕ್ಕೊಂದು ಮಾಡಿಸ್ಬೇಕು ಅಂತೇಳಿ ಇವರು ವೈಶ್ಯರನ್ನು ಕಳಿಸಿದ, ಬೈಸ್ಕೊಂಡ್ ಬಂದ. ಈ ಘಟನೆ ಆದ್ಮೇಲೆ ಹೋಗಿ ರಾಸಮಣಿಗೆ ಹೇಳಿದ್ನಂತೆ, ಹಿಂಗಾಯ್ತು ಬೈಸ್ಕೊಂಡೆ ಅವ್ರ ಕಡೆಯಿಂದ ನಾನು ಅಂತ ಹೇಳಿದ್ನಂತೆ. ಯಾಕೆಂದ್ರೆ ಹುಚ್ಚರಂಗ ಅದು ಯಾಕೆ ಮಾಡೋಕೆ ಹೋಯ್ದಿ ನೀನು, ಹಂಗೆಲ್ಲ ಮಾಡಬಾರ್ದು. ಅವ್ರಲ್ಲ ದೈವ ಸಾಕ್ಷಾತ್ಕಾರ ಮಾಡಿಕೊಂಡವ್ರು, ಅವ್ರು ಈ ರೀತಿ ಮಾಡೋದಲ್ಲ ಅಂತ ಹೇಳಿದರು. ಇದಾದ್ಮೇಲೆ ರಾಸಮಣಿಗೆ ಮತ್ತು ಮಥುರನಿಗೆ ರಾಮಕೃಷ್ಣರ ಬಗ್ಗೆ ಇದ್ದಂಥ ಗೌರವ ಮತ್ತೆ 100 ಪಟ್ಟು ಹೆಚ್ಚಾಯಿತು ಅಂತ, ತುಂಬ ಹೆಚ್ಚಾಯಿತು ಪ್ರೀತಿ ಅವ್ರ ಬಗ್ಗೆ. ಈ ತುಂಬ ಕಷ್ಟ ಆದಾಗ ಏನು ಮಾಡಿದ್ರು, ಸ್ವಲ್ಪ ಊರಿಗೆ ಹೋಗಿ ನಾವು ಮಾಡ್ತೀವಲ್ಲ ರೆಸ್ಟ್ ತೊಗೊಳ್ಳಿ, ಸ್ವಲ್ಪ ತುಂಬ ಟೆನ್ಷನ್ ಆಗಿದೆ ವರ್ಕು ಅಂತ, ಕಮ್ಮಾರ್ ಕುಕ್ಕರಕ್ಕೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡ್ಬನ್ನಿ ಅಂತ ಕಳಿಸಿದ್ರು. ಊರಿಗೆ ಬಂದರು, ಅಮ್ಮನಿಗೆ ಖುಷಿಯಾಯಿತು, ನೋಡಿದ್ರು ಹೆಂಗೆ ಸೊರಗೆ ಬಿಟ್ಟಿದ್ದಾನೆ ಹುಡುಗ, ಯಾಕೆ ಹಿಂಗಾಗಿದೆಯೋ ಅಂದರು. ಏನಿಲ್ಲ, ಆರಾಮಿದ್ದೀನಿ ಅಂದ. ಅಲ್ಲಿ ಹೋದ್ಮೇಲೆ ಈ ಪೂಜೆ ಗೀಜೆ ಇಲ್ಲಲ್ಲ, ಸ್ವಲ್ಪ ನಿರಾತಂಕ ಆಗಿತ್ತು. ಈ ಭಾವೋನ್ಮತ್ತದೆ ಇತ್ತಲ್ಲ, ಉನ್ಮತ್ತತೆ ಇತ್ತಲ್ಲ, ಕಮ್ಮಿ ಆಯ್ತು ಸ್ವಲ್ಪ ದಿವಸ. ಒಂದು 4 ದಿವಸ ಶಾಂತವಾಗಿದ್ದರು, ಊಟ ಮಾಡ್ಕೊಂಡು ಆರಾಮಾಗಿದ್ರು, ಆರೋಗ್ಯ ಸುಧಾರಿಸ್ತು. ಆದರೆ ವಿಚಿತ್ರ, ಸ್ವಭಾವ ಒಂದು ರೀತಿ ಬೇರೆ ಆಗ್ಬಿಡ್ತು, ಅನ್ಪ್ರೆಡಿಕ್ಟೇಬಲ್. ಇದು ದೊಡ್ಡವ್ರ ಜೀವನ ಯಾವಾಗಲೂ ಹಾಗೆ ಪ್ರೆಡಿಕ್ಟೇಬಲ್ ಆದ ನಮ್ಮಂಗೆ ಇರ್ತಾರೆ ಅವರು, ಹಿಂಗಿದ್ದು ಹಿಂಗಿದ್ದು ಸ್ಟ್ರೇಟ್ ಲೈನ್ ಇದ್ದಂಗೆ, ಅವ್ರು ದೊಡ್ಡವ್ರು ಆಗೋದಿಲ್ಲ. ಅನ್ಪ್ರೆಡಿಕ್ಟೇಬಲ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ ಅನ್ನೋ ಹೊತ್ತಿಗೆ ಬೇರೆ ತಂದ್ಬಿಡ್ತು. ಊರ ಹೊರಗೆ ಕಮಾರ್ ಪೊಕ್ಕರ್ ಹೊರಗೆ ಭೂತಿರ್ ಕಾಲ್ ಅಂತ ಒಂದು ಸ್ಮಶಾನ, ಭೂತಿರ್ ಕಾಲ್ ಅಂದ್ರೆ ಭೂತ ಇರುವಂಥ ಜಾಗ ಅಂತ ಇರಬೇಕದು, ಭೂತಿರ್ ಕಾಲ್ ಅಂತ. ಅಲ್ಲಿ ಇವ್ರು ಅಲ್ಲಿ ಹೋಗೋದು, ಇಲ್ಲಿ ಹೋಗ್ತಿದ್ರೆ ಪಂಚವಟಿಗೆ, ಅದು ಏನು ಸ್ಮಶಾನ ಸ್ನೇಹ ಅನ್ನೋ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಭೂತಿರ್ ಕಾಲ್ಗೆ ಹೋಗೋದು, ರಾತ್ರಿ ಅಲ್ಲಿ ಇದ್ಬಿಡೋದು, ಅಲ್ಲೇ ಜಪ ಧಾನ ಪೂಜೆ ಎಲ್ಲ ಅಲ್ಲೇ ಮಾಡೋದು, ರಾತ್ರಿನೂ ಅಲ್ಲೇ ಇರೋಕ್ಕೆ ಶುರು ಮಾಡಿದರು. ಈ ಸ್ಮಶಾನದಲ್ಲಿ ತೀವ್ರವಾದಂಥ ಯೋಗ ಸಾಧನೆಗಳನ್ನು ಮಾಡ್ತಾ ಇದ್ರು ಅಂತ ಹೃದಯ ಬರೀತಾನೆ ಮುಂದೆ. ಹೃದಯನಾಥ್ ಹೇಳ್ತಾನೆ, ಹೃದಯ ರಾಮ ವಿಚಿತ್ರವಾದಂಥ ಯೋಗ ಸಾಧನೆಗಳನ್ನು ಮಾಡ್ತಿದ್ರು. ಯೋಗ ಸಾಧನೆ ಮಾಡ್ತಾ ಮಾಡ್ತಾ ಅವರು ಯಾವ ಶಕ್ತಿ ಸಿದ್ಧಿ ಆಗಿತ್ತು ಅಂದರೆ ಭವಿಷ್ಯನ ದರ್ಶನ ಆಗೋಟ್ ಶಕ್ತಿ ಇತ್ತಂತ, ಅವ್ರಿಗೆ ಮುಂದೇನಾಗ್ತದೆ ಅಂತ ಹೇಳುವಂಥ ಶಕ್ತಿ ಯೋಗ ಸಾಧನೆ ಆಗ ಮಾಡಿತ್ತು, ಸ್ಮಶಾನದಲ್ಲಿ ಮಾಡ್ತಿರುವಂಥ ಯೋಗ ಸಾಧನೆ. ಆದರೆ ಈ ಸ್ಮಶಾನವಾಸ ವಿಚಿತ್ರ ಸಾಧನೆ ಮನೆಯವ್ರನ್ನೆಲ್ಲ ಚಿಂತೆ ಹಚ್ಚಲ್ವಾ, ಚಿಂತೆ ಆಗ್ಬಿಡ್ತು. 22 ವರ್ಷ ಹುಡುಗ ಇದಾದ್ರೆ ಏನು ಪಗತಿ ಇದು ಅಂತ. ದಕ್ಷಿಣೇಶ್ವರದಲ್ಲಿ ಇದ್ದಾಗಂಥ ಅತ್ಯಂತ ಭಾವಪರತೆ ಉನ್ಮತ್ತತೆ ಇಲ್ಲದೆ ಹೋದರೂ ಕೂಡ ಸ್ಮಶಾನಕ್ಕೆ ಹೋಗೋದು, ಹೆಚ್ಚಿನ ಸಮಯ ಬರೀ ದೇವ ದೇವಿಯರ ಕತೆ ಕಳೆಯೋದು, ಮೈ ಮೇಲೆ ಬಟ್ಟೆ ಎಚ್ಚರನೇ ಇಲ್ಲ, ಹಾಗೆ ಬತ್ತಲೆ ಆಗಿಬಿಡೋದು, ಯಾಕೇನು ಗೊತ್ತಿಲ್ಲ, ಹಾಗಾಗಿ ಎಚ್ಚರನೇ ಇಲ್ಲ ಮೈ ಮೇಲೆ, ಆ ಥರ ಇರೋದು, ಯಾರ ಮಾತು ಕೇಳೋಂಗಿಲ್ಲ. ಇದೆಲ್ಲ ನಡೆದಿತ್ತು. ತಾಯಿ ಚಂದ್ರಮಣಿ ಮತ್ತು ಅಣ್ಣ ರಾಮೇಶ್ವರ ವಿಚಾರ ಮಾಡಿದರು, ಈಗೇನೋ ಆರೋಗ್ಯ ಸುಧಾರಿಸಿದೆ ಒಂದು, ಮತ್ತು ದಕ್ಷಿಣೇಶ್ವರಕ್ಕೆ ಹೋದ್ರೆ ಗತಿ ಏನೇ ಒಂದು, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು. ಆ ಪರಿಹಾರ ಅವನು ಮಥುರಾ ನೋಡಿದ್ನಲ್ಲ, ಇವ್ರ ಪರಿಹಾರ ಬೇರೆ. ಅಣ್ಣ ಆ ತಾಯಿ ಮತ್ತು ಅವ್ರೇನು ಮಾಡಿದರು, ಒಂದೇನಾದರೂ ಸೊಲ್ಯೂಷನ್ ಇದೆಯಲ್ಲ, ನಮ್ಮ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಅದೊಂದಿದೆ, ಏನು ಮಾಡಬೇಕು, ಇವನಿಗೆ ಮದುವೆ ಮಾಡಬೇಕು, ಮದುವೆ ಮಾಡಿದ್ರೆ ಸರಿ ಆಗ್ತಾನೆ ಇವನು ಅಂತ. ನಮ್ಮಲ್ಲಿ ಎಲ್ಲದಕ್ಕೂ ಅದೇ ಭಾಳ ಹಾರಾಡ್ತಾನೆ, ಮದುವೆ ಮಾಡಿಬಿಡಿ ಅದಕ್ಕೆ ಹೇಳ್ತಾರೆ, ಆಲ್ ಆರ್ ನಾಟ್ ಆಲ್ ಮೆನ್ ಆರ್ ನಾಟ್ ವೈಸ್ ಸಮ್ ಆರ್ ಮ್ಯಾರಿಡ್ ಅಂತ ಹಂಗೆ ಹೇಳ್ತಾರೆ. ಅದು ಮದುವೆ ಮಾಡಿಬಿಟ್ರೆ ಅದು ಹೇಳ್ತಾರಲ್ಲ, ಕಟ್ಟಿ ಹಾಕಿದ ಮಗ ಕಟ್ಟಿದ ಹಂಗೆ ಆಗುತ್ತೆ, ತಾನೇ ಹಾದಿ ಬರ್ತಾನೆ, ಸರಿ ದಾರಿಗೆ ಬರ್ತಾನೆ, ಸರಿ ದಾರಿ ಅಂತ ನಾವು ಅಂದ್ಕೊಂಡಂಗೆ ಬರ್ತಾನೆ ಅಂತ ಆಗ್ತಾನೆ. ಮದುವೆ ಮಾಡಿಬಿಡೋಣ ಒಂದು, ಸಂಸಾರದ್ದು ಒಂದು ನೊಗ ಕೊರಳ ಮೇಲೆ ಬಿದ್ದರೆ ಈ ಸ್ವಚ್ಛಂದವಾಗಿ ಹಾರಾಡೋ ತಪ್ಪೋಗುತ್ತೆ, ಹೆಂಡತಿ ಅವ್ನು ಮುಗ್ದಾರ ಹಾಕಿ ಕೂಡಿಸ್ತಾಳೆ, ಸ್ಮಶಾನಕ್ಕೆ ಶಾನಕ್ಕೆ ಹೋಗೋ ತಪ್ಪದೆ ಅಂತ ಹೇಳಿ. ಮತ್ತು ಇದುವರೆಗೆ ಏನಾಗಿದೆ, ತಾಯಿ ಅಣ್ಣನ ಮೇಲೆ ಅವಲಂಬನೆ ಆಗಿದೆ ಎಲ್ಲದಕ್ಕೂ, ಸ್ವಂತ ಗಳಿಕೆ ಅಂತೇನಿಲ್ಲ, ಅಲ್ಲಿ ಹೋದಾಗ ಏನಿತ್ತು ಅಷ್ಟೇ, ಹೆಂಡತಿ ಬಂದು ಸಾಕ್ಬೇಕಲ್ಲ ಹೆಂಡತಿ ಮಕ್ಕಳನ್ನು, ಜವಾಬ್ದಾರಿ ಬರ್ತದೆ, ಹಿಂಗಾದರೂ ನಮ್ಮ ಗದಾಧರನಿಗೆ ಜವಾಬ್ದಾರಿ ಬರ್ತದೆ ಅಂತ ಹೇಳಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು.

ಕೇಳುಗರೆ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 9 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನ

0: ಇಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ.

0: ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ನಮ್ಮ ಜನಧ್ವನಿಯಿಂದ ಇದೀಗ ಆಂಡಿಯನ್ ಕಾಂಡೋರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ.

ಪ್ರೀತಿಯ ಚನದ್ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಂಟಿಯನ್ ಕಾಂಡೋರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಂಟಿಯನ್ ಕಾಂಡೋರ್ ದಕ್ಷಿಣ ಅಮೆರಿಕದ ನ್ಯೂ ವರ್ಲ್ಡ್ ರಣಹದ್ದು ಮತ್ತು ವಾಲ್ಟರ್ ಕುಲದ ಏಕೈಕ ಸದಸ್ಯ. ಇದು ಆಂಡೀಸ್ ಪರ್ವತಗಳು ಮತ್ತು ಪಶ್ಚಿಮ ದಕ್ಷಿಣ ಅಮೆರಿಕದ ಪಕ್ಕದ ಪೆಸಿಫಿಕ್ ಕರಾವಳಿಗಳಲ್ಲಿ ಕಂಡುಬರುತ್ತವೆ. 3.3 meter ಗರಿಷ್ಠ ಹೊಂದಿರುವ ಆಂಡಿಯನ್ ಕಾರ್ಡೋರ್ ವಿಶ್ವದ ಅತಿ ದೊಡ್ಡ ಹಾರುವ ಪಕ್ಷಿಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ವಿಶ್ವದ ಅತಿ ದೊಡ್ಡ ಬೇಟೆಯ ಪಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಕಾಂಡೋರ್ಗಳು ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಎರಡು ಜಾತಿಗಳಲ್ಲಿ ಒಂದಾದ ಇದು ದೊಡ್ಡ ಕಪ್ಪು ರಣಹದ್ದು. ಕುತ್ತಿಗೆಯ ಬುಡವನ್ನ ಸುತ್ತುವರೆದಿರುವ ಬಿಳಿ ಗರಿಗಳ ಗೊರಕೆಯನ್ನ ಹೊಂದಿರುತ್ತವೆ ಮತ್ತು ವಿಶೇಷವಾಗಿ ಗಂಡು ಹಕ್ಕಿಗಳಲ್ಲಿ ರೆಕ್ಕಗಳ ಮೇಲೆ ದೊಡ್ಡ ಬಿಳಿ ಕಲೆಗಳಿವೆ. ತಲೆ ಮತ್ತು ಕುತ್ತಿಗೆ ಬಹುತೇಕ ಗರಿಗಳಿದ್ದವು ಮತ್ತು ಮಂದ ಕೆಂಪು ಬಣ್ಣದಾಗಿದ್ದು ಅವು ಹಕ್ಕಿಯ ಭಾವನಾತ್ಮಕ ಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಬಣ್ಣವನ್ನ ಬದಲಿಸಬಹುದು. ಗಂಡು ಹಕ್ಕಿಯಲ್ಲಿ ಕುತ್ತಿಗೆಯ ಮೇಲೆ ವಾಟಲ್ ಮತ್ತು ತಲೆಯ ಕಿರೀಟದ ಮೇಲೆ ದೊಡ್ಡ ಗಾಢ ಕೆಂಪು ಬಾಚಣಿಗೆ ಅಥವಾ ಕವಚವಿರುತ್ತದೆ. ಹೆಣ್ಣು ಕಾಂಡೋರ್ಗಳು ಗಂಡು ಹಕ್ಕಿಗಿಂತ ಚಿಕ್ಕದಾಗಿದೆ. ಇದು ಬೇಟೆಯಲ್ಲಿ ಪಕ್ಷಿಗಳಿಗೆ ಕಂಡುಬರುವ ಸಾಮಾನ್ಯ ದ್ವಿರೂಪತೆಗೆ ಒಂದು ಅಪವಾದವಾಗಿದೆ. ಕಾಂಡೋರ್ಗಳು ಮುಖ್ಯವಾಗಿ ಕಸಬುರುಕೆ ಪ್ರಾಣಿಯಾಗಿದ್ದು ಕ್ಯಾರಿಯನ್ನ ತಿನ್ನುತ್ತದೆ. ಇದು ಜಿಂಕೆ ಅಥವಾ ದನಗಳಂತಹ ದೊಡ್ಡ ಶವಗಳನ್ನು ಆದ್ಯತೆ ನೀಡುತ್ತದೆ. ಇದು 5 or 6 ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ತಲುಪುತ್ತದೆ ಮತ್ತು 5,000 meter ಅಂದರೆ 16,000 ವರೆಗೆ ಎತ್ತರದಲ್ಲಿ ಸಾಮಾನ್ಯವಾಗಿ ಪ್ರವೇಶಿಸಲಾಗದ ಬಂಡೆಗಳ ಅಂಚುಗಳ ಮೇಲೆ 5,000 meter ಅಂದರೆ 16,000 feet ವರೆಗೆ ಎತ್ತರದಲ್ಲಿ ಸಾಮಾನ್ಯವಾಗಿ ಪ್ರವೇಶಿಸಲಾಗದ ಬಂಡೆಗಳ ಅಂಚುಗಳ ಮೇಲೆ ಗೂಡು ಕಟ್ಟುತ್ತದೆ. ಸಾಮಾನ್ಯವಾಗಿ 1 or 2 ಮೊಟ್ಟೆಗಳನ್ನು ಪ್ರತಿ ಕ್ಲಚ್ಗೆ ಇಡಲಾಗುತ್ತದೆ. ಇದು ವಿಶ್ವದ ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿಗಳಲ್ಲಿ ಒಂದಾಗಿದೆ. ಕೆಲವು ಸಂದರ್ಭಗಳಲ್ಲಿ 70 ವರ್ಷಗಳಿಗಿಂತ ಹೆಚ್ಚು ಜೀವಿತ ಅವಧಿಯನ್ನು ಹೊಂದಿರುತ್ತದೆ. ಬೊಲಿವಿಯಾ, ಚಿಲಿ, ಕೊಲಂಬಿಯಾ, ಇಕ್ವಡಾರ್ ಮತ್ತು ಪೆರುವಿನ ರಾಷ್ಟ್ರ

0: ರಾಷ್ಟ್ರೀಯ ಸಂಕೇತವಾಗಿದೆ ಮತ್ತು ಆಂಡಿಯನ್ ಪ್ರದೇಶಗಳ ಜಾನಪದ ಮತ್ತು ಪುರಾಣಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಂಡಿಯನ್ ಕಾರಿಡೋರ್ ಅನ್ನು IUCN ದುರ್ಬಲವೆಂದು ಪರಿಗಣಿಸಿದೆ. ಬೇಟೆಗಾರರಿಂದ ಕೊಲ್ಲಲ್ಪಟ್ಟ ಮೃತದೇಹಗಳಲ್ಲಿ ಆವಾಸ ಸ್ಥಾನದ ನಷ್ಟ ಮತ್ತು ಸೀಸದಿಂದ ದ್ವಿತೀಯಕ ವಿಷದಿಂದ ಇದು ಬೆದರಿಕೆಗೆ ಒಳಗಾಗಿದೆ. ಹಲವಾರು ದೇಶಗಳಲ್ಲಿ ಸೆರೆಹಿಡಿಯಲಾದ ಸಂತಾನೋತ್ಪತ್ತಿ ಕ್ರಮಗಳನ್ನು ಸ್ಥಾಪಿಸಲಾಗುತ್ತದೆ. ಆಂಡಿಯನ್ ಕಾರಿಡೋರ್ ಅನ್ನು ಸ್ವೀಡಿಷ್ ವಿಜ್ಞಾನಿ ಕಾರ್ಲ್ ಅನಿಯಸ್ 1758 ತಮ್ಮ ಸಿಸ್ಟಮ ನೇಚುರಲ್ 10ನೇ ಆವೃತ್ತಿಯಲ್ಲಿ ವಿವರಿಸಿದ್ದಾರೆ ಮತ್ತು ಇದರ ಮೂಲ ದ್ವೀಪದ ಹೆಸರನ್ನ ವಾಲ್ಟರ್ ಗ್ರಿಫನ್ ಎಂದು ಉಳಿಸಿಕೊಂಡಿದೆ. ಆಂಡಿಯನ್ ಕಾರಿಡೋರ್ ದಕ್ಷಿಣ ಅಮೆರಿಕದಲ್ಲಿ ಆಂಡೀಸ್ ಮತ್ತು ಸಂತಾಮಾಟಾ ಪರ್ವತಗಳಲ್ಲಿ ಕಂಡುಬರುತ್ತದೆ. ಉತ್ತರದಲ್ಲಿ ಇದರ ಪ್ರಸ್ತುತ ವ್ಯಾಪ್ತಿಯು ವೆನೆಜುವೆಲಾ ಮತ್ತು ಕೊಲಂಬಿಯಾದಲ್ಲಿ ಆರಂಭವಾಗುತ್ತದೆ. ಅಲ್ಲಿ ಇದು ಅತ್ಯಂತ ಅಪರೂಪವಾಗಿದೆ. ನಂತರ ದಕ್ಷಿಣಕ್ಕೆ ಇಕ್ವಾಡರ್, ಪೆರು ಮತ್ತು ಚಿಲಿಯಲ್ಲಿ ಆಂಡೀಸ್ ಉದ್ದಕ್ಕೂ ಬೋವಿಲಿಯಾ ಮತ್ತು ಪಶ್ಚಿಮ ಅರ್ಜೆಂಟೀನಿಯಾ ಮೂಲಕ ಟಿಯೇರಾಡೆಲ್ ಫ್ಯೂಗಳಿಗೆ ಮುಂದುವರಿಯುತ್ತದೆ. ಆದಾಗ್ಯೂ ಇದರ ಐತಿಹಾಸಿಕ ವ್ಯಾಪ್ತಿಯು ಹೆಚ್ಚಾಗಿತ್ತು. 19ನೇ ಶತಮಾನದ ಆರಂಭದಲ್ಲಿ ಆಂಡಿಯನ್ ಕಾರಿಡೋರ್ ಪಶ್ಚಿಮ ವೆನೆಜುವೆಲಾದಿಂದ ಡೆಲ್ ಫ್ಯೂಗೆ ಆಂಡೀಸ್ನ ಸಂಪೂರ್ಣ ಸರಪಳಿಯ ಉದ್ದಕ್ಕೂ ಸಂತಾನೋತ್ಪತ್ತಿ ಮಾಡಿತು. ಮಾನವನ ಚಟುವಟಿಕೆಯಿಂದ ಇದರ ವ್ಯಾಪ್ತಿಯು ಗಮನಾರ್ಹವಾಗಿ ಕಡಿಮೆಯಾಯಿತು. ಇದರ ಆವಾಸ ಸ್ಥಾನವು ಮುಖ್ಯವಾಗಿ ತೆರೆದ ಹುಲ್ಲುಗಾವಲು ಮತ್ತು 5,000 ಮೀಟರ್ ಎತ್ತರದವರೆಗಿನ ಆನ್ಫ್ಲೈ ಪ್ರದೇಶಗಳಿಂದ ಕೂಡಿದೆ. ಇದು ಅರಣ್ಯೇತರ ಪ್ರದೇಶಗಳನ್ನು ಆದ್ಯತೆ ನೀಡುತ್ತದೆ. ಇದು ಗಾಳಿಯಿಂದ ಕ್ಯಾರಿಯನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ ಪ್ಯಾರೋಮಾ ಅಥವಾ ಸಾಮಾನ್ಯವಾಗಿ ಕಲ್ಲಿನ ಪರ್ವತ ಪ್ರದೇಶಗಳು. ಇದು ಸಾಂದರ್ಭಿಕ ಪೂರ್ವ ಬೋವಿಲಿಯಾ ಮತ್ತು ಪೆರು ಮತ್ತು ನೈಋತ್ಯ ಬ್ರೆಜಿಲ್ನ ತಗ್ಗು ಪ್ರದೇಶಗಳಿಗೆ ವ್ಯಾಪಿಸುತ್ತದೆ. ಚಿಲಿ ಮತ್ತು ಪೆರುವಿನ ತಗ್ಗು ಪ್ರದೇಶದ ಮರುಭೂಮಿ ಪ್ರದೇಶಗಳಿಗೆ ಇಳಿಯುತ್ತದೆ ಮತ್ತು ದಕ್ಷಿಣ ಪ್ಯಾಂಟೋಗೋನಿಯಾದಲ್ಲಿ ಹುಲ್ಲುಗಾವಲು ಆಂಡಿಯನ್ ಕಾರಿಡೋರ್ಗಳಿಗೆ ಮುಖ್ಯವಾಗಿವೆ. ಕಾಂಡೋರ್ ತನ್ನ ರೆಕ್ಕೆಗಳನ್ನು ಅಡ್ಡಲಾಗಿ ಹಿಡಿದುಕೊಂಡು ಮತ್ತು ಅದರ ಪ್ರಾಥಮಿಕ ಗರಿಗಳನ್ನು ತುದಿಗಳಲ್ಲಿ ಮೇಲಕ್ಕೆ ಬಾಗಿಸಿ ಹಾರುತ್ತದೆ. ಅದರ ದೊಡ್ಡ ಹಾರುವ ಸ್ನಾಯುಗಳನ್ನು ಲಂಗರು ಹಾಕಲು ದೊಡ್ಡ ಎದೆಮೂಳೆಯ ಕೊರತೆಯು ಶಾರೀರಿಕವಾಗಿ ಅದನ್ನು ಪ್ರಾಥಮಿಕವಾಗಿ ಹಾರುವ ಪಕ್ಷಿ ಎಂದು ಗುರುತಿಸುತ್ತದೆ. ಇದು ನೆಲದಿಂದ ಮೇಲೆ ಇರುವಾಗ ತನ್ನ ರೆಕ್ಕೆಗಳನ್ನು ಬಡಿಯುತ್ತದೆ. ಆದರೆ ಮಧ್ಯಮ ಎತ್ತರವನ್ನು ತಲುಪಿದ ನಂತರ ಅದು ತನ್ನ ರೆಕ್ಕೆಗಳನ್ನು ಬಹಳ ವಿರಳವಾಗಿ ಬಡಿಯುತ್ತದೆ. ಎತ್ತರದಲ್ಲಿ ಉಳಿಯಲು ಉಷ್ಣದ ಗಾಳಿಯನ್ನು ಅವಲಂಬಿಸಿದೆ. ಕೇಳುವರೆ ಹೇಳಿದ್ರಲ್ಲ ಇಷ್ಟು ತುಂಬ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಂಡಿಯನ್ ಕಾರಿಡೋರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಆಂಡಿಯನ್ ಕಾರಿಡೋರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳ

0: ಆಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ನಮ್ಮ ಜನಧ್ವನಿಯಿಂದ ಇದೀಗ ನಾಮದ ಒಲವೊಂದಿದ್ದರೆ ಸಾಕು, ಭಗವಂತನ ನಾಮಸ್ಮರಣೆಯ ಮಹತ್ವ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಾಮದ ಬಲವೊಂದಿದ್ದರೆ ಸಾಕು, ಭಗವಂತನ ನಾಮಸ್ಮರಣೆಯ ಮಹತ್ವ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದೇವರ್ಷಿ ನಾರದರು ಒಮ್ಮೆ ವೈಕುಂಠಕ್ಕೆ ತೆರಳಿ ಶ್ರೀ ಮನ್ನಾರಾಯಣನನ್ನು ಭಕ್ತಿಯಿಂದ ವಂದಿಸಿ, ಸ್ವಾಮಿ, ಬಡತನದಲ್ಲಿ ಬೆಂದು ಹೋಗುವ ಪೂಜೆ ಪುರಸ್ಕಾರಗಳನ್ನು ಮಾಡಲು ಧನವಿಲ್ಲದ ಸಾಮಾನ್ಯ ಮನುಷ್ಯನಿಗೆ ನಿಮ್ಮ ಅನುಗ್ರಹ ದೊರೆಯುವ ಸರಳ ದಾರಿ ಯಾವುದು ಎಂದು ಕೇಳಿದರು. ಆಗ ಶ್ರೀ ಹರಿಯು ಮಂದಹಾಸ ಬೀರುತ್ತ, ನಾರದ, ನನ್ನನ್ನು ಸೇರಲು ದುಬಾರಿ ಯಾಗ ಯಜ್ಞಗಳಾಗಲಿ ಆಡಂಬರದ ಪೂಜೆಗಳಾಗಲಿ ಬೇಕಿಲ್ಲ, ಭಕ್ತಿಯಿಂದ ಕೂಗುವ ನನ್ನ ನಾಮವೊಂದೇ ಸಾಕು ಎಂದು ಹೇಳಿ ಭೂಲೋಕದ ಒಂದು ಸ್ವಾರಸ್ಯಕರ ಕಥೆಯನ್ನು ವಿವರಿಸಿದನು. ಒಂದು ಊರಿನಲ್ಲಿ ಅತ್ಯಂತ ಬಡ ಒಬ್ಬ ಕೃಷಿಕನೊಬ್ಬನಿದ್ದ. ದಿನವಿಡೀ ದುಡಿದರೂ ಅವನಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತಿರಲಿಲ್ಲ. ಒಮ್ಮೆ ಆ ಊರಿಗೆ ಬಂದ ಹರಿದಾಸರ ಬಳಿ ಹೋಗಿ ತನ್ನ ದಾರಿದ್ರ ನೀಗಿಸಲು ಉಪಾಯ ಕೇಳಿದ. ದಾಸರು ಪೂಜೆ ಮಾಡು, ದೇವಸ್ಥಾನಿಗೆ ಹೋಗು ಎಂದಾಗ ಅದಕ್ಕೆ ಹಣವೂ ಇಲ್ಲ, ಎತ್ತುಗಳನ್ನು ಬಿಟ್ಟು ಹೋಗಲು ಸಮಯವೂ ಇಲ್ಲ ಎಂದ. ಆಗ ದಾಸರು, ನಿಮ್ಮ ಮನೆಯ ಸುತ್ತಮುತ್ತ ಹಣೆಗೆ ನಾಮ ಧರಿಸುವವರು ಯಾರಾದರೂ ಇದ್ದಾರೆಯೇ ಎಂದು ವಿಚಾರಿಸಿದರು. ಬಡವನು ಎದುರು ಮನೆಯ ಕುಂಬಾರ ಅಜ್ಜ ಪ್ರತಿದಿನ ಹಣೆಗೆ ಮೂರು ನಾಮ ಧರಿಸುತ್ತಾರೆ ಎಂದ. ಹಾಗಾದರೆ ಸಾಕು, ನೀನು ನಿತ್ಯವೂ ಅವರ ಹಣೆಯ ಮೇಲಿನ ನಾಮವನ್ನು ಕಣ್ಣಾರೆ ಕಂಡು ನಂತರ ಕೆಲಸಕ್ಕೆ ಹೋಗು ಎಂದು ದಾಸರು ಸರಳ ನಿಯಮವೊಂದನ್ನು ರೂಪಿಸಿಕೊಟ್ಟರು. ಅಂದಿನಿಂದ ಆ ಬಡವನಲ್ಲಿ ಮಂತ್ರ

ತಂತ್ರಗಳು ಇಲ್ಲದಿದ್ದರೂ ಗುರುವಾಕ್ಯದ ಮೇಲಿನ ದೃಢ ನಂಬಿಕೆ ಇತ್ತು. ಪ್ರತಿದಿನ ಮುಂಜಾನೆ ಅಜ್ಜನ ಹಣೆಯ ನಾಮವನ್ನು ನೋಡುವುದು ಅವನ ಅಭ್ಯಾಸವಾಯಿತು. ಒಂದು ದಿನ ಬೆಳಿಗ್ಗೆ ಅಜ್ಜ ಮನೆಯಲ್ಲಿರದೆ ಮಣ್ಣು ತರಲು ಕೆರೆಗೆ ಹೋಗಿದ್ದ. ನಿಯಮ ತಪ್ಪಬಾರದೆಂದು ಬಡವನು ಕೆರೆಗೆ ಹೋದ. ಅದೇ ಸಮಯದಲ್ಲಿ ಅಜ್ಜ ಕೆರೆಯಲ್ಲಿ ಮಣ್ಣು ಅಗೆಯುವಾಗ ಆಕಸ್ಮಿಕವಾಗಿ 3 ಬಿಂದಿಗೆಗಳಷ್ಟು ಅಪಾರ ನಿಧಿ ದೊರಕಿತ್ತು. ಯಾರು ನೋಡದಂತೆ ಅದನ್ನು ಬಚ್ಚಿಡಲು ಅಜ್ಜ ಯತ್ನಿಸುತ್ತಿದ್ದಾಗ ಏರಿಯ ಮೇಲೆ ನಿಂತಿದ್ದ ಬಡವನು ಅಜ್ಜನ ಹಣೆಯ ನಾಮವನ್ನು ಕಂಡು ಸಂತಸದಿಂದ ನೋಡಿದೆ ಎಂದು ಕೂಗಿದ. ಅಜ್ಜ ಬೆಚ್ಚಿಬಿದ್ದು ಇವನಿಗೆ ನಿಧಿಯ ರಹಸ್ಯ ತಿಳಿಯಿತೆಂದು ಭಾವಿಸಿ, ಇಲ್ಲಿ ಬಾ, ನಿನಗೊಂದು ಮಾತು ಹೇಳುತ್ತೇನೆ ಎಂದನು. ನಾಮದ ದರ್ಶನ ಮುಗಿತಾದ್ದರಿಂದ ಬಡವನು ಮುಗ್ಧನಾಗಿ, ಬೇಡ ಅಜ್ಜ, ಮೂರನ್ನು ನೋಡಿಕೊಂಡೆ ಎಂದ. ಇದರಿಂದ ಬೆದರಿದ ಅಜ್ಜ ವಿಷಯ ವರ ಬೀಳದಿರಲಿ ಎಂದು ಓಡಿಬಂದು ಆ ನಿಧಿಯ ಅರ್ಧ ಭಾಗವನ್ನು ಬಡವನಿಗೆ ಒಪ್ಪಿಸಿದ. ಬಡವನ ಕಷ್ಟಗಳೆಲ್ಲ ಕರಗಿ ಸಂಸಾರ ನೆಮ್ಮದಿಯಾಯಿತು. ಕಥೆಯನ್ನು ಮುಗಿಸಿದ ಶ್ರೀ ಹರಿ ನಾರದರಿಗೆ, ನೋಡಿದೀಯ ನಾರದ, ಆ ಬಡವನಲ್ಲಿ ಆಡಂಬರವಿರಲಿಲ್ಲ, ಆದರೆ ನಿಯಮ ಮತ್ತು ಅಚಲ ಶ್ರದ್ಧೆ ಇತ್ತು. ಕೇವಲ ನನ್ನ ನಾಮವನ್ನು ನೋಡಿದವನಿಗೆ ಇಷ್ಟು ಫಲ ದೊರೆತರೆ, ಇನ್ನು ನನ್ನ ನಾಮವನ್ನು ನಾಲಿಗೆಯಿಂದ ಜಪಿಸುವವನಿಗೆ ಎಂತಹ ಸದ್ಗತಿ ಸಿಗಬೇಡ. ಶ್ರೀಮಂತ ಬಡವ ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲರೂ ಸುಲಭವಾಗಿ ಆಚರಿಸಬಹುದಾದ ಏಕೈಕ ಸಾಧನವೇ ಭಗವನ್ನಾಮ ಸ್ಮರಣೆ ಎಂದನು ನಗುತ್ತಾ. ನಾರದರು ಭಕ್ತಿಭಾವದಿಂದ ಎರಡು ಕೈ ಜೋಡಿಸಿ, ಹೌದು ಭಗವಂತ, ನಿನ್ನ ಕೃಪೆಗೆ ಆಡಂಬರಕ್ಕಿಂತ ಅನುಭೂತಿ ಮುಖ್ಯ ಎಂದು ನುಡಿದರು. ದೊಡ್ಡ ದೇವಸ್ಥಾನಗಳಿಗೆ ಹೋಗಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಹಣ ಸಮಯದ ಮಿತಿಯಿಲ್ಲದ ನಾಮಸ್ಮರಣೆಯನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಕಾಶ ನಮಗಿದೆ. ಬ್ರಹ್ಮನು ನಮಗೆ ಹೆಚ್ಚು ನೋಡಲು 2 ಕಣ್ಣುಗಳನ್ನು ಅಳೆದು ತೂಗಿ ಮಾಡಲು 1 ನಾಲಿಗೆಯನ್ನು ನೀಡಿದ್ದಾನೆ. ಅದಕ್ಕೆ ಪುರಂದರದಾಸರು ಭಕ್ತಿಭಾವದಿಂದ ಹೀಗೆ ಆಡಿರುವುದು, ಕೃಷ್ಣ ಎನಬಾರದೆ ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಮಲಗೆದ್ದು ಮೈಮುಂದು 7 ತಲೊಮ್ಮೆ ಕೃಷ್ಣ ಎನಬಾರದೆ, ಸುಳಿದಾಡುತ್ತಾ ಮನೆಯೊಳಗಾದರೂ ಒಮ್ಮೆ ಕೃಷ್ಣ ಎನಬಾರದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ನಾಮದ ಬಲವೊಂದಿದ್ದರೆ ಸಾಕು, ಭಗವಂತನ ನಾಮ ಸ್ಮರಣೆಯ ಮಹತ್ವ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನಾಮದ ಒಲವೊಂದಿದ್ದರೆ ಸಾಕು, ಭಗವಂತನ ನಾಮಸ್ಮರಣೆಯ ಮಹತ್ವ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟ್ರಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ ಮೂರು ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ವಾರ್ತೆಗಳ ವಿವರ. ಇಂದಿನ ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಯಾವುದೇ ಬಿಕ್ಕಟ್ಟು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವುದಿಲ್ಲ ಎಂಬುದನ್ನು ಸಾಂಕ್ರಾಮಿಕ ರೋಗಗಳು, ಹವಾಮಾನ ವೈಪರೀತ್ಯಗಳು ಹಾಗೂ ಪೂರೈಕೆ ಸರಪಳಿಯ ಅಡಚಣೆಗಳು ಸಾಬೀತುಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಲೇ ಬ್ರಿಕ್ಸ್ ರಾಷ್ಟಗಳು ತಮ್ಮ ಒಕ್ಕೂಟದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ವಿಶೇಷ ಒತ್ತು ನೀಡಿವೆ ಎಂದು ತಿಳಿಸಿದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ಕುರಿತಾದ ಅಧಿವೇಶನದಲ್ಲಿ ಸವಾಲುಗಳನ್ನು ಸಮಯೋಚಿತವಾಗಿ ಗುರುತಿಸುವುದು, ಅವುಗಳಿಗೆ ಸಿದ್ಧತೆ ನಡೆಸುವುದು ಹಾಗೂ ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯವನ್ನೂ ಅವರು ಪ್ರತಿಪಾದಿಸಿದರು. ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಲು ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆಯ ಕುರಿತು ಒಮ್ಮತ ಮೂಡಿದೆ. ವಿಪತ್ತು ನಿರ್ವಹಣೆಗಾಗಿ ಮುನ್ನೆಚ್ಚರಿಕೆ ದತ್ತಾಂಶ ಏಕೀಕರಣ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದರು. ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳ ಶಸ್ತ್ರೀಕರಣವು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಎಚ್ಚರಿಸಿದ ಅವರು, ತಂತ್ರಜ್ಞಾನ ಅಳವಡಿಕೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆಗೆ ಬ್ರಿಕ್ಸ್ ರಾಷ್ಟಗಳು ಒತ್ತು ನೀಡಿವೆ ಎಂದು ಹೇಳಿದರು. ಸಣ್ಣ ಉದ್ಯಮಗಳನ್ನು ಮಾಹಿತಿ, ಹಣಕಾಸು ಮತ್ತು ಹೊಸ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಅನ್ನು ಸ್ಥಾಪಿಸುವ ಉಪಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ನಗರಗಳ ನಡುವೆ ಉತ್ತಮ ಕಾರ್ಯವಿಧಾನಗಳ ವಿನಿಮಯವನ್ನು ಸುಗಮಗೊಳಿಸಲು ಬ್ರಿಕ್ಸ್ ನಗರ ಚಲನಶೀಲತೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸ್ಮಾರ್ಟ್ ಗ್ರಿಡ್ಗಳು ಮತ್ತು ಇಂಧನ ಸಂಗ್ರಹಣೆಗಾಗಿ ಬ್ರಿಕ್ಸ್ ಡಿಜಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಇದು ಸ್ವಚ್ಛ ಇಂಧನ ವ್ಯವಸ್ಥೆಗಳನ್ನು ಹೆಚ್ಚು ವಿಶ್ವಾಸಾರ್ಹ, ಪರಿಣಾಮಕಾರಿ ಮತ್ತು ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಸಹಾಯ ಮಾಡುತ್ತದೆ. ಬ್ರಿಕ್ಸ್ನಲ್ಲಿ ಅಭಿವೃದ್ಧಿಪಡಿಸಲಾದ ಪರಿಹಾರಗಳ ಪ್ರಯೋಜನಗಳನ್ನು ಜಾಗತಿಕ ದಕ್ಷಿಣದ ರಾಷ್ಟಗಳು ಅಗತ್ಯಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳುವ ಮತ್ತು ಲಭ್ಯವಾಗುವಂತೆ ಮಾಡುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ಲಾಜಿಸ್ಟಿಕ್ ಪೂರೈಕೆ ಸರಪಳಿ ಸಹಕಾರ ಪೂರೈಕೆ ಸರಪಳಿಗಳನ್ನು ಹೆಚ್ಚು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕವಾಗಿಸಲು ಸಹಾಯ ಮಾಡುತ್ತದೆ. ನಾವೀನ್ಯತೆಯ ಅಡಿಯಲ್ಲಿ ಬ್ರಿಕ್ಸ್ ಇನ್ಕ್ಯುಬೇಟರ್ ನೆಟ್ವರ್ಕ್ ಸ್ಟಾರ್ಟ್

ಸಂದರ್ಭಗಳು ಮತ್ತು ಇನ್ಕ್ಯುಬೇಟರ್ಗಳನ್ನು ಸಂಪರ್ಕಿಸುತ್ತದೆ. ನವೀನ ಮತ್ತು ವಿಸ್ತರಿಸಬಹುದಾದ ಪರಿಹಾರಗಳನ್ನು ಉತ್ತೇಜಿಸಲು ಭಾರತ ಬ್ರಿಕ್ಸ್ ಸ್ಟಾರ್ಟ್ಅಪ್ ಇನ್ನೋವೇಷನ್ ಫಂಡ್ ಅನ್ನು ಪ್ರಸ್ತಾಪಿಸಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಇದಕ್ಕೂ ಮುನ್ನ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯ 2ನೇ ಮತ್ತು ಕೊನೆಯ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರು ಬ್ರಿಕ್ಸ್ ಪಾಲುದಾರ ರಾಷ್ಟ್ರಗಳ ನಾಯಕರನ್ನು ಸ್ವಾಗತಿಸಿದರು. ಅವರಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ

0: ಮತ್ತು ಸುಸ್ಥಿರತೆ ಸಮಗ್ರ ಜಾಗತಿಕ ಬೆಳವಣಿಗೆಗೆ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಅಧಿವೇಶನದಲ್ಲಿ ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರು ಭಾಗವಹಿಸಿದ್ದಾರೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷಿಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ನ ಪಾಲುದಾರ ರಾಷ್ಟಗಳಾಗಿವೆ. ಅಧಿವೇಶನದ ಮುಕ್ತಾಯದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್ ಅಧ್ಯಕ್ಷ ಖಾಸಿಂ ಜೋಮಾರ್ಟ್ ಟೊಕಾಯೆವ್, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಆರ್ ಮಾರ್ಕೋಸ್ ಜೂನಿಯರ್, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಾಫೋಸ ಮತ್ತು ಬುರುಂಡಿ ಅಧ್ಯಕ್ಷ ಎವರೆಸ್ಟ್ ನಡೆಶಿಮಿಯೆ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾದ ಉಪಾಧ್ಯಕ್ಷ ಖಾಶಿಂ ಶೆಟ್ಟಿಮಾ ಮತ್ತು ಉಗಾಂಡಾದ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೋ ಅವರೊಂದಿಗೂ ಸಭೆ ನಡೆಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಶೃಂಗಸಭೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎರಡು ಸಾವಿರದ 2026 ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೆಬ್ರೆಯೆಸಸ್ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ, ಸ್ಥಿತಿಸ್ಥಾಪಕ ಆರೋಗ್ಯ ವ್ಯವಸ್ಥೆಗಳು, ರೋಗಕಾರಕ ಪ್ರವೇಶ ಮತ್ತು ಸಾಂಕ್ರಾಮಿಕ ಒಪ್ಪಂದಕ್ಕೆ ಪ್ರಯೋಜನ ಹಂಚಿಕೆ ಅನುಬಂಧದ ಕುರಿತು ಮಾತುಕತೆಗಳ ಯಶಸ್ವಿ ಮುಕ್ತಾಯಕ್ಕೆ ಬದ್ಧತೆಯನ್ನು ಶ್ಲಾಘಿಸಿದ್ದಾರೆ. ಕ್ಷಯ ರೋಗವನ್ನು ಕೊನೆಗೊಳಿಸಲು ಆರೋಗ್ಯ ಕಾರ್ಯಪಡೆಯನ್ನು ಬಲಪಡಿಸಲು, ಡಿಜಿಟಲ್ ಆರೋಗ್ಯವನ್ನು ವೃದ್ಧಿಸಲು, ಸಾಂಪ್ರದಾಯಿಕ ಔಷಧವನ್ನು ಸಂಯೋಜಿಸಲು ಮತ್ತು ಎಲ್ಲರಿಗೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ಬ್ರಿಕ್ಸ್ ದೇಶಗಳ ಪ್ರಯತ್ನಗಳಿಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ನವದೆಹಲಿಯಲ್ಲಿ ಇರಾನ್ನ ಆರ್ಥಿಕ ವ್ಯವಹಾರಗಳು ಮತ್ತು ಹಣಕಾಸು ಸಚಿವ ಸೈಯದ್ ಅಲಿ ಮದಾನಿಜಾದೇಹ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಾಗೂ ಹಣಕಾಸು ವಿಭಾಗದ ಚರ್ಚೆಗಳಲ್ಲಿ ರಚನಾತ್ಮಕವಾಗಿ ತೊಡಗಿಸಿಕೊಂಡಿದ್ದಕ್ಕಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇರಾನ್ಗೆ ಧನ್ಯವಾದ ಸಲ್ಲಿಸಿದರು. ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ವಿಷಯಗಳು ಹಾಗೂ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರದ ಸಾಧ್ಯತೆಗಳ ಕುರಿತು ಇಬ್ಬರೂ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಡೆದ 3 ದಿನಗಳ ಒಣಭೂಮಿ ಸಮಾವೇಶ 2026, ಒಣಭೂಮಿ ಕೃಷಿಗೆ ಪರಿಹಾರಗಳನ್ನು ವೇಗಗೊಳಿಸಲು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಸಹಕಾರಕ್ಕಾಗಿ ಕರೆ ನೀಡಲಾಯಿತು. ದೆಹಲಿ ಘೋಷಣೆಯ ಅಂಗೀಕಾರದೊಂದಿಗೆ ಈ ಕಾರ್ಯಕ್ರಮವು ಸಂಪನ್ನವಾಯಿತು. ಜಾಗತಿಕ ದಕ್ಷಿಣದಾದ್ಯಂತ ಸಹಯೋಗ, ಜ್ಞಾನ ವಿನಿಮಯ, ನಾವೀನ್ಯತೆ ಮತ್ತು ಸಾಮೂಹಿಕ ಕ್ರಿಯೆಯ ಮೂಲಕ ಒಣಭೂಮಿ ಕೃಷಿಯನ್ನು ಪರಿವರ್ತಿಸಲು ಘೋಷಣೆಯು ಹಂಚಿಕೆಯ ಕಾರ್ಯಸೂಚಿಯನ್ನು ರೂಪಿಸಿತು. ವೈಜ್ಞಾನಿಕ ಜ್ಞಾನವನ್ನು ಕಾರ್ಯರೂಪಕ್ಕೆ ತರಲು ಜಾಗತಿಕ ದಕ್ಷಿಣದಾದ್ಯಂತ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಒಣಭೂಮಿ ಕೃಷಿಗಾಗಿ ಪಾಲುದಾರಿಕೆಗಳನ್ನು ಬಲಪಡಿಸಲು ಸಭೆಯು ನವೀಕೃತ ಬದ್ಧತೆಯನ್ನು ದೃಢಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಹೇಳಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೆವ್ ಮತ್ತು ಅಮೆರಿಕದ ಬೆನ್ ಶೆಲ್ಟನ್ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರಿಬಾಕಿನಾ ಅವರು ಅರಿನಾ ಸಬಲೆಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸಬಲೆಂಕಾ ಅವರನ್ನು 6-4, 5-7, 6-2 ಸೆಟ್ಗಳು ಸ್ಥಾನಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರಿಬಾಕಿನ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ

0: ಅವರ ವೃತ್ತಿ ಜೀವನದ ಮೂರನೇ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರಿಬಾಕಿನ ವಿಶ್ವದ ನಂಬರ್ ಒನ್ ಶ್ರೇಯಾಂಕ ಪಡೆದಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರು ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. ಎರಡನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ ಮೂರನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ ಮೂರು ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟ್ರಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ ಮೂರು ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇದೀಗ ಹಾಡು ಹಸೆ ಕಾರ್ಯಕ್ರಮ ಸರಗುರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ನನ್ನ ಹೆಸರು ಗೀತಾ, ನಾನು ಸರಗುರಿಯಿಂದ ಬಂದಿದ್ದೀನಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹೂ ಕಣೆ, ಆಯ್ತು ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು.

0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಹುಣಸೂರಿನ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ

ಕೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ HD Kote ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಹುಣಸೂರಿನ ಶ್ರೀಮತಿ ಶ್ರುತಿ ರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಸ್ವಉದ್ಯೋಗದ ಯಶೋಗಾಥೆಯನ್ನು ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್, ವೆಲ್ಕಮ್.
1: ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಆರ್ಥಿಕವಾಗಿ ಸಬಲರಾಗಿದ್ದೀರಿ. ಅದಕ್ಕಾಗಿ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ಮತ್ತು ಜನಧ್ವನಿ ಕಡೆಯಿಂದ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
1: ಸೊ ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
2: ಮ್ಯಾಮ್, ನಾವು ಹುಣಸೂರಿನವರು, ಹುಣಸೂರು ಶಿವಜ್ಯೋತಿನಗರ ಅನ್ಬಿಟ್ಟು ಅಲ್ಲಿಂದ ನಾನು

0: ರಾಮಪಟ್ಟಣ ಅನ್ಬಿಟ್ಟು ಹುಣಸೂರು ಹತ್ರ ಒಂದ್ ಹಳ್ಳಿ ರಾಮಪಟ್ಟಣ, ಅಲ್ಲಿ ಹುಟ್ಟಿ ಬೆಳೆದದ್ದೆಲ್ಲ. ಮದ್ವೆ ಆಗಿದ್ದು ಹುಣಸೂರುಗೆ ಟೌನ್ಗೆನೆ. ನಾನು ಸೆಕೆಂಡ್ ಪಿ ಯು ಸಿ ಮಾಡಿದ್ದೀನಿ. ಮನೇಲೆ ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಮನೇಲೇ ಇದ್ದೆ ಹೌಸ್ ವೈಫ್ ಆಗಿ. ನಾನು ಸ್ವಲ್ಪ ಏನಾದ್ರು ಮಾಡಬೇಕು ಅಂತ ಅನ್ಬಿಟ್ಟು ಫ್ಯಾಷನ್ ಡಿಸೈನ್ ತರಬೇತಿಗೆ ಹೋದೆ. ಹೋಗಿದ್ದು ತುಂಬ ಅನುಕೂಲ ಆಯ್ತು. ಇವಾಗ ನಂದೇ ಆದಂತ ಸ್ವಂತ ದುಡಿಮೆ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನಡೀತಾ ಇದೆ ಮ್ಯಾಮ್.
1: ಓಕೆ, ಕುಟುಂಬದಲ್ಲಿ ಯಾರ್ಯಾರಿದ್ರಿ ಮ್ಯಾಮ್?
0: ಕುಟುಂಬದಲ್ಲಿ ನಾನು, ನಮ್ಮ ಮನೆಯವರು, ನಾ ಇಬ್ರು ಮಕ್ಕಳು, ನಮ್ಮ ಅತ್ತೆ ಇದ್ದಾರೆ.
1: ಓಕೆ, ನೀವು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಹುಣಸೂರಿನಲ್ಲಿ ಯಾವಾಗ ಪಡ್ಕೊಂಡ್ರಿ?
0: 6 months ಆಯ್ತು ಮ್ಯಾಮ್, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮ್ಯಾಮ್ ಮನೇಲೇನೆ ನಾನು. ತುಂಬ ಚೆನ್ನಾಗಿ ನಡೀತಾ ಇದೆ.
1: ಓಕೆ, ಅಂದ್ರೆ ಇವಾಗ ನಿಮ್ಗೆ ಇಲ್ಲೊಂದು ತರಬೇತಿ ಸಿಗ್ತಾ ಇದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
0: ನನ್ ಸ್ವಲ್ಪ ಅಲ್ಲೇ ನನ್ ಮಗಳನ್ನ ಸಂಜೆ ಸ್ವಲ್ಪ ಸ್ಕೂಲ್ಗೆ ಹಾಕಿದೀವಿ, ಅಲ್ಲೇ ಹೋಯ್ತಾ ಹೋಯ್ತಾ ನೋಡ್ತಾ ಇದ್ದೆ. ಒಂದ್ಸಲ ವಿಚಾರಿಸೋಣ ನೋಡೋಣ ಅನ್ಬಿಟ್ಟು ಹೋದೆ. ಇವಾಗ ಗೊತ್ತಾಯ್ತು, ನಾನೇ ಓನಾಗೆ ಹೋಗಿದ್ದು. ಅವಾಗ ಗೊತ್ತಾಯ್ತು ಮಾಡ್ತವ್ರೆ, ಓಕೆ ಸೇರ್ಕೊಳ್ಳೋಣ ಅನ್ಬಿಟ್ಟು. ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ಲಿಲ್ಲ ಮ್ಯಾಮ್, ಆಮೇಲೆ ಸ್ವಲ್ಪ ಮಗು ಚಿಕ್ಕದ್ರೆ ಇರೋದ್ರಿಂದ ಆಗ್ಲಿಲ್ಲ. ಹಂಗಾಗಿ ಆಮೇಲೆ ನಾನೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ, ಪರವಾಗಿಲ್ಲ ಬನ್ನಿ ಅಂತ ಅನ್ಬಿಟ್ಟು ಇದ್ ಮಾಡಿದ್ರು. ಅವಾಗ ಹೋಗಿ ಸೇರ್ಕೊಂಡೆ ಮ್ಯಾಮ್.
1: ಅಂದ್ರೆ ಒಟ್ಟಾರೆ ನೀವೇ ಹೋಗಿ ವಿಚಾರಿಸಿ ಸೇರ್ಕೊಂಡಿರುವಂತದ್ದು?
0: ಸೇರ್ಕೊಂಡಿದ್ದು ಮ್ಯಾಮ್, ಇಂಟ್ರೆಸ್ಟ್ ಇತ್ತು ಮ್ಯಾಮ್ ಮುಂಚೆಯಿಂದ, ಮನೇಲಿ ಸ್ವಲ್ಪ ಕಳಿಸ್ತಿರ್ಲಿಲ್ಲ, ಹಂಗಾಗಿ ಒಂದ್ ಮಾತು ಕೇಳ್ಕೊಬರೋಣ ಅಂತ ಹೋದೆ. ಆಮೇಲೆ ಹೋಗಿ ಓಕೆ ಸೇರ್ಕೊಳ್ಳೋಣ ಮಾಡೋಣ ಅಂತ ನಮ್ಮನೆಯವ್ರಿಗೂ ಸ್ವಲ್ಪ ಆಯ್ತು ಹೋಗಿ ಸೇರ್ಕೋ ಅಂತ ಅಂದ್ರು. ಹಂಗಾಗಿ ಸೇರ್ಕೊಂಡೆ ಮ್ಯಾಮ್, ನಾನೇ ಓನಾಗೆ ಹೋಗಿದ್ದು.
1: ಓಕೆ, 3 ತಿಂಗಳ ತರಬೇತಿ ಆಗಿತ್ತು ನಿಮ್ಗೆ ಇದು?
0: ಹೌದು ಮ್ಯಾಮ್, ಹೌದು.
1: ಏನೇನೆಲ್ಲ ಕಲ್ತ್ರಿ ಮೇಡಮ್?
0: ಮ್ಯಾಮ್ ಸಿಮಿಸಿಂದ, ಸ್ಟಾರ್ಟಿಂಗ್ ಸಿಮಿಸಿಂದ ಹಿಡಿದು ಬ್ಲೌಸ್ ತನಕ ಎಲ್ಲ, ಡ್ರೆಸ್ಸು, ಸಿಮಿಸು, ಗೌನು, ಎಲ್ಲ ಫ್ರಾಕು, ಯೂನಿಫಾರ್ಮ್ಸ್ ಅವೆಲ್ಲ ಒಳ್ಳೆಯದೆಲ್ಲ ಕಲ್ತಿದ್ದೀನಿ.
1: ಈಗ ನೀವು ಪ್ರಸ್ತುತ ಸ್ವ ಉದ್ಯೋಗವನ್ನು ಯಾವಾಗ ಆರಂಭ ಮಾಡಿದ್ದು?
0: 6 months ಆಯ್ತು ಮ್ಯಾಮ್, ಅಲ್ಕೊಂಡು ಕ್ಲಾಸ್ ಮುಗಿತಿದ್ದಂಗೆ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ 1 month ಬಟ್ಟೆ ಏನು ಅಷ್ಟು ಬರಲಿಲ್ಲ, ನಮ್ದು ನಾನೇ ಹೊಲ್ಕೋತಾ ಇದ್ದೆ. ಆಮೇಲೆ ಒಬ್ಬರಿಂದ ಒಬ್ರು ಗೊತ್ತಾಗಿ ಇವಾಗ ಬಟ್ಟೆ ಎಲ್ಲ ಚೆನ್ನಾಗಿ ಬರ್ತೈತೆ. ಒಲೆ ಸ್ವಲ್ಪ ನನಗೆ ಟೈಮ್ ಸಾಕಾಯ್ತಲ್ಲ, ಆದರೂ ಬಟ್ಟೆ ಎಲ್ಲ ಚೆನ್ನಾಗಿ ಬರ್ತೈತೆ ಮ್ಯಾಮ್.
1: ಅಂದ್ರೆ ಈಗ ಮನೆ ಸಂಸಾರ ಅಂತ ಹೌಸ್ ವೈಫ್ ಆಗಿದ್ದಂಥವ್ರು ಈ ಫ್ಯಾಷನ್ ಡಿಸೈನಿಂಗ್ ಬರಬೇಕು, ತರಬೇತಿ ಪಡ್ಕೊಂಡು ಸ್ವ ಉದ್ಯೋಗಿ ಆಗ್ಬೇಕು ಅಂತ ಅನ್ಸೋದಕ್ಕೆ ಕಾರಣ ತಿಳಿಸ್ಬೋದಾ ಅಥವಾ ಇದಕ್ಕೆಲ್ಲ ಸ್ಫೂರ್ತಿ ತಿಳಿಸ್ಬೋದಾ?
0: ಹೌದು ಮ್ಯಾಮ್, ಹೌದು. ನಮ್ದು ಮನೆ ಕಡೆ ಸ್ವಲ್ಪ ಏನಂತ ಇದಿಲ್ಲ ಮ್ಯಾಮ್, ಇದುವೇ ಅಂದ್ರೆ ಅಂತ ಇದಿಲ್ಲ. ಹಂಗಾಗಿ ನಾನು ಸ್ವಲ್ಪ ನನ್ನ ಒಂದ್ ಖರ್ಚಿಗೆ ಮಕ್ಳದ್ದು ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ದು ಅಥವಾ ಟ್ಯೂಷನ್ದು ಈ ತರದೆಲ್ಲ ನಾನೇ ಓನ್ ಆಗಿ ಮಾಡ್ಬೇಕು ಅನ್ನೋದು ಒಂದು ಇಂಟ್ರೆಸ್ಟ್ ಇತ್ತು. ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಪೋರ್ಟ್ ಆಗಿ ಇಲ್ಲ ನನ್ನ ತರ. ಹಂಗಾಗಿ ಇನ್ ನಾನು ಹೋದ್ರೆ ಸೆಕೆಂಡ್ ಪಿ ಸಿ ಏನ್ ಮಾಡಕ್ಕಾಗುತ್ತೆ, ಮನೆ ಮಕ್ಳನ್ನು ಬಿಟ್ಬಿಟ್ಟು ಸ್ಕೂಲ್ ಮಕ್ಳು ಇನ್ನು ಚಿಕ್ಕ ಚಿಕ್ಕವು ಬಿಟ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಿ ಮಾಡಕ್ ಆಗಲ್ವಲ್ಲ ಮ್ಯಾಮ್. ಹಂಗಾಗಿ ಈ ತರ ಬಟ್ಟೆನಾದ್ರೂ ಅಲ್ಲೇದೇನೋ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರೆ ಮನೇಲಾರು ಮಾಡ್ಕೋಬಹುದು, ಮಕ್ಳು ನೋಡ್ಕೊಂಡು ಸಂಸಾರ ನೋಡ್ಕೊಂಡು ಮನೇಲೆ ಇರ್ಬೋದು, ಮಾಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ಕಲ್ತಿದ್ದು ಮ್ಯಾಮ್.
1: ಸೊ ಈ ವೃತ್ತಿನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಮನೆಯಲ್ಲೇ ಇದ್ದು ಒಂದು 4 ಸಂಪಾದನೆ ಮಾಡ್ಬೋದು?
0: ಹೌದು ಮ್ಯಾಮ್, ನಂಗೀಗ ಸಣ್ಣ ಪುಟ್ಟ ಖರ್ಚೆ ಬಂತು, ಅಕಸ್ಮಾತ್ ನಂದೇ ಏನಾರು ಆಯ್ತು, ಎಲ್ಲಾದ್ರೂ ಪ್ರತಿಯೊಂದಕ್ಕೂ ನಮ್ಮ ಮನೆಯವ್ರ ನಮ್ಮ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ದೆ. ನಂದೇ ಸ್ವಲ್ಪ ನಾನು ಅಷ್ಟು ಮಾಡಿದ್ರೆ ನಾನು ಸ್ವಲ್ಪ ಅವ್ರು ಸಪೋರ್ಟ್ ಮಾಡ್ಬೋದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಸೆಲೆಕ್ಟ್ ಮಾಡಿದ್ದೆ.
1: ಹೇಗ್ ನಡೀತಾ ಇದೆ ಪ್ರಸ್ತುತ ಬಿಸ್ನೆಸ್? 6 ತಿಂಗಳಿಂದ
0: ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಫಸ್ಟ್ 2 months ಅಷ್ಟು ಇದಾಗ್ಲಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಾಗಿ ಕೊಟ್ಟಿರ್ಲಿ. ಈಗ 4 months ಇಂದ ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಅಂದ್ರೆ ನನ್ಗೆ ಮಗು ಚಿಕ್ಕದ್ರಿ ಇರೋದ್ರಿಂದ ಸ್ವಲ್ಪ ಇದಾಗ್ತಾ ಇದೆ, ಬಟ್ ಚೆನ್ನಾಗಿ ನಡೀತಾ ಇದೆ. ನನಗೂ ಆದಷ್ಟು ಫ್ರೀ ಮಾಡ್ಕೊಂಡು ಮಾಡ್ತಾ ಇದ್ದೀನಿ.
1: 3 ತಿಂಗಳ ತರಬೇತಿಯಲ್ಲಿ ಒಬ್ಬ ಉತ್ತಮ ಫ್ಯಾಷನ್ ಡಿಸೈನರ್ ಆಗಿ ಹೊರಹೊಮ್ಮೋದಕ್ಕೆ ಅವಕಾಶ ಆಯ್ತಾ?
0: ಆಯ್ತು ಮ್ಯಾಮ್, ಆಯ್ತು ಮ್ಯಾಮ್. ತುಂಬಾ ಚೆನ್ನಾಗಿ ನಮ್ಮ ಗೀತಾ ಮ್ಯಾಮ್ ಅಂತ ಇದ್ರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಿರೋದೇ ನಾನು ಅದು ಎಲ್ಲ ಕೇಳ್ತಾರೆ ಮ್ಯಾಮ್, ನಮ್ಮ ಅಕ್ಕಪಕ್ಕ 3 ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಕಲ್ತಿದ್ಯಾ ಅಂತ. ನನ್ಗೆ ತುಂಬಾ ಖುಷಿ ಆಗುತ್ತೆ, 3 ತಿಂಗಳಲ್ಲಿ ನಾನು ಎಷ್ಟು ಪರ್ಫೆಕ್ಟ್ ಆಗಿ ಕಲ್ತು ಹೊಲಿತಾ ಇದ್ದೀನಲ್ಲ ಅಂತ ತುಂಬಾ ಖುಷಿ ಆಗುತ್ತೆ. ಆಯ್ತು ಮ್ಯಾಮ್, ಕಲಿಯಕ್ಕೆ ಆಯ್ತು.
1: ಈಗ ಪ್ರಸ್ತುತ ನಿಮ್ಮ ಜನಗಳಿಗೆ ಏನೆಲ್ಲ ಸರ್ವಿಸ್ ನ ಕೊಡ್ತಾ ಇದ್ರಿ ಮೇಡಮ್?
0: ಇವಾಗ ಮ್ಯಾಮ್ ನಾನು ಬ್ಲೌಸ್ ಹೊಲಿತಿದ್ದೀನಿ, ಈಗ ಲಗ್ಗ ಬ್ಲೌಸ್, ಗೌನ್ ಅಷ್ಟೇ ಮ್ಯಾಮ್, ಅಷ್ಟು ಡ್ರೆಸ್, ಚುಡಿದಾರ್ ಪ್ಯಾಂಟ್ ಅದು ಹೊಲಿತಿದ್ದೀನಿ.
1: ಬೇರೆಯವ್ರಿಗೂ ಏನಾದ್ರೂ ತರಬೇತಿ ಕೊಡ್ತಾ ಇದ್ದೀರಾ?
0: ಇಲ್ಲ ಮ್ಯಾಮ್, ಇಲ್ಲ ಮ್ಯಾಮ್. ಮಕ್ಳು ಚಿಕ್ಕದಾಯ್ತಲ್ಲ ಮ್ಯಾಮ್, ನಾನ್ ಮನೇಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಇದನ್ನ ಚೆನ್ನಾಗಿ ಬರ್ತಾ ಇದೆ ಮ್ಯಾಮ್, ಅಂಗಡಿ ಇಡೋ ಪ್ಲಾನು ಇದೆ. ಸ್ವಲ್ಪ ಮತ್ತೆ ಹೊರಗಡೆ ಇದ್ದಾರೆ, ಹಂಗಾಗಿ ಅವ್ರು ಬಂದ್ಮೇಲೆ ಮಾತಾಡ್ಕೊಂಡು ಇಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ.
1: ಓಕೆ, ಇವಾಗ ಈ ವೃತ್ತಿಗೆ ಅಂದ್ರೆ ಈ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್?
0: ಹೌಸ್ ವೈಫ್ ಮ್ಯಾಮ್, ಮನೇಲೇ ಇದ್ದೆ.
1: ಮನೇಲಿ
0: ಏನು ಮಾಡ್ತಿರ್ಲಿಲ್ಲ.
1: ಓಕೆ, ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ? ಈಗ ಪ್ರಸ್ತುತ ಸ್ವ ಉದ್ಯೋಗ ಆರಂಭ ಮಾಡಿದಾಗಿಂದ ಆರ್ಥಿಕ ಪರಿಸ್ಥಿತಿಯನ್ನ ತಿಳಿಸೋದಾದ್ರೆ ಮೇಡಮ್?
0: ಇದ್ವಿ ಮ್ಯಾಮ್, ಅಂದ್ರೆ ತುಂಬಾ ಚೆನ್ನಾಗಿದ್ವಿ ಅಂತಾನು ಏನಿಲ್ಲ, ಎಲ್ಲ ತುಂಬಾ ಇದಾಗೂ ಇದ್ವಿ ಅಂತ ಏನಿಲ್ಲ. ಮೀಡಿಯಂ ಆಗಿತ್ತು ಮ್ಯಾಮ್ ಎಲ್ಲ, ಇದಕ್ ನಡೀವ ಕರೆಕ್ಟ್ ಆಗಿ ಹೋಯ್ತಾ ಇತ್ತು. ಅಂದ್ರೆ ನನ್ನ ಒಂದು ಈಗ ಮನೇಲೆ ಇದ್ದು ಈಗ ಯಾರು ಬಂದ್ರೆ ಏನ್

0: ಮನೇಲೆ ಇದ್ಯಾ, ಏನು ಮಾಡ್ತಾ ಇಲ್ವಾ ಅಂತ ಆ ತರ ಇತ್ತು ಮ್ಯಾಮ್. ಅದ್ ನಮ್ಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅಂದ್ರೆ ನಮ್ ಫ್ಯಾಮಿಲಿ ಎಲ್ಲ ಫುಲ್ ಎಲ್ಲ ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ನಾನೊಬ್ಳೆ ಮನೇಲಿ ಇರ್ತಿದ್ದು ಮ್ಯಾಮ್. ನನ್ಗೆ ಬೇಜಾರಾಗೋದು, ನಾನು ಏನಾದ್ರು ಮಾಡ್ಬೇಕು ಅನ್ನೋದು. ಆ ಉದ್ದೇಶಕ್ಕೋಸ್ಕರ ಸೇರ್ಕೊಂಡು ನಾನು ಮಾಡ್ತಾ ಇರೋದು ಮ್ಯಾಮ್.
1: ಓಕೆ, ಅಂದರೆ ಈಗ ಒಟ್ಟು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಮ್ಯಾಮ್. ಇವಾಗ ನೀವೇ ಒಂದು ಸ್ವಂತ, ಅದು 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ, ನೀವೇ ಸ್ವಂತ ದುಡಿತಾ ಇರುವಂಥದ್ದು, ಸೊ ಅದು ನಿಮ್ಗೆ ಎಷ್ಟು ಖುಷಿಯನ್ನು ತಂದಿದೆ?
0: ತುಂಬಾ ಖುಷಿ ಇದೆ ಮ್ಯಾಮ್, ತುಂಬಾ ಖುಷಿ ಇದೆ. ನಾನು ಇವಾಗ ತುಂಬಾ ಈಗ ಆಲ್ಮೋಸ್ಟ್ ಒಂದು 30,000 ಸಂಪಾದನೆ ಮಾಡಿದೀನಿ ಈಗ 4 ಮಂತ್ಸ್ ಅಲ್ಲಿ. ನಾನು ನನ್ನ ಸ್ವಂತ ಈಗ ನನ್ನ ಒಂದು ನನ್ನ 30 ಇಯರ್ಸ್ ಮ್ಯಾಮ್, 31 ಇಯರ್ಸ್ ಫಸ್ಟ್ ಸಂಪಾದನೆ ಅಂತ ಮಾಡಿದ್ದೆ ನಾನು ಈಗ 4 ಇಯರ್ಸ್ ಇಂದ ಮ್ಯಾಮ್. ಮುಂಚೆ ನಾನು 1 ರೂಪಾಯಿನು ನಾನು ಸಂಪಾದನೆ ಮಾಡಿದ್ದು, ನಂದು ನಾನು ಮಾಡಿದ್ದು ಅನ್ನೋದೊಂದು ಇರಲಿಲ್ಲ. ಈಗ 4 ಮಂತ್ಸ್ ಇಂದ ನಾನು ಅಷ್ಟು ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಖುಷಿ ಆಗುತ್ತೆ, ಎಮ್ಮೆನೂ ಆಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ರೆಸ್ಪೆಕ್ಟು ಜಾಸ್ತಿ ಆಗೈತೆ ಮ್ಯಾಮ್. ಮಾಡ್ತಾವಳಲ್ಲ ಮಾಡ್ಲಿ ಅನ್ನೋ ತರ ಒಂದು ರೆಸ್ಪೆಕ್ಟ್. ಮುಂಚೆಗೂ ಈಗಲೂ ಕಂಪೇರ್ ಮಾಡಿದ್ರೆ ನನ್ನ ನೋಡೋ ರೀತಿನೂ ಇದೆ, ಚೇಂಜ್ ಆಗೈತೆ ಮ್ಯಾಮ್ ಮನೇಲಿ.
1: ಅದು ಗೊತ್ತಾಗ್ತಿದೆ ವ್ಯತ್ಯಾಸ ನಿಮ್ಗೆ?
0: ಹೌದು ಮ್ಯಾಮ್, ಹೌದು. ಮುಂಚೆ ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ನೀನ್ ಮಾಡ್ತೀಯಾ ಅನ್ನೋ ತರ ಇರ್ತಿತ್ತು. ಇವಾಗ ನಾನು ಏನ್ ಹೇಳಿದ್ರು ಮಾಡ್ತೀಯಾ ಸರಿ ಆಯ್ತು ಬಿಡು ಅನ್ನೋ ಸಪೋರ್ಟ್ ಈ ಮುಂಚೆಗಿನ್ನ ಈಗ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೇಲಿ.
1: ಒಟ್ಟಾರೆ ಇದೆಲ್ಲ ಗಮನಿಸಿದ್ರೆ ಹಿಂದೆಗಿಂತ ಈಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ,
0: ಚೆನ್ನಾಗೈತೆ ಮ್ಯಾಮ್. ಫ್ಯಾಮಿಲಿ ಇದು ಎಲ್ಲ ಚೆನ್ನಾಗೈತೆ ಮ್ಯಾಮ್, ಖುಷಿಯಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ.
1: ಈಗ ಮನೆಯ ನಿರ್ವಹಣೆಯ ಜೊತೆಗೆ ಈಗ ಸ್ವಂತ ಸ್ವ ಉದ್ಯೋಗನ ಆರಂಭ ಮಾಡಿದಿರಲ್ವಾ, ಸೊ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ಎಲ್ಲಾನು?
0: ಅದೇ ಸ್ವಲ್ಪ ಮ್ಯಾಮ್, ಮಕ್ಕಳು ಇನ್ನು ಮಗ ಸ್ವಲ್ಪ ಈಗ LKG ಹೋಗ್ತಾ ಇದ್ದಾರೆ ಮ್ಯಾಮ್, ಮಕ್ಳು 5th ಇದ್ದಾಳೆ. ಸ್ವಲ್ಪ ಅವ್ರದ್ದು ಚಿಕ್ಕ ಮಕ್ಕಳು ಅದ್ ನೋಡ್ಕೋಬೇಕು ಅನ್ನೋದೊಂದು ಇದ್ಬಿಟ್ರೆ ಎಲ್ಲ ಏನಿಲ್ಲ. ನಾನು ಮನೇಲಿ ಮಾಡ್ಬಿಟ್ಟು ಮಕ್ಕಳನ್ನ ಸ್ವಲ್ಪ ಮಗಳ ಟ್ಯೂಷನ್ಗೆ ಹಾಕಿದ್ದೀನಿ ಮನೇಲಿ, ಮಾಡ್ಕೊಂಡು ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ ಅಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ
1: ಇದ್ದೀನಿ.
0: ಇಲ್ಲ ಮ್ಯಾಮ್, ಇಲ್ಲ ಇಷ್ಟೇ.
1: ಪೂರ್ತಿ ಸಮಯ ಸಿಕ್ಕಾಗ್ಲೆಲ್ಲ ಫ್ಯಾಷನ್ ಡಿಸೈನಿಂಗ್ ತೊಡಗಿಸ್ಕೊತೀರಿ?
0: ಮಾಡ್ತಾ ಇದ್ದೀನಿ. ಸ್ಯಾರಿ ಕುಚ್ಚಾಕ್ತೀನಿ ಮ್ಯಾಮ್, ಕುಚ್ಚುನು ಬರುತ್ತೆ, ಸ್ಯಾರಿ ಬ್ಲೌಸು ಬರುತ್ತೆ, ಹಂಗಾಗಿ ಇದನ್ನೇ ಮಾಡ್ತಾ ಇದ್ದೀನಿ.
1: ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲನ್ನ ಎದುರಿಸಿದ್ದೀರಿ ತಿಳಿಸ್ಬೋದಾ ಮ್ಯಾಮ್? ಈಗ ಟ್ರೈನಿಂಗ್ ಬರ್ತಾ ಇದ್ರಲ್ಲ ಅವಾಗಿರ್ಬೋದು ಅಥವಾ ಈ ಉದ್ಯೋಗದಲ್ಲೇ ಆಗಿರ್ಬೋದು,
0: ಏನೇ ಕೆಲಸ ಮಾಡ್ಬೇಕಾದ್ರು ಪ್ರತಿಯೊಬ್ಬರದ್ದು ಒಂದು ಆಡ್ ಕಡೋದ್ ಇದ್ದೇ ಇರುತ್ತೆ ಮ್ಯಾಮ್. ನಾವ್ ಇಂಥದ್ದೇ ಮಾಡ್ತೀವಿ ಅಂತ, ಅಯ್ಯೋ ಇವಳು ಬೇಕಿತ್ತ ಇದು, ಇವಳೇನು ಹೋಗಿ ಏನ್ ತಗೋ ಏನ್ ಕೆಲಸ ಮಾಡ್ತಾಳೆ ಏನ್ ಮಾಡ್ತಾಳೆ, ಅಯ್ಯೋ ಸುಮ್ ಮೂರ್ ತಿಂಗಳು ತಿರ್ಗಾಡ್ಕೋ ಬರಕ್ ಹೋಗ್ತಾರೆ ಅಂತ ಎಲ್ಲ ಮಾತಾಡ್ತಾರೆ ಮ್ಯಾಮ್. ಮಾತಾಡ ಅವ್ರೆ ಇವಾಗ ಅವ್ರೇನೆ ಅಪ್ರಿಷಿಯೇಟ್ ಮಾಡ್ತಾರೆ, ನೋಡು ಎಷ್ಟ್ ಚೆನ್ನಾಗಿ 3 ತಿಂಗಳು ಕಲ್ತಿದ್ಯಾ ಅಂತ. ನನ್ನ ಚಿಕ್ಕ ಮಗುನ ಇಟ್ಕೊಂಡು ನನ್ಗೆ ಮನೇಲಿ ನಮ್ಮ ಮತ್ತೆ ಸ್ವಲ್ಪ ನಮ್ಮ ಊರ್ಗಿತ್ತಿ ನಾದಿ ಮನೆ ಇರೋದು, ಅವ್ರದ್ದು ಮಗು ಚಿಕ್ಕದು ಅನ್ಬಿಟ್ಟು ಅಲ್ಲಿದ್ದಾರೆ. ಹಂಗಾಗಿ ಮಗುನ ಸ್ವಲ್ಪ ನಾನು ಬ್ಯಾಲೆನ್ಸ್ ಮಾಡಕ್ ತುಂಬಾ ಕಷ್ಟ ಆಯ್ತು. ಅವನು ಇನ್ನು 3 KG ಇದ್ದ, ಹಾಫ್ ಡೇ ಸ್ಕೂಲ್ ಕ್ಲಾಸ್ ಇತ್ತು, ಅದು ನಾನು ಈ ಕ್ಲಾಸ್ ಹೋಗ್ತೀನಿ ಅಂತಾನೆ ಹಾಫ್ ಡೇ ಕ್ಲಾಸ್ ಹಾಕಿದ್ದೆ. ಅವ್ನ ಮಗುನು ಕ್ಲಾಸ್ ಹತ್ರನೆ ಕರ್ಕೊಂಡೋಗಿ ಅಲ್ಲಿ ಅವನು ಬರ್ತಾನೆ ಅನ್ನುವ ಸೂಜಿನೋ ಅಥವಾ ಇನ್ನೊಂದೋ ಎಳಿತಾನೆ ಏನೋ ಬಾಯ್ಗೆ ಹಾಕೋಬಿಡ್ತಾನೇನೋ ಆ ತರ ಸ್ವಲ್ಪ ಮಕ್ಳ ಕಡೆನೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಮ್ಯಾಮ್ ನನ್ಗೆ. ಅದು ಅದ್ಬಿಟ್ರೆ ಏನಿಲ್ಲ ಮ್ಯಾಮ್.
1: ಅಲ್ಲಿಯ ಒಂದು ತರಬೇತಿ ಅನುಭವವನ್ನ ಹಂಚ್ಕೊಳ್ಳೋದಾದ್ರೆ ಮೇಡಮ್?
0: ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಗೀತಾ ಮ್ಯಾಮ್ ಅನ್ನು ತುಂಬಾ ಸಪೋರ್ಟ್ ಮಾಡಿದ್ರು, ನಮ್ದು ಏನೇ ಡೌಟ್ಸ್ ಇದ್ರು ಇಂಥದ್ದೈತೆ ಮ್ಯಾಮ್ ಅಂದ್ರೆ ಆಯ್ತು ಬಾ ಹೇಳ್ಕೊಡ್ತೀವಿ. ಇವತ್ತಿಗೂ ಮ್ಯಾಮ್ ನಾವೇನಾಗ ಅಕಸ್ಮಾತ್ ಮ್ಯಾಮ್ ಇದು ಗೊತ್ತಾಗ್ತಾ ಇಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಆಯ್ತು ಬಪ್ಪ ಸ್ಕೂಲ್ ಕ್ಲಾಸ್ ಹತ್ರ ಹೇಳ್ಕೊಡ್ತೀನಿ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಮ್ದು ಏನೇ ಸಣ್ಣ ಪುಟ್ಟ ಡೌಟ್ಸ್ ಇದ್ರು, ನಾವ್ ಅಷ್ಟು ಜನ ಅಷ್ಟು ಈಗ 15 ಮೆಂಬರ್ಸ್ ಇದ್ವಿ, 15 ಮೆಂಬರ್ಸ್ ಅಲ್ಲಿ ಒಬ್ರು ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರು ನಿಂತರು, ಎಲ್ರಿಗೂ ಒಂದು ಇದು ಮಾಡ್ತಿರಲಿಲ್ಲ ಮ್ಯಾಮ್, ಎಲ್ರಿಗೂ ಕ್ಲೀನ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟವ್ರೆ ಮ್ಯಾಮ್. ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತು, 3 ತಿಂಗಳು ಒಂದು ದಿನಕ್ಕೂ ವೇಸ್ಟ್ ಆಗ್ಲಿಲ್ಲ, ತುಂಬಾ ಚೆನ್ನಾಗಿ ಕ್ಲಾಸ್ ನಡೀತು ಮ್ಯಾಮ್.

0: ಅಂದರೆ ಈಗ ಹೆಣ್ಮಕ್ಳೇ ಹೋಗುವಂಥದ್ದು ಒಂದು ಜಾಗ ಅಲ್ಲಿ ಯಾವ ರೀತಿಯ ಸೇಫ್ಟಿ ಇದೆ ಮ್ಯಾಮ್ ಅಲ್ಲಿ?
1: ಇಲ್ಲ ಮ್ಯಾಮ್, ತುಂಬಾ ಸೇಫ್ಟಿ ಇತ್ತು. ರಾಜು ಸರ್ ಇದ್ರು, ಗೀತಾ ಮ್ಯಾಮ್ ಇದ್ರು, ಯಾರು ನಮ್ಮನ್ನ ಕೆಟ್ಟ ಇದ್ರಲ್ಲಿ ನೋಡ್ತಿರ್ಲಿಲ್ಲ ಮ್ಯಾಮ್. ಎಲ್ಲ ನಮ್ಮ ಅಕ್ಕ ತಂಗಿ ಇರ್ತಾರ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಈಗ ಅಷ್ಟು ನಾವು ಧೈರ್ಯವಾಗಿ ಒಂದ್ ಹೆಂಗ್ಸು ಒಂದು ಇದ್ರ ಕಡೆ ಹೋಗ್ತಿವಿ ಅಂದ್ರೆ ಮನೆ ಕಡೆನೂ ಅವ್ರ ನಂಬಿಕೆ ಇರ್ಬೇಕಲ್ವಾ ಮ್ಯಾಮ್. ಮನೇಲೂ ನಂಬಿಕೆ ಇಟ್ಟೆ ಕಳಿಸ್ಬೇಕು. ತುಂಬಾ ಚೆನ್ನಾಗಿ ಗೌರವಯುತವಾಗಿ

0: ನಡೆಸ್ಕೊಂಡ್ರು ತುಂಬಾ ಚೆನ್ನಾಗಿ ನಮ್ ಸಪೋರ್ಟ್ ಎಲ್ಲ ಇತ್ತು.
1: ಓಕೆ, ಈ ಒಂದು ತರಬೇತಿಯಲ್ಲಿ ನಿಮ್ಮ ಒಂದು ಸ್ವ ಉದ್ಯೋಗದ ಬೆಳವಣಿಗೆ ಜೊತೆಗೆ ನಿಮ್ಮ ಒಂದು ಸ್ವ ಬೆಳವಣಿಗೆ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್.
0: ಅದೇ ಮ್ಯಾಮ್, ಮನೆಯಲ್ಲಿ ಗೀತಾ ಮ್ಯಾಮ್ ಮನೆಯಲ್ಲಿ ಮಾಡ್ಕೊಂಡೋಗಿ, ಈಗ ನಿಮ್ನ ಯಾರು ಕಾಲು ಎಳ್ದಿ ಮಾತಾಡೋರೆ ಅವ್ರ ಮುಂದೆ ತೋರಿಸಿ ಚೆನ್ನಾಗಿ ನಾವು ಸಂಪಾದನೆ ಮಾಡಿ ಮನೆ ಅಂತ ಎಲ್ಲ ಹೇಳಿದ್ದಾರೆ ಮ್ಯಾಮ್.
1: ಓಕೆ, ಒಂದಷ್ಟು ಕಿವಿ ಮಾತನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಇದೆಲ್ಲ ನಿಮ್ಮ ಒಂದು ಸ್ವ ಬೆಳವಣಿಗೆಗೆ ಅನುಕೂಲ ಆಗ್ತಾ ಇದೆ.
0: ಹೌದು ಮ್ಯಾಮ್, ಹೌದು ಮ್ಯಾಮ್.
1: ಓಕೆ, ಈಗ ಒಂದು ಟ್ರೈನಿಂಗ್, 3 ತಿಂಗಳ ಟ್ರೈನಿಂಗ್ ಪಡ್ಕೊಳ್ಳೋದಿರ್ಬೋದು ಅಥವಾ ಈಗ ಒಂದು 6 ತಿಂಗಳಿಂದ ಸ್ವ ಉದ್ಯೋಗ ಆರಂಭ ಮಾಡಿದ್ದೀರಿ, ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
0: ತುಂಬಾ ಚೆನ್ನಾಗಿದೆ ಮ್ಯಾಮ್. ನಮ್ಮ ಮನೆಯವರು ಸ್ಟಾರ್ಟಿಂಗು ಬೇಡ, ಏನು ನಮ್ಮ ಮನೆಯಲ್ಲೇ ಇರು ಸಾಕು, ನಾನ್ ಮಾಡೋದೇ ಸಾಕು, ಯಾಕೆ ಸುಮ್ನೆ ಮಕ್ಳಿಗೆಲ್ಲ ಇದ್ ಮಾಡ್ತೀಯಾ ಅಂತ ಒಪ್ತಿರ್ಲಿಲ್ಲ ಮ್ಯಾಮ್. ಈಗ ಆಮೇಲೆ ಅವ್ರೆ ನಾನು ಒಪ್ಸಿ, ನಮ್ಮ ಅತ್ತೆನ ಒಪ್ಸಿ, ಎಲ್ಲಾರನು ಒಪ್ಸಿ ನಾನು ಕ್ಲಾಸ್ಗೆ ಸೇರ್ಕೊಳ್ಳೇಬೇಕು, ನಾನು ಏನಾದ್ರು ಮಾಡ್ಬೇಕು ಅನ್ನೋದೊಂದು ಹಠದಿಂದ ಹೋಗಿ ಸೇರ್ಕೊಂಡಿದ್ದು. ಈಗ ತುಂಬಾ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಅವರು, ಮಾಡು ಅಂತ. ಈಗ ನಾ ಅಂಗಡಿ ನೆಕ್ಸ್ಟ್ ಈಗ ಒಂದ್ ಅಂಗಡಿ ಮಾಡೋಣ ಅಂತ ಅನ್ಕೊಂಡಿದೀನಿ, ಈಗ ಒಂದ್ 6 ಮಂತ್ಸ್ ಅಲ್ಲಿ ಮಾಡೋಣ ಅಂತ. ಅದಕ್ಕೂ ಆಯ್ತು, ಮಾಡು, ಮಾಡ್ತೀನಿ, ಏನಾಗುತ್ತೆ ತಗೊಳ್ತೀನಿ, ಮಾಡ್ತೀನಿ ಅಂತ ಹೇಳ್ತಾರೆ. ಸಪೋರ್ಟ್ ಚೆನ್ನಾಗಿದೆ ಮ್ಯಾಮ್ ಇವಾಗ, ಮುಂಚೆಗಿನ್ನ ಇವಾಗ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೇಲಿ.
1: ಒಟ್ಟಾರೆ ಕುಟುಂಬದ ಸಹಕಾರ ಚೆನ್ನಾಗಿದೆ.
0: ಚೆನ್ನಾಗಿದೆ, ಹೌದು.
1: ಕೇಂದ್ರದಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಅನೇಕ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಸಾಕಷ್ಟು ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಆ ತರಬೇತಿ ಅವರ ಒಂದು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಸಹಕಾರಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್.
0: ಹೌದು ಮ್ಯಾಮ್, ತುಂಬಾ ಪ್ರತಿಯೊಂದು ತರಬೇತಿಗಳಿಗೆ ಬ್ಯೂಟಿಷಿಯನ್ ಅವ್ರದ್ದು ಮ್ಯಾಮ್, ಬ್ಯೂಟಿಷಿಯನ್ ಆಗ್ಲಿ ಅಥವಾ ಫ್ಯಾಷನ್ ಡಿಸೈನಿಂಗ್ ಆಗ್ಲಿ ಅಥವಾ ಕೋಳಿ ಸಾಗಾಣಿಕೆ, ಪ್ರತಿಯೊಂದು ಮೊಬೈಲ್ ರಿಪೇರಿ, ಪ್ರತಿಯೊಂದು. ಈಗ ಬಡ ಕುಟುಂಬದಿಂದ ಇರ್ತಾರೆ ಅವ್ರಿಗೆ, ಅಕಸ್ಮಾತ್ ಎಜುಕೇಶನ್ ಅಷ್ಟಿರಲ್ಲ, ಸ್ವಲ್ಪ ಮನೆಯಲ್ಲಿ ವ್ಯವಸ್ಥೆಗಳು ಸರಿ ಇರಲ್ಲ ಅಂತವ್ರಿಗೆ ಕೊಟ್ಟಿರೋದು ಟ್ರೈನಿಂಗ್ ಮ್ಯಾಮ್ ತುಂಬಾ ಚೆನ್ನಾಗಿದೆ. ಇವಾಗ ಈಗ ಸ್ವಾವಲಂಬಿ ಬಗ್ಗೆ ನಾವೀಗ ಮನೆಯಲ್ಲಿ ಮಾಡಬಹುದು ಅಂದ್ರೆ, ಈಗ ಬ್ಯೂಟಿಷಿಯನ್ ಅಲ್ಲೂ ಮ್ಯಾಮ್ ಎಷ್ಟೊಂದ್ ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂದ್ರೆ, ತುಂಬಾ ಚೆನ್ನಾಗಿ ಅವ್ರದ್ದು ಬಿಸ್ನೆಸ್ ನಡೀತಾ ಇದೆ. ಮುಂಚೆಗೂ ಈಗಲೂ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಟ್ರೈನಿಂಗು ಚೆನ್ನಾಗೈತೆ. ಅವ್ರು ಬಿಸ್ನೆಸ್ ಮಾಡ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೊಳ್ಳೋ ತರ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ತರ ಆಗೈತೆ ಮ್ಯಾಮ್.
1: ಅಂದ್ರೆ ಈಗ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ HD ಕೋಟೆಗೆ ಅಷ್ಟೇ ಸೀಮಿತ ಆಗಿರ್ದೇನೆ, ಹುಣಸೂರ್ ತನಕ ಬಂದು ಅಲ್ಲಿಯ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಒಂದು ತರಬೇತಿಯನ್ನು ಕೊಡ್ತಾ ಇರುವಂಥದ್ದು ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್?
0: ತುಂಬ ಅನುಕೂಲ ಆಗ್ತಾ ಇದೆ ಮ್ಯಾಮ್. ಇಲ್ಲಿ ಹುಣಸೂರಲ್ಲಿ ಎಲ್ಲೂ ಈ ತರ ಇದು ತರಬೇತಿಗಳು ಇರಲಿಲ್ಲ ಮ್ಯಾಮ್. ಇವಾಗ ಹುಣಸೂರಲ್ಲೇನೆ ತುಂಬಾ ಜನ ವಿವೇಕಾನಂದ ಗ್ರಾಮೀಣ ಅಭಿವೃದ್ಧಿಲಿ ತುಂಬಾ ಜನ ಟ್ರೈನಿಂಗ್ ತಗೋತಾ ಇದಾರೆ ಮ್ಯಾಮ್. ಹುಣಸೂರ್ನಲ್ಲೇನೆ ನಮ್ಮ ಏರಿಯಾದಲ್ಲೇನೆ ಒಂದು ಕೆಲಸನ ತಗೊಂಡಿದ್ದಾರೆ ಮ್ಯಾಮ್. ಅವ್ರೂನು ಹಂಗೇನೆ ತುಂಬಾ ಬಟ್ ಹೊಲಿತಾ ಇದ್ದಾರೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದಾರೆ, ಬ್ಯೂಟಿಷಿಯನ್ ಕೋರ್ಸ್ಗಳು ಮಾಡವ್ರೆ, ಬ್ಯೂಟಿಷಿಯನ್ ಓಪನ್ ಮಾಡವ್ರೆ, ಇದನ್ನ ಅಂಗಡಿಗಳನ್ನ ಓಪನ್ ಮಾಡಿದ್ದಾರೆ. ಎಲ್ರಿಗೂ ಚೆನ್ನಾಗಿ ಅದು ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಎಲ್ರಿಗೂ ಸಪೋರ್ಟ್ ತುಂಬಾ ಸಪೋರ್ಟ್ ಆಗ್ತಾ ಇದೆ ಅದರಿಂದ.
1: ಒಟ್ಟಾರೆ ಅಲ್ಲಿಯ ಒಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
0: ಅನುಕೂಲ ಆಗ್ತಾ ಇದೆ ಮ್ಯಾಮ್.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಅದೇ ಮ್ಯಾಮ್, ನನ್ನ ಗುರಿ ಇವಾಗ ಸದ್ಯಕ್ಕೆ ನನ್ನ ಹತ್ರ ಒಂದು ಇದಿದೆ ಮ್ಯಾಮ್, ಮೆರಿಟ್ ಒಂದು ಚಿಕ್ಕದೊಂದು ಮಿಷಿನ್ ಇದೆ. ನೆಕ್ಸ್ಟ್ ನನ್ನ ಸಂಪಾದನೆ ನಾನ್ ಮಾಡಿರೋದ್ರಲ್ಲಿ ಒಂದು ಪವರ್ ಮಿಷಿನ್ ತಗೊಂಡು ಒಂದು ಅಂಗಡಿ ಓಪನ್ ಮಾಡ್ಬೇಕು ಅನ್ನೋದು ಇದೆ ಮ್ಯಾಮ್. ಅದನ್ನ ಮಾಡಿ ಮಾಡೋಣ ಮುಂದೆ, ಯಾರನ್ನೊಬ್ಬರನ್ನ ಇಟ್ಕೊಂಡು ನನ್ನ ಕೆಲಸ ನಾನು ಅಂಗಡಿ ಮಾಡೋಣ ಅನ್ಕೊಂಡಿದ್ದೀನಿ ಮ್ಯಾಮ್.
1: ದೊಡ್ಡ ಮಟ್ಟದಲ್ಲಿ ಈ ಒಂದು ಬಿಸ್ನೆಸ್ ನ ಆರಂಭ ಮಾಡಬೇಕು ಅನ್ನೋ ಆಸೆ
0: ಇಟ್ಕೊಂಡಿದ್ದೀನಿ ಮ್ಯಾಮ್. ಮನೇಲೂ ಸಪೋರ್ಟ್ ಇದೆ ಅನ್ಕೊಂಡಿದ್ದೀನಿ ಮ್ಯಾಮ್. ಅದೇ ಟೈಮ್ ಹಿಡಿಬಹುದು ಮ್ಯಾಮ್, ಆದ್ರೂ ಮಾಡ್ತೀನಿ.
1: ಓಕೆ, ಅಂದ್ರೆ ನಿಮ್ಮ ಒಂದು ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ ಮೇಡಮ್. ಸೊ ಮಹಿಳೆಯರು ನಿಮ್ ತರಾನೇ ಸ್ವಾವಲಂಬನೆ ಜೀವನ ನಡೆಸಬೇಕು ಅಥವಾ ಯಾವ್ದಾದ್ರು ಒಂದು ಸ್ವ ಉದ್ಯೋಗ ಮಾಡಬೇಕು ಅಂತ ಅನ್ಕೊಂಡಿರುವಂತ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿಮಾತು ಅಥವಾ ಸಲಹೆಯನ್ನ ತಿಳಿಸೋದಾದ್ರೆ ಮೇಡಮ್?
0: ಹೌದು, ಅಂದ್ರೆ ನಾವು ಮನೆಯಲ್ಲಿ ಕುತ್ಕೊಂಡು ಅಯ್ಯೋ ಮಾಡಿದ್ರು ಮಾಡ್ಕೊಂಡು ಮಕ್ಳು ನೋಡ್ಕೊಂಡು ಇರೋದಕ್ಕಿನ್ನ, ಈಗ ನಮ್ಮನ್ನ ಈಗ ಏನು ಬೇಡ ಮ್ಯಾಮ್, ಈಗ ನಮ್ದನ್ನೇ ನಮ್ದು ಈಗ ಸಣ್ಣ ಪುಟ್ಟ ಖರ್ಚುಗಳಿರುತ್ತೆ, ಈಗ ನಾವು ಏನಾದ್ರು ತಗೋಬೇಕು ಅನ್ಸುತ್ತೆ, ಅದ್ರ ಬದ್ಲು ಅದನ್ನ ನಾವು ಅವ್ರು ಕೇಳಿ ಅವ್ರಿಗೆ ಇರಿಟೇಷನ್ ಆಗಿ ಅಯ್ಯೋ ಅದನ್ನ ತಗತ್ಯಾ ಇದನ್ ಮಾಡ್ತೀಯ ಅನ್ನೋದಕ್ಕಿನ್ನ, ಈಗ ನಮ್ದನ್ನೇ ನಾವು ಮಾಡಿ ಈಗ ನಮ್ ಖರ್ಚುಗಳನ್ನೇ ನೋಡ್ಕೊಂಡು ಈಗ ಮಕ್ಳಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಅವ್ರ ಮನೆ ನಮ್ಮನೆ ಹಸ್ಬೆಂಡ್ಗಳಿಗೆ ಹೆಲ್ಪ್ ಮಾಡ್ಕೊಂಡ್ರೆ ಅವ್ರಿಗೂ ಎಷ್ಟು ಖುಷಿ ಆಗುತ್ತೆ. ಹಂಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ ಮಾಡ್ಬೇಕು ಮನೇಲಿ ಹೆಣ್ಮಕ್ಳುಗಳು, ದೊಡ್ಡದಾಗಲ್ದೆ ಇದ್ರು ಪುಟ್ಟದಾಗಿ ಸಂಸಾರನ ನಿಭಾಯಿಸ್ಕೊಂಡು ಕ್ಲೀನಾಗಿ ಹೋಗೋ ತರ ಏನಾದ್ರು ಒಂದ್ ಮನೇಲಿ ಬಿಸ್ನೆಸ್ ಮಾಡ್ಬೇಕು ಮ್ಯಾಮ್ ಹೆಣ್ಮಕ್ಳು.
1: ಮನೆಯಲ್ಲಿ ಎಷ್ಟು ಆರ್ಥಿಕವಾಗಿ ಸದೃಢರಾಗಿದ್ರು ಸಹ ಸೊ ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ನಾಲ್ಕ ಸಂಪಾದನೆ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಕಿವಿ ಮಾತನ್ನ ಹೇಳ್ತಾ ಇದ್ದೀರಿ. ಇಷ್ಟೊತ್ತು ನಮ್ಮ ಮಹಿಳೆಯರಿಗೆ ಒಳ್ಳೆ ಕಿವಿಮಾತನ್ನ ಹೇಳಿದ್ರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯದ ಜನತೆ

0: ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ತುಂಬಾ ಥ್ಯಾಂಕ್ಸ್. ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಇಷ್ಟು ನಮ್ಮನ್ನ ಈ ರೀತಿ ಬೆಳೆಸಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್.
0: ಓಕೆ, ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು ಅನ್ನುವಂತಹ ವಿಷಯಗಳನ್ನ ತಿಳಿಸ್ಕೊಟ್ಟು ಈ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಜ್ಯೋತಿನಗರದ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರಿನ ಶ್ರೀಮತಿ ಶ್ರುತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
2: ಸೋಬಾನ ಬನ್ನಿರೆ
0: ಜಾನಪದ ಸೊಗಡಿನ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸುಧಾರಿತ ತಂತ್ರಜ್ಞಾನದ ಬಲದೊಂದಿಗೆ ನವೀನ ಆವಿಷ್ಕಾರಗಳಲ್ಲಿ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿದೊಡ್ಡ ನವೋದ್ಯಮ ಕೇಂದ್ರವಾಗುವ ಹೊಸ್ತಿಲಲ್ಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ ಇನ್ಸ್ಪೆಕ್ಟರ್ ಅಮಾನತ್ತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಸುಧಾರಿತ ತಂತ್ರಜ್ಞಾನ ಹಾಗೂ ನುರಿತ ಮಾನವ ಸಂಪನ್ಮೂಲದ ಬಲದೊಂದಿಗೆ ರಾಜ್ಯ ನವೀನ ಆವಿಷ್ಕಾರಗಳಲ್ಲಿ ತನ್ನ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯವನ್ನು ಜಾಗತಿಕ ಕೃತಕ ಬುದ್ಧಿಮತ್ತೆ ಕೇಂದ್ರವಾಗಿ ರೂಪಿಸುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ 100 ಎಕರೆ ಪ್ರದೇಶದಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುತ್ತಿದ್ದು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲೂ ಇದರ ಶಾಖೆಗಳು ಆರಂಭವಾಗಲಿವೆ ಎಂದಿದ್ದಾರೆ. ಕರಾವಳಿ ಹಾಗೂ ಬೆಂಗಳೂರು ಸಮೀಪ ಅತ್ಯಾಧುನಿಕ ಹಸಿರು ದತ್ತಾಂಶ ಕೇಂದ್ರಗಳು ಹಾಗೂ ಡ್ರೋನ್ ತಂತ್ರಜ್ಞಾನ ಸಂಶೋಧನೆ ಹಾಗೂ ಪರೀಕ್ಷೆಗೆ ಡ್ರೋನ್ ಉತ್ಕೃಷ್ಟತಾ ಕೇಂದ್ರ ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ಯೂನಿಕಾರ್ನ್ ರಾಜಧಾನಿ ಮಾತ್ರವಲ್ಲದೆ ಶತಕೋಟಿ ಡಾಲರ್ ಮೌಲ್ಯ ತಲುಪಲಿರುವ ಸೂನಿಕಾರ್ನ್ ನವೋದ್ಯಮಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದ 133 ಯೂನಿಕಾರ್ನ್ಗಳಲ್ಲಿ 55 ಸಂಸ್ಥೆಗಳು ಬೆಂಗಳೂರಿನಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು, ಜಾಗತಿಕವಾಗಿ ನಗರ 5ನೇ ಅತಿದೊಡ್ಡ ಯೂನಿಕಾರ್ನ್ ಕೇಂದ್ರ ಎನಿಸಿಕೊಂಡಿದೆ ಎಂದಿದ್ದಾರೆ. ದೇಶದ ಒಟ್ಟು 156 ಸೂನಿಕಾರ್ನ್ಗಳಲ್ಲಿ 56 ಸಂಸ್ಥೆಗಳು ಬೆಂಗಳೂರಿನಲ್ಲಿದ್ದು, ದೆಹಲಿ, ಮುಂಬೈನಂತಹ ನಗರಗಳನ್ನು ಹಿಂದಿಕ್ಕಿ ಅಗ್ರಸ್ಥಾನದಲ್ಲಿದೆ. ಫಿನ್ಟೆಕ್, ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ನವೋದ್ಯಮಗಳು ಕ್ಷಿಪ್ರವಾಗಿ ಬೆಳೆಯುತ್ತಿವೆ. ಸರ್ಕಾರದ ಸೂಕ್ತ ನೀತಿಗಳು ಹಾಗೂ ತಾಂತ್ರಿಕ ಸಾಮರ್ಥ್ಯದ ಬಲದಿಂದಾಗಿ ಅಮೆರಿಕ, ಯುರೋಪ್ ಮತ್ತು ಚೀನಾ ಹೊರತುಪಡಿಸಿದರೆ ಬೆಂಗಳೂರು ಜಗತ್ತಿನ ಅತಿದೊಡ್ಡ ನವೋದ್ಯಮ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಮಾಜಿ ಶಾಸಕ ನೇಲ ನರೇಂದ್ರ ಬಾಬು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಮಾಜಿ ಸಚಿವೆ ರಾಣಿ ಸತೀಶ್, ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಹನುಮಂತರಾಯಪ್ಪ, ಮಾಜಿ ಮೇಯರ್ ರಮೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ಧತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಾಳೆಯಿಂದ ನಡೆಯಲಿರುವ ಗಣೇಶೋತ್ಸವ ಶಾಂತಿಯುತ, ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ನಗರ ಪೊಲೀಸ್ ಇಲಾಖೆಯಿಂದ ವ್ಯಾಪಕ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಭದ್ರತೆಯ ಭಾಗವಾಗಿ 500 ಗೃಹರಕ್ಷಕ ಸಿಬ್ಬಂದಿ, 8 ಕಾಯ್ದಿರಿಸಿದ ಪೊಲೀಸ್ ಪಡೆ, 16 ಕೆಎಸ್ಆರ್ಪಿ ತುಕಟಿಗಳು ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ 1 ಕಂಪನಿಯನ್ನು ನಿಯೋಜಿಸಲಾಗಿದೆ ಎಂದಿದ್ದಾರೆ.
1: ನಮಸ್ಕಾರ. 14ನೇ ಸೆಪ್ಟೆಂಬರ್ನಿಂದ ಪೂರ್ತಿ ದೇಶದಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಈ ಹಬ್ಬದಕ್ಕೋಸ್ಕರ ಇಲಾಬರೇಟ್ ಸೆಕ್ಯೂರಿಟಿ, ಟ್ರಾಫಿಕ್ ಮತ್ತು ಪಬ್ಲಿಕ್ ಸೇಫ್ಟಿ ಅರೇಂಜ್ಮೆಂಟ್ ಮಾಡಲಾಗಿದೆ. ಹುಬ್ಬಳ್ಳಿ ನಗರದ ಕಾನ್ಸ್ಟೇಬಲ್ ಇನ್ ಕಮಿಷನರ್ ವರೆಗೆ ನಮ್ಮ ರಾಜ್ಯದ ಕೆಲವು ಅಧಿಕಾರಿ ಮತ್ತು ಸಿಬ್ಬಂದಿಗಳು

0: ಒಂದು ಸೋಷಿಯಲ್ ಮೀಡಿಯಾ ಸೆಲ್ ಅದು ರೌಂಡ್ ದ ಕ್ಲಾಕ್ ಕೆಲಸ ಮಾಡುತ್ತೆ ಮತ್ತು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಆಗಲಿ ಅಥವಾ ಪೋಸ್ಟ್ ಆಗಲಿ ಅದರ ಮೇಲೆ ಕಟ್ಟುನಿಟ್ಟಾಗಿ ನಿಗಾ ವಹಿಸ್ತಾರೆ.
1: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದ್ದು ಇದರ ಅಂಗವಾಗಿ ಇಂದು ಸ್ವರ್ಣಗೌರಿ ವ್ರತಾಚರಣೆ ಕೈಗೊಂಡಿದ್ದಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಬಾರಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಶ್ರದ್ಧಾಳುಗಳು ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗುತ್ತಿದ್ದು ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ಗಣೇಶ ಚತುರ್ಥಿ ಅಂಗವಾಗಿ ನಾಳೆಯಿಂದ ಹಬ್ಬ ಆಚರಿಸಲು ಬಳ್ಳಾರಿ ನಗರದ 500ಕ್ಕೂ ಹೆಚ್ಚು ಕಡೆ ಗಣೇಶನ ಪ್ರತಿಷ್ಠಾಪನೆಗೆ ಜನತೆ ಮುಂದಾಗಿದ್ದಾರೆ. ಇಲ್ಲಿನ ಗಾಂಧಿನಗರ ಠಾಣೆಯ ಆವರಣದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲು ಏಕಗವಾಕ್ಷಿಯಡಿ ಮಹಾನಗರ ಪಾಲಿಕೆ ವಿದ್ಯುತ್ ಹಾಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ನೀಡಲಾಗುತ್ತಿದೆ. ಗಣೇಶನ ಪ್ರತಿಷ್ಠಾಪಿಸಿದ ಪ್ರಮುಖ ತಾಣಗಳಿಗೆ ಪೊಲೀಸ್ ಕೆಲವೆಡೆ ಹೋಂಗಾರ್ಡ್ಗಳನ್ನು ನೇಮಕ ಮಾಡಲಾಗುತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವ ಮೂಲಕ ಗಣೇಶೋತ್ಸವದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಯಾದಗಿರಿ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ ಜೆ ಕರೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಬಳಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆ ಹಾಕಿದ ಆರೋಪ ಹೊಂದಿರುವ ಪೊಲೀಸ್ ಅಧಿಕಾರಿಯನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಸ್ವದೇಶದಲ್ಲಿ ಭಕ್ತಿಭಾವದಿಂದ ಗಣೇಶೋತ್ಸವ ಆಚರಿಸಲು ಹಿಂದೂಗಳು ಗೋಗರೆಯುವಂತಾಗಿರುವುದು ದುರ್ದೈವದ ಸಂಗತಿಯಾಗಿದೆ ಎಂದಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದ ಅಧಿಕಾರಿಯೇ ಬೆದರಿಕೆ ಒಡ್ಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಇದು ಸರ್ಕಾರದ ತುಷ್ಟೀಕರಣ ರಾಜಕಾರಣದ ಪರಿಣಾಮ ಎಂದು ಅವರು ಆರೋಪಿಸಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಪೊಲೀಸ್ ಅಧಿಕಾರಿಯೊಬ್ಬರು ಗಣೇಶ ಮೆರವಣಿಗೆ ಕುರಿತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವುದು ಅತ್ಯಂತ ಖಂಡನೀಯ ಎಂದಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯವಾಗಿದ್ದು ಇಲಾಖೆಯಿಂದಲೇ ಬೆದರಿಕೆ ಹಾಕಿರುವುದು ಸ್ವೀಕಾರಾರ್ಹವಲ್ಲ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಅನುಮತಿ ನೀಡಲಾದ ಮಾರ್ಗದಂತೆಯೇ ಮೆರವಣಿಗೆ ಸಾಗಬೇಕು ಎಂಬ ಪೊಲೀಸರ ನಿರ್ದೇಶನವನ್ನೇ ಬಿಜೆಪಿ ಪಕ್ಷ ರಾಜಕಾರಣವಾಗಿ ಬಳಸುತ್ತಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿಶೇಷ ತಂಡಗಳು ಅನಿರೀಕ್ಷಿತ ದಾಳಿ ನಡೆಸಿ ಒಟ್ಟು 529 ಬಾಲ ಕಾರ್ಮಿಕರನ್ನು ರಕ್ಷಿಸಿವೆ. ಠಾಣಾ ವ್ಯಾಪ್ತಿಯ ವಾಣಿಜ್ಯ ಸಂಕೀರ್ಣಗಳು, ಕೈಗಾರಿಕಾ ಪ್ರದೇಶ ಸೇರಿದಂತೆ ಒಟ್ಟು 6076 ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗಿದೆ. ಇದರ ಭಾಗವಾಗಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದ ಅಂಗಡಿ ಹಾಗೂ ಉದ್ದಿಮೆಗಳ ಮಾಲೀಕರ ವಿರುದ್ದ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಮತ್ತು ಬಾಲ ನ್ಯಾಯ ಕಾಯ್ದೆಯಡಿ ನಗರದ ವಿವಿಧ ಠಾಣೆಗಳಲ್ಲಿ ಒಟ್ಟು 105 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಸೂಚನೆಯಂತೆ ತಮಿಳುನಾಡಿಗೆ ನಿತ್ಯ 6,000-7,000 ಕ್ಯೂಸೆಕ್ ನೀರನ್ನು ಮಂಡ್ಯ ಜಿಲ್ಲೆಯ KRS ಡ್ಯಾಂನಿಂದ ಹರಿಬಿಡುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಹೊರಹರಿವು ಹೆಚ್ಚಳವಾಗಿರುವುದರಿಂದ ನದಿಯ ನಡುಗುಡ್ಡೆಯಲ್ಲಿ ಸಿಲುಕಿದ್ದ ಇಬ್ಬರು ದನಗಾಹಿಗಳು ಹಾಗೂ ಜಾನುವಾರುಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ನಾಳೆ ಸುಪ್ರೀಂಕೋರ್ಟ್ನಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಇರುವುದರಿಂದ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆಯಾಗಬಾರದೆಂಬ ಕಾರಣಕ್ಕೆ ನಿನ್ನೆ ದಿಢೀರನೆ ನೀರು ಬಿಟ್ಟ ಪರಿಣಾಮ ಕಾವೇರಿ ನದಿ ತಟದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ದನಗಾಹಿಗಳನ್ನು ರಕ್ಷಿಸಲಾಗಿದೆ. ಜೊತೆಗೆ ಕಾವೇರಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸ್ವೆಲ್ ಸರ್ಜ್ ಅಂದರೆ ಅಸಹಜ ಸಮುದ್ರ ಅಲೆಗಳ ಏರಿಕೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವಾ ಕೇಂದ್ರದ ಮುನ್ಸೂಚನೆಯಂತೆ ಮಾಜಾಳಿ ಭಟ್ಕಳ ನಡುವಿನ ಉತ್ತರ ಕನ್ನಡ ಕರಾವಳಿಯಲ್ಲಿ ಇಂದು

0: ರಾತ್ರಿ 8:30 ಸೆಲ್ ಸರ್ಜ್ ಅಲೆಗಳ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಧಾರಿತ ತಂತ್ರಜ್ಞಾನದ ಬಲದೊಂದಿಗೆ ನವೀನ ಆವಿಷ್ಕಾರಗಳಲ್ಲಿ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿ ದೊಡ್ಡ ನವೋದ್ಯಮ ಕೇಂದ್ರವಾಗುವ ಹೊಸ್ತಿಲಲ್ಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ ಇನ್ಸ್ಪೆಕ್ಟರ್ ಅಮಾನತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ಜನಧ್ವನಿಯಿಂದ ಇದೀಗ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವ ಕುರಿತು ಮೈಸೂರು ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ದಾಳಿಗೆ ಒಳಗಾದ ಛಾಯಾಗ್ರಾಹಕರ ಜೊತೆಗಿನ ಅನುಭವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿ ಎಸ್ ರವಿಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ. ಜನಧ್ವನಿ ವೀಕ್ಷಕರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕರಿಸಿ, ಇವತ್ತಿನ ದಿನ ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ನಿಮ್ಮ ಜೊತೆ ನನ್ನ ಒಂದು ಒಡನಾಟನ ಹಂಚ್ಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಆಗ್ತದೆ ಸರ್, ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಯಾಕಂದರೆ ತಾವು ಸಾಕಷ್ಟು ಅನುಭವವನ್ನು ಈ ಒಂದು ವನ್ಯಜೀವಿ ಛಾಯಾಗ್ರಾಹಕದಲ್ಲಿ ಪಡೆದಿದ್ದೀರಾ, ಜೊತೆಗೆ ಸಾಕಷ್ಟು ಅಂದರೆ ತಾವು ಕೂಡ ಈ ಒಂದು ವನ್ಯಜೀವಿಗಳ ಒಂದು ದಾಳಿಗೆ ಕೂಡ ತುತ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಿಮ್ಮ ಈ ಒಂದು ವನ್ಯಜೀವಿ ಛಾಯಾಗ್ರಹಣದ ಒಂದು ಅನುಭವವನ್ನು ಕುರಿತು ನಮ್ಮ ಕೇಳುಗರಿಗೆ ತಾವು ಪರಿಚಯಿಸ್ಬೋದಾ ಸರ್?
1: ನನ್ನ ಹೆಸರು ರವಿಶಂಕರ್ ಅಂತೇಳಿ. ನನ್ನ ತಂದೆ ಶಿವಯ್ಯ ಮತ್ತು ಗಿರಿಜಾಂಬ ಅವರ ಮೂರನೇ ಮಗ, ನಾಲ್ಕನೇ ಗಂಡು ಮಗನಲ್ಲಿ ಮೊದಲನೇವನು. ಮೂರು ಹೆಣ್ಣುಮಕ್ಕಳಿಂದ ನಾನು ಹುಟ್ಟಿದೆ, ಅಂದರೆ ಚಿನ್ನದ ಕಳಸ ಅಂತ ಹೇಳ್ತಾರಲ್ಲ, ಹಂಗೆ ನಾನು ನಾಲ್ಕನೇವನಾಗಿ ಹುಟ್ಟಿದೆ. ನಾನಾದಮೇಲೆ ನನ್ನ ತಂಗಿ, ನನ್ನ ತಮ್ಮ, ಒಟ್ಟು 6 ಜನ ನಾವು ಮಕ್ಕಳು. ನಾನು ಇದೇ ಥರ ಒಂದು ಸ್ವಲ್ಪ ನನಗೆ ಈ ಫೋಟೋಗ್ರಫಿಗಿಂತ ನಾನು ಈ ಕಾಡು, ಈ ಮಾದೇಶ್ವರನ ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ಮುಂದೆ ಕೂತ್ಕೊಳ್ಳುವಂಥದ್ದು, ಈ ಥರ ನನ್ನ ದಿನಚರಿನೇ ನನಗೊಂಥರ ಚೆನ್ನಾಗಿತ್ತು. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದಾಗಲಿ ಅಥವಾ ಇನ್ನಿತರ ಫಾರೆಸ್ಟ್ಗೆಲ್ಲರೂ ಹೋದರೆ ನಾನು ಮುಂದೆ ಕೂತ್ಕೊಳ್ಳುವಂಥದ್ದು ನನ್ನ ಒಂದು ಅಭ್ಯಾಸ. ದಿನ ಹೋಗ್ತಾ ನನಗೇನಾಯಿತು, ಟ್ರೆಕ್ಕಿಂಗು ಮತ್ತು ಸೈಕ್ಲಿಂಗು ಈ ಥರ ಎಲ್ಲ ಮಾಡಬೇಕು, ನಾನು ಮಾಡಬೇಕು ಅಂತ. ಬೇರೆ ಥರ ಕೆಟ್ಟ ಅಭ್ಯಾಸ ನನಗೇನೂ ಇಲ್ಲ. ಹೋಗ್ತಾ ಈ ಇದನ್ನ ಒಂದು ಸ್ಕೌಟ್ಸ್ಗೆ ಸೇರ್ಕೊಂಡೆ. ಸ್ಕೌಟ್ಸಿಂದ ಒಂದು ಸೈಕ್ಲಿಂಗ್ ಹೋಗೋದು, ಇದೆಲ್ಲ ಹೋಗ್ತಿದೆ, ಟ್ರೆಕ್ಕಿಂಗ್ ಹೋಗೋದು. ಸುಮಾರು ಸಕಲೇಶ್ಪುಟ್ಟು ದೋಣಿಗಲ್ಲಿಂದ ಇದು ಎಡಕುಮೇರಿಯವರೆಗೆ ಒಂದು 7 ಸಲ ನಾನು ಟ್ರೆಕ್ಕಿಂಗ್ ಹೋಗಿದ್ದೀನಿ. ಅದೇ ಅದು ಯಾವ ಟ್ರೆಕ್ಕಿಂಗು ಮನೇಲಿ ಹೇಳದೆ ಹೋಗಿರೋಂಥದ್ದು. ಆ ಟ್ರೆಕ್ಕಿಂಗ್ ರೈಲ್ವೆ ಟ್ರ್ಯಾಕ್ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ. ಇದು ಆಮೇಲೆ 2 ಸಲ ಸೈಕ್ಲಿಂಗ್, ಮೈಸೂರು ಟು ದಾವಣಗೆರೆ ಕೊಂಡಜ್ಜಿವರೆಗೂ ನಾವು ಸೈಕ್ಲಿಂಗ್ ಮಾಡಿದ್ದೀವಿ. ಸುಮಾರು 11 ಸಲ ಮೈಸೂರು ಟು ಉಡುಪಿ ಸೈಕ್ಲಿಂಗ್ ಮಾಡಿದ್ದೀವಿ ವಯಾ ಮಡಿಕೇರಿ ಮೇಲೆ. ಈ ಥರ ಹೋಗ್ತಾ ನನ್ನ ಜೀವನ ಒಂಥರ ಈ ಪ್ರಕೃತಿ ಒಳಗೇನೆ ಈ ಥರ ನಡ್ಕೊಂಬಂತು. ಅಲ್ಲಿ ಒಳಗಡೆ ನಾವೇ ವಿತೌಟ್ ವೇಜಲ್ಲಿ ಅಡುಗೆ ಮಾಡೋಂಥದ್ದು, ಈ ಸೈಕ್ಲಿಂಗ್ ಹೋದಾಗಲಿ ಟ್ರೆಕ್ಕಿಂಗ್ ಆಗಲಿ. ಟ್ರೆಕ್ಕಿಂಗಲ್ಲಿ ಸಕಲೇಶ್ಪುರ ಬರೋಂಥ ಒಳಗಡೆ ಕಣಿವೆ ಇದರಲ್ಲಿ ನೀರು ಹರಿತದಲ್ಲ ಅಂತ ಭಾಗದಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ನಾವೇ ಅಡುಗೆ ಮಾಡಿಕೊಂಡು ವಿತೌಟ್ ವೆಜಲ್ ಏನ್ ಮಾಡ್ಬೋದು, ಬ್ಯಾಂಬೂನಲ್ಲಿ ರೈಸ್ ಮಾಡಿ ತಿನ್ನಂತದ್ದು, ಈ ತರ ಮಾಡ್ಕೊಂಡು ಮೊದ್ಲಿಂದ ನಾವು ಮಾಡ್ಕೊಂಡ್ ಬರ್ತಿದ್ದು. ಹೀಗೆ ಸ್ವಲ್ಪ ನಾವು ಬೆಳೀತಾ ಹೋದ್ವಲ್ಲ, ಏನಾದ್ರೂ ಒಂದು ಮಾಡಬೇಕು ಅಂತ ಒಂದು ಇದರಲ್ಲಿ ನನ್ನ ಟ್ರೆಕ್ಕಿಂಗು ಕ್ಲೈಂಬಿಂಗು ಇವೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಯಾರು ಕರೆದ್ರೆ ಈ ತರ ಅಂದ್ರೆ ನನ್ ದುಡ್ಡು ಕೊಟ್ಟು ಹೋಗಂತ ಇದಿಲ್ಲ, ಫ್ರೀಯಾಗಿ ಈ ತರ ಇದೆ ಬನ್ನಿ ಅಂತ ಅಂದಾಗ ಹೋಗ್ತಾ ಇದ್ದೆ. ಅದೇ ತರ ನಾವೇನಾಯ್ತು, SLC ನನ್ನ ಮನೆ ಹತ್ರ ಬಾಬು ಅಂತ ಇದ್ರು, ಅವರು ಫೋಟೋಗ್ರಫಿ ಮಾಡ್ತಾ ಇದ್ರು. ಒಂದಿನ ಮಡಿಕೇರಿಗೆ

ಫೋಟೋಗ್ರಫಿಗೆ ಹೋಗ್ಬೇಕು ಬರ್ತೀಯಾ ಅಂತ. ಅವನ್ಗೇನು ವೈರ್ ಬೋ ಹೇಳಿಯಕ್ಕೆ ಯಾರಿಲ್ಲ, ನೀನ್ ಬರ್ತೀಯಾ ಅಂತ. ನಾನು ನನಗೂ ಒಂದು ಫೋಟೋಗ್ರಫಿ ಕಲ ಹೆಂಗ್ ಮಾಡೋದು ಅಂತ ನೋಡ್ಕೋಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವನ ಜೊತೆ ಮಡಿಕೇರಿಗೆ ಹೊರಟೋದೆ. ಮಡಿಕೇರಿಗೆ ಹೋದಾಗ ಅವರೆಲ್ಲ ಈ ಮಡಿಕೇರಿಯಲ್ಲಿ ಅವ್ರದ್ದು ಇದು ಗೊತ್ತಲ್ಲ ಮದುವೆನಲ್ಲಿ ಡ್ರಿಂಕ್ಸ್ ಮಾಡಂತ, ನಮಗೆ ಈ ತರ ಅನುಭವ ಇಲ್ಲ. ನಾನು ಜೊತೆಗೆ ನಾನ್ ವೆಜ್ ತಿಂತಾರೆ, ನಾವು ನಾನ್ ವೆಜ್ ತಿನ್ನಂತವ್ರಲ್ಲ. ಆಮೇಲೆ ಯಾರೋ ಒಂದ್ ಇಬ್ರು ಮೂರು ಜನ ಗುರುತಿಸ್ಕೊಂಡ್ರು, ನಿಮ್ ಹುಡುಗ ತುಂಬಾ ಕೆಲಸ ಮಾಡ್ತಾನೆ, ಅವನು ಇದ್ ಮಾಡ್ತಾನೆ, ನೀವು ಇಂಥವ್ರನ್ನ ಇಟ್ಕೊಳ್ಳಿ, ಡ್ರಿಂಕ್ಸ್ ಮಾಡೋರ್ನ ಇಟ್ಕೊಂಡ್ಬಿಟ್ರೆ ಅವ್ರ ಡ್ರಿಂಕ್ಸ್ ಮಾಡ್ಬಿಟ್ಟು ಏನು ಕೆಲಸ ಮಾಡಲ್ಲ, ಇಂಥವ್ರನ್ನ ಇಟ್ಕೊಳ್ಳಿ ಅಂತ. ಅವನೇನ್ ಮಾಡ್ಬಿಟ್ಟ ರೆಗ್ಯುಲರ್ ಆಗಿ ನಾನು ಕರೆಯಕ್ಕೆ ಸ್ಟಾರ್ಟ್ ಮಾಡ್ದ. ನನ್ಗೆ ಯಾವ್ದೇ ತರ ದುಡ್ಡು ಕೊಡ್ತಾ ಇರಲ್ಲ. ನಮ್ಗೇನೋ ಒಂದ್ ಮದುವೆ ಮನೆಯಲ್ಲಿ ಹೋಗೋದು, ಅವ್ರ ಜೊತೆ ವೈರ್ ಹೇಳ್ಕೊಳ್ಳೋದು, ಆಮೇಲೆ ನನಗೂ ಕ್ಯಾಮ್ರಾ ಇಟ್ಕೊಂತ ಸುಮ್ಮನ್ ತೆಗ್ಸೋದು, ಬೇಕು ಅಂತ ಇವನ್ ಬಂದು ಇದ್ ಮಾಡ್ತಾನಲ್ಲ ಅಂತ ತೆಗ್ಸೋದು, ಈ ತರ ಎಲ್ಲ ಮಾಡ್ದ. ಆ ಟೈಮಲ್ಲಿ ನನ್ಗೇನಾಯ್ತು, ನಾನು ಫೋಟೋಗ್ರಫಿ ಮಾಡ್ಬೇಕು ಅಂತ ನಾನು ಯಾವ್ದೋ ಒಂದ್ ಸಣ್ಣ ಕ್ಯಾಮ್ರಾ ತಗೊಂಡು, ಈ ನಾನು ಸ್ಕೌಟ್ಸ್ ಅಲ್ಲಿ ಇದ್ನಲ್ಲ, ಈ ಟ್ರೆಕ್ಕಿಂಗ್ ಮಾಡೋದು, ನಾನು ಇದು ನಮ್ಮ ಶ್ರೀರಂಗಪಟ್ಟಣ ಇದು ಆಮೇಲೆ ಪಾಂಡುಪುರದ ಹತ್ರ ಕುಂತಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗೋದು. ಟ್ರೆಕ್ಕಿಂಗ್ ಹೋದಾಗ ಬಂಡೆ ಒಂದು ಒನಕೆ ಅಂತ ಇದೆ, ಅದ್ರ ಮೇಲೆ ಹತ್ತು ಕುತ್ಕೊಳ್ಳೋದು, ಈ ತರ ನನ್ನದೊಂದು ಸಾಹಸಗಳು ಮೊದಲಿಂದನು ಅದೊಂದು ಬಂದ್ಬಿಡ್ತು ನನಗೆ. ನನಗೆ ಯಾವ್ದೇ ತರ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಈ ಕಡೆ ದಡದಿಂದ ಆ ಕಡೆಗೆ ಹೋಗ್ತೀನಿ ನಾನು. ಸ್ವಿಮ್ಮಿಂಗ್ ಬರಲ್ಲ ನನಗೆ, ನೀರೊಳಗೇನೆ ಕೈ ಆಡಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಈ ತರ ಒಂದು ಸಾಹಸ ಮಾಡ್ತಾ ಇದ್ದೆ. ಆ ಒಂದು ಇದರಲ್ಲಿ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಆದ್ರೂ ಜೊತೆನಲ್ಲಿ ಈ ಮೈಸೂರಿನಲ್ಲಿ ಮಳೆ ಬೀಳ್ತು. ಮಳೆ ಬಿದ್ದಾಗ ಈ ನನಗೆ ವಾಟರ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ. ಮಳೆಯಲ್ಲಿ ಫ್ಲಡ್ ಇದಾಗಂಥದ್ದು, ಮೈಸೂರಲ್ಲಿ ತ್ಯಾಗರಾಜ ರೋಡಲ್ಲಿ ಒಂದ್ಸಲ ನೀರು ತುಂಬಾ ಚೆನ್ನಾಗಿ ನೀರು ಬಂದ್ಬಿಡ್ತು. ಆ ನೀರು ಬಂದಾಗ ಸ್ಕೂಟರ್ಗಳು ಕೊಚ್ಕೊಂಡ್ ಬರ್ತಿದ್ದು. ಅಯ್ಯೋ, ನಾನು ಅವಾಗ ಹೋಟ್ಲ್ ಮುಂದೆ ನಿಂತಿದ್ದೆ, ಕ್ಯಾಮ್ರಾ ಇದೆ, ಯಾಕೆ ನಾವು ಒಂದೆರಡು ಫೋಟೋ ತೆಗಿಬಾರ್ದು ಅಂತ ಫೋಟೋ ತೆಗೆದೆ. ಆಮೇಲೆ ನೀರೊಳಗೆ ನಿಂತ್ಕೊಂಡು ಸೊಂಟದವರೆಗೂ ಬರೋಂಥ ನೀರು, ಅದು ಎಂಥ ಪಿಕ್ಚರ್ ಆಗೋಯ್ತು ಅಂತಂದ್ರೆ ಅಲ್ಟಿಮೇಟ್ ಪಿಕ್ಚರ್. ಇವತ್ತು ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ನನ್ನ ಇದನ್ನು ತಮಗೆ ಶೇರ್ ಮಾಡ್ತೀನಿ, ನೀವು ಆ ಪಿಕ್ಚರ್ಸ್ ನೋಡ್ಬೋದು. ಮೈಸೂರು ತ್ಯಾಗರಾಜ ರೋಡಿಂದ ರಾಜು ಹೋಟೆಲ್ ಅಂತ ಇದೆ, ಆ ರಾಜು ಹೋಟೆಲ್ಗೆ ಒಂಥರ ಕಾಲುವೆ ಥರ ನೀರು ಹರಿಯಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೊಂದಷ್ಟು ಫೋಟೋಸ್ ಮಾಡಿದೆ, ಅದನ್ನು ಪತ್ರಿಕೆ ಕೊಟ್ಟೆ. ಪ್ರಜಾನುಡಿನಲ್ಲಿ ನನಗೆ ಕೆಲಸ ಕೊಟ್ಟರು. ಮತ್ತು ಎಸ್ ಎಂ ಕೃಷ್ಣ ಪಾದಯಾತ್ರೆಯಲ್ಲಿ ನಾನು ಸ್ವಲ್ಪ ನಿರಂತರವಾಗಿ ಮೈಸೂರು ಟು ಬ್ಯಾಂಗ್ಳೂರು ಹೋಗಿ ಡೈಲಿ ಫೋಟೋ ಮಾಡಿಕೊಂಡು ಬರ್ತಾ ಒಂದಷ್ಟು ಫೋಟೋಸ್ ಮಾಡಿಕೊಂಡು ಮೈಸೂರು ಮಿತ್ರಗೆಲ್ಲ ಕೊಡ್ತಾ ಇದ್ದೆ. ನನ್ನ ಆ ಫೋಟೋನ ನನ್ನ ವಾಸು ಅವರು, ನಮ್ಮ ಎಮ್ ಎಲ್ ಎ ವಾಸು ಅವರು ಗಮನಿಸಿ ನನಗೆ ಪ್ರಜಾನುಡಿಯಲ್ಲಿ ಕೆಲಸ ಮಾಡ್ತೀಯಪ್ಪ, ನಿನಗೆ ನಾನು ಕೊಡ್ತೀನಿ ಅಂತ, ನಿನ್ನ ಸ್ಯಾಲ್ರಿ ಎಷ್ಟು ತಗೋತೀಯ ಅಂತ ಕರೆದ್ರು. ನನಗೆ ನನ್ನ ಓದೋ ಸ್ಯಾಲ್ರಿ ಎಷ್ಟು ನಾನು ಹೇಳಿದಷ್ಟಕ್ಕೆ ಫಿಕ್ಸ್ ಆದರು. ಫಿಕ್ಸ್ ಆದ ತಕ್ಷಣ ನಾನೇನು ಮಾಡಿದೆ, ಆ ಫೋಟೋಗ್ರಾಫ್ಸ್ನ ಮತ್ತೆ ಡೈಲಿ ನನಗೇನಾದ್ರು ಒಂದೊಂದು ಹೆಸರು ಬರಬೇಕು, ನೋಡಪ್ಪ ನಿನಗೆ ಹೆಸರು ಬರಬೇಕಂದ್ರೆ ಹರೀಶ್ ಅಂತ ಇದ್ರು, ಮತ್ತೆ ಚಂದ್ರು ಅಂತ ಇದ್ರು, ಅವರು ನನ್ನ ತುಂಬ ಚೆನ್ನಾಗಿ ಬೆಳೆಸಿದ್ರು. ಹರೀಶ್ ಇದ್ದವರು ನಮ್ಮ ಪ್ರಜಾನುಡಿಯ ಸಬ್ ಎಡಿಟರ್, ಮೇನ್ ಎಡಿಟರ್ ಆಗಿದ್ರು. ಅವರು ನನ್ನ ಪ್ರತಿಯೊಂದು ಫೋಟೋಗೂ ದಿನ ಈ ಥರ ತೆಗೀರಿ ಅಂತ, ನಾನು ಸೇರ್ಕೊಂಡಿದ್ದ ಟೈಮ್ಗೆ ನನಗೆ ದಸರಾ ಸಿಕ್ಬಿಡ್ತು, ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು, ನಾನು ಚೆನ್ನಾಗಿ ಹೆಸರು ಮಾಡಿದೆ. ಅದ್ರ ಜೊತೆನೆಲೆ ಮೈಸೂರು ಆನೆಗಳು ಬರೋದು, ಆನೆ ತೊಳೆಯೋದು, ಆನೆ ಇದು ಮಾಡ್ಕೊಳ್ಳೋದು, ಪ್ರತಿಯೊಂದು ಆನೆ ವೀರ್ನೊಸಳಿಯಿಂದ ಆನೆ ಹೋಗೋವರೆಗೂ ಜೊತೆಲಿದ್ದು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು, ನಾವು ನಮಗೆ ಈ ಥರ ಮೈಸೂರು ಸಿಗೋದು ಒಂದು ಭಾಳ ನೋಡಿ. ಮೈಸೂರವ್ರು ಎಷ್ಟು ಪುಣ್ಯವಂತರು ಅಂತಂದರೆ, ಮೈಸೂರಲ್ಲಿ ಆನೆ ಬರೋದು ಇಡೀ ಇಂಡಿಯಾಗೆ ಎಲ್ಲೂ ಗೋಲ್ಡನ್ ಥ್ರೋನ್ ಇಟ್ಟು ನಡೆಸೋಂಥ ಕಾರ್ಯಕ್ರಮ ಇಲ್ಲ. ಆದರೆ ಮೈಸೂರಿಗೆ ಆನೆಗಳು ಇಳಿದವೆ ಅಂತಂದರೆ ಮೈಸೂರಿನ ಒಂದು ಘನತೆ ಅಂದರೆ ರಾಜ್ಯ ನಡೆಗೆ ಮೈಸೂರಲ್ಲಿ ಇವತ್ತು ನೋಡಿ ನೀವು ಹೊರಗಡೆ ಆನೆ ಬರ್ತಾ ಇತ್ತು ಅಂದ್ರೆ ಸುತ್ತ ಎಷ್ಟು ಜನ ನಿಂತಿರ್ತಾರೆ ಅಂತ, ಅದು ಎಲ್ಲ ಜನಗಳಿಗೂ ತುಂಬಾ ಖುಷಿ ಕೊಟ್ಟಂತ ಮೈಸೂರು. ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರಾಫಿಕ್ ತುಂಬಾ ಆಗಿದೆ, ಬಟ್ ಇದೇ ಒಂದು ಇದರಲ್ಲಿ ನನ್ನ ಫೋಟೋಗ್ರಾಫ್ಸ್ನ ಡೇ ಒನ್ ಇಂದ ಅಂದ್ರೆ ಆನೆ ವೀರ್ನೊಸಳ್ಳಿಯಿಂದ ಹೊರಟು ವೀರ್ನೊಸಳ್ಳಿ ಹಿಂದಿನ ದಿನ ವೀರ್ನೊಸಳ್ಳಿಲಿ ಪೂಜೆ ಆಗೋದು ಹಿಂದಿನ ದಿನದಿಂದ ತೊಳೆಯೋದೆಲ್ಲ ಫೋಟೋ ತೆಗೆದು ಅದು ಕೊಟ್ಟು ಆನೆ ನೆಕ್ಸ್ಟ್ ಹೋಗೋದ್ರಿಂದ ಅದು ಇಳಿಯೋದ್ರವರೆಗೂ ನಾನು ಫೋಟೋಗ್ರಾಫ್ಸ್ ಮಾಡ್ಕೊಂಡ್ಬಂದೆ. ಅದೇ ಇದರಲ್ಲಿ ನನಗೆ ಹರೀಶ್ ಅವರು ತುಂಬಾ ಚೆನ್ನಾಗಿ ಬೆಳೆಸಿದ್ರು, ಅದು ನಿನ್ನ ಒಳ್ಳೆ ಹೆಸರು ಕೊಟ್ಟರು ನನಗೆ. ಚಂದ್ರು ಅಂತ ಇದ್ರು, ಈಗೆಲ್ಲ ಅವರು ತೀರ್ಕೊಂಡಿದ್ದಾರೆ, ಬಟ್ ಅವರೆಲ್ಲ ನಾವೆಲ್ಲ ನೆನೆಸ್ಕೊಬೇಕಾದಂತ ಇದು. ಅದ್ರ ಜೊತೆನಲ್ಲೇ ನಾನೇನ್ ಮಾಡಿದೆ, ಹೋಗ್ತಾ ಹೋಗ್ತಾ ಪ್ರಜಾನುಡಿನಲ್ಲಿ ಕೆಲಸ ಮಾಡ್ತಿದ್ದಂಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ರಿವರ್ಟನ್ ಅಂತ ಬರ್ಡ್ ರಂಗಂತಿಟ್ಟಿಗೆ ಬರುತ್ತೆ. ಅದು ನನ್ನ ಸ್ನೇಹಿತರೆಲ್ಲ ಒಂದು ಎರಡು ಮೂರು ಜನ ಬೆಂಗಳೂರಿಂದ ಬಂದು ಫೋಟೋಗ್ರಾಫ್ ಮಾಡ್ತಾ ಇದ್ರು. ನೀನು ಬರ್ತೀಯನೋ, ಹೋಗೋಣ ಏನು ಅಂತ. ಸರಿ ಆಯ್ತು ಹೋಗೋಣ, ನಾನು ಬರ್ತೀನಿ ಅಂತ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಈ ವೈಲ್ಡ್ ಲೈಫ್ಗೆ ಹೋದಾಗ ನಾನು 2001 ವೈಲ್ಡ್ ಲೈಫ್ಗೆ ಫೋಟೋಗ್ರಫಿಗೆ ಇಳಿದಾಗ 2001 ನಾನು ಫೋಟೋಗ್ರಾಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಂಗಂತಿಟ್ಟಿನಲ್ಲಿ ತುಂಬ ಚೆನ್ನಾಗಿ ನಾನು ನಿರಂತರವಾಗಿ

0: ಹಂಗಂತಿಟ್ಟನ್ನೇ ಎಳೆದ್ಬಿಟ್ಟೆ. ಬೆಳಿಗ್ಗೆ ಆಯ್ತು ಅಂದ್ರೆ ನಮಗೆ ಈ ಬೇರೆಯವ್ರಿಗಾದ್ರೆ ನಿದ್ದೆ ಬರೋದು ಅದು ಇದು ಅಂತ. ಬಟ್ ಈ ಫೋಟೋಗ್ರಫಿ ನೇಚರ್ ಲವರ್ಸ್ ಇರ್ತಾರಲ್ಲ, ಇವರು ಬೆಳಿಗ್ಗೆ 5 ಗಂಟೆಗೆ ಎದ್ದು, ನನ್ನ ವಾಕಿಂಗ್ ಸ್ಟೈಲ್ ಇತ್ತು, ಆ ವಾಕಿಂಗ್ ಹೋಗ್ಬೇಕಾದ್ರು ನಾವು ಬೈನಾಕ್ಯುಲರ್ ತಗೊಂಡು ಸುಮಾರು 2-3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರ್ತಾ ಆ ಬೈನಾಕ್ಯುಲರ್ ನೋಡೋದು. ಬೈನಾಕ್ಯುಲರ್ ಇತ್ತು ಅಂತಂದ್ರೆ ಸರ್ ನಮ್ಮ ಜೀವನ ಶೈಲಿನೇ ಒಂಥರ ಚೇಂಜ್ ಆಗ್ತಾ ಇರ್ತದೆ. ಆ ಬರ್ಡ್ನ ಹತ್ರದಿಂದ ನೋಡ್ತೀವಲ್ವ, ಅದ್ರ ಮೊಟ್ಟೆ ಇಡಂಥದ್ದು ಅಥವಾ ಇನ್ನೊಂದೇನೋ. ಅದೇ ಇದರಲ್ಲಿ ರಂಗಂತಿಟ್ಟು ಹೋಗಿ ಡೈಲಿ ಹೋಗಿ ಫೋಟೋ ಒಂದು ಕಂಟಿನ್ಯೂ. ನಮ್ಮ ಬೋಟ್ಗೆ ಅಂತಂದ್ರೆ ನಮ್ಮ ಹತ್ರ ಏನು ದುಡ್ಡು ತಗೋತಾ ಇರಲಿಲ್ಲ. ಅವಾಗಿದ್ದಂಥ ಅಧಿಕಾರಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ರು, ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿದ್ರು ನಾವು. ಅದೇ ಇದರಲ್ಲಿ ನಾನೇ ಕಾಡಿಗೆ ಹೋಗಿ ಒಂದಿನ ತೆಗಿಬಾರ್ದು ಅನ್ನೋ ಒಂದು ಇದು. ನನ್ನ ಸ್ನೇಹಿತರೆಲ್ಲ ಮೈಸೂರಲ್ಲಿ ತುಂಬಾ ಅನೇಕ, ನಮ್ಮ ಕೃಷ್ಣೋಜಿರಾವ್ ಅಂತ ಇದ್ರು, ಇವ್ರದ್ದು ಸಹಾಯ ತಗೊಂಡು, ಮತ್ತೆ ಶೇಷಾದ್ರಿ ಅಂತ ನನ್ನ ಸ್ನೇಹಿತ, ಇವರೆಲ್ಲರೂ ಹೋಗಿ ಫೋಟೋಗ್ರಾಫ್ ಮಾಡಬೇಕಾದ್ರೆ ನಾನು ಯಾಕೆ ಫೋಟೋಗ್ರಾಫ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಾನೇನು ಮಾಡಿದೆ, ಫಸ್ಟು ವೈಲ್ಡ್ ಲೈಫ್ಗೆ ಬಂಡೀಪುರಕ್ಕೆ ಹೋಗಿದ್ದು ಒಂದು ಫೋಟೋ ತೆಗೆಯೋಣಂತ. ಸುಮಾರು ಬಂಡೀಪುರಲ್ಲಿ ಹುಲಿ ತೆಗಿಬೇಕು ಇವತ್ತು ನಾಳೆ, ಅವಾಗ ಬರೀ 60 ರೂಪಾಯಿ ಇತ್ತು. ನಮ್ಗೆ ಯಾರು ಹೊಸಬ್ರು ಗೊತ್ತಿಲ್ಲ, 60 ರೂಪಾಯಿ ಕಟ್ಟೋದು. ಕ್ಯಾಮ್ರಾಗೇನು ಚಿಕ್ಕದು ಕ್ಯಾಮ್ರಾ ಲೆನ್ಸ್ ನಮ್ಮ ಚಿಕ್ಕದು, ಹೋಗಿ ಕ್ಯಾಮ್ರಾ ತುಂಬ ಫೋಟೋಗ್ರಾಫ್ ಮಾಡ್ಕೊಂಡು ಬಂದು ಹೋಗ್ತಾ ಹೋಗ್ತಾ ಒಂದು 50 ಸಫರಿ ಆಯಿತು ಸರ್, ಒಂದು ಹುಲಿ ಇಲ್ಲ, ಬರೀ ಆನೆ ಸಿಗುತ್ತೆ ಎಲ್ಲೋ ದೂರದಲ್ಲಿ. ನಮ್ದಿರೋದ್ ಲೆನ್ಸು, ಆನೆಗೆ ಮಾತ್ರ ಚೆನ್ನಾಗಿ ತೆಗಿಬೋದು ಅಷ್ಟೇ, ಇರೋ ಸಣ್ಣ ಲೆನ್ಸು, ಆನೆ ಚೆನ್ನಾಗಿ ಸಿಗುತ್ತೆ, ಯಾವುದೇ ಸಣ್ಣ ಜಿಂಕೆ ತೆಗೆದ್ರು ಸಣ್ಣ ಸಣ್ಣದಾಗಿ ಕಾಣಿಸುತ್ತೆ, ಏನು ಮಾಡೋದು ಅಂತ. ನಾವು ಅವಾಗ 2001-2 ಒಂದು ಡಿಜಿಟಲ್ ಕ್ಯಾಮ್ರಾ ಪರ್ಚೇಸ್ ಮಾಡಿಕೊಂಡೆ. ಈ ಪ್ರಜಾನುಡಿಗೆ ಸೇರಬೇಕಾದ್ರೆ ಒಂದು ಫ್ಯೂಜಿ ತಗೊಂಡಿದ್ದೆ, 2002 ಒಂದು ಫ್ಯೂಜಿ ಕ್ಯಾಮ್ರಾ ತಗೊಂಡೆ, ಸಾರಿ ನಿಕಾನ್ ಕ್ಯಾಮ್ರಾ ತಗೊಂಡೆ. ಆ ಕ್ಯಾಮ್ರಾದಲ್ಲೇ ಸಣ್ಣ ಲೆನ್ಸ್ ಹಾಕೊಂಡು ನಾನು ಫೋಟೋಗ್ರಾಫ್ ಮಾಡ್ತಾ ಇದ್ದೆ. ಅದು ಮಾಡ್ತಾ ನಾವು ಸುಮಾರು ಒಂದು 50 ಸಫಾರಿ ಆಯಿತು. 50 ಸಫಾರಿಗೆ ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ, ನಮಗೆ ಬರೋ ಸಂಬಳ ಎಲ್ಲ ಇಲ್ಲೇ ಹೊರಟೋಗ್ತಾ ಇದೆ, ಏನು ಮಾಡೋದು, ಇನ್ನೊಂದು ದಿನ ಯಾವತ್ತು ಒಂದು ದಿನ ಸಿಗುತ್ತೆ ಅಂದರೆ ಇದು ನಮಗೆ ಡೈಲಿ ರೊಟೀನಲ್ಲಿ ಅದು ಗೊತ್ತಾಗಲ್ಲ ನಾವು ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಖರ್ಚು ಮಾಡ್ತೀವಿ, ಎಲ್ಲಿ ಇದು ಮಾಡ್ತೀವಿ ಅಂತ. ಈ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಿದ್ವಲ್ಲ, ಇಲ್ಲಿ ದುಡ್ಡು ಬರೋದು ನಾವು ಅಲ್ಲಿ ಖರ್ಚು ಮಾಡ್ಕೊಂಡು. ಸರಿ, ಅದ್ರದ್ದು ಏನಾಯ್ತು, ಒಂದು ದಿನ ಇವತ್ತು ಹುಲಿ ಅಲ್ಲೆಲ್ಲೋ ಕಿಲ್ ಮಾಡಿದ್ದಿ ಅಂತೆ ಬಂಡೀಪುರಲ್ಲಿ, ನೀವು ಹೋಗೋದಾದ್ರೆ ಹೋಗಿ ಅಂತ ಯಾರೋ ಅಂದರು. ಸರಿ ಆಯಿತು, ನಮಗೆ ಬೆಳಗ್ಗೆ ಹೋದವ್ರಿಗೆ ಸಿಕ್ಕಿದೆ, ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂತ. ನಾವು ಬೆಳಗ್ಗೆ ಒಂದು ಬಸ್ ಹತ್ಕೊಂಡು ಹೋಗೋದು, ಒಂದು 11 ಗಂಟೆಗೆ ಬಸ್ ಹತ್ಕೊಳ್ಳೋದು, ಅಲ್ಲಿಂದ 2 ಗಂಟೆಗೆ ಇಳಿದು ಅಲ್ಲೇ ಕ್ಯಾಂಟೀನ್ಲಿ ಏನಾರು ತಿನ್ಕೊಂಡು ಫೋಟೋಗ್ರಫಿ ಓದೋ. 52 ಸಫಾರಿ ಮುಗೀತು. 53ನೇದು ಸಫಾರಿನಲ್ಲಿ ಫಸ್ಟ್ ಹುಲಿ ಅಲ್ಲಿ ನಾವು ನೋಡ್ತೀವಿ, ಎಲ್ಲಿ
1: ಬಂಡೀಪುರದಲ್ಲಿ
0: ಅವತ್ತು ಫಸ್ಟ್ ಹುಲಿ ಎಲ್ಲ ದೂರದಲ್ಲಿ ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ಆ ಫೋಟೋಗ್ರಾಫ್ಸ್ ಇದೆ, ಬಟ್ ತುಂಬಾ ಖುಷಿ ಕೊಟ್ಟಂತದ್ದು. ಇವೆಲ್ಲ ರೇರ್ ಅನಿಮಲ್ಸ್ ಅಲ್ವಾ. ನಮ್ಗೆ ಹುಲಿ ಸಿಕ್ತು ಅಂತ ಮನೆಗೆ ಬಂದು ಅದನ್ನೇ ಒಂದ್ ಪ್ರಿಂಟ್ ಎಲ್ಲ ಹಾಕ್ಸಿ ಮನೆಗೆ ಅಲ್ಲಿ ತೋರಿಸಿ ಇವ್ರು ತೋರಿಸಿ ನಮ್ಮ ಇಂಟ್ರೆಸ್ಟ್ಗೆಲ್ಲ ತೋರಿಸಿ ನಾವು ಇದ್ ಮಾಡ್ಕೊಂಡು ಬಂದೋ. ಇದ್ರ ಜೊತೆಗೆ ನೆಕ್ಸ್ಟ್ ಇದನ್ನ ಆಗ್ತಿದ್ದಂಗೆ 2001 ಆಗ್ತಿದ್ದಂಗೆ ವೀರಪ್ಪನ್ ಇಶ್ಯೂಸ್ ವೀರಪ್ಪಂದ ಇದಕ್ಕೆ ನಾವು ಅಲ್ಲಿ ನಲ್ಲೂರು ನಕ್ಕುಂದಿ ಗೆಳೆಯ ಶಂಕರ್ ಅಂತ ನನ್ನ ಫ್ರೆಂಡ್, ಅವನು ನಾನು ಸ್ಕೂಟರ್ನಲ್ಲಿ ನಂದೊಂದು ಫಿಯರೋ ಗಾಡಿ ಇತ್ತು, ಅಲ್ಲಿ ಹೋಗೋಣ ಅಲ್ಲೆಲ್ಲ ಇದು ಅಷ್ಟೊಳಗೆ ಇದು ರಾಮಾಪುರದಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಎಲ್ಲ ಮಾಡಿದ್ವಿ ವೀರಪ್ಪಣ್ಣ, ಅದನ್ನ ನಾವು ಯಾಕೆ ತೆಗಿಬಾರ್ದು ಒಂದಷ್ಟು ಅಂತ ಅಲ್ಲೆಲ್ಲ ಹೋಗಿ ಸ್ಟೇಷನ್ ಎಲ್ಲ ಅವತ್ತೇನೆ ಆಗಿದ್ದ ನೆಕ್ಸ್ಟ್ ಡೇ ಹೋಗಿ ಅದೆಲ್ಲ ಫೋಟೋಗ್ರಾಫ್ ಮಾಡಿ, ಮತ್ತೆ ಅಲ್ಲಿ ನಲ್ಲೂರು ನಕ್ಕುಂದಿ ಈ ಥರ ಇದು ಅಲ್ಲಿಂದ ಕೌದಳ್ಳಿಗೆ ಬಂದು ಕೌದಳ್ಳಿಯಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಫಾರೆಸ್ಟ್ ಆಫೀಸರ್ಸ್ನೆಲ್ಲ ಮೀಟ್ ಮಾಡಿ ಅವ್ರದ್ದೆಲ್ಲ ಒಂದೊಂದು ಫೋಟೋಗಳು ತಗೊಂಡು ಅವರು ಪರಿಶೀಲನೆ ಮಾಡ್ತಾರಂಥದ್ದೆಲ್ಲ ಒಂದೊಂದು ಫೋಟೋಗ್ರಾಫ್ ತಗೊಂಡು ನಾವು ದಿನನಿತ್ಯ ಕೆಲಸಗಳಲ್ಲಿ ಈ ಪ್ರೆಸ್ ಫೋಟೋಗ್ರಫಿ ತೊಡಸ್ಕೊಂಡಿದ್ದೆ. ಮಧ್ಯದಲ್ಲಿ ಯಾವಾಗ ಈ ಫಾರೆಸ್ಟ್ ಹುಚ್ಚು ಹತ್ಕೊಂತು, ಅವಾಗ ವಾರಕ್ಕೊಂದ್ಸಲ ನಾವು ಫಾರೆಸ್ಟ್ಗೆ ಹೋಗ್ಬೇಕು ಅಂತ ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದೆ. 2008 ವೀರಪ್ಪನ್ ತೀರ್ಕೋತಾರೆ, ಅಕ್ಟೋಬರ್ 18 ವೀರಪ್ಪನದು ವಿಷಯ ಗೊತ್ತಾಗುತ್ತೆ. ನಾನು ಇಲ್ಲಿಂದನೇ ಗಾಡಿ ತಗೊಂಡು ಹೋಗ್ತೀನಿ, ಮಧ್ಯದಲ್ಲಿ ನನ್ನ ಗಾಡಿ ಕೈ ಕೊಡುತ್ತೆ. ಅಲ್ಲಿಂದ ನಮ್ಮ ಗುರುರಾಜ ಸರ್ ಅಂತ ನಮ್ಮ ಹಲವು ಮೈಸೂರು ಪತ್ರಿಕೆಯವರಿದ್ದ, ಅವರು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಗಾಡಿನಲ್ಲಿ ನಾನು ಇದು ಧರ್ಮಪುರಿಗೆ ಹೋಗ್ತೀನಿ, ಅಲ್ಲಿ ಫೋಟೋಗ್ರಾಫ್ಸ್ ಮಾಡ್ತೀವಿ. ಫೋಟೋಗ್ರಾಫ್ಸ್ ಮಾಡಬೇಕಾದ್ರೆ ಅಲ್ಲಿ ಒಳಗಡೆಯಿಂದ ಒಂದು ಇಬ್ಬರು ಬರ್ತಾರೆ ನಮ್ಮ ಕರ್ನಾಟಕ ಪೊಲೀಸ್, ಯಾರು ರೋಲ್ ಇರೋ ಕ್ಯಾಮ್ರಾ ಇದ್ರೆ ಬರ್ತೀರಾ ತೆಗಿತೀರಾ ಅಂತ, ನನ್ನ ಹತ್ರ ಇದೆ ಅಂತ ನಾನು ಆಮೇಲೆ ಒಳಗೆ ಹೋಗಿ ತೆಗಿಬೋದಲ್ಲ ಅಂತ ನಮ್ಗೆ ಕರ್ಕೊಂಡು ಹೋದ್ರು. ಆದರೆ ನಂದು ರೋಲ್ ಇರೋ ಕ್ಯಾಮ್ರಾ ತೆಗಿಬೇಕು, ನೀವು ರೋಲ್ ಕೊಟ್ಬಿಡ್ಬೇಕು ವಾಪಸ್ಸು, ನಮ್ಗೆ ಇದು ಮಾಡೋದು ಬೇಡ. ಅಲ್ಲಿ ಯಾರಿಗೂ ಕೊಡೋದು ಬೇಡ ಅಂತ ತಕೊಡ್ತೀನಿ ಬಿಡಿ ಸರ್ ಅದ್ರಲ್ಲೇನಂತ ಅನ್ಬಿಟ್ಟು ಒಳಗಡೆ ಹೋಗಿ ವೀರಪ್ಪನ್ ಪಿ ಎಂ ಮಾಡೋದು ಸಹ ನಾನು ಫೋಟೋಗ್ರಾಫ್ ಮಾಡಿದೆ. ನಂದು ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ವೀರಪ್ಪನ್ ಇದಕ್ಕೆ ಹೊರಗಡೆ ಬಂದಾಗ ಅಲ್ಲಿ ಒಳಗಿರೋರೆಲ್ಲ ನನ್ನ ಡಿಜಿಟಲ್ ಕ್ಯಾಮ್ರಾನು ತಗೊಂಡೋಗಿದ್ದೆ, ಜೊತೆ

0: ಫ್ಯೂಜಿ ಕ್ಯಾಮ್ರಾನು ತಗೊಂಡೋಗಿದೆ, ರೋಲ್ ಇರೋ ಕ್ಯಾಮ್ರಾನ ತಗೊಂಡೋಗಿದೆ, ಫ್ಯೂಜಿ ಇದ್ದಿದ್ದು ನನ್ನ ಹತ್ರ ಅವಾಗ. ಆವಾಗ ಇದನ್ನಲ್ಲಿ ಇದ್ರದ್ದು ವೀರಪ್ಪಂದು ಯಾವ್ದಾರು ಫೋಟೋ ತೆಗ್ದಿದ್ಯಾ ನೀವು ಒಳಗೋಗಿದ್ಯಲ್ಲ ಅಂತ ನೇತ್ರರಾಜು ಮತ್ತೆ ಇವರು ಇಬ್ರು ಮೂರ್ಜಿ. ನೇತ್ರರಾಜು ಬಂದಿದ್ದು ಲೇಟು, ನನ್ನ ಬೇರೆ ಫ್ರೆಂಡ್ಸ್ಗಳು ಕೇಳಿದ್ರು ನಮಗೆ ಅವಾಗ ಅವ್ರ ರೋಲ್ ಎರಡು ರೋಲ್ ತೆಗೆದು ಅವ್ರು ಕೊಟ್ಬಿಟ್ಟು ಬಂದಿದ್ದೆಷ್ಟು ಅಷ್ಟೇ, ನನಗೆ ಯಾವುದೇ ಥರದ್ದು ಫೋಟೋಗ್ರಾಫ್ ಸಿಕ್ಕಲಿಲ್ಲ. ಬಟ್ ಅವರು ಎತ್ಕೊಂಡು ಬಂದಿದ್ದು ಹೊರಗಡೆ ಹೋಗಿದ್ದು ಹೂತಾಕಿ ತೆಗ್ದಿದ್ದು, ಅವರು ನೆಲಕ್ಕೆ ಹೂಳ್ತಾರೆ, ಹೂಳ್ದಾಗ ಬೆಳಗಿನ ಜಾವ 6 ಗಂಟೆ ಹೂಳ್ತಾರೆ, ಅದನ್ನು ನೇತ್ರರಾಜು ಮತ್ತು ನಾನು ಇಬ್ಬರೇ ಫೋಟೋಗ್ರಾಫ್ ಮಾಡಿದ್ದು. ಇದು ನಮಗೆ ಒಂದು ಒಳ್ಳೆ ಫೋಟೋಗ್ರಾಫ್ಸ್ ಮಾಡ್ಕೊಂಡು ಬರ್ತಿದ್ದು.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಹಲೋ ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಗುರುಪ್ರಸಾದ್ ಅಂತ, ಪತ್ರಕರ್ತ ಮಾತಾಡ್ತಾ ಇರೋದು ಮೈಸೂರಿಂದ.
1: ಸರ್ ಹೇಳಿ, ನಮ್ ಜೊತೆ ರವಿಶಂಕರ್ ಸರ್ ಇದ್ದಾರೆ.
0: ನಮಸ್ತೆ. ನಮಸ್ತೆ ಗುರು ಸರ್, ಹೇಳಿ.
2: ಸರ್ ಏನಿಲ್ಲ ಸರ್, ಇವಾಗ ಅಂದ್ರೆ ಇವಾಗ ಸಫಾರಿ ಇದ್ರ ಬಗ್ಗೆ ಎಲ್ಲ ವಿರೋಧ ಇದೆ, ಅಂದ್ರೆ ಫೋಟೋ ತೆಗೆದ್ರಿಂದ ಏನು ಅನ್ನತ್ತರ, ಅದಕ್ಕೆ ಈ ವನ್ಯಜೀವಿ ಸಂರಕ್ಷಣೆಗೆ ಈ ಛಾಯಾಗ್ರಹಣ ಮಾಡೋದು, ಹೊರಗಡೆಯಿಂದ ಛಾಯಾಗ್ರಹಣ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ಅವುಗಳಿಗೆ, ಆತರದ ಯಾವ್ದಾರ ಒಂದು ಉದಾಹರಣೆ ಏನಾರ ಕೊಟ್ಟು ಏನಾರ ವಿವರಿಸಬಹುದು ಸರ್? ಏನಾರ
0: ಖಂಡಿತ ಖಂಡಿತ ಖಂಡಿತ ಖಂಡಿತ.
2: ಫೋಟೋ ಅಂದ್ರೆ ಈ ಫೋಟೋ ತಗೊಳ್ಳೋದು, ಫೇಸ್ಬುಕ್ ಹಾಕೋದು, ಇನ್ಸ್ಟಾಗ್ರಾಮ್ ಹಾಕೋದು, ಲೈಕ್ಸ್ ಕಮೆಂಟ್ಸ್, ಇಲ್ಲಾಂದ್ರೆ ಯಾವ್ದೋ ಫೋಟೋ ಎಕ್ಸಿಬಿಷನ್ ಮಾಡೋದು, ಬರೀ ಇಷ್ಟೇ ಸೀಮಿತನ ಅಥವಾ ಅರಣ್ಯ ಅಥವಾ ವನ್ಯಜೀವಿ ಪ್ರಾಣಿಗಳ ಸಂರಕ್ಷಣೆಗೆ ಏನಾರ ಹೆಲ್ಪ್ ಆಗುತ್ತಾ ಇದು?
0: ಖಂಡಿತ ಖಂಡಿತ, ಒಳ್ಳೆ ನಮ್ಮ ಇದಕ್ಕೇನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಗುರು ಸರ್. ಏನು ಅಂತಂದರೆ ಈ ನಮ್ಮ ಒಂದು ಈ ಫೋಟೋಗ್ರಾಫ್ಸ್ನ ನೋಡುವಂಥದ್ದು, ಫೋಟೋಗ್ರಾಫ್ಸ್ ತೆಗೆದು ನಾವು ಖುಷಿಯಾಗಿ ಫೇಸ್ಬುಕ್ಗೆ ಹಾಕೋದು ಅಥವಾ ಟ್ವಿಟರ್ಗೆ ಹಾಕೊಳ್ಳೋದು ಅಥವಾ ಇನ್ನೊಂದಕ್ಕೆ ಹಾಕೊಳ್ಳೋದು, ಸೋಷಿಯಲ್ ಮೀಡಿಯಾಗೆ ಹಾಕೊಳ್ಳೋದು, ಇದು ಇದಲ್ಲ. ಜನರಿಗೆ ನಮ್ಮ ಫೋಟೋಗ್ರಾಫ್ಸು ಏನು ಅಂತ ತಿಳಿಸ್ತದೆ ನೋಡಿ. 2008 ಅಥವಾ 11 ಒಂದು ಇದಾಗುತ್ತೆ, ಅದು ಮಾಸ್ತಿ ಹುಲಿ ಒಂದ್ಸಲ ಇದರಲ್ಲಿ ಒಬ್ಬ ಟೂರಿಸ್ಟ್ ಹೋಗಿದ್ದವನು ಒಂದು ಫೋಟೋಗ್ರಾಫ್ ಮಾಡ್ತಾನೆ. ಇದನ್ನು ಫೋಟೋಗ್ರಾಫ್ ಮಾಡಿದಾಗ ಇದನ್ನು ಈ ಥರ ಕುಂಟುತ್ತಾ ಇದೆ ಒಂದು ಹುಲಿ, ಅದ್ರ ಕಾಲು ಫುಲ್ಲು ಇದಾಗ ಗಾಯ ಆಗಿದೆ, ಅಂದರೆ ಅದ್ರ ಪಾದನೇ ಅದು ಜಾಟ್ರ್ ಕ್ಲಿಪ್ ಇದಾಕಿ ಅದು ಕಾಲಿಗೆ ಉಂಡಾಗಿರುತ್ತೆ. ಇದನ್ನು ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ಫಾರೆಸ್ಟ್ ಅವ್ರು ಯಾವುದೇ ಥರದ್ದು ನಂಬ್ತಾ ಇರಲಿಲ್ಲ. ಆವಾಗ ಒಂದು ಇದನ್ನು ತೊಗೊಂಡೋಗಿ ಕೆಲವರು ಈ ನಮ್ಮ ಫೋಟೋಗ್ರಾಫರ್ಸು ಬೇರೆಯವ್ರು ತೋರಿಸ್ತಾರೆ, ಅಂದರೆ ಒಂದು ಫೋಟೋ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಒಂದು ಇದನ್ನು ತೋರಿಸಿದಾಗ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಅದಕ್ಕೆ ಆನೆಗಳನ್ನ ಕರೆಸ್ಕೊಂಡು, ಒಂದು 3 ಆನೆಯನ್ನು ಕರೆಸ್ಕೊಂಡು ನಮ್ಮ ಯಾವುದು ಕೃಷ್ಣನ ದೇವಸ್ಥಾನದ ಒಳಗಡೆ ಹುಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ಮೋಸ್ಟ್ಲಿ ಮಾಸ್ತಿ ಯಾವುದೋ ಒಂದು ಗುಹೆ ಒಳಗೆ ಕುತ್ಕೊಂಡಿರುತ್ತೆ. ಅದನ್ನ ಟಾರ್ಚ್ ಬಿಟ್ಕೊಂಡು ನೋಡ್ತಾರೆ, ಒಳಗಡೆ ಹುಲಿ ಇರೋದು ಗೊತ್ತಾಗುತ್ತೆ. ಮೇಲ್ಗಡೆ ಕುತ್ಕೊಂಡು ಇವೆಲ್ಲ ಆನೆಯಿಂದ ಸರ್ಚ್ ಮಾಡಿ ಕೆಳಗಡೆ ಇಳಿದು ಆ ಕಡೆಯಿಂದ ಬ್ಯಾಕ್ ಸೈಡಿಂದ ಒಂದು ಕಡ್ಡಿ ತಗೊಂಡು ಚುಚ್ಚಿ ಅದನ್ನು ಹೊರಗಡೆ ತರ್ತಾರೆ. ಆವಾಗ ಗೊತ್ತಾಗುತ್ತೆ, ಓ ಇದು ತುಂಬ ಇದಾಗಿದೆ, ಇದು ಜಾಟರ್ ಕ್ಲಿಪ್ ಇದಾಗಿದೆ ಅಂತ ಗೊತ್ತಾಗುತ್ತೆ.
2: ಓಕೆ,
0: ಇದು ಈ ಥರ ಒಂದು. ಆಮೇಲೆ ನೋಡಿ, ಒಬ್ರು ಯಾರೋ ಒಬ್ರು ಪ್ರವಾಸಿಗರು ಇತ್ತೀಚೆಗಷ್ಟೇ ಒಂದು ಜಿಂಕೆ ಕೊಂಬಲ್ಲಿ ಒಂದು ಈ ಬಲೆ ಸುತ್ಕೊಂಡ್ಬಿಟ್ಟಿರುತ್ತೆ, ಮೀನಿನ ಬಲೆ ಸುತ್ಕೊಂಡಿರುತ್ತೆ. ಅದನ್ನ ಫೋಟೋಗ್ರಾಫ್ಸ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ, ಸೋಷಿಯಲ್ ಮೀಡಿಯಾ ಹೇಳೋದ್ಕಿಂತ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಮಾಡಿದಾಗ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಟ್ರಾಂಕ್ಲೈಸ್ ಮಾಡಿ ಅದನ್ನ ಹಿಡಿದು ಅದನ್ನ ರಿಮೂವ್ ಮಾಡ್ತಾರೆ. ಈ ಥರದ್ದು ಸಹ ಒಬ್ಬ ಫೋಟೋಗ್ರಾಫರಿಂದ ಅಂದ್ರೆ ವನ್ಯಜೀವಿಗಳಿಗೆ ತುಂಬಾ ಸಹಾಯವಾಗುತ್ತದೆ.
2: ಆಮೇಲೆ ಜೊತೆಗೆ ಈ ಇವರು ಈಗ ಫೋಟೋ, ಈಗ ಆನೆ ಹುಲಿ ಎಲ್ಲ ಬಂದಾಗ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದು ಅಂದ್ರೆ ಎಲ್ಲ ಫೋಟೋ ತೆಗಿಯಕ್ ಹೋಗ್ತಿರ್ತಾರಲ್ಲ, ಅದಕ್ಕೆ ಅಂದ್ರೆ ನೀವು ಸುದೀರ್ಘವಾಗಿ ಮಾತಾಡ್ತೀರಾ, ಅದರಲ್ಲಿ ಒಂದ್ ಸಣ್ಣ ಸಲಹೆ ಏನಾರು ಕೊಡ್ಬೋದಾ ನನ್ನ ಕಾಲ ಸಮಯದಲ್ಲಿ?
0: ಸರ್ ಅದೇ ತುಂಬಾ ಅದೇ ಫೋಟೋಗ್ರಫಿಗೆ ಈಗ ನಾವು ಎಲ್ಲ ಹೋಗ್ತೀವಿ ತುಂಬಾ. ಅದನ್ನ ಈಗ ಕಾರಲ್ಲಿ ಒಬ್ರು ಹೋಗ್ತಾ ಇರ್ತಾರೆ, ಬಂಡೀಪುರ್ಗೆ ಹೋಗ್ತಾ ಇರ್ತಾರೆ, ರೋಡ್ ಮಧ್ಯದಲ್ಲಿ ಫಾರೆಸ್ಟ್ ಫೀಡ್ ಮಾಡೋಂಥದ್ದು ಅಥವಾ ಮಧ್ಯದಲ್ಲಿ ನಿಲ್ಸ್ಕೊಂಡು ಇವರು ಫೋಟೋ ತಕೊಂಡು ಸೆಲ್ಫಿ ತಕೊಳ್ಳೋದು. ಈ ನೋಡಿ ಮೇಜರ್ ಇಶ್ಯೂಸ್ ಎಲ್ಲ ಇವಾಗ ಆಗ್ತಾ ಇರೋದೆಲ್ಲ ಮೊಬೈಲಲ್ಲಿ. ಈಗ ನೋಡಿ ನೀವು ಕಾಡಿನ ಅಂಚಿನಲ್ಲಿ ನೀವು ಯಾವುದೋ ಒಂದು ಇವ್ರ ಕ್ರಾಪ್ಸ್ನ ಇದಾಕಿರ್ತಾರೆ ಅಂದ್ಕೊಳ್ಳಿ, ಆ ಕ್ರಾಪ್ಸ್ ತೆಗಿಬೇಕಾದ್ರೆ ಈ ಜನಗಳು ಏನೆಲ್ಲ ತಪ್ಪು ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ನಿಮಗೆ ಇದನ್ನು ಮಾಹಿತಿ ಕೊಡ್ತಾ ಇರೋದು. ಕ್ರಾಪ್ಸ್ ಹಾಕಿರ್ತಾರೆ, ಇದು ಇವರು ಡೈಲಿ ರೊಟೀನ್ ಕೆಲಸಕ್ಕೆ ಹೋಗ್ತಾರೆ, ಹೋದಾಗ ಅಥವಾ ಹುಲಿನೋ ಆನೆನೋ ಏನೋ ಕಾಣಿಸುತ್ತೆ, ಇವರು ನೋಡಿಕೊಂಡು ಮನೆಗೆ ಬಂದುಬಿಟ್ರೆ ಪರವಾಗಿಲ್ಲ. ಇವ್ರೇನು ಮಾಡ್ತಾರೆ, ಕೂತಿರ್ತಾರಲ್ಲ ಆರಾಮಾಗಿ ಕೂತಿರ್ತಾರೆ ನೋಡಿ, ಹಳ್ಳಿಕಟ್ಟೆ ಹತ್ರ ಆ ಅಂಗಡಿ ಹತ್ರ ಕೂತಿರೋರಿಗೆ ಫೋನ್ ಮಾಡಿಬಿಟ್ಟು ನಮ್ಮ ಮನೆ ನಮ್ಮ

0: ಗದ್ದೆ ಹತ್ರ ಹುಲಿ ಬಂದದೆ ಕಳ ಬಾ ಬಾ ಅಂತ ಕರೆದು ಬಿಡ್ತಾರೆ. ಆವಾಗ ಇವರೆಲ್ಲ ಏನು ಮಾಡ್ತಾರೆ, ಸ್ಕೂಟ್ರ್ ತಗೊಂಡು ಬರ್ತಾರೆ. ಅವನು ಯಾವನು ಡೇ ನೈಟು ಡ್ಯೂಟಿ ಮಾಡ್ಕೊಂಬಂದಿರ್ತಾನೆ ಅಥವಾ ಏನೋ ಕೆಲಸ ಮಾಡ್ಕೊಂಬಂದಿರ್ತಾನೆ, ಅವ್ನು ಸುಸ್ತಾಗಿರ್ತಾನೆ, ಅವನು ಕರ್ಕೊಂಬಂದು ಎಲ್ಲರೂ ನೋಡೋಕೆ ನಿಂತ್ಕೋತಾರೆ. ಅವ್ನು ನಾನು 4 ಜನಕ್ಕೆ ಹೇಳಿ 400 ಜನ ಬಂದಿರ್ತಾರೆ, ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿಕೊಂಡು ಅದನ್ನು ಕಿರ್ಚಾಟ, ಅದನ್ನು ಕೂಗಾಟ, ಅದು ಕಲ್ಲು ಹೊಡಿಯೋದು, ಅದಕ್ಕೆ ಇದಕ್ಕೆ ಡಿಸ್ಟರ್ಬ್ ಮಾಡೋದು, ಅದೇನು ಮಾಡುತ್ತೆ, ಯಾರು ವೀಕ್ ಆಗಿರ್ತಾರೆ ಅವ್ನು ಓಡೋಕ್ಕಾಗಲ್ವೋ ಅವನ್ನ ಹಿಡಿತದೆ, ಅಂದರೆ ಅಟ್ಯಾಕ್ ಮಾಡುತ್ತೆ.
1: ಈ ಸಂಘರ್ಷಕ್ಕೆ ಕಾರಣ ಆಗುತ್ತೆ.
0: ಮತ್ತೆ ಇದೇ ತರದ್ದು ಇನ್ನೂ ಇನ್ನೂ ಒಂದು ಏನು ಗೊತ್ತಾ, ನಿಮ್ಮ ಈ ನಾನು ಎಕ್ಸಾಂಪಲ್ ಹೇಳ್ತಾರದು ಈ ಇದನ್ನಲ್ಲ, ಯಾವುದು ನಿಮ್ಮ ಸರ್ಗೂರು ಸರ್ಗೂರು ಭಾಗದಲ್ಲಿ ಕೆಲವು ಕೋಳಿ ಇದಿದೆ, ಏನು ಕೋಳಿ ಶಾಪ್ ಇದೆ. ಈ ಶಾಪ್ ಅವ್ರು ಏನು ಮಾಡ್ತಾರೆ, ತಗೊಂಡು ಹೋಗ್ಬಿಟ್ಟಿದ್ದಾನೆ, ಕಟ್ ಮಾಡಿ ಅದ್ರ ಗಲೀಜೆಲ್ಲ ರೋಡಲ್ಲಿ ಹಾಕ್ಬಾರ್ದು ಅಂತ ನಿಮ್ಮ ನಗರಸಭೆಯವರು ಎಲ್ಲ ಇದು ಕೊಟ್ಟಿರ್ತಾರೆ ಅವ್ರಿಗೆ. ಅವ್ರೇನು ತಗೊಂಡು ಮಾಡಿ ತಗೊಂಡೋಗಿ ಅವ್ರ ಗದ್ದೆ ಹತ್ರ ಹಾಕೋತಾರೆ. ಇವ್ರ ಗದ್ದೆಯಲ್ಲಿ ಗದ್ದೆಯಲ್ಲಿ ಇರೋದು ಬಾರ್ಡ್ರಲ್ಲಿ ಇರ್ತದೆ ಅಂದ್ಕೊಳ್ಳಿ, ಅಥವಾ ಬಾರ್ಡ್ರಿಂದ 1 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇದನ್ನು ತಗೊಂಡೋಗಿ ಕಸ ಬೀಳುವರಿ ಮೈಸೂರಲ್ಲಿ ಹುಲಿ ಬರ್ತಾ ಇರೋದು ಅಥವಾ ಚಿರತೆ ಬರ್ತಾ ಇರೋದು ಇದೇ ಉದ್ದೇಶನೇ ಮೈಸೂರಿಗೂ. ಮೈಸೂರಲ್ಲಿ ಮೈಸೂರಿನ ರಿಂಗ್ ರೋಡ್ ಭಾಗದಲ್ಲಿ ಇವರು ಇದು ಕೋಳಿ ಕಸ ಎಲ್ಲ ತಗೊಂಬಂದು ಹಾಕ್ತಾರಲ್ಲ, ಆ ಕೋಳಿ ಕಟ್ ಮಾಡ್ರಂತ ಕಾಲುಗಳನ್ನು ಸರ ಹಾಕ್ತಾರೆ. ಇದನ್ನ ನಾಯಿ ತಿನ್ನಕ್ಕೆ ಅಂತ ಬರ್ತವೆ, ಅದನ್ನ ಈಸಿಯಾಗಿ ಅಂಟು ಮಾಡ್ಬೋದು ಅಂತ ಚಿರತೆ ಬರ್ತವೆ. ಅದೇ ರೀತಿ ಫಾರೆಸ್ಟ್ ಟ್ರಂಚ್ಗಳು ಪಕ್ಕದಲ್ಲಿ ಇರೋಂಥ ಇವರು ಜಮೀನುಗಳಲ್ಲಿ ಇವರು ಬೆಳೆದಿರೋಂಥ ಕ್ರಾಪ್ಸ್ನ ಇವರು ಕಟಾವು ಮಾಡೋಕ್ಕೆ ಅಂತ ಹೋಗ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಆನೆ ಹುಲಿ ಕಾಣಿಸ್ಕೊಂಡಾಗ ಇವರು ಮೊಬೈಲ್ನಲ್ಲಿ 4 ಜನಕ್ಕೆ ಹೇಳಬಾರ್ದು, ಇವ್ರು ನೋಡ್ಕೋಬೇಕು, ಇವರು ಮುಂಜಾಗ್ರತೆ ಕ್ರಮವಾಗಿ ಅವ್ರು ತಗೊಂಡು ಮನೆಗೆ ಬಂದ್ಬಿಡ್ಬೇಕು. ಇವರು 4 ಜನಕ್ಕೆ ಯಾವಾಗ ಹೇಳ್ತಾರೆ ಇದು 40 ಜನ ಆಗುತ್ತೆ 400 ಜನ ಆಗುತ್ತೆ, ಅವರು ಯಾರು ಒಬ್ಬರು ಕಷ್ಟಕ್ಕೀಡಾಗ್ತಾರೆ.
2: ಓಕೆ, ಧನ್ಯವಾದಗಳು ಸರ್.
0: ನಮಸ್ತೆ ಗುರುರಾಜ್.
2: ಸರಿ, ತಾವು
0: ನಾನು ಅದೇ ಇದೊಂದು ಹೇಳ್ತಾ ಇದ್ದೆ, ನನ್ನ ಇಂಟ್ರಾಕ್ಷನ್ ಆದ ತಕ್ಷಣ ನನಗೆ ಇದು ನೀರಿನ ಸಬ್ಜೆಕ್ಟ್ ಆಗಲಿ, ವೀರಪ್ಪನ್ ಇಶ್ಯೂಸ್ ಆಗಲಿ, ಮತ್ತೆ ಇನ್ನೊಂದು ಮುಖ್ಯವಾದ 2019 ಫೆಬ್ರವರಿ 19ನೇ ತಾರೀಕು ಬಂಡೀಪುರದಲ್ಲಿ ಫಾರೆಸ್ಟ್ ಫೈರ್ ಆಗುತ್ತೆ, ತುಂಬಾ 1000 ಎಕರೆ ಸುಟ್ಟೋಗುತ್ತೆ. ಇದಕ್ಕೆ ನಾನು ಮತ್ತೆ ನಮ್ಮ ಸ್ನೇಹಿತ ಮಧುಸೂದನ್ ಅನ್ಬಿಟ್ಟು ಇಬ್ರು ಫೋಟೋಗ್ರಾಫ್ ಮಾಡಕ್ ಹೋಗ್ತಿವಿ. 3 ದಿನ ಬೆಂಕಿ ಬೀಳುತ್ತೆ, 3-4 ದಿನ ಕಂಟಿನ್ಯೂ ಇರುತ್ತೆ, ಬಟ್ 3 ದಿನ ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತೀವಿ. ಬಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಲ್ಲಿ ಇದು ಫೋಟೋ ಮಾಡಬೇಕಾದ್ರೆ ಯಾವುದೇ ಥರದ ನಮ್ಮ ಈ ಫೋಟೋಗ್ರಾಫರ್ಸ್ ಇದ್ದಾರಲ್ಲ, ಫೋಟೋಗ್ರಾಫರ್ಸ್ ಬೇರೆ ಟೈಮಲ್ಲಿ ಫೋಟೋ ತೆಗಿತಾರಲ್ಲ, ಯಾರೂ ಸಹ ಬಂದಿಲ್ಲ. ಬೆರಳೆ ಎಣಿಕೆ ಅಷ್ಟು 4-5 ಜನ ಇದ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಎನ್ ಜಿ ಒಗಳೆಲ್ಲ ಬರ್ತಾರೆ, ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ, ಬಟ್ ಅವ್ರಿಗೆ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಈ ಬೆಂಕಿ ಉರಿತಾರದನ್ನ ತಡಿಬೇಕು, ತಡಿಯೋದಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಇವರೇ ಇನ್ನೇನೋ ಒಂದು ತಪ್ಪು ಸಿಗಾಕೊಂತಾರೆ ಈ ಥರ ಎಲ್ಲ. ಆಮೇಲೆ ಅಲ್ಲೂ ಕ್ಯಾಮ್ರಾ ತೊಗೊಂಬರ್ತಾರೆ, ನಮ್ಮವ್ರು ಬೆಂಕಿ ತೆಗಿಬೇಕಾದ್ರು ಬೆಂಕಿ ಇದು ಮಾಡಬೇಕಾದ್ರು ಇವ್ರು ಫೋಟೋಗ್ರಾಫ್ ಬರೋದು. ಬಟ್ ಕೆಲವು ಟೈಮಲ್ಲಿ ಎಲ್ಲಿ ಪ್ರಿಕಾಕ್ಷನರಿ ನಾವು ತಗೋಬೇಕು, ಪ್ರಿಕಾಕ್ಷನರಿ ಮೆಷರ್ಸ್ ನಮ್ಗೇನಿರ್ತದೆ, ಫಾರೆಸ್ಟ್ ಆಫೀಸರ್ಸ್ ಗೈಡೆನ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ಮೀರಿ ಅವ್ರು ಫೋಟೋಗ್ರಾಫ್ ಮಾಡೋಕೆ ಹೋಗ್ತಾರೆ. ಈ ಥರದ ನಿಟ್ಟಿನಲ್ಲಿ ನನಗೆ ಈ ಬಂಡೀಪುರ ಫಾರೆಸ್ಟಲ್ಲಿ ಹಲವು ರಾತ್ರಿ ಹೊತ್ತು ಈ ನಮಗೆ ಅವತ್ತು ರಾತ್ರಿ ಆಯಿತು, 8:30-9 ಗಂಟೆ ಆಯಿತು, ಬೆಂಕಿ ಬಿದ್ದು ಕಾಡೆಲ್ಲ ಹತ್ಕೊಂಡು ಹುರಿದೋಗ್ಬಿಡುತ್ತೆ ರಾತ್ರಿ ಬಂಡೀಪುರದಿಂದ. ನಮಗೆ ಅಲ್ಲಿ ಹೊಟ್ಟೆಗೇನು ತಿಂದಿರಲ್ಲ ಬಂಡೀಪುರ. ಇದರಲ್ಲಿ ಒಂದು ಕ್ಯಾಂಟೀನಲ್ಲಿ ಸ್ವಲ್ಪ ಊಟ ಮಾಡ್ಕೊತೀವಿ, ಊಟ ಮಾಡಿಕೊಂಡು ಹೊರಗಡೆಯಿಂದ ಹೊರಡಬೇಕಾದ್ರೆ ಈ ಬೆಂಕಿ ಬಿದ್ದಿದ್ದು ಆ ಕೆಂಡ ಇತ್ತಲ್ಲ ಒಳ್ಳೆ, ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಲೈಟ್ ಹಾಕೊಂಡಿರ್ತಾರಲ್ಲ ನೈಟಲ್ಲಿ, ಆ ಥರ ಈ ಫಾರೆಸ್ಟ್ ಕಾಣಿಸ್ತಿತ್ತು ಅಷ್ಟು. ಆಮೇಲೆ ಹತ್ಕೊಂಡು ಬೆಂಕಿ ಉರಿತಾ ಇತ್ತಲ್ಲ ಅದನ್ನ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತ, ಅಷ್ಟು ಜೋರು ಬೆಂಕಿ ಬಿದ್ದಿತ್ತು. ಅದನ್ನ ಯಾಕೆ ಈ ಕಾಡಂಚಿನ ಜನಗಳು ಅದಕ್ಕೆ ಬೆಂಕಿ ಹಾಕ್ತಾರೋ ಅಥವಾ ಯಾವ ತರ ಪ್ರಿಕಾಕ್ಷನರಿ ಮೆಷರ್ ತಗೊಂಡು ಯಾವ ತರ ಅದನ್ನ ಕೆಡಿಸ್ತಾರೆ ಅನ್ನೋದು ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಇದನ್ನ ಕಂಪ್ಲೀಟ್ ಮಾಡಬೇಕಾಗಿದೆ.
2: ಒಂದು ಹೇಳತನ ಕರೆ ಇದೆ ಸರ್. ಹಲೋ. ಹಲೋ
1: ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು?
1: ನನ್ನ ಹೆಸರು ದೊಡ್ಡಸಿದ್ ನಾಯ್ಕ, ನಾ ಸಮಾಜ ಸೇವಕ.
2: ದೊಡ್ಡಸಿದ್ ನಾಯ್ಕ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಜೊತೆ ವನ್ಯಜೀವಿ ಛಾಯಾಗ್ರಾಹಕರಿದ್ದಾರೆ ಇವತ್ತು.
0: ನಮಸ್ತೆ ದೊಡ್ಡಸಿದ್ ನಾಯ್ಕ ಅವರೇ.
1: ನಮಸ್ಕಾರ ಸರ್.
0: ನಮಸ್ತೆ, ಹೇಳಿ ಸರ್.
1: ಈಗ ವನ್ಯಜೀವಿ ಈಗ ಪ್ರತಿಯೊಬ್ಬ ಮನುಷ್ಯನರಿಗೂ ಅಥವಾ ಪ್ರಾಣಿಗಳಿಗೆ ಆಗ್ಲಿ, ಅವರ ಒಂದು ವಿರೋಧಿಗಳು ಕಂಡಾಗ ಅಸಮಾಧಾನ ಮೂಡುವುದು ಕಾಮನ್.
0: ಹೌದು.
1: ಆದ್ರೆ ಈಗ ನಾವು ಆ ಪ್ರಾಣಿ ನೋಡ್ಬೇಕು, ಈ ಪ್ರಾಣಿ

0: ಕೊಡಬೇಕು ಅಂತ ಹೇಳ್ಬಿಟ್ಟು ಇವರು ಹೋಗಿ ಪ್ರವಾಸ ಹೋಗೋದು, ಅದ ಹೋಗಿ ಹೋಗಿ ಅದನ್ನ ಟ್ರೀಟ್ ಮಾಡಿ ಅವಕ್ಕೆ ಒಂದು ವೈಬ್ರೇಷನ್ ನೀಡುವುದರ ಮುಖಾಂತರ ಅವು ಮನುಷ್ಯನ ಮೇಲೆ ಪ್ರಯಾಣ ಬೆಳೆಸುವ ಒಂದು ಪದ್ಧತಿಯಲ್ಲಿ ಶುರು ಮಾಡಿದಾವೆ ಅಂತ ನನ್ನ ಒಂದು ಅನಿಸಿಕೆ.
1: ಇದು ಇದೇನು ಗೊತ್ತಾ, ಅವರು ಯಾವುದೇ ಥರದ್ದು ಈ ಪ್ರವಾಸಿಗರು ಕಾಡನ್ನ ಒಳಗೆ ಬರೋಂಥದ್ದು ಬಂದರೂ ಏನು ಮಾಡ್ತಾರೆ, ಕೆಲವು ಪ್ರವಾಸಿಗರು ಮೋಜು ಮಸ್ತಿಗೆ ಅಂತಲೇ ಕೆಲವರು ಬರ್ತಾರೆ. ಆ ನಿಟ್ಟಿನಲ್ಲಿ ಅದು ಯಾರು ಬರಬಾರ್ದು. ಆ ಥರ ಕಾಡನ್ನ ಪ್ರೀತಿಸಬೇಕು, ಕಾಡಿನ ಪ್ರಾಣಿಗಳನ್ನ ಗೌರವಿಸಬೇಕು ಈ ಥರ. ಹೌದು, ಇದನ್ನು ನೋಡಿ, ಈಗ ನೀವು ಕಾಡಂಚಲ್ಲಿ ಇರ್ತೀರಿ, ನೀವು ಯಾವುದೋ ಒಂದು ಆನೆ ಬಂದರೆ ವಿಘ್ನೇಶ್ವರ ಅಂತ ನಮಸ್ಕಾರ ಮಾಡ್ಕೋತೀರಿ ದೂರದಲ್ಲಿ ಕಂಡ್ರೆ. ಆ ಥರ ಒಂದು ಗೌರವ ಇರಬೇಕು ಪ್ರತಿಯೊಬ್ಬರಿಗೂ ಒಂದು. ನೋಡಿ, ಪ್ರಪಂಚದಲ್ಲಿ ಈ ಭೂಮಿನಲ್ಲಿ ಇರೋಂಥ ಪ್ರತಿಯೊಂದು ಜೀವಿಗಳಿಗೂ ಅದರದೇ ಆದ ಒಂದು ಅವಿಜ್ಯ ಭಾಗ್ಯ ಅಲ್ವಾ, ಒಂದು ಒಂದು ಇದನ್ನ ಭಾಗ್ಯ ಅಂದರೆ ಅವೆಲ್ಲ ಇರೋದು ನಮ್ಮ ಭಾಗ್ಯನೇ. ಒಂದು ಕಾಡಿನ ಪರಿಸರನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬನಲ್ಲೂ ಆ ಇದನ್ನ ಮೂಡಬೇಕು. ನೋಡಿ, ನೀವು ಎಂಥ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಂತಂದರೆ, ಈ ಕಾಡಲ್ಲಿ ಇವ್ರು ಹೋಗಿ ಅದನ್ನ ಫೋಟೋ, ಇವ್ರು ಏನು ಅಂದರೆ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತಗೊಳ್ಳೋದೇ ಇವರು ಉದ್ದೇಶ ಆಗಿರ್ತದೆ, ಇನ್ನೇನೂ ಇರಲ್ಲ ಅವರಲ್ಲಿ ಆ ಥರದ್ದು. ಇದು ದಯಮಾಡಿ ಎಲ್ಲರೂ, ಎಲ್ಲ ಕೇಳುಗರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದರೆ, ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ. ಮುಂದಿನ ಪೀಳಿಗೆಗೆ ಮೊಬೈಲ್ನ, ನಿಮ್ಗೆ ಅನುಕೂಲ ಇದೆ ಮೊಬೈಲಿಂದ ಇಲ್ಲ ಅಂತ ಅಲ್ಲ, ಆದರೆ ಪ್ರತಿಯೊಬ್ಬರು ಈ ಮೊಬೈಲಿಂದ ದೂರ ಇಡಿ ಮಕ್ಕಳನ್ನ ಇದರಿಂದ ದೂರ ಇಡಿ. ನಿಮ್ಗೆ ಗೊತ್ತಿಲ್ಲದಂಗೆ ಮೊಬೈಲ್ ತೊಗೊಂಡು ಬೇರೆ ಕಡೆ ಹೊರಗಡೆ ಫೋಟೋಗೆ ಹೋಗ್ತಾರೆ. ಈಗ ನೋಡಿ ಎಷ್ಟು ಇನ್ಸಿಡೆಂಟ್ಗಳು ನಾವು ನೋಡ್ತೀವಿ, ಈ ಫ್ಲಡ್ ಬಂದಾಗ ಫೋಟೋ ತೆಗಿಯೋಕ್ಕೆ ಅಂತ ಹೋಗ್ತಾರೆ, ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಇದರಲ್ಲಿ ಎಲ್ಲಿ ಕುಶಾಲನಗರದ ದುಬಾರೆ ಇದರಲ್ಲಿ ಅವರು ಹೋಗಿ ಚೆನ್ನೈಯಿಂದ ಬಂದಂಥ ಒಂದು ಮಹಿಳೆ ಅಲ್ಲಿ ಆನೆ ಇದಕ್ಕೆ ಕಂಜನ ಆನೆ ತುಳಿದು ಅವಳು ತೀರ್ಕೊಳ್ತಾಳೆ. ಬಟ್ ಇದೆಲ್ಲ ಯಾಕೆ ಬೇಕು ಇದೆಲ್ಲ? ಆನೆ ಸ್ವಲ್ಪ ಅಂತರ ಕಂಡುಕೊಂಡ್ರೆ, ನಮಗೂ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಈ ಥರದ್ದು ಇದು ಯಾವುದೇ ಇದು ಆಗಲ್ಲ.
0: ಈಗ ನಡೀತ ಈಗ ಮಾನವರಲ್ಲಿ ಸಾಮಾನ್ಯವಾಗಿ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಅವ್ರಿಗೂ ಅರಿವಿಲ್ಲ ಅಂತ.
1: ಹೌದು, ಖಂಡಿತ ಖಂಡಿತ ಯಾವುದೇ ತರದ ಅರಿವು ಇರಲ್ಲ ಸರ್ ಯಾರಿಗೂ. ಆಮೇಲೆ ಯಾರಿಗೆ ಅರಿವಿರಲ್ವೋ ಅವ್ರಿಗೆ ಈ ವನ್ಯಜೀವಿಗಳು ಅಟ್ಯಾಕ್ ಮಾಡೋದಂತದ್ದು.
0: ಈಗ ನಾನು ಹೇಳ್ತಿರೋದೇನ ಗೊತ್ತಾ ಸರ್, ಪ್ರಾಣಿ ಪಕ್ಷಿಗಳು ವನದಲ್ಲಿ ಜಾಸ್ತಿ ಇವೆ, ಆ ಪ್ರಾಣಿ ಪಕ್ಷಿಗಳು ಇರೋದ್ರಿಂದ ವನವನ್ನ ನಾವು ಕಡಿಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಭಯ ಭೀತಿಯಿಂದ ಜನರು ವರ್ತಿಸಿದ್ರೆ, ನಮ್ಮ ಅರಣ್ಯ ಉಳಿದಿದ್ರೆ ಈ ಸರಿ ಆಗಿದೆ ಅಲ್ಲ ಫಸಲು ಪ್ರಾಣಿಗಳು ನಾವು ನರಕವನ್ನ ಅನುಭವಿಸಕ್ಕೆ. ಮರಗಿಡಗಳು ಇಲ್ಲದೆ ಇರೋದ್ರಿಂದ ಪರಿಸರನ್ನ ಕಾಪಾಡೋದು, ಮೋಡವನ್ನ ಆಕರ್ಷಣೆ ಮಾಡುವಂತ ಒಂದು ಮರಗಳಿಗೆ ಗಿಡಗಳು ಇಲ್ಲದಾಗ ಮೋಡ ಎಲ್ಲಿ ಬರುತ್ತೆ ಸರ್? ಮಳೆ
1: ಬರಲ್ಲ, ಖಂಡಿತ ಬರಲ್ಲ.
0: ಮತ್ತೆ ಮರಗಿಡಗಳು ಇದ್ರಿಂದ ಆಕರ್ಷಣೆ ಆಗೋದಲ್ವಾ? ಇದು ಜನರಿಗೆ ಒಂದು ಪರಿಸರ ಮಾಲಿನ್ಯದ ಬಗ್ಗೆ ಅರಿವಾಗಬೇಕು ಎನ್ನುವುದು ನನ್ನ ಒಂದು ಚಿಂತೆಯನ್ನು.
1: ಖಂಡಿತ ಖಂಡಿತ ಸರ್, ಖಂಡಿತ ಸರ್. ನಿಮ್ಮ ಈಗ ನೋಡಿ, ನೀವು ಹೇಳದಕ್ಕೆ 2026 ಮಳೆ ಬಿದ್ದಿರಂತದ್ದು ಕೇವಲ 29% ಕರ್ನಾಟಕದಲ್ಲಾಗಿರೋದು, ಅದರಲ್ಲೂ ನಮ್ಮ ಮೈಸೂರು ಭಾಗದಲ್ಲಾಗಿರೋದು 30%.
0: ಹೌದು,
1: ಅಂದ್ರೆ 30% ಮಳೆ ಮಾತ್ರ ಆಗಿದೆ ಇವಾಗ. ಮುಂದಿನ ದಿನಗಳು ಅಂದ್ರೆ ಬೇರೆ ಎಲ್ಲ ಇನ್ನ ಈ ಡಿಸೆಂಬರ್ ನವೆಂಬರ್ ಡಿಸೆಂಬರ್ಗೆನೆ ನಮ್ಗೆ ಇದ್ರದ ಎಫೆಕ್ಟ್ ಬೀಳ್ತದೆ. ಈ ನಿಮ್ಮ ಕಾಡಂಚಿನ ಭಾಗದಲ್ಲಿ ನೀವು ಹೇಳದಂತ ಕ್ವಶನ್ಗೆ ಮತ್ತೆ ಆನ್ಸರ್ ಸಿಗುತ್ತೆ ನಿಮ್ಗೆ. ಈಗ ಹೋಗಿ ಕಾಡಲ್ಲಿ ಕಡಿತಾರೆ, ಏನ್ ಸೌದೆ ಕಡಿತಾರೆ, ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಇವಾಗ, ಅದು ಪ್ರಾಣಿಗಳೆಲ್ಲ ಹೊರಗಡೆ ಬರೋಂಥ ಟೈಮ್. ಇವಾಗ ಇನ್ನೇನೋ ಇನ್ನು ಈ 30% ಮಳೆ ಆಗಿರೋದ್ರಿಂದ ಕೆರೆ ಕಟ್ಟೆಗಳು ನೀರು ತುಂಬಿಲ್ಲ. ಇವು ನಾಡಿಗೆ ಯಾಕೆ ಕುಡಿಕೊಂಡು ಬರ್ತವೆ ಅನ್ನೋದಾದರೆ, ಇಲ್ಲಿ ನೀರು ಸೋರ್ಸು ಚೆನ್ನಾಗಿರುತ್ತೆ ನೋಡಿ. ಒಳಗಡೆ ತಮ್ಮ ಹೆಸರು ಮರ್ತುಬಿಟ್ಟೆ ನಾನು, ದೊಡ್ಡಸಿದ್ದವ್ರೆ ನೋಡಿ, ಈ ಒಳಗಡೆ ಬೋರ್ವೆಲ್ ತೋರಿಸಿ ಒಂದು ಸಣ್ಣ ಕೆರೆಗೆ ನೀರು ತುಂಬ್ತಾ ಇರ್ತಾರೆ ಇಲ್ಲಿ ಈ ಪಿಟಿ ಬಾರ್ಡರ್ನಲ್ಲಿ. ಈ ನಾನು ಎಕ್ಸಾಂಪಲ್ ಹೇಳ್ತಾರದು, ಇಲ್ಲಿ ದಮ್ಮನ ಕಟ್ಟೆ ಪಕ್ಕದಲ್ಲೇ ಹೇಳಿ, ಅಲ್ಲಿ ಎದುರುಗಡೆಗೆ ಸುಮಾರು ನಿಮ್ಮ ರೈತರಿಂದ ಖರೀದಿ ಮಾಡ್ರಂತ ಒಬ್ರು ಯಾರು 4 ಎಕರೆ ಜಮೀನು ತಗೊಂಡಿದ್ದಾರೆ. ಆಯ್ತಾ, 4 ಎಕರೆ ಜಮೀನು ತಗೊಂಡಿದ್ದಾರೆ ಇವರು. ಆ ಕೆರೆನಲ್ಲಿ ನೀರು ತುಂಬಿಸಿದ್ದಾರೆ ಇವರು. ಒಳಗಡೆ 800 ಅಡಿನೋ ಅಥವಾ 1000 ಅಡಿನೋ ನೀವು ಬೋರ್ವೆಲ್ ತೋರಿಸಿ

0: ನೀರು ತುಂಬಿರ್ತಾರೆ. ಇವರು ಕೇವಲ 400-500 feet ಅಷ್ಟು ಕೆಳಗಡೆ ತೋಡ್ತಾರೆ, ನೀರು ಬಂದ್ಬಿಡುತ್ತೆ. ಆ ಬಾಳೆ ಬೆಳೆದವ್ರೆ ಎದುರುಗಡೆ ಬಾಳೆ ಬೆಳೆದಿದ್ದಾರೆ, ಆ ಕಡೆಗೆ ಜೋಳ ಬೆಳೆದಿದ್ದಾರೆ, ತುಂಬ 4 acres ಇವೆರಡು ಬೆಳೆದು ಬಿಟ್ಟಿದ್ದಾರೆ. ಇವಾಗ ಈ ಆನೆಗಳೆಲ್ಲ ಹೋಗಿ ಅದಕ್ಕೆ ಅಟ್ಯಾಕ್ ಮಾಡ್ತವೆ. ಇನ್ನೊಂದು 3 ನೋಡ್ಕೊಳ್ಳಿ ಆ ಬಾಳೆ ಅಲ್ಲಿ, ಇದಕ್ಕೆ 100% ಈ ಆನೆಗಳಾಗಲಿ ಇದು ಆಕರ್ಷಿಸ್ದಂಗೆ, ಕೈ ಬೀಸಿ ಕರೆದಂಗೆ. ಈ ಬಾಳೆ ಯಾರು ಬೆಳೀತಾರೆ ಕಾಡಂಚಲ್ಲಿ, ಬಾಳೆ ಬೆಳೆದಿರಲಿ ಮತ್ತು ಆ ತೆಂಗು ಬೆಳೆದಿರಲಿ, ಇವೆಲ್ಲ ತುಳಿದು ಹಾನಿಯಾಗೋದು ನೀವು ಈ ಮಾಡೋಂಥ ಈ ಒಂದು ಇದರಲ್ಲಿ. ಈಗ ಒಂದು ಸಂಸಾರದಲ್ಲಿ 4 ಮಕ್ಕಳು ಇರ್ತಾರೆ, ಅವ್ರಿಗೆ 4 ಭಾಗ ಮಾಡ್ತಾರೆ. ಒಂದು ಬೋರ್ವೆಲ್ ಹೋಗಿ 4 ಬೋರ್ವೆಲ್ ಆಗುತ್ತೆ, ಕಾಡೊಳಗಡೆ ನೀರು ಬಾ ಅಂತಂದರೆ ಎಲ್ಲಿ ಬರುತ್ತೆ? ಈ ಒಂದು ನಿಟ್ಟಿನಲ್ಲಿ ಸಿದ್ದು ಅವರೇ, ಇವರು ಏನು ಮಾಡಬೇಕು ಅಂತ ಅನ್ನೋದಾದರೆ, ಜನಗಳು ಮುನ್ನೆಚ್ಚರಿಕವಾಗಿ ಇವರು ಏನೆಲ್ಲ ಮಾಡಬೇಕು, ಕಾಡಿಂದ ನಾಡಿಂದ ಕಾಡಿಗೋಗಿ ಮರ ಕಡಿಯದೆ ಈ ಥರದ್ದೊಂದು ನಮ್ಮ ಕಾಡನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರೆ ಖಂಡಿತ ನಮ್ಮ ಕಾಡು ಉಳಿತದೆ ಮುಂದಿನ ಪೀಳಿಗೆಗೆ. ನಮ್ಮ ಪೀಳಿಗೆಗೆ ಏನಿಲ್ಲ ಬಿಡಿ, ನಾವೆಲ್ಲ ನೋಡ್ಬಿಟ್ಟಿದ್ದೀವಿ, ನಾವು ನೀವು ಎಲ್ಲ ನೋಡ್ಬಿಟ್ಟಿದ್ದೀವಿ ಕಾಡೆಲ್ಲ. ಮುಂದಿನ ಪೀಳಿಗೆಯನ್ನು ಜನ ನೋಡಬೇಕು ಕಾಡನ್ನ ಅನ್ನೋದಾದರೆ, ನಾವು ಈ ಕಾಡುಗಳನ್ನ ಉಳಿಸ್ಬೇಕು ಅಷ್ಟೇ ನಮ್ಮ ಒಂದು ಇದು.
1: ಓಕೆ ಓಕೆ ಧನ್ಯವಾದಗಳು.
0: ಧನ್ಯವಾದಗಳು
1: ಸರ್. ಇದ್ರ ಜೊತೆಗೆ ತಾವು ಈ ಒಂದು ವನ್ಯಜೀವಿಗಳನ್ನ ಛಾಯಾಗ್ರಹಣ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ತಮಗೆ ಎದುರಾದಂತಹ ಸವಾಲುಗಳಿರ್ಬೋದು ಅಥವಾ ತಮ್ಮ ಒಂದು ಅನುಭವಗಳನ್ನು ಮತ್ತಷ್ಟು ನಮ್ಮ ಕೇಳೋದ್ರಿಗೆ ಹಂಚ್ಕೊಳ್ಬೋದಾ ಸರ್?
0: ಖಂಡಿತ. 2011 ನನಗೆ 2011 8 ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನನಗೊಂದು ಫೋನ್ ಬರುತ್ತೆ ಬೆಳಗ್ಗೆನೆ, ಆನೆಗಳು ಬಂದ್ಬಿಟ್ಟಿದೆ ಮೈಸೂರಿಗೆ ಅಂತ. ನಾನು ಅನ್ಕೊಂಡೆ ಕಾಡಿಂದ ಬಂದಿರೋದಂತ ಅನ್ಕೊಂಡಿರ್ಲಿಲ್ಲ, ಅರಮನೆಯಿಂದ ಆನೆಗಳು ಮೊದಲೊಂದ್ಸಲ ಬಂದ್ಬಿಟ್ಟಿತ್ತು. ಇದೇ ಆನೆಗಳು ಏನಾರು ಬಂದ್ಬಿಟ್ಟಿದ್ಯಾ ಅಂತ, ಎಲ್ಲಿ ತಿಲಕ್ ನಗರದ ಹತ್ರ ಬಂದಿದೆ ಅಂತ. ನಮ್ಗೆ ಕಾಡ ಆನೆ ಆನೆ ಅಂತಂದ್ರೆ ಏನೋ ಅಂತ ಇದು. ಅವತ್ತು ನಮ್ಮ ಹಳೆ ಮನೆ ಸರ್ ಅವರು ತೀರ್ಕೊಂಡ್ಬಿಟ್ಟಿದ್ರು, ಅಲ್ಲಿ ಹೋಗಿದ್ದೆ ನಾನು. ಲಿಂಗದೇವರು ಹಳೆ ಮನೆ ಅಂತ ಕಲಮಂದಿರ ಇದು ಡೈರೆಕ್ಟರ್ ಆಗಿದ್ರು, ರಂಗಾಯಣ ಡೈರೆಕ್ಟ್ ಆಗಿದ್ರು. ಅವ್ರ ಮನೆಯಲ್ಲಿದ್ದೆ, ಅಲ್ಲಿಂದ ಡೈರೆಕ್ಟ್ ಆಗಿ ನನ್ಗೆ ಸೀದಾ ಕೆ ಆರ್ ಹಾಸ್ಪಿಟಲ್ ಹತ್ರ ಬರ್ತೀನಿ. ಬಂದಾಗ ಆನೆ ಬರ್ತಾ ಇದೆ, ಎಲ್ಲಿದು ಅಂತ ನಾನು ಕೇಳಿದ್ರೆ ಫಾರೆಸ್ಟ್ ಕಾಡಿಂದ ಬಂದೈತೆ ಅಂತ. ನನಗೆ ಅದೇ ತಲೆ ಕೆಟ್ಟೋಯ್ತು, ಇದೇನಿದು ಕಾಡಿಂದ ಬಂದೈತೆ ಅಂತ. ಈ ಆನೆ ಮೈಸೂರು ಸಿಟಿ ಒಳಗೆ ಕೆ ಆರ್ ಹಾಸ್ಪಿಟಲ್ ಹಿಂಭಾಗ ನುಗ್ಗುತ್ತೆ. ನುಗ್ಗಿ ಅಲ್ಲೊಬ್ಬ ಹಾಲು ಕರಿತಿರ್ತಾನೆ. ನಾವು ಇದ್ರ ಹಿಂದೆ ಓಡ್ತಾ ಇದೀವಿ, ಗಾಡಿ ನಿಲ್ಸ್ಬಿಟ್ಟಿದ್ವಿ ಕೆ ಆರ್ ಹಾಸ್ಪಿಟಲ್ ಮುಂದೆ, ಗಾಡಿ ನಿಲ್ಸ್ಬಿಟ್ಟಿದ್ವಿ, ಹಿಂದೆ ಓಡ್ತಾ ಇದೀವಿ. ಸರಿ, ಆನೆ ಅದೇನು ತುಂಬಾ ದೊಡ್ಡದೇನಲ್ಲ, ಒಂದು 20 ಆನೆ, ಇದರಿಂದ ಹೋಗ್ತಾ ಇದೀವಿ. ಇವನು ಹಾಲು ಕರಿತಾ ಒಂದ್ ಕಡೆ ಜನಗಳೆಲ್ಲ ನಿಂತಿರ್ತಾರೆ, ಈ ಆನೆ ಓಡ್ ಬರುತ್ತೆ, ಓಡ್ ಬರ್ತಿದ್ದೆ. ಅವ್ನಿಗೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅವ್ನ ಮುಂದೆ ಆನೆ ಹಿಂದೆ ಇದೀವಿ ನಾವು ಹೇಳಂಗಿಲ್ಲ. ಅವ್ನು ಟರ್ನ್ ತಗೋತು, ಅಲ್ಲೇ ಹಾಲ್ ಇದ್ ಮಾಡ್ತಿದ್ದ. ಆದ ಏನ್ ಮಾಡ್ತು, 2 ಸೊಂಡ್ಲಲ್ಲಿ ಅದನ್ನ ಅವನ್ನ ಇದ್ ಮಾಡೋದಕ್ಕೆ ಹೋಯ್ತು ಒಬ್ಬನ್ನ. ಅವನೇನ್ ಮಾಡ್ತಾನೆ, ಹಿಂಗ್ ಎತ್ತಿ 2 ಕೊಂಬಲ್ ಹಿಂಗ್ ಎತ್ತಬೇಕು, ಅಷ್ಟೊಳಗೆ ಜಂಪ್ ಮಾಡ್ತಾನೆ ಮೇಲ್ಗಡೆ. ಜಂಪ್ ಮಾಡಿ ಒಂದು ಸೆಲ್ಫ್ ಇರುತ್ತೆ, ಸೆಲ್ಫ್ ಮೇಲೆ ಎತ್ಕೊ ಓಡ್ ಬಂದ್ಬಿಡ್ತಾನೆ. ಅದನ್ನ ನಾನು ಫೋಟೋಗ್ರಾಫ್ ಮಾಡಿದೆ. ಅಲ್ಲಿಂದ 3 ಹತ್ರ ಬರುತ್ತೆ, ಮೈಸೂರು 3 ಹತ್ರ ಬರುತ್ತೆ. 3 ಹೋಗೋಕ್ಕಿಂತ ಮುಂಚೆ 2 ಹಸುನ ಸಾಯಿಸುತ್ತೆ. ಹಸುನ ಸಾಯಿಸಿ 3 ಕೆಳಗಡೆ ಪಾರ್ಕಿಂಗ್ ಕೊಟ್ಟೋಗ್ಬಿಡುತ್ತೆ. ಹೋಗಿದ್ದು ಬರ್ಬೇಕಾದ್ರೆ ಎಲ್ಲರೂ ಕಾಂಪೌಂಡ್ ಮೇಲೆ ನಿಂತಿರ್ತೀವಿ. 3 ಹೊರಗಡೆ ಬರ್ತಾ ಇರ್ತದೆ, ಅಷ್ಟೊಳಗೆ ಜನ ಬರ್ತಾ ಇದೆ. ನಾನೇನ್ ಮಾಡ್ಬಿಟ್ಟು ಇಳಿದ್ಬಿಟ್ಟು ಆ ಕಡೆ ಹೋಗಿ ನಿಂತ್ಕೊಳ್ಳೋಣ ಅನ್ಬಿಟ್ಟು ಜಂಪ್ ಮಾಡಿದೆ. ಜಂಪ್ ಮಾಡೋಷ್ಟೊಳಗೆ ಅವನು ಬಂದು ನನ್ನನ್ನು ತಳ್ಳಿಬಿಡ್ತಾನೆ, ನಾನು ಅಲ್ಲೇ ಬಿದ್ದು ಬಿಡ್ತೀನಿ. ಆನೆ ಬರ್ತಾ ಇರೋದು ನೋಡ್ತೀನಿ, ಬರ್ತಾ ಇದೆ, ನಾನು ಬಿದ್ದುಬಿಡ್ತೀನಿ. ಬಿದ್ದ ತಕ್ಷಣ ನನಗೇನಾಗುತ್ತೆ, ಓ ನಾನು ಹೋದೆ ಅನ್ಕೊಂಡು ನಾನೇನು ಮಾಡಿದೆ, ಹಂಗೆ ತಲೆನ ಕೆಳಗೆ ಹಾಕೊಂಡು ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ಅಳ್ಳಾಡದೆ ಮಲ್ಕೊಂತೀನಿ. ಮಲಗಿದಾಗ ಈ ಆನೆ ಏನು ಮಾಡುತ್ತೆ, ಅಲ್ಲೇ ಪಾಸ್ ಆಗುತ್ತೆ. ಎದುರುಗಡೆ ATM ಅಲ್ಲಿ ಒಬ್ಬ ಕೆಲಸ ಮಾಡ್ತಿರ್ತಾನೆ, ಅವನೋಗಿ ಸಾಯಿಸುತ್ತೆ. ನಾನು ಎದೋಳಕ್ ಹೋಗ್ತೀನಿ, ಎದೋಳಕ್ ಆಗ್ತಾಯಿಲ್ಲ. ಮೇಲಿಂದ ಇದು ಮಾಡಿದಾಗ ಕಾಲು ಜಾರಿ ಬಿದ್ದು ಕಾಲು ಉಳುಕ್ಬಿಟ್ಟಿರ್ತದೆ. ಅಲ್ಲಿಂದ ಅದು ಫೋಟೋ ತೆಗಿಯೋಕ್ಕಾಗಲ್ಲ. ಆ ಸತ್ತಾದ್ಮೇಲೆ ನಾನು ಕುಂಟ್ಕೊಂಡು ಅವನದು ಫೋಟೋ ತೆಗಿತೀನಿ. ಆನೆ ಮುಂದೆ ಹೋಗ್ತಿರ್ತದೆ, ಕುಂಟ್ಕೊಂಡೇ ಹೋಗ್ತೀನಿ. ರಾಜಕಮಲ್ ಥಿಯೇಟ್ರಿಂದ ಜಗನ್ಮೋಹನ ಪ್ಯಾಲೇಸ್ ರೋಡ್ ಕಡೆಗೆ ಬರ್ತದೆ, ವಿಲಾ ಕಾನ್ವೆಂಟ್ ಇಂದ ರೈಟ್ ಸೈಡ್ ನುಗ್ಗುತ್ತೆ, ನುಗ್ಗಿ ನಮ್ಮ ಮಾರಣಿಸ್ ಕಾಲೇಜ್ ಒಳಗಡೆ ನುಗ್ಗುತ್ತೆ. ಮಾರಣಿಸ್ ಕಾಲೇಜಲ್ಲಿ ಒಂದು ಮೆಟ್ಲ ಹತ್ರ ಹೋಗ್ತೀವಿ. ರವಿ ಸರ್ ಇರ್ತಾರೆ ಅವಾಗ ASF ಆಗಿ, ರವಿಕುಮಾರ್ ಅವರು ಅರಮನೆ ಒಳಗೆ, ಸಾರಿ ನಮ್ಮ ಮಹಾರಾಣಿಸ್ ಕಾಲೇಜ್ ಒಳಗಡೆ ಯಾರನ್ನು ಬಿಡಬೇಡಿ ಅಂತ ಅದನ್ನ ಗೇಟ್ ಹಾಕ್ಬಿಡ್ತಾರೆ. ಒಳಗಡೆ ನಾವು ಫೋಟೋಗ್ರಾಫರ್ಸ್ ಮಾತ್ರ ಇದೀವಿ, ನಮ್ಮ ಕಡೆಗೆ ಬರುತ್ತೆ, ನಾವೆಲ್ಲ ಮೇಲ್ಗಡೆ ಹತ್ತು ಬಿಡ್ತೀವಿ. ಈ ಆನೆ ಎಲ್ಲಿ ಮೇಲ್ಗಡೆ ಬಂದ್ಬಿಡುತ್ತೆ, ಕೆಳಗಡೆ ಬಂದು ಗುದ್ದುತ್ತಾ ಇದೆ, ಆದ್ರೂ ಟಸ್ಕಲ್ ಬಂದು ಇದನ್ನ ಗುದ್ದುತ್ತಾ ಇದೆ, ನಾವು ಮೇಲ್ಗಡೆ ಇದೀವಿ. ಅದನ್ನ ನಮ್ಮ ಕೆಲವು ಫೋಟೋಗ್ರಾಫರ್ಸ್ ಪ್ರೆಸ್ ಫೋಟೋಗ್ರಾಫರ್ಸ್ ಫೋಟೋ ತೆಗೆದಿದ್ದಾರೆ. ಅಲ್ಲಿಂದ ಬರ್ತದೆ, ಅಲ್ಲಿಂದ ಬಂದು ನಮ್ಮ ಮಹಾರಾಜ ಕಾಲೇಜಿಗೆ ನುಗ್ತದೆ. ಆಯ್ತು, ಇದಾದ್ಮೇಲೆ ನಾವು ಈ ಫೋಟೋಗ್ರಾಫ್ಸ್ ನ

ಯಂತ್ರವಾಗಿ ನನಗೆ ಕಾಡಾನೆ ಬಂದು ನಾವು ಅವತ್ತೊಂದು 2011 ನನಗೆ ಎದುರಾದಂತ ಇದೊಂದು ಆನೆ. ಇದಾದ್ಮೇಲೆ 2013 ಜನವರಿ 17 ನನಗೊಂದು ಕರೆ ಮಾಡುತ್ತೆ. ನನ್ನ ತಮ್ಮಂಗೆ ಒಂದು ಹುಷಾರ್ ಇರಲ್ಲ, ಮೈಸೂರಲ್ಲಿ ಒಂದು ನಮ್ಮ ಮನೆಯಲ್ಲೇ ಒಂದು ಫಂಕ್ಷನ್ ಇರುತ್ತೆ. ನನಗೊಂದು ನಮ್ಮ ಗೆಳೆಯ ಸತೀಶ್, HD ಕೋಟೆ ಸತೀಶ್

0: ಬಂದ್ಬಿಡ್ತೀನಿ, ಏನು ಮನೇಲಿ ಪೂಜೆ ನಡೀತಾ ಇದೆ ಅದು ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ನನ್ನ ಕ್ಯಾಮ್ರಾ ಮನೇಲಿದೆ ಅಲ್ಲಿಂದ ತಗೊಂಡು ನಾನು ಬರ್ತೀನಿ, ನೀವು ಅಲ್ಲಿರಿ ಎಲ್ಲಿರ್ತೀರಾ ಅಂತ ಅಗ್ರಹಾರದಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಗಾಡಿನೆಲ್ಲ ಹತ್ಕೊಂಡು ಬರ್ತೀವಿ, ಎಲ್ಲ ಸುತ್ತ 1,000 ಜನ ಇದ್ದಾರೆ ಸರ್ ಇಲ್ಲಿ ಅಂತರಿಸಂತೆನಲ್ಲಿ. ಅಲ್ಲಿ ಇಳಿದ ತಕ್ಷಣ ನಾವೇನ್ ಮಾಡೋದು, ಅಪೋಸಿಟ್ ಸೈಡ್ ಪಟಾಕಿ ಎಲ್ಲ ಹೊಡಿತಾ ಇದ್ರು. ನಾವು ಇಳಿಯೋದಕ್ಕೂ ನಮ್ಗೆ ನಾನೇನ್ ಮಾಡಿದೆ, ಓಪನ್ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಫೋಟೋ ತೆಗಿಯೋಣ್ಬಿಟ್ಟು ನಾವು. ಅಲ್ಲಿ ನಂದಕುಮಾರ್ ಶೈಲಿ ಮತ್ತೆ ಇನ್ನೊಬ್ಬ ಇವರು ಸಾಗರ್ ಇಲ್ಲ ಇನ್ನೊಬ್ರು ನಂದಕುಮಾರ್ ಶೈಲಿ ಮತ್ತೆ ಇನ್ನೊಬ್ರು ಇಬ್ರು ಮುಂದೆ ನಿಂತಿರ್ತಾರೆ, ರಾಜು ಸಾಗರ್ ಅಂತ ಅವರು ಅಲ್ಲಿ ಮುಂದೆ ನಿಂತಿರ್ತಾರೆ, ನಾವು ನಮ್ಗಿನ ಮುಂದೆ ಇರ್ತಾರೆ, ನಾನು ಸತೀಶ್ ಹಿಂದೆ ಇರ್ತೀವಿ. ಈ ಹುಲಿಗೆ ಪಟಾಕಿ ಎಲ್ಲ ಹೊಡಿತಾರಲ್ಲ ಈ ಕಡೆ ನಮ್ ಕಡೆ ಓಡ್ ಬರುತ್ತೆ, ನಾನೇನ್ ಮಾಡ್ತೀನಿ, ಇವರಿಬ್ರು ಹಿಂಗಿಂಗ್ ಓಡ್ಬಿಟ್ಟಿರ್ತಾರೆ ರಿವರ್ಸ್ ಡೈರೆಕ್ಷನ್ ಓಡ್ಬಿಡ್ತಾರೆ, ನಾನು ಹುಲಿ ಬತ್ತಾಯ್ತಲ್ಲ ಹಿಡಿದ್ರೆ ಅವ್ರು ನಡೀತದೆ ಅಂತ ಕ್ಯಾಮ್ರಾ ತೆಗೆದು ಒಂದ್ 8-10 ಫೋಟೋ ತೆಗೆದು ಬಿಡ್ತೀನಿ. ತೆಗೆದು ಮತ್ತೆ ನಾನು ಹಿಂದೆ ತಿರುಗ್ಬಿಟ್ಟು ಓಡ್ತೀನಿ, ಹುಲಿ ನೋಡ್ತೀನಿ ಬರ್ತಾನೆ ಇದೆ ಮುಂದೆ ಬರ್ತಾ ಇದೆ. ನನ್ಗೆ ತುಂಬಾ ಗಾಬರಿಯಾಗಿ ಅಂದ್ರೆ ಎದುರುಗಡೆನೆ ಹುಲಿ ಬರ್ತಾ ಇದೆ ಅಂತ, ಅಂತ ಗಾಬರಿ ಏನಾಗಿಲ್ಲ, ನಾವು ಕಾಡೊಳಗೆ ಫೋಟೋ ತೆಗಿತಿರ್ತೀವಲ್ಲ ಅದೇ ತರ ಅನ್ಕೊಂಡು ನಾವೇನ್ ಮಾಡ್ತೀವಿ ಓಡೋಗ್ತೀವಿ. ನೋಡಿ ಇದು ಕಾಡಿನ ಅರಿವಿಲ್ಲ, ನಾವೇ ಏನೋ ತಪ್ಪು ಮಾಡಿದ್ವೋ ಅಥವಾ ಇನ್ನೊಂದು ತಪ್ಪಾಯ್ತೋ, ಇದು ಯಾರಿಗೆ ಈ ತರದ್ದು ಅವೇರ್ನೆಸ್ ಇದು ಮಾಡಲ್ವೋ ಪ್ರಿಕಾಕ್ಷನರಿ ತಗೊಳ್ಳಲ್ವೋ, ಇದು ಮೇಜರ್ ಇಶ್ಯೂಸ್ ಇದು. ನಾವು ನಮ್ಗೇನು ಗೊತ್ತಿಲ್ಲ, ಮುಂದೆ ಹೊರಟೋಗ್ಬಿಟ್ಟಿದೀವಿ, ಒಂದು 100-120 ಅಡಿ ದೂರದಲ್ಲಿದ್ದೀವಿ, ಹುಲಿ ಓಡ್ ಬರ್ತಾ ಇದೆ, ಒಂದ್ 8-10 ಫೋಟೋ ತೆಗೆದುಬಿಟ್ಟು ಓಡ್ತಾ ಇದೀನಿ, ನಾವು ಒಂದ್ ಹೆಜ್ಜೆ ಅದಕ್ಕೆ 4 ಹೆಜ್ಜೆ ಅಂದ್ರೆ ಅಷ್ಟು ಫಾಸ್ಟ್ ಅಲ್ಲಿ ಇರ್ತದೆ. ಹೋಗ್ತೀನಿ, ಒಂದ್ ಬೇಲಿ ನೆಗಿತೀನಿ, ಬೇಲಿ ನೆಗದ ತಕ್ಷಣ ಕಾಲ್ಗೆ ಶೂ ಸಿಗಾಕೊಳ್ಳುತ್ತೆ, ಬೀಳ್ತೀನಿ. ಬೀಳ್ ತಕ್ಷಣ ನಾನೇನ್ ಅನ್ಕೊಂಡೆ, ಇದೇನು ಸೌಂಡ್ ಮಾಡ್ಲಿಲ್ವಲ್ಲ, ಇದು ಯಾರನ್ನೂ ಹಿಡಿದಿರ್ಬೇಕು ಮುಂದೆ ಅಂತ. ನಾನೇನ್ ಮಾಡ್ತೀನಿ, ಕ್ಯಾಮ್ರಾ ಮುಂದೆ ಹೊಟ್ಟೋಗಿರುತ್ತೆ, ಕತ್ತಲ್ ಬೈನಾಕ್ಯುಲರ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಎತ್ಕೊಂಡು ಕ್ಯಾಮ್ರಾ ಫೋಟೋ ತೆಗಿಯಕ್ಕೆಂದ್ಬಿಟ್ಟು ಹಿಂದೆ ತಿರುಗ್ತೀನಿ. ನೋಡಿದ್ರೆ ಇದು ನನ್ನ ಕಾಲ ಹತ್ರ ಬಂದು ನಿಂತಿರುತ್ತೆ, ಅದು ನನ್ನ ಇದು ಕಾಲ ಹತ್ರ ನಿಂತ್ಕೋತಿದ್ದಂಗೆ ನಾನೇನ್ ಮಾಡಿದೆ, ಮೇಲೆ ಇದು ಕುತ್ತಿಗೆ ಹಿಡಿಯಕ್ಕೆ ಅಂತ ಬರುತ್ತೆ. ಬರ್ತಿದ್ದಂಗೆ ನಾನೇನ್ ಮಾಡ್ತೀನಿ, ನನ್ನ ಭುಜನ ರೈಟ್ ಸೈಡ್ ಭುಜನ ಕೊಟ್ಬಿಡ್ತೀನಿ, ಕಚ್ಚಿ ಇಟ್ಕೋತದೆ, ಹೋಲ್ಡ್ ಮಾಡುತ್ತೆ, ಸುಮಾರು 62-68 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಆ ಕೈಯಲ್ಲಿ ಇಟ್ಕೊಂಡಿದ್ದಲ್ಲ ಕ್ಯಾಮ್ರಾ ಅವಾಗ್ಲೂ ಕ್ಲಿಕ್ ಆಗಿದೆ, ಕೆಳಗೆ ಬಿದ್ದಾಗ್ಲೂ ಕ್ಲಿಕ್ ಆಗಿದೆ. ಆ ಒಂದು ಇದನ್ನಲ್ಲಿ ನಾನೇನ್ ಮಾಡ್ತೀನಿ, ಅವಾಗ ಓ ರವಿ ನಡೆದು ಬಿಟ್ಟಿದೆ ಅಂತ ನಮ್ಮ ಈ ಸತೀಶ್ ಏನ್ ಮಾಡ್ತಾರೆ ಯಾರ್ಯಾರಿಗೂ ಹೇಳಿ ಒಂದ್ 4-5 ಕಳ್ಳು ಹೊಡಿತಾರೆ. ಅಷ್ಟೊಳಗೆ ಅದಕ್ಕೆ ಬೀಳುತ್ತೋ ಅಥವಾ ನನ್ನ ಹಂಗೆ ಬಿಡುತ್ತೆ ಏನೋ ಗೊತ್ತಿಲ್ಲ, ಅಷ್ಟೊಳಗೆ ಇಲ್ಲೆಲ್ಲ ಡ್ಯಾಮೇಜ್ ಮಾಡಿರುತ್ತೆ ನನಗೆ. ರೈಟ್ ಸೈಡ್ ತೋಳು ಸುಮಾರು ಒಂದು 8-9 ಕಡೆ ಸ್ಟಿಚಸ್ ಹಾಕಿದ್ದಾರೆ, ಅದೆಲ್ಲ ಏನಾಗುತ್ತೆ ತುಂಬಾ ಬ್ಲಡ್ ಹೋಗ್ತಾ ಇರ್ತದೆ. ನಾನೇನ್ ಮಾಡ್ತೀನಿ, ಎತ್ ಕುತ್ಕೊಂತೀನಿ, ನೋಡ್ತೀನಿ ಹುಲಿ ಅದೆಲ್ ಮೊದ್ಲಿಂದ ಓಡ್ ಬಂತು ಹೋಗ್ ಜಾಗದಲ್ಲಿ ಅದಲ್ಲೇ ಕುತ್ಕೊಂಡಿರುತ್ತೆ. ಆ ಜಾಗಕ್ಕೆ ನಾನು ಕ್ಯಾಮ್ರಾ ತಗೊಂಡೋಗಿ ಇಟ್ಕೊಂತೀನಿ,
1: ಮತ್ತೆ
0: ಅಂದ್ರೆ ಕ್ಯಾಮ್ರಾ ತೆಗೆದು ಕತ್ಕಾಕೋತೀನಿ, ಹಾಕೊಂಡು ನಿಂತ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ನನಗೆ, ಅಂದ್ರೆ ಬಲಗೈಯಲ್ಲಿ ನಂಗೆ ಸ್ವಾಧೀನ ನಿಂತೋಗ್ಬಿಟ್ಟಿದೆ, ಇದೇ ನಿಂಗಾಗ್ತದೆ ಅಂತ ಕೈ ಎಡದಗೈನ ತೆಗೆದು ಲಾಕ್ ಮಾಡಿಕೊಂಡು ಹೆಂಗೋ ನಿಂತ್ಕೊಂಡು ನೋಡ್ತೀನಿ, ಯಾರೂ ಬರ್ತಾ ಇಲ್ಲ. ಈ ನಮ್ಮ ಅಂತರಸಂತೆಯಲ್ಲಿ ಸಣ್ಣಪ್ಪ ಅಂತ ಒಂದು ಹುಡುಗ ಇದ್ದಾನೆ, ಅವನು ಫೋಟೋಗ್ರಾಫರ್ ಅಂತ ಗೊತ್ತಿಲ್ಲ, ಸಾರ್ ಓಡ್ ಬನ್ನಿ ಸಾರ್, ಸಾರ್ ಓಡ್ ಬನ್ನಿ ಅಂತ. ಆಮೇಲೆ ನಾನು ಬರಲಿಲ್ಲ, ಅವನು ಇರೋದೇ ಒಂದು ಟವಲ್ನ ತೆಗೆದು ಹರಿದು ಅಲ್ಲೇ ಕಟ್ಕೊಂಡು ಇದನ್ನ ಇಟ್ಕೊಂಡು ದರ ದರ ದರ ದರ ಅಂತ ಹೇಳ್ಕೊಂಡು ತೊಗೊಂಬಂದು ವ್ಯಾನ್ಗೆ ಹಾಕ್ಬಿಟ್ಟು ಸರ್ ಕರ್ಕೊಂಡೋಗಿ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಂತ ಕರ್ಕೊಂಡ್ಬರ್ತಾನೆ. ಹಳ್ಳಿ ಜನಗಳು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಆ ಹುಲಿ ಏನು ಆಗಲ್ಲ, ಏನು ಅಂದರೆ ಅವ್ರನ್ನ ಅವ್ರ ಜೀವನನ ಲೆಕ್ಕಿಸ್ತೇನೆ, ಇದಕ್ಕೆ ಬಂದು ನನ್ನನ್ನು ಸೇವ್ ಮಾಡಿ ನನ್ನನ್ನು ಜೀಪ್ ಒಳಗೆ ಹಾಕಿ ಅಂದರೆ ವ್ಯಾನ್ ನಾವು ಬಂದಿರೋ ವ್ಯಾನ್ಲೇ ಹಾಕಿ ಮತ್ತೆ ಫಸ್ಟ್ ಏಡ್ಗೆ ಇದಕ್ಕೆ ಕಳಿಸ್ತಾರೆ ಹೆಚ್ ಡಿ ಕೋಟೆಗೆ. ಹೆಚ್ ಡಿ ಕೋಟೆನಲ್ಲಿ ಬರೋಷ್ಟೊಳಗೆ ಇದೆಲ್ಲ ತುಂಬ ಟೈಟಾಗಿ ಕಟ್ಟಿರ್ತಾರಲ್ಲ ಅದನ್ನು ಬಿಚ್ಚುತ್ತಾರೆ, ಇದಕ್ಕಿಂತ ಟೈಟಾಗಿ ಇದು ಕಟ್ಬಿಡ್ತಾರೆ. ಅಲ್ಲಿಂದ ಬರ್ತೀವಿ ಮೈಸೂರಲ್ಲಿ ನಮ್ಮ ಇದಕ್ಕೆ ಬರ್ತೀವಿ ಹಾಸ್ಪಿಟಲ್, ನಮ್ಮ ಮನೆಗೆ ಹೇಳಿಲ್ಲ ಈ ವಿಷಯ, ಕಾಡಿಗೆ ಹೋಗ್ತಾ ಇದ್ದೀವಿ ಹುಲಿ ಬಂದೈತೆ ಇದೇನು ಹೇಳಿಲ್ಲ. ನಾವು ಮೈಸೂರಲ್ಲಿ ಎಷ್ಟು ಹೋಗೋಷ್ಟೊಳಗೆ ಎಲ್ಲ ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗ್ಬಿಟ್ಟಿದೆ, ರವಿಗೆ ಹೊಟ್ಟೆಗೆ ಬಗೆದು ಬಿಟ್ಟಿದೆಯಂತೆ, ಕಾಲ್ಗೆ ಬಗೆದು ಬಿಟ್ಟಿದೆಯಂತೆ ಅಂತ. ಇದೊಂದು 2 ನಿಮಿಷ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಹಾಸ್ಪಿಟ್ಲಿಗೆ ಹೋದ್ರೆ ಇದೇನು ಇಷ್ಟೊಂದು ಜನ ಅವ್ರೆ, ನನಗೆ ಗೊತ್ತಿಲ್ಲ ಇಷ್ಟೊಂದು ಜನ ಸೇರಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಲೋ ಇದು ವ್ಯಾನ್ ಬರ್ತಾ ಇದೆ, ಅಲ್ಲಿ ಯಾರೋ ಹೋಗಿ ನಮ್ಮ ಅಮ್ಮನ ಮನೆಗೆ ಹೋಗಿದ್ದು, ಅಲ್ಲೋಗಿ ಹೇಳಿದ್ದಾರೆ ರವಿನ ಈಗ ತರ್ತಾ ಇದಾರಂತೆ, ಅಲ್ಲಿಂದ ತರ್ತಾ ಇದಾರಂತೆ. ಇವ್ರನ್ನ ಅಮ್ಮನಲ್ಲೆಲ್ಲ ಏನ್ ಅನ್ಕೊಬಿಟ್ಟವ್ರೆ, ಎಲ್ಲ ಕೆಲವರು ಹೇಳಿರೋದು ಅವನು ಸತ್ತೆ ಹೋಗ್ಬಿಟ್ಟಿದ್ದಾನೆ, ಹುಲಿ ಬಾಯಿ ಹಾಕಿದ್ಮೇಲೆ ಬದುಕ್ತಾರ ಅಂತ. ಸರಿ, ಅಲ್ಲಿಂದ ನಾವೇನ್ ಮಾಡ್ತೀವಿ, ಸತೀಶ್ನು ಕರ್ಕೊಂಡು ನಮ್ಮ ಶಂಕರ್ ಅಂತಿದ್ದಾರೆ ಎಚ್ ಡಿ ಕೋಟೆ ಪ್ರೆಸಿಡೆಂಟ್ ಆಗಿದ್ರು, ಅವರು ನಮ್ಮ ಗಾಡಿನಲ್ಲೇ ಕರ್ಕೊಂಡು ಬಂದು ಕೆ ಆರ್ ಹಾಸ್ಪಿಟ್ಲ್ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದು ನಮಗೆ ಸ್ಟ್ರಕ್ಚರ್ ತಗೊಂಡ್ಬರ್ತಾರೆ, ತಗೊಂಡ್ಬಂದಾಗ ಬಾಗಿಲು ತೆಗಿತಾರೆ, ಇನ್ನ ಇದ್ ಮಾಡ್ತಾರೆ, ನಾನು ಎದ್ ಕೂತ್ಕೋತೀನಿ.

0: ಅಲ್ಲಿ ಅನ್ಕೊಬಿಟ್ಟಲ್ಲ ರವಿ ಬದುಕವ್ಲೆ ಕಣ ಬದುಕವ್ರೆ ರವಿ ಬದುಕವನೆ ಕಳ ಅಂತ ಜೋರಾಗಿ ಹೇಳ್ತವ್ರೆ. ನಾನು ಇದೇನು ಯಾರಿಗೇನಾಗೈತಿ ಅಂತ ನಾ ಕೇಳ್ದೆ. ಎಲ್ಲ ನಿನ್ನ ನೋಡಕ್ಕೆ ಬಂದಿರೋದು ಗುರು, ಎಲ್ಲ ಸ್ವತಗವನೆ ಅನ್ಕೊಬಿಟ್ಟಿದ್ರು ನಿನ್ನ, ಅಯ್ಯ ಜಾಗ ಬಿಡಿ ಜಾಗ ಬಿಡಿ ಅನ್ಕೊಂಡು ಸ್ಟ್ರಕ್ಚರ್ಗೆ ಹಾಕೊಂಡು ಕೂರಿಸ್ಕೊಂಡು ನನ್ನ ಕೈನ ಇಟ್ಕೊಂಡು ಒಳಗಡೆ ಹೋಗಿ ಡಾಕ್ಟರ್ ಸದಾನಂದ ದತ್ತ ಅವರು ಟ್ರೀಟ್ ಮಾಡ್ತಾರೆ. ಅದು ಅಲ್ಲಿಗೆ ನಾನು ಸುಮಾರು ಒಂದು ವರ್ಷಗಳ ಕಾಲ ನಾನು ಇದನ್ನ ಮಾಡ್ಕೊಂತೀನಿ. ಇದು ನನಗೆ ಇನ್ನ ಬಲಗೈ ಅಷ್ಟು ಸ್ವಾಧೀನ ಇಲ್ಲ. ಇದಾದ್ಮೇಲೆ 2019 ನಾನು ಯಾವ್ದೋ ಒಂದು ಬರ್ಡ್ ಫೋಟೋಗೆ ವೈಟ್ ಐ ಬಜರ್ಡ್ ಅಂತ ಒಂದು ಬರ್ಡ್ ನೆಸ್ಟ್ ಮಾಡಿರುತ್ತೆ, ಕೆಳಗಡೆಯಿಂದ ನೋಡ್ತೀನಿ, ಮೇಲ್ಗಡೆ ಮರಿಗೆ ಒಂದು ಹಾವನ್ನ ತಗೊಂಡ್ಬಂದು ತಿನ್ನಿಸ್ತಿರ್ತಾ, ಅಯ್ಯೋ ಹಾವು ತಿನ್ನಿಸ್ತಾ ಇತ್ತಲ್ಲ, ಇದಕ್ಕೊಂದು ಮಚಾನ್ ಹಾಕ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡು ಒಂದು ಫೋಟೋ ಮಾಡೋಣ ಅಂತ ಸುಮಾರು 65 ಮಚಾನ್ ಕಟ್ಟಿಸ್ತೀನಿ. ಮಚಾನ್ ಕಟ್ಟಿಸ್ಬಿಟ್ಟು ಅವತ್ತು MP ಎಲೆಕ್ಷನ್ ಕೌಂಟಿಂಗು ಮಧ್ಯಾಹ್ನ ತನಕ ಮಾಡಿಬಿಟ್ಟು ಇದೇ ಸತೀಶ್ ಆರಾಧ್ಯ ಫೋನ್ ಮಾಡ್ತೀನಿ, ಸತೀಶ್ ಹಿಂಗಿದೆ ಬರ್ತೀರಾ, ಏ ಬನ್ನಿ ಸರ್ ಅದರಲ್ಲಿ ಏನಂತೆ ಹೋಗೋಣ ಅಂತ. ಸತೀಶ್ ಅವರು ಇದು ಟೈಗರ್ ಅಟ್ಯಾಕ್ ಆದಾಗ್ಲೂ ಇವರೇ ಇದ್ರು, ಇದು ಕರೆದ್ಬಿಟ್ಟೆ ಸತೀಶ್ ಆರಾಧ್ಯ ಹಿಂಗೆ. ಸತೀಶ್ ಆರಾಧ್ಯ ಅವರು ಆಯ್ತು ಬನ್ನಿ ಅಂದ್ಬಿಟ್ಟು ಅವ್ರ ಕಾರಲ್ಲೇ ಹೋದ. ನಾನು ಸ್ಕೂಟ್ರ್ ತಗೊಂಡು ನಾನು ಹೋದೆ, ನೀವು ಅಲ್ಲಿರಿ ನಾ ಬರ್ತೀನಿ ಅಂತ ಸ್ಕೂಟ್ರ್ ತಗೊಂಡು ಹೋದೆ. ಫೋಟೋಗ್ರಫಿ ಮೇಲ್ಗಡೆ ಸುಮಾರು 2-5 ಗಂಟೆವರೆಗೂ ಕಾದು ಆ ಬರ್ಡ್ ಬರಲೇ ಇಲ್ಲ, ಬಾಯಲ್ಲಿ ಇಟ್ಕೊಂಡಿದೆ, ದೂರದಲ್ಲಿ ಕೂತ್ಕೊಂಡಿದೆ. ನಾವು ಮಚಾನ್ ಹಾಕ್ಸಿದೀವಿ, ಸುತ್ತ ಕವರ್ ಮಾಡಿಬಿಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ. ಎಲ್ಲ ಒಂದ್ಸಲ ಬಂತು, ಬಂದು ನೋಡಿಕೊಂಡು ಹೊರಟೋಗ್ಬಿಡ್ತು, ಬರಲಿಲ್ಲ. ಮಳೆ ಜೋರಾಯಿತು. May 23, 2019 5:00 ಕೆಳಗಿಳಿತಿರ್ತೀವಿ. ನೀವು ಇಳಿರಿ ಬಿದ್ದಿದ್ಬಿಟ್ರೆ ಏನ್ ಮಾಡೋದು, ಮಳೆ ಬರ್ತೈತೆ, ನಮ್ಗಾದ್ರೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ನಾವು ಇಳಿಸ್ಬಿಟ್ಟು ನೆಕ್ಸ್ಟ್ ನಾನು ಇಳಿಯಕ್ ಹೋಗ್ತೀನಿ. ಇದನ್ನ ಇಳಿಬೇಕಾದ್ರೆ ಒಂದು 20 ಇನ್ನೊಂದು ಏಣಿ ಇಳಿಬೇಕಿತ್ತು. 3 ಹಾಕಿದ್ದು 60-60 ಏಣಿಗೆ, 3 ಹಾಕಿದ್ದು 2 ಇಳಿದು ಇನ್ನೊಂದು ಏಣಿ ಇಳಿಬೇಕಿತ್ತು 20. ಮೇಲಿಂದ ಕೆಳಗೆ ಬಿದ್ದು ಬಿಡ್ತೀನಿ, ನಂಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ, ನಾನು ಇವಾಗ ನಡೆಯೋದು ಕಳ್ಕೊಂಡಿದ್ದೀನಿ, ಇಂಡಿವಿಜುವಲ್ ಆಗಿ ನಡೆಯೋಕ್ಕಾಗಲ್ಲ. ಆದರೆ ಸಫಾರಿ ಬಿಟ್ಟಿಲ್ಲ, ನಿರಂತರವಾಗಿ ಸಫಾರಿಗೆ ಹೋಗ್ತಾ ಇದ್ದೀನಿ. ಯಾವುದೇ ಥರದ್ದು ಫಾರೆಸ್ಟ್ ಇದನ್ನು ಯಾವ್ದಾದ್ರು ಟೈಗರ್ ಕ್ಯಾಪ್ಚರ್ ಆಗಿರಲಿ, ಎಲಿಫೆಂಟ್ ಇದಾಗಿರಲಿ, ಇಂಥದಕ್ಕೆ ನಾನು ಹೋಗ್ತೀನಿ. ಆದರೆ ನಾನು ಇಳಿದ್ನ ಎಡ್ಕೊಳಕ್ಕಾಗಲ್ಲ, ಕಿಟಕಿನಲ್ಲಿ ಕೂತ್ಕೊಂಡು ಕಾರಲ್ಲಿ ಏನು ತೆಗಿಬೇಕು ಅದನ್ನು ಫೋಟೋಗ್ರಾಫ್ ಮಾಡ್ತೀನಿ. ಆಮೇಲೆ ಬರ್ಡಿಂಗ್ ಫೋಟೋಸ್, ಬರ್ಡ್ ಅಂದರೆ ನಂಗೆ ತುಂಬ ಇಷ್ಟ, ಬರ್ಡ್ ಫೋಟೋಗ್ರಫಿ. ಇನ್ನೊಂದು ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಹೇಳ್ಬಿಡ್ತೀನಿ, ಮೈಸೂರಿನ ನಗೋನಹಳ್ಳಿನಲ್ಲಿ ಬಿಇಟರ್ ಅಂತ ಒಂದು ನಗೋನಹಳ್ಳಿನಲ್ಲಿ ಬಿಇಟರ್ದು ಒಂದು ಕಾಲೋನಿ ಇದೆ. ಈ ಕಾಲೋನಿನಲ್ಲಿ 2008-09 ಒಂದು ಸುಮಾರು 1,000 or 2,000 or 3,000 ನೆಸ್ಟ್ ಇರ್ತದೆ, ಅಂದರೆ ಒಂದು 6,000 ಬರ್ಡು, 3,000 ನೆಸ್ಟ್ ಇರ್ತದೆ ಅಂತ ತಿಳ್ಕೊಳ್ಳಿ. ಆ ಒಂದು ಇದರಲ್ಲಿ ಒಂದು ಒಬ್ಬ ಅಲ್ಲಿ ಲೋಕಲ್ ಈ ಅಕ್ಕಿಪಿಕ್ಕಿ ಜನಾಂಗದವರು ಯಾರೋ ಒಬ್ಬ ರಾಮ ಮತ್ತು ಕೃಷ್ಣ ಅಂತ ಇಬ್ಬರು ಇರ್ತಾರೆ, ಅವರು ನೆಸ್ಟ್ಗೆ ಒಂದು ಕಡ್ಡಿ ಹಾಕೋದು, ಅದನ್ನು ಮಾರ್ಕ್ ಮಾಡೋದು, ಅಲ್ಲಿಂದ ಮರಿಗಳನ್ನ ಎತ್ಕೊಂಡು ಸುಮಾರು 900, 1,200 ತನಕ ಆ ಮರಿಗಳನ್ನ ಇಟ್ಕೊಂಡು ಸಾಯಿಸಿ ಬ್ಯಾಗು ತುಂಬಿಟ್ಟಿರ್ತಾರೆ. ನನಗೆ ಅದನ್ನ ನೋಡಿಬಿಟ್ಟು, ನಮ್ಗೆ ಅವೆಲ್ಲ ಆ ಟೈಮ್ ಹೊಸದಲ್ವಾ ಈ ಫೋಟೋಗ್ರಫಿ ಮಾಡೋ ಟೈಮಲ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡ್ತೀನಿ. ಅವರು ಫೋನ್ ಮಾಡಿದಾಗ 4 ಅವ್ರು ಬಂದಿದ್ದು 8 ರಾತ್ರಿ, ಅವ್ರು ಮಂಡ್ಯದಿಂದ ಬರಬೇಕಿತ್ತು, ಯಾವುದೋ ಮೀಟಿಂಗಲ್ಲಿದ್ರಂತೆ. ಬಂದಿದ್ದು ತುಂಬ ಲೇಟ್ ಆಗುತ್ತೆ, ಅಲ್ಲಿವರೆಗೂ ನಾವು ಅವ್ರನ್ನ ಇಟ್ಕೊಂಡಿರ್ತೀವಿ. ಅಷ್ಟರೊಳಗೆ ಇವರು ಗಂಡ ಹೆಂಡತಿ ಎಲ್ಲ ಮಕ್ಕಳು ಎಲ್ಲ ಒಂದು 8 ಇರ್ತಾರೆ, ಅವರೆಲ್ಲ ಎಸ್ಕೇಪ್ ಆಗಿಬಿಡ್ತಾರೆ. ಬೆಳಗ್ಗೆಗೆ ಒಂದು 12 ಮರಿ ಉಳ್ಕೊಂಡಿರ್ತವೆ, ಅದು ಯಾವ್ಯಾವುದೋ ಗೂಡಿಗೆ ಬಿಟ್ಟುಬಿಟ್ಟು ನಾವು ಏನೋ ಇದು ಮಾಡ್ಕೊತೀವಿ. ಇದು ಒಂದು ಇದು ಇದನ್ನ ಫೋಟೋಗ್ರಾಫ್ ಮಾಡಿದ್ಮೇಲೆ ಇವಾಗ ಕನ್ಸರ್ವೇಷನ್ ಮಾಡಿದ್ದಾರೆ ಒಂದು 8 ಬೆಂಗಳೂರು ಇದರಲ್ಲಿ ಅವರು ರೆಸೊಲ್ಯೂಷನ್ ಪಾಸ್ ಮಾಡಿ 8 ಫೆನ್ಸಿಂಗ್ ಹಾಕಿದ್ದಾರೆ. ಇದೊಂದು ನಮ್ಮ ಒಂದು ಫೋಟೋಗ್ರಾಫರ್ ಏನೆಲ್ಲ ಫೋಟೋ ಒಂದು ಫೋಟೋ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್
1: ಸರ್, ನಿಜವಾಗ್ಲೂ ಸಹ ಒಂಥರ ತಮ್ಮ ಜೊತೆ ಮಾತಾಡ್ತಾ ಇದ್ರೆ ಒಂಥರ ರೋಮಾಂಚ ನನಗೆ ತನಗೆ ಕೂಡ ಅನ್ಸಿಕ್ಕೆ. ಅಂದರೆ ನಾವು ಕಳೆದ ವರ್ಷ ಒಂದು 4-5 ಇನ್ಸಿಡೆಂಟ್ಗಳನ್ನ ನಮ್ಮ ಒಂದು ತಾಲೂಕಿನಲ್ಲಿ ನೋಡಿದ್ವಿ, ಅದರಲ್ಲಿ ಹುಲಿ ದಾಳಿಗಳಿಂದಲೇ ಕೂಡ ಒಂದು 4-5 ಜನ ಸಾವನ್ನಪ್ಪಿದ್ರು. ಆದರೆ ಈಗ ತಮ್ಮ ಒಂದು ಮಾತುಗಳನ್ನು ಗಮನಿಸಿದಾಗ ಈ ಥರ ಒಂದು ಸನ್ನಿವೇಶಗಳು ಎದುರಾದಾಗ ಅದರ ಒಂದು ಚಲನವಲನಗಳನ್ನು ಗಮನಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಹೇಗೆ ನಾವು ಪಾರಾಗಬೇಕು ಅನ್ನೋದನ್ನು ನೋಡಿದಾಗ ತಾವು ಹೇಳ್ತಾ ಇದ್ರಿ ಏನಕ್ಕೋಸ್ಕರ ಈ ವನ್ಯಜೀವಿಗಳು ನಾಡಿನತ್ತ ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಸೊ ಇಂಥ ಸಂದರ್ಭಗಳು ಎದುರಾದಾಗ ಈಗ ತಾವು 2-3 ಒಂದು ಇನ್ಸಿಡೆಂಟ್ಗಳಲ್ಲಿ ತಾವು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಂಡಿದ್ದಾರೆ, ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ರೈತರುಗಳಿರ್ಬೋದು ಅಥವಾ ನಮ್ಮ ಸಾರ್ವಜನಿಕರು ಈ ಥರ ಸನ್ನಿವೇಶಗಳು ಎದುರಾದಾಗ ಹೇಗೆ ಆ ಒಂದು ವನ್ಯಜೀವಿಗಳನ್ನು ಗಮನಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಯಾವ ಥರ ನಾವು ಪಾರಾಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಅವ್ರು ಮಾಡ್ಬೋದು ಸರ್?
0: ಇದು ಯಾವ ಥರ ಅಂತಂದರೆ, ಈಗ ನೋಡಿ ನಮಗಿಂತ ಅನುಭವ ರೈತಾಪಿ ಜನಗಳಿಗೆ ಇರುತ್ತೆ. ನಾವು ಸುಮ್ಮನೆ ನಾವು ಫೋಟೋಗ್ರಾಫ್ ಮಾಡೋಕ್ಕೆ ಹೋಗ್ತೀವಿ, ಕಾಡಲ್ಲಿ

0: ಇಷ್ಟು ದಿನ ಬಂದಿದ್ದೀವಿ, ಇಷ್ಟು ವರ್ಷದಿಂದ ನಾವು ಸೇವೆ ಸಲ್ಲಿಸಿದೀವಿ ಅನ್ನೋದು ಪ್ರಶ್ನೆ ಅಲ್ಲ. ನಮಗಿಂತ ಅರಿವು ರೈತಾಪಿ ಜನಗಳಿಗೆ, ರೈತರುಗಳಿಗೆ, ರೈತರ ಮಕ್ಕಳಿಗೂ ಸಹ ಇರುತ್ತೆ, ಅದೇ ಇಲ್ಲ ಅಂತ ಅಲ್ಲ. ಆದರೆ ಕೆಲವೊಂದು ಮಾಹಿತಿ ತಂದೆ ತಾಯಿಗೆ ಹೇಳದೆ ಕೆಲವರು ಮಕ್ಕಳುಗಳು ಬರ್ತಾರೆ.
1: ಹೌದು,
0: ಈ ಸೆಲ್ಫಿ ಫೋಟೋಗ್ರಫಿ ಮಾಡೋಂಥದ್ದು ಅಥವಾ ಇನ್ನೊಂದೇನೋ ಮಾಡೋಂಥದ್ದು, ಹುಲಿ ಕಾಣಿಸುತ್ತೆ ಅವನಿಗೆ, ಇನ್ನೂ ಏಜ್ ಚಿಕ್ಕದಿರುತ್ತೆ, 20 ಏಜೋ ಅಥವಾ 15 ಏಜೋ ಇರುತ್ತೆ. ಅವನು ಹುಲಿ ನೋಡಿದ ತಕ್ಷಣ ಹುಲಿ ಇದೆ ಅನ್ಬಿಟ್ಟು ಅವನು ಮನೆಗೆ ಓಡ್ ಬಂದ್ಬಿಟ್ರೆ ಅವನು ಬದುಕ್ತಾನೆ. ಇವನು ಹುಲಿ ನೋಡಿದೆ ಅಥವಾ ಆನೆ ನೋಡಿದೆ ಅಥವಾ ಜಿಂಕೆ ನೋಡಿದೆ ಅಂತ ತಿಳ್ಕೊಳ್ಳಿ. ಈಗ ನೋಡಿ, ಈಗ ಇನ್ ದ ಮಂತ್ ಆಫ್ ಡಿಸೆಂಬರ್ ಟು ಮೇ ವರ್ಗುನು ನಿಮ್ಗೆ ಕಾಡಿಂದ ಹೊರಗಡೆ ಸಣ್ಣ ಗ್ರಾಸ್ ಇಲ್ದೇ ಇರೋಂಥವು, ಅಂದರೆ ಕಾಡು ಒಳಗಡೆ ಇಲ್ದೇ ಇರೋಂಥವು ಹೊರಗಡೆ ಬರ್ತವೆ. ಯಾಕಂದ್ರೆ ನಿಮ್ಮ ಆಹಾರ ಬೆಳೆದಿರೋಂಥವು, ನೀವು ಏನಂತ ಆಹಾರ ಬೆಳೆದಿರ್ತೀರಿ, ಕಬ್ಬು ಬೆಳೆದಿರ್ತೀರಿ, ಜೋಳ ಬೆಳೆದಿರ್ತೀರಿ, ಬಾಳೆ ಬೆಳೆದಿರ್ತೀರಿ, ಇದೆಲ್ಲ ಅಟ್ರಾಕ್ಟ್ ಮಾಡೋಂಥ ಕ್ರಾಪ್ಸ್ಗಳಿವೆ. ಕಾಡಿಂದ ಹೊರಗಡೆ ಬರಂತವು ಈ ಸಣ್ಣ ಪುಟ್ಟ ಗರ್ಕೆಯನ್ನು ನೀವು ನೀರಾಯಿಸಿದಾಗ ಗರ್ಕೆ ಬೆಳೆದಿರ್ತಾವಲ್ಲ, ಇವೆಲ್ಲ ತಿನ್ನಕ್ಕೆ ಜಿಂಕೆಗಳು ಬರ್ತವೆ, ಕಾಡೆಮ್ಮೆಗಳು ಹೊರಗಡೆ ಬರ್ತವೆ. ನಿಮಗೆ ಮಧ್ಯದಲ್ಲಿ ಇಪಿಟಿ ಮಾಡಿರ್ತಾರೆ, ಇಪಿಟಿ ಯಾವುದು, ಕಾಡಿಂದ ಹೊರಗಡೆ ಬರದೇ ಇರಲಿ ಅಂತ ಈ ರೈಲ್ವೆ ಕಂಬಿಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ತಡೆಗೋಡೆಗಳನ್ನ ಹಾಕಿರ್ತಾರೆ. ಅದು ಆದ್ಮೇಲೆ ಆನೆಗಳು ಬರದೇ ಇರೋದಕ್ಕೆ ಎಲಿಫೆಂಟ್ ಪ್ರೂಫ್ ಟ್ರಂಚ್ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಇದು ಬರದೇ ಇದ್ದಂಗೆ ಸುಮಾರು ಒಂದು 15 ಅಡಿ 20 ಅಡಿ ಡೀಪ್ ಆಗಿ ತೋಡಿರ್ತಾರೆ ಆನೆ ಬರದೇ ಇರಲಿ ಅಂತ. ಬಟ್ ಆನೆಗೆ ಮಾತ್ರ ಅದು, ಈ ಹುಲಿಗಾಗ್ಲಿ ಅಥವಾ ಚಿರತೆಗಾಗ್ಲಿ ಹಂದಿಗಾಗ್ಲಿ ಅಲ್ಲ.
1: ಹೌದು,
0: ಈ ಕಾಡಂಚಲಿ ಬರಂತ ನಿಮ್ ಬೆಳೆನ ನಾಶ ಮಾಡಂತದೆ ಈ ಹಂದಿ ಆಗಿರ್ಬೋದು ಅಥವಾ ಈ ಜಿಂಕೆಗಳಾಗ್ಬೋದು. ಈ ಜಿಂಕೆ ಹುಡಿಕೊಂಡು ಈ ಹುಲಿ ಬರೋದು, ಅಥವಾ ಮೇಟಿಂಗ್ ಟೈಮಲ್ಲಿ ಇತ್ತು ಹುಲಿ ಅಂತಂದ್ರೆ ಪಕ್ಕದಲ್ಲಿ ಗಂಡಿದೆ, ಈ ಗಂಡನ್ನ ಕ್ರಾಸ್ ಮಾಡಿ ಇದು ಹೀಟಿಗೆ ಬಂದಿರ್ತದೆ, ಅದು ಹುಲಿ ಇದಕ್ಕೆ ಬಂದಿರ್ತದೆ. ಈ ಕ್ರಾಸ್ ಮಾಡೋದಕ್ಕೆ ಒಂದು ಹುಲಿನ ಹುಡಿಕೊಂಡು ಬರಬೇಕದು. ಅದು ಈ ಹುಲಿನ ದಾಟಬೇಕು ಅಂತಂದ್ರೆ ಈ ಕಾಡಿನ, ಈಗ ಸಪೋಸ್ ನಮ್ಮ ಏರಿಯಾದಲ್ಲಿ ನಾವೇನಾದ್ರು ದುಡ್ಡು ಕೊಡಬೇಕು ಅಂದ್ರೆ ಇವನ್ ಬಳಸ್ಕೊಂಡು ಇನ್ನೊಬ್ಬನ ಇವನಿಗೆ ದುಡ್ಡು ಕೊಡಬೇಕು ಅಂತಂದ್ರೆ ಅವ್ನು ಬಳಸ್ಕೊಂಡು ಅವ್ರ ಮನೆಗೆ ನಾವು ಬಳಸ್ಕೊಂಡು ಹೋಗ್ತೀವಿ. ಹಂಗೆ ಈ ಕಾಡಲ್ಲೂ ಸಹ ಈ ಹುಲಿ, ಈ ಗಂಡು ಹುಲಿ ಇದೆ ಪಕ್ಕದಲ್ಲಿ, ಇದನ್ನು ಬಳಸ್ಕೊಂಡು ನಾನು ಆ ಕಡೆ ಹೋಗ್ಬೇಕು ಅಂದ್ರೆ ಈ ಕಾಡಂಚುಲಿ ಈ ಗ್ರಾಮಕ್ಕೆ ಬಂದು ಅದು ಅಲ್ಲಿಗೆ
1: ಹೋಗ್ಬೇಕು.
0: ಆ ಒಂದು ನಿಟ್ಟಿನಲ್ಲಿ ನಾವು ಯಾರಾದ್ರೂ ಸಿಗಾಕೊಂಡ್ಬಿಡ್ತೀವಿ ಅವಾಗ, ಅಂದ್ರೆ ರೈತಾಪಿ ಜನಗಳು ಸಿಗಾಕೋತಾರೆ, ನೋಡ್ತಾರೆ, ಫೋಟೋ ತಕ್ಕತ್ತಾರೆ. ಅಥವಾ ಮೊದಲು ನಿಮ್ಮ ಮಾತನ್ನ ನಂಬಿಕೆ ಇರಲಿಲ್ಲ, ನೀವು ಊರಲ್ಲಿ ಹೋಗ್ಬಿಟ್ಟು ನಾನು ಹುಲಿ ನೋಡಿದೆ ಕಳ ನಂದು ಇದ್ರ ಜಮೀನಲ್ಲಿ ಹಿಂಗ್ ಬಂದಿತ್ತು ನಿಂತ್ಕೊಂಡು ಹೋಯ್ತು ಅಂದ್ರೆ ನಿಮ್ ಮಾತ್ಮೇಲೆ ನಂಬಿಕೆ ಇಲ್ಲ. ಇವಾಗ ಎಲ್ಲರ ಕೈಲೂ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ಫೋಟೋ ಕಳಿಸ್ತಾರೆ, ನಾವು ಬತ್ತೀವಿ ನಡ್ರಿ, ನಾವು ಬತ್ತೀವಿ ನಡ್ರಿ ಅಂತ ಎಲ್ಲ ತುಂಬ್ಕೋತಾರೆ. ಇದು ಈ ತುಂಬಿಕೊಂಡಿದ್ದ ಜನ ಆ ಹುಲಿಗೆ ನೋಡಿ, ಇತ್ತೀಚೆಗೆ ನಿಮ್ಮ ಮುಳ್ಳೂರ್ ಹತ್ರ ಒಂದು ಹತ್ತಿ ಕುಯ್ಯಕ್ ಹೋಗಿರ್ತಾನೆ, ಅವನು ಆಕ್ಚುಲಿ ಅಲ್ಲಿ ರೈತ, ಅವನು ತಿಳ್ತಿರ್ತಾನೆ. ಡಿಸ್ಟರ್ಬ್ ಮಾಡಿದವ್ರು ಯಾರು, ಬೇರೆ ಜನಗಳು. ಸಿಗಾಕೊಂಡವ್ನು ಯಾರು, ಅಲ್ಲಿ ಒರಿಜಿನಲ್ ರೈತ.
1: ಹೌದು,
0: ಅವ್ನಿಗೇನು ಅಂತಾನು ಗೊತ್ತಿರಲ್ಲ, ಅವ್ನು ಪಡಗವನು ಅದು ಬರ್ತದೆ ಹೋಯ್ತದೆ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಆದರೆ ಯಾವುದೋ ಒಂದು ಇದಕ್ಕೆ ಆ ರೈತ ಅದ್ರ ಬಾಯಿಗೆ ಸಿಗಾಕೋತಾನೆ.
1: ಖಂಡಿತ
0: ಸುಮಾರು ಅವನು ಇನ್ನೂ ಚೇತರಿಸ್ಕೊಂಡಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಇನ್ನೊಂದು ಅದಾದಮೇಲೆ ಸ್ವಲ್ಪ ದಿನದಲ್ಲಿ ಇನ್ನೊಂದು ಟ್ರೆಂಚಲ್ಲಿ ಒಬ್ಬ ಬಿದ್ದು ಒಬ್ಬನ ಸಾಯಿಸ್ಬಿಡುತ್ತೆ ಮುಳ್ಳೂರ್ ಹತ್ರ,
1: ಹೆಗ್ಗುಡಿ
0: ಹತ್ರ, ಅಲ್ಲಿ ಅವನು ಸತ್ತೋಗಿರ್ತಾನೆ. ಬಟ್ ಅದು ಹುಲಿನೇ ಸಾಯಿಸ್ತು ಅಂತ ನೀವ್ ಹೆಂಗ್ ಹೇಳ್ತೀರಿ? ಬೇರೆನೂ ಹೊಡಿಬೋದಲ್ಲ, ಚಿರತೆ ಹೊಡಿಬೋದು, ಆನೆ ಹೊಡಿಬೋದು, ಬಟ್ ಅವ್ನಿಗೆ ಯಾವ್ದೇ ತರದ ಮಾರ್ಕ್ ಇಲ್ಲ. ಈ ತರ ಎಲ್ಲ ಕೆಲವೊಂದು ಇನ್ಸಿಡೆಂಟ್. ಈಗ ಆ ಹುಲಿ ಕಚ್ಚುತ್ತು ಅಂತಂದ್ರೆ ಹುಲಿದು ಕಚ್ಚಿರೋದು ಅದ್ರದ್ದು ಹಲ್ಲು ಮಾರ್ಕ್ ಇರಬೇಕು, ಇದು ಯಾವ್ದೇ ತರದ ಇರಲ್ಲ. ಈ ತರದ ಒಂದು ಸಂಘರ್ಷಗಳು ಮಾನವ ಮತ್ತು ನಮ್ಮ ಪ್ರಾಣಿಗಳು ವನ್ಯಜೀವಿಗಳು ಯಾವುದೇ ಆಗಿರ್ಬೋದು, ನಿಮ್ಗೆ ನೋಡಿ ಕಾಡು ಅಂಚಿನಲ್ಲಿ ನಾವು ಬೆಳೆಯಂತ ಕ್ರಾಪ್ಸ್ ಇಂದನೇ ಮೇಜರ್ ಇಶ್ಯೂಸ್ ರೈತರಿಗೆ. ರೈತರುಗಳಿಗೆ ನಾವೇ ಅದಕ್ಕೆ ಹೇಳಂತ, ಮುಂಚೆ ನೀವೇನು ಬೆಳೀತಿದ್ರಿ, ಬರೀ ಹುಳ್ಳಿ ಬೆಳೀತಿದ್ರಿ ಮತ್ತೆ ಕಡಲೆಕಾಯಿ ಬೆಳೀತಿದ್ರಿ, ಈ ತರ ಬೆಳೀತಿದ್ರಿ. ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ನೀವು ಮಾರ್ಬಿಟ್ಟಿದ್ದೀರಿ, ನಿಮ್ ಮಾರಿರೋ ಜಾಗಕ್ಕೆ ನೀವೇ ಕೆಲಸ ಮಾಡ್ತೀರಿ, ಬೇರೆಯವರು ತಗೊಂಡಿರ್ತಾರೆ, ಆ ಕೆಲಸನ ನೀವೇ ಅಲ್ಲಿ ನಿಂತ್ಕೊಂಡು ಅವ್ನು ಕೆಲಸ ಕೊಟ್ಟ ಅಂತ ನೀವೇ ಆ ಜಮೀನೆಲ್ಲ ನೋಡ್ಕೊತಿರ್ತೀರಿ. ಅಟ್ಯಾಕ್ ಮಾಡೋದು ನಿಮ್ಗೆನೆ. ಅವನು ಓನರು ಬೆಂಗಳೂರಲ್ಲಿ ಕೂತಿರ್ತಾನೆ ಅಥವಾ ಇನ್ನೊಂದ್ ಕಡೆ ಕೂತ್ಕೊಂಡಿರ್ತಾನೆ. ಇವನೇನ್ ಮಾಡ್ತಾನೆ, ಅವನು 4 ಬೋರ್ವೆಲ್ ತೋರಿಸಿರ್ತಾನೆ, 4 ಬೋರ್ವೆಲ್ ಅಲ್ಲೂ ನೀರ್ ಚೆನ್ನಾಗಿ ಬರ್ತಿರ್ತದೆ, ಆ ನೀರ್ನ ಕುಡ್ಕೊಂತವೆ ಈ ಹೊರಗಿಂದ ಬರಂತವು, ಇಲ್ಲಿ ನೀರಿದೆ ಆಹಾರ ಇದೆ ಅಂತ ಇಲ್ಲಿ ಹುಡ್ಕೊಂಡು ಬರ್ತವೆ. ಯಾಕಂದ್ರೆ ಹೋದ ವರ್ಷನು ಬಂದು ತಿಂದಿದೆ. ಒಬ್ರು ಅಣ್ಣಯ್ಯ ಅಂದ್ಬಿಟ್ಟು ಎಲಿಫೆಂಟ್ ರಿಸರ್ಚ್ ಮಾಡಿದ್ರು, ಅಂದ್ರೆ ಎಲಿಫೆಂಟ್ ಬಗ್ಗೆ ಅವರು ತುಂಬಾ ತಿಳ್ಕೊಂಡ್ರಂತ. ಅವರು ಒಂದು ಮಾಹಿತಿ ಹೇಳಿದ್ರು, ಹಿಂದೆ ಇದ್ದಂತ ಆನೆಗಳಲ್ಲಿ ಒಂದು ಲೀಡ್ ಮಾಡ್ತಿರ್ತದಲ್ಲ ಆನೆ, ಅದು ಹೊರಗಡೆ ಬಂದು ಕ್ರಾಪ್ಸ್ ತಿನ್ಕೊಂಡು ಬೆಳಗ್ಗೆ ಆಗ್ತಿದ್ದಂಗೆ ಕಾಡೊಳಗೆ ಹೋಗೋದು ಅಂತ ಹೋಗ್ತಿದ್ದು. ಇವಾಗ ಹಂಗಲ್ಲ, ಈ ಬಂದಿರೋ

0: ಆನೆಗಳು ತುಂಬ ಏಜ್ಡ್ ಆನೆಗಳು ಇಲ್ಲ, ಭಾಳ ಕಮ್ಮಿ ಇರೋದು. ಅವು ಕೆಲವು ಆನೆಗಳು ಏನ್ಮಾಡ್ತವೆ, ತಿನ್ಕೊಂಡು ಮುಂದೆ ಬರ್ತವೆ ಹೊರತು ಮತ್ತೆ ಕಾಡಿಗೆ ಹೋಗಲ್ಲ. ಈ ಕಡೆ ತಿಂದಿರ್ತದೆ, ಮಕ್ಕದ ಪಕ್ಕದಲ್ಲಿ ಕಬ್ಬನ್ ಗದ್ದೆ ಇರುತ್ತೆ, ಕಬ್ಬನ್ ಗದ್ದೆ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಇವಾಗಿರೋಂಥ ಆನೆಗಳು, ಹಿಂದೆ ಇದ್ದಂಥ ಆನೆಗಳು ನೋಡಿ, ಪ್ರಪಂಚದಲ್ಲಿ ತುಂಬ ಜ್ಞಾನವುಳ್ಳಂಥ ಒಂದು ಪ್ರಾಣಿ ಯಾವ್ದಾರು ಇತ್ತು ಅಂತಂದರೆ ಅದು ಒಂದು ವೇಲ್ಗೆ, ಗ್ರೀನ್ ವೇಲ್ಗೆ ಬರುತ್ತೆ. ಅಂದರೆ ಅದು ಮೆದುಳು ತುಂಬ, ಬ್ರೈನ್ ತುಂಬ ಶಾರ್ಪ್ ಆಗಿರೋಂತ, ಅದು ಬಿಟ್ಟರೆ ನಮ್ಮ ಆನೆಗೆ ಇದಕ್ಕೆ ಬೇಗ ಪಳಗ್ಸಂತ ಆನೆಗಳು ಇವೆಲ್ಲ, ಆನೆಯನ್ನ ಬೇಗ ಪಳಗ್ಸೋದು ಇದೇ ಒಂದು ಕಾರಣ. ಇದು ಈಗ ಇದನ್ನ ಹೇಳ್ತಾ ನೆಕ್ಸ್ಟು ನಮ್ಮ ಬೇರೆ ನಮ್ಮ ನಮ್ಮ ನಮ್ಮ ಸ್ಥಳೀಯ ಕಾಡಿನ ಬಗ್ಗೆ ನಾನು ಹೇಳ್ತೀನಿ, ಇದೊಂದು ಹೇಳಿ ಮುಗಿಸ್ತೀನಿ. ಇದು ನಮ್ಮ ಕಾಡಂಚಿನಲ್ಲಿ ನಾವು ಯಾವ ಥರ ಪ್ರಿಕಾಕ್ಷನರಿ ತಗೋಬೇಕು ಅನ್ನೋದಾದ್ರೆ, ನಮ್ಮ ಜನಗಳು ನೀವು ನೋಡಿ ನೋಡಿ ಬಂದು ಫಾರೆಸ್ಟ್ ಅವ್ರಿಗೆ ತಿಳಿಸಿ, ಫಾರೆಸ್ಟ್ ಅವರು ಮುಂದಿನ ಕ್ರಮ ಅವ್ರು ತಗೋತಾರೆ, ನೀವೇನು ಮುಂದೆ ತಗೊಳಕ್ ಹೋಗ್ಬೇಡಿ. ಇದು ಒಂದು ಮುಂಜಾಗ್ರತೆ ಕ್ರಮವಾಗಿ ನೀವು ಆ ಬಾರ್ಡರ್ನಲ್ಲಿ ಎಲ್ಲರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಇಟ್ಕೊಂಡು ಅವ್ರಿಗೆ ಮಾಡಿ, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಮ್ಗೆ ಆನೆಗಳು ಅಲ್ಲಿ ಬಂದಾಗ ಓಡಿಸಿದ್ದು ಇಲ್ಲಿ ಬಂದಾಗ ಓಡಿಸಿದ್ದು ಅದು ತಪ್ಪು. ಆನೆ ಆಗ್ಲಿ, ಹುಲಿ ಆಗ್ಲಿ, ಹಂದಿ ಆಗ್ಲಿ, ನೋಡಿ ಹಂದಿಯಿಂದ ಸತ್ತಿರೋರು ತುಂಬಾ ಜನ ಇದ್ದಾರೆ, ಚಿರತೆಯಿಂದ ಸತ್ತಿರೋರು ಇದ್ದಾರೆ, ಹುಲಿಯಿಂದ ಸತ್ತಿರೋರು ಇದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಇದರಲ್ಲಿ ಒಂದೊಂದು ಭಾಗದಲ್ಲಿ ತುಂಬಾ. ಈಗ ನಾವೇ ಒಂದ್ಸಲ ಆನೆಗೆ ಒಂದ್ಸಲ ಹುಲಿಗೆ ನಾವೇ ಸಿಗಾಕೊಂಡಿದೀವಿ, ಕಚ್ಚಿಸ್ಕೊಂಡು ಇದೀವಿ. ಈ ತರ ನಮ್ಮ ಕಣ್ಣಿಂದ ಆಗಿರೋಂತ ಇದೆ. ತೆಲುಗು ಮಸಾಲೆಯಲ್ಲಿ ಟ್ರಾಂಕ್ಲೈಸ್ ಮಾಡ್ತಾರೆ, ಬಂಕಳಿಲೂ ಅಷ್ಟೇನೆ, ಬರ್ಗಿ ಬರ್ಗಿನಲ್ಲೂ ಟ್ರಾಂಕ್ಲೈಸ್ ಮಾಡ್ತಾರೆ, ಜೆ ಸಿ ಬಿ ಮೇಲೆ ನಿಂತ್ಕೊಂಡು ಟ್ರಾಂಕ್ಲೈಸ್ ಮಾಡ್ತಾರೆ. ಅಕ್ರಮ್ ಅಂತ ಅವರು ಶೂಟ್ ಇದು ಮಾಡ್ತಾರೆ, ಟ್ರಾಂಕ್ಲೈಸ್ ಮಾಡ್ತಾರೆ. ಇವರು ಅದನ್ನ ಟ್ರಾಂಕ್ಲೈಸ್ ಆಗಿದೆ ಹೋಗಿ ಅಂದ್ಬಿಡ್ತಾರೆ. ಅಲ್ಲಿ ಹೋಗಿ ಅದಕ್ಕೆ ಬಲೆ ಹಾಕಕ್ಕಿಂತ ಮುಂಚೆ ಮುಂದೆ ಹೋಗ್ತಾರೆ, ಎದ್ ನಡ್ಕೊಂಡು ಎದ್ ಬಂದ್ಬಿಡುತ್ತೆ. ಎರಡು ಏಟು ಹಿಂಗೆ ಹೊಡೆದು ಬಿಟ್ಟಿದ್ದಿದ್ರೆ ಯಾರು ಮುಂದೆ ಇದ್ದವನು ಔಟು. ಅಷ್ಟು ಹತ್ರದಲ್ಲಿ ಎನ್ಕೌಂಟರ್ ಆಗಷ್ಟು ಸ್ಟೇಜಲ್ಲಿ ಇರ್ತಾರೆ. ಅಷ್ಟೊಳಗೆ ಡಾಕ್ಟರ್ ನಾಗರಾಜ್ ಅವರು ಏ ಬಲೆ ಹಾಕಿ ಬಲೆ ಹಾಕಿ ಅಂತ ಹೇಳಿ ಬಲೆ ಹಾಕಿಸ್ತಾರೆ. ಆವಾಗ ಬಲೆ ಹಾಕ್ತಾರೆ, ಹಾಕಿ ಅದನ್ನು ಹಿಡಿತಾರೆ. ಇದೇ ಬಂಕಳ್ಳಿ ಕೆಳಗಡೆ ಬಂದು ಟ್ರೆಂಚಲ್ಲಿ ಮಲ್ಕೊಂಡಿರ್ತದೆ, ಟ್ರಾಂಕ್ಲೈಸ್ ಮಾಡಿರ್ತಾರೆ. ಟ್ರಾಂಕ್ಲೈಸ್ ಮಾಡಿರೋದು ಅರ್ಧ ಹೋಗಿರುತ್ತೆ, ಅರ್ಧ ಹೋಗಿರಲ್ಲ. ಅದಕ್ಕೆ ಅದು ಏನು ಮಾಡುತ್ತೆ, ಎದ್ದು ಜೋರಕ್ಕೆ ಕಿರ್ಚುತ್ತೆ. ಸಿ ಎಫ್ ಕಾಂತರಾಜ್ ಅಂತ ಇರ್ತಾರೆ, ಅವರು ಆ ಟೈಮಲ್ಲಿ ಸ್ವಲ್ಪ ಎಲ್ಲರಿಗೂ ಹುಷಾರಾಗಿರಕ್ಕೆ ಹೇಳ್ತಾರೆ, ಬೇರೆ ಜನಗಳನ್ನ ಯಾರನ್ನು ಬಿಟ್ಟಿರಲ್ಲ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ. ಇಲ್ಲ ಸರ್, ಟ್ರಾಂಕ್ಲೈಸ್ ಆಯ್ತು ಅಂದ್ಬಿಟ್ಟು ಹೋಗಿ ಅದನ್ನ ಮುಟ್ಟಕ್ಕೆ ಹೋಗ್ತಾರೆ. ಎದ್ದು ಜೋರಕ್ಕೆ ಕಿರ್ಚ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ, ಮತ್ತೆ ಇನ್ನೊಂದ್ಸಲ ಟ್ರಾಂಕ್ಲೈಸ್ ಮಾಡ್ತಾರೆ ಅದನ್ನ. ಟ್ರಾಂಕ್ಲೈಸ್ ಮಾಡಿ ಲಾರಿಗೆ ತುಂಬಿಸೋವರೆಗೂ ಜೊತೆಲಿ ಇದ್ದು ಆಮೇಲೆ ಹಾಕೊಂಡು ನೋಡಿ ಎಂತ ಅನಾಹುತ ಆಗ್ಬಿಡ್ತಿತ್ತು ಇವತ್ತು, ಅರ್ಧ ಮಾತ್ರ ಇದಾಗಿರೋದು. ಅದಕ್ಕೆ ಅವರು ನೋಡಿಕೊಂಡು ಟ್ರಾಂಕ್ಲೈಸ್ ಮಾಡಿ ನೆಕ್ಸ್ಟು ಅದಕ್ಕೆ ಕಡ್ಡಿನಲ್ಲಿ ತೀವ್ದು ಆಮೇಲೆ ಅದಕ್ಕೆ ಇದಾಕಿ ಎತ್ಕೊಂಡು ಬರ್ತಾರೆ. ಇದೇ ಈ ಥರ ಒಂದು ನಿಟ್ಟಿನಲ್ಲಿ ನಾವು ಫೋಟೋಗ್ರಾಫ್ ಮಾಡಬೇಕಾದ್ರೆ ಅಥವಾ ಇನ್ನೊಂದು ಇದು ಮಾಡಬೇಕಾದ್ರೆ ಪ್ರಿಕಾಕ್ಷನರಿ ಜನಗಳಾಗಲಿ ನಾವಾಗಲಿ ಅದು ಪ್ರಿಕಾಕ್ಷನರಿ ಮೆಷರ್ ತಗೊಳ್ಳೇಬೇಕು. ಅಂದೇ ಮುಂಜಾಗ್ರತೆ ಕ್ರಮಗಳನ್ನ ನಾವೇ ನೋಡಿಕೊಂಡು ನಿಂತ್ಕೋಬೇಕು, ತಗೋಬೇಕು. ನೆಕ್ಸ್ಟ್.
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತೀರಿ. ಇದ್ರ ಜೊತೆಗೆ ಈಗ ಇತ್ತೀಚಿನ ಒಂದು ಯುವ ಸಮುದಾಯಕ್ಕೆ ಇರ್ಬೋದು, ಜೊತೆಗೆ ಈ ಒಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅರಿವು ಮೂಡಿಸ್ತಕ್ಕಂಥದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ನೋಡಿ, ಇದು ತುಂಬಾ ಮುಂದಿನ ಪೀಳಿಗೆಗೆ ನಮ್ಮ ಕಾಡು ಉಳಿಬೇಕು, ಕಾಡು ಬೆಳಿಬೇಕು, ಬೆಳೆಸ್ಬೇಕು ಅನ್ನೋದು ಆದ್ರೆ ಈ ಮುಂದಿನ ಪೀಳಿಗೆ ಜನಗಳು ಅಂದ್ರೆ ಇವಾಗಿನ ಸ್ಕೂಲ್ ಮಕ್ಕಳಾಗ್ಲಿ ಕಾಲೇಜ್ ಮಕ್ಕಳಾಗ್ಲಿ ಅಲ್ಲಿ ಸಾಕಷ್ಟು ಜಾಗರೂಕತೆ ಇದು ಜಾಥಗಳಾಗಬೇಕು.
1: ಹೌದು,
0: ಪರಿಸರ ಬಗ್ಗೆ ನಾಟಕಗಳಾಗಬೇಕು, ಬೀದಿ ನಾಟಕಗಳಾಗಬೇಕು. ಇದ್ರ ಬಗ್ಗೆ ಫಾರೆಸ್ಟಲ್ಲಿ ನೀವು 100-108 ಇದ್ ಮಾಡ್ತಾರೆ, ಪ್ರತಿ ವರ್ಷನೂ ಬೆಂಕಿ ಹಾಕ್ಬೇಡಿ ಅಂತ ಕಾಡಂಚಿಲಿರೋ ಗ್ರಾಮಗಳಿಗೆ ಎಲ್ಲದಕ್ಕೂ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅವು ಬೀದಿ ನಾಟಕಗಳು ನಡೀತದೆ. ಆ ಬೀದಿ ನಾಟಕ ನೋಡಕ್ಕೆ ಜನ 100 ಜನ ಇರ್ತಾರೆ. ಅವನ್ ಟೀ ಹೋಟ್ಲ್ ಹತ್ರ ಟೀ ಯಾರು ಕುಡಿತಿರ್ತಾರೆ ಅವ್ರು ಮಾತ್ರ ನೋಡ್ತಿರ್ತಾರೆ, ಹೊರತು ಯಾವುದೇ ತರದ್ದು ಮಕ್ಕಳುಗಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ಬಂದು ನೋಡಲ್ಲ. ಯಾಕೆ ಅಂದ್ರೆ, ಬಿಕಾಸ್ ಆಫ್ ನೀವು ಮೊಬೈಲ್ ತಂದು ಕೊಟ್ಬಿಟ್ಟಿರ್ತೀರಿ ಮನೇಲಿ, ಮೊಬೈಲ್ ನೋಡ್ತಾ ಕೂತಿರ್ತವೆ ಅಥವಾ ಪಿಕ್ಚರ್ ಟಿವಿ ಹಾಕಿರ್ತೀರಿ ಟಿವಿನ ಇವಾಗ ಈ ಟಿವಿನಲ್ಲೂ ನೋಡ್ತಿರ್ತಾರೆ, ಟಿವಿನಲ್ಲಿ ಎಲ್ಲ ಇದಾಗ್ತಿರ್ತದೆ. ಅದೇ ಒಂದು ಹುಲಿ ಬಂತು ಅಂದ್ರೆ ಓಡ್ ಬರ್ತಾರೆ. ಈ ಜನ ಬಂದು ಇಲ್ಲಿ ನಾಟಕ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದಾರೆ. ನೋಡಿ, ನಿಮ್ಮ ಇವ್ರದ್ದು ಒಂದೊಂದು ಕಾರ್ಯಕ್ರಮ ಒಂದೊಂದು ಊರಿನಲ್ಲಿ ಒಂದೊಂದು ಸ್ಟೇಜ್ ಇರುತ್ತೆ, ಅಥವಾ ಊರಲ್ಲಿ ಒಂದೊಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲೇ ಒಂದೊಂದು ಕಾರ್ಯಕ್ರಮ. ಈಗ ನೋಡಿ, ನಿಮ್ಮ ಎಚ್ ಡಿ ಕೋಟೆಗೆ ಸಂಬಂಧಪಟ್ಟಂಗೆ, ಎಚ್ ಡಿ ಕೋಟೆ ಜಿಲ್ಲೆಯವರೇ ಆರ್ ಎಫ್ ಓ ಇದ್ದಾರೆ, ಎ ಸಿ ಎಫ್ ಇದ್ದಾರೆ, ಮಧು ಅಂತ ನಿಮ್ಮ

ತಾಲೂಕಿನವರೇನೆ, ಎಸ್ ಎಫ್ ಮಧು ಇದ್ದಾರೆ, ಆಮೇಲೆ ಸಿದ್ದರಾಜು ಅವರು ಸ್ವಲ್ಪ ರೈತಾಪಿ ಕುಟುಂಬದಿಂದ ಬಂದಿರೋಂತ, ಈಗ ಬಳ್ಳೆನಲ್ಲಿ ಆರ್ ಎಫ್ ಓ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಒಂದು ಒಳ್ಳೆ ಕೆಲಸ ಮಾಡಿದ್ದು ಏನು ಅಂತಂದ್ರೆ, ಈ ಟ್ರಂಚ್ ಇದಾಗತ್ತಲ್ಲ, ಇ ಪಿ ಟಿ ಮತ್ತೆ ಈ ರೈಲ್ವೆ ಬ್ಯಾರಿಕೇಡ್ ಇದೆಯಲ್ಲ, ಈ ಬ್ಯಾರಿಕೇಡ್ಗೆ ಮೆಶ್ ಹಾಕ್ಸ್ತಾರೆ. ಅಂದ್ರೆ ಸರ್ಕಾರದ ಹಣ ಅಲ್ಲ, ಈ ಈ ಸುತ್ತಮುತ್ತ ಹೋಟೆಲ್ಸ್ಗಳು ಅವ್ರಿವ್ರಿಗೆ ಹಿಡಿದು ಬಿಟ್ಟು ಸುಮಾರು ಒಂದು 8-10 kilometers ಆಗುತ್ತೆ ಫ್ರಮ್ ತಾರ್ಕಾ ಟು ಕಬಿನಿ ಬ್ಯಾಕ್ ವಾಟರ್ ವರ್ಗು ಇದು ಮಾಡ್ತಾರೆ. ಆ ಮೆಶ್ ಎಲ್ಲ ಬರ್ತದಲ್ಲ, ಈ ಮೆಶ್ನ ಒಬ್ಬೊಬ್ರು ಯಾರ್ಯಾರಿಗೂ 1 kilometers ಅಷ್ಟು ಅಥವಾ 1.5 kilometers ಅಷ್ಟು, ತುಂಬಾ ಖರ್ಚಾಗುತ್ತದ, ಒಂದು 10-11 lakhs ಖರ್ಚಾಗುತ್ತೆ. ಅದನ್ನ ವೆಲ್ಡ್ ಮಾಡಿಸ್ಬೇಕು, ಮಧ್ಯದಲ್ಲಿ ಒಂದು ಪಟ್ಟಿ ಹಾಕ್ಸ್ಬೇಕು, ಆನೆ ಬಂತು ಅದನ್ನ ಇದು ಮಾಡಿದ್ರು. ಇದರಿಂದ ಸಾಕಷ್ಟು ಜಿಂಕೆಗಳು, ಈ ಚಿರತೆ ಎಲ್ಲ ಹೋಗ್ತದೆ ಬಿಡಿ, ಚಿರತೆ ಹುಲಿ ಜಂಪ್ ಮಾಡಬಹುದು, ಸುಮಾರು 7-8 feet ಅಷ್ಟು ಹೈಟ್ ಆಗಿ ಅದನ್ನ ಮೆಶ್ ಹಾಕ್ಸಿದ್ದಾರೆ. ಇದು ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಈ ನಿಟ್ಟಿನಲ್ಲಿ ನಾವು ಈ ನಾನು ಏನ್ ಹೇಳಿದೆ, ಈ ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಪ್ರತಿ ಒಂದು ಶಾಲೆಗೂ ಈಗ ನೋಡಿ, ನಮ್ಮ ನಿಮ್ಮ ಇವರು ನಮ್ಮ ಕಾರಾಪುರದವರು ಪ್ರಸನ್ನ ಕುಮಾರ್ ಅಂತ, ಈಗ ನಮ್ಮ ಬಂಡೀಪುರದ ಇದು JLR ಜಂಗಲ್ ಆರ್ಜಸನ್ ರೆಸಾರ್ಟ್ ನ ಚೇರ್ಮನ್ ಆಗಿದ್ದಾರೆ ಇವರು ಪ್ರಸನ್ನ ಕುಮಾರ್ ಅಂತ. ಇವರಿಂದ ಇವರೊಂದು 3 books ಬರೆದಿದ್ದಾರೆ ಕಾಡ್ ಬಗ್ಗೆ. ಇವ್ರನ್ನ ಕರ್ಕೊಂಡ್ಬಂದು ನಿಮ್ಮ ಜನಧ್ವನಿಯಲ್ಲಿ ಒಂದು ಕಾರ್ಯಕ್ರಮ, ಮತ್ತೆ ಸ್ಕೂಲ್ ಮಕ್ಕಳಿಗೆ ತಿಂಗಳಿಗೊಂದು ಕಾರ್ಯಕ್ರಮ ಅವ್ರ ಕಡೆಯಿಂದ, ಅವ್ರು ಗೊತ್ತಿರೋ ಮಾಹಿತಿಗಳನ್ನ, ಯಾಕಂದ್ರೆ ನಿಮ್ಮೂರವರೇ ಆಗಿರೋದ್ರಿಂದ, ಕಾಡಂಚಿನ ಮಕ್ಕಳನ್ನ ಸೇರಿಸಿ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಈ ಮುಂದಿನ ಈ BO ಯಾರನ್ನೋ ಒಂದು ಇದನ್ನ ಮಾಡಿಕೊಂಡು ಆ ಸ್ಕೂಲಲ್ಲಿ ಆ ಮಕ್ಕಳೆಲ್ಲ ಸೇರಂತ ಒಂದು ಶನಿವಾರನೋ ಅಂದ್ರೆ ಫ್ರೆಶ್ ಆಗಿದ್ದಂತ ಟೈಮಲ್ಲಿ ಒಂದು ಒಂದು ಕಾರ್ಯಾಗಾರ ತರ ಒಂದು ಮಾಡಿ ಅವ್ರಿಗೊಂದು ಅವೇರ್ನೆಸ್ ಕಾರ್ಯಕ್ರಮನ ರೂಪಿಸ್ಬೇಕು. ಮತ್ತೆ RFO ಸುರೇಂದ್ರ ಸರ್ ಇದ್ದಾರೆ, ಆಮೇಲೆ ನಮ್ಮ ಇವರಿದ್ದಾರೆ ಮಧು ಸರ್ ಇದ್ದಾರೆ, ಆಮೇಲೆ ನಮ್ಮ PG ಪಾಳ್ಯದಲ್ಲಿ RFO ಸರ್ ಇದ್ದಾರೆ, ಅವರು ನಿಮ್ಮ ಕೋಟೆಯವರು. ಅವರು ಇವಾಗ PG ಪಾಳ್ಯದಲ್ಲಿ ಹೊಸ ಒಂದು ವೈಲ್ಡ್ ಲೈಫ್ ಇದು ಸಫಾರಿ ಸ್ಟಾರ್ಟ್ ಆಗಿದೆ, ಅಜ್ಜಿಪುರ ಮತ್ತೆ PG ಪಾಳ್ಯದಿಂದ 2 safaris ಸ್ಟಾರ್ಟ್ ಆಗಿದೆ, ಅಲ್ಲಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಪುಟ್ಟರಾಜು ಅಂತ ಹೇಳಿ ಇಂಥವ್ರನ್ನ ಇಟ್ಕೊಂಡು ನಿಮ್ಮ ಗ್ರಾಮದವರೇ ನಿಮ್ಮ ಸ್ಥಳೀಕರೇ ಆಗಿರೋದ್ರಿಂದ ಇವರು ಬಂದು ಮಾಡೋದಕ್ಕೂ ಖುಷಿಯಾಗಿ ಒಪ್ಕೊಂಡು ಮಾಡ್ತಾರೆ. ಮತ್ತೆ ಇದ್ರ ಜೊತೆನಲ್ಲೇ ಈ ಈ DRFO ಇರ್ತಾರಲ್ಲ, ಇವರ ಜೊತೆನಲ್ಲಿ DRFO ಇದ್ದಾರೆ, ಇವರೆಲ್ಲ ತುಂಬಾ ಕಾಳಜಿ ವಹಿಸಂತವ್ರು. ಈ ನೋಡಿ, RFO ಕೆಲವೊಂದು ಮಾಹಿತಿ ಇಲ್ದೇ ಇರೋದು DRFO ಹತ್ರ ಇರುತ್ತೆ, ಇಂಥವ್ರನ್ನ ಇಟ್ಕೊಂಡು ಕಾರ್ಯಕ್ರಮನ ರೂಪಿಸ್ಕೊಳ್ಳೋಂಥದ್ದು. ನೋಡಿ, ನಾನು ಹೇಳೋದು ಇದನ್ನ ನಾನೊಂದು ಮೇನ್ ಆಗಿ ಹೇಳಲೇಬೇಕು, ನಮ್ಮ ಫಾರೆಸ್ಟ್ಗಳಲ್ಲಿ ಸುಮಾರು 6 ಫಾರೆಸ್ಟ್ ಇರ್ತವೆ. ಒಂದು ಸ್ಕ್ರಬ್ ಫಾರೆಸ್ಟು, ಡೆಸಿಡಿವಸ್ ಫಾರೆಸ್ಟು, ಮತ್ತೆ ಡ್ರೈ ಡೆಸಿಡಿವಸ್ ಫಾರೆಸ್ಟು, ಸೋಲಾ ಫಾರೆಸ್ಟು, ಸಾರಿ ಶಾಲೋ ಶಾಲೋ ಎವರ್ ಗ್ರೀನ್ ಫಾರೆಸ್ಟ್, ಗ್ರೀನ್ ಫಾರೆಸ್ಟ್, ಈ ತರ ಒಂದು 6 ಇರ್ತವೆ, ಸೆಮಿ ಎವರ್ ಗ್ರೀನ್ ಫಾರೆಸ್ಟ್ ಅಂತ. ಇವು 2 ಬೆಟ್ಟಗಳ ನಡುವೆ ಈ ಬರಂತ ಇದರಲ್ಲಿ ಈ ತರ ಈ ಸ್ಟಬ್ಸ್ ಅಂತಂದ್ರೆ ಈ ಕುರುಚಲು ಫಾರೆಸ್ಟ್, ಈ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಬರುವಂತದ್ದು ಕುರುಚಲು ಅರಣ್ಯ. ಈ ಎಲ್ಲ ಒಳಪಟ್ಟಂತೆ ನಮ್ಮ ಒಂದು ಫಾರೆಸ್ಟ್ ಯಾವ್ದಾರು ನೋಡ್ಬೇಕು ಅಂದ್ರೆ ನಮ್ಮ ಭಾಗದಲ್ಲಿ ಅದು BRT ಒಂದೇ, ಬಿಳಿಗಿರಂಗನ ಸ್ವಾಮಿ ಬೆಟ್ಟ. ಈ ಫಾರೆಸ್ಟ್ ಇಡೀ ಇಂಡಿಯಾದಲ್ಲಿ number 1 ಅಂತ ಹೇಳ್ಬೋದು, ಅಥವಾ number 2. ಮೇಘಾಲಯ ಒಂದಿದೆ ನಮ್ದು, ಇದು ಕೇವಲ ವಿಸ್ತೀರ್ಣ ಇರೋದು ಸುಮಾರು 524 ಇದು ಸ್ಕ್ವೇರ್ ಕಿಲೋಮೀಟರ್ಸ್ ಬರ್ತದೆ. ಯಾವುದು ನಮ್ಮ ಈ ಬಿಳಿಗಿರಂಗನ ಬೆಟ್ಟ, ಆ ಫಾರೆಸ್ಟ್ ಬರೋದು. ಇದರಲ್ಲಿ ಎಲ್ಲಾ ತರದ ವೈವಿಧ್ಯತೆಗಳು, ಬಯೋಡೈವರ್ಸಿಟಿ ಅಂತ ಹೇಳ್ತೀವಲ್ಲ, ಇದು ಎಲ್ಲಾ ತರದ ಒಳಪಟ್ಟಂತೆ ಈ ಕಾಡು ತುಂಬಾ ಆಕರ್ಷಿಸುವಂತ ಸ್ವರ್ಗ ಅಂತಾನೆ ಹೇಳ್ಬೋದು. ಇದಕ್ಕೆ ಅಷ್ಟು ಒಳ್ಳೆ ಕಾಡು, ಇದರಲ್ಲಿ ಪ್ರಾಣಿಗಳಾರು ನೋಡಿ, ನೀವು ಏನ್ ಬೇಕಾದ್ರೂ ನೋಡಿ ಇಲ್ಲಿ ಈ ಒಂದು ಇದು ಭಾಗದಲ್ಲಿ. ಇದು ಫಸ್ಟ್ ಮೇಘಾಲಯ ಒಂದು, ಅದೊಂದು 17,000 ಸ್ಕ್ವೇರ್ ಕಿಲೋಮೀಟರ್ಸ್ ಬರುತ್ತೆ, ಇದು 524 kilometers ಬರುತ್ತೆ ಸ್ಕ್ವೇರ್ ಕಿಲೋಮೀಟರ್ಸ್. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆನೆ ನೀವು ಯಾವ್ದೇ ತಗೊಳ್ಳಿ, ಫ್ಲೋರಾ ಫೌಂಟೆ ಫ್ಲೋರಾ ಮತ್ತೆ ಅನಿಮಲ್ಸ್ ಬರ್ಡ್ಸ್ ಎಲ್ಲ ವಿಶೇಷವಾಗಿ ಇಲ್ಲಿ ಸಿಗ್ತದೆ. ನೋಡಿ, ಟೀ ಮತ್ತೆ ಕಾಫಿ ಬೆಳೀತಾರೆ ಅಲ್ಲಿ, ಬಿಳಿಗಿರಂಗ ಬೆಟ್ಟದಲ್ಲಿ ಬೆಳೀತಾರೆ. ನೀವು ವಿವೇಕಾನಂದ ಇದೆಯಲ್ಲ ಆ ಒಂದು ಜಾಗದಲ್ಲಿ ಹೋಗಿ ನೋಡಿದ್ರೆ ತುಂಬಾ ಇವೆಲ್ಲ ಸಿಗ್ತವೆ. ಮತ್ತೆ ನಾಗರಹೊಳೆ ಬಂದು 843

0: ಸಾವಿರ ಸ್ಕ್ವೇರ್ ಕಿಲೋಮೀಟರ್ಸ್ ಬರ್ತವೆ. ಆಯ್ತಾ, ಬಂಡೀಪುರ ಬಂದು 874, ಅದರಲ್ಲಿ 1456 ಬಂಡೀಪುರಕ್ಕೆ ಸೇರುತ್ತೆ. ಇದರಲ್ಲಿ ಬಫರ್ ಝೋನು ಮತ್ತು ಇದನ್ನೆಲ್ಲ ನೋಡಿಕೊಂಡ್ರೆ 874 ಇದು ಟೈಗರ್ ರಿಸರ್ವ್ಸು, ಅಂದರೆ ಆ ಭಾಗಕ್ಕೆ ಒಂದು ಬೀಟ್ ಏರಿಯಾಗಳು ಇದು ಸೇರ್ತದೆ. 874 ಸ್ಕ್ವೇರ್ ಕಿಲೋಮೀಟರ್ಸ್ ಇದು ಬರ್ತದೆ. ಇದು ನೋಡಿ ನಮ್ಮಲ್ಲಿ ಬನ್ನೇರುಘಟ್ಟದಿಂದ ಸ್ಟಾರ್ಟ್ ಆಗುತ್ತೆ ಯಾವುದು ಈ ಕಾಡು, ನಮ್ಮ ಕಾಡು ಸ್ಟಾರ್ಟ್ ಆಗೋದು ಬೆಂಗಳೂರಿನ ಬನ್ನೇರುಘಟ್ಟದಿಂದ ಸ್ಟಾರ್ಟ್ ಆಗುತ್ತೆ. ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ, ಅಲ್ಲಿಂದ ಬಿಳಿಗಿರಂಗನ ಬೆಟ್ಟಕ್ಕೆ ಬರುತ್ತೆ, ಅಲ್ಲಿಂದ ಮತ್ತೆ ಯಾವುದು ಬನ್ನಾರಿ ಫಾರೆಸ್ಟ್ ಬರ್ತದೆ, ಸತ್ಯಮಂಗಲ ಫಾರೆಸ್ಟ್ ಬರ್ತದೆ, ಅಲ್ಲಿಂದ ತಿರ್ಗ ವೈನಾಡು ಮತ್ತೆ ಬಂಡೀಪುರ ನಾಗರಹೊಳೆ ಕೊಡಗು ಹಾಸನ ಈ ತರ ಅದೇ ನಿಟ್ಟಿನಲ್ಲಿ ಗುಜರಾತ್ವರೆಗೂ ಹೋಗುತ್ತೆ. ನೋಡಿ ನಮ್ಮ ಏರಿಯಾ ಎಂತ ದೊಡ್ಡದು ಅಂದ್ರೆ, ಈ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಅಂತಂದ್ರೆ ಇದು ಒಂದು ಇದಾದ್ರೆ, ಬಟ್ ಇದೇ ಇದು ಮೇಘಾಲಯದಲ್ಲಿ 17,000 ಸ್ಕ್ವೇರ್ ಕಿಲೋಮೀಟರ್ಸ್ ಮೇಘಾಲಯದ ಫಾರೆಸ್ಟ್. ಅದು ಬಿಟ್ಟರೆ ನಿಮಗೆ ಕೇವಲ 524 ಸ್ಕ್ವೇರ್ ಕಿಲೋಮೀಟರ್ಸ್ ಇರೋಂಥ ಬಿ ಆರ್ ಟಿ ತುಂಬ ಒಳ್ಳೆ ಕಾಡು ನಿಮಗೆ. ಎವರ್ ಗ್ರೀನ್ ಫಾರೆಸ್ಟ್ ಅಂತ ಎರಡೂ ತುಂಬ ಚೆನ್ನಾಗಿ, ಆ ಫಾರೆಸ್ಟ್ನ ನೀವು ಇಂಥ ಟೈಮಲ್ಲಿ ಹೊಟ್ಟೋಗ್ಬಿಟ್ರೆ ಕಣ್ಣು ತುಂಬ್ಕೊತೀರ, ಅಷ್ಟು ಚೆನ್ನಾಗಿರ್ತದೆ. ಮತ್ತು ಅಮೆಝಾನ್ ಫಾರೆಸ್ಟ್ ಆಗಲಿ ಅಥವಾ ಇದು ಯಾವುದು ಟೈಗಾ ಫಾರೆಸ್ಟ್ ಬಂದು ಇವೆಲ್ಲ 17 million ಸ್ಕ್ವೇರ್ ಕಿಲೋಮೀಟರ್ಸ್. 17 million ಸ್ಕ್ವೇರ್ ಅಂದರೆ ನಮ್ಮ ಥ್ರೋಟ್ ಕರ್ನಾಟಕ, ಒಂದು ಕರ್ನಾಟಕ ಎಷ್ಟಗ್ಲ ಇರುತ್ತೆ ಅಷ್ಟಗ್ಲ ಒಂದೊಂದು ಫಾರೆಸ್ಟ್ ಇದಿರ್ತವೆ. ಎರಡನೇದಾಗಿ ಅಮೆಝಾನ್ ರೈನ್ ಫಾರೆಸ್ಟ್ ಒಂದು 5.5 million ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತದೆ. ಮತ್ತೆ ಕಾಂಗೋ ರೈನ್ ಫಾರೆಸ್ಟ್ ಇದು 3.7 ಇದು ಇರ್ತದೆ. ಬಟ್ ನಮ್ಮ ಇದರಲ್ಲಿ ನೋಡಿ, ಈಗ ನಾವು 524 ಅಂತ ಹೇಳ್ತೀವಿ, ಯಾವಾಗ 2026 ಒಂದು ಇದರಲ್ಲಿ, ಇವಾಗ ನಾವೇನಾದ್ರು ಅದನ್ನ ಚೆಕ್ ಮಾಡಿದ್ರೆ 400 ಸಮಥಿಂಗ್ ಇರ್ಬೋದು. ತುಂಬಾ ಹೋಗ್ತಾ ಒತ್ತುವರಿ ಆಗ್ತಾನೆ ಇರ್ತದೆ, ಎಲ್ಲೋ ನಾವು ಕಳ್ಕೊಂತಾನೆ ಇರ್ತೀವಿ. ಈ ಇದು ಮುಂದಿನ ಪೀಳಿಗೆಗೆ ಉಳಿಬೇಕು ಅನ್ನೋದಾದ್ರೆ ನಮ್ಮ ಈ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಬಹಳ ಇಂಪಾರ್ಟೆಂಟ್. ಈ ಸ್ಕೂಲ್ ಮಕ್ಕಳು ಮತ್ತೆ ಇದು ಇವ್ರಿಗೆ ನಾವು ಮನವರಿಸ್ಕೊಟ್ರೆ ಮುಂದಿನ ಪೀಳಿಗೆಗಳಲ್ಲಿ ಇವ್ರ ಮನೆಗಳಲ್ಲಿ ಇವ್ರ ತಂದೆ ಗೊತ್ತು ಓದಿರಲ್ಲ, ತಾತ ಓದಿರಲ್ಲ, ತಂದೆ ಓದಿರ್ತಾರೆ ಆದ್ರೆ ಬೇರೆದು ಸಬ್ಜೆಕ್ಟ್ ತಗೊಂಡು ಓದಿರ್ತಾರೆ, ಈ ಕಾಡಿನ ಬಗ್ಗೆ ಅರಿವಿರಲ್ಲ. ಇದನ್ನ ನಾವು ಚೆನ್ನಾಗಿ ಇದನ್ ಮಾಡ್ಕೋಬೇಕು ಅನ್ನೋದಾದ್ರೆ ಈ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಕಾಡ ಬಗ್ಗೆ ಮಾಹಿತಿ ಕೊಟ್ಟು ಇದ್ ಮಾಡ್ಕೋಬೇಕು.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ. ಸರ್, ಕಾರ್ಯಕ್ರಮದ ಕೊನೆಯದಾಗಿ ಈಗ ಅರಣ್ಯ ಇಲಾಖೆ ಇರ್ಬೋದು, ಗ್ರಾಮಸ್ಥರಿರ್ಬೋದು, ಜೊತೆಗೆ ಈ ಒಂದು ವನ್ಯಜೀವಿ ಪ್ರೇಮಿಗಳು ಒಟ್ಟಾಗಿ ಏನು ಮಾಡಬಹುದು ಸರ್?
0: ಸರ್, ಅದು ಒಟ್ಟ ವನ್ಯಜೀವಿ ಪ್ರೇಮಿಗಳು ನಮ್ದು ಏನು ಇವರೇನು ನಮ್ಮ ವನ್ಯಜೀವಿ ಪ್ರೇಮಿಗಳು ಅನ್ನೋಕ್ಕಿಂತ ಗ್ರಾಮಸ್ಥರೇ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಏನು ಮಾಡ್ಬೋದು ನಮ್ದು ಈ ತರ ಭಾಗದಲ್ಲಿ ತರ ಆನೆ ಬರ್ತಾ ಇದೆ ಅಂತ ಮುಂಜಾಗೃತವಾಗಿ ಅವ್ರಿಗೆ ಹೇಳಿ, ಅಥವಾ ನಮ್ ಬೆಳೆ ನಾಶ ಆಗಿದೆ ಹೋದ ವರ್ಷ, ಈ ವರ್ಷ ಆ ತರ ಆಗ್ಬಾರ್ದು, ಏನ್ ಮಾಡ್ಬೋದು ಅನ್ನೋದನ್ನ ಇವ್ರ ಹತ್ರ ಮಾಹಿತಿ ತಗೊಂಡ್ರೆ ನೀವು ಆ ಕ್ರಾಪ್ನ ಬೇರೆ ಕ್ರಾಪ್ ಹಾಕಿ ಅಂತ ಹೇಳ್ಬೋದು. ಅಥವಾ ಅವ್ರ ಮುಂಜಾಗ್ರತೆಯಾಗಿ ಆ ಫೆನ್ಸಿಂಗ್ ಅದೇನೋ ಲೂಪ್ ಆಗಿದ್ರೆ, ಆ ಫೆನ್ಸಿಂಗ್ ದಾಟ್ತಾ ಇದ್ರೆ ಅದನ್ನ ಟ್ರೆಂಚ್ನ ಇನ್ನೊಂದ್ ಸ್ವಲ್ಪ ಆಳವಾಗಿ ತೋಡ್ಸೋಂಥದ್ದು, ಆನೆಗಳು ಯಾವ ಕಡೆಯಿಂದ ಬರ್ತವೆ ಅನ್ನೋದು ಒಂದೊಂದನ್ನ ಮಾಹಿತಿ ತಿಳ್ಕೊಂಡು, ಈ ತರ ಪರಿಸರವಾದಿಗಳು ಅಥವಾ ಪರಿಸರ ಪ್ರೇಮಿಗಳು ಮತ್ತೆ ರೈತಾಪಿ ಜನಗಳು ಫಾರೆಸ್ಟ್ ಆಫೀಸರ್ಸ್ಗಳು ಇವ್ರು ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಫಾರೆಸ್ಟ್ನ ಕಣ್ಣು ತುಂಬ್ಕೋತೀವಿ, ಕಣ್ಣಿಗೆ ಒತ್ಕೋತೀವಿ, ಜೊತೆಗೆ ಕಾಡನ್ನು ಎಲ್ಲರೂ ಸೇರ್ಕೊಂಡು ಬೆಳೆಸ್ತೀವಿ. ಇದು ಯಾರು ಮೂರು ಒಂದು ಲೂಪ್ ಪೋಲ್ ಆಯಿತು ಅಂತಂದ್ರೂ ಎಲ್ಲ ಹೋಗ್ತಾ ಇರ್ತವೆ ನೋಡಿ. ಇದೇ ಬಿ ಆರ್ ಟಿನಲ್ಲಿ ಕಾಡಲ್ಲಿರೋಂಥ ಒಳಗಡೆ ಇರೋಂಥ ಜನಗಳು ಅವರು ಹೊರಗಡೆ ಬಂದರೆ ತುಂಬ ಚೆನ್ನಾಗಿ ಕಾಡನ್ನ ಕಾಪಾಡ್ಕೋಬೋದು. ಅವರು ಮೊದಲಿಂದನೂ ಅಲ್ಲಿ ಟ್ರೈಬಲ್ಸ್ ಆಗಲಿ ಬೇರೆ ಇನ್ನಿತರ ಇವರಾಗಲಿ ಅವರು ಒಳಗಡೆ ಕಾಡು ಒಳಗಡೆಯಿಂದ ಹೊರಗಡೆ ಬಂದರೆ ನೋಡಿ, ಅವರು ಜೇನಾಗಲಿ ಅಥವಾ ಅಲ್ಲಿ ರಸಿಗಂಥ ನಲ್ಲಿಕಾಯಿ ಆಗಲಿ ಇನ್ನಿತರ ವಸ್ತುಗಳಾಗಲಿ ಅವರು ಅದನ್ನು ತೊಗೊಂಬಂದು ಹೊರಗಡೆ ಮಾರ್ಕೊಳ್ಳೋಂಥ ಇದು ಅಲ್ಲಿ ಟ್ರೈಬಲ್ಸ್ಗಿದೆ. ಬಟ್ ನಮ್ಮ ಇದರಲ್ಲಿ ಅವರೇ ಹೊರಗಡೆ ಬಂದು ಅವ್ರಿಗೆ ಜಮೀನು ಕೊಡ್ತಾರೆ ಹೊರಗಡೆ ಫಾರೆಸ್ಟ್.

0: ಏನು ಹೋಗ್ತಾ ಹೋಗ್ತಾ ನೋಡಿ ಫಾರೆಸ್ಟ್ ತುಂಡಾ ಆಗ್ತಾ ಇರ್ತದೆ. ಫಾರೆಸ್ಟ್ ತುಂಡಾ ಆಗ್ತಿದ್ದಂಗೆನೆ ಇವ್ರಿಗೆ ಇವ್ರ ಮಕ್ಕಳುಗಳು ಡೆವಲಪ್ ಆಗ್ತಿರ್ತಾರೆ. ಹುಲಿ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತದೆ, ಆನೆ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತದೆ. ಇವ್ರು ಮಾತ್ರ ಇವರು ಇದನ್ನ ಗ್ರೋತ್ ಮಾಡ್ಕೋತಾ ಇರ್ತಾರೆ ಮಕ್ಕಳನ್ನ. ಆದ್ರೆ ಇವಾಗ್ಲೇ ಅವ್ರು ಹೊರಗಡೆ ಬಂದ್ರೆ ಸುಮಾರು ಒಂದು 2 ಎಕರೆ 3 ಎಕರೆ 4 ಎಕರೆ ಹಿಂಗ್ ಸಿಗ್ತದೆ ಅನ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇವರು ಈಗ 7,000 ಜನ ಇದ್ದಾರೆ ಇಲ್ಲಿ ಬಿ ಆರ್ ಟಿ ನಲ್ಲಿ, 7,000 ಟ್ರೈಬಲ್ಸ್ ಇದ್ದಾರೆ. ಇನ್ನು 5 ವರ್ಷ ಹೋದ್ರೆ ಎಷ್ಟಾಗುತ್ತೆ ಅದು? ಈ ತರ ನಮ್ಮ ನಾಗರಹೊಳೆಯಲ್ಲಿ ಹೊರಗಡೆ ಬಂದಿದ್ದಾರೆ, ಆಲ್ಮೋಸ್ಟ್ ಬಂದಿದ್ದಾರೆ. ಕೆಲವು ಭಾಗದಲ್ಲಿ ನಮ್ಮ ಬಾಳೆಲೆ ಕಡೆಯಿಂದ ಬಂದಾಗ ಅಲ್ಲೊಂದು 2-3 ಆಡಿ ಇದೆ, ಇನ್ನೆಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ. ಇನ್ನೊಂದು ನಾಗರಹೊಳೆಯಲ್ಲಿ ಇರೋಂಥ ಕೆಲವು ಜನಗಳು ಬಂದಿಲ್ಲ, ಅವರೆಲ್ಲ ಅಲ್ಲೇ ಇರ್ತೀವಿ ಮಾಡ್ತೀವಿ ಅಂತ. ಒಂದು ಭಾಗದಲ್ಲಿ ಜನಗಳು ಅವ್ರನ್ನ ಅವ್ರು ಬರೋದಕ್ಕೆ ರೆಡಿ ಆದರೂ ಕೆಲವೊಂದಿದು ರಾಜಕೀಯದ ಗಿಮಿಕ್ಕೋ ಅಥವಾ ಇನ್ನೊಂದೇನೋ ಅವ್ರನ್ನ ಅಲ್ಲೇ ಇಟ್ಟು ಅವ್ರನ್ನ ಅಲ್ಲೇ ಇವ್ರ ವೋಟ್ ಬ್ಯಾಂಕ್ಗೋಸ್ಕರ ಅಲ್ಲೇ ಇಟ್ಟು ಅಲ್ಲೇನೆ ಅವ್ರಿಗೆ ಇರಪರ ಸೌಕರ್ಯಗಳೆಲ್ಲ ಕೊಟ್ಕೊಂಡು ಅಲ್ಲೇ ಇಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಹೊರಗಡೆ ಬರೋದಕ್ಕೆ ಇದು ಮಾಡ್ತಾ ಇಲ್ಲ. ನಾವು ಯಾವ ರೀತಿ ಈ ಕಾಡನ್ನ ಕಾಪಾಡ್ಕೋಬೇಕು ಬೇಕು ಅನ್ನೋದಾದ್ರೆ ಈ ರೈತಾಪಿ ಜನಗಳು ಹೊರಗಡೆ ಬರಬೇಕು. ಆಯ್ತಾ? ಸಾರಿ, ಫಾರೆಸ್ಟ್ಲ್ಲಿರೋಂಥ ಜನಗಳು ಹೊರಗಡೆ ಬರಬೇಕು. ನಮ್ಮ ರೈತಾಪಿ ಜನಗಳು ಎಲ್ಲರೂ ಒಗ್ಗೂಡಿ, ನೇಚರ್ ಲವರ್ಸ್ ಆಗಿರ್ಬೋದು, ನಮ್ಮ ಅರಣ್ಯ ಆಫೀಸರ್ಸ್ಗಳಾಗಿರ್ಬೋದು, ಅವರು ಮಾರ್ಗದರ್ಶನದಲ್ಲೇ ಇವರು ಪ್ರತಿ ಒಂದು ಕ್ರಾಪ್ಸ್ ಆಗಲಿ ಅಥವಾ ಇನ್ನಿತರ ಯಾವುದೇ ಥರದ್ದು ಒಂದು ಏನೇ ಮಾಡಬೇಕು ಅಂದ್ರೂ ವಿಥೌಟ್ ಇನ್ಫಾರ್ಮೇಷನ್ ಇವರು ಯಾವುದೇ ಥರದ್ದು ಮಾಡಬಾರ್ದು. ಇದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇನ್ನೂ ಚೆನ್ನಾಗಿ ನಿಮಗೆ ಬೇಕು ಅನ್ನೋದಾದರೆ ದೊಡ್ಡ ದೊಡ್ಡ ಅಧಿಕಾರಿ ಬರ್ತಾರೆ, ಅಧಿಕಾರಿಗಳ ಜೊತೆ ಒಂದು ದಿನ ಒಂದು ಸಂವಾದ ಕಾರ್ಯಕ್ರಮಗಳನ್ನ ಅಲ್ಲಲ್ಲೇ ನಿಮ್ಮ ತಾಲೂಕು ಲೆವೆಲಲ್ಲೇ ಒಂದು ಒಳ್ಳೆ ಹಾಲಲ್ಲಿ ಇಟ್ಕೊಂಡು ಅವ್ರ ಜೊತೆ ಸಂವಾದ ಕಾರ್ಯಕ್ರಮ ನಡೆದ್ರೆ ಮಾತ್ರ ನಮ್ಮ ಕಾಳು ಉಳಿಸೋದಕ್ಕೆ ಸಾಧ್ಯ.
1: ತುಂಬ ಧನ್ಯವಾದಗಳು ಸರ್, ಯಾಕಂದ್ರೆ ತಮ್ಮ ಜೊತೆ ಮಾತನಾಡ್ತಾರೆ, ಮತ್ತಷ್ಟು ಮಾತನಾಡಬೇಕು ಅಂತಕ್ಕಂಥ ಒಂದು ವಿಷಯಗಳು ಕೂಡ ಇರ್ತಾ ಇದೆ. ಮತ್ತೆ ಕೂಡ ನಾವು ನಿಮ್ಮ ಜೊತೆ ಮುಂದೆ ಆವಾಗ ಆವಾಗ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ವನ್ಯಜೀವಿ ಉಳಿದರೆ ನಮ್ಮ ಪರಿಸರವು ಉಳಿಯುತ್ತದೆ ಎಂತಕ್ಕಂಥ ಒಂದು ಸಂದೇಶದ ಕುರಿತು ತಮ್ಮ ಒಂದು ಸಲಹೆ ಅಥವಾ ಅಭಿಪ್ರಾಯ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಖಂಡಿತ, ಈಗ ನಮ್ಮ ಫಾರೆಸ್ಟ್ ಉಳಿದ್ರೆ ನಾವೆಲ್ಲ ಉಳಿದಂಗೆ. ಫಾರೆಸ್ಟ್ ಒಂದು ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಪರಿಸರನ ಚೆನ್ನಾಗಿರುತ್ತೆ. ನಾನು ಈ ಒಂದು ಫಾರೆಸ್ಟ್ ಬಗ್ಗೆ ನಾನು ಯಾಕೆ ಇಷ್ಟೊಂದು ಮಾತಾಡ್ತೀನಿ ಇದು ಅನ್ನೋದಾದರೆ ನೋಡಿ, ಬಂಡೀಪುರ ಫಾರೆಸ್ಟಲ್ಲಿ ರಾತ್ರಿ ಸಫಾರಿ ಬ್ಯಾನ್ ಮಾಡಿದ್ದಾರೆ. ನಮ್ಮ ಅದಕ್ಕೆ ನಮ್ಮ ಮೈಸೂರಿನ ಎನ್ ಜಿ ಒ ರಾಜ್ಕುಮಾರ್ ಅಂತಿದ್ದಾರೆ, ಅವರು ಇದರಲ್ಲಿ ವೈಲ್ಡ್ ಲೈಫ್ ವಾರ್ಡನ್ ಆಗಿ ಕೆಲಸ ಮಾಡ್ತಿದ್ರು. ಆ ರಾಜ್ಕುಮಾರ್ ಅವರು ಸಹ ತುಂಬ ಈ ಒಂದು ಈ ಅನಿಮಲ್ ಈ ಕಾನ್ಫ್ಲಿಕ್ಟ್ ಇದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಈ ಸಂಘರ್ಷಗಳಿಗೆ ಆಗಿರ್ಬೋದು ಅಥವಾ ಇನ್ನೊಂದು ರಾಜ್ಕುಮಾರ್ ಅವ್ರನ್ನ ಒಂದು ದಿನ ನಿಮ್ಮ ಇದಕ್ಕೆ ಕರೆಸಿ, ಒಂದು ಕಾರ್ಯಕ್ರಮ ಇದಕ್ಕೆ ಅವ್ರನ್ನ ಕರೆಸಿ ಮಾತಾಡಿಸಿ. ನನಗಿನ್ನ ದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ಬೇಕಾದ್ರೆ ಅವರು ಕೊಡಂತ ಅವರು ಸ್ಟೋರೇಜ್ ಕೆಪಾಸಿಟಿ ಹೊಂದಿರೋಂಥವ್ರು, ಅಷ್ಟು ಅನುಭವ ಉಳ್ಳಂಥವ್ರು, ಅಂಥವ್ರನ್ನ ಕರೆಸಿ ಒಂದಷ್ಟು ಮಾತಾಡಿಸಿದ್ರೆ ಅವ್ರಿಗಾದ ಅನುಭವಗಳು ಫಾರೆಸ್ಟಲ್ಲೇ ಅವರು 300-365 ದಿನದಲ್ಲಿ ಅವರು 300 ದಿನ ಮಾತ್ರ ನಾಡಲ್ಲಿರ್ತಾರೆ, ಇನ್ನು ಮಿಕ್ಕಿದೆಲ್ಲ ಕಾಡಲ್ಲಿರ್ತಾರೆ. ಅಂಥವ್ರನ್ನೂ ಕರೆಸಿ ಈ ಒಂದು ಇದನ್ನಲ್ಲಿ ಮಾಡಬೇಕು. ಮತ್ತು ಇನ್ನೊಂದು ಈ ಒಂದು ಇದನ್ನಲ್ಲಿ ನಾವು ಯಾವ ಥರ ಈ ಕಾಡನ್ನ ಉಳಿಸ್ಬೋದು ಅಂತಂದಾದರೆ ನೋಡಿ, ಪ್ರತಿ ವರ್ಷವೂ ಈ ಮಳೆ ಆಗ್ತದೆ. ಮಳೆ ಆದಾಗ ನೋಡಿ ಒಳಗಡೆ ಗ್ರಾಸ್ ಇವಾಗ ನೋಡಿ ಸಣ್ಣ ಅಂತ ಒಂದು ಇದು ಬೆಳೀತಾ ಇದೆ, ಅದನ್ನ ರಿಮೂವ್ ಮಾಡಿಸ್ತಾ ಇದ್ದಾರೆ. ರಿಮೂವ್ ಮಾಡಿಸಿ ಒಳಗಡೆ ಗ್ರಾಸ್ ಗ್ರೋತ್ ಆದರೆ ಪ್ರಾಣಿಗಳು ಸ್ವಲ್ಪ ಹೊರಗಡೆ ಬರದೇ ಇದ್ದಂಗೆ ಅವಾಯ್ಡ್ ಆಗುತ್ತೆ. ಒಳಗಡೆ ಲಾಂಟನ ತುಂಬಿದೆ, ಸಣ್ಣ ತುಂಬಿದೆ, ಅದನ್ನ ಕಿಳಿಸಿ ಸ್ವಲ್ಪ ಇದಕ್ಕೆ ಮೇವು ಸ್ವಲ್ಪ ಚೆನ್ನಾಗಿತ್ತು ಅಂತಂದ್ರೆ ಅದು ಹೊರಗಡೆ ಬರಲ್ಲ. ನೀವು ಅದು ಅಲ್ಲಿಲ್ಲ ಅನ್ನೋದಕ್ಕೋಸ್ಕರನೇ ಹೊರಗಡೆ ಬರೋಂಥದ್ದು. ಇದನ್ನ ನಾವು ಆದಷ್ಟು ಫಾರೆಸ್ಟ್ ಒಳಗೆ ಈಗ ನೋಡಿ ಸಿದ್ದರಾಜು ಇದ್ದಂಥ ಟೈಮಲ್ಲಿ ನೀವು ಸುಮ್ಮನೆ ಕಾಡೊಳಗಡೆ ಇದಕ್ಕೋಗಿ ದಮ್ಮನಕಟ್ಟೆ ಅಂತರಸಂತೆ ರೇಂಜ್ಗೆ ಬರೋಂಥ ನಮ್ಮ ದಮ್ಮನಕಟ್ಟೆ ರೇಂಜಲ್ಲಿ ನೀವು ನೋಡಿ, ಸುಂಕುತ್ಕಟ್ಟೆ ಹೋಗೋ ರೋಡಲ್ಲಿ ಎಷ್ಟು ಕಾಡು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಎಷ್ಟು ಲಾಂಟಾನ ಕೀಳಿಸಿದ್ದಾರೆ. ಇದ್ರ ಬಗ್ಗೆ ಅವರು ಓದ್ ಕಡೆ ಎಲ್ಲ ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಅವ್ರು ಮೆಚ್ಚಬೇಕು ಅಂತ ಇದು ಹೇಳ್ತಾ ಇಲ್ಲ,

0: ಈಗ ಟೂರಿಸಂ ಝೋನ್ ಆದ್ರೂ ಅವರು ಹೋಗ್ತಿದ್ದಂಗೆ ಅದನ್ನ ಫೀಡಿಂಗ್ ಕ್ಲೀನ್ ಮಾಡಿಸೋದು, ಈ ಇದು ಏನೋ ಗ್ರಾಸ್ ಬೆಳೆಯೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ಜಿಂಕೆಗಳೆಲ್ಲ ಬಾರ್ಡರ್ಲೇ ಇರ್ತವೆ, ಇದನ್ನ ಕಾಡೆಮ್ಮೆಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಅಂದ್ರೆ ಟೂರಿಸಂ ಝೋನ್ ಡೆವಲಪ್ ಆಗುತ್ತೆ, ಜೊತೆಗೆ ಟೂರಿಸ್ಟ್ ಡೆವಲಪ್ ಆಗುತ್ತೆ, ಸರ್ಕಾರಕ್ಕೆ ರೆವಿನ್ಯೂ ಸಹ ಚೆನ್ನಾಗಿ ಬರುತ್ತೆ. ಈ ಇದು ನೋಡಿ ಜನಗಳು ಆ ಒಂದು ಟೂರಿಸಂ ಇದಾಗಿರೋದ್ರಿಂದ ನಿಮ್ಗೆ ಸಫಾರಿ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ, ಬಟ್ ಸಫಾರಿಗೂ ಈ ಎನ್ಕೌಂಟರ್ಸ್ಗೂ ಯಾವ್ದೇ ತರ ಸಂಬಂಧ ಇಲ್ಲ, ಯಾವುದು ನಮ್ಮ ಈ ಸಂಘರ್ಷ ಆಗ್ತಾ ಇದ್ದಿಲ್ಲ, ಇದಕ್ಕೂ ಅದಕ್ಕೂ ಯಾವ್ದೇ ತರ ಸಂಬಂಧ ಇಲ್ಲ, ಸಂಘರ್ಷ ಬೇರೆ ಇದು ಬೇರೆ.
1: ಸರ್ ತುಂಬ ಧನ್ಯವಾದಗಳು ಸರ್, ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ತಮ್ಮ ಅನುಭವದ ಜೊತೆಗೆ ನಮ್ಮ ಸಮುದಾಯಕ್ಕೆ ಕೇಳುಗರಿಗೆ ತಮ್ಮ ಅನುಭವದ ಮೂಲಕ ಹೇಗೆ ನಾವು ಜಾಗೃತಿಯನ್ನು ವಹಿಸಬೇಕು, ಈ ಒಂದು ವನ್ಯಜೀವಿಗಳ ಜೊತೆ ಯಾವ ಥರ ಬದುಕಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ಕೇಳುಗರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಕಾಡನ್ನು ಉಳಿಸಿ, ಕಾಡನ್ನು ಬೆಳೆಸಿ, ನಿಮ್ಮ ಮಕ್ಕಳನ್ನ ಮೊಬೈಲನ್ನು ಬೇರೆ ಕಡೆ ಎತ್ತಿಟ್ಟು ಕಾಡನ್ನು ಬೆಳೆಸಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್, ಧನ್ಯವಾದ.
0: ನಮಸ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಛಾಯಾಗ್ರಾಹಕರ ಜೊತೆಗಿನ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿ ಎಸ್ ರವಿಶಂಕರ್ ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ತಡೆಗಟ್ಟುವ ಕುರಿತು ಮೈಸೂರು ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 134 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಪ್ರಕೃತಿಯಿಂ ಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿಯೆಂದವನೆನುವುದು ಅವಳಿರದ ಎಡೆ ಇರದು ಸುಕೃತವೆನಿಸುವುದು ಅವಳ ನೀಂ ವಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ ಸೊ ಇಲ್ಲಿ ಪ್ರಕೃತಿ, ಪುರುಷ ಅಥವಾ ಮಾಯೆ, ಪರಬ್ರಹ್ಮ, ಸೊ ಈ ರೀತಿಯ ಕಲ್ಪನೆಗಳನ್ನು ನಾವು ಮುಂದುವರಿಸ್ತಾ ಈ 148 ಮುಕ್ತಕದಲ್ಲಿ ನಮ್ಮ ಮತ್ತೆ ಮಾಯೆಗೆ ಇರೋಂಥ ಸಂಬಂಧವನ್ನು ಮತ್ತೆ ಬೆದುಕ್ತಾ ಇದ್ದೀವಿ. ನಾವು ಕೆಲವು ಸರ್ತಿ ಅನ್ಕೋತೀವಿ, ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ, ನಾನು ನನ್ನ ಶಕ್ತಿಯಿಂದ ಆತ್ಮನಿರ್ಭರ ಅನ್ನೋಂಥ ಒಂದು ಪದವನ್ನು ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಅಲ್ವಾ. ಸೊ ನಾನು ಸ್ವಂತ ಕಾಲ್ ಮೇಲೆ ನಿಲ್ತೀನಿ, ನಾನು ಯಾರ ಮೇಲೂ ಅವಲಂಬನೆ ಮಾಡ್ಕೊಳ್ಳೋದಿಲ್ಲ, ಯಾರೂ ಬೇಡ ನನಗೆ, ನಾನೊಬ್ಬನೇ ಇರ್ತೀನಿ. ಸೊ ಈ ಥರ ಕೆಲವು ಉದ್ದಟತನದ ಮಾತುಗಳು ನಮ್ಮೆಲ್ರಿಗೂ ಕೆಲವೊಂದು ಸಂದರ್ಭದಲ್ಲಿ ಬಂದೇ ಇರುತ್ತೆ. ಸೊ ಹಾಗೆ DVG ಅವರು ಇಲ್ಲಿ ಕೇಳ್ತಾ ಇದ್ದಾರೆ, ಪ್ರಕೃತಿಯಿಂದ ಹೊರಗಡೆ ಇರಬಲ್ಲಂತಹ ನರ ಯಾರಾದರೂ ಈ ಸೃಷ್ಟಿಯಲ್ಲಿ ಇರೋದಕ್ಕೆ ಸಾಧ್ಯವಾ? ಈಗಾಗಲೇ ಹಿಂದಿನ ಮುಕ್ತಕಗಳಲ್ಲಿ ಜೀವ ಜಡಕ್ಕೆ ಇರೋಂತಹ ಅನಿವಾರ್ಯದ ಸಂಬಂಧವನ್ನು ಕುರಿತು ನಾವು ನೋಡಿದ್ವಿ. ಜೀವಿ ಜೀವಿಗಳ ನಡುವೆ ಇರೋಂತಹ ಸಂಬಂಧವನ್ನು ನಾವು ಮತ್ತೆ ಆಳವಾಗಿಯೂ ನೋಡಿದ್ವಿ. ಮನುಷ್ಯ ಮನುಷ್ಯರ ನಡುವೆ ಇರೋಂತಹ ಸಂಬಂಧವನ್ನು ಕೂಡ ನಾವು ನೋಡಿದ್ವಿ. ಸೊ ಹಾಗೆ ಈ ರೀತಿ ಒಬ್ರಿಗೊಬ್ರು ಪರಸ್ಪರರ ಅವಲಂಬನೆಯಿಂದಲೇ ಬದುಕ್ತಾ ಇರುವಂತಹ ಒಂದು ಜಗತ್ತು ಇದು. ಹಾಗಿರುವಾಗ ನಾನು ಎಲ್ಲವನ್ನೂ ಬಿಟ್ಟು ನಾನು ಮಾತ್ರ ಬೇರೆ ಇರ್ತೀನಿ ಅನ್ನೋಂತ ಭ್ರಮೆಯಲ್ಲಿ ಇರೋದಾದ್ರೆ ಅದು ನಿಜವಾಗ್ಲೂ ಸಾಧ್ಯವಾ ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು. ಪ್ರಾರಂಭದಲ್ಲೇನೆ ಪ್ರಕೃತಿ ಇಲ್ಲದೆ ಹೋದ್ರೆ ಯಾರು

ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಆ ರೀತಿ ನಾನು ಎಲ್ಲವನ್ನು ಬಿಟ್ಟು ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ, ನಾನು ಸ್ವಂತವಾಗಿ ಯಾರ ಹಂಗೂ ಇಲ್ಲದೆ ನಾನು ಇರ್ತೀನಿ ಅಂತ ನಾವು ಅನ್ಕೊಳ್ಳೋದೇ ಆದರೂ ಕೂಡ, ನಾವು ಯಾವುದನ್ನು ಬಿಟ್ಟು ಹೋಗ್ತಾ ಇದ್ದೀವೋ ಅದು ಮಾತ್ರವೇ ಪ್ರಕೃತಿ ಅಂತ ನಾವು ಅನ್ಕೊಂಡಿರ್ತೀವಿ. ನಾನು ಬಿಟ್ಟು ಬೇರೆ ಎಲ್ಲಿ ಹೋಗ್ತೀನೋ ಅಲ್ಲಿ ನಾನು ಸ್ವಂತವಾಗಿ ಯಾರ ಹಂಗೂ ಇಲ್ಲದೆ ಇರ್ತೀನಿ ಅನ್ನೋ ಭ್ರಮೆಯಲ್ಲಿ ಇದ್ದರೂ ಕೂಡ

ಮನೆಯಲ್ಲಿ ಮಗ ಅಕಸ್ಮಾತ್ ತಂದೆ ತಾಯಿಯರು ವಿರುದ್ಧ ಸಿಡಿದೆದ್ದ ಅಂತ ಅನ್ಕೋಣ. ಸಿಡಿದೆದ್ದು ಏನ್ ಹೇಳ್ತಾನೆ, ನಾನು ಬೇರೆ ಹೊರಟೋಗ್ತೀನಿ. ಬೇರೆಗೂ ಆಯ್ತಪ್ಪ ನೀನು ಬೇರೆ ಹೋಗು ಅಂತ ಇವ್ರು ಹೇಳಿದ್ರು ಕೂಡ ಬೇರೆ ಎಲ್ಲಿಗೆ ಹೋಗ್ತಾನೆ, ಪಕ್ಕದಲ್ಲಿರುವಂತ ಊರಿನಲ್ಲೇ ಹೋದ ಅಂತ ಅನ್ಕೋಣ. ತಾನು ಬೆಳೆದಂತಹ ಒಂದು ಮನೆಯ ವಾತಾವರಣವನ್ನ ಬಿಟ್ಟು ಬೇರೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅದು ಆ ವ್ಯಕ್ತಿಯ ದೃಷ್ಟಿಯಲ್ಲಿ ನಾನು ಯಾರ ಹಂಗೂ ಇಲ್ಲದೆ ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರತ್ತೆ. ಆದರೆ ಅವನೇನು ಮರೀತಾ ಇರ್ತಾನೆ ಅಂತಂದರೆ ತಾನು ಸ್ವಂತವಾಗಿರ್ತೀನಿ ಅನ್ನೋದರ ಸೀಮಿತತೆಯನ್ನು ಅವನು ಅರ್ಥವೇ ಮಾಡ್ಕೊಳ್ತಾ ಇಲ್ಲ. ಅವನು ಬಿಟ್ಟು ಹೋಗ್ತಾ ಇರುವಂತಹ ವಾತಾವರಣವೇ ಪ್ರಪಂಚ ಅನ್ನೋಂಥ ಸೀಮಿತ ವಾತಾವರಣದ ಸೀಮಿತ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾನೆ ಹೊರತು ಅಲ್ಲಿ ಹೊರಗಡೆ ಹೋದಾಗಲೂ ಕೂಡ ಪ್ರಕೃತಿ ಅದೇ ಅದೇ ಪ್ರಕೃತಿ, ಅದೇ ಜನ, ಅದೇ ರೀತಿಯ ಸಂಬಂಧಗಳು, ಅದೇ ಹಸುವು, ಅದೇ ಊಟ. ಸೊ ಹಾಗೆ ಅದನ್ನು ಬಿಟ್ಟು ಬೇರೆ ಕಡೆ ಇರೋದಕ್ಕೆ ಸಾಧ್ಯವಾ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಸ್ವಕೃತಿ ಅಂತ ನಾನು ಏನು ಅನ್ಕೊಳ್ತೀನೋ, ಸ್ವಕೃತಿ ನಾನೇ ಮಾಡ್ತಾ ಇದ್ದೀನಿ ಅಂತ ನಾನೇನು ಅನ್ಕೋತೀನೋ ಅದು ಅವಳು ಇರೋದೊಡೆ. ಅಕಸ್ಮಾತ್ ಪ್ರಕೃತಿ ಇಲ್ಲ ಅಂತಂದರೆ ಅದು ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಏನು ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಪ್ರಕೃತಿಯ ಕೃಪೆ. ನಾನು ಬಿಟ್ಟು ಬೇರೆ ಹೊರಟೋಗ್ತಾ ಇದ್ದೀನಿ ಅಂತ ಅನ್ನೋದು ಯಾವುದು, ನಾನು ಬಹು ವರ್ಷದಿಂದ ಬಹುಶಃ ಇಟ್ಕೊಂಡಿದ್ದಂಥ ಒಂದು ಸಂಬಂಧವನ್ನು ಕುರಿತಾಗಿ ಮಾತ್ರ ನಾನು ಹೇಳಬಲ್ಲೆ. ಆದರೆ ಅದನ್ನು ಬಿಟ್ಟು ಅಲ್ಲಿ ಹೋಗ್ತೀನಿ ಬೇರೆ ಕಡೆ ಅಂತಂದಾಗ ಆ ಬೇರೆ ಕಡೆ ಇರೋದು ಕೂಡ ಪ್ರಕೃತಿಯೇ, ಅದೇ ಪ್ರಕೃತಿ. ಸೊ ನಾವು ಆ ರೀತಿಯ ಒಂದು ಸಮಷ್ಟಿಯನ್ನು ನಾವು ಅನೇಕ ಮುಕ್ತಕಗಳಲ್ಲಿ ನಾವು ನೋಡಿದ್ವಿ. ಸೊ ಈಗ ಸಪೋಸ್ ಇಲ್ಲಿ ಊರಿನಲ್ಲಿ ತುಂಬ ಜಂಜಾಟ ಇದೆಯಪ್ಪ, ಅವೇ ಫಾರ್ ಫ್ರಮ್ ದಿ ಮ್ಯಾಡನಿಂಗ್ ಕ್ರೌಡ್ ಅಂತ ಒಂದು ಇಂಗ್ಲೀಷ್ನ ವಾಕ್ಯ ಇದೆ. ಅಂದರೆ ಈ ಜಂಜಾಟ, ಈ ಜನಜಂಗುಳಿ ನನ್ನ ತಲೆ ತಿಂದುಬಿಡ್ತಾ ಇದೆ, ಈ ಜನಜಂಗುಳಿಯಿಂದ ನಾನು ದೂರ ಹೊರಟೋಗ್ತೀನಿ ಅಂತ ಕೆಲವ್ರಿಗೆ ಅನಿಸ್ತಾ ಇರುತ್ತೆ. ಸೊ ದೂರ ಅಂದರೆ ಎಲ್ಲಿ ಹೊರಟೋಗ್ತೀವಿ, ಎಲ್ಲೋ ಒಂದು ಕಾಡಿಗೆ ಹೋಗ್ತೀವಿ. ಆ ಕಾಡಲ್ಲಿ ಏನು ತೊಂದರೆ ಇಲ್ವಾ ಅಂತಂದರೆ ಅಲ್ಲೂ ಕೆಲವು ತೊಂದರೆಗಳಿರ್ತವೆ, ಅಲ್ಲಿದೇ ಆದಂಥ ತೊಂದರೆಗಳದು, ಅದು ಪ್ರಕೃತಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಅಕ್ಕಮಹಾದೇವಿಯವರು ಹೇಳಿದರು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿಗಂಜಿದೊಡೆ ಅಂತಯ್ಯ. ಸೊ ಅಲ್ಲಿರೋಂಥ ಒಂದು ವಾಸ್ತವಿಕತೆ ಅಲ್ಲಿದ್ದೇ ಇರುತ್ತೆ. ಸೊ ಹಾಗೆ ಸ್ವಕೃತಿ ಅಂತ ನಾವು ಯಾವುದನ್ನೋ ಮಾಡೋದಕ್ಕೆ ಹೊರಟಾಗ ಅಲ್ಲಿ ಪ್ರಕೃತಿಯ ಒಂದು ಪ್ರೇರಣೆ, ಪ್ರಕೃತಿಯ ಒಂದು ಸಹಕಾರ, ಪ್ರಕೃತಿಯ ಕೊಡುಗೆ ಇದ್ದಾಗ ಮಾತ್ರವೇ ಅದು ಸಾಧ್ಯ. ಸಂಪೂರ್ಣ ಸ್ವಕೃತಿ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಮತ್ತು ಪ್ರಕೃತಿಗೆ, ನಮಗೆ ಮತ್ತು ಮಾಯೆಗೆ ಒಂದು ರೀತಿಯ ಸಂಬಂಧ ಬೆಳೆಯೋದಕ್ಕೆ ಸಾಧ್ಯ ಇದೆ. ಆ ಸಂಬಂಧದ ಕುರಿತಾಗಿ ಇಲ್ಲಿ ಡಿ ವಿ ಜಿ ಅವರು ಎರಡನೇ ಮತ್ತು ಮೂರನೇ ಸಾಲಿನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ನೀಮ್ ವಶಕ್ಕೆ ಕೊಳ್ಳುವ ನಯ, ಆ ಪ್ರಕೃತಿಯನ್ನು ನಿನ್ನದಾಗಿಸಿಕೊಳ್ಳೋಂಥ, ಮಾಯೆಯನ್ನು ನಿನ್ನ ಫ್ರೆಂಡಾಗಿ ಮಾಡ್ಕೊಳ್ಳೋಂಥ ಸಾಮರ್ಥ್ಯ ನಿನಗಿದೆ ಅಂತ. ಮನುಷ್ಯನಿಗಿದೆ. ಮನುಷ್ಯನ ಬುದ್ಧಿಶಕ್ತಿಯ ಒಂದು ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಪ್ರಕೃತಿಯಲ್ಲಿರುವಂಥ ಅನೇಕ ಸಾಮರ್ಥ್ಯಗಳನ್ನು ತನಗಾಗಿ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಅವನು ಅದನ್ನು ಬದಲಾಯಿಸಬಲ್ಲ. ಒಂದಿದೆ ಅದು, ಆ ಇರೋಂಥ ಹಣ್ಣು, ಇರೋಂಥ ಎಲೆ, ಇರೋಂಥ ಮರ, ಇರೋಂಥ ನದಿಯನ್ನು ಒಂದು ಮೃಗವೋ ಒಂದು ಪಕ್ಷಿಯೋ ನಿರ್ದಿಷ್ಟವಾದಂಥ ರೀತಿಯಲ್ಲಿ ಬಳಸುತ್ತೆ. ಆದರೆ ಮನುಷ್ಯ ಅದೇ ಹಣ್ಣನ್ನು, ಅದೇ ಮರವನ್ನು, ಅದೇ ನದಿಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಂಡು ಉಪಯೋಗಿಸೋದಕ್ಕೆ ಬುದ್ಧಿಶಕ್ತಿಯನ್ನು ಪಡ್ಕೊಂಡಿದ್ದಾನೆ. ಅದು ಮಾಯೆಯ ಕೃಪೆ, ಅದು ಭಗವಂತನ ಕೃಪೆ. ಸೊ ಹಾಗೆ ಮಾಯೆ ಅಥವಾ ಪ್ರಕೃತಿಯನ್ನು ನೀನು ವಶಕ್ಕೆ ತೆಕ್ಕೊಳ್ಬಹುದು, ಅದು ಸುಕೃತವೆನಿಸಬೇಕು, ಸುಕೃತವೆನಿಸಬೇಕು. ಆದರೆ ಅದು ಒಂದು ಎಲ್ಲೆಯನ್ನು ಮೀರಿದಾಗ ವಿಕೃತವಾಗುತ್ತೆ. ಈಗ ಬಹಳ ದುರದೃಷ್ಟಕರವಾದಂಥ ಒಂದು ಸನ್ನಿವೇಶ, ಒಂದು ದುರಂತ ನಡೆದಿರುವಂಥದ್ದು ನೇಪಾಳದಲ್ಲಿ. ನೇಪಾಳದಲ್ಲಿ ನಮಗೆಲ್ಲ ಗೊತ್ತು, ಬಹಳ ದೊಡ್ಡ ಪ್ರವಾಹ ಬಂತು, ಸಾವಿರಾರು ಜನರಿಗೆ ತೊಂದರೆ ಆಗಿದೆ, ನೂರಾರು ಸಾವು ನೋವುಗಳಾಗಿವೆ. ಕೆಲವೇ ಕ್ಷಣಗಳಲ್ಲಿ ಪ್ರಕೃತಿ ತನ್ನ ಶಕ್ತಿಯನ್ನು ಮೆರೆದಿದ್ದಾಳೆ. ಸೊ ಇದು ಹೇಗಾಯಿತು, ಯಾಕಾಯಿತು ಅಂತ ಸ್ವಲ್ಪ ಹಿನ್ನೆಲೆಯನ್ನು ಕೆದಕ್ತಾ ಹೋದಾಗ ಗೊತ್ತಾಗುವಂಥದ್ದು ಒಂದೇನಪ್ಪ ಅಂತಂದರೆ, ಮನುಷ್ಯ ತನ್ನ ಜಾಣ್ಮೆಯನ್ನು ಬಹಳವಾಗಿ ಮೆರೆಯೋದಕ್ಕೆ ಹೋಗಿದ್ದೇ ಬಹುಶಃ ಎಡವಟ್ಟಾಗಿದ್ದು ಅಂತ. ಅಲ್ಲಿ ಕಟ್ಟಿದಂಥ ಅಣೆಕಟ್ಟೆಗಳಿರ್ಬೋದು, ಪ್ರಕೃತಿಯ ಮೇಲೆ ಅವನು ಎಸಗುತ್ತಾ ಇರುವಂತಹ ಒಂದು ದೌರ್ಜನ್ಯಗಳಿರ್ಬೋದು,

0: ಅಲ್ಲಿನ ಪ್ರದೇಶವನ್ನು ತನ್ನದಾಗಿಸ್ಕೊಂಡು ಆ ಒಂದು ಪರ್ವತಗಳ ಒಂದು ಸಾಲಿನಲ್ಲಿ ತನ್ನ ಮನೆಗಳನ್ನು ಕಟ್ಕೊಂಡಿದ್ದು, ತನ್ನ ವಾಸಸ್ಥಾನಗಳನ್ನು ಮಾಡಿಕೊಂಡಿದ್ದು. ಸೊ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರಕೃತಿಗೆ ವಿರೋಧ ಅನಿಸೋಂಥ ರೀತಿಯಲ್ಲಿ, ಪ್ರಕೃತಿಗೆ ಗಾಯ ಮಾಡುವಂಥ ರೀತಿಯಲ್ಲಿ ತಾನು ನಡ್ಕೊಳ್ತಾ ಇರೋದ್ರಿಂದ ಇದುವರೆಗೂ ಸುಕೃತವಾಗಿದ್ದಿದ್ದು, ಅಂದರೆ ಇದುವರೆಗೂ ನದಿ ಹರಿತಾ ಬರ್ತಾ ಇತ್ತು, ನಮಗೆಲ್ಲ ನೀರು ಸಿಗ್ತಾ ಇತ್ತು, ನಮಗೆಲ್ಲ ಒಳ್ಳೇದಾಗ್ತಾ ಇತ್ತು ಅಂತ ಏನು ಅಂದ್ಕೊಂಡಿದ್ರೋ, ಅದು ಒಂದು ಹಂತವನ್ನು ದಾಟ್ತಾ ಇದ್ದಂಗೆ ಅದು ಎಲ್ಲರಿಗೂ ಆಘಾತ ಉಂಟು ಮಾಡುವಂಥ ರೀತಿಯಲ್ಲಿ ಬದಲಾವಣೆಯಾಯಿತು. ಸೊ ಹಾಗೆ ನಾವು ಪ್ರಕೃತಿ ವಿಕೋಪಗಳಿಗೆ ಮಾನವನ ಒಂದು ನಡವಳಿಕೆಯೇ ಕಾರಣ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದು ನಮಗೆ ಕೆಲವು ಸರ್ತಿ ಅನಿಸುತ್ತೆ ಅಲ್ಲೆಲ್ಲೋ ದೂರದಲ್ಲಾಗ್ತಾ ಇದೆ, ನಮಗೇನು ನಮ್ಗೆ ಗೊತ್ತಾಗಲ್ಲ ಅಂತ ನಮಗೆ ಅನ್ನಿಸ್ಬಹುದು. ಇನ್ನೊಂದು ಸಣ್ಣ ಉದಾಹರಣೆಯನ್ನು ನಾವು ತಗೊಳ್ಳೋದೇ ಆದರೂ ಅಡಿಗೆಯಲ್ಲಿ, ಅಡಿಗೆಯಲ್ಲಿ ಈಗ ಯಾವುದೋ ಸಿಹಿ ತಿಂಡಿ ಮಾಡ್ತೀವಿ, ಸಿಹಿ ಕೊಡೋಂಥದ್ದು ಯಾವುದು? ಸಕ್ಕರೆ. ಸಕ್ಕರೆಯನ್ನು ಹಾಕಿದಾಗ ಸಿಹಿ ತಿಂಡಿ ಚೆನ್ನಾಗಿರುತ್ತೆ. ಓ, ಬಹಳ ರುಚಿಯಾಗಿದೆಯಪ್ಪ ಸಿಹಿ ತಿಂಡಿ, ಮೈಸೂರು ಪಾಕ್ ಮಾಡಿದ್ದೀವಿ, ಬಹಳ ಚೆನ್ನಾಗಿದೆಯಪ್ಪ ಅಂತನ್ಬಿಟ್ಟು ಒಂದಕ್ಕೆ ಎರಡರಷ್ಟು ಸಕ್ಕರೆಯನ್ನು ನಾವು ಸಪೋಸ್ ಹಾಕಿದರೆ ಅದು ನಮಗೆ ರುಚಿಸುತ್ತಾ? ರುಚಿಸಲ್ಲ, ಸುಕೃತವಾಗಲ್ಲ ಅದು, ಈಗ ಅದು ವಿಕೃತವಾಗುತ್ತೆ. ಯಾಕೆ? ಎಲ್ಲೇ ಮೀರಿದ್ವಿ. ಸೊ ಹಾಗೆ ಪ್ರಕೃತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ, ಆ ವಿಧಾನ ಯಾವುದಿರಬೇಕೋ ಆ ರೀತಿಯಲ್ಲಿ ನಾವು ನಡೆಸ್ಕೊಂಡ್ರೆ ಪ್ರಕೃತಿ ನಮಗೆ ಖಂಡಿತ ಸಹಕಾರವನ್ನು ಕೊಡ್ತಾಳೆ. ಅದಿಲ್ಲದೆ ಹೋದರೆ ನಾವು ಮಾಡುವಂಥ ಕೆಲಸ ಕೆಡುಕನ್ನೇ ಉಂಟು ಮಾಡ್ತದೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 134 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮೆ ನುತಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮೆ ನುತಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಮ್ಮ ಹಿಡಿ ದಿನಚರಿ ಗಡಿಯಾರದ ಮುಳ್ಳುಗಳ ಜೊತೆಗಿನ ಓಟದಲ್ಲೇ ಮುಗಿದು ಹೋಗುತ್ತದೆ. ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಟೈಮ್ ಟೇಬಲ್ ರೀತಿಯಲ್ಲಿ ನಡೆಯುತ್ತಿರುತ್ತದೆ. ವಿಪರ್ಯಾಸವೆಂದರೆ ಮನಸ್ಸಿಗೆ ಶಾಂತಿ ತರಬೇಕಾದ ಪೂಜೆ ಮತ್ತು ಪ್ರಾರ್ಥನೆಯಲ್ಲೂ ಇದೇ ಧಾವಂತ. ಸಮಯದ ಮಿತಿ ನುಸುಳಿಬಿಟ್ಟಿದೆ. ದೇವರಿಗೆ ದೀಪ ಹಚ್ಚಿ ನಾಲಿಗೆ ತುದಿಯಲ್ಲಿ ಸ್ತೋತ್ರಗಳನ್ನು ಪಟಪಟನೆ ಹೇಳಿ ಇವತ್ತಿನ ಪೂಜೆ ಮುಗಿಯಿತು ಎಂದು ನಿಟ್ಟುಸಿರು ಬಿಡುವ ಹಂತಕ್ಕೆ ನಾವು ತಲುಪಿದ್ದೇವೆ. ಆದರೆ ಆಧ್ಯಾತ್ಮ ಎನ್ನುವುದು ಮುಗಿಸಿ ಕೈ ತೊಳೆದುಕೊಳ್ಳುವ ಕರ್ತವ್ಯವಲ್ಲ. ಅದು ನಮ್ಮ ಅಂತರಂಗದೊಂದಿಗೆ ನಾವು ನಡೆಸುವ ಮೌನ ಸಂವಾದ. ಇದಕ್ಕೆ ಅತ್ಯುತ್ತಮ ನಿದರ್ಶನ ಶ್ರೀ ಲಲಿತ ಸಹಸ್ರನಾಮ. ಬ್ರಹ್ಮಾಂಡ ಪುರಾಣದ ಲಲಿತ ವ್ಯಾಖ್ಯಾನದಲ್ಲಿ ಬರುವ ಈ ಅದ್ಭುತ ಸ್ತೋತ್ರವನ್ನು ಯಾವುದೇ ಸಾಮಾನ್ಯ ಮನುಷ್ಯರು ಬರೆದಿಲ್ಲ. ಜಗನ್ಮಾತೆಯಾದ ಲಲಿತ ಮಹಾತ್ರಿಪುರ ಸುಂದರಿಯ ಆಜ್ಞೆಯ ಮೇರೆಗೆ ಮಾತಿನ ಆದಿ ದೇವತೆಗಳಾದ ಅಷ್ಟವಾಗ್ಮಿ ದೇವಿಯರು ಇದನ್ನು ರಚಿಸಿದರು ಎನ್ನಲಾಗುತ್ತದೆ. ಮಹಾವಿಷ್ಣುವಿನ ಅವತಾರದ ಅಯ್ಯಗ್ರೀವರು ತಪಸ್ವಿ ಅಗಸ್ತ್ಯ ಮಹರ್ಷಿಗಳಿಗೆ ಬೋಧಿಸಿದಾಗ ಸಂವಾದ ರೂಪದಲ್ಲಿ ಇದು ಉಪಲಬ್ಧವಿದೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಭಕ್ತರ ಅಜ್ಞಾನ ಪಾಪಗಳನ್ನು ಕಳೆದು ಮುಕ್ತಿ ನೀಡಲು ಜಗನ್ಮಾತೆಯ ಸ್ವತಃ ಅನುಗ್ರಹಿಸಿದ ಶ್ರೇಷ್ಠ ರಹಸ್ಯವಿದು. ಈ ಸ್ತೋತ್ರದಲ್ಲಿರುವ ಪ್ರತಿಯೊಂದು ಹೆಸರು ಕೇವಲ ಅಕ್ಷರಗಳ ಜೋಡಣೆಯಲ್ಲ, ಅವು ಬ್ರಹ್ಮಾಂಡದ ಶಕ್ತಿಯನ್ನು ಒಮ್ಮಿಸುವ ಒಂದೊಂದು ಜೀವಂತ ಮಂತ್ರಗಳು. ಹಾಗಾದರೆ ಇಂತಹ ದಿವ್ಯ ಸ್ತೋತ್ರವನ್ನು ನಾವು ಹೇಗೆ ಅನುಸಂಧಾನ ಮಾಡಬೇಕು? ಒಮ್ಮೆ ಯೋಚಿಸಿ, ಸುಂದರವಾದ ಉದ್ಯಾನವನದಲ್ಲಿ ನಡೆಯುವಾಗ ನಾವು ಓಡುತ್ತಾ ಹೋಗಿ ಬಾಗಿಲು ಮುಟ್ಟಲು ಯತ್ನಿಸುತ್ತೇವೆಯೇ? ಇಲ್ಲ, ಅಲ್ಲಿರುವ ಮರ

ಗಿಡಗಳ ಗಾಳಿಗೆ ಮೈಯೊಡ್ಡಿ ಹೂವಿನ ಬಣ್ಣ ನೋಡಿ ಸುವಾಸನೆ ಆಸ್ವಾದಿಸುತ್ತಾ ಹೆಜ್ಜೆ ಹಾಕುತ್ತೇವೆ. ಸಹಸ್ರನಾಮದ ಸಾವಿರ ಹೆಸರುಗಳು ಆ ತಾಯಿಯ ಗುಣ, ಕರುಣೆ ಮತ್ತು ಸೌಂದರ್ಯದ ದಿವ್ಯ ಪುಷ್ಪಗಳು. ಶ್ರೀಮಾತ ಎಂದು ಮೊದಲ ನಾಮವನ್ನು ಉಚ್ಚರಿಸುವಾಗ ನಮಗೆ ಜನ್ಮವಿತ್ತ ತಾಯಿಯ ಪ್ರೀತಿ, ಇಡೀ ವಿಶ್ವವನ್ನು ಸಲಹುವ ಜಗನ್ಮಾತೆಯ ವಾತ್ಸಲ್ಯ ಕಣ್ಣೆದುರು ತಂದುಕೊಳ್ಳುತ್ತಾ ಆಕೆಯ ಕಣ್ಣು ನಗು ಅಭಯ ಹಸ್ತಗಳನ್ನು ಮನಸ್ಸಿನಲ್ಲೇ ಚಿತ್ರಿಸಿಕೊಳ್ಳಬೇಕು. ವೇಗವಾಗಿ ಸಾವಿರ ಹೆಸರು ಹೇಳಿ ಮುಗಿಸುವುದಕ್ಕಿಂತ ಅರ್ಥ ತಿಳಿದು ಭಕ್ತಿಯಿಂದ ಹೇಳುವ ಹತ್ತು ಹೆಸರುಗಳು ಅಂತರಂಗದಲ್ಲಿ ಹೆಚ್ಚು ಬೆಳಕು ತರುತ್ತವೆ. ಪುರಾಣಗಳು ಹೇಳುವಂತೆ ಈ ನಾಮಗಳ ನಿರಂತರ ಪಾರಾಯಣದಿಂದ ಮನಸ್ಸಿನ ಆತಂಕ, ಭಯ ಮತ್ತು ಖಿನ್ನತೆ ದೂರವಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳು ಕರಗಿ ಆಂತರಿಕ ಸ್ಥೈರ್ಯ ಬೆಳೆಯುತ್ತದೆ. ಕುಟುಂಬದಲ್ಲಿ ನೆಮ್ಮದಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಆದರೆ ಈ ಎಲ್ಲಕ್ಕಿಂತ ಮಿಗಿಲಾದದ್ದು ತಾಯಿಯ ಒಡನಾಟ. ಆಕೆ ಭಕ್ತ ಸುಲಭೆ, ಕಠಿಣ ನಿಯಮಗಳಿಗಿಂತ ಹೆಚ್ಚಾಗಿ ಭಕ್ತಿಯ ಆರ್ದ್ರತೆಗೆ ಕರಗುವವಳು. ಸಂಸ್ಕೃತದ ಉಚ್ಚಾರಣೆ ಸ್ವಲ್ಪ ತಪ್ಪಾದರೂ ಮಗುವಿನ ಮುಗ್ಧತ್ವದ ನುಡಿಯನ್ನು ತಾಯಿ ಸಂಭ್ರಮಿಸುವಂತೆ ಆಕೆ ಸ್ವೀಕರಿಸುತ್ತಾಳೆ. ಇಂದಿನಿಂದ ನಮ್ಮ ಪೂಜೆಯ ಶೈಲಿಯನ್ನು ಕೊಂಚ ಬದಲಾಯಿಸಿಕೊಳ್ಳೋಣ. ಯಾವುದೇ ಮಂತ್ರ ಪಠಣವನ್ನು ಯಾಂತ್ರಿಕವಾಗಿ ಅಂದಿನ ದಿನಚರಿಯಂತೆ ಮಾಡದೆ ನಿಧಾನವಾಗಿ ಉಸಿರೆಳೆದುಕೊಂಡು ಪ್ರತಿಯೊಂದು ಹೆಸರಿಗೂ ಸ್ವಲ್ಪ ವಿರಾಮ ಕೊಡುತ್ತಾ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಲಲಿತ ಸಹಸ್ರನಾಮವನ್ನು ಪಠಿಸುವ ಸದಾವಕಾಶ ದೊರೆತರೆ ಅದರಲ್ಲಿನ ಒಂದೊಂದು ಹೆಸರಿನ ಅರ್ಥವನ್ನು ಬಲ್ಲವರಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸಾವಿರ ಹೆಸರು ಒಂದು ದಿನ ಮುಗಿಯಬೇಕೆಂದಿಲ್ಲ. ದಿನಕ್ಕೆ ನೂರು ನಾಮವಾದರೂ ಸರಿ, ಪೂರ್ಣ ಪ್ರಜ್ಞೆಯಿಂದ ಧ್ಯಾನಿಸೋಣ. ತಾಯಿ ಲಲಿತ ದೇವಿಯನ್ನು ಭಕ್ತಚಿತ್ತ ಕೇಕಿ ಘನಾಘನ, ಅಂದರೆ ಭಕ್ತರ ಮನಸ್ಸೆಂಬ ನವಿಲಿಗೆ ಕಾರ್ಮೋಡದಂತೆ ಸಂತೋಷ ನೀಡುವವಳು ಎನ್ನಲಾಗುತ್ತದೆ. ಆದ್ದರಿಂದ ಕಠಿಣ ನಿಯಮಗಳಿಗಿಂತ ಹೆಚ್ಚಾಗಿ ನಿಷ್ಕಲ್ಮಶ ಭಕ್ತಿಯಿಂದ ಒಂದು ನಾಮವನ್ನು ಕರೆದರೂ ತಾಯಿ ಹೊಲೆಯುತ್ತಾಳೆ. ಜಗತ್ತಿನ ಕೋಟ್ಯಾಂತರ ಜನರಲ್ಲಿ ನಮಗೆ ಆಕೆಯ ನಾಮಸ್ಮರಣೆ ಮಾಡುವ ಮನಸ್ಸಾಗಿದೆ ಎಂದರೆ ಅದು ಆಕೆಯ ಕೃಪೆಯ ಕರೆಯೋಲೆ. ಆ ಕರೆಯನ್ನು ಗೌರವಿಸಿ ಅಮ್ಮನ ಮಡಿಲಲ್ಲಿ ಕುಳಿತ ಮಗುವಿನಂತೆ ಆ ನಾಮಗಳಲ್ಲಿ ವಿರಮಿಸಿ ತಾಯಿ ಲಲಿತೆಯ ಕೃಪೆಗೆ ಪಾತ್ರರಾಗೋಣ. ಪ್ರಿಯ ಕೇಳುಗರೆ, ಕೇಳಿದಷ್ಟೊತ್ತು ದೇವಿಯ ಮಹಾತ್ಮೆ ನುತಿಸುವ ಲಲಿತ ಸಹಸ್ರನಾಮದ ವೈಶಿಷ್ಟ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ದೇವಿಯ ಮಹಾತ್ಮ ನಿರ್ದಿಸುವ ಲಲಿತಾ ಸಹಸ್ರನಾಮದ ವೈಶಿಷ್ಟ್ಯ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕಳೆದ 20 ವರ್ಷಗಳಿಂದ ಮಾಡುತ್ತಿದ್ದ ಕುಡಿತದ ಅನುಭವ ಹಂಚಿಕೆ ಹಾಗೂ ಇದರಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮನೋಹರ್. ನಾನೊಬ್ಬ ಚೇತರಿಸಿಕೊಳ್ಳುತ್ತಿರುವ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಮತ್ತು ಕಿರಿಯ ಬಂಧುಗಳ ಅನುಭವ, ಬಲ, ಭರವಸೆ, ಅದರ ಸ್ಪಾನ್ಸರ್ ಸಹಾಯದಿಂದ ಈ ದಿನ ಕುಡಿದಿಲ್ಲ. ಕುಡಿಬೇಕಾದ ಯಾವುದೇ ಒತ್ತಡ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ, ನನ್ನ ಕುಡಿತ ಬಂದು ಒಂದು 20 ವರ್ಷದ ಕುಡಿತ ಸ್ನೇಹಿತರೆ. ಮೋಜು ಮಸ್ತಿಗೋಸ್ಕರ ಕುಡಿತವನ್ನು ಶುರು ಮಾಡಿದಂಥ ವ್ಯಕ್ತಿ ಸ್ನೇಹಿತರೆ. ನಾನು ಒಂದು 5 ವರ್ಷಗಳ ಕಾಲ ಯಾವುದೇ ರೀತಿ ತೊಂದರೆಗಳಿಗೆ ಒಳಪಡದೆ ತುಂಬ ಸಂತೋಷವಾಗಿ ಜಾಲಿಯಾಗಿ ಅಲ್ಲಿ ಇಲ್ಲಿ ಪಾರ್ಟಿ ಗಿರ್ಟಿ ಸ್ನೇಹಿತರ ಜೊತೆ ಸೇರಿಕೊಂಡು ಎಂಜಾಯ್ ಮಾಡಿ ಕುಡಿತಿದ್ದಂಥ ಒಂದು ವ್ಯಕ್ತಿ ಸ್ನೇಹಿತರೆ. ಈ 5 ವರ್ಷ ಕಳೆದ ನಂತರ ನನಗೆ ಸಮಸ್ಯೆಗಳು ಶುರುವಾಗ್ತಾ ಬಂತು ಸ್ನೇಹಿತರೆ. ಆ ಸಮಸ್ಯೆಗಳು ಶುರುವಾದಂಗೆ ನನ್ನ ಕುಡಿತನು ಜಾಸ್ತಿ ಆಗ್ತಾ ಬಂತು. ಮೊದಲೆಲ್ಲ ಹೆಂಗೆ ಕುಡಿತಿದ್ದೋ ಅಂದರೆ ಸಂಜೆ ಹೊತ್ತು ಕುಡಿತಿದ್ದೋ, ಇಲ್ಲ ಅಂತಂದರೆ ವಾರಕ್ಕೊಂದಿನ ಕುಡಿತಿದ್ದೋ, ಇಲ್ಲ ತಿಂಗಳಿಗೊಂದಿನ ಪಾರ್ಟಿ ಕುಡಿತಿದ್ದೋ, ಈ ಥರ ಮಾಡ್ತಾಯಿದ್ದೆ. ಈ 5 ವರ್ಷ ಕುಡಿತ ಶುರುವಾದ ಮೇಲೆ ತುಂಬ ಸಂತೋಷ ಕೊಡ್ತಾ ಇತ್ತು. ಕುಡಿತ ನನಗೆ ಭಾರಿ ಸಂತೋಷ, ಧೈರ್ಯ, ಶಕ್ತಿ ಎಲ್ಲ ಕೊಡ್ತಿತ್ತು. ಕುಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಕುಡಿತದಿಂದ ಏನು ಬೇಕಾದ್ರೂ ಗೆಲ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ನನ್ನ ಸ್ನೇಹಿತರು. ಆ ಕುಡಿತ ನನ್ನ ಆ ಸಂತೋಷ, ಆ ಸುಖ, ಅದು ನನ್ನ ಹೆಚ್ಚು ದಿವಸ ಬಾಳಿಕೆ ಬರಲಿಲ್ಲ ಸ್ನೇಹಿತರೆ. 5-6 ವರ್ಷ ಮುಗಿದ ನಂತರ ಒಂದೊಂದು ಸಮಸ್ಯೆಗಳು ಹುಟ್ಕೊಳ್ಳೋಕೆ ಶುರುವಾಯಿತು. ಹಾಗೆ ನನ್ನ ಕುಡಿತನೂ ಜಾಸ್ತಿ ಆಗ್ತಾ ಬಂತು, ಸಾಲಗಳು ಜಾಸ್ತಿ ಆಗ್ತಾ ಬಂತು. ಕುಡಿಯೋಕ್ಕೋಸ್ಕರ ಅಲ್ಲಿ ಇಲ್ಲಿ ಬಡ್ಡಿಗೆ ಸಾಲ ಮಾಡಿ ಸ್ನೇಹಿತರೊಟ್ಟಿಗೆ ಸೇರಿ ಕುಡಿತಿದ್ದಂಥ ವ್ಯಕ್ತಿ. ಮನೆಯಲ್ಲಿ ಅವರು ಜೀವನ ಮಾಡಲಿಕ್ಕೆ ಏನಿದೆ, ಅವರು ಊಟ ಮಾಡಿದ್ರ, ಮನೇಲಿ ಏನಾದರೂ ಸಾಮಾನು ಇದೆಯಾ, ಅವ್ರು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ದೇ ಕುಡಿಯೋದೊಂದೇ ಜೀವನ. ಕುಡಿತದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಕುಡಿದ್ರೆ ಎಲ್ಲ ಬರ್ತದೆ, ಎಲ್ಲ ಸಿಗ್ತದೆ ಅನ್ಕೊಂಡ ಭ್ರಮೆಯಲ್ಲಿ ಇದ್ದಂಥ ವ್ಯಕ್ತಿ ಸ್ನೇಹಿತರೆ. ಮದುವೆ ಆಯಿತು, ಮಕ್ಕಳಾಯಿತು, ಪ್ರಾಬ್ಲಮ್ಗಳು ಅಲ್ಲಿಂದ ಶುರುವಾಗ್ತಾ ಬಂತು. ಕುಡಿಯೋದು, ಹೆಂಡತಿ ಜೊತೆ ಜಗಳ ಮಾಡೋದು, ಅವ್ರಿಗೆ ಬೇಡದಿರೋ ಮಾತುಗಳನ್ನ ಮಾತಾಡೋದು, ವರ ಅಪ್ಪ ಅಮ್ಮನ ಬೇಯೋದು, ತುಂಬ ಅನುಮಾನ ಪಡ್ತಾ ಇದ್ದೆ ನಾನು. ನನ್ನ ಹೆಂಡತಿನ ಫೋನಲ್ಲಿ ಮಾತಾಡೋಂಗಿಲ್ಲ, ಲೇಟಾಗಿ ಬರೋಂಗಿಲ್ಲ, ಅವ್ರ ಕೆಲಸನೇ ಅಂಥದ್ದು. ಅದರಲ್ಲಿ ನಾನು ತುಂಬ ಅನುಮಾನ ಪಟ್ಟು ಅವ್ರನ್ನ ತುಂಬ ಕೀಳಾಗಿ ನಡೆಸ್ಕೊಳ್ತಾ ಇದ್ದೆ, ಹೊಡಿತಾ ಇದ್ದೆ. ಮಕ್ಕಳು ಹತ್ರ ಬರ್ತಾ ಇರಲಿಲ್ಲ, ನನ್ನ ಮಕ್ಕಳೇ ಅಂತಲೇ ನನಗೆ ಸಂಶಯ, ಡೌಟು, ಏನೇನೋ ಹುಚ್ಚು ಹುಚ್ಚು ಮಾತುಗಳು ಕೀಳಾಗಿ ಮಾತಾಡಿ ಅವ್ರನ್ನ ತುಂಬ ನೋಯಿಸಿ ತಾಯಿಗೆ ತಂಗಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಅವ್ರನ್ನ ತುಂಬ ನೋವಿಗೆ ತಳ್ಳಿ ನೋವು ಪಡೋ ರೀತಿ ಮಾಡಿದ್ದೆ ಸ್ನೇಹಿತರೆ. ನಾನು ಅವರೊಂದು ಮದುವೆ ಸಮಾರಂಭಗಳಿಗೆ ಹೋಗೋದಾಗಲಿ, ಪೂಜೆ ಪುನಸ್ಕಾರಗಳಿಗೆ ಹೋಗೋದಾಗಲಿ, ಯಾವುದಕ್ಕೂ ಹೋದರೂ ಅವ್ರಿಗೆ ಅಲ್ಲಿ ಒಂದು ಬೆಲೆ ಇಲ್ಲ, ಒಂದು ಮರ್ಯಾದೆ ಇಲ್ಲ, ಬೇರೆ ಅವಮಾನಗಳೇ ಜಾಸ್ತಿ. ನನ್ನ ಯಾವುದೇ ಒಂದು ಫಂಕ್ಷನ್ಗಳಿಗಾಗಲಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರ್ತಿಲ್ಲ, ಕಾರಣ ಕುಡಿದು ನಾನು ಅಲ್ಲಿ ಗಲಾಟೆ ಮಾಡ್ತೀನಿ, ಇಲ್ಲ ಕುಡಿದು ನಾನು ಅಲ್ಲಿ ಎಲ್ಲಾದರೂ ಬಿದ್ದೋಗ್ತೀನಿ ಅಂತ ತಿಳ್ಕೊಂಡು ಯಾರು ಹೇಳ್ದೇ ಹೋಗ್ತಾಯಿದ್ರು. ಸಂಬಂಧಿಕರು ದೂರ ಆದರು, ಸ್ನೇಹಿತರು ದೂರ ಆದರು, ಯಾರಿಗೂ ಒಂದು ಬೇಡದಂಥ ಒಂದು ವ್ಯಕ್ತಿ ಆಗೋದೆ ಸ್ನೇಹಿತರೆ. ನಾನು ಯಾವ ಮಟ್ಟಿಗೆ ಅಂತಂದರೆ ಮೊದಲು ಕುಡ್ತಾ ನನಗೆ ಯಾವುದೇ ಬಾಧಕ ಮಾಡಿತ್ತಿಲ್ಲ ಸ್ನೇಹಿತರೆ. ಅಲ್ಲಿಂದ ನಾನು ಸಂಜೆ ಕುಡಿತಾ ಇದ್ದವನು, ಮಧ್ಯಾಹ್ನ ಕುಡಿಯೋಕ್ಕೆ ಬಂದೆ ಮಧ್ಯಾಹ್ನ ಕುಡಿತಿದ್ದವನು, ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೆ. ಸ್ವಂತ ಜೀಪ್ ಇತ್ತು, ಜೀಪ್ ಓಡಿಸ್ತಾ ಇದ್ದೆ. ಕಾಲಕ್ರಮೇಣ ಜೀಪ್ ಓಡಿಸೋಕ್ಕೇನು ಆಗ್ತಾನೆ, ಬೆಳಗ್ಗೆಯಿಂದನೇ ಕುಡಿಯೋಕ್ಕೆ ಶುರು ಮಾಡಿ ಡ್ರೈವರ್ಗಳ ಹತ್ರ ಗಾಡಿ ಕೊಟ್ಟು ಮಾಡ್ತಾ ಇದ್ದೆ. ಸಾಲಗಳು ಜಾಸ್ತಿ ಆಯಿತು, ಗಾಡಿ ಫೈನಾನ್ಸ್ ಕಟ್ಟಿತ್ತಿಲ್ಲ, ಬಂದು ಗಾಡಿಗಳು ಹೇಳ್ಕೊಂಡು ಹೋದರು. ನನ್ನ ನಾನತ್ವ ನನ್ನ ಬೇರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಒಬ್ಬ ಓನರ್ ಆಗಿದ್ದವನು ಇನ್ನೊಬ್ರು ಗಾಡೀಲಿ ಹೋಗಿ ಡ್ರೈವರ್ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ತುಂಬ ಅವಮಾನಗಳನ್ನ ಪಟ್ಟೆ. ಒಂದೊಂದು 90 ಎಣ್ಣೆಗೋಸ್ಕರ ಯಾರ್ಯಾರ್ದೋ ಕಾಲು ಹಿಡಿದು ಬಿಟ್ಟಿದ್ದೀನಿ, ಭಿಕ್ಷೆ ಬೇಡಿದ್ದೀನಿ, ಏನೆಲ್ಲ ಚೀ ತೂ ಅನ್ಸ್ಕೊಂಡಿದ್ದೀನಿ. ಮಾನ ಮರ್ಯಾದೆ ಯಾವುದೂ ಇಲ್ಲ. ಮೋರಿಲಿ ಅಲ್ಲಿ ಇಲ್ಲಿ ಎಲ್ಲಿ ಸಿಗ್ತದೋ ಅಲ್ಲಿ ಬಿಸ್ಕೊಳ್ಳೋದು, ತುಂಬ ನೋವು, ನಾನು ನೋವು ಅನುಭವಿಸಿದ್ದೀನಿ, ನಮ್ಮ ಮನೆಯವ್ರಿಗೂ ಸುತ್ತಮುತ್ತಲದವ್ರಿಗೂ ಎಲ್ಲರಿಗೂ ನೋವನ್ನು ಕೊಟ್ಟಿದ್ದೀನಿ. ದೇವರ ಒಂದು ಪುಣ್ಯನ ಏನೋ ಅಂದ್ಕೊಳ್ಬೋದು. ನನ್ನ ಹೆಂಡತಿಗೆ ಒಂದು ಧನ್ಯವಾದ ಹೇಳಬೇಕು, ಯಾಕಂತಂದರೆ ಅವಳಿಗೆ ಅಷ್ಟೆಲ್ಲ ಅವಮಾನ ನೋವು ಚಿತ್ರಹಿಂಸೆ ಕೊಟ್ಟರು ಅವಳು ನನಗೆ ಈ ಪ್ರೋಗ್ರಾಮ್ನ ಅವಳಿಂದನೇ ನನಗೆ ಸಿಕ್ಕಿದ್ದು. ಮಿಗಿಲಾದ ಶಕ್ತಿ ಭಗವಂತನಿಗೆ ಒಂದು ಧನ್ಯವಾದ ಹೇಳ್ತಾ, ನನ್ನ ಹೆಂಡತಿಗೆ ಒಂದು ಧನ್ಯವಾದ ಹೇಳ್ತಾ, ನನ್ನ ತಾಯಿ ತಂಗಿಗೂ ಒಂದು ಧನ್ಯವಾದನ ಹೇಳ್ತಾ ಹೇಳೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಅವರು ಅವತ್ತು ನನ್ನ ಹೆಂಡತಿ ನನಗೆ ಈ ಪ್ರೋಗ್ರಾಮ್ ತೋರಿಸಿಲ್ಲ ಅಂದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಈ ಥರ ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಈ ಕುಡಿತದಿಂದ ಸರ್ವನಾಶ ಆಗೋಗಿದೆ ಸ್ನೇಹಿತರೆ. ನಾನು ಈ ಕಾರ್ಯಕ್ರಮ

ನಾನು ಸಿಕ್ಕಿಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಾನು ಹುಚ್ಚು ಜೈಲು ಸಾವು ಏನಾದರೂ ಒಂದು ಆಗ್ತಾ ಇದೆ ಸ್ನೇಹಿತರೆ. ನನಗೆ ಸರಿಯಾದ ಸಮಯಕ್ಕೆ ಸಹ 2023 ಅಕ್ಟೋಬರ್ 23 ನನಗೆ ಈ ಕಾರ್ಯಕ್ರಮ ಉಚಿತ ಶಿಬಿರ ಸ್ವಾಮಿ ವಿವೇಕಾನಂದ ಅವರು ಆಯೋಜಿಸಿದ ಉಚಿತ ಶಿಬಿರ ಸಿಕ್ತು ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರಿಂದ ನನಗೆ 10 ದಿನದ ಉಚಿತ ಶಿಬಿರ ಒಂದು ಕಾರ್ಯಕ್ರಮ ಸಿಕ್ತು ಸ್ನೇಹಿತರೆ. ಅದು ನನ್ನ ಹೆಂಡತಿ ಮುಖಾಂತರ ಸಿಕ್ಕಿದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಸಿಗ್ಲಿಲ್ಲ ಅಂದಿದ್ರೆ ಸ್ನೇಹಿತರೆ ನಾನು ಇಷ್ಟೊತ್ತಿಗೆ ಒಂದು ಸತ್ತೋಗ್ತಾ ಇದೆ, ಇಲ್ಲಾಂತಂದ್ರೆ ಹುಚ್ಚನಾಗ್ಬಿಡ್ತಿದೆ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯವ್ರಿಗೂ ನನ್ನ ಒಂದು ಧನ್ಯವಾದನ ತಿಳಿಸ್ಬೇಕು ಸ್ನೇಹಿತರೆ. ಅವರು ಅವತ್ತು ನನಗೆ ಆ ಕ್ಯಾಂಪ್ ನನಗೆ ಸಿಕ್ಕಿಲ್ಲ ಅಂತಂದಿದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿ ನಾನು ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವತ್ತು ನನಗೆ 10 ದಿನದ ಶಿಬಿರ ಸಿಕ್ಕಿ ನಾನು ಅದರೊಳಗೆ ನಾನು ಹೋದ್ಮೇಲೆ ನನಗೆ ಕುಡಿಯೋದು ಬಿಡಬೇಕು ಅನ್ನೋ ಇಚ್ಛೆ ಇತ್ತು ಸ್ನೇಹಿತರೆ. ಆದರೆ ನನಗೆ ಅದರದ್ದು ಯಾವುದೇ ಒಂದು ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ಬರೋರು ಅಡ್ವೈಸ್ ಮಾಡೋರು, ಬೇಡಪ್ಪ ಕುಡಿಬೇಡ, ನೀನು ಸತ್ತೋಗ್ತೀಯ, ನಿನಗೆ ಲಿವರ್ ಹೋಗ್ತದೆ, ಕಿಡ್ನಿ ಫೇಲ್ಯೂರ್ ಆಗ್ತದೆ, ಇವೆಲ್ಲ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಿದ್ರು ಹೊರತು ಅದನ್ನು ಹೆಂಗೆ ಬಿಡೋದು ಅಂತ ಮಾರ್ಗಗಳು ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ. ಈ 10 ದಿನ ಉಚಿತ ಶಿಬಿರ ನನಗೆ ಸಿಕ್ಕಿದ್ಮೇಲೆ ಅಲ್ಲಿ ನಮಗೆ AA ಮೆಂಬರ್ಗಳು ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು ಸ್ನೇಹಿತರೆ. ಅವರ ಮುಖಾಂತರ ನನಗೆ ಇದೊಂದು ಕಾಯಿಲೆ, ಈ ಕಾಯಿಲೆ ನನ್ನ ಸಾಯೋ ತನಕ ನಮ್ಮೊಟ್ಟಿಗೆ ಈ ಕಾಯಿಲೆ ಇರ್ತದೆ, ಇವಾಗ ಹೆಂಗೆ ನಮಗೆ ಶುಗರ್ ಕಾಯಿಲೆ ಇದೆಯೋ ಅದೇ ರೀತಿ ಇದು ನಮ್ಮ ಕೊನೆ ನಾವು ಸಾಯೋ ಗಂಟನೂ ನಮಗೆ ಈ ಕಾಯಿಲೆ ಇದು ನಮ್ಮ ಜೊತೆಲೇ ಇರ್ತದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ಮದ್ದು ಮಾತ್ರ ಯಾವುದೂ ಇಲ್ಲ. ಇದಕ್ಕೇನಂತಂದರೆ ಈ ಕಾರ್ಯಕ್ರಮ ಒಂದು ಬಿಟ್ಟರೆ ಬೇರೆ ಇನ್ಯಾವ ಒಂದು ಮದ್ದು ಮಾತ್ರೆಯಿಂದ ಈ ಕುಡ್ತಾ ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸ್ನೇಹಿತರೆ ನಮ್ಮ ಆ ಕ್ಯಾಂಪಲ್ಲಿ 2-3 ದಿನ ಕಳೆದ ಮೇಲೆ ಸ್ನೇಹಿತರೆ ನಮಗೆ AA ಮೆಂಬರ್ಗಳು ಬಂದು ಅವರ ಅನುಭವ ಬಲ ಬೆಂಬಲ ಭರವಸೆನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು. ಇಲ್ಲಿ ಯಾವುದೇ ಒಂದು ಆಫೀಸರ್ ಆಗಲಿ ಅವರಾಗಲಿ ಇವರಾಗಲಿ ಬಂದು ಪಾಠ ಮಾಡ್ತಾ ಇರಲಿಲ್ಲ. ಬರೀ ಕುಡುಕರೆ ಕುಡ್ತದಿಂದ ದೂರ ಇರೋರು, ನನ್ನಂಥ ಕುಡುಕರು ಕುಡ್ತದಿಂದ ದೂರ ಇದ್ದು 15 ವರ್ಷ 20 ವರ್ಷ 25 ವರ್ಷ ಬಿಟ್ಟಿರೋರು, ಅವರ ಅನುಭವಗಳನ್ನ ನಮ್ಗೆ ಹೇಳಿದಾಗ ನಮ್ಮಲ್ಲಾದ ಘಟನೆಗಳು ಅವರ ಜೀವನದಲ್ಲೂ ನಡೆದಿದೆ ಅಂತ ಅವಾಗ ನನಗೆ ಮೇಲೆ ಮೇಲೆ ಅರ್ಥ ಆಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರು ಅವರು ಹೇಳ್ಕೊಟ್ಟ ಪಾಠನ ಎಲ್ಲೋ ನನ್ನ ಮನಸ್ಸೊಳಗೆ ನನಗೆ ಸ್ವಲ್ಪ ನಾಟದಂಗೆ ಆಯಿತು ಸ್ನೇಹಿತರೆ. ಆವತ್ತು ನಾನು ಆ ಪ್ರೇಯರ್ಗಳನ್ನ ಹೇಳ್ತಾ ನನ್ನ ಜೀವನದಲ್ಲಿ ಒಂದು ಆ AA ಮೆಂಬರ್ಗಳು ಹೊರಗಡೆಯಿಂದ ಸುಮಾರು ಎಲ್ಲೆಲ್ಲೋ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಅವರ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು. ಆವಾಗ ನನಗೆ ಅಲ್ಲಿ ಒಂದು 4ನೇ ದಿನನೋ 5ನೇ ದಿನನೋ ನಮಗೆ ಕನಕಪುರದಿಂದ ಯಶೋಧ ಮೇಡಮ್ ನಾಗರಾಜರು ಅಂತೇಳಿ ಬಂದಿದ್ರು ಸ್ನೇಹಿತರೆ. ಅವರು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾವು ಕುಡ್ತದಿಂದ ದೂರ ಇರೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ಅವರು ಪ್ರತಿದಿನ ಕ್ಯಾಂಪ್ ಮುಗಿದ ಮೇಲೆ ಪ್ರತಿದಿನ ಡೈಲಿ ಬೆಳಗ್ಗೆ ಸಂಜೆ ನಮಗೆ ಫೋನ್ ಮಾಡೋರು, ಪ್ರೇಯರ್ ಮಾಡಿಸೋರು, ಹೆಂಗಿರ್ಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ತುಂಬ ಅಂತಂದರೆ ತುಂಬ ನಮ್ಮ ಮೇಲೆ ಒಂದು ಪೋಷಕರೇ ಅಂತ ಹೇಳ್ಬೋದು ಸ್ನೇಹಿತರೆ. ಆ ರೀತಿ ಅವರು ತಮ್ಮ ಇದನ್ನು ನಮಗೆ ಬೆನ್ನದ್ದೆ ನಿಂತು ಸಪೋರ್ಟ್ ಕೊಟ್ಟು ತುಂಬ ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿ ನಮ್ಮನ್ನ ಸಪೋರ್ಟ್ ಮಾಡಿದ್ರು. ನಾವು ಕುಡ್ತದಿಂದ ದೂರ ಇರೋಕ್ಕೆ ತುಂಬ ನಮಗೆ ಸಾಧ್ಯವಾಯಿತು ಸ್ನೇಹಿತರೆ. ಅವರು ಅವತ್ತು ನಮಗೆ ಆ ರೀತಿ ನಮಗೆ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತಿಲ್ಲ ಅಂತಂದಿದ್ರೆ ನಾವು ಚೇತರಿಸ್ಕೊಳ್ಳೋಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಸ್ನೇಹಿತರೆ. ನಮಗೆ AA ಅಂದರೆ ಏನು ಅಂತ ಗೊತ್ತಿರಲಿಲ್ಲ, AA ಕಾರ್ಯಕ್ರಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಪ್ರೇಯರ್ ಗೊತ್ತಿರಲಿಲ್ಲ, ನಾವು ಹೆಂಗಿರ್ಬೇಕು ಶಿಸ್ತಾಗಿರ್ಬೇಕು, ಶೇವಿಂಗ್ ಮಾಡ್ತಾ ಇರಲಿಲ್ಲ, ಮೊದಲು ಕುಡಿಯೋ ಸಮಯದಲ್ಲಿ ಶೇವಿಂಗ್ ಮಾಡ್ತಾ ಇರ್ತಿರಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ತಾ ಇರಲಿಲ್ಲ, ಹೆಂಗೆ ಬೇಕೋ ಹಂಗೆ ಇದ್ದೋ, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಎಲ್ಲಿ ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾರಿಗೆ ಏನು ಹೇಳ್ಕೊಡ್ಬೇಕು, ಇಂಥದ್ದು ಯಾವುದು ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ನಾನು. ಇವಾಗ ನಾನು ಆ ಕ್ಯಾಂಪ್ ಮುಗಿಸಿ ಬಂದಮೇಲೆ ಹೊರಗಡೆ ನಡೆಯೋ AA ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ಅಲ್ಲಿ ಹೊರಗಡೆ ಹೋದಾಗ ಮೀಟಿಂಗ್ಗಳಿಗೆಲ್ಲ ಹೋಗ್ತೀನಿ, ಅಲ್ಲಿ ಹೋದಾಗ ಎಲ್ಲ ಬಂದು ತಪ್ಕೊಳ್ತಾರೆ. ನಾನು ಮನಸ್ಸಲ್ಲಿ ಅನ್ಕೊಳ್ತೀನಿ ನಾನೊಬ್ಬ ಯಾರಿಗೂ ಬೇಡದಂಥ ಒಂದು ವ್ಯಕ್ತಿನ, ಇವರು ಬಂದು ಬಾಚಿ ತಪ್ಕೊಳ್ತಾರೆ, ಪ್ರೀತಿ ತೋರಿಸ್ತಾರೆ, ಇದೆಲ್ಲ ಈ ಕುಡುಕನಿಗೆ ಸಿಗ್ತಾ ಇದೆ, ನನಗೆ ಒಂಥರ ಆಶ್ಚರ್ಯ. ನಾನು ಮಾಡಬಾರ್ದನ್ನೆಲ್ಲ ಮಾಡಿದ್ದೀನಿ, ಬೇಡದರ ಇದನ್ನೆಲ್ಲ ಮಾಡಿದ್ದೀನಿ, ಆದರೂ ನನ್ನಂಥ ಒಂದು ವ್ಯಕ್ತಿಗೆ ಈ ಥರ ಬಾಚಿ ತಪ್ಪಿಕೊಂಡು ಪ್ರೀತಿ ತೋರಿಸ್ತಾರಲ್ಲ, ಈ ಕಾರ್ಯಕ್ರಮದಲ್ಲಿ ಏನೋ ಇದೆ, ಈ ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೋಬೇಕು ಅಂದ್ಕೊಂಡು ನಾನು ಕಾರ್ಯಕ್ರಮನ ಗಟ್ಟಿಯಾಗಿ ಇಟ್ಕೊಂಡೆ ಸ್ನೇಹಿತರೆ. ಆ ಕಾರ್ಯಕ್ರಮದಲ್ಲಿ ನನ್ನ ಆಪ್ತ ಸ್ನೇಹಿತ ರಘು, ನಾನು ಅವನು ಒಂದೇ ಜೊತೆಲೇ ಇದ್ದೋ, ಜೊತೆಲೇ ಮಲ್ಕೊಳ್ಳೋದು.

ತಿಂಡಿಯ ಜೊತೆಲೆ ಹತ್ತು ದಿನ ನನಗೆ ಅವನು ನಾನು ಭಾರಿ ಪ್ರೀತಿಯಿಂದ ಇವಾಗಲೂ ನಾವು ತುಂಬ ಚೆನ್ನಾಗಿದ್ದೀವಿ. ಎಎಂ ಮೆಂಬರ್ ನಮಗೆ ಆನ್ಲೈನ್ ಮೀಟಿಂಗ್ ಅಂದರೆ ಏನು ಅಂತ ಗೊತ್ತಿದ್ದಿಲ್ಲ. ನಮಗೆ ಮೈಸೂರಿನ ಸಾಂತ್ರೆ ಸರ್ ಅವರು ಈ ಕ್ಯಾಂಪ್ ಮುಗಿದ ತಕ್ಷಣ ಫಸ್ಟ್ ಒಂದು ಮೀಟಿಂಗ್ ಮೈಸೂರಿಗೆ ಬರೋಕ್ಕೆ ಹೇಳಿದ್ರು. ಆವಾಗ ಹೋದು, ಅವಾಗ ಹೋದ ತಕ್ಷಣ ಅವರು ಮೊಬೈಲ್ ತೊಗೊಂಡು ಆನ್ಲೈನ್ ಮೀಟಿಂಗ್ ಹೆಂಗೆ ಅಟೆಂಡ್ ಮಾಡೋದು ಏನು ಎತ್ತ ಎಲ್ಲ ಹೇಳಿ ತಿಳಿಸ್ಕೊಟ್ರು. ಇವಾಗಲೂ ನಾನು ಆನ್ಲೈನ್ ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೀನಿ, ಫಿಸಿಕಲ್ ಮೀಟಿಂಗೂ ಹೋಗ್ತಾ ಇದ್ದೀನಿ. ಎಲ್ಲೋ ಏನಾದರೂ ಅತ್ತಾಚುರಿ ಕೆಲಸಗಳಿದ್ದರೆ ಮಾತ್ರ ಹೋಗೋಕ್ಕಾಗ್ತಾ ಇಲ್ಲ. ನನಗೆ ಸಿಕ್ಕಿದ ಈ ಸಂದೇಶನ ನಾನು ಇವಾಗ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಏನಾದರೂ ಬೇರೆ ಕ್ಯಾಂಪ್ಗಳಿಟ್ಟರೆ ಅಲ್ಲಿ ಹೋಗ್ತೀನಿ, ಒಂದು 10 ದಿನ ಅಲ್ಲಿ ಇರ್ತೀನಿ, ನನಗೆ ಸಿಕ್ಕಿದ ಈ ಉಚಿತ ಬರ್ತಾರೆ ಅಮೂಲ್ಯ ರೋಗಿಗಳಿಗೆ ಅವ್ರಿಗೆ ಕುಡಿತದಿಂದ ದೂರ ಇರೋ ಸಂದೇಶವನ್ನು ಕೊಡ್ತೀನಿ. ಅವರಿಗೆ ಹೆಂಗಿರ್ಬೇಕು, ಏನು ಮಾಡಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ನನಗೆ ಏನು ಪುಕ್ಷಟಾಗಿ ಸಿಕ್ಕಿದೆ ಈ ಕಾರ್ಯಕ್ರಮ ಅದನ್ನು ನಾನು ಇನ್ನೊಬ್ರಿಗೆ ಕೊಟ್ಟಾಗ ಅವ್ರ ಕುಟುಂಬದಲ್ಲಿ ಒಬ್ಬ ಅಮೂಲ್ಯ ರೋಗಿ ಚೇತರಿಸ್ಕೊಂಡ್ರೆ ಅವ್ರ ಕುಟುಂಬದಲ್ಲಿ 5-6 ಜನ ಇರ್ತಾರೆ, ಅವರೆಲ್ಲರಿಗೂ ಒಂದು ನೆಮ್ಮದಿ ಒಂದು ಸಿಗ್ತದೆ. ಆದ್ದರಿಂದ ನಾನು ಹೇಳಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಸ್ನೇಹಿತರೆ, ಯಾರ್ಯಾರು ಮನೇಲಿ ಈ ಕಾರ್ಯಕ್ರಮನ ಕೇಳ್ತಾ ಇದ್ರೆ, ಯಾರ್ಯಾರು ಮನೇಲಿ ಈ ಥರ ಕುಡಿತದಿಂದ ಸಮಸ್ಯೆಗೆ ಒಳಗಾದವರು ಯಾರಾದರೂ ಇದ್ದರೆ, ಕುಡಿತ ಬಿಡಬೇಕು ಅವ್ರಿಗೆ ದಾರಿ ಗೊತ್ತಿಲ್ಲ, ಈ ಥರ ಯಾರಾದರೂ ಮನೇಲಿ ತುಂಬ ತೊಂದರೆಗೊಳಗಾಗಿದ್ದರೆ ಅವ್ರಿಗೆ ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ, ಈ ಕ್ಯಾಂಪ್ಗಳು ಕೆಲಸ ಮಾಡ್ತದೆ. ದಯವಿಟ್ಟು ನನ್ನ ನಂಬರು ಅಲ್ಲಿ ಇಲ್ದಿರಲಿ ಇರ್ತದೆ, ನನ್ನ ನಂಬರ್ ತಗೊಳ್ಳಿ, ಫೋನ್ ಮಾಡಿ. ಈ ಕಾರ್ಯಕ್ರಮ ಎಲ್ಲ ಕಡೆ ಇದೆ, 180 ದೇಶಗಳಲ್ಲಿ ಈ ಕಾರ್ಯಕ್ರಮ ಮಾಡ್ತಾರೆ. ಮೈಸೂರಲ್ಲಿ 17-18 ಗ್ರೂಪ್ ಇದೆ, ಸರ್ಗೂರಲ್ಲಿ ಪ್ರತಿ ಭಾನುವಾರ 11-12 ಗಂಟೆ ಸರ್ಗೂರಲ್ಲಿ JSS ಸ್ಕೂಲಲ್ಲಿ ಮೀಟಿಂಗ್ಗಳು ನಡೀತದೆ. ದಯವಿಟ್ಟು ಯಾರಾದರೂ ಈ ತೊಂದರೆಗೆ ಒಳಪಟ್ಟಿದ್ರೆ ನೋಡಿ, ನಿಮ್ಮ ನೆಂಟ್ರಿಸ್ಟರ್ ಆಗಿರ್ಬೋದು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಅಣ್ಣ ತಂದಿದ್ರು, ಯಾರೇ ಆಗಿರ್ಬೋದು ಈ ತೊಂದರೆಗೆ ಒಳಗಾಗಿದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಖಂಡಿತ ಈ ಕಾರ್ಯಕ್ರಮ ಕೆಲಸ ಮಾಡ್ತದೆ. ಅವತ್ತು ಒಂದಕ್ಕೋಸ್ಕರ ನಾನು ಎಲ್ಲರನ್ನೂ ಕಳ್ಕೊಂಡಿದ್ದೆ, ಇವತ್ತು ಎಲ್ಲರಿಗೋಸ್ಕರ ನಾನು ಒಂದನ್ನು ಕಳ್ಕೊಂಡು ನಾನೀಗ ನನ್ನ ಜೀವನ ಎಲ್ಲ ತುಂಬ ಚೆನ್ನಾಗಿದೆ, ಮನೇಲೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಯಾವ ಒಂದು ಮಕ್ಕಳಿಗೆ ಫೀಸು ಕಟ್ಟದೇನೆ ನಾನು ನನ್ನ ಜವಾಬ್ದಾರಿ ಏನು ಅಂತ ಗೊತ್ತಿಲ್ಲದೇನೆ ನಂದೇ ದಾರಿ ಕುಡಿಯೋದೊಂದೇ ಜೀವನ ಅಂದ್ಕೊಂಡು ಹೋಗ್ತಿದ್ದಂಥ ವ್ಯಕ್ತಿಗೆ ಈಗ ಈ 2 ವರ್ಷದಲ್ಲಿ ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಹೆಂಡತಿಗೊಂದು ಜೊತೆ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಅವಳ ಪ್ರತಿ ಒಂದು ಓಲೆ ಇರ್ಬೋದು, ನೆಕ್ಲೆಸ್ ಇರ್ಬೋದು, ಎಲ್ಲನೂ ಮಾರಿಕೊಂಡು ನಾನು ತಿಂದು ಅವಳಿಗೆ ಏನು ಬರೀ ಕತ್ತಲ್ಲೇ ಅವನ್ನ ಬಿಟ್ಟು ಖಾಲಿ ರಮಕ ತಗೊಂಡೋಗಿ ನಾನು ಮಾರಿ ಕುಡ್ದಂಥ ಒಂದು ವ್ಯಕ್ತಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ಎಲ್ಲನೂ ಮಾಡಿಸ್ಕೊಟ್ಟಿದ್ದೀನಿ, ಈಗ ಒಂದು ಜೊತೆ ಓಲೆ ಮಾಡಿಸ್ಕೊಟ್ಟಿದ್ದೀನಿ, ಮಕ್ಕಳಿಗೆ ಫೀಸ್ ಕಟ್ತಾ ಇದ್ದೀನಿ, ಮನೇಲಿ ಏನಾದರೂ ಸಾಮಾನುಗಳು ಏನು ಬೇಕು, ನನ್ನ ಜವಾಬ್ದಾರಿ ಏನಿದೆ ಅದನ್ನ ತಗೊಂಡು ಮನೆಗೆ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಸ್ನೇಹಿತರೆ ಇದರಲ್ಲಿ ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತೀನಿ, ಏನಂತಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಹಳೆ ಸ್ನೇಹಿತರ ಸಹವಾಸನ ಸ್ವಲ್ಪ ದೂರ ಇಡಿ, ಮಾತಾಡಿ, ಮಾತಾಡೋದು ಬೇಡ ಅಂತ ನಾನು ಹೇಳಲ್ಲ. ಹಳೆ ಸ್ನೇಹಿತರ ಜೊತೆಗೆ ಏನು ಬೇಕು ಎಷ್ಟು ಬೇಕೋ ಅಷ್ಟೇ, ಅವ್ರೇನಾದರೂ ನಿಮ್ಮನ್ನ ಈ ಕ್ಯಾಂಪ್ ಮುಗ್ದು ಹೋಗಿರ್ತಾರಲ್ಲ ಅಂಥವ್ರು ಏನಾದರೂ ಕರೆದ್ರೆ ಅವ್ರಿಗೆ ಹೇಳಿ, ಇಲ್ಲ ಇವತ್ತು ಬೇಡ ನಾಳೆ ನೋಡೋಣ. ನಮ್ಮ ಕಾರ್ಯಕ್ರಮ ಇರೋದೇ ಸ್ನೇಹಿತರೆ ಒಂದು ದಿನದ ಪ್ರಕಾರ, ಇವತ್ತು ಒಂದು ದಿನ ಪ್ರಕಾರ ದೇವರೇ ನನಗೆ ಕುಡಿಯೋ ಒಂದು ಯೋಚನೆ ಕೊಡಬೇಡ ಅಂತ ನಾನು ದಿನಾ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ನಮಗೆ ಎ ಮೆಂಬರ್ಗಳು ನಮ್ಮ ಕ್ಯಾಂಪಲ್ಲಿರುವಾಗ ನಮಗೆ ತಿಳಿಸ್ಕೊಟ್ಟಿದ್ರು, ಈ ಕ್ಯಾಂಪ್ಗೆ ಬಂದು ಹೋಗಿರೋರು ಯಾರಾದರೂ ಇದನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ ಗಮನಿಸ್ಕೊಳ್ಳಿ, ಯಾವತ್ತೂ ಒಂದು ಹೊಟ್ಟೆನ ಖಾಲಿ ಇಟ್ಕೋಬೇಡಿ. ಯಾವ ಟೈಮ್ಗೆ ನಿಮ್ಗೆ ಏನು ಸಿಗ್ತದೆ ಅದನ್ನ ತಿನ್ಕೊಂಡು ಹೊಟ್ಟೆನ ತುಂಬದಂಗೆ ಇರಲಿ, ಹೊಟ್ಟೆನ ಯಾವತ್ತೂ ಖಾಲಿ ಬಿಡಬೇಡಿ. ಆಮೇಲೆ ಕೋಪ ಬಂದಾಗ ಜನ ಜಾಗ ಸಂದರ್ಭ ಇವುಗಳನ್ನ ಚೇಂಜ್ ಮಾಡಿ, ಒಂದು ಗ್ಲಾಸ್ ನೀರು ಕುಡೀರಿ, ಇಲ್ಲಾಂತಂದರೆ 1-10 ಅಂಕೆ ಇರ್ತದಲ್ಲ ಅದರ 10-1 ಎಣಿಸಿ, ಕೋಪ ಕಡಿಮೆ ಆಗ್ತದೆ. ಆಮೇಲೆ ಒಂಟಿಯಾಗಿರಬೇಡಿ ಜಾಸ್ತಿ, ಒಂಟಿಯಾಗಿದ್ದಾಗ ನಮಗೆ ಬೇಡದರ ಯೋಚನೆಗಳೆಲ್ಲ ಬರ್ತದೆ, ಆವಾಗ ಕುಡಿಯೋಕೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಒತ್ತಡದಲ್ಲಿ ಕೆಲಸ ಮಾಡಬೇಡಿ, ತುಂಬ ಒತ್ತಡದಲ್ಲಿ ಕೆಲಸ ಮಾಡಿದಾಗ ಏನಾಗ್ತದೆ, ನಮಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮೈ ಕೈಯೆಲ್ಲ ನೋವು ಬರ್ತದೆ, ಆವಾಗ ಏನನ್ನಿಸ್ತದೆ ತಡಿ ಒಂದು 90 ಹಾಕಿದ್ರೆ ಸರಿ ಆಗ್ತದೆ ಅಂತ ಕುಡಿಯೋಕೆ ಹೋಗ್ತೀವಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕೆಲಸ ಮಾಡಿ, ರೆಸ್ಟ್ ಮಾಡಿ, ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಈ ಥರ ಒಂದು 4 ಇದನ್ನು ಫಾಲೋ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಕಾರ್ಯಕ್ರಮಕ್ಕೆ ಬರ್ತಾ ಇರಿ, ಕಾರ್ಯಕ್ರಮ ಕೆಲಸ ಮಾಡ್ತದೆ. ಒಂದು ಒಳ್ಳೆಯ ಜೀವನ ಮಾಡೋಕ್ಕೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರ ಒಂದು ಕ್ಯಾಂಪೇ ನನಗೆ ದಾರಿದೀಪ ಆಗಿದೆ ಸ್ನೇಹಿತರೆ. ನಿಜವಾಗಲೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವ್ರಿಗೊಂದು ಧನ್ಯವಾದ ಹೇಳೋಕ್ಕೆ ಬಯಸ್ತೇನೆ. ನನ್ನ ಹೆಂಡತಿಗೊಂದು ಧನ್ಯವಾದ ಸ್ನೇಹಿತರೆ. ಮಿಗಿಲಾದ ಶಕ್ತಿ

0: ಭಗವಂತನ ಆಶೀರ್ವಾದ ಇಲ್ಲ ಅಂತಂದರೆ ನಾನು ಎಷ್ಟು ಚೆನ್ನಾಗಿ ಆಗಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ನಮ್ಮ ತಾಯಿ ತಂಗಿ ಅವ್ರು ಪಟ್ಟ ವೇದನೆ ಕಷ್ಟಗಳಿಗೆ ದೇವರು ನಮಗೆ ದಾರಿ ತೋರಿಸಿದ್ರೆ ಬಗ್ಗೆ ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದೀನಿ. ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಯಾವುದೇ ರೀತಿ ಸಮಸ್ಯೆಗಳು ಬರ್ತದೆ, ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಅದನ್ನು ದೇವ್ರ ಹತ್ರ ದಿನ ಬೇಡ್ಕೊಳ್ತೀನಿ. ಏನೇ ಸಮಸ್ಯೆಗಳಿದ್ರೂ ಅದನ್ನ ಎದುರಿಸೋ ಶಕ್ತಿ ಧೈರ್ಯ ಕೊಡು ತಂದೆ ಅಂತ ದಿನ ಪ್ರೇಯರ್ ಮಾಡ್ತೀನಿ. ನನ್ನಿಂದ ಯಾರಿಗಾದರೂ ಅನ್ನುಡ್ರೋಗಿಗಳಿಗೆ ಸಂದೇಶಗಳನ್ನ ತಲುಪಿಸ್ತಾ ನಾನು ಇರ್ತೀನಿ. ಯಾರೇ ಆಗಿರ್ಬೋದು, ನಾನು ಸುಮಾರು ಜನಕ್ಕೆ ಈ ಸಂದೇಶ ಕೊಟ್ಟಿದ್ದೀನಿ, ಕೊಡ್ತಾನೂ ಬರ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಯಾರು ಸಿಗ್ತಾನೆ ಅವ್ರಿಗೆ ಈ ಸಂದೇಶಗಳನ್ನ ತಲುಪಿಸ್ತಾ ಇರ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಸಮಸ್ಯೆಗಳಿದ್ದರೆ ದಯವಿಟ್ಟು ಇದರಲ್ಲಿ ನಂಬರ್ ಇರ್ತದೆ, ಆ ನಂಬರ್ ಕರೆ ಮಾಡಿ. ನನಗೆ ಸಿಕ್ಕಿದಂಥ ಈ ಜೀವನ ಅವ್ರ ಕುಟುಂಬದವ್ರಿಗೂ ಸಿಗಲಿ, ಅವ್ರ ಕುಟುಂಬದವ್ರಿಗೂ ಚೆನ್ನಾಗಿರಲಿ. ಇದರಿಂದ ನಾನು ನಿಮಗೆ ತಿಳಿಸೋದೇನಂತಂದ್ರೆ ಸ್ನೇಹಿತರೆ, ಈ ಕುಡಿತದಿಂದ ಯಾರಾದರೂ ಆಗಿರ್ಬೋದು ಇದು ನರಳುತ್ತಾ ಇದ್ದರೆ, ಈ ಕುಡಿತದಿಂದ ದೂರ ಇರಬೇಕು ಅನ್ನೋ ಮನಸ್ಸು ಇಚ್ಛೆ ಇದ್ದರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಈ ಕಾರ್ಯಕ್ರಮ ಖಂಡಿತವಾಗಿ ಕೆಲಸ ಮಾಡ್ತದೆ. ಇದು ಒಂದು ದಿನದ ಕಾರ್ಯಕ್ರಮ, ಇವತ್ತಿಂದ ಬೆಳಗ್ಗೆ ಸಂಜೆ ಗಂಟ ಯಾವುದೇ ರೀತಿ ಕುಡಿತದ ನಶೆ ಆಗಲಿ ಏನೇ ಆಗಲಿ ಯಾವುದೇ ಕೆಟ್ಟ ಕೆಲಸಗಳಾಗಲಿ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಕುಡಿತ ಬಂದು ಬರೀ 5% ಮಾತ್ರ, ನಮ್ಮ ಇನ್ನು ಬಾಕಿ 95% ನಮ್ಮಲ್ಲಿರುವ ಗುಣದೋಷಗಳು ಸ್ನೇಹಿತರೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಅಹಂಕಾರ, ಸ್ವಾರ್ಥ, ಅಸೂಯೆ, ಮೋಸ, ಕಳ್ಳತನ ಇವೆಲ್ಲ ಇದರಲ್ಲಿ ನಾವು ಹೋಗ್ತಾ ಹೋಗ್ತಾ ನಾವು ಇವುಗಳಿಂದ ದೂರ ಆಗ್ಬೋದು ಸ್ನೇಹಿತರೆ. ಕುಡಿತದಿಂದ ದೂರ ಇರ್ಬೋದು, ನಮ್ಮ ಕುಟುಂಬದವ್ರ ಜೊತೆ ಚೆನ್ನಾಗಿರ್ಬೋದು, ಖುಷಿಯಾಗಿರ್ಬೋದು, ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿರ್ಬೋದು. ದಯವಿಟ್ಟು ಯಾರಾದರೂ ಈ ಸಮಸ್ಯೆಗಳಿಂದ ಬಳಲುತ್ತಾ ಇದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ. ಕಾರ್ಯಕ್ರಮ ಖಂಡಿತ ಕೆಲಸ ಮಾಡ್ತದೆ. ಇದಕ್ಕೆ ಯಾವುದೇ ಹಣಕಾಸು ಯಾವುದೇ ಇಲ್ಲ ಸ್ನೇಹಿತರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು ವರ್ಷಕ್ಕೆ 4 ಕ್ಯಾಂಪ್ ಮಾಡ್ತಾರೆ ಸ್ನೇಹಿತರೆ. ಅಕ್ಕಪಕ್ಕದವರು ಯಾರೇ ಇರ್ಬೋದು, ನಿಮ್ಮ ನೆಂಟರಿಷ್ಟು ಯಾರೇ ಈ ತೊಂದರೆಗೆ ಒಳಗಾಗಿದ್ರೆ ದಯವಿಟ್ಟು ಇದನ್ನು ಅವರಿಗೆ ತಿಳಿಸಿ ಈ ಕ್ಯಾಂಪ್ಗೆ ಬಂದು ಉಚಿತ ಒಂದು ಶಿಬಿರವನ್ನು ಸೇರ್ಕೊಳ್ಳೋಕೆ ಹೇಳಿ. ನಿಜವಾಗಲೂ ಖಂಡಿತವಾಗಲೂ ದೇವರು ಅವರಿಗೆ ಒಂದು ಒಳ್ಳೇದು ಮಾಡ್ತಾರೆ. ಈ ಕಾರ್ಯಕ್ರಮ ನಾ ಎಲ್ಲರೂ ಹೇಳ್ತಾರೆ, ಕುಡಿಯೋದು ಬಿಡೋಕ್ಕೆ ನಾವು ಅಷ್ಟು ದೂರ ಹೋಗ್ಬೇಕಾ, ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಾ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ನಮ್ಮ ಇದರಲ್ಲಿ ಹೇಳ್ತಾರೆ, ಕುಡಿಯೋದ್ರಲ್ಲೂ 3 ಥರ ಕುಡುಕರು ಇದ್ದಾರೆ. ಒಬ್ಬರು ತಿಂಗಳಿಗೋ ಇಲ್ಲ ವರ್ಷಕ್ಕೋ ಹೊಸ ವರ್ಷಕ್ಕೋ ಈ ಥರ ಕುಡಿಯೋಂಥ ಕುಡುಕರು. ಎರಡನೇದು ಬಂದು ದಿನ 90 ಒಂದು ಕ್ವಾರ್ಟರ್ ಕುಡಿದು ಅವ್ರವ್ರು ಕೆಲಸ ಮಾಡಿ ಮಾಮೂಲಿ ನೈಟ್ ತೊಗೊಳ್ತಾರೆ, ಅವ್ರ ಕೆಲಸಕ್ಕೆ ಮಾಡಿ ದಿನ ಹೋಗ್ತಾರೆ ಅಂಥ ಕುಡುಕರು. 3ನೇ ಕುಡುಕರು ನಮ್ಮಂಥ ಕುಡುಕರು ಸ್ನೇಹಿತರೆ. ನಾವು ಬೆಳಗ್ಗೆಯಿಂದ ಕುಡಿಯುವಂಥ ಸ್ನೇಹಿತರೆ. ನಾವು ಬೆಳಗ್ಗೆ ನಮಗೆ ಕಾಫಿ ಟೀ ಏನು ಬೇಡ, ಎಣ್ಣೆ ಇದ್ರೆ ಸಾಕು. 3 ಗಂಟೆ ರಾತ್ರಿಗೆ, 4 ಗಂಟೆ ರಾತ್ರಿಗೆ, 5 ಗಂಟೆ ರಾತ್ರಿಗೆ ಕುಡಿಯುವಂಥ ಕುಡುಕರು ಸ್ನೇಹಿತರೆ. ನಾವು ಯಾವುದೇ ರೀತಿ ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಮಗೆ ಊಟ ತಿಂಡಿ ಯಾವುದೂ ಬೇಡ, ನಮಗೆ ಎಣ್ಣೆ ಒಂದಿದ್ರೆ ಸಾಕು. ಸ್ನೇಹಿತರೆ, ನಾನು ಕುಡಿಯೋ ಟೈಮಲ್ಲಿ ಸರಿಯಾಗಿ ಊಟ ಮಾಡ್ತಾ ಇರ್ತಿಲ್ಲ, ನಿದ್ರೆ ಮಾಡ್ತಾ ಇರ್ತಿಲ್ಲ. ಇವಾಗ ದೇವರು ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಈ ಕಾರ್ಯಕ್ರಮ ಸಿಕ್ಕಿದ್ಮೇಲೆ ನಾನು 100 ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್.
1: ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕಳೆದ 20 ವರ್ಷಗಳಿಂದ ಮಾಡುತ್ತಿದ್ದ ಕುಡಿತದ ಅನುಭವ ಹಂಚಿಕೆ ಹಾಗೂ ಇದರಿಂದಾಗುವ ದುಷ್ಪರಿಣಾಮಗಳು ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಕೊಡಗು ಜಿಲ್ಲೆಯ ಶ್ರೀಯುತ ಮನೋಹರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ.

0: ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ, ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 8 ರೀತಿಯ ಹಸಿರು ಹಾವುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಚಿನ್ನದ ಫನಿ.

ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಂಟು ಹಸಿರು ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಹೆಚ್ಚಿನ ಹಸಿರು ಹಾವುಗಳು ಪ್ರಪಂಚದಾದ್ಯಂತ ಕಾಡುಗಳು, ಹುಲ್ಲುಗಾವಲುಗಳು, ಜೌಗು ಪ್ರದೇಶಗಳು ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವ ಅತ್ಯಂತ ಆಕರ್ಷಕ ಸರೀಸೃಪಗಳಾಗಿವೆ. ಹಸಿರು ಹಾವುಗಳ ಮುಖ್ಯ ಲಕ್ಷಣವೆಂದರೆ ಅವುಗಳ ಬಣ್ಣವು ಕಾಡಿನಲ್ಲಿ ಉತ್ತಮವಾಗಿ ಬೇಟೆಯಾಡಲು ಅವುಗಳನ್ನು ಮರೆಮಾಚುವಲ್ಲಿ ಪರಿಪೂರ್ಣವಾಗಿಸುತ್ತದೆ. ಎಲ್ಲ ಹಸಿರು ಹಾವುಗಳು ನಿರುಪದ್ರವವಲ್ಲ, ಏಕೆಂದರೆ ಜನರಿಂದ ಹೆಚ್ಚುವರಿ ಎಚ್ಚರಿಕೆಯ ಅಗತ್ಯವಿರುವ ವಿಷಕಾರಿ ಪ್ರಭೇದಗಳಿವೆ. ನಡವಳಿಕೆ, ಆವಾಸ ಸ್ಥಾನಗಳು ಮತ್ತು ದೈಹಿಕ ಗುಣಲಕ್ಷಣಗಳಿಗೆ ಬಂದಾಗ ಹಸಿರು ಹಾವುಗಳು ವೈವಿಧ್ಯ ವಿಶಿಷ್ಟಗಳನ್ನು ಹೊಂದಿವೆ. ಹಾಗಾದರೆ ಈ ವಿಶಿಷ್ಟ ಹಾವುಗಳನ್ನು ನೋಡುವುದಾದರೆ, ಒಂದನೆಯದು ಹಸಿರು ಬಳ್ಳಿ ಹಾವು, ತೆಳ್ಳಗಿನ ಮರದ ವೇಷ ತಜ್ಞ. ಹಸಿರು ವೈನ್ ಹಾವು ತನ್ನ ತೆಳುವಾದ ದೇಹ ಮತ್ತು ಮೊಣಚಾದ ತಲೆಯ ಕಾರಣದಿಂದಾಗಿ ಪ್ರಸಿದ್ಧವಾಗಿದೆ. ಹಾವು ಮರಗಳಲ್ಲಿ ನೇತಾಡುವ ಬಳ್ಳಿಗಳನ್ನು ಅನುಕರಿಸಲು ಅನುವು ಮಾಡಿಕೊಡುತ್ತದೆ. ಈ ವೃಕ್ಷ ಹಾವು ಹೆಚ್ಚಾಗಿ ಭಾರತ ಮತ್ತು ಆಗ್ನೇಯ್ಯ ಏಷ್ಯಾದಲ್ಲಿ ವಾಸಿಸುತ್ತದೆ ಮತ್ತು ಕಾಡುಗಳ ಪೊದೆಗಳು ಮತ್ತು ಸಸ್ಯವರ್ಗದಲ್ಲಿ ಕಂಡುಬರುತ್ತವೆ. ಇದರ ದೇಹ ಬಣ್ಣ ಹಸಿರು ಬಣ್ಣದಾಗಿರುವುದರಿಂದ ಹಲ್ಲಿಗಳನ್ನು ಬೇಟೆಯಾಡುವಲ್ಲಿ ಮರೆಮಾಚುವಿಕೆ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಈ ಹಾವು ಸ್ವಲ್ಪ ವಿಷಕಾರಿಯಾಗಿದೆ, ಆದರೆ ಜನರಿಗೆ ಅಪಾಯಕಾರಿಯಲ್ಲ ಎಂದು ಹೇಳಬೇಕು. ಎರಡನೆಯದಾಗಿ ಹಸಿರು ಮಾಂಬ, ಅಂದರೆ ವೇಗದ ಮತ್ತು ವಿಷಪೂರಿತ ಪರ್ವತಾರೋಹಿ. ಹಸಿರು ಮಾಂಬ ಆಫ್ರಿಕಾದಲ್ಲಿ ವಾಸಿಸುವ ಜಾತಿಗೆ ಸೇರಿದ್ದು ಕಪ್ಪು ಮಾಂಬ ಹಾವಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಹಾವುಗಳು ಕರಾವಳಿ ಕಾಡುಗಳಲ್ಲಿ ವಾಸಿಸುತ್ತವೆ. ಅಲ್ಲಿ ಅವು ತಮ್ಮ ಚುರುಕುತನ ಮತ್ತು ವಿಷತ್ವದ ಸಹಾಯದಿಂದ ಬೇಟೆಯಾಡುತ್ತವೆ. ಇತರೆ ಆಕ್ರಮಣಕಾರಿ ಹಾವುಗಳಿಂದ ಭಿನ್ನವಾಗಿ ಹಸಿರು ಮಾಂಬ ರಕ್ಷಣಾ ಸಾಧನವಾಗಿ ಮರೆಮಾಚುವಿಕೆಯನ್ನು ಬಳಸುವ ಸಾಮರ್ಥ್ಯದಿಂದಾಗಿ ಸಾಧ್ಯವಾದಷ್ಟು ಮನುಷ್ಯರನ್ನು ತಪ್ಪಿಸುತ್ತದೆ. ಈ ಹಾವು ಆಫ್ರಿಕಾದಲ್ಲಿ ಅತ್ಯಂತ ನಯವಾದ ಪಚ್ಚೆ ಹಸಿರು ಮಾಪಕಗಳನ್ನು ಹೊಂದಿವೆ. ಮೂರನೆಯದಾಗಿ ಒರಟು ಹಸಿರು ಹಾವು ನಿರುಪದ್ರವಿ ತೋಟ ಆರೋಹಿ. ಒರಟು ಹಸಿರು ಹಾವುಗಳು ಉತ್ತರ ಅಮೆರಿಕದ ಕೆಲವು ಭಾಗಗಳಲ್ಲಿ ವಾಸಿಸುವ ವಿಷಕಾರಿ ಅಲ್ಲದ ಸರೀಸೃಪಗಳನ್ನು ಪ್ರತಿನಿಧಿಸುತ್ತವೆ. ಪೊದೆಗಳಲ್ಲಿ ಕೀಟಗಳನ್ನು ಭೇಟಿಯಾಡಲು ಅಗತ್ಯವಿರುವ ಪ್ರಕಾಶಮಾನವಾದ ಹಸಿರು ಬಣ್ಣ ಮತ್ತು ಮರೆಮಾಚುವಿಕೆಯಿಂದ ಅವುಗಳನ್ನು ಕರೆಯಲಾಗುತ್ತದೆ. ಒರಟು ಹಸಿರು ಹಾವುಗಳು ಶಾಂತ ಮತ್ತು ನಿರುಪದ್ರವ ಪ್ರಾಣಿಗಳಾಗಿರುವುದರಿಂದ ಮನುಷ್ಯರ ಮೇಲೆ ದಾಳಿ ಮಾಡದಿರಲು ಬಯಸುತ್ತವೆ. ಅನೇಕ ಹಾವುಗಳಿಂದ ಭಿನ್ನವಾಗಿ ಒರಟು ಹಸಿರು ಹಾವುಗಳು ಪರಿಪೂರ್ಣ ಆರೋಹಿಗಳಾಗಿರುವುದರಿಂದ ಅವು ಭಾರವಾದ ದೇಹವನ್ನು ಹೊಂದಿರುವುದಿಲ್ಲ. ನಾಲ್ಕನೆಯದು ಪಚ್ಚೆ ಮರದ ಬೋವಾ, ಮಳೆಕಾಡಿನ ಹೊಂಚುದಾಳಿ ಬೇಟೆಗಾರ. ಈ ರೀತಿಯ ಹಸಿರು ಹಾವು ದಕ್ಷಿಣ ಅಮೆರಿಕದ ಮಳೆಕಾಡುಗಳಿಂದ ಬಂದಿದೆ ಮತ್ತು ಅದರ ದೇಹ ಹಸಿರು ಮತ್ತು ಬಿಳಿ ಅಂಕುಡೊಂಕಾದ ಮಾದರಿಗಳಿಂದ ಪ್ರಸಿದ್ಧವಾಗಿದೆ. ಬಳ್ಳಿಯ ಹಾವುಗಳಿಗೆ ವ್ಯತಿರಿಕ್ತವಾಗಿ ಪಚ್ಚೆ ಮರದ ಬೋವಗಳು ಬಲವಾದ ಮತ್ತು ಸ್ನಾಯುವಿನ ದೇಹವನ್ನು ಹೊಂದಿದ್ದು ಮರಗಳ ಮೇಲೆ ಪ್ರಾಣಿಗಳನ್ನು ಹತ್ತಲು ಮತ್ತು ಬೇಟೆಯಾಡಲು ಸೂಕ್ತವಾಗಿವೆ. ಅವು ಕೊಂಬೆಗಳ ಮೇಲೆ ಸುರುಳಿಯಾಗಿ ಉಳಿಯುತ್ತವೆ ಮತ್ತು ಬೇಟೆಯು ಸಾಕಷ್ಟು ಹತ್ತಿರ ಬರುವವರೆಗೂ ಕಾಯುತ್ತವೆ. ಐದನೆಯದಾಗಿ ಏಷ್ಯನ್ ಗ್ರೀನ್ ಫಿಟ್ ವೈಪರ್, ಶಾಖ ಸಂವೇದನಾಶೀಲ ಪರಭಕ್ಷಕ. ಫಿಟ್ ವೈಫರ್ಗಳು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ವಾಸಿಸುವ ವಿಷಕಾರಿ ಸರೀಸೃಪಗಳಾಗಿವೆ. ಹಸಿರು ಬಣ್ಣದಾಗಿರುವುದರಿಂದ ಅವು ಸಸ್ಯವರ್ಗದ ನಡುವೆ ಸುಲಭವಾಗಿ ಅಡಗಿಕೊಳ್ಳುತ್ತವೆ ಮತ್ತು ಸಂಭಾವ್ಯ ದಾಳಿಕೋರರಿಗೆ ಕಡಿಮೆ ಗೋಚರಿಸುತ್ತವೆ. ಅತ್ಯುತ್ತಮ ಆರೋಹಿಗಳು ಮತ್ತು ಮರೆಮಾಚುವುದರ ಜೊತೆಗೆ ಈ ಹಾವುಗಳು ರಾತ್ರಿಯಲ್ಲೂ ಸಹ ರಕ್ತ ಬಿಸಿ ಬೇಟೆಯನ್ನು ಪತ್ತೆ ಹಚ್ಚಲು ತಮ್ಮ ಮುಖದ ಬಳಿ ವಿಶೇಷ ಶಾಖ ಸಂವೇದನಾ ಹೊಂಡಗಳನ್ನು ಹೊಂದಿರುತ್ತವೆ. ಅಲ್ಲದೆ ಈ ಹಾವುಗಳು ಬೇಟೆಯನ್ನು ಹುಡುಕುವಾಗ ತುಂಬ ಚಲನರಹಿತವಾಗಿರುತ್ತವೆ. ಆರನೆಯದಾಗಿ ಗಿಳಿ ಹಾವು, ವರ್ಣರಂಜಿತ ಉಷ್ಣವಲಯದ ಜಾತಿಗಳು. ಗಿಳಿ ಹಾವು ಕೂಡ ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ಕಾಡಿನಲ್ಲಿ ಕಂಡುಬರುವ ಹಸಿರು ಹಾವಿನ ವಿಧವಾಗಿದೆ. ಈ ಹಾವಿನ ಬಗ್ಗೆ ಗಮನಾರ್ಹವಾದ ಅಂಶವೆಂದರೆ ಇದು ಉದ್ದ ಮತ್ತು ತೆಳ್ಳ

0: ಈಗಿನ ದೇಹವನ್ನ ಹೊಂದಿದ್ದು ದೊಡ್ಡ ಕಣ್ಣುಗಳನ್ನ ಹೊಂದಿದ ಮತ್ತು ಕೊಂಬೆಗಳನ್ನ ಏರುವ ಅತ್ಯುತ್ತಮ ಸಾಮರ್ಥ್ಯವನ್ನ ಹೊಂದಿದ. ಸಕ್ರಿಯ ಬೇಟೆಗಾರ ಆಗಿರುವುದರಿಂದ ಹಾವುಗಳು, ಕಪ್ಪೆಗಳು, ಹಲ್ಲೆಗಳು ಮತ್ತು ಇತರೆ ಬೇಟೆಗಳನ್ನ ಹುಡುಕುತ್ತಾ ಮರಗಳ ಮೂಲಕ ವೇಗವಾಗಿ ಚಲಿಸುತ್ತವೆ. ಏಳನೆಯದಾಗಿ ಬ್ಯೂಮ್ಯಾಂಕ್ಸ್ ಮರಗಳಲ್ಲಿ ವಾಸಿಸುವ ಆಫ್ರಿಕನ್ ಬೇಟೆಗಾರ. ಬ್ಯೂಮ್ಯಾಂಕ್ಸ್ ಹಾವುಗಳು ಉಪಸಹರನ್ ಆಫ್ರಿಕಾದ ಕಾಡಿನಲ್ಲಿ ವಾಸಿಸುವ ಮತ್ತು ಮರಗಳನ್ನು ನೋಡುವ ಮತ್ತು ಏರುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಗಂಡು ಹಾವುಗಳು ಸಾಮಾನ್ಯವಾಗಿ ಪ್ರಕಾಶಮಾನವಾದ ಹಸಿರು ಬಣ್ಣವನ್ನು ಹೊಂದಿದರೆ ಹೆಣ್ಣು ಹಾವುಗಳು ಕಂದು ಬಣ್ಣವನ್ನು ಹೊಂದಿರಬಹುದು. ಈ ಹಾವುಗಳು ಹೆಚ್ಚು ವಿಷಕಾರಿಯಾಗಿರುವುದರಿಂದ ಸಂಭವನೀಯ ಸಂವಹನದ ಸಂದರ್ಭದಲ್ಲಿ ಜನರನ್ನು ತಪ್ಪಿಸಲು ಬಯಸುತ್ತವೆ. ಇವು ದೊಡ್ಡ ಕಣ್ಣುಗಳನ್ನು ಹೊಂದಿದ್ದು ಬೇಟೆಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತವೆ. ಹಸಿರು ಮರದ ಹೆಬ್ಬಾವು, ಸುರುಳಿಯಾಕಾರದ ಮಳೆಕಾಡಿನ ಸೌಂದರ್ಯ. ಈ ರೀತಿಯ ಹಾವುಗಳು ತಮ್ಮ ಅದ್ಭುತ ಹಸಿರು ಮಾಪಕಗಳು ಮತ್ತು ಕೊಂಬೆಗಳ ಮೇಲೆ ಸುರುಳಿಯಾಗಿ ಉಳಿಯುವ ಅದ್ಭುತ ದೇಹದ ಭಂಗಿಗೆ ಹೆಸರುವಾಸಿಯಾಗಿದೆ. ಹಸಿರು ಮರದ ಹೆಬ್ಬಾವುಗಳು ನ್ಯೂಗಿನಿಯಾ, ಇಂಡೋನೇಷ್ಯಾ ಮತ್ತು ಉತ್ತರ ಆಸ್ಟ್ರೇಲಿಯಾದಂತಹ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಈ ಹಾವುಗಳು ಯಾವುದೇ ವಿಷವನ್ನು ಹೊಂದಿರುವುದಿಲ್ಲ ಮತ್ತು ತಮ್ಮ ಜೀವನದ ಉದ್ದಕ್ಕೂ ಮರಗಳನ್ನು ಹತ್ತುವುದರಲ್ಲಿ ಕಳೆಯುತ್ತವೆ. ಚಿಕ್ಕ ವಯಸ್ಸಿನಲ್ಲಿ ಹಸಿರು ಮರದ ಹೆಬ್ಬಾವುಗಳು ಸಾಮಾನ್ಯವಾಗಿ ಹಳದಿ ಮತ್ತು ಕೆಂಪು ಬಣ್ಣದಲ್ಲಿರುತ್ತವೆ. ಕೇಳುಗರ ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಂಟು ಹಸಿರು ಹಾವುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಂಟು ರೀತಿಯ ಹಸಿರು ಹಾವುಗಳು ಎಂಬುದರ ಕುರಿತು ಕುಮಾರ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಬಳಿಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಭಾರತದ ಪ್ರಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರು, ಚಾಚಾ ನೆಹರು ಅಂತ ಪರಿಚಿತರು. ಮಕ್ಕಳ ಮೇಲೆ ತುಂಬಾ ಪ್ರೀತಿ ಅವರಿಗೆ, ವಿಶ್ವಾಸ. ಒತ್ತಿ ಒತ್ತಿ ಹೇಳೋರು ಪ್ರತಿಯೊಂದು ಮಾತಲ್ಲಿ, ಭಾರತದ ಆಶಾದೀಪಗಳು ಅಂದ್ರೆ ನಮ್ಮ ಮಕ್ಕಳೇ ಅಂತ. ಕೆಲಸದ ಮಧ್ಯೆ ಒಂದು ಚೂರು ಸಮಯ ಸಿಕ್ಕರೆ ಸಾಕು, ಮಕ್ಕಳೊಂದೆ ಕಾಲ ಕಳೀತಿದ್ರಂತೆ. ಮಕ್ಕಳೊಂದು ಇರುವಾಗ ಮಕ್ಕಳೇ ಆಗಿಬಿಡ್ತಿದ್ರು ಅವರು ಅಂತ ಅನೇಕ ದಾಖಲೆಗಳಾಗಿದ್ದಾವೆ, ಘಟನೆಗಳು. ಒಂದ್ ಕಡೆ ಹೇಳ್ತಾರೆ ಎಷ್ಟು ಚಂದದ ಮಾತು, ಈ ರಾಜಕಾರಣದ ವ್ಯರ್ಥ ಪ್ರಯತ್ನದ ಹೋರಾಟದಲ್ಲಿ ಕಂಗಾಲಾದಾಗ, ಶಕ್ತಿ ಕುಂದಿದಾಗ, ದಣಿವಾದಾಗ ಮಕ್ಕಳ ಸಂಘ ನನ್ನಲ್ಲಿ ಶಕ್ತಿಯನ್ನು ತುಂಬುತ್ತದೆ, ಉತ್ಸಾಹವನ್ನು ತರುತ್ತದೆ, ಅದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಅಷ್ಟು ಕಾಲ ಶುದ್ಧವಾಗಿಡುತ್ತದೆ ಅಂತ. ಒಂದು ಬಾರಿ ನೆಹರೂರವರು ಮದ್ರಾಸಿಗೆ ಬಂದಿದ್ದರು. ಇದು ಬಹುಶಃ 51-52 ಹೊತ್ತಿಗೆ ಇರಬೇಕು. ಸ್ವಾತಂತ್ರ್ಯ ದೊರೆತೊಂದು 3-4 ವರ್ಷ ಆಗಿದೆ. ನೆಹರು ಜನಪ್ರಿಯತೆ ಉತ್ತುಂಗ ಶಿಖರದಲ್ಲಿದ್ದಾರೆ. ಆಗಿನ ಎಲ್ಲ ಜನಕ್ಕೆ ನೆಹರು ಒಂದು ಆದರ್ಶದ ಪ್ರತೀಕ ಆಗಿದ್ರು. ಅವ್ರು ಮಾತು ಕೇಳೋದಕ್ಕೆ, ಅವ್ರು ನೋಡೋದಕ್ಕೆ ಸಾವಿರಾರು ಜನ ಬಂದು ಸೇರ್ತಿದ್ರು. ಇವ್ರ ಭಾಷಣವನ್ನು ಮದ್ರಾಸಿನ ಮರೀನಾ ಸಮುದ್ರ ದಂಡೆ ಮೇಲೆ ಆಯೋಜನೆ ಮಾಡಿದರು. ಸಾಯಂಕಾಲ 5 ಗಂಟೆಗೆ ಅಂತ ಭಾಷಣ ತಿಳುವಳಿಕೆ ಕೊಟ್ಟಿದ್ರು. 4 ಗಂಟೆ ಹೊತ್ತಿಗೆನೆ ದೊಡ್ಡ ಸಂಭ್ರಮದ ಹಬ್ಬದ ವಾತಾವರಣ ಆದಂಗಾಗಿತ್ತು. ತುಂಬ ಜನ ಬರ್ತಾರೆ ಅಂತ ಗೊತ್ತಿದ್ದರಿಂದ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ತಮ್ಮ ಸರಕು ತಂದಿಟ್ಟುಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ತಿಂಡಿ ತಿನಿಸು ಮಾಡೋರು, ಕೆಲವು ಬಟ್ಟೆ ಮಾರೋರು, ಕೆಲವರು ಮಕ್ಕಳ ಆಟಿಕೆ ಸಾಮಾನು ಮಾರೋರು. ನೆಹರು ಅವ್ರ ಭಾಷಣ ಶುರುವಾಯಿತು. ಅಲ್ಲಿ ಕೂತಂಥ ಜನರಿಗೆ ನೆಹರು ಭಾಷಣ ಎಷ್ಟು ಅರ್ಥ ಆಗ್ತಿತ್ತೋ ಗೊತ್ತಿಲ್ಲ. ಆದರೆ ಅವ್ರ ವ್ಯಕ್ತಿತ್ವವನ್ನು, ಧ್ವನಿಯನ್ನು ಜನ ಕಣ್ಣುಗಳಲ್ಲಿ, ಮನಸ್ಸಲ್ಲಿ ತುಂಬಿಕೊಂಡ್ರು. ಭಾಷಣ ಮುಗಿದ್ಮೇಲೆ ಎಂದಿನಂತೆ ಪಂಡಿತ್ ನೆಹರು ಎಲ್ಲರ ಕಡೆ ಕೈ ಬೀಸಿ ಕೈ ಮುಗಿದು ಕೆಳಗಿಳಿದ್ರು. ಅವ್ರದ್ದೊಂದು ವಿಚಿತ್ರ ವ್ಯಕ್ತಿತ್ವ ಅದು. ಜನರ ಮಧ್ಯೆ ಹೋಗ್ಬಿಡ್ಬೇಕು, ಜನರು ತುಂಬ ಪ್ರೀತಿ ಮಾಡಿದವರು. ಅಂಗರಕ್ಷಕರಿದ್ದಾರಲ್ಲ, ಅವರು ಮರೆತು ಜನಸಾಗರದಲ್ಲಿ ಹೋಗಿಬಿಡ್ಬೇಕು, ಕೈ ಕುಲುಕ್ಬೇಕು, ಬೆನ್ನು ತಟ್ಟಬೇಕು. ಅಪಾರ ಪ್ರೇಮ ಸಂಪಾದನೆ ಮಾಡಿಕೊಟ್ರು. ಅಂಗರಕ್ಷಕರಿಗೆ ಭಾಳ ಫಜೀತಿ ಕೆಲಸ ಇದು. ಅವ್ರನ್ನ ಹಾಗೇ ಬಿಡೋಂಗಿಲ್ಲ. ಪ್ರಧಾನಮಂತ್ರಿ ಹೇಳೋಕ್ಕಾಗತ್ತ ಹೋಗ್ಬೇಡಿ ಅಂತ ಹೇಳೋಕ್ಕಾಗತ್ತ, ಆಗ್ರಹ ಮಾಡೋಂಗು ಇಲ್ಲ. ಆದರೂ ಜನರನ್ನು ತಳ್ಕೊಂಡು ನೆಹರು ಸುತ್ತ ಒಂದು ರಕ್ಷಣೆ ಉಂಗುರ ಮಾಡಿ ರಕ್ಷಣೆ ಕೊಡೋಕೆ ಪ್ರಯತ್ನ ಮಾಡ್ತಾಯಿದ್ರು. ಹೀಗೆ ತಳ್ಕೊಂಡು ಒಂದು ಬದಿಗೆ ಬಂದರು. ತಕ್ಷಣ ಸೆಕ್ಯೂರಿಟಿ ಆಫೀಸರ್ ಫೋನ್ ಮಾಡಿ ಕಾರನ್ನು ಅಲ್ಲೇ ತರೋಕ್ಕೆ ಹೇಳಿಬಿಡಿ ಅಂದರು. ಅಲ್ಲಿ ಬರೋ ಹೊತ್ತಿಗೆ ಒಂದು ನೆಹರು ಒಂದು ದೃಶ್ಯ ನೋಡಿದರು. ಅಲ್ಲ, ಮನುಷ್ಯ ಬಲೂನುಗಳನ್ನು ಮಾರಾಟ ಮಾಡ್ತಿದ್ದಾನೆ. 100 ಬಣ್ಣ ಬಣ್ಣದ ಬಲೂನುಗಳು. ಅವನು ನೋಡ್ತಾ ಬಕ್ಕಳು ನಿಂತ್ಕೊಂಡಿದ್ದಾರೆ. ಕೆಲವರು ಕೊಂಡ್ಕೊಂಡಿದ್ದಾರೆ, ಕೆಲವರು ನೋಡಿದಾಗ ತಕ್ಷಣ ಗೊತ್ತಾಯ್ತು ಅವರಿಗೆ, ಅವ್ರ ಕಣ್ಣಲ್ಲಿ ಕೊಂಡ್ಕೋಬೇಕು ಅಂತ ಆಸೆ ಇದೆ, ಆದರೆ ಕೊಂಡ್ಕೊಳ್ಳೋಕೆ ದುಡ್ಡಿಲ್ಲ. ನೋಡಿ, ಇಡೀ ರಾಷ್ಟ್ರದ ಚಿಂತೆಯನ್ನು ತಲೆಯಲ್ಲಿ ಹೊತ್ಕೊಂಡಿದ್ದಂತೆ ನೆಹರೂರವರಿಗೆ ಈ ಮಕ್ಕಳ ಕಣ್ಣಿನ ಆಸೆ ಕಂಡಿತಂತೆ. ತಕ್ಷಣ ಬಲೂನ್ ಮಾರುವನ್ನು ಕರೆದು, ನೋಡೋ ನಿನ್ನ ಕಡೆಗೆ ಎಷ್ಟು ಬಲೂನ್ ಇದೆಯೋ ಎಲ್ಲ ಮಕ್ಕಳಿಗೆ ಒಂದೊಂದು ಕೊಟ್ಬಿಡು, ದುಡ್ಡು ನಾನು ಕೊಡ್ತೇನೆ ಅಂದರು. ಅವನು ಕೊಟ್ಬಿಟ್ಟ. ಇವ್ರು ನೋಡಿದ್ರೆ ಜೇಬಲ್ಲಿ ಒಂದು ದುಡ್ಡಿಲ್ಲ ನೆಹರು ಕಡೆ. ತಿರುಗಿ ನೋಡಿದ ಅಂಗರಕ್ಷಕ್ಕೆ ಗೊತ್ತು ಅವನಿಗೆ, ನಾ ಕೊಡ್ತೀನಿ ಬಿಡಿ ಸರ್ ಅಂಥೇಳಿ ಅವನು ದುಡ್ಡು ಕೊಟ್ಟಂತೆ. ನೆಹರು ತಾವೇ ಒಂದೊಂದೇ ಬಲೂನ ಮಕ್ಕಳ ಕೈ ಕೊಟ್ಟು ಕೆನ್ನೆ ತಟ್ಟಿ ತಾವು ನಕ್ಕು ಕಾರಲ್ಲಿ ಕುಳಿತು ಹೊರಟ್ರಂತೆ. ಮುಖದ ತೃಪ್ತಿ ನೃತ್ಯ ಮಾಡ್ತಾ ಇತ್ತು. ಇದು ಸ್ವಾಮಿ ನಾವು ಕಲಿಬೇಕಾದದ್ದು ದೊಡ್ಡವರಿಂದ. ಮಕ್ಕಳ ಜೊತೆ ಕೂತ್ಕೊಂಡಾಗ ದೊಡ್ಡವರಾಗಿ ಕೂತ್ಕೋಬೇಡಿ. ಮಕ್ಕಳಲ್ಲಿ ಮಕ್ಕಳೇ ಆಗಬೇಕು ನೀವು. ಮಕ್ಕಳ ಜೊತೆಗೆ ಆಡಬೇಕಾದ್ರೆ ನೀವು ಮಕ್ಕಳಾಗದ ಹೊರತು ಬೇರೆ ಗತಿ ಇಲ್ಲ. ದೊಡ್ಡವರ ಹಂಗೆ ಕೂತ್ಕೊಂಡ್ರೆ ಮಕ್ಕಳಿಗೆ ಅಪಮಾನ ಮಾಡ್ದಂಗೆ ಆಗತ್ತೆ. ಆದ್ದರಿಂದ ಮಕ್ಕಳ ಜೊತೆಗಿದ್ದಾಗ ಮಕ್ಕಳಾಗಿ ಹೋಗುವಂಥದ್ದು, ಅವ್ರ ಜೊತೆಗಿರುವಂಥದ್ದು ಅದ್ಭುತವಾದಂಥ ಒಂದು ಕೆಲಸ. ಅದು ಮಾಡಿದಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ ಅನ್ನೋದು ನೆಹರು ಅವರ ಮತ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
6: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳನ್ನ.
7: ನನ್ನ ಹೆಸರು ಖುಷಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ.

0: ಅವರುಗಳು ಬಿತ್ತರಗೊಡವು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
5: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಭಕ್ತಿ, ಸಂಸ್ಕೃತಿ, ಪರಿಸರ ಕಾಳಜಿ ಮತ್ತು ಕುಟುಂಬದ ಒಗ್ಗಟ್ಟಿನೊಂದಿಗೆ ಗೌರಿ ಗಣೇಶ ಹಬ್ಬವನ್ನ ಸಂತೋಷದಿಂದ ಆಚರಿಸೋಣ ಅಂತ ಹೇಳ್ತಾ ನಮ್ಮ ನಿಲಯದಿಂದ ಇನ್ನು ಮುಂದೆ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವರ್ಣಗೌರಿ ಹಾಗೂ ವರಸಿದ್ಧಿ ವಿನಾಯಕ ವ್ರತದ ಐತಿಹಾಸಿಕ ಹಿನ್ನೆಲೆ, ಆಚರಣೆಯ ವಿಧಾನ ಹಾಗೂ ಸಾಂಸ್ಕೃತಿಕ ಮಹತ್ವ ಕುರಿತು ಹೆಚ್ಡಿ ಕೋಟೆಯ ಆಧ್ಯಾತ್ಮಿಕ ಸಲಹೆಗಾರರು, ಜ್ಯೋತಿಷಿಗಳು ಹಾಗೂ ಶಿಕ್ಷಕರಾದ ಶ್ರೀ ಮಹೇಶ್ವರ ಆರಾಧ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ನಮ್ಮ ಗೌರಿ ಗಣೇಶ ಹಬ್ಬವು ನಮ್ಮ ಹಿಂದೂ ಧರ್ಮದ ಹಬ್ಬಗಳಲ್ಲಿ ಒಂದು ವಿಶೇಷವಾದ ಹಬ್ಬವಾಗಿದೆ. ಭಾರತದಲ್ಲಿ ವೈಭವದಿಂದ ಆಚರಿಸಲಾಗುವ ಹಬ್ಬಗಳಲ್ಲಿ ಇದು ಒಂದು. ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ. ಈ ಹಬ್ಬದಲ್ಲಿ ಗಣಪತಿಯ ಮೂರ್ತಿಯನ್ನು ಪೂಜಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಗುವುದು. ದೇವತೆಗಳಲ್ಲಿ ಮೊದಲು ಗಣಪತಿಗೆ ಮೊದಲ ಪೂಜೆ ಮಾಡಲಾಗುವುದು. ಈ ಗೌರಿ ಗಣೇಶ ಹಬ್ಬವನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿಶೇಷ ಶೈಲಿಯಲ್ಲಿ ಆಚರಿಸಲಾಗುವುದು. ಹೌದು, ಇಂದಿನ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಾಗಿರ್ಬೋದು, ಇದರ ವಿಶೇಷತೆ, ಆಚರಣೆ ಹಾಗೂ ಅದರ ಮಹತ್ವ. ಹಾಗೆಯೇ ಪ್ರಸ್ತುತ ತಂತ್ರಜ್ಞಾನ ಯುಗದಲ್ಲಿ ಈ ಹಬ್ಬ ಹರಿದಿನಗಳು ಆಚರಣೆ ಮಾಡುವಂಥ ವಿಧಾನಗಳಲ್ಲಿ ಸೌಹಾರ್ದಯುತ ಸಂದೇಶ, ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಮಹೇಶ್ವರ ಆರಾಧ್ಯರವರು, ಆಧ್ಯಾತ್ಮಿಕ ಸಲಹೆಗಾರರು, ಜ್ಯೋತಿಷ್ಯರು ಹಾಗೂ ಶಿಕ್ಷಕರು ಎಚ್ಡಿಕೋಟೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಧನ್ಯವಾದಗಳು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೀಕಾಂತ್ ಅವರೇ.
0: ಸರ್, ಮೊದಲಿಗೆ ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್,
1: ಸಮಸ್ತ ಜನಧ್ವನಿ ಕೇಳುಗರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ.
0: ಸರ್, ನಮ್ಮ ಸನಾತನ ಸಂಸ್ಕೃತಿಯಲ್ಲಾಗಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಹಲವಾರು ಹಬ್ಬಗಳನ್ನು ನಾವು ಪ್ರತಿ ವರ್ಷ ಒಂದೊಂದು ಮಾಸದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈಗ ಭಾದ್ರಪದ ಮಾಸ ಬಂದಿದೆ. ಈ ಮಾಸದಲ್ಲಿ ನಾವು ಪ್ರಮುಖವಾಗಿ ಆಚರಿಸುವ ಹಬ್ಬ ಅಲ್ಲಿ ಸ್ವರ್ಣ ಗೌರಿ ವ್ರತ ಹಾಗೂ ವರಸಿದ್ಧಿ ವಿನಾಯಕ ವ್ರತ ಅಥವಾ ಗೌರಿ ಗಣೇಶ ಹಬ್ಬ ನಾವು ರೂಢಿಗತವಾಗಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಸರ್, ಹಾಗಿದ್ರೆ ಈ ವರ್ಷದ ಈ ಗೌರಿ ಗಣೇಶ ಹಬ್ಬದ ಒಂದು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ವಿಶೇಷತೆಯನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಖಂಡಿತವಾಗಿಯೂ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಅರಹ ಓಂ. ಪಂಚಾನನ ಮುಖೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರುನ್. ಜಗದ ಆದಿ ಜಗದ್ಗುರು ಪಂಚ ಆಚಾರ್ಯರನ್ನ ಎನ್ನ ಋಣ್ಮಂದಿರದಲ್ಲಿ ಸ್ಮರಿಸುತ್ತ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ಗಣಪತಿ ಪ್ರಚೋದಯಾತ್. ನನ್ನ ಆರಾಧ್ಯ ದೈವೋ ಆಗಿರತಕ್ಕಂತಹ ಶ್ರೀ ವಿಜಯಸಿದ್ಧಿ ವಿನಾಯಕನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಮತ್ತೊಮ್ಮೆ ಎಲ್ಲ ಜನಧ್ವನಿ ಕೇಳುಗರಿಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳೊಂದಿಗೆ ಗೌರಿಯು ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಗಣಪತಿಯು ನಿಮ್ಮ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಪ್ರಾರ್ಥಿಸುತ್ತಾ, ಮೊದಲಿಗೆ ನೀವು ಕೇಳಿದಂಥ ಪ್ರಶ್ನೆಗಳಲ್ಲಿ ಮೂರು ವಿಭಾಗಗಳನ್ನು ನಾವು ನೋಡ್ಬೋದು. ಒಂದು, ಆ ಗಣಪತಿ ಹಬ್ಬದ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಮತ್ತು ಈ ಹಬ್ಬದ ಸಾಂಸ್ಕೃತಿಕ ವಿಶೇಷ ಏನು ಅಂತಕ್ಕಂಥದ್ದು. ನೋಡಿ, ಗೌರಿ ಗಣೇಶ ಹಬ್ಬ ಅಂತಕ್ಕಂಥದ್ದು ನಮ್ಮ ವ್ಯವಹಾರ ನಾಮದಲ್ಲಿ ಗೌರಿ ಗಣೇಶ ಅಂತ ಕರೆದರೂ ಕೂಡ ನೀವು ಆಗಲೇ ಹೇಳಿದಂಗೆ ಸ್ವರ್ಣ ಗೌರಿ ವ್ರತ ಮತ್ತು ವರಸಿದ್ಧಿ ವಿನಾಯಕ ವ್ರತ ಅಂತಕ್ಕಂಥ ಹೆಸರಿನಿಂದ ನಾವು ಕರೀತಾ ಇರತಕ್ಕಂಥದ್ದು. ಹಾಗಾದರೆ ಈ ವ್ರತಾಚರಣೆ ಯಾವಾಗಲಿಂದ ಮಾಡ್ಕೊಂಡು ಬಂದಿದ್ದೀವಿ, ಇದರ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಕೈಲಾಸಪತಿಯಾಗಿರತಕ್ಕಂಥ ಪರಮೇಶ್ವರನು ತನ್ನ ಮಗನಾಗಿರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ರಥದ ಉಪದೇಶವನ್ನು ಮಾಡಿರತಕ್ಕಂಥದ್ದು. ಈ ರಥವನ್ನು ಅನೇಕ ನಮ್ಮ ಪುರಾಣ ಕಾಲದಿಂದಲೂ ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ. ಮೊದಲಿಗೆ ಶಿವನೇ, ಸಾಕ್ಷಾತ್ ಪರಮೇಶ್ವರನೇ ಈ ಒಂದು ತ್ರಿಪುರಾಸುರನ ಸಂಹಾರವನ್ನು ಮಾಡಬೇಕಾದರೆ ಈ ಒಂದು ವರಸಿದ್ಧಿ ವಿನಾಯಕ ರಥವನ್ನು ಮಾಡಿಯೇ ಆ ಒಂದು ಯುದ್ಧವನ್ನು ಮಾಡ್ದ ಅಂತಕ್ಕಂಥ ವಿಚಾರ. ಹಾಗೆ ತಾರಕಾಸುರನ ಸಂಹಾರ ಮಾಡಬೇಕಾದರೆ ಸುಬ್ರಹ್ಮಣ್ಯ ಸ್ವಾಮಿಯೂ ಕೂಡ ಈ ವ್ರತವನ್ನು ಆಚರಣೆಯನ್ನು ಮಾಡಿದ್ರು. ಮತ್ತು ಸುರ ಮತ್ತು ಅಸುರರು ಏನು ಅಮೃತಕ್ಕೋಸ್ಕರ ಈ ಒಂದು ಮಂದಾರ ಪರ್ವತವನ್ನು ಮಂತನಾಗಿ ಮಾಡಿಕೊಂಡು ವಾಸುಕಿಯನ್ನು ಅಗ್ಗವನ್ನಾಗಿ ಮಾಡಿಕೊಂಡು ಸೂದೆಗೋಸ್ಕರ ಅಮೃತಕ್ಕೋಸ್ಕರ ಕಡದಂತಹ ಸಂದರ್ಭದಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು ಅಂಥೇಳಿ ಈ ಒಂದು ವರಸಿದ್ಧಿ ವಿನಾಯಕ ರಥವನ್ನು ಆಚರಿಸಿದ್ರು. ಮತ್ತು ದೇವಲೋಕದಿಂದ ಭೂಲೋಕಕ್ಕೆ ಗಂಗೆಯನ್ನು ತಂದಂಥ ಭಗೀರಥನೂ ಕೂಡ ಈ ಒಂದು ವ್ರತವನ್ನು ಆಚರಣೆ ಮಾಡಿನೇ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಸಾಂಬ ಅಂತಕ್ಕಂಥ ಒಬ್ಬ ಕುಷ್ಠರೋಗಿ ಈ ವ್ರತಾಚರಣೆಯನ್ನು ಮಾಡಿ ಆತ ಸಂಪೂರ್ಣವಾಗಿ ಆರೋಗ್ಯವಾಗಿರತಕ್ಕಂತಹ ಒಂದು ಪೌರಾಣಿಕ ಹಿನ್ನೆಲೆ ನಮಗೆ ಸಿಗ್ತಾ ಹೋಗ್ತದೆ. ನೋಡಿ,

0: ಇಲ್ಲಿ ಗೌರಿ, ಗೌರಿ ಅಂದರೆ ಯಾರು ಅಂತಂದರೆ ಗೌರವರ್ಣ ಉಳ್ಳವಳು. ಗೌರವರ್ಣ ಅಂದ್ರೇನು? ಸಂಪಿಗೆಯ ವರ್ಣ, ಹಳದಿ ವರ್ಣ, ಚಿನ್ನದ ವರ್ಣ. ಮತ್ತು ಗಣೇಶ ಪದ ಸಹ ಅರ್ಥವನ್ನು ನೋಡಿದ್ರೆ ಗಣ ಪ್ಲಸ್ ಈಶ, ಗಣಗಳಿಗೆ ಈಶನಾಗಿರ್ತಕ್ಕಂಥವನು, ಶಿವಗಣಗಳಿಗೆ ಈಶನಾಗಿರ್ತಕ್ಕಂಥವನೇ ಗಣಪತಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ. ಹಾಗೆ ನಾವು ಐತಿಹಾಸಿಕ ಹಿನ್ನೆಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿ ವೈದಿಕ ಕಾಲದಿಂದಲೂ ಕೂಡ ಗಣಪತಿ ಹಬ್ಬದ ಆಚರಣೆ ಇದ್ದರೂ ಕೂಡ ಗಣೇಶೋತ್ಸವ ಪ್ರಾರಂಭವಾಗಿದ್ದದ್ದು 1893 ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕ್ರವರ ನೇತೃತ್ವದಲ್ಲಿ. ಇವರು ಇಡೀ ಭಾರತೀಯರನ್ನೆಲ್ಲನ್ನು ಒಗ್ಗೂಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಗಣೇಶೋತ್ಸವವನ್ನು ಪುಣೆಯಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಆವಾಗಿನಿಂದ ಈ ಒಂದು ಗಣೇಶೋತ್ಸವ ಸುಮಾರು 130 ವರ್ಷಗಳ ಇತಿಹಾಸವನ್ನು ನಾವು ಗಣೇಶೋತ್ಸವದಲ್ಲಿ ನಾವು ಕಾಣ್ತಾ ಹೋಗ್ಬೋದಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಇಡೀ ಭಾರತೀಯರೆಲ್ಲರನ್ನೂ ಕೂಡ ಒಗ್ಗೂಡಿಸ್ತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಒಂದು ಸ್ವತಂತ್ರ ಚಳುವಳಿಯ ವೇದಿಕೆ ಆಯಿತು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗೆ ಸಾಂಸ್ಕೃತಿಕ ವಿಶೇಷತೆ ಏನು ಅಂತಂದರೆ, ಇದು ಒಂದು ಗಣಪತಿ ಹಬ್ಬ ಅಂತಕ್ಕಂಥದ್ದು, ಗೌರಿ ಗಣಪತಿ ಹಬ್ಬ ಅನ್ನೋ ಒಂದು ಹಬ್ಬ ಅಲ್ಲ ಇದು. ಇದು ಏನು ಅಂತಂದರೆ ಸಂಸ್ಕೃತಿಗಳ ಒಂದು ಪ್ರತಿಬಿಂಬ, ಇದು ಭಾರತೀಯರ ಒಂದು ಭಾವನೆ. ಹಾಗಾಗಿ ಇದು ಒಂದು ಸಮಾಜವನ್ನು ಮತ್ತು ಕುಟುಂಬವನ್ನು ಒಂದು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ. ಇದು ವಿಶೇಷವಾಗಿರ್ತಕ್ಕಂಥ ವಿಚಾರ ಶ್ರೀಕಾಂತ್ ಅವರೇ.
1: ಸರ್, ಹಾಗೇನೆ ಸ್ವರ್ಣಗೌರಿ ವ್ರತ ಮತ್ತು ವರಸಿದ್ಧಿವಿನಾಯಕ ವ್ರತ ಭಾದ್ರಪದ ಮಾಸದಲ್ಲಿ ಬರುವಂಥದ್ದು. ಈ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚೌತಿಯ ಒಂದು ವಿಶೇಷತೆ ಮತ್ತು ಭಾದ್ರಪದ ಮಾಸದ ಒಂದು ಸಂಪೂರ್ಣ ಮಾಹಿತಿಯನ್ನು ಕುರಿತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಸರ್.
0: ಖಂಡಿತ. ನಮ್ಮ ಸನಾತನ ಪಂಚಾಂಗದ ಪ್ರಕಾರ ಚಾಂದ್ರಮಾನ ವರ್ಷದಲ್ಲಿ ಬರತಕ್ಕಂಥದ್ದು ಭಾದ್ರಪದ ಮಾಸ, ಅಂದರೆ 6ನೇ ತಿಂಗಳು, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಮಾಸ ಬರತಕ್ಕಂಥದ್ದು. ಭಾದ್ರಪದ ಮಾಸದ ಚತುರ್ಥಿಯ ವಿಶೇಷ ಅಂತಂದರೆ ಪ್ರತಿ ದೇವತೆಗಳಿಗೂ ಕೂಡ ಒಂದೊಂದು ತಿಥಿಗೆ ಅಧಿಪತಿಯನ್ನಾಗಿ ಮಾಡಿರ್ತಕ್ಕಂಥದ್ದು. ತೃತೀಯ ತಿಥಿಗೆ ಗೌರಿ ಅಧಿಪತಿಯಾದರೆ ಚತುರ್ಥಿ ತಿಥಿಗೆ ಗಣಪತಿ ಅಧಿಪತಿಯಾಗಿರ್ತಕ್ಕಂಥದ್ದು. ಸೊ ಈ ಭಾದ್ರಪದ ಮಾಸದ ಚೌತಿಯ ದಿನ ಗಣಪತಿಯ ಉಗಮವಾಗಿರ್ತಕ್ಕಂಥದ್ದು, ಜನನವಾಗಿರ್ತಕ್ಕಂಥದ್ದು, ಅಂದರೆ ಆತನ ಹುಟ್ಟಿದಬ್ಬ ಅಂತ ನಾವು ಹೇಳ್ಬೋದಾಗಿದೆ. ಹೇಗೆ ಅಂತಂದರೆ, ನಮಗೆ ಅನೇಕ ಪುರಾಣಗಳಲ್ಲಿ ಕಥೆಗಳು ಸಿಗ್ತಾ ಹೋಗ್ತದೆ. ಪದ್ಮಪುರಾಣ, ಬ್ರಹ್ಮಪುರಾಣ, ಶಿವಪುರಾಣ ಮತ್ತು ಸ್ಕಂದ ಪುರಾಣ, ಎಲ್ಲ ಪುರಾಣಗಳಲ್ಲೂ ಕೂಡ ಕತೆ ಇದೆ. ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸ್ಕಂದ ಪುರಾಣದಲ್ಲಿ ಇರತಕ್ಕಂಥ ಕತೆ. ಸೊ ನಾವು ಕೂಡ ಕೇಳಿದ್ವಿ ಚಿಕ್ಕಂದ್ರಿಂದಲೂ ಕೂಡ, ನಮ್ಮ ಅಜ್ಜಿ ಹತ್ರ ಎಲ್ಲ ಹಿರಿಯರು ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಹೇಗೆ ಅಂತಂದರೆ, ಕೈಲಾಸದಲ್ಲಿ ಪಾರ್ವತಿ ಸ್ನಾನವನ್ನು ಮಾಡಲಿಕ್ಕಿಂತ ಮೊದಲು ತನ್ನ ದೇಹಕ್ಕೆ ಸುಗಂಧ ದ್ರವ್ಯಯುಕ್ತವಾಗಿ ಗಂಧಯುಕ್ತವಾಗಿ ಹಾಕ್ಕೊಂಡಿರ್ತಕ್ಕಂಥದ್ದು, ಆಕೆ ಸ್ನಾನಕ್ಕೆ ಹೋಗಬೇಕಕ್ಕಿಂತ ಮೊದಲು ಏನು ಮಾಡ್ತಾಳೆ ಅಂತಂದರೆ, ಆ ಒಂದು ಸುಗಂಧಯುಕ್ತವಾದಂತಹ ದ್ರವ್ಯವನ್ನು ತೆಗೆದು ಮಣ್ಣಿನನ್ನು ಸೇರಿಸಿ ಒಂದು ಗಣಪತಿ ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ. ಅದೇ ಗಣಪತಿಯಾಗಿರ್ತಕ್ಕಂಥದ್ದು. ಆಕೆ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಬಾಗಿಲಲ್ಲಿ ಕಾವಲುಗಾರನಾಗಿ ತನ್ನ ಮಗನನ್ನು, ಪ್ರೀತಿಯ ಪುತ್ರನ ಇರಿಸಿ ಹೋಗಿರ್ತಾಳೆ. ಆಗ ಶಿವ ಆ ಒಂದು ಹರಮನೆಗೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಗಣೇಶ ಆತನನ್ನು ತಡೀತಾನೆ. ಆದರೆ ಶಿವ ಹೇಳ್ತಾನೆ, ಬೇಡ, ನನ್ನನ್ನು ತಡಿಬೇಡ ಅಂತ ಹೇಳಿದ್ರು ಕೂಡ, ಇಲ್ಲ, ನನಗೆ ತಾಯಿ ಆಜ್ಞೆ ಆಗಿದೆ, ನಾನು ತಡಿಲೇಬೇಕು ಅನ್ನೋಂಥ ಸಂದರ್ಭದಲ್ಲಿ ಆಗ ಗಣೇಶ ಮತ್ತು ಶಿವನ ನಡುವೆ ಒಂದು ಯುದ್ಧ ಆಗ್ತದೆ. ಶಿವ ಪಿನಾಕ ಅಂತಕ್ಕಂಥ ಒಂದು ಬಾಣವನ್ನು ಬಿಟ್ಟರೂ ಕೂಡ ಆ ಗಣೇಶನನ್ನು ಏನೂ ಮಾಡಲಿಕ್ಕಾಗಲ್ಲ. ಆಗ ತೀ ಕ್ರೋಧಗೊಂಡಂತಹ ಶಿವ ಏನು ಮಾಡ್ತಾನೆ, ತನ್ನ ತ್ರಿಶೂಲದಿಂದ ಆ ಶಿರಚ್ಛೇದನವನ್ನು ಮಾಡ್ತಾನೆ. ಆಗ ಪಾರ್ವತಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಮಗನ ಒಂದು ರುಂಡ ಬೇರೆ ಮುಂಡವನ್ನು ನೋಡಿ ಅವಳು ತುಂಬ ಕೋಪಗೊಳ್ತಾಳೆ. ಎಷ್ಟು ಕೋಪಗೊಳ್ತಾಳೆ ಅಂತಂದರೆ, ಎಲ್ಲ 3 ಲೋಕಗಳು ಕೂಡ ಅಲ್ಲೋಲ ಕಲ್ಲೋಲವಾಗುವ ಮಟ್ಟಿಗೆ ಕೋಪಗೊಳ್ತಾಳೆ. ಆಗ ಎಲ್ಲ ದೇವತೆಗಳು ಕೂಡ ಬಂದು, ನಾರಾಯಣಾದಿಯಾಗಿ ಎಲ್ಲ ದೇವತೆಗಳು ಬಂದು ಆಕೆಯನ್ನು ಸಮಾಧಾನ ಮಾಡಿ, ಆಗ ಶಿವ ಏನು ಮಾಡ್ತಾನೆ ಅಂದರೆ, ಉತ್ತರ ದಿಕ್ಕಿಗೆ ತಲೆಯಾಕಿ ಮಲಗಿರ್ತಕ್ಕಂತಹ ಒಂದು ಯಾವುದೇ ಪ್ರಾಣಿಯ ಇದನ್ನು ತರಲಿಕ್ಕೆ ಆಜ್ಞೆಯನ್ನು ಮಾಡ್ತಾನೆ. ಆಗ ಹಾನಿ ಮಲಗಿರ್ತದೆ, ಅದರನ್ನು ತಲೆಯನ್ನು ತಗೊಬಂದಂಥ ಸಂದರ್ಭದಲ್ಲಿ ಈ ಗಣಪತಿ ಮೂರ್ತಿಗೆ ಆ ಒಂದು ಗಜಾನನ ತಲೆಯನ್ನು ಹಾಕಿ ಆ ಗಜಾನನ ಅಂತಕ್ಕಂಥ ಹೆಸರನ್ನು ಆ ಗಣಪತಿಗೆ ಕೊಡ್ತಾರೆ. ಹಾಗೆ ಎಲ್ಲ ದೇವತೆಗಳು ಕೂಡ ಆ ಗಣಪತಿಯನ್ನು ಅರಸಿ, ಇನ್ನು ನಿನಗೆ ಪ್ರಥಮ ಪೂಜೆಯಾಗಲಿ, ನಿನಗೆ ಆದ್ಯ ಪೂಜೆಗೆ ಅಧಿಪತಿಯಾಗು, ನೀನು ಗಣಗಳಿಗೆ, ಶಿವಗಣಗಳಿಗೆ ಅಧಿಪತಿಯಾಗು ಅಂತ ಹೇಳಿ ಒಂದು ವಿಶೇಷವಾದ ವರವನ್ನು ಪಡ್ತಾರೆ. ಹಾಗಾಗಿ ನಮ್ಗೆ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಗಣಪತಿಯ ಹಬ್ಬ ಇರತಕ್ಕಂಥದ್ದು. ಗಣಪತಿಯನ್ನು ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ವಿಘ್ನಗಳು ನಿವಾರಣೆ ಆಗ್ತದೆ, ಅಥವಾ ಬುದ್ಧಿ ಪ್ರದಾಯಕನಾಗಿರೋದ್ರಿಂದ ಬುದ್ಧಿ ಸಿಗ್ತದೆ ಅಂತಕ್ಕಂಥ ವಿಚಾರ. ಹಾಗೆ ಭಾದ್ರಪದ ಮಾಸದ ಹಬ್ಬದ ದಿನ ಚಂದ್ರ ದರ್ಶನವನ್ನು ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ, ಗಣಪತಿ ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಆತ ತುಂಬ ಹೆಚ್ಚು ಊಟವನ್ನು, ಅನೇಕ ಭಕ್ಷ್ಯಗಳನ್ನು ಮಾಡಿರ್ತಾನೆ. ಹೊಟ್ಟೆಗೆ ಹಾವು ಸುತ್ತಕೊಂಡು ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ನೋಡಿ ಚಂದ್ರ ನಕ್ಕು ಬಿಡ್ತಾನೆ. ನಕ್ಕದಂತಹ ಸಂದರ್ಭದಲ್ಲಿ ಚಂದ್ರನಿಗೆ ಗಣಪತಿ ಒಂದು ಶಾಪವನ್ನು ಕೊಡ್ತಾರೆ. ಅಂದರೆ ಆ ಶಾಪದಿಂದ ಏನಾಗ್ತಾನೆ, ಚಂದ್ರ ಕಳೆಗುಂದು ಬಿಡ್ತಾನೆ. ಕೊನೆಗೆ ಆತನ ಬೇಡ್ಕೊಂಡಂಥ ಸಂದರ್ಭದಲ್ಲಿ ಶಾಪದ ಜೊತೆಗೆ ಉಶಾಪ ಕೂಡ ಕೊಡ್ತಾರೆ. ಈಗ ನೀವು ಮಹಾಭಾರತದ ಸಂದರ್ಭದಲ್ಲಿ ಇದನ್ನ ಕೇಳಿರ್ಬೋದು, ಸಮಂತಕಮಣಿ ಅಂತ ಹೇಳಿ. ಸಮಂತಕಮಣಿ, ಆ ಸಮಂತಕಮಣಿಗೆ ಸಂಬಂಧಪಟ್ಟಂಥದ್ದು ಕೃಷ್ಣನಿಗೂ ಕೂಡ ಅದು ಒಂದು ಏನಂದು ಬರುತ್ತೆ, ಮಿಥ್ಯ ಆರೋಪ ಬಂದ್ಬಿಡುತ್ತೆ, ಸುಳ್ಳು ಆರೋಪ ಬಂದ್ಬಿಡುತ್ತದೆ. ಈಗ ಯಾರೇ ಆಗಿರ್ಬೋದು, ನೀವು

0: ಗಣಪತಿಯ ಹಬ್ಬದ ದಿನ ಚಂದ್ರನನ್ನ ನೋಡಲೇಬಾರದು. ನೀವು ನೋಡ್ತು ಅಂತಂದ್ರೆ ಆ ಸಮಂತಕಮಣಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನ ನೀವು ಕೇಳಬೇಕಾಗ್ತದೆ. ಅದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನು ಅಂತಂದ್ರೆ, ಒಬ್ಬ ಸತ್ರಾಜಿತ್ ಅಂತಕ್ಕಂಥ ಒಬ್ಬ ರಾಜ ಇರ್ತಾನೆ. ಆತ ಎಂಥ ತಪಸ್ಸನ್ನು ಮಾಡ್ತಾನೆ ಅಂತಂದ್ರೆ ನೋಡಿ, ಸೂರ್ಯದೇವನನ್ನ ಅನೇಕ ವರ್ಷಗಳ ಕಾಲ ಕಣ್ಣಿನಿಂದ ದಿಟ್ಟಿಸಿ ನೋಡಿ ತಪಸ್ಸನ್ನು ಮಾಡ್ತಾನೆ. ನಾವು 5 ನಿಮಿಷ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ದಿಟ್ಟಿಸಿ ನೋಡಿ ತಪಸ್ಸನ್ನು ಮಾಡಿದಾಗ ಸೂರ್ಯನಾರಾಯಣ ಪ್ರತ್ಯಕ್ಷನಾಗಿ ನೀವು ಏನು ಹೊರಬೇಕು ಅಂತ ಕೇಳಿದಾಗ, ಆತನೇ ಸೂರ್ಯನಾರಾಯಣನೇ ಒಂದು ಸಮಂತಕಮಣಿಯನ್ನು ಕೊಡ್ತಾನೆ. ಆ ಸಮಂತಕಮಣಿಯ ವಿಶೇಷ ಏನು ಅಂತಂದ್ರೆ, ಸೂರ್ಯನಾರಾಯಣ ಹೇಗೆ ತೇಜಸ್ಸಿನಿಂದ ಒಳಿತಾನೋ ಅದೇ ತರದ ಒಳಪು ಆ ಒಂದು ಸಮಂತಕಮಣಿಯಲ್ಲಿರ್ತದೆ. ಮತ್ತೆ ಆ ಸಮಂತಕಮಣಿ ಪ್ರತಿನಿತ್ಯ 8 ಮಣೆ ತೂಕದ ಚಿನ್ನವನ್ನು ಕೊಡ್ತಾ ಇರ್ತದೆ. ಅದಿರತಕ್ಕಂಥ ಜಾಗದಲ್ಲಿ ದಾರಿದ್ರ್ಯ ಅಂತಕ್ಕಂಥದ್ದೇ ಇರೋದಿಲ್ಲ. ಸೊ ಒಂದು ಸತಿ ಸತ್ಯರಜಿತ್ ಏನ್ ಮಾಡ್ತಾನೆ, ಇಲ್ಲಿಗೆ ಹೋಗ್ತಾನೆ, ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಶ್ರೀಕೃಷ್ಣ ಇರ್ತಾನೆ. ಎಲ್ಲಿ ಶ್ರೀಕೃಷ್ಣ ಈ ಸಮಂತಕಮಣಿಯನ್ನು ಕೇಳ್ತಾನೋ ಅಂತೇಳಿ ಆ ಸಮಂತಕಮಣಿಯನ್ನ ಆತನ ತಮ್ಮನಾಗಿರತಕ್ಕಂತಹ ಪ್ರಸೇನನಿಗೆ ಕೊಡ್ತಾನೆ. ಆ ಪ್ರಸೇನ ಏನ್ ಮಾಡ್ತಾನೆ, ಅದನ್ನು ಧರಿಸಿ ಕಾಡಿಗೆ ಹೋಗ್ತಾನೆ. ಅಲ್ಲಿ ಸಿಂಹಕ್ಕೆ ಬಲಿಯಾಗ್ತಾನೆ. ಆ ಸಿಂಹದಿಂದ ಜಾಂಬುವಂತ ಅಂತಕ್ಕಂಥ ಒಂದು ಕರಡಿ ಆ ಒಂದು ಸಮಂತಕಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಮಗಳ ತೊಟ್ಟಿಲಿಗೆ ಕಟ್ಟಿರ್ತದೆ. ಕೊನೆಗೆ ಶ್ರೀಕೃಷ್ಣನೇ ಈತನನ್ನ ಸಂಹಾರ ಮಾಡಿದ್ದಾನೆ ಸಮಂತಕಮಣಿಗೋಸ್ಕರ ಅಂತೇಳಿ ಅಪವಾದ ಬರ್ತದೆ. ಶ್ರೀಕೃಷ್ಣ ಅರಣ್ಯಕ್ಕೆ ಹೋಗಿ ಆ ಜಾಂಬುವಂತನ ಜೊತೆ ಯುದ್ಧ ಮಾಡಿ ಆ ಸಮಂತಕಮಣಿಯನ್ನು ತೆಗೆದುಕೊಂಡು ಬಂದು ಸತ್ಯಜಿತ್ ಕೊಡ್ತಾನೆ. ಸೊ ಈ ಕಥೆಯನ್ನು ಕೇಳೋದ್ರಿಂದ ನಾವು ಚಂದ್ರ ದರ್ಶನವನ್ನು ಮಾಡಿ ಬರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತಕ್ಕಂಥದ್ದು ಇದು ಭಾದ್ರಪದ ಮಾಸದ ಚೌತಿಯ ವಿಶೇಷವಾಗಿರ್ತಕ್ಕಂಥದ್ದು.
1: ಸರ್, ಹಾಗಿದ್ರೆ ಮನೆಗಳಲ್ಲಿ ಈ ಸ್ವರ್ಣಗೌರಿ ವ್ರತ ಹಾಗೂ ವರಿಸಿದ್ಧಿ ವಿನಾಯಕ ವ್ರತವನ್ನು ಯಾವ ಒಂದು ವಿಧಾನದ ಹಾಗೂ ಕ್ರಮಗಳ ಮುಖಾಂತರ ಆಚರಿಸಬೇಕಾಗುತ್ತೆ ಸರ್?
0: ಖಂಡಿತ. ಈಗ ನೋಡಿ, ಒಂದು ಗಾದೆ ಇದೆ, ಗಣಪನಿಲ್ಲದ ಗ್ರಾಮವಿಲ್ಲ ಅಂತ ಹೇಳಿ. ಎಲ್ಲ ಊರಿನಲ್ಲೂ ಎಲ್ಲ ಗ್ರಾಮಗಳು ಕೂಡ ಗಣಪ ಇರತಕ್ಕಂತಹದ್ದು. ಸೊ ಹೇಗೆ ನಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಾವು ಇಂದಿನ ದಿನ ಗಣಪತಿ ಹಬ್ಬದ, ಈಗ ಸಾಮಾನ್ಯವಾಗಿ ಗೌರಿ ಹಬ್ಬ ಗಣಪತಿ ಹಬ್ಬ 2 ದಿನ ಬರ್ತಾ ಇತ್ತು. ಬಟ್ ಈ ವರ್ಷ ಏನಾಗಿದೆ ಅಂತಂದರೆ, ಗೌರಿ ಮತ್ತು ಗಣಪತಿ ಒಂದೇ ದಿನ ಬಂದಿರೋದ್ರಿಂದ ಎರಡೂ ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಯಾವ ರೀತಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಬೇಕು, ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ಗಣಪತಿ ಆರಾಧನೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಈಗ ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಪ್ರಾತಃ ಕಾಲದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ, ಅಂದರೆ ಬ್ರಾಹ್ಮೀ ಮುಹೂರ್ತ ಅಂತ ಹೇಳಿದ್ರೆ ಸೂರ್ಯ ಉದಯಕ್ಕಿಂತ 48 ನಿಮಿಷಗಳ ಮೊದಲು ಬರ್ತಕ್ಕಂಥ ಮುಹೂರ್ತವೇ ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತದಲ್ಲಿ ಶುಚಿರ್ಭೂತವಾಗಿ ಅಭ್ಯಂಗನ ಸ್ನಾನವನ್ನು ಮಾಡಿ ನದಿ, ಸರೋವರ, ಕೆರೆ, ಪುಷ್ಕರಣಿ ಈ ಥರ ಪಂಚನದಿ ಮೂಲಗಳು ಅಂತೇಳಿ ಕರಿತೀವಿ, ಅಲ್ಲಿ ಹೋಗಿ ಏನು ಮಾಡಬೇಕಾಗ್ತದೆ ಅಂತಂದರೆ, ನಾವು ಗೌರಿಯನ್ನು ತರಬೇಕಾಗ್ತದೆ. ಗೌರಿಯನ್ನು ತರಲಿಕ್ಕಿರ್ತಕ್ಕಂಥ ಮಾಧ್ಯಮಗಳು 3 ಮಾಧ್ಯಮದಲ್ಲಿ ಗೌರಿಯನ್ನು ತರಬಹುದು. ಹೇಗೆ ಅಂತ ಹೇಳಿದ್ರೆ, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ಆ ಒಂದು ನದಿಯಲ್ಲಿ ಸಿಗ್ತಕ್ಕಂಥ ಮರಳನ್ನು ಅದಕ್ಕೆ ಹಾಕಿ ಗಂಟನ್ನು ಕಟ್ಟಿ ಅದರ ಮೂಲಕವೂ ಕೂಡ ಗೌರವನ್ನು ತರತಕ್ಕಂಥ ಪದ್ಧತಿ ಇದೆ. ಮತ್ತೊಂದು ವಿಧಾನ ಹೇಗೆ ಅಂತಂದರೆ, ಆ್ಯಕ್ಚುಲಿ ಸ್ವರ್ಣ ಗೌರಿ ವ್ರತ ಅಂತ ನಾವು ಕರಿತಕ್ಕಂಥದ್ದು ಇದನ್ನು, ಅಂದರೆ ಸುವರ್ಣದಿಂದಲೇ ಗೌರಿಯನ್ನು ಮಾಡಿಸಿ ವ್ರತ ಮಾಡಬೇಕು ಅಂತಕ್ಕಂಥದ್ದು ಈ ವಿಚಾರ. ಆದರೆ ಅಷ್ಟು ಸಾಧ್ಯವಾಗೋದಿಲ್ಲ ಎಲ್ಲರಿಗೂ. ಹಾಗಾಗಿ ಸುವರ್ಣಕ್ಕೆ ಸಮನಾಗಿರತಕ್ಕಂತಹ ಒಂದು ವಸ್ತು ಅಂತಂದರೆ ಅದು ಅರಿಶಿನ, ಹರಿದ್ರ ಅಂತ ಕರಿತೀವಿ. ಹರಿದ್ರದಲ್ಲಿ ಅರಿಶಿನದಲ್ಲಿ ಗೌರಮ್ಮನನ್ನು ಮಾಡಿ ಆ ಮಾಧ್ಯಮದ ಮೂಲಕವೂ ಕೂಡ ನಾವು ತೆಗೆದುಕೊಂಡು ಆರಾಧನೆಯನ್ನು ಮಾಡ್ಬೋದು. ಮತ್ತು ಕಳಸ ರೂಪದಲ್ಲಿ ಕುಂಭದಲ್ಲೂ ಕೂಡ ಗೌರಿಯನ್ನು ಆಹ್ವಾನ ಮಾಡಿ ನಾವು ತಗೊಂಡು ಬರಬೇಕಾಗ್ತದೆ. ಹೇಗೆ, ನದಿಗೆ ಹೋಗಿ ಗಂಗೆ ಪೂಜೆಯನ್ನು ಮಾಡಿ ಒಂದು ತಟ್ಟೆನಲ್ಲಿ ಈ ಎಲ್ಲ ಈ ಮಾಧ್ಯಮದಲ್ಲಿ ಏನು ನಾವು ಮರಳಿನ ಗೌರವವನ್ನು ಮಾಡ್ಕೊಂಡಿರ್ತೀವಿ, ಮತ್ತು ಈಗ ಎಲ್ಲ ಕಡೆ ಗೌರಮ್ಮದು ಸಿಗ್ತಾ ಇದೆ, ಗೌರಮ್ಮ ಮೂರ್ತಿ ಇದೆ, ಅದನ್ನು ತಗೊಂಡು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಕೊಂಡು ಸೊ ನಾವು ಮನೆ ಹತ್ರ ತಗೊಂಡು ಬರಬೇಕಾಗ್ತದೆ. ಇವಾಗ ಎರಡೂ ಇರೋದ್ರಿಂದ, ಗೌರಿ ಗಣಪತಿ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಎರಡು ಒಟ್ಟಿಗೆನೆ ತಗೊಂಡು ಬರಬೇಕಾಗ್ತದೆ. ಅಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ, ಮೊದಲಿಗೆ ಬಂದಂತಹ ಸಂದರ್ಭದಲ್ಲಿ ಆರತಿಯನ್ನು ಮಾಡಿ ಗೌರಮ್ಮನಿಗೆ ಸೊ ಮನೆಯ ಒಳಗಡೆ ಕರ್ಕೋಬೇಕಾಗ್ತದೆ. ಅದರಲ್ಲಿ ಮಂಟಪವನ್ನು ಆಲ್ರೆಡಿ ಸಿದ್ಧ ಮಾಡಿರ್ತೀವಿ. ಆ ಮಂಟಪದ ಮೇಲೆ ಬಾಳೆ ಎಲೆಯನ್ನು ಹಾಕಿ, ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ ನಾವು ತಂದಿರತಕ್ಕಂಥ ಗೌರಮ್ಮನ ಅಷ್ಟದಳ, ಅಂದರೆ 16 ದಳಗಳ ಒಂದು ರಂಗವಲ್ಲಿಯನ್ನು ಹಾಕಿ ಅಥವಾ ಅಕ್ಕಿಯನ್ನಲ್ಲೇ ಬರೆದು ಅದರ ಮೇಲೆ ಗೌರಮ್ಮನ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗ್ತದೆ. ಜೊತೆಗೆ ಆಹ್ವಾನೆಯನ್ನು ಮಾಡಬೇಕಾಗ್ತದೆ, ಜೊತೆಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕಾಗ್ತದೆ. ಮತ್ತು ಗೌರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು 16 ಸಂಖ್ಯೆ. ಎಲ್ಲೇ ನಾವು ಬಾಗಿನವನ್ನು ಕೊಡಬೇಕಾದರೂ 16, ಮತ್ತು ಷೋಡಶ ಗ್ರಂಥಿ ಅಂತ ಬರುತ್ತೆ, ಅಂದರೆ ಈ ಒಂದು ಗೌರಿ ದರ ಬರುತ್ತೆ, ಅದಕ್ಕೂ ಕೂಡ 16 ಗಂಟೆನೇ ನಾವು ಕಟ್ಟಬೇಕಾಗ್ತದೆ. ಮತ್ತು 16 ಪುತ್ರಗಳು, 16 ಪುಷ್ಪಗಳು ಈ ಥರವಾಗಿ ಆ ಗೌರಿಯನ್ನು ಆರಾಧನೆಯನ್ನು ಮಾಡಬೇಕಾಗ್ತದೆ. ಮತ್ತು ಗೌರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಅಂದರೆ ಹಸಿರು ಬೇಳೆಯಿಂದ ಮಾಡಿರತಕ್ಕಂತಹ ನೈವೇದ್ಯ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಹಸಿರುಬೇಳೆ ಪಾಯಸ ಆಗಿರತಕ್ಕಂಥದ್ದು, ಹಸಿರುಬೇಳೆ ಕೋಸಂಬರಿ ಆಗಿರತಕ್ಕಂಥದ್ದು, ಅನೇಕ ವಿಧವಾಗಿರತಕ್ಕಂಥ ಫಲಗಳನ್ನು ತಾಯಿಗೆ ನೈವೇದ್ಯನ ಮಾಡ್ಬೋದು. ಹಾಗೆಯೇ ಪಂಚಪಕ್ವಾನ್ನ ಅಂತ ಕರೀತಾರೆ, ಗುಡಾನ್ನ, ದಧ್ಯಾನ್ನ, ಮತ್ತು ಕ್ಷೀರಾನ್ನ, ಈ ಥರ 5 ರೀತಿಯ ಅನ್ನಗಳ ನೈವೇದ್ಯನ್ನು ತಾಯಿಗೆ ಮಾಡಬೇಕಾಗ್ತದೆ. ಅದಾದ ನಂತರ ಕಥಾಶ್ರವಣ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೌರಿ ಹಬ್ಬದಲ್ಲಿ. ಯಾವುದೇ ವ್ರತವನ್ನು ನೀವು

ಮಾಡಿದರೆ ಆ ರಥದಲ್ಲಿ ಕಥಾಶ್ರವಣವಾಗಬೇಕಾಗ್ತದೆ. ಈಗ ನೋಡಿ ಸ್ವರ್ಣಗೌರಿ ಹೇಗೆ ಬರುತ್ತೋ ಅಂತಂದ್ರೆ ಹೆಸರು ಅಂತಂದ್ರೆ ಕೈಲಾಸದಲ್ಲಿ ಗೌರಿಗೆ ಕಾಳಿ ಅಂತಕ್ಕಂಥ ಹೆಸರು ಇದೆ. ಕಾಳಿ ಸ್ವರೂಪವೂ ಕೂಡ ಪಾರ್ವತಿಯಾಗಿರ್ತಕ್ಕಂಥದ್ದು. ಸೊ ಎಲ್ಲರೂ ಕಪ್ಪಗಿರೋದ್ರಿಂದ ಕಾಳಿ ಕಾಳಿ ಅಂತಕ್ಕಂಥ ರೇಗಿಸ್ತಾ ಇರ್ತಾರೆ. ಹಾಗೆ ತಾಯಿ ತಪಸ್ಸನ್ನು ಮಾಡಿ ಆಕೆ ಒಂದು ಸುವರ್ಣ ವರ್ಣವನ್ನು ಪಡ್ಕೋತಾಳೆ. ಅವಾಗಿಂದ ಸುವರ್ಣಗೌರಿ ಅಂತಕ್ಕಂಥದ್ದನ್ನು ನಾವು ಕರಿತಾ ಹೋಗ್ತೀವಿ. ಅಲ್ಲಿ ಒಂದು ಸಂಕ್ಷಿಪ್ತ ಒಂದು ಕಥೆಯನ್ನು ಹೇಳೋದಾದರೆ, ಒಂದು ಸರಸ್ವತಿ ನದಿ ತೀರದಲ್ಲಿ ವಿಮಲಾಪ

0: ಹೋಗಿ ಕೇಳ್ತಾನೆ ನೀವು ಮಾಡ್ತಿರ್ತಕ್ಕಂಥ ವ್ರತ ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇದು ಸಕಲ ಸೌಭಾಗ್ಯವನ್ನು ಕೊಡತಕ್ಕಂತಹ ಸ್ವರ್ಣ ಗೌರಿ ವ್ರತ ಅಂತ ಹೇಳಿ. ಆಗ ಅವರು ಗೌರಿದಾರವನ್ನು ಕಟ್ತಾರೆ. ಆತನಿಗೆ ಇಬ್ಬರು ಪತ್ನಿಯರಿರ್ತಾರೆ. ಆತ ಬಂದು ತೋರಿಸ್ತಾನೆ ತನ್ನ ಹಿರಿಯ ಪತ್ನಿಗೆ, ನೋಡು ಹಿಂಗ ವ್ರತವನ್ನು ಮಾಡ್ತಾ ಇದ್ರು, ನಾವು ಮಾಡೋಣ ಎಷ್ಟು ಅದು ಬಂತು. ಆಗ ಹಿರಿಯ ಪತ್ನಿಗೆ ದೈವದ ಬಗ್ಗೆ ನಂಬಿಕೆ ಇರೋದಿಲ್ಲ, ಅವಳು ಅದನ್ನು ಕಿತ್ತಿ ಎಸ್ತು ಬಿಡ್ತಾಳೆ. ಅದು ಬಿದ್ದಂತ ಒಂದು ಎಲ್ಲಿ ಬಿಡುತ್ತೆ ಅಂದರೆ ಒಂದು ಒಣಗಿರ ಮರದ ಮೇಲೆ ಬಿದ್ದು ಬಿಡುತ್ತದೆ. ಆ ಮರವೇ ಚಿಗುರು ಬಿಡ್ತದೆ ಅದನ್ನು ನೋಡಿ. ಆಗ ಎರಡನೇ ಹೆಂಡತಿ ಏನು ಮಾಡ್ತಾಳೆ, ಆ ಗೌರಿದಾರವನ್ನು ತೆಗೆದು ಕಟ್ಕೋತಾಳೆ. ಅದರಿಂದ ಈ ಒಂದು ರಾಜ ಮತ್ತು ಈ ರಾಣಿ ಎರಡನೇ ಹೆಂಡತಿ ನಡುವೆ ತುಂಬಾ ಅನ್ಯೋನ್ಯ ಬಾಂಧವ್ಯ ಬೆಳೆದು ಸಂತಾನ ವೃದ್ಧಿ ಆಗುತ್ತೆ. ಹಿರಿಯ ಹೆಂಡತಿಗೆ ತಲೆ ಕೆಟ್ಟಂತಾಗಿ ಅರಣ್ಯಗಳನ್ನು ಸುತ್ತಾ ಇರ್ತಾಳೆ. ಕೊನೆಗೆ ಗೌರಿದೇವಿ ಕೂಡ ಕನಿಕರಗೊಂಡು ಅವಳಿಗೂ ಕೂಡ ಒಳ್ಳೇದಾಗಲಿ ಅಂತ ಆರೈಸ್ತಾಳೆ. ಇದು ಸ್ವರ್ಣ ಗೌರಿಗೆ ಸಂಬಂಧಪಟ್ಟಂತಹ ಕಥಾ ವಿಚಾರ. ನಾವಿಲ್ಲಿ ನೋಡಿ ಇವತ್ತು ಎರಡೂ ಒಟ್ಟಿಗೆ ಬಂದಿದೆ. ಹಾಗೆ ನಮಗೊಂದು ಪ್ರಶ್ನೆ ಬರುತ್ತೆ, ಎರಡನ್ನು ಒಟ್ಟಿಗೆ ಸ್ಥಾಪಿಸ್ಬೋದ ಗುರುಗಳೇ ಅಂತೇಳಿ. ಆಕ್ಚುಲಿ ಇಲ್ಲ, ತೃತೀಯ ತಿಥಿಯಲ್ಲೇ ಪಾರ್ವತಿಯನ್ನು ಸ್ಥಾಪನೆ ಮಾಡಬೇಕು, ಚತುರ್ಥಿ ತಿಥಿಯಲ್ಲೇ ಗಣಪತಿಯನ್ನು ಸ್ಥಾಪನೆ ಮಾಡಬೇಕು. ಆಕ್ಚುಲಿ ಸತಿ ಗೌರಿಗಣ ಯೋಗ ಬಂದಿರತಕ್ಕಂಥದ್ದು, ಎರಡು ಒಂದೇ ಬಂದಿರತಕ್ಕಂಥದ್ದು. ನಾವು ಏನು ಮಾಡಬೇಕಾಗ್ತದೆ ಅಂತಂದರೆ, ಈಗ 6:57 14ನೇ ತಾರೀಕು ಸೋಮವಾರದ ದಿನ ಬೆಳಿಗ್ಗೆ 6:57 ಮಾತ್ರ ಏನಿದೆ, ತೃತೀಯ ತಿಥಿ ಇರತಕ್ಕಂತಹದ್ದು. ಆ ತೃತೀಯ ತಿಥಿಯ ದಿನವೇ ನಾವು ತಾಯಿಯನ್ನು ಮಾಡುವ, ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಅಂದರೆ 4:00-5:00 ಮತ್ತು 6:30-7:00 ಒಳಗಡೆ ಗೌರಿಯನ್ನು ಸ್ಥಾಪನೆ ಮಾಡಬೇಕಾಗ್ತದೆ. ಗಣಪತಿಯನ್ನು ಸ್ಥಾಪಿಸ್ತಕ್ಕಂಥ ವಿಧಾನಗಳು 9:20 10:30 ಒಳಗಡೆ ನಾವು ಗಣಪತಿಯನ್ನು ಕೂರಿಸ್ಬೋದು. ಮತ್ತು ಅಭಿಜಿನ್ ಮುಹೂರ್ತ ಅಂತ ಬರುತ್ತೆ ಮಧ್ಯಾಹ್ನ 12:20-12:40 ತನಕ, ಆ ಮುಹೂರ್ತದಲ್ಲಿ ಕೂಡ ಗಣಪತಿಯನ್ನು ಪೂಜಿಸ್ಬೋದು. ಹೇಗೆ ಗೌರಿಗೆ 16 ಸಂಖ್ಯೆನೋ ಹಾಗೆ ಗಣಪತಿಗೆ 21 ಸಂಖ್ಯೆ ಅಂತಕ್ಕಂಥದ್ದು. ನಾವೇನೇ ಸಮರ್ಪಣೆ ಮಾಡಬೇಕಾದ್ರೂ 21 ಮೋದಕ 21 ಗರಿಕೆ ಸಮರ್ಪಣೆಯನ್ನು ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ 21 ಅಂತಕ್ಕಂಥದ್ದು 21 ತತ್ವಗಳ ಸಂಕೇತ. ಏನು ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು ಮತ್ತು ಮನಸ್ಸು ಸೇರಿ 21 21 ಅಂಕುಶ ಇಟ್ಟಿರ್ತಕ್ಕಂಥ ಭಗವಂತ ಅಂದರೆ ಅದು ಗಣಪತಿ ಮಾತ್ರ ಆಗಿರ್ತಕ್ಕಂಥದ್ದು. ಗಣಪತಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ನೈವೇದ್ಯ ಅಂತಂದರೆ ಮೋದಕವಾಗಿರ್ತದೆ. ಮೋದಕ, ಕಡುಬು, ಎಳ್ಳಿನಿಂದ ಮಾಡಿರತಕ್ಕಂಥ ತಿಂಡಿಗಳು, ಮತ್ತು ಪೃಥುಕ ಅಂತಕ್ಕಂಥ, ಅಂದರೆ ಪೃಥುಕ ಅಂತಂದರೆ ಅವಲಕ್ಕಿ, ಇದು ಗಣಪತಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ನೈವೇದ್ಯವಾಗಿರ್ತದೆ. ಸೊ ಇದಾದ ನಂತರ ಕಥಾಶ್ರವಣ ಆದ ಮೇಲೆ ಬಾಗಿನವನ್ನು ಕೊಟ್ಟು ಆ ತಾಯಿಗೆ ಆರತಿಯನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಮನೆಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ದೇವಾಲಯಗಳಲ್ಲಿ ವಿಶೇಷವಾಗಿ ಗಣಪತಿ ದೇವಸ್ಥಾನ ಅಥರ್ವ ಶೀರ್ಷದಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಗಣಹೋಮವನ್ನು ಮಾಡ್ತಕ್ಕಂಥದ್ದು, ಮೋದಕದ ಅಲಂಕಾರ ಮಾಡ್ತಾ ನಾನಾ ರೀತಿಯ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಇನ್ನು ಸಾರ್ವಜನಿಕ ಸ್ಥಳಗಳೇ ದೊಡ್ಡ ಬೃಹತ್ ಗಾತ್ರದ ಮೂರ್ತಿಯನ್ನು ಕೂರಿಸ್ತಕ್ಕಂಥದ್ದು, ಅಲ್ಲಿ ಪೂಜೆಯನ್ನು ಮಾಡಿ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯನ್ನು ಆರಾಧಿಸ್ತಕ್ಕಂಥ ಪದ್ಧತಿ ಇವಾಗ ನಡ್ಕೊಂಡು ಬರ್ತಾ ಇದೆ.
1: ಸರ್, ಹಾಗೇನೆ ಈ ಒಂದು ಹಬ್ಬದ ಅಥವಾ ವ್ರತದ ಒಂದು ಪ್ರಮುಖ ಘಟ್ಟ ಅಂದರೆ ಅದು ವಿಸರ್ಜನಾ ಸಮಯ. ಈ ಗೌರಿ ಗಣೇಶವನ್ನು ವಿಸರ್ಜನೆ ಮಾಡುವಂಥದ್ದು ವಿಶೇಷತೆ ಆಗಿರ್ಬೋದು ಮತ್ತು ಅದರ ಪ್ರಾಮುಖ್ಯತೆ ಆಗಿರ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
0: ಖಂಡಿತ. ಈಗ ನೋಡಿ ಇಲ್ಲಿ ನಾವು ಏನಂತಂದರೆ, ಇದು ಪಂಚತತ್ವಗಳಲ್ಲಿ ಲೀನವನ್ನು ಮಾಡ್ತಕ್ಕಂಥದ್ದೇ ವಿಸರ್ಜನಾ ತತ್ವ. ವಿಸರ್ಜನೆ ಅಂತಂದರೆ ನಾವು ಅನ್ಬೋದು ಅಷ್ಟು ವಿಜೃಂಭಣೆಯಿಂದ ಗಣಪತಿ ಹಬ್ಬವನ್ನು ಮಾಡಿರ್ತೀವಿ, ತಗೊಂಡೋಗಿ ನೀರು ಬಿಟ್ಬಿಡ್ತೀವಲ್ಲ ಸರ್, ಏನಕ್ಕೆ ಮಾಡಬೇಕು ಅಂತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥವರಿದ್ದಾರೆ. ಈಗ ಶುಭವಾದ ಬೀಳ್ಕೊಡುಗೆ ಅಂತ ನಾವು ಕರಿಬೋದು ಇದನ್ನು. ತಾತ್ಕಾಲಿಕವಾಗಿ ಶುಭವಾದ ಬೀಳ್ಕೊಡುಗೆ ಕೊಡ್ತಕ್ಕಂಥದ್ದೇ ವಿಸರ್ಜನೆ. ಅಲ್ಲಿ ಹೇಳಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ತಿ, ಶೋಭನಾರ್ಥಂ ಪುನರಾಗಮಾನ ಯಚ ಅಂತಂದರೆ ಒಳ್ಳೆಯ ಶುಭ ಕಾರ್ಯಗಳು ಮತ್ತೆ ಬಾ ಅಂತಕ್ಕಂಥದ್ದನ್ನು ಕರೀತಕ್ಕಂಥದ್ದು ಗಣಪತಿಯನ್ನು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲೇನು ಅಂತಂದರೆ ಗಣಪತಿ ಅಂತಂದರೆ ಅದು ಒಂದು ಏನು ಭೂತತ್ವದಲ್ಲಿ ಇರ್ತಕ್ಕಂಥದ್ದು ಮಣ್ಣು, ಅದನ್ನು ಜಲತತ್ವದಲ್ಲಿ ಒಂದು ಲೀನವನ್ನು ಮಾಡ್ತಕ್ಕಂಥದ್ದು, ಅಂದರೆ ಪಂಚಭೂತಗಳಲ್ಲಿ ಲೀನವಾಗ್ತಕ್ಕಂಥದ್ದೇ ಈ ಒಂದು ವಿಸರ್ಜನೆಯ ಮಹತ್ವ ಆಗಿರತಕ್ಕಂಥದ್ದು. ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯವೋ, ವಿಸರ್ಜನೆ ಮಾಡ್ತಕ್ಕಂಥದ್ದು ಅದನ್ನು ಉದ್ವಾಸನ ಅಂತೇಳಿ ಕರ್ತಾರೆ, ಅಷ್ಟೇ ಮುಖ್ಯವಾಗಿರ್ತದೆ ವಿಸರ್ಜನೆಯನ್ನು ಮಾಡಬೇಕಾದ್ರೆ. ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ನೀವು ಹೆಂಗೆ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂದರೆ, ದೊಡ್ಡ ಬೃಹತ್ ಗಾತ್ರದ POP ಗಣಪತಿಯನ್ನು ಕೂರಿಸಿರ್ತಾರೆ, ಯಾವುದೋ ಸೇತುವೆ ಮೇಲಿಂದ ಎತ್ತಿ ಎಸ್ತು ಬಿಡ್ತಾರೆ. ಖಂಡಿತವಾಗಲೂ ಕೂಡ ಎಲ್ಲೂ ಕೂಡ ದೇವರು ಏನು ಹೇಳಿದ್ದಾನೆ, ಗಾತ್ರದಲ್ಲಿ ಭಕ್ತಿ ಇಲ್ಲ, ನಮ್ಮ ಭಾವದಲ್ಲಿ ಭಕ್ತಿ ಇರೋದ್ರಿಂದ ಇಷ್ಟೇ ಗಾತ್ರವನ್ನು ಮಡಗಬೇಕು ಅಂತಕ್ಕಂಥದ್ದು ಏನಿಲ್ಲ. ಇವತ್ತೆಲ್ಲ ಏನಾಗ್ಬಿಡ್ತದೆ, ಇವತ್ತು ಆಡಂಬರಕ್ಕೆ ಮತ್ತು ಅಲಂಕಾರಕ್ಕೆ ಮಹತ್ವ ಬಂದಿದೆಯೇ ಹೊರತು ಭಕ್ತಿ ಭಾವಗಳಿಗೆ ಮಹತ್ವ ಕಡಿಮೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಕೂಡ ನೀವು ಎಷ್ಟು ಗಾತ್ರದ ಕೂರಿಸಿರಿ ಅನ್ನೋದು ಮುಖ್ಯ. ಯಾಕೆಂತಂದರೆ ಪ್ರಾರಂಭ ಎಷ್ಟು ಮುಖ್ಯವಾಗಿರಬೇಕು, ಅಂತ್ಯವೂ ಅದೇ ರೀತಿ ಇರಬೇಕು. ಯಾವ ರೀತಿ ದೇವ್ರನ್ನ ಅದ್ಧೂರಿಯಾಗಿ ನಾವು ಕರ್ಕೊಂಡು ಬರ್ತೀವೋ, ಅದ್ಧೂರಿಯಾಗಿ ನಾವು ಅನೇಕ ರೀತಿಯ ನೈವೇದ್ಯವನ್ನು ಮಾಡಿ, ಅನೇಕ ರೀತಿಯ ಆರತಿಯನ್ನು ಮಾಡಿ ಉತ್ಸವದಲ್ಲಿ ಮೆರೆಸಿದಂಥ ಸಂದರ್ಭದಲ್ಲಿ ಕೊನೆಗೆ ಆ ವಿಸರ್ಜನಾ ವಿಧಿಯಲ್ಲಿ ಲೋಪವಾದರೆ ಖಂಡಿತ ಅದು ದೋಷವಾಗ್ತದೆ. ಹಂಗಾಗಿ ಆ ವಿಸರ್ಜನೆಯನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಮಾಡಬೇಕಾಗ್ತದೆ. ಅದು ವಿಸರ್ಜನೆಯನ್ನು ಉದ್ವಾಸನೆ ಅಂತೇಳಿ ನಾವು ಕರಿತೀವಿ. ಅದೇನು ಮಾಡಬೇಕಾಗುತ್ತೆ ಅಂತಂದರೆ, ಸೊ ಗಣಪತಿಯನ್ನು ಪ್ರತಿಷ್ಠಾಪನೆ, ಗಣಪತಿ ಅಥವಾ ಗೌರಿ ಪ್ರತಿಷ್ಠಾಪನೆ ಮಾಡಿದಂತಹ ಬೆಸ ದಿನಗಳಲ್ಲಿ, ವಿಷಮ ದಿನಗಳಲ್ಲಿ, ಅಂದರೆ 3 ದಿನ, 5 ದಿನ, 9 ದಿನಕ್ಕೆ ನಾವೇನು ಮಾಡಬೇಕಾಗ್ತದೆ, ಅಲ್ಲಿ ಒಂದು ಗಣಪತಿಯನ್ನು ಉದ್ವಾಸ

0: ಅಂದರೆ ಎಲ್ಲಿ ಸ್ಥಾಪನೆ ಮಾಡಿರ್ತೀವೋ ಅದನ್ನು ಬಲಭಾಗಕ್ಕೆ ಸ್ವಲ್ಪ ಸರಿಸಬೇಕಾಗ್ತದೆ. ಯಾಕಂದರೆ ಬಲ ದೇವರ ದಿಕ್ಕಾಗಿರ್ತಕ್ಕಂಥದ್ದು. ಅದಾದ ನಂತರ ಪ್ರಸನ್ನಾರ್ಘ್ಯ ಅಂತೇಳಿ ಕೊಡ್ತೀವಿ. ನಾವು ಗಣಪತಿ ಬರಬೇಕಾದ್ರೂ ಅರ್ಘ್ಯವನ್ನು ಕೊಟ್ಟಿರ್ತೀವಿ, ಗಣಪತಿ ಹೋಗಬೇಕಾದ್ರೂ ಪ್ರಸನ್ನಾರ್ಘ್ಯವನ್ನು ಕೊಡಬೇಕಾಗ್ತದೆ. ಅದನ್ನು ತೆಗೆದುಕೊಂಡು ಹೋಗಿ ಮತ್ತೆ ಅದನ್ನು ಒಂದು ಏನು ನದಿ ಮೂಲದಲ್ಲಿ, ಪಂಚನದಿ ಮೂಲದಲ್ಲಿ ಅದನ್ನು ಪೂಜಾ ಪುನಸ್ಕಾರಗಳನ್ನು ಮಾಡಿ ಅದನ್ನು ಏನು ಮಾಡಬೇಕಾಗ್ತದೆ, ವಿಸರ್ಜನೆಯನ್ನು ಮಾಡಬೇಕಾಗ್ತದೆ. ಈ ರೀತಿ ಮಾಡಿದ್ರೆ ಸಕಲರಿಗೂ ಕೂಡ ಸರ್ವ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿಚಾರ.
1: ಸರ್, ಹಾಗೇನೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಆಚರಣೆ ಮಾಡುವಂಥ ಪ್ರತಿಯೊಂದು ಹಬ್ಬಗಳು ಕೂಡ ಪ್ರಕೃತಿಯೊಂದಿಗೆ ತನ್ನ ಒಂದು ಸಂಬಂಧ ಹಾಗೂ ಸಾಮರಸ್ಯವನ್ನು ಹೊಂದಿದೆ ಸರ್. ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹಬ್ಬ ಹರಿದಿನಗಳನ್ನು ಒಂದು ಆಚರಣೆ ಮಾಡೋ ನಿಟ್ಟಿನಲ್ಲಿ ಪ್ರಕೃತಿಗೆ ಒಂದು ಹಾನಿ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಅಳವಡಿಕೆ ಮಾಡ್ಕೊಬಿಟ್ಟಿವಿ. ಆ ನಿಟ್ಟಿನಲ್ಲಿ ಈ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡೋ ನಿಟ್ಟಿನಲ್ಲಿ ತಾವೇನು ಕಿವಿ ಮಾತು ಹೇಳ್ತೀರಾ ಸರ್?
0: ಖಂಡಿತ, ಯಾಕೆಂದರೆ ಇವತ್ತು ಇದು ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂತಂದರೆ ಪ್ರಕೃತಿ ಮಾತಾ ಅಂತ ನಾವು ಕರಿತೀವಿ. ಪ್ರಕೃತಿಯು ಕೂಡ ನಮಗೆ ತಾಯಿ ಇದ್ದ ಹಾಗೆ. ಯಾಕಂತಂದರೆ ನಾವು ಏನೇ ಒಂದು ಸಕಲ ಜೀವಿಗಳಿಗೂ ಕೂಡ ಒಳ್ಳೆಯದಾಗಬೇಕು ಅಂತಂದರೆ ಅದು ಪ್ರಕೃತಿ ಮಾತೆ ಅನುಗ್ರಹ ಇರಬೇಕಂತ. ಈ ಇತ್ತೀಚಿನ ದಿನಗಳಲ್ಲಿ ಆಚರಣೆ ಏನಾಗ್ತಾ ಇದೆ ಅಂತಂದರೆ ಪರಿಸರವನ್ನು ನಾಶ ಮಾಡತಕ್ಕಂಥ ಕೆಲಸವಾಗ್ತಾ ಇದೆ. ಇವತ್ತು ನೋಡಿ ಏನಾಗ್ತಾ ಇದೆ, ನಮ್ಮ ತಾತ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು ಅಂದರೆ ಒಂದು ಕೆರೆಯಿಂದ ಮಣ್ಣನ್ನು ತೆಗೆದುಕೊಂಡು ಗಣಪತಿ ಮೂರ್ತಿಯನ್ನು ಮಾಡಿ ಹಬ್ಬ ಆದ ನಂತರ ಅದೇ ಕೆರೆಗೆ ವಿಸರ್ಜನೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಯಾವುದೇ ರೀತಿ ಪರಿಸರದ ಸಮಸ್ಯೆ ಆಗ್ತಾ ಇಲ್ಲ. ಇವತ್ತು ಏನಾಗ್ತಾ ಇದೆ ಅಂತಂದರೆ ನೋಡಿ, ಬೆಂಗಳೂರಲ್ಲಿ ಬಳಸ್ತಕ್ಕಂಥ POP ಗಣಪತಿಗಳಿದೆ ನೋಡಿ, ಅದು ವಿಸರ್ಜನೆ ಮಾಡಿದ ಮೇಲೆ 6 ತಿಂಗಳುಗಳ ಕಾಲ ಬೇಕೋದು ಏನಾಗಲಿಕ್ಕೆ, ಅದು ಸಂಪೂರ್ಣವಾಗಿ ನೀರಿನಲ್ಲಿ ಲೀನವಾಗಲಿಕ್ಕೆ. ಅಲ್ಲಿ POP ಗಣಪತಿಗೆ ಬಳಸಿರ್ತಕ್ಕಂಥ ಸೀಸ ಮತ್ತು ಪಾದರಸಗಳು ಇದು ತುಂಬ ವಿಷಕಾರಿಯಾಗಿರ್ತಕ್ಕಂಥದ್ದು ಎಲ್ಲ ಜೀವಿಗಳಿಗೆ, ಮೀನುಗಳಿಗಾಗಿರ್ಬೋದು ಅಥವಾ ಒಂದು ಮನುಷ್ಯರಿಗಾಗಿರ್ಬೋದು, ತುಂಬ ವಿಷಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೇನು ಅಂತಂದರೆ ಪರಿಸರ ಸ್ನೇಹಿಯಾಗಿ ಆಚರಣೆಯನ್ನು ಮಾಡಬೇಕಾಗ್ತದೆ. ಹೇಗೆ ಅಂತ ಹೇಳಿದ್ರೆ, POP ಗಣಪತಿ ಬದಲಾಗಿ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ಬಳಸಬೇಕಾಗ್ತದೆ. ಒಂದು ಕೃತಕ ಬಣ್ಣಗಳಿಗೆ ಬದಲಾಗಿ ನಾವು ನ್ಯಾಚುರಲ್ ಆಗಿರತಕ್ಕಂಥ ಬಣ್ಣಗಳನ್ನು ಬಳಸ್ತಕ್ಕಂಥದ್ದು ಉತ್ತಮವಾಗಿರ್ತದೆ. ಇವತ್ತು ಏನಾಗ್ತಾ ಇದೆ ನೋಡಿ, ನಾವು ಹೇಳ್ತಾ ಇದ್ದೀವಿ ಎಲ್ಲ ಕಡೆ ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಕರಿತೀವಿ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತಿದ್ದೀವಿ, ಎಲ್ಲ ಅವಾಯ್ಡ್ ಮಾಡಲಿಕ್ಕಾಗ್ತದೆ. ಎಲ್ಲ ಕಡೆ ಈಗ ಅಲಂಕಾರದ ಬಹುತೇಕ ಏನಾಗ್ತಾ ಇದೆ, ಹೂವಿನ ರೇಟ್ ಜಾಸ್ತಿ ಅಂತೇಳಿ ಪ್ಲಾಸ್ಟಿಕ್ ಹೂವಲ್ಲಿ ಅಲಂಕಾರ ಮಾಡ್ತಕ್ಕಂಥ ಪದ್ಧತಿ ಈಗ ಎಲ್ಲರೂ ನೀವು ನೋಡ್ತಾ ಇದ್ದೀರಿ. ಇಂಥ ಪ್ಲಾಸ್ಟಿಕ್ಗಳಿಂದನೂ ಕೂಡ ತುಂಬ ಪ್ರಕೃತಿಗೆ ನಾಶ. ಯಾಕೆಂತಂದರೆ ಒಂದು ಪ್ಲಾಸ್ಟಿಕ್ ಸೀಟ್ ಅದು ಮತ್ತೆ ಅದು ಏನಾಗಬೇಕು ಭೂಮಿಯಲ್ಲಿ ಮಣ್ಣಾಗಬೇಕು ಅಂತಂದರೆ ಹೆಚ್ಚು ಕಡಿಮೆ 1000 ವರ್ಷಗಳೇ ಬೇಕಾಗ್ತದೆ. ಹಂಗಾಗಿ ನೀವೇನು ಮಾಡಿ, ಪ್ಲಾಸ್ಟಿಕ್ಕಿನ ವಸ್ತುಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಈ ಹಬ್ಬದಲ್ಲಿ ಒಂದು ಏನು ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಹೂವನ್ನು, ಒಂದು ಸ್ವಾಭಾವಿಕವಾದಂಥ ಹೂವನ್ನು ಬಳಸಿ ಅಂತ ಹೇಳ್ತಾ ಈ ಒಂದು ಪ್ರಕೃತಿ, ಯಾಕಂತಂದರೆ ಒಂದು ಇಕೋ ಫ್ರೆಂಡ್ಲಿ, ನಾವು ಏನೇ ಆಚರಣೆ ಮಾಡಿದ್ರು ಇಕೋ ಫ್ರೆಂಡ್ಲಿ ಇರಬೇಕು. ಪ್ರಕೃತಿ ಮತ್ತು ನಮ್ಮ ಸಂಬಂಧ ಹೇಗೆ ಅಂತಂದರೆ, ತಾಯಿ ಮಗುವಿನ ಸಂಬಂಧ ಹೇಗೆ ಗೌರಿ ಮತ್ತು ಗಣಪತಿ ಸಂಬಂಧ ಇರ್ತದೋ ಹಾಗೆ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೇನು ಪ್ರಕೃತಿ ಕೊಡ್ತೀವೋ ಅದು ಪ್ರಕೃತಿ ನಮಗೆ ಕೊಡ್ತದೆ. ಈಗ ಮೊನ್ನೆ ನೋಡಿರ್ಬೋದು ನೀವು, ನೇಪಾಳದಲ್ಲಾದಂಥ ದಿಂಗೆ ಅಂತ ಎಷ್ಟೊಂದು ಘೋರ ಘಟನೆ ಅಲ್ವಾ. ನಾವು ಪ್ರಕೃತಿಗೆ ಎಷ್ಟು ಥ್ರೆಟ್ ಮಾಡ್ತೀವೋ ಅದರಿಂದ ಅಷ್ಟೇ ನಾವು ಪರಿಣಾಮಗಳನ್ನ ಎದುರಿಸ್ತೀವಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣಪತಿಯನ್ನು ನೀವು ಆರಾಧನೆಯನ್ನು ಮಾಡಿ. ಇಲ್ಲಿ ಗಾತ್ರಕ್ಕಿಂತ ಭಕ್ತಿ ಮುಖ್ಯ, ಭಾವ ಮುಖ್ಯ ಅಂತ ಹೇಳ್ತಾ ಈ ವಿಚಾರವನ್ನು ತಮಗೆ ತಿಳಿಸ್ತೇನೆ.
1: ಸರ್, ಹಾಗೇನೆ ಸ್ವತಂತ್ರ ಪೂರ್ವದಲ್ಲಿ ಈ ಗೌರಿ ಗಣೇಶೋತ್ಸವ ಅನ್ನೋಂಥದ್ದು ಕೇವಲ ಮನೆಗಳಿಗೆ ಮತ್ತು ದೇವಸ್ಥಾನಗಳಲ್ಲಿ ಮಾತ್ರ ಸೀಮಿತವಾಗಿತ್ತು. ಆದರೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಭಾರತೀಯರ ಒಂದು ಭಾವೈಕ್ಯತೆ ಮತ್ತು ಅವರ ಒಂದು ಸಾಮರಸ್ಯವನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಾಗಿರ್ಬೋದು, ಅವರ ಒಂದು ಏಕತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಾಗಿರ್ಬೋದು, 1893ರಲ್ಲಿ ಬಾಲಗಂಗಾಧರನಾಥ ತಿಲಕ್ರವರ ಒಂದು ಮಾರ್ಗದರ್ಶನದಲ್ಲಿ ಇದು ಸಾರ್ವಜನಿಕವಾಗಿ ಆಚರಣೆಗೆ ಬಂತು. ಸರ್, ಪ್ರಸ್ತುತ ದಿನಗಳಲ್ಲಿ ಈ ಗಣೇಶ ಉತ್ಸವಗಳು ಸ್ಪರ್ಧೆಗಳಿಗೋಸ್ಕರ ಆಚರಣೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಕೆಲವೊಂದು ಜಾಗಗಳಲ್ಲಿ ಶಾಂತಿಯ ಸಾಮರಸ್ಯವನ್ನು ಹದಗೆಡಿಸುವ ನಿಟ್ಟಿನಲ್ಲಿ ಒಂದಷ್ಟು ಘಟನೆಗಳನ್ನು ಸಂಭವಿಸೋದನ್ನು ನಾನು ನೋಡ್ತಾ ಇದ್ದೀವಿ. ಸರ್, ಈ ನಿಟ್ಟಿನಲ್ಲಿ ಈ ಸಾರ್ವಜನಿಕ ಗಣೇಶ ಉತ್ಸವಗಳು ಸಮಾಜದಲ್ಲಿ ಶಾಂತಿ ಹಾಗೂ ಸಾಮರಸ್ಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯನ ಅಥವಾ ಪ್ರತಿಯೊಬ್ಬ ಭಕ್ತನ ಕರ್ತವ್ಯಗಳೇನಿರುತ್ತೆ ಸರ್?
0: ಖಂಡಿತ ನೋಡಿ, ನಾವು ವಸುದೈವ ಕುಟುಂಬಕಂ ಅಂತಕ್ಕಂಥದ್ದು ಹೇಳ್ತೀವಿ. ವಸುದೈವ ಕುಟುಂಬ ಅಂದರೆ ವಿಶ್ವವೇ ಒಂದು ಕುಟುಂಬವಿದ್ದಂತೆ. ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ದೇಶ. ನಮ್ಮಲ್ಲಿ ಅನೇಕ ಧರ್ಮೀಯರಿದ್ದಾರೆ, ಅನೇಕ ಭಾಷೆಯರಿದ್ದಾರೆ, ಎಲ್ಲರಲ್ಲೂ ಸಾಮರಸ್ಯವನ್ನು ಸಾಧಿಸಲೇಬೇಕಾಗ್ತದೆ. ಯಾಕಂದರೆ ನಮ್ಮ ಧರ್ಮ ಯಾವುದೇ ಇರಲಿ, ನಮ್ಮ ಭಾಷೆ ಯಾವುದೇ ಇರಲಿ, ನಾವೆಲ್ಲರೂ ಕೂಡ ಭಾರತಾಂಬೆಯ ಮಕ್ಕಳಾಗಿರ್ತಕ್ಕಂಥದ್ದು. ನೋಡಿ, ಇದೇ ಉದ್ದೇಶ ಬಾಲಗಂಗಾಧರನಾಥ ತಿಲಕ್ರವರು ಪ್ರಾರಂಭವನ್ನು ಮಾಡಿದಂಥ ಉದ್ದೇಶ ಇದೇ ಆಗಿರ್ತಕ್ಕ ಏನಂತಂದರೆ ಭಾರತೀಯರನ್ನು ಒಗ್ಗೂಡಿಸ್ತಕ್ಕಂಥ ಅಂತ ಉದ್ದೇಶವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ನೀವು ಹೇಳಿದಂಗೆ ಅಶಾಂತಿಯನ್ನು ಉಂಟು ಮಾಡ್ತಾ ಇದೆ ಕಾಂಪಿಟೇಷನ್, ಒಂದು ಸ್ಪರ್ಧೆಯನ್ನು ದೇವರ ನಡುಗಡೆ ಹುಟ್ಟತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಸೊ ಈಗ ನಾವು ಏನು ಮಾಡಬೇಕಾಗ್ತದೆ ಇಲ್ಲಿ ಅಂತ ಹೇಳಿದ್ರೆ, ನಾವು ಎಲ್ಲ ಧರ್ಮೀಯರನ್ನು ಕೂಡ ನಾವು ಇವತ್ತು ನೋಡಿ, ನೀವು ಮಹಾರಾಷ್ಟ್ರ ಕಡೆ ಹೋದಾಗ ಕೆಲವೊಂದು ಪ್ರಾಂತ್ಯಗಳಲ್ಲಿ ಸೊ ಒಂದು ಮುಸ್ಲಿಂ ಬಾಂಧವರು ಕೂಡ ಒಂದು ಗಣೇಶ ಹಬ್ಬದ ಆಚರಣೆಗೆ ಸಹಾಯವನ್ನು ಮಾಡ್ತಾರೆ, ಮಂಟಪವನ್ನು ಕಟ್ತಕ್ಕಂಥದ್ದು ಈ ಥರದ್ರಲ್ಲಿ ಸಹಾಯವನ್ನು ಮಾಡ್ತಾ ಹೋಗ್ತಾರೆ. ಸೊ ನಾವು ಯಾವ ರೀತಿ ಒಂದು ಸಾಮರಸ್ಯ ಆಚರಣೆಯನ್ನು ಮಾಡಬೇಕು ಅಂತಂದರೆ ನೋಡಿ, ಈಗ ನಾವು ಎಷ್ಟೋ ಖರ್ಚು

0: ಮಾಡ್ತೀವಿ. ಇದಕ್ಕೆ ಅಲ್ಲಿ ಬಂದಿರತಕ್ಕಂಥ ದೇಣಿಗೆಯಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ಈಗ ಮಕ್ಕಳಿಗೆ, ಒಂದು ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಪುಸ್ತಕವನ್ನು ವಿತರಣೆ ಮಾಡ್ತಕ್ಕಂಥದ್ದು, ಗಣಪತಿಗೆ ಹಬ್ಬಕ್ಕೆ ಸಂಬಂಧಪಟ್ಟ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು, ಮತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳಿಗೆ ಒಂದು ಬಹುಮಾನವನ್ನು ಕೊಡ್ತಕ್ಕಂಥದ್ದು, ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು, ಏನು ನಿಮಗೆ ಒಂದಷ್ಟು ಗಣೇಶನ ದೇಣಿಗೆಯನ್ನು ಬಳಸಿಕೊಂಡು ಸಮಾಜಕ್ಕೆ ಉಪಕಾರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಎಲ್ಲ ಬಾಂಧವರ ನಡುವೆ ಅತ್ಯುತ್ತಮವಾದ ಸಾಮರಸ್ಯ ಉಂಟಾಗ್ತದೆ. ಈ ಹಬ್ಬಗಳ ಪ್ರಮುಖ ಉದ್ದೇಶವೇ ಅಷ್ಟೇ, ಏನಂತಂದರೆ ಈ ಒಂದು ಕುಟುಂಬದವರ ನಡುವೆ, ಸಮಾಜದವರ ನಡುವೆ ಅತ್ಯುತ್ತಮವಾದ ಬಾಂಧವ್ಯ ಸಾಮರಸ್ಯವನ್ನು ಬೆಸಿತಕ್ಕಂಥದ್ದೇ ಈ ಹಬ್ಬಗಳ ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಥರದ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ರಿ, ಹೇಳಿದ ಚಿತ್ರಕಲಾ ಸ್ಪರ್ಧೆಗಳು, ಒಂದು ರಂಗವಲ್ಲಿ ಸ್ಪರ್ಧೆಗಳು, ಈ ಥರವನ್ನು ಮಾಡಿ ಎಲ್ಲ ಸಮಾಜದ ಬಾಂಧವರನ್ನ ಅದರಲ್ಲಿ ಬಳಸ್ಕೊಳ್ಳಿ. ಈ ಮುಖಾಂತರವಾಗಿ ನೀವು ಹಾಗೆ ಮತ್ತೆ ಈಗ ನೋಡಿ, ಡಿ ಜೆ ಮೊದಲೆಲ್ಲ ಏನು ಮಾಡ್ತಾರೆ, ಭಜನೆಯನ್ನು ಮಾಡ್ತಾ ಇದ್ರು ದೇವಾಲಯಗಳಲ್ಲಿ, ಈಗ ಡಿ ಜೆ ಅಂತ ಬಂದು ಆ ಎಷ್ಟು ಒಂದು ಒಂದು ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥದ್ದು. ಸ್ಪರ್ಧೆ ಬೇಡ, ಎಲ್ಲರೊಟ್ಟಿಗೆ ಕೂಡ ಸಾಮರಸ್ಯದಿಂದ ಹಬ್ಬವನ್ನು ಆಚರಿಸಿ ಅಂತಕ್ಕಂಥ ವಿಚಾರವನ್ನು ಹೇಳ್ತೇನೆ.
1: ಸರಾಗಿನ ಪ್ರಸ್ತುತ ತಂತ್ರಜ್ಞಾನ ಯುಗದಲ್ಲಿ ಸಂಪ್ರದಾಯದೊಂದಿಗೆ ನಾವು ಈ ತಂತ್ರಜ್ಞಾನದ ಒಂದು ಬಳಕೆಯೊಂದಿಗೆ ನಾವು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕಾಗುತ್ತೆ ಸರ್. ಆ ನಿಟ್ಟಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ಯುವ ಪೀಳಿಗೆಯಾಗಿರ್ಬೋದು, ಸಮುದಾಯದ ಜನತೆಗೆ ಅಥವಾ ಜನಧ್ವನಿ ಕೇಳುಗರಿಗೆ ಸರ್, ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತಂತ್ರಜ್ಞಾನ ಯುಗದಲ್ಲಿ ಸಂಪ್ರದಾಯವನ್ನು ಆಧುನಿಕತೆಯೊಂದಿಗೆ ಅಳವಡಿಸ್ಕೊಳ್ಳೋ ಮುಖಾಂತರ ಯಾವ ರೀತಿಯಂಥ ಹಬ್ಬ ಆಚರಣೆಯನ್ನು ನಾವು ಮಾಡಬೇಕು ಅನ್ನೋದು ಕುರಿತು ಕೊನೆಯದಾಗಿ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಖಂಡಿತ, ಇವಾಗ ನಾವು ಮಾಡರ್ನೈಸೇಷನ್, ಏನು ಆಧುನೀಕರಣದ ಹೆಸರಲ್ಲಿ ಎಲ್ಲಿಗೆ ಬಂದು ನಿಂತಿದ್ದೇವೆ ಅಂದರೆ, ಶ್ರೀಕಾಂತ್ ಅವರೇ, ಗೌತಮ ಬುದ್ಧ ತನ್ನ ಶಿಷ್ಯ ಕಿಸಾ ಗೌತಮಿಗೆ ಒಂದು ಮಾತು ಕೇಳ್ತಾನೆ, ಏನಂದರೆ ಸಾವಿಲ್ಲದ ಮನೆಯಿಂದ ಸಾಸಿವೆಯನ್ನು ತಗೊಂಡು ಬಾ ಅಂತ ಹೇಳ್ತಾನೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ಸಾವುಬೇಡಿ, ಬಿ ಪಿ ಶುಗರ್ ಇಲ್ಲದೆ ಇರೋ ಮನೆಯಿಂದ ಸಾಸಿವೆ ತರಲಿಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿಗೆ ಬಂದು ನಾವು ನಿಂತಿದ್ದೀವಿ. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಯಾಂತ್ರಿಕ ಬದುಕಿನಲ್ಲಿ ಇವಾಗ ನಾವು ಸಾಕ್ತಾ ಇದ್ದೀವಿ. ಒಂದು ತಂದೆಗಳ ನಡುವೆ, ತಾಯಿಗಳ ನಡುವೆ ಒಂದು ಬಾಂಧವ್ಯ ಇಲ್ಲ. ಎಷ್ಟೋ ಜನ ಮಕ್ಕಳು ನೋಡಿ, ಅನಾಥಾಶ್ರಮಗಳಿಗೆ ತಮ್ಮ ತಂದೆ ತಾಯಿಗಳನ್ನು ಹಾಕಿದ್ದಾರೆ. ತಾಯಿಯನ್ನು ಅನಾಥಾಶ್ರಮದಲ್ಲಿಟ್ಟು ನೀನು ಮನೆಯಲ್ಲಿ ಗೌರಿಯನ್ನು ಕೂರಿಸಿ ಮಾಡಿದ್ರೆ ಏನು ಫಲ ಸಿಗುತ್ತೆ? ನಮಗೆ ಏನಂತಂದರೆ ಆಧುನಿಕತೆಯೂ ಬೇಕು, ಸಾಂಪ್ರದಾಯಿಕತೆಯೂ ಬೇಕು. ಈಗ ಆಧುನಿಕತೆ ಅಂತಂದರೆ, ಈಗ ನೋಡಿ, ನನ್ನ ಒಂದು ಘಟನೆ ಆಯಿತು ಮೊನ್ನೆ. ಗೃಹ ಪ್ರವೇಶಕ್ಕೆ ಹೋಗಿದಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಗೃಹ ಪ್ರವೇಶವನ್ನು ಮಾಡಬೇಕಾದ್ರೆ ಏನು ಹಸುವನ್ನು ನುಗ್ಗಿಸ್ಬೇಕಾಗ್ತದೆ ಕಾಮಧೇನುವನ್ನು. ಅಲ್ಲಿ ಏನೋ ಯಾರೋ ಜಾಸ್ತಿ ಹೇಳ್ಬಿಟ್ರಂತೆ, ಒಂದು 3,000 ಏನೋ ಹೇಳ್ಬಿಟ್ರಂತೆ ಹಸುಗೆ. ಆತ ಏನು ಮಾಡಿದ್ದಾನೆ ಯಜಮಾನ ಅಂತಂದರೆ, ಹಾಲಿನ ಪ್ಯಾಕೆಟನ್ನು ತಗೊಬಂದಿದ್ದಾನೆ. ಸೊ ಪೂಜೆ ಆದ ನಂತರ ಹಾಲಿನ ಪ್ಯಾಕೆಟ್ನೇ ಉಳಿಸ್ಬಿಟ್ಟಿದ್ದಾನೆ. ಅರ್ಥಾತ್ ನಾನು ಕೇಳಿದೆ ಯಾಕಪ್ಪ ಅಂತಂದರೆ, ಬುದ್ಧಿ, ಈ ಹಾಲಿನ ಪ್ಯಾಕೆಟಲ್ಲಿ ಹಸು ಇದೆಯಲ್ಲ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಹಬ್ಬ ಆಚರಣೆಗಳಲ್ಲಿ ಕೆಲವೊಂದು ಸಂಪ್ರದಾಯ ಏನಿದೆಯೋ ಅದನ್ನು ಮಾಡಲೇಬೇಕು. ಯಾಕೆಂದರೆ ನಾವು ಗೋಮಾತೆಯನ್ನು ಮನೆಯಲ್ಲಿ ನುಗ್ಸ್ತಕ್ಕಂಥ ಉದ್ದೇಶ ಏನು ಅಂತಂದರೆ, ಅದರಲ್ಲಿ ಎಲ್ಲ ದೇವತೆಗಳ ಸ್ಥಾನ ದಿವ್ಯ ಸಾನ್ನಿಧ್ಯ ಇರ್ತದೆ ಅಂತೇಳಿ. ಸೊ ಈ ಥರದ ಒಂದು ಆಧುನೀಕರಣದಲ್ಲಿ, ಈಗ ಮೊನ್ನೆ ನಾನು ಒಂದು ಮೈಸೂರಿನ ಒಂದು ಚೌಟ್ರಿಯಲ್ಲಿ ಒಂದು ಎಂಗೇಜ್ಮೆಂಟ್ ಮಾಡಿದೆ. ಹುಡುಗ ಇದರಲ್ಲಿದ್ದ, ಅಮೆರಿಕ ಕ್ಯಾಲಿಫೋರ್ನಿಯಾ, ಹುಡುಗಿ ಮೈಸೂರಲ್ಲಿದ್ದು. ಸೊ ಈ ಒಂದು ವಿಡಿಯೋ ಇದ್ರ ಮುಖಾಂತರನೇ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥದ್ದ ಈ ಒಂದಾಯಿತು. ಅಂದರೆ ಆಧುನಿಕತೆ ಬೇಕು, ಯಾಕಂತಂದರೆ ಏನಾಗ್ತಾ ಇದೆ ಅಂತಂದರೆ, ನಿತ್ಯ ಬದಲಾವಣೆ ಆಗ್ತಾ ಇದೆ ಸಮಾಜ, ಒಂದು ಜಗತ್ತು ಎಲ್ಲ, ಅದಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕಾಗ್ತದೆ, ಅದನ್ನು ಮಾಡಿಫೈ ಮಾಡಿಕೊಳ್ಳಲೇಬೇಕಾಗ್ತದೆ. ಆದರೆ ಕೆಲವೊಂದು ಸಂಪ್ರದಾಯಗಳನ್ನು ಹಾಗೇ ನಾವು ಆಚರಣೆಯನ್ನು ಮಾಡಬೇಕಾಗಿ. ಇವತ್ತೆಲ್ಲ ಬರೀ AI ಟೆಕ್ನಾಲಜಿ, ಮೊಬೈಲ್ಗಳು, ಇವತ್ತು ಹಬ್ಬ ಅಂತ ಬಂದರೆ ಯಾರ್ರಿ, ಎಲ್ಲ ಅವ್ರವ್ರ ಮೂಲಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಮೊಬೈಲ್ನ ಸೈಡಿಗಿಡ್ರಿ, ಎಲ್ಲ ಒಂದು ಹಬ್ಬದಲ್ಲಿ ಮಾಡ್ತಕ್ಕಂಥ ಮೋದಕವನ್ನು ಮಾಡಲಿಕ್ಕೆ, ಇತರ ತಿಂಡಿ ತಿನಿಸುಗಳನ್ನ ಮಾಡಲಿಕ್ಕೆ ನೀವೇನು ಮಾಡಿ, ಸಹಾಯವನ್ನು ಮಾಡಿ. ಆಯಿತಾ, ಅದನ್ನು ಬಿಟ್ಬಿಟ್ಟು ನೀವೆಲ್ಲವನ್ನು ಎಲ್ಲದರಲ್ಲೂ ಕೂಡ ನೀವು ಮಾಡರ್ನೈಸೇಷನ್ ತತ್ತೀನಿ ಅಂತಂದ್ಬಿಟ್ಟು ಎಲ್ಲದರಲ್ಲೂ ಆ ಥರ ಮಾಡೋದು ಸರಿಯಲ್ಲ. ಹಾಗಾಗಿ ಹಬ್ಬಕ್ಕೆ ತನ್ನದೇ ಆದ ಘನತೆ ಇದೆ, ಅದು ಸಂಪ್ರದಾಯದ ಜೊತೆಗೆ ಆಧುನೀಕರಣವನ್ನು ಸೇರಿಸ್ಕೊಂಡು ನಾವು ಆಚರಣೆಯನ್ನು ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಒಂದು ನಮ್ಮ ಗಣಪತಿ ದೇವಸ್ಥಾನ ಎಂಡ್ ಪೋಸ್ಟಲ್ಲಿ ಇರ್ತಕ್ಕಂಥ ಗಣಪತಿ ದೇವಸ್ಥಾನದಲ್ಲಿ ಒಂದು ಗೌರಿ ಹಬ್ಬದ ದಿನ ಏನು 16 ಗೌರಿಯರ ಸಂಕೇತವಾಗಿರ್ತಕ್ಕಂಥದ್ದು, ಆ ಗಂಟನ್ನು ಕಟ್ಟಿಸ್ಕೊಳ್ಳೋದ್ರಿಂದ ಯಾರಿಗೆ ಮದುವೆ ಆಗಿರೋದಿಲ್ಲೋ 100% ಮುಂದಿನ ಗೌರಿ ಹಬ್ಬದೊಳಗಡೆ ಅವ್ರ ಮದುವೆ ಆಗ್ತದೆ. ಇದು 100% ಸಕ್ಸಸ್ ಆಗಿರತಕ್ಕಂಥ ಒಂದು ರೆಮಿಡಿ. ಅದೇ ರೀತಿ ನಮ್ಮ ಗಣಪತಿ ಸಿದ್ಧಿವಿನಾಯಕನ ಸ್ಥಾನದಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳು ಆ ಪೆನ್ನನ್ನು ಪೂಜೆ ಮಾಡಿಕೊಂಡು ಅದು ಬರೆಯೋದ್ರಿಂದ 100% ಅವ್ರಿಗೆ ಜಾಬ್ ಆಗುತ್ತೆ. ಉದಾಹರಣೆಗೆ ನಾನು, ನನ್ನ ಶ್ರೀಮತಿಯವರು ಕೂಡ ಅದೇ ಥರ ತಗೊಂಡಿರೋದು. ಇನ್ನೂ ಸಾಕಷ್ಟು ಜನರಿಗೆ ಆ ಒಂದು ಪೂಜೆಯನ್ನು ಮಾಡಿಕೊಟ್ಟಿದ್ವಿ, ಅದು ಅವರು ಸಕ್ಸಸ್ಸನ್ನು ಕಂಡಿದ್ದಾರೆ ಅಂತ ಹೇಳ್ತಾ, ಕೊನೆಯದಾಗಿ ಜನಧ್ವನಿ ಕೇಳುಗರಿಗೆ, ಗೌರಿ ಗಣೇಶ ಹಬ್ಬ ಅಂತಕ್ಕಂಥದ್ದು ಇದು ಒಂದು ಹಬ್ಬವಲ್ಲ, ಇದು ಒಂದು ಭಾವನೆ. ಗೌರಿ ಅಂತ ಹೇಳಿದ್ರೆ ತಾಳ್ಮೆ, ಗಣೇಶ ಅಂತ ಹೇಳಿದ್ರೆ ಬುದ್ಧಿ. ನಮ್ಮಲ್ಲಿ ಗೌರಿಯ ತಾಳ್ಮೆ ಇರಬೇಕು, ಗಣೇಶನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಬುದ್ಧಿ ಇರಬೇಕು ಅಂತ ಹೇಳ್ತಾ, ಎಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಿ ಎಲ್ಲರೂ ಒಟ್ಟಿಗೆ ಗಣಪತಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇಲ್ಲಿವರೆಗೂ ನನ್ನ ಈ ಕಾರ್ಯಕ್ರಮಕ್ಕೆ

0: ಆಹ್ವಾನಿಸಿ ನನಗೆ ಗೊತ್ತಿರತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಮ್ಮ ಮೂಲಕ ಒಂದು ಜನಧ್ವನಿ ಕೇಳುವರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ನಂದು 9ನೇ ಕಾರ್ಯಕ್ರಮ ನಿಮ್ಮ ಒಂದು ಈ ಕೇಂದ್ರದಲ್ಲಿ. ಹಂಗಾಗಿ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು. ಧನ್ಯವಾದಗಳು ಶ್ರೀಕಾಂತ್ ಅವರೇ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಗೌರಿ ಗಣೇಶ ಹಬ್ಬದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ವಿಶೇಷತೆ ಆಗಿರ್ಬೋದು, ಭಾದ್ರಪದ ಮಾಸದ ಒಂದು ವೈಶಿಷ್ಟ್ಯತೆ ಆಗಿರ್ಬೋದು, ಮನೆಗಳಲ್ಲಿ ಹಾಗೂ ದೇವಾಲಯಗಳಲ್ಲಿ ಈ ಹಬ್ಬದ ಆಚರಣೆಯ ಅಥವಾ ಈ ವ್ರತಾಚರಣೆಯ ಒಂದು ವಿಧಾನ ಆಗಿರ್ಬೋದು, ಅದರ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಮತ್ತು ಗೌರಿ ಗಣೇಶ ಹಬ್ಬದಲ್ಲಿ ನಾವು ಆಚರಣೆ ಮಾಡುವಂಥ ವಿವಿಧ ರೀತಿಯ ಕ್ರಮಗಳಾಗಿರ್ಬೋದು, ಅದರಲ್ಲಿ ಪ್ರಮುಖವಾಗಿ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆ ತನಕ ನಾವು ಅನುಸರಿಸಬೇಕಾದಂಥ ಒಂದು ವಿಧಾನಗಳಾಗಿರ್ಬೋದು, ಪ್ರಸ್ತುತ ದಿನಗಳಲ್ಲಿ ನಾವು ಪರಿಸರ ಸಾಮರಸ್ಯದೊಂದಿಗೆ ಯಾವ ರೀತಿಯಾದಂಥ ಒಂದು ಪರಿಸರ ಸ್ನೇಹಿ ಹಬ್ಬಾಚರಣೆಗಳನ್ನು ನಾವು ಮಾಡಬೇಕು, ಪರಿಸರದ ಒಂದು ಒಳಿತಿಗಾಗಿ ನಾವು ಯಾವ ರೀತಿಯಲ್ಲ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಕುರಿತು ಸಮಾಜದಲ್ಲಿ ಶಾಂತಿ ಸಾಮರಸ್ಯವನ್ನು ಮೂಡಿಸುವ ನಿಟ್ಟಲ್ಲಿ ಈ ಹಬ್ಬ ದಿನಗಳಲ್ಲಿ ನಮ್ಮ ಪಾತ್ರ ಹೇಗಿರುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಒಂದಷ್ಟು ಮಾಹಿತಿಯನ್ನು ಹಾಗೂ ಅರಿವನ್ನು ನಮ್ಮ ಕೇಳುಗರಲ್ಲಿ ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಶ್ರೀಕಾಂತ್ ಅವರೇ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ. ಗೌರಿ ಗಣೇಶ ಹಬ್ಬದ ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ವಿಶೇಷತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ಕಾರ್ಯಕ್ರಮದಲ್ಲಿ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಂಥವರು ಶ್ರೀ ಮಹೇಶ್ವರ ಆರಾಧ್ಯರವರು, ಆಧ್ಯಾತ್ಮಿಕ ಸಲಹೆಗಾರರು, ಜ್ಯೋತಿಷ್ಯರು ಹಾಗೂ ಶಿಕ್ಷಕರು ಎಚ್ ಡಿ ಕೋಟೆ. ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದಿನ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ಅವ್ರಿಗೆ ಕೇಳ್ತಾ ಇದ್ದೀವಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಇದುವರೆಗೂ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವರ್ಣಗೌರಿ ಹಾಗೂ ವರಸಿದ್ಧಿ ವಿನಾಯಕ ವ್ರತದ ಐತಿಹಾಸಿಕ ಹಿನ್ನೆಲೆ, ಆಚರಣೆ ವಿಧಾನ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಕುರಿತು ಎಚ್ಡಿ ಕೋಟೆಯ ಆಧ್ಯಾತ್ಮಿಕ ಸಲಹೆಗಾರರು, ಜ್ಯೋತಿಷಿಗಳು ಹಾಗೂ ಶಿಕ್ಷಕರಾದ ಶ್ರೀ ಮಹೇಶ್ವರ್ ಆರಾಧ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 13ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ದೈವಿ ಸ್ವಭಾವವನ್ನು ಆಶ್ರಯಿಸಿರುವಂಥ ಮಹಾತ್ಮರು ಸರ್ವಭೂತಗಳಿಗೆ ಕಾರಣನೂ ಅವ್ಯಯನೂ ಆಗಿರುವ ನನ್ನನ್ನು ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ನಾವು ಎಸಗಿರುವಂಥ ಕರ್ಮಗಳು ಆ ಕರ್ಮಫಲದ ರೀತಿಯಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತವೆ. ಈ ವಾಸನೆಗಳು ಅಥವಾ ಆಸೆ ಆಕಾಂಕ್ಷೆಗಳೇನಿದೆ, ಮುಂದೆ ಆ ಇಂದು ನಾವು ಮಾಡುವಂಥ ಆಸೆ ಆಕಾಂಕ್ಷೆಗಳು ಮುಂದೆ ಅದು ನಾವು ಮಾಡುವ ಕರ್ಮವನ್ನು ನಿಗದಿಪಡಿಸುತ್ತವೆ. ಹೀಗೆ ಕೆಟ್ಟ ಉದ್ದೇಶದಿಂದ ಮಾಡುವ ಕರ್ಮಗಳು ಕೆಟ್ಟ ರೀತಿಯ ವಾಸನೆಗಳನ್ನೇ ಉತ್ಪತ್ತಿ ಮಾಡುವುದರಿಂದ ಮತ್ತೆ ಅವುಗಳು ಕೆಟ್ಟ

0: ಕರ್ಮಗಳನ್ನೇ ಮಾಡುವಂತೆ ಪ್ರಚೋದಿಸುತ್ತವೆ. ಈ ರೀತಿಯ ಮನೋಭಾವದಿಂದ ಇರುವವರನ್ನು ರಾಕ್ಷಸನೆಂದಲ್ಲದೆ ಇನ್ಯಾವ ಹೆಸರಿನಿಂದ ತಾನೇ ಕರೆಯಬೇಕು ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ರೆ, ಇದೆಲ್ಲದಕ್ಕೂ ವಿರುದ್ಧವಾಗಿ ಈ 13ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಸಜ್ಜನರು ಬಾಳುವ ರೀತಿ. ಈ ರೀತಿಯ ವಿವರಣೆಯಿಂದ ಸಾಧಕರಿಗೆ ತಾವು ಹೇಗೆ ಬಾಳಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದಂತೆ ಆಗ್ತಾ ಇದೆ. ಮಹಾತ್ಮರು ಆತ್ಮನ ಅವ್ಯಯ ಸ್ವರೂಪವನ್ನು ತಿಳಿದವರಾಗಿ ಅನನ್ಯ ಭಕ್ತಿಯಿಂದ ಆತ್ಮನನ್ನೇ ಭಜಿಸುವ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಎಲ್ಲ ಜೀವರಾಶಿಗಳಿಗೆ ಪರಮಾತ್ಮನೇ ಆಶ್ರಯದಾತ ಎಂಬುದು ಅವನಿಗೆ ತಿಳಿದಿರುತ್ತದೆ. ಎಲ್ಲ ಮಣ್ಣಿನ ಮಡಕೆಗಳಲ್ಲೂ ಮಣ್ಣೆನ್ನುವುದು ಸತ್ಯ ಎಂಬ ಜ್ಞಾನವನ್ನು ಪಡೆದವನು ಮಡಕೆಗಳನ್ನು ನೋಡುವಾಗ ಮಣ್ಣನ್ನು ಮರೆಯುವಂತಿಲ್ಲ. ಅದೇ ರೀತಿ ಪರಮಾತ್ಮನನ್ನು ಎಲ್ಲ ಜೀವರಾಶಿಗಳಿಗೆ ಆಶ್ರಯದಾತನು ಎಂಬುದನ್ನು ತಿಳಿದ ಮಹಾತ್ಮರು ಎಲ್ಲ ಜೀವರಾಶಿಗಳನ್ನೂ ಕೂಡ ಪರಮಾತ್ಮನ ಭಾವವೆಂದೇ ಪರಿಗಣಿಸುತ್ತಾರೆ. ಇದಕ್ಕಿಂತ ಹೆಚ್ಚಿನ ಸಮಾಜವಾದ ಇನ್ನೆಲ್ಲಿದೆ ಹೇಳಿ? ಈ ಸತ್ಯ ಸಂಗತಿಯನ್ನು ಗ್ರಹಿಸಲು ಆಧುನಿಕ ಜನತೆ ಸಿದ್ಧರಿಲ್ಲವಾದರೆ ಅದಕ್ಕೆ ಕಾರಣ ಅವರಲ್ಲಿರುವ ಆಸುರಿ ಪ್ರವೃತ್ತಿಯೇ ಆಗಿದೆ. ಹಾಗಾಗಿ ಪ್ರಕೃತಿಯಲ್ಲಿ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ ಎಂಬಂತೆ ಎರಡು ಇವೆ. ಆಸುರಿ ಸ್ವಭಾವ ಅಜ್ಞಾನದಿಂದ ಕೂಡಿದ್ದು, ಅದು ಪ್ರಪಂಚಕ್ಕೆ ನಮ್ಮನ್ನು ಕಟ್ಟಿಹಾಕುವುದು. ಕಣ್ಣ ಮುಂದೆ ಇರುವುದು ಈಗಿರುವುದು ಇದೇ ಸತ್ಯವೆಂಬಂತೆ ನಮಗೆ ಕಾಣುವುದು. ದೈವಿ ಸ್ವಭಾವವಾದರೂ ನಮಗೆ ಹಾಕಿದ ಕಟ್ಟನ್ನು ಬಿಡಿಸುವುದು. ಗಹನವಾದ ಸೂಕ್ಷ್ಮ ಆಧ್ಯಾತ್ಮಿಕ ಸತ್ಯಗಳು ನಮಗೆ ಕಾಣುವಂತೆ ಮಾಡುವುದು. ಈ ಸ್ವಭಾವ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವುದು. ಮಹಾತ್ಮರು ಈ ಸ್ವಭಾವವನ್ನು ಆಶ್ರಯಿಸುವರು. ಅದೇ ಗಾಳಿ ದೋಣಿಯನ್ನ ನೂಕಿಕೊಂಡು ಹೋಗುವಂತೆ ಜೀವಿಗಳನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು. ಈ ಪ್ರಪಂಚದಲ್ಲಿ ಯಾವಾಗಲೂ ಎರಡು ಶಕ್ತಿಗಳು ಕೆಲಸ ಮಾಡುತ್ತಿವೆ. ಈ ಪ್ರಪಂಚದಲ್ಲಿ ಒಂದು ಕಟ್ಟಿಹಾಕುವುದು, ಮತ್ತೊಂದು ಬಿಡಿಸುವುದು. ನಾವು ಯಾವುದನ್ನು ಆರಿಸಿಕೊಳ್ಳುತ್ತೇವೆಯೋ ಅದು ತನ್ನ ಧರ್ಮವನ್ನು ನಮ್ಮ ಮೇಲೆ ಬೀರುತ್ತದೆ. ಬೆಂಕಿ ಮುಟ್ಟಿದರೆ ಸುಡುತ್ತದೆ, ಹಿಮಗಡ್ಡೆ ಮುಟ್ಟಿದರೆ ಚಳಿಯಿಂದ ನಮ್ಮ ಕೈ ಕೊರೆಯುತ್ತದೆ. ಅವಕ್ಕೇನೂ ನಮ್ಮ ಮೇಲೆ ಕೋಪವಿಲ್ಲ, ಪ್ರೀತಿಯೂ ಇಲ್ಲ. ಅವುಗಳೆಲ್ಲ ತಮ್ಮ ತಮ್ಮ ಧರ್ಮಾನುಸಾರವಾಗಿ ನಮ್ಮ ಮೇಲೆ ವ್ಯವಹರಿಸುತ್ತವೆ. ಕಬ್ಬು ತಿಂದರೆ ಸಿಹಿಯಾಗಿರುತ್ತದೆ, ಮೆಣಸಿನಕಾಯಿ ತಿಂದರೆ ಖಾರವೆನಿಸುತ್ತದೆ. ಹಾಗೆಯೇ ಪ್ರಕೃತಿಯಲ್ಲಿರುವ ಆಸುರಿ ಗುಣ ಮತ್ತು ದೈವೀ ಗುಣ. ಅಜ್ಞಾನಿಗಳು ಆಸುರಿ ಗುಣವನ್ನು ಆರಿಸಿಕೊಂಡಿರುವವರು, ಅದಕ್ಕನುಸಾರವಾಗಿ ಜೀವನವನ್ನು ಸಾಗಿಸುತ್ತಿರುವವರು. ಮಹಾತ್ಮರು ದೈವೀ ಸ್ವಭಾವವನ್ನು ಆಶ್ರಯಿಸಿರುವರು. ಅವರಿಗೆ ಆಸುರಿ ಸ್ವಭಾವ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ ಔಷಧಿ ಜಾಲ ಮಟ್ಟಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ಧತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಸಾರ್ವಜನಿಕರು ಹಾಗೂ ಗಣೇಶ ಸಮಿತಿಗಳು ಶಾಂತಿಯುತವಾಗಿ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹಬ್ಬ ಆಚರಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಣೇಶೋತ್ಸವದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಜನರ ಭಾವನೆಗಳನ್ನು ಪ್ರಚೋದಿಸುತ್ತಿದ್ದು ಸರ್ಕಾರ ಯಾವುದೇ ಧಾರ್ಮಿಕ ಆಚರಣೆಗೆ ನಿರ್ಬಂಧ ಹೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಮೂಡಿಸಲು ಬಿಜೆಪಿ ಈ ವಿಷಯವನ್ನು ಮುನ್ನೆಲೆಗೆ ತರುತ್ತಿದೆ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳ ಯಾವುದೇ ಕಾರ್ಯಕ್ರಮ ಅಥವಾ ಸಭೆಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ನೀತಿಯಲ್ಲ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರ ಪೊಲೀಸ್ ಠಾಣೆಗೆ ವಿಪಕ್ಷ ನಾಯಕರು ಭೇಟಿ ನೀಡುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ಬಿಜೆಪಿ ನಾಯಕರು ಇಲ್ಲದ ವಿಚಾರಗಳನ್ನು ಸೃಷ್ಟಿಸಿ ರಾಜಕೀಯ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ್ದಾರೆ ಎನ್ನಲಾದ ಹೇಳಿಕೆ ವಿರೋಧಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಮಾತನಾಡಿದ ನಾಯಕ ಆರ್ ಅಶೋಕ, ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡೆತಡೆ ಒಡ್ಡುತ್ತಿದ್ದು ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆದರಿಕೆ ಒಡ್ಡುವ ಹೇಳಿಕೆ ನೀಡಿದ ಪೊಲೀಸ್ ಅಧಿಕಾರಿಯನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಟಿ ನರಸೀಪುರ ಪ್ರದೇಶಕ್ಕೆ ಮೈಸೂರು ಅರಮನೆಯೊಂದಿಗೆ ನಿಕಟ ನಂಟಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲಾಗುವುದು ಎಂದರು. ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಕಲಿ ಔಷಧಗಳ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರುವ ಆತಂಕಕಾರಿ ಜಾಲವಾಗಿದ್ದು ಇದನ್ನು ಸಂಪೂರ್ಣವಾಗಿ ಮಟ್ಟ ಹಾಕಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಗದಗ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಔಷಧಗಳ ದಂಧೆ ಜನರ ಆರೋಗ್ಯದೊಂದಿಗೆ ನೇರವಾಗಿ ಸಂಬಂಧಿಸಿದ ಗಂಭೀರ ವಿಚಾರವಾಗಿದೆ. ಇಂತಹ ಔಷಧಗಳು ಜನರ ಆರೋಗ್ಯಕ್ಕೆ ಮಾರಕವಾಗುವ ಸಾಧ್ಯತೆ ಇರುವುದರಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ನಕಲಿ ಔಷಧಗಳ ಜಾಲವನ್ನು ಪತ್ತೆ ಹಚ್ಚಲಾಗಿದ್ದು ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸಲಾಗಿದೆ. ತನಿಖೆ ವೇಳೆ ಪ್ರಕರಣದ ಹಿಂದೆ ದೊಡ್ಡ ಮಟ್ಟದ ಜಾಲವಿರುವುದು ಬೆಳಕಿಗೆ ಬಂದಿದೆ ಎಂದು ಅವರು ತಿಳಿಸಿದರು. ಬೇರೆ ರಾಜ್ಯಗಳಿಂದ ಔಷಧಗಳನ್ನು ತರಿಸುವುದು, ಅಂತಾರಾಷ್ಟೀಯ ಮಟ್ಟದಲ್ಲಿ ಕಂಪನಿಗಳ ಹೆಸರನ್ನು ಬಳಸುವುದು ಹಾಗೂ ದೊಡ್ಡ ಆಸ್ಪತ್ರೆಗಳಿಗೆ ಔಷಧಗಳನ್ನು ಸರಬರಾಜು ಮಾಡುವಂತಹ ವ್ಯವಸ್ಥಿತ ಜಾಲದ ಸಾಧ್ಯತೆಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದರು. ಈ ದಂಧೆಯಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಯಾವುದೇ ರೀತಿಯ ಪ್ರಭಾವ ಅಥವಾ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಾಗೂ ಕಸ್ತೂರಿರಂಗನ್ ವರದಿ ಕುರಿತು ಚರ್ಚಿಸಲು ಸರ್ಕಾರ ಕರೆದಿರುವ ಮೂರು ದಿನಗಳ ಅಧಿವೇಶನವನ್ನು ವಿಸ್ತರಿಸಿ ಕನಿಷ್ಠ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಹಾಗೂ ಶಾಸಕ ಅರವಿಂದ ಬೆಲ್ಲದ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬರಪೀಡಿತ ತಾಲೂಕುಗಳ ಘೋಷಣೆ ಸಮರ್ಪಕವಾಗಿ ನಡೆದಿಲ್ಲ. ಧಾರವಾಡ ಜಿಲ್ಲೆಯ ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು ಈ ಕುರಿತು ಸಮಗ್ರ ಚರ್ಚೆ ನಡೆಯಬೇಕು. ಕಸ್ತೂರಿರಂಗನ್ ವರದಿಯ ಅನುಷ್ಠಾನದಿಂದ ಪಶ್ಚಿಮಘಟ್ಟ ಹಾಗೂ ಮಲೆನಾಡಿನ ಜನರ ಬದುಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ವರದಿಯ ಸಾಧಕ ಬಾಧಕಗಳ ಕುರಿತು ಸುದೀರ್ಘ ಚರ್ಚೆ ಅಗತ್ಯ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದ್ದು ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ಧತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಕೋಲಾರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದಿಂದ ಸಾಗುತ್ತಿದ್ದು, ಹಬ್ಬಕ್ಕಾಗಿ ದಿನಬಳಕೆ ವಸ್ತುಗಳು ಹಾಗೂ ಗೌರಿ ಗಣೇಶ ಮೂರ್ತಿಗಳು ದುಬಾರಿಯಾಗಿವೆ. ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಗೆ ಹಲವಾರು ನಿಯಮಗಳನ್ನು ಹೇರಲಾಗಿದೆ. ಸರ್ಕಾರ ಪಿಒಪಿ ಗಣೇಶ ಮೂರ್ತಿಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಮಾತ್ರ ಕೂರಿಸುವಂತೆ ಆದೇಶ ಇರುವುದರಿಂದ ಪಾರಂಪರಿಕ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಗಣೇಶ ಚತುರ್ಥಿ

0: ಯ ಅಂಗವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಆಗುವ ಜಲ ಹಾಗೂ ಪರಿಸರ ಮಾಲಿನ್ಯ ತಡೆಯಲು ಚಿತ್ರದುರ್ಗ ನಗರಸಭೆಯು ನಗರದ ವಿವಿಧೆಡೆ ತಾತ್ಕಾಲಿಕ ನೀರಿನ ತೊಟ್ಟಿಗಳ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರು ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಿಸಲು ನಗರಸಭೆ ಮನವಿ ಮಾಡಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಕಟ್ಟೆಚ್ಚರ ವಹಿಸಿದ್ದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈಗಾಗಲೇ 7408 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಗಣೇಶ ಪ್ರತಿಷ್ಠಾಪನೆ ಸ್ಥಳ, ಮೆರವಣಿಗೆ ಸಾಗುವ ಸೂಕ್ಷ್ಮ ಪ್ರದೇಶಗಳಲ್ಲಿ, ವಿಸರ್ಜನಾ ಸ್ಥಳಗಳಲ್ಲಿ 150 ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ರಾಯಚೂರು ನಗರದಲ್ಲಿ ಇಂದು ಉಚಿತ ಪರಿಸರ ಸ್ನೇಹಿ ಬೀಜವುಳ್ಳ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕಾ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆ ವಲಯ ಆಯುಕ್ತ ಜೈಪಾಲ್ ರೆಡ್ಡಿ, ಪ್ರತಿವರ್ಷ ಪಿಒಪಿ ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಕೆರೆ, ನದಿ ಸೇರಿದಂತೆ ಜಲಮೂಲಗಳು ಕಲುಷಿತಗೊಳ್ಳುತ್ತಿವೆ. ರಾಸಾಯನಿಕ ಬಣ್ಣಗಳಿಂದ ಜಲಚರಗಳಿಗೂ ಅಪಾಯ ಉಂಟಾಗುತ್ತಿದೆ ಎಂದರು. ಅಖಂಡ ಭಾರತ ವಿನಾಯಕ ಮಹಾಸಭಾವತಿಯಿಂದ ಕೋಲಾರ ನಗರದ ಎಸ್ಎನ್ ಜಿಲ್ಲಾ ಆಸ್ಪತ್ರೆ ಮುಂಭಾಗ 15ನೇ ವರ್ಷದ ಗಣೇಶೋತ್ಸವ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ 6 ಗಣಪತಿ ಪ್ರತಿಷ್ಠಾಪನೆ ನಡೆಯಲಿದ್ದು ನಾಡಿದ್ದು ಆರತಿ ಹಾಗೂ ವರುಣ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 10 ಸಾಧಕರಿಗೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ನಡುವೆ ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ದಾಸ್ತಾನು ಮಾಡಿದ ದಾವಣಗೆರೆಯ ಗೋದಾಮಿನ ಮೇಲೆ ದಾಳಿ ನಡೆಸಿರುವ ಮಹಾನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾರಾಟಗಾರನ ವಿರುದ್ದ ದೂರು ದಾಖಲಿಸಿದ್ದಾರೆ. ಪಿಒಪಿ ವಿಗ್ರಹ ಬಳಕೆ ಮತ್ತು ವಿಸರ್ಜನೆಯು ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಅಪರಾಧವಾಗಿದ್ದು ತಪ್ಪಿತಸ್ಥರಿಗೆ ದಂಡದ ಜೊತೆಗೆ ಕನಿಷ್ಠ 1.5 6 ಜೈಲು ಶಿಕ್ಷೆಗೆ ಅವಕಾಶವಿದೆ. ರಾಜ್ಯದ ಜಲಸಂಪನ್ಮೂಲಗಳ ವಾಸ್ತವ ಸ್ಥಿತಿಗತಿಗಳನ್ನು ಅರಿತು ಭವಿಷ್ಯದ ಜಲಸಂರಕ್ಷಣಾ ಯೋಜನೆಗಳನ್ನು ವೈಜ್ಞಾನಿಕವಾಗಿ ರೂಪಿಸುವ ಉದ್ದೇಶದಿಂದ ಕೈಗೊಳ್ಳಲಾಗಿದ್ದ 7ನೇ ಸಣ್ಣ ನೀರಾವರಿ ಹಾಗೂ 2ನೇ ಜಲಮೂಲಗಳ ಗಣತಿಯ ಕ್ಷೇತ್ರ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಈ ಬೃಹತ್ ಗಣತಿಯಲ್ಲಿ ರಾಜ್ಯದ 14.18 ಹೆಚ್ಚು ಅಂತರ್ಜಲ ಯೋಜನೆಗಳು, 77,500 ಹೆಚ್ಚು ಮೇಲ್ಮೈ ಜಲ ಯೋಜನೆಗಳು ಹಾಗೂ 38,960 ಜಲಮೂಲಗಳನ್ನು ದಾಖಲಿಸಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಆರ್ಥಿಕ ನೆರವಿನೊಂದಿಗೆ ಕೈಗೊಳ್ಳಲಾದ ಈ ಗಣತಿ ರಾಜ್ಯದ 30,671 ಗ್ರಾಮಗಳು ಹಾಗೂ ನಗರ ವಾರ್ಡ್ಗಳನ್ನು ಒಳಗೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ ಔಷಧಿ ಜಾಲ ಮಟ್ಟ ಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ಧತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಎಚ್ಚರಿಕೋಟೆ ತಾಲೂಕಿನ ಐರಿಗೆ ಗ್ರಾಮ ಪಂಚಾಯಿತಿಯ ಎಚ್ಮಟಕೆರೆ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ರಹಮತ್ ಅಲಿಬೇಗ್ ಹಾಗೂ ಗ್ರಾಮದ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿ

0: ದಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕೆರೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ರಹಮತ್ ಅಲಿ ಬೇಗ್ರವರು ಹಾಗೂ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಒಳ್ಳೆಯದಾಗಲಿ
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ರಹಮತ್ ಅಲಿ ಬೇಗ್ ಅಂತ. ಇದೇ ನಮ್ಮ ತಂದೆ ಹೆಸರು ರಹೀಮ್ ಅಲಿ ಬೇಗು. ಅವ್ರು ತೀರ್ಕೊಂಡು 23 ವರ್ಷ ಆಯಿತು. ಅವರು ನಮ್ಮ ಇದೇ ಊರವರು, ನಮ್ಮ ತಾತನೂ ಕೂಡ ಇದ್ದವರು. ಈಗ ನಮ್ಮ ಪ್ರಥಮವಾಗಿ ಇವತ್ತು ನೀವು ಬಂದು ನಮಗೆ ಎಲ್ಲ ತಿಳ್ಕೊಟ್ಟು ಎಲ್ಲ ನಮ್ಮ ಗ್ರಾಮಕ್ಕೆ ಏನಾಗಬೇಕಂತ ನೀವು ನಮಗೆ ಕೇಳ್ತಾ ಇದ್ದೀರಿ. ಈಗ ನಮ್ಮ ಹೆಚ್ಮಟ್ಕೆರೆ ಗ್ರಾಮದಲ್ಲಿ ನಮ್ಮ ತಂದೆಯವರು ಇದ್ರು. ತಂದೆಯವರಾದ್ಮೇಲೆ ನಾವು ಬಂದು ನಮ್ಮದು ಒಂದು ಮೊದಲೇ ಒಂದು ಚಿಲ್ಲ ಅಂಗಡಿ ವ್ಯಾಪಾರ ಮಾಡ್ಕೊಂಡಿದ್ದು. ವ್ಯಾಪಾರ ಮಾಡ್ಕೊಂಡಿದ್ದಾಗ 1986 ನಮ್ಮ ಊರ ಜನ ಎಲ್ಲ ಬಂದು ನಮ್ಗೆ ಮಂಡಲ ಪಂಚಾಯತಿ ಸ್ಥಾಪನೆ ಆಯ್ತು ಹೊಸದಾಗ. ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಆದ್ಮೇಲೆ ನಮ್ಮಲ್ಲಿ 2 ಸೀಟು ಬಂದಾಗ ನಾವು ನೀವು ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲ ಸಹಕಾರ ಕೊಟ್ಟು ನಮ್ಗೆ ಅವತ್ತು ಗೆಲ್ಸ್ಕೊಟ್ರು. ಗೆಲ್ಸ್ಕೊಟ್ಟಾಗ ಅವತ್ತು ನಮ್ದು ಒಂದು 30-35 ಹಳ್ಳಿಗೆ ಒಂದು ಪಂಚಾಯತಿ ಮಂಡಲ ಪಂಚಾಯತಿ ಇತ್ತು, ಮಾದಾಪುರ ಅಂದ್ಬಿಟ್ಟು. 35 ಜನ ಒಂದು 20-30 ಮೆಂಬರ್ ಇದ್ದು. ಅದೇ ನಾವೊಬ್ಬರಾದಾಗ ನಮ್ಗೆ ಉಪಾಧ್ಯಕ್ಷ ಮಾಡಿ ಇನ್ನೊಬ್ರಿಗೆ ಅಧ್ಯಕ್ಷರು ಮಾಡಿದ್ದು. ಒಂದು 5 ವರ್ಷ ನಡ್ಕೊಂಡು ಹೋಯ್ತು. ಅದಾದ್ಮೇಲೆ ಎಲ್ಲ ಮಂಡಲ ಪಂಚಾಯತ್ 1991-92 ನಮ್ದು ಒಂದು ರೈಸ್ ಮಿಲ್ಲು, ಭತ್ತದ ವ್ಯಾಪಾರ ಎಲ್ಲ ಮಾಡ್ತಿದ್ದೆ. ಅವತ್ತೆಲ್ಲ ಮೈಸೂರಲ್ಲಿ ಅಕ್ಕಿಯೆಲ್ಲ ಬುಟ್ಟಿಲ್ಲ ಕೊಡ್ತೀವಿ. ಅದಕ್ಕೆ ಅನುಭೋಗ ಇರೋದ್ರಿಂದ ನಮ್ಗೆ ಇಲ್ಲಿ ಭತ್ತ ಇದ್ದಿರೋದ್ರಿಂದ ನಮ್ಗೆ ನೀರಾವರಿ ಇತ್ತು. ಅದು ರೈಸ್ ಮಿಲ್ ಮಾಡ್ಬೇಕಂತ ಅಂತ ಬಂದಾಗ ಅವಾಗ ನಾನು ಒಂದು ರೈಸ್ ಮಿಲ್ ಮಾಡಿದೆ ಮಟ್ಕೆರೆ, ಹೆಚ್ ಮಟ್ಕೆರೆ ಗೇಟ್ ಹತ್ರ. 93 ಓಪನ್ ಆಗಿ ಆವತ್ತಿಂದ ನಡೆಸ್ಕೊಂಬಂದು ಮತ್ತೆ ನಮ್ಮಲ್ಲಿ ವ್ಯಾಪಾರ, ಹತ್ತಿ ವ್ಯಾಪಾರ, ಜೋಳ ವ್ಯಾಪಾರ ಪ್ರತಿಯೊಂದು ಕೂಡ ನಮ್ಗೆ ಈ ಭಾಗದ ರೈತರು ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಾರೆ. ಎಲ್ಲ ಥರ ನಮಗೆ ಜೊತೆಲಿ ಹೊಂದ್ಕೊಂಡು ಯಾವುದೋ ಭೇದಭಾವ ಇದ್ರೂ ಕೂಡ ನಮಗೆ ಒಂದು ಗೌರವ ಕೊಡ್ತಾರೆ ಎಲ್ಲ ಜನಗದು ಗೌರವ ಮಾಡ್ಕೊಂಬಂದಾಗ. ಅದೇ ರೀತಿಯಲ್ಲಿ ನಮಗೆ ಊರಲ್ಲಿ ಒಂದು VSSN ಸೊಸೈಟಿ ಅಂತ ಇತ್ತು, ಸಹಕಾರ ಸಂಘ ಸೊಸೈಟಿ ಅಂತ. ರೈತರಿಗೆ ಸಾಲ ಕೊಡೋದು ಮಾಡೋದು ಅಂದ್ಕೊಂಡು ಆವಾಗ ಹಿಂದೆ ನಮ್ಮ ಮಾಜಿ ನಾಡಗೌಡರು ಮಾದೇಗೌಡರು ಅಧ್ಯಕ್ಷರಾಗಿದ್ದರು. ಆಮೇಲೆ ಎಲ್ಲ ಸೇರ್ಕೊಂಡು ಬಂದು ಈ ಸರಿ 95ನೇ ಸಲಿ ನೀವಾಗಿ ಸ್ವಲ್ಪ ಅಭಿವೃದ್ಧಿ ಮಾಡಿಬಿಟ್ಟು ಆವತ್ತು ನಮ್ಮ ನಮ್ಮ ಪುಟ್ಟೇಗೌಡರು, ನಮ್ಮ ವೆಂಕಟೇಶಗೌಡರು, ಇವ್ರು ನಮ್ಮ ಮಾದೇಗೌಡರೆಲ್ಲ ಬಂದು ಕರ್ಕೊಂಡೋಗಿ ಅಲ್ಲಿ ನನಗೆ ಅಭಿವೃದ್ಧಿಯಾಗಿ ಆಯ್ಕೆ ಮಾಡಿ ಅಧ್ಯಕ್ಷರು ಕೂಡ ಮಾಡಿದ್ರು. ಮಾಡಾದ್ಮೇಲೆ ಹೆಚ್ಚು ಕಡಿಮೆ ಒಂದ ತಗೊಂಡು ರೈತರಿಗೆಲ್ಲ ಸಾಲ ಮಾಡ್ಕೊಂಡು ಬಂದು ನಾನು ಹೆಚ್ಚು ಕಡಿಮೆ ಅಲ್ಲಿ ನಮಗೆ ಯಾವುದೇ ಇವತ್ತುವರೆಗೂ ನಮ್ಮ ಯಾವುದೇ ಜನಾಂಗ ಎಲ್ಲನೂ ಸೇರ್ಕೊಂಡು ಆ ಸೊಸೈಟಿಗೆ ನನಗೆ ಹೆಚ್ಚು ಕಡಿಮೆ 24 ವರ್ಷ ಗಂಟನು ಅಧ್ಯಕ್ಷ ಮಾಡುದು. ಆದ್ರೆ ಯಾವುದೂ ಎಲೆಕ್ಷನ್ ಇಲ್ಲದೆ ಅವಿರೋಧ ಆಯ್ಕೆ ಮಾಡ್ಕೊಂಡು ನೀವಾಗ ಈ ಸರಿ ನನಗಾಗಿ ಅಂದ್ರು. ನಮ್ಮೊಬ್ಬ ಸ್ನೇಹಿತರು ಭಾಸ್ಕರ ಕೂಡ ಅಂದ್ಬಿಟ್ಟು ಇಲ್ಲ ಈ ಸರಿ ನಮ್ಗೆ ಸ್ವಲ್ಪ ಬುಟ್ ಕೊಡಿ ಹೇಳ್ಬೋದು ಅಂತ ಹೇಳಿ ನಾವು ಬುಟ್ಕೊಂಡು ನಾವು ಅದ್ರಲ್ಲಿ ನಮ್ಗೆ ಜೊತೆ ಜಯಶಂಕರ್ ಕೂಡ ನಮ್ಗೆ ಡೈರೆಕ್ಟ್ ಆಗಿದ್ರು. ನಮ್ಮ ಮುಂದೆ ಮಾದೇವರು ಡೈರೆಕ್ಟ್ ಈಗ ಆಲ್ರೆಡಿ ಜಯಶಂಕರ್ ಡೈರೆಕ್ಟ್ ಆಗಿದ್ದಾರೆ. ಅದಾದ್ಮೇಲೆ ನಾನು ಜಿಲ್ಲಾ ಪಂಚಾಯತಿಗೆ 2005 ನಮ್ಮ ಈ ಭಾಗದಲ್ಲಿ 35 ಹಳ್ಳಿ ಇತ್ತು. ಆವಾಗ ಎಂ ಶಿವಣ್ಣ ಅವರು ಮಂತ್ರಿ ಆಗಿದ್ರು. ಆಮೇಲೆ ಅವರು ವಿಶ್ವನಾಥ್ ಅವರೆಲ್ಲ ನಮ್ಗೆ ಕ್ಲೋಸ್ ಪರಿಚಯ ಇದ್ರು ಆ ಚಿಕ್ಕಣ್ಣವರು. ಆಮೇಲೆ ಈ ಭಾಗದ ರೈತರೆಲ್ಲ BCMEA ಲೀಡ್ ಆಗಿರೋದ್ರಿಂದ ಈ ರೈತರೆಲ್ಲ ಬಂದು ಇಲ್ಲ ನೀವು ಒಳ್ಳೆ ಕೆಲಸ ಮಾಡ್ತೀರಿ, ಒಳ್ಳೇದಿದ್ದೀರಿ, ನೀವು ಮಾಡಿ ನಿಂತ್ಕೊಳ್ಳಿ ಅನ್ಕೊಂಡು ಹೇಳ್ಬಿಟ್ಟು ನಮ್ ಬೇಡ ಅಂದ್ರೂ ಕೂಡ ಅವತ್ತು ಬಿ ಫಾರ್ಮ್ ತಗೊಂಡು ನಮ್ಗೆ ಕೊಟ್ಟು ಅವತ್ತು ರೈತರು ನಿಮ್ಗೆ ಮಿಸ್ ಕ್ಯಾನ್ವಾಸೇ ಕರ್ಕೊಂಡ್ಬೇಡಿ ಅಂತ ಹೇಳಿದೆ. ಆಲ್ರೆಡಿ ನಮ್ಗೆ ಜನಾಂಗದ್ದು ಮುಸ್ಲಿಂ ಜನದ ಒಂದು 200-300 ವೋಟ್ ಇತ್ತು ಅಷ್ಟೇ, ಬ್ಯಾರಿ ಜನಾಂಗದ್ದು 35,000 ವೋಟ್ ಇದ್ರು ಕೂಡ. ಆಮೇಲೆ JDS ಪಕ್ಷದಿಂದ ಬೇರೆಯವ್ರು ನಿಂತ್ಕೊಂಡಿದ್ರು. ಆಮೇಲೆ ನಾವು ಕಾಂಗ್ರೆಸ್ ಬಿ ಫಾರ್ಮ್ ತಂದು ಕೊಟ್ಟು ಆಮೇಲೆ ಎಲ್ಲ ಹೇಳಿದ್ರು ನಿಮ್ಗೆ ನೀವು ಬಂದು ನೀವು ಮಾತ್ರ ಕ್ಯಾನ್ವಾಸ್ ಬನ್ನಿ, ಬೇರೆ ಯಾರು ಬರಬೇಡಿ ಅಂತ. ಆ ರೀತಿ ನಾವೆಲ್ಲ ಮಾಡಿ ನಮಗೆ ಗೆಲ್ಸ್ಕೊಟ್ರು. ಆ ಗೆಲ್ಸ್ಕೊಟ್ಟಿಂದ ಅವತ್ತಿಂದ ಕೂಡ ನಮಗೆ ಹೊಂದಾಣಿಕೆ ಮಾಡ್ಕೊಂಡು ನಾವೆಲ್ಲ ಥರದಲ್ಲೂ ಅವ್ರು ಯಾವುದೇ ಕೆಲಸ ಬಂದರೂ ಕೂಡ ಆ ಜಾತಿ ಈ ಜಾತಿ ಅನ್ನೋದು ನಮ್ಮಲ್ಲಿ ಊರಲಿಲ್ಲ. ಯಾವುದೇ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾಗಿರಲಿ, ಒಂದು ಊರು ಕೆಲಸ ಮಾಡಬೇಕಾಗಿರಲಿ, ಮತ್ತು ಒಂದು ಯಾವುದೇ ಒಂದು ಹಬ್ಬ ಮಾಡಬೇಕಾಗಿ ಎಲ್ಲ ಜನಾಂಗ ಸೇರಿ ಕೂತು ಚರ್ಚೆ ಮಾಡಿ ಕೂಡ ನಾವಿಲ್ಲಿ ಹಬ್ಬ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಗಲಾಟೆ ಆದ್ರೂ ಕೂಡ ಇಲ್ಲಿ

0: ನಮ್ಮೂರ್ಲಿ ಕೂತ್ಕೊಂಡು ಯಾವ್ದೇ ಪೊಲಿಟಿಷಿಯನ್ ಗೆ ಜಾಸ್ತಿ ಹೋಗ್ಬಾರ್ದು, ಇಲ್ಲೇ ನಾಲ್ಕು ಕೊಂಬು ಸೇರ್ಕೊಂಡು ಬೇಡಪ್ಪ ಹೋಗ್ಬೇಡಿ ಅನ್ಕೊಂಡು ಹೇಳಿ ಅವೆಲ್ಲ ಸಂಜಯಿಸಿ ಮಾಡಿ ಆ ರೀತಿ ಇವತ್ತುವರೆಗೂ ನಡ್ಕೊಂಡು ಹೋಗ್ತಾ ಇದೀವಿ. ಆದ್ರಿಂದ ನಮ್ಗೆ ಎಲ್ಲರೂ ಕೂಡ ಸಾಲ ಕೊಡ್ತಾರೆ, ನಾವು ಏನು ಕೇಳಿದ್ರು ಕೂಡ ನಾವೆಲ್ಲ ಸಾಗರ ಕೊಡ್ತೀವಿ.
1: ನನ್ನ ಹೆಸರು ಜೈಶಂಕರ್ ಅಂತ, ಹೆಚ್ ಮಟ್ಗೆರೆ. ನಮ್ಮ ತಂದೆ ಹೆಸರು ಎಂ ಪಿ ಅಪ್ಪಾಜೇಗೌಡ, ಮತ್ತೆ ನಮ್ಮ ತಾತನ ಹೆಸರು ಪುಟ್ಟಸಮೇಗೌಡರು, ನಮ್ಮ ದೊಡ್ಡಪ್ಪ ಅವರು ಅವರು ಕರಿಗೌಡರು ಅಂತ ಇದ್ರು. ಇಲ್ಲೇ ತರಗುಡಿಸಿ ನೆಲ ಮಾಡಿದಂತ ಈ ಮಟ್ಗೇರಿ ಹೆಚ್ ಮಟ್ಗೇರಿಯಲ್ಲಿ ಇಲ್ಲೇ ಪ್ರಸ್ಟ್ ಬಸವೇಶ್ವರ ದೇವಸ್ಥಾನ ಇದ್ರು ಎಲ್ಲ. ಹಾಗಿದ್ದಾಗ ಅವರು ನಮ್ಮ ದೊಡ್ಡಪ್ಪ ಅವರು ಆಗ ಹಿರಿಯವರು, ನಮ್ಮ ಪುಟ್ಟಸಮೇಗೌಡರು ಒಂದು 20-25 ವರ್ಷ ಕಮಿಟಿ ಅಧ್ಯಕ್ಷರಾಗಿದ್ರು ಈ ದೇವಸ್ಥಾನಕ್ಕೆ. ಆಮ್ಯಾಗ ತಿರ್ಗಾ ನಮ್ಮ ದೊಡ್ಡಪ್ಪ ಅವರು ಅವರು ಒಂದು 28 ವರ್ಷದ ಅಧ್ಯಕ್ಷರಾಗಿ, ಅವರು ನಾಡಗೌಡರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ. ಆಮೇಲೆ ಊರಲ್ಲಿ ನಾವು ಎಲ್ಲ ಜನಾಂಗನೂ ಸೇರಿ ನಾನು ನಾಡಗೌಡರು ಮಾಡಿದ್ದಾರೆ. ನೀವು ಒಂದಷ್ಟು ವರ್ಷ ಇರಿ, ನಿಮ್ಮ ತಂದೆ ನಿಮ್ಮ ತಾತವರೆಲ್ಲ ಮಾಡ್ಕೊಂಡಿದ್ರು, ನೀವು ಮಾಡಬೇಕು ಅಂತ ನನಗೆ ಹೇಳಿದ್ದಾರೆ. ರಾಮದಾನ ಅವರೆಲ್ಲ ಸಪೋರ್ಟ್ ಮಾಡಿ.
2: ಸರ್, ತಮ್ಮ ಗ್ರಾಮಕ್ಕೆ ಹೆಚ್ ಮಟ್ಕೆರೆ ಎಂಬ ಹೆಸರು ಹೇಗೆ ಬಂತು, ಜೊತೆಗೆ ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಬಗ್ಗೆ ತಿಳಿಸೋದಾದ್ರೆ?
0: ಈ ಬಟ್ಟಿಕೆರೆ ಗ್ರಾಮ ಅಂತ ಹೆಸರು ಬರಬೇಕಾದ್ರೆ ಮೊದಲೇ ನಾನೊಂದು ವಿಷಯವನ್ನು ಮಂಡಿಸಿದೆ. ಈ ದೇವಾಲಯ ರಾಮಲಿಂಗ ದೇವಾಲಯ ಪಕ್ಕದಲ್ಲಿ ಅನೇಕ ಮಠಗಳು ಇಲ್ಲಿ ನಿರ್ಮಾಣವಾಗಿದ್ದು ಅಲ್ಲಿ ಪುರೋಹಿತರುಗಳು ವಾಸ ಮಾಡ್ತಾ ಇದ್ರು. ಅದರಿಂದ ಅಲ್ಲಿ ಮಠಗಳಿದ್ದ ಕಾರಣ ಮಟ್ಕೆರೆ ಅಂತ ಇದಕ್ಕೆ ಹೆಸರಾಯಿತು. ಹೆಚ್ಚು ಮಟ್ಟಿಕೆರೆ ಅಂತ ಬರಬೇಕಾದ್ರೆ ಇದು ಐರ್ಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಮಟ್ಕೆರೆ ಗ್ರಾಮ. ಎತ್ತಿನಿಕೋಟೆ ತಾಲೂಕಲ್ಲಿ 2 ಮಟ್ಕೆಗಳು ಇದೆ. ಸರಗೂರು ತಾಲೂಕಲ್ಲಿ ಬಾಡಿಗೆ ಮಟ್ಕೆರೆ ಮತ್ತು ಕೋಟೆ ತಾಲೂಕಲ್ಲಿ ಹೆಚ್ಚು ಮಟ್ಟಕೆರೆ. ಇದು ಕನ್ಫ್ಯೂಸ್ ಆಗಬಾರ್ದು ಅಂತ ಐರಿಗೆ ಗ್ರಾಮ ಪಂಚಾಯತಿಲಿ ಹೆಚ್ಚು ಮಟ್ಟಕೆರೆ ಅನ್ನೋ ಒಂದು ಹೆಸರನ್ನ ಇಲ್ಲಿ ನಮೂದಿಸಿರ್ತಾರೆ. ಇದರಿಂದ ಜನತೆಗೆ ಎಷ್ಟೋ ಅನುಕೂಲಗಳು ಸಹ ಆಗ್ತಾ ಇದಾವೆ. ಇಲ್ಲಾಂದ್ರೆ ಇಲ್ಲಿ ಯಾವುದೋ ಪತ್ರಿಕೆಗಳು ಬಂದಾಗ ಈ ಹೆಚ್ಚು ಮಟ್ಟಕೆರೆಗೆ ಬರೋದು ಬಾಡಿಗೆ ಮಟ್ಟಕೆರೆ ಕೂಡ ಹೋಗ್ತಾ ಇತ್ತು. ಆದ್ರಿಂದ ಈ ಒಂದು ಹೆಚ್ಚು ಮಟ್ಟಕೆರೆ ಅಂತ ಒಂದು ಹೆಸರನ್ನ ನಮೂದಿಸಿದ್ದಾರೆ. ಇಲ್ಲಿ ನಮ್ಮ ಮಟ್ಟಕೆರೆ ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಅಂದ್ರೆ 1,000 ಆಗ್ಬೋದು, 1,800-2,000 ಜನಸಂಖ್ಯೆ ಆಗುತ್ತೆ. ಹಾಗೂ ಇಲ್ಲಿ ಎಲ್ಲ ಸಮುದಾಯದವರು ಸಹ ಇದ್ದಾರೆ. ನಮ್ಮ ನಾಯಕ ಸಮಾಜ ಮತ್ತೆ SC ಸಮಾಜ, ಒಕ್ಕಲಿಗ ಸಮಾಜ, ಮುಸ್ಲಿಂ ಸಮಾಜ, ಇಷ್ಟು ಕೋಮುಗಳು ನಮ್ಮ ಮಟ್ಕೆರೆ ಗ್ರಾಮದಲ್ಲಿದೆ. ಆ ರೀತಿ ಎಲ್ಲಾ ಜನಾಂಗದವರು ಇದ್ರು ಯಾವುದೇ ತರಹದ ಸಣ್ಣ ಪುಟ್ಟ ಅಹಿತಕರವಾದ ಒಂದು ಘಟನೆಗಳಿಗೆ ಅವಕಾಶ ಕೊಡದಂತೆ ಗ್ರಾಮದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ, ಯಾರು ಒಂದು ಅಹಿತಕರವಾದ ಯಾವುದೇ ಒಂದು ಕ್ರಿಮಿನಲ್ ಮೊಕದ್ದಮೆಗಳಿರ್ಬೋದು, ಗಲಾಟೆಗಳಿರ್ಬೋದು, ಅಂಥವಕ್ಕೆ ಅವಕಾಶ ಕೊಡದಂತೆ ಎಲ್ಲಾ ಜನಾಂಗದವರು ಸಭೆ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಅದಕ್ಕೆ ನಮ್ಮ ಗ್ರಾಮದ ಎಲ್ಲಾ ಸಮುದಾಯದವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗುತ್ತೆ.
2: ಸರ್, ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಗ್ರಾಮದ ಸುತ್ತಮುತ್ತಲಿಗಂದ್ರೆ ಸುತ್ತಮುತ್ತ ಇಲ್ಲಿ ಇದು ಕಬಿನಿ ಎಡದಂಡ ನಾಲೆಯ ವ್ಯಾಪ್ತಿಗೆ ಬರತಕ್ಕಂತ ಒಂದು ಇದಾದ್ರಿಂದ, ಹಾಗೂ ಇಲ್ಲಿ ಹೆಚ್ಚಿಗೆ ರೈತ ಜನಾಂಗ ವಾಸ ಮಾಡ್ತಾರಿಂದ ಸುತ್ತಮುತ್ತ ಇಲ್ಲಿ ಪಕ್ಕದಲ್ಲಿ ಕಪಿಲಾ ಹೊಳೆ, ಅದರ ಪಕ್ಕದಲ್ಲಿ ತಾರಕಾ ನದಿ, ಇವೆರಡು ಸಂಗಮವಾಗ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಹಾಗೂ ಸುತ್ತಮುತ್ತ ಪರಿಸರದಲ್ಲಿ ಈ ಕಬಿನಿ ಎಡದಂಡಾಳಿ ಒಳಪಟ್ಟಿರೋದ್ರಿಂದ ಇಲ್ಲಿ ರೈತ ಸಮುದಾಯ ಮತ್ತು ಹೊಲ ಗದ್ದೆಗಳು ಇಲ್ಲಿ ಜಾಸ್ತಿ ಇರುತ್ತವೆ. ಪ್ರತಿ ವರ್ಷನೂ ಇಲ್ಲಿ ನೀರಾವರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆ ರೀತಿ ಹೋಗ್ತಾ ಇದೆ.
3: ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಈಗ ಕಬಿನಿ ಡ್ಯಾಮ್ ಆಗ್ಬೇಕಾದ್ರೆ 1976 ಅದು ಉದ್ಘಾಟನೆ ಆಯ್ತು. ಉದ್ಘಾಟನೆ ನಮ್ಮ ಕವಲೆ ಎಲ್ಲ ಮಾಡಿ ಇಲ್ಲಿ ಎಡದಂಡೆ ನಾಲೆ ಅಂದ್ಬಿಟ್ಟು ನಮ್ಗೆ ಲಾಸ್ಟ್ ಕೊನೆ ಅಂತ ಕಂಪ್ನಿಯಿಂದ ಬೀಚ್ನಲ್ಲಿಂದ ಲಾಸ್ಟ್ ನಮ್ಮ ಮಟ್ಕಿರಿಗೆ ಲಾಸ್ಟ್ ಅದು ಎಡದಂಡಲೆ. ಹಾಗೆ ನಮ್ಮೂರಿಗೆ ಒಂದು ಹೆಚ್ಚು ಕಡಿಮೆ ಒಂದು 50% ಅದರಲ್ಲಿ ಗದೆ ಆಗಿದೆ ಕಂಪ್ನಿ ಎಡದಂಡಲ್ಲಿ. ಇನ್ನು 50% ಖುಷ್ಕಿ ಇದೆ, ಮಳೆ ಇಲ್ಲದೆ ಮಳೆಗೆ ಮಾತ್ರ ಬೆಳೆ ಮಾಡ್ತಾ ಇದಾರೆ. ಅದು ನಮ್ಮ ರೋಡಿಂದ ಆಚೆ ಎಲ್ಲ ಸೇರ್ಕೊಂಡು ನಮ್ಮ ಈ ಮುಂದೆ ಹೈರಿಗೆ ಬೈಲೆಲ್ಲ ಹೆಬ್ಬಾಳ, ಆ ಹೆಬ್ಬಾಳ ಬೈಲಲ್ಲಿ ಹೆಚ್ಚು ಕಡಿಮೆ ನಮ್ಮ ಕಂಪ್ನಿ ಬೈಲ್ಗಿಂತ ಮುಂಚೆ ಅದು ನೀರಾವರಿ ಆಗಿತ್ತು. ಅದು ಕಂಪ್ನಿ ಯಾವಾಗ ನೀರು ಡ್ಯಾಮ್ ಆಯಿತು ಡ್ಯಾಮ್ಗಿಂತ ಮುಂಚೆ ಆ ನೀರು. ಅದಕ್ಕೆ ಗದ್ದೆ ಎಲ್ಲ ಕೂಡ ನಮ್ಮ ಐರಿಗೆ ಮಾದಾಪುರ, ಈ ಬೆಳಗ್ನಳ್ಳಿ ಅಂತ ಇದೆ, ಗುಡ್ಮಳ್ಳಿ, ಮಲಾರ ಕಾಲೋನಿ ಇತ್ತಾಗ ಹಾರಾಪುರ ಆ ಕಡೆಯೆಲ್ಲ ಸೇರಿ ಅದು ಹೆಬ್ಬಾಳ ನೀರು ಬರುತ್ತೆ. ಕೆಲವರು ತಾರ್ಕಾಗ ಡ್ಯಾಮ್ ಆಗಿದೆ, ತಾರ್ಕಾಗ ಡ್ಯಾಮ್ ಆಗಿಬಿಟ್ಟು ನಮ್ಮ ಇಡೀ ಕೋಟೆ ತಾಲೂಕು ಅದು ಸೀಮಿತ ಆಗಿದೆ ಡ್ಯಾಮ್. ಅದು ಸೀಮೆ ಆದ ಕೂಡ ಅದು ನಮ್ಮ ಟಾರ್ಕಾ ಡ್ಯಾಮ್ನವರು ಏನು ಮಾಡ್ತಾ ಇದ್ದಾರೆ, ಇವತ್ತು ನೀರಾವರಿ ಇಲಾಖೆಯವರು ಡ್ಯಾಮ್ ಮಾಡಿದ್ರಲ್ಲ ಕವಲಿ ತೆಗೆದ್ರಲ್ಲ ಅಷ್ಟೇ, ಆ ಪಿಳ್ಗವಲಿ ಮಾಡಿಬಿಟ್ಟು ಎಲ್ಲೆಲ್ಲಿ ನೀರು ಕೊಡ್ಬೇಕು ರೈತರಿಗೆ ಅನ್ನೋದು ಇವತ್ತು ಕೂಡ ಮಾಡಿಲ್ಲ. ಇವತ್ತು ಡ್ಯಾಮ್ ಅದು ಇಡೀ ನಮ್ಮ ಕೋಟೆ ತಾಲೂಕು ಮಾತ್ರ ಅನುಕೂಲ ಆಗಿದೆ, ನಮ್ಮ ಕಬ್ಬನಿ ಡ್ಯಾಮ್ ಮಾತ್ರ ನಮ್ಮ ಕೋಟೆ ತಾಲೂಕು ಅನುಕೂಲ ಆಗಿಲ್ಲ. ಅದು ಡ್ಯಾಮ್ ಮಾತ್ರ ನಮ್ಮ ಕೋಟೆ ತಾಲೂಕಲ್ಲಿ ಇದೆ ಅದು, ಆದರೆ ಬೇರೆ ತಾಲೂಕು ಜಾಸ್ತಿ ಅನುಕೂಲ ಆಗಿದೆ. ಕಬ್ಬನಿ ಡ್ಯಾಮು ನಂಜನಗೂಡು ನರಸೀಪುರ ನಮ್ಮ ಕೋಟೆ ತಾಲೂಕು 10% ಆಗಿಲ್ಲ ಅದು ಕಬ್ಬನಿ ಡ್ಯಾಮು. ಡ್ಯಾಮ್ ಮಾತ್ರ ನಮ್ಮನ್ನು ನೋಡೋಕೆ ಮಾತ್ರ ಡ್ಯಾಮ್ ಅದ ಅಂತ ಹೇಳ್ತಾರೆ, ಆದರೆ ನೀರಾವರಿ ರೈತರಿಗೆ ಮಾತ್ರ ಅದು ಅನುಕೂಲ ಇಲ್ಲ ಕಬ್ಬನಿ ಡ್ಯಾಮು.
4: ಪಾರ್ಕಡಮೆ

0: ಆಗದೆ ನಮ್ಮ ಇಡೀ ಕೂಡ ತಾಲೂಕಿಗೆ ಅನುಕೂಲ ಆಗಿದೆ.
1: ಅನುಕೂಲ ಆಗಿದ್ರು ಕೂಡ ಅದಕ್ಕೆ ಸರ್ಕಾರ ಅದು ಗಮನ ಕೊಡ್ತಾ ಇಲ್ಲ. ಯಾತಿ ಗಮನ ಕೊಡ್ತಾ ಇದೆ, ಹಿಂದೆ ಕವಲಿ ತೆಗೆದು ಬಿಟ್ರಲ್ಲ ಅದು ನೀರು ತುಂಬುತ್ತಿತ್ತಲ್ಲ, ನೀರು ತುಂಬಿದಾಗೆ ಪಿಳಿಗವಲಿ ಎಲ್ಲ ಏನಾಗ್ಬಿಟ್ಟಿದೆ, ಕಂಪ್ಲೀಟ್ ಮಟ್ಟ ಆಗ್ಬಿಟ್ಟಿವೆ. ಏನು ಇವತ್ತು ಒಂದು 5% ಗದ್ದೆ ಮಾಡ್ತಾ ಇಲ್ಲ ಅಲ್ಲಿ, ಯಾಕಂದ್ರೆ ಕವಲಿಗಳು ಇದಾಗಿರೋದ್ರಿಂದ ಅದು ಮುಚ್ಚೋಗವೆ. ಅಲ್ಲಿ ಮುಚ್ಚೋಗಿ ರಿಪೇರಿ ಮಾಡಿ ಕೊಟ್ಟಾದಾಗ ಇಡೀ ನಮ್ಮ ಕೋಟೆ ತಾಲೂಕು ಒಂದು 45,000 ಎಕರೆ ಗದ್ದೆ ಜಮೀನಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ, ಅದು ಮಾಡ್ತಾ ಇಲ್ಲ. ಇವತ್ತು 2,000 ಎಕರೆ ಗದ್ದೆ ಮಾಡ್ತಾ ಇಲ್ಲ. ಯಾತಕ್ಕೆ ನೋಡಿ, ಇವತ್ತು ಹ್ಯಾಂಡ್ ಪಟ್ಲಿ ಕವಲಿ ನೀರದೆ, ನಮ್ಮೂರಿಗೆ ನೀರು ತಲುಪಲ್ಲ. ನಮ್ಮೂರಿಗೆ ಯಾಕೆ ನೀರು ತಲುಪಲ್ಲ ಅಂದ್ರೆ ಕವಲಿ ಪಿಳಿಗಳೆಲ್ಲ ಮುಚ್ಚಾಗ್ಬಿಟ್ರೆ. ಅದಕ್ಕೆ ಸರ್ಕಾರ ಗಮನ ಕೊಟ್ಟು ಬ್ಯಾರದ್ಗೆಲ್ಲ ದುಡ್ಡು ವೇಸ್ಟ್ ಮಾಡ್ತಾ ಇದ್ರೆ, ರೈತರಿಗೆ ಅನುಕೂಲ ಆಗ್ಬೇಕಾದ್ದು ಮಾಡಿ ಮಾಡ್ಕೊಡ್ತಾ ಇಲ್ಲ. ಮಾಡಿಕೊಟ್ರೆ ಇಡೀ ತಾಲೂಕಿನಲ್ಲವ್ರಿಗೆ ಅದು ನೀರಾವರಿ ಆಗುತ್ತೆ. ಆ ನೀರಾವರಿ ಕಾರ್ಕಾ ಡ್ಯಾಮಿನ ಕೊಟ್ಟಾಗ ಕೆಲವು ಕೆರೆಗೆ ಬರ್ತವೆ, ಅದಕ್ಕೆ ಆ ಕೆರೆ ಎಲ್ಲ ಅಭಿವೃದ್ಧಿ ಆಯ್ತವೆ. ಕೆರೆ ಅಭಿವೃದ್ಧಿದಾಗ 365 ದಿವಸ ನೀರು ನಿಂತ್ಕತ್ತೆ. 300 ದಿವಸ ನೀರು ನಿಂತ್ಕೊಂಡಾಗ ನಮಗೆ ಏನು, ಇವತ್ತು ರೈತರು ಬೋರ್ವೆಲ್ ತೆಗಿತಾರೆ, ಬೋರ್ವೆಲ್ ನೀರು ಅನುಕೂಲ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಆ ರೀತಿ ಮಾಡಿಕೊಟ್ಟಾಗ ಸರ್ಕಾರಕ್ಕೆ ಆ ನೋಡಿ, ತಾರ್ಕಾ ಡ್ಯಾಮು ನೀರು ಕೊಟ್ಟರೆ ಹೆಬ್ಬಳ ತುಂಬುತ್ತೆ. ಇಲ್ಲಿ ಗುಡುಮಳ್ಳಿ ಕೆರೆ ಅಂತ ಬಂತೆ, ಬೆಳಗ್ಲಿಕ್ಕೆಲ್ಲ ತುಂಬಿದಾಗ 365 ದಿವಸ ನೀರು ಕೊಡ್ತಾರೆ ರೈತರಿಗೆ. ಒಂದು ಬ್ಯಾಸ್ಗೆಲಿ ಒಂದು ಬ್ಯಾಸ್ಗೆ ಬೆಳೆ ಮಾಡ್ಕೊತಕ್ಕ ಅವಶ್ಯಕತೆ ಇರ್ತದೆ. ಈ ವರ್ಷ ನೋಡಿ ಮಳೆ ಇಲ್ಲ, ಮಳೆಯಿಂದ ಎಲ್ಲ ಡ್ಯಾಮು ಕೂಡ ಖಾಲಿಯಾಗಿದೆ. ಆ ದೇವ್ರದಿಂದ ಇವತ್ತು ಒಂದು 78-79 ಅಡಿ ನೀರು ಇವತ್ತು ತಲುಪಿದೆ ನಮ್ಮ ಕಂಬನಿ ಡ್ಯಾಮ್ಗೆ. ಇದೇ ರೀತಿ ಒಂದು 3-4 ದಿವಸ ಆದರೆ ಒಂದು 84 ಅಡಿ ಕೆಪಾಸಿಟಿಗೆ ತುಂಬಿದ್ವು. ಆದರೆ ತುಂಬಿದ್ರು ಕೂಡ ಕೆಪಾಸಿಟಿಲಿ ಜಾಸ್ತಿ ತುಂಬ್ಕೊಂಡು ಹರ್ತ್ಕೊಂಡು ಹೋದರೆ ತಮಿಳ್ನಾಡು ನಮಗೆ ಕೋರಿಕೆ ಇರಲ್ಲ ನಮಗೆ ನೀರು ಕೊಡಿ ಅಂತ. ಈಗ ಅವರು ಏನಾದರೆ ಡ್ಯಾಮ್ಗೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದಿಂದ ಮೊದಲಿಂದ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇಷ್ಟು TMC ನೀರು ಇಷ್ಟು ತಿಂಗಳು ಕೊಡಬೇಕು ಅಂದ್ಬಿಟ್ಟು ಜಾಸ್ತಿ ಬಂದಾಗ ಕೊಟ್ಟಾಗ ಯಾವುದು ಗಲಾಟಿಲ್ಲ. ಈಗ ನೋಡಿ, ಈಗ ಕೆಪಾಸಿಟಿ ತುಂಬ ಅದ್ರ ಮೇಲೆ ಹೋಗಿಲ್ಲ ಅಂದರೆ ನಾಳೆ ಅವರು ನೀರು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನೀರು ಕೊಟ್ಟಾಗ ಈಗ ನಾವು ಹೇಳ್ಬೋದು, ಯಾಕಂದರೆ ಅವರು ರೈತರಾಗಿದ್ದಾರೆ, ಅವ್ರಿಗೆ ಅಲ್ಪ ಸ್ವಲ್ಪ ನೀರು ಕೊಡಬೇಕಾಯ್ತದೆ ಸರ್ಕಾರದವರು. ಇಲ್ಲ ಅನ್ನೋಕ್ಕೂ ಆಗಲ್ಲ, ಆ ಸಮಸ್ಯೆ ಉದ್ಭವ ಆಗುತ್ತೆ. ಮಳೆ ಸಂಪೂರ್ಣ 4-5 ವರ್ಷದಿಂದ ಸಂಪೂರ್ಣ ಮಳೆ ಇತ್ತು, ಯಾವುದೇ ಥರದಲ್ಲಿ ನೀರು ಗಲಾಟೆ ಇತ್ತಿಲ್ಲ. ಅವ್ರದೇ ಮೆಟ್ರೋ ಡ್ಯಾಮ್ ಅಂದ್ಬಿಟ್ಟು ತುಂಬಿಟ್ಟು ನೀರು ಆಚೆ ಬಿಡ್ತಿದ್ರು. ಆ ಮೆಟ್ರೋ ಡ್ಯಾಮ್ ಅನ್ನೋದು ಏನಾಗಿದೆ ಅಂದರೆ, ಇವತ್ತು KRS ಡ್ಯಾಮ್ನಲ್ಲಿ 5 ಸರಿ ತುಂಬಿಟ್ರೆ ಮಾತ್ರ ತುಂಬೋದದು. ಮೆಟ್ರೋ ಡ್ಯಾಮು ನಮ್ಮ KRSನದು 5 ಸರಿ ತುಂಬಬೇಕು, ತುಂಬ ಅಷ್ಟು ನೀರು ಹಿಡಿಯೋದದು. ಅಷ್ಟು ನೀರು ತುಂಬಗಂಟ ಅವ್ರಿಗೆ ಏನಾಗುತ್ತೆ ಅಂದರೆ, ಇವತ್ತು ಮಳೆ ಅಲ್ಲಿ ತಮಿಳ್ನಾಡು ಕಮ್ಮಿ ಇದೆ ಮಳೆ ಈ ಸರಿ. ಇಲ್ಲರ ಮೊದಲೇ ಒಂದು ಅಲ್ಲಿ 4-5 ಸರಿ ತುಂಬ್ಕೋತಿತ್ತು. ಈಗ ನೋಡಿ, ಪುನಃ ಮತ್ತೆ ಈಗ ಇಷ್ಟೈಕು ಆಳು ಮೂಳು ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡ ಗಮನಕ್ಕೆ ಇಟ್ಕೋಬೇಕು, ಮಳೆ ಎಷ್ಟಿದೆ ಏನಿದೆ ಅಂದ್ಕೊಂಡು. ಸುಮ್ಮನೆ ಅವರು ರಾಜಕೀಯಕ್ಕೆ ಹೋಗ್ಸೋರ ಇವತ್ತು ಜನ ಎತ್ತು ಕಟ್ಟಿ ಸ್ಟ್ರೈಕ್ ಮಾಡೋದು ಸರಿಯಿಲ್ಲ. ಎಲ್ಲ ಆ ಚೀಫ್ ಮಿನಿಸ್ಟ್ರು ಈ ಚೀಫ್ ಮಿನಿಸ್ಟ್ರು ಕೂತ್ಕೊಂಡು ಒಂದು ತೀರ್ಮಾನ ನೋಡಿ, ಇಲ್ಲಿಷ್ಟು ನೀರು ನಮಗೆ ಮಳೆ ಇಲ್ಲ, ಈ ಥರ ಬೆಳೆನೇ ಇಲ್ಲ ಇಲ್ಲಿ, ನೀವು ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು ತಾಳ್ಮೆ ಕೊಟ್ಬಿಟ್ಟು ಇದ್ರ ರಾಜಕೀಯ ಮಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ಸಾರ್ವಜನಿಕವಾಗಿ ಏನು ಅನುಕೂಲ ಆಗಬೇಕು ಮಾಡಿಕೊಟ್ಟಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಜಕೀಯ ಇದ್ದಾಗ ನೀವು ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ಕೊಳ್ಳಿ ಯಾರಾದ್ರೂ.
0: ಈ ನೀರಿನ ಬಗ್ಗೆ ಅಲ್ಲಿ ರೈತರ ಬಗ್ಗೆ ಅಲ್ಲಿ ರಾಜಕೀಯ ಮಾಡೋಕೆ ತೊಂದರೆ ಆಗುತ್ತೆ.
1: ಆದರೆ ನಮ್ಮ ತಾಲೂಕು ಈ ತಾರ್ಕಾ ಡ್ಯಾಮು ಸ್ವಲ್ಪ ಸರ್ಕಾರದವರು ಗಮನ ಇಟ್ಟು, ಈ ತಾಲೂಕು MLAರು ಕೂಡ ಗಮನ ಇಟ್ಟು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಕುಣಿಸಿ ಎಲ್ಲೆಲ್ಲಿ ಪಿಳಿಗಾಲೆ ಅವೆ ಪಿಳಿಗಾಲೆ ಮಾಡಿ ಅಲ್ಲೆಲ್ಲರೂ ರೈತರಿಗೆ ನೀರು ಕೊಟ್ಟಾಗ ಭಾಳ ಅನುಕೂಲ ಆಗುತ್ತೆ. ಅದರಲ್ಲಿ ಈ ಸರಿ ಬೆಳೆನೇ ಇಲ್ಲ, ರೈತರಿಗೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ರೈತರ ಜೊತೆಯಿಂದ ತುಂಬ ವ್ಯಾಪಾರ ಮಾಡೋರು ಕೂಡ ತೊಂದರೆ ಆಗುತ್ತೆ, ಆಮೇಲೆ ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ದೇವರು ಇವತ್ತು ಏನು ಮಾಡಿದೆ ಅಂದರೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ತುಂಬ ತೊಂದರೆ ಆಗಿದೆ. ದೇವ್ರು ಮುಂದಕ್ಕಿನಾರ ಮಳೆ ಕೊಟ್ಟು ಬೆಳೆ ಕೊಟ್ಟು ಡ್ಯಾಮ್ಗಳು ತುಂಬಿ ಮುಂದಕ್ಕೆ ಕೂಡ ನೀರಾವರಿ ಮಾಡಲಿ ಅನ್ಕೊಂಡು ಹೇಳಿ ನಾನು ಮಾತಾಡಿ ಮುಗಿಸ್ತಿದ್ದೀನಿ.
2: ಸರ್, ಪ್ರಸ್ತುತ ಗ್ರಾಮದ ಒಂದು ಮೂಲಭೂತ ಸೌಕರ್ಯಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿದೆ, ಅವುಗಳ ಒಂದು ವಿವರವನ್ನ ತಿಳಿಸೋದಾದ್ರೆ?
3: ಗ್ರಾಮಕ್ಕೆ ಮೂಲಭೂತ ಸೌಕರ್ಯದಲ್ಲಿ ನಮ್ಗೆ ಅಲ್ಲಿ ರೈತರು ಗದ್ದೆ ಮಾಡ್ತಾರೆ, ಈ ಕಡೆ ಒಂದು ಓಣಿ ಇದೆ, ಮತ್ತೆ ತಾಳದವ್ರ ಹತ್ರ ಅಲ್ಲಿ ಒಂದು ರೋಡ್ ಮಾಡಬೇಕು, ಮತ್ತೆ ಇಸ್ಕಲ್ ಮನೆ ಹತ್ರ ಒಂದು ಓಣಿ ಇದೆ, ಸೇತುವೆ ಹೋಗ್ತಿದೆ, ಅಲ್ಲಿ 100 ಎಕರೆ ಇದೆ, ಅಲ್ಲೊಂದು ರೋಡ್ ಹೊಸದಾಗಿ ಮಾಡಬೇಕು, ಭಾರಿ ಹಿಂಸ ಇದೆ ಗಾಡಿ ಹೋಗಕ್ಕೆ. ಆಮೇಲೆ ಆ ಕಡೆ ಈ ಕಡೆ ರೈತರೆಲ್ಲ ಒತ್ತರಿಸ್ಕೊಬಿಟ್ಟು ಇನ್ನೊಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಹೋಗಲ್ಲ, ಆ ಕಡೆಯಿಂದ ಒಂದು ಗಾಡಿ ಬಂದರೆ ಈ ಕಡೆ ಇನ್ನೊಂದು ಗಾಡಿ ಹೋಗಲ್ಲ, ಆ ಥರ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಅದೊಂದು ರೋಡ್ ಮಾಡಬೇಕು. ಆಮ್ಯಾಗೆ ಇಂದು ತಾಳವ್ರಿಂದ ಒಂದು ಬೆಳಗಳಿ ಗದ್ದ ಇಂಥ ಗೇಟ್ ಮಟ್ಗೇರಿ ಗೇಟಲ್ಲಿದೆ, ಅದು ಒಳ್ಳೆ ಜಾಗ, ಅದು 300 ಎಕರೆ ಜಮೀನಿದೆ, ಗದ್ದೆ ಇದೆ, 300 ಎಕರೆ ಗದ್ದೆ ಇರ್ಬೇಕಾದ್ರೆ ಐರಿಗೆಯವ್ರು ಬರ್ತಾರೆ, ಕಾಲೋನಿಯವ್ರು ಬರ್ತಾರೆ, ಬೆಳಗಳಿಯವ್ರು ಬರ್ತಾರೆ, ಒಂದು ಚೆನ್ನಾಗಿ ಉಂಡುಂಡಿಯವರು, ಬಪ್ಮಳ್ಳಿಯವರು, ಇಷ್ಟು ಜನ ಹಳಗದ್ದೆ. ಅದು 1975 ಇಸ್ವಿಯಿಂದ ಆ ಹಿಂದೆ ಮಾಡ್ತಿದ್ದ ಗದ್ದುಗಳವೆಲ್ಲ, ನೀರು ಬಂದಾಗ ಈ ಕಡೆ ತಿರ್ಕೊಂಡು ನೀರು ಬರೋದು ಮುಂಚೆ ಮಾಡ್ತಿದ್ದ ಗದ್ದುಗಳು, ಅನ್ನ ಹಾಕ್ತಿದ್ರು ಆ ಟೈಮಲ್ಲೆಲ್ಲ. ಆ ಗದ್ದುಗಳಿಗೆ ಈಗ ರೋಡ್ ಇಲ್ಲ, ಒಂದು ಸೇತುವೆ ಮಾಡಬೇಕು. ಈ ಗದ್ದೆಗೆ ಏರ್ ಕಟ್ಕೋದ್ರೆ ಹೆಂಗಸರು ಊಟ ತರಬೇಕು ಅಂತಂದರೆ ಅಲ್ಲಿ ಒಳಕ್ಕೆ ಬರಬೇಕು, ಒಳ ಒಂದು ಹೆಚ್ಚು ಕಮ್ಮಿ ಒಂದೊಂದು ಸತಿ ತಾರ್ಕೆ ನೀರು ಎತ್ತಾಗ ಒಂದು 5 ಅಡಿ ಬರ್ತದೆ, ಆಮ್ಯಾಗೆ ನೀರು ನಿಂತೋದಾಗ ಒಂದು 2 ಅಡಿ 3 ಅಡಿ

0: ಮತ್ತೆ ನೀರಿಗೆ 3 ಅಡಿ ಬಂದಾಗ ಹಾಯ್ಕೋಬಹುದು ಬೇಸಿಗೆಲಿ, ನೀರು ಬಂದಾಗ ಹಾಯ್ಕೋಕಾಗಲ್ಲ. ಭಾರಿ ಹಿಂಸೆ ಇದೆ. ಬಳಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಕಾಲೋನಿ ಮೇಕೊಂಡು ಬಳಸ್ಕೋಬೇಕು, ಬಳಸಿ 5 ಕಿಲೋಮೀಟರ್ ಆಯ್ತದೆ. ಇಲ್ಲಿಗಡೆ ಹೋದ್ರೆ ಗೇಟ್ ಕಡೆ ಹೋದ್ರೆ 1/2 ಕಿಲೋಮೀಟರ್ ಆಯ್ತದೆ. ಅದೊಂದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಶಾಸಕರಾದ ಚಿಕ್ಕಮದಿಯವರು ಅದೊಂದು ರೋಡು ಗಮನ ಇಟ್ಟು ಮಾಡಿಕೊಡ್ಬೇಕು. ಆಮ್ಯಾಗ ದುಗ್ಲಮ್ಮ ದೇವಸ್ಥಾನದಲ್ಲಿ ಅದೊಂದು ದೇವಸ್ಥಾನ ವರ್ಷಕ್ಕೊಂದ್ಸತಿ SC/ST ಅವರೆಲ್ಲ ಸೇರಿ ಇಡೀ ಊರೇ ಸೇರಿ ಚೆನ್ನಾಗಿ 2 ವರ್ಷಕ್ಕೊಂದ್ಸತಿ ಭಾರಿ ಜೋರಾಗಿ ಒಂದು 10 ಲಕ್ಷ 15 ಲಕ್ಷ ಖರ್ಚು ಮಾಡಿ ದುಗ್ಲಮ್ಮ ಪಟ್ಲದಮ್ಮ ಏಳುವ ಭಾರಿ ಒಂದು 5 ದಿನ ಜಾತ್ರೆನ ಭಾರಿ ಜೋರಾಗಿ ಮಾಡ್ತಾರೆ ಅಲ್ಲಿ ವರ್ಷ 2 ವರ್ಷಕ್ಕೊಂದ್ಸತಿ. ಅಲ್ಲಿ ಒಂದು ರೋಡು ಒಂದು ಸ್ಯಾಂಕ್ಷನ್ ಆಗಬೇಕು, ಹೊಸದಾಗಿ ಮಾಡಿಕೊಡ್ಬೇಕು. ಅಲ್ಲಿ ಅಲ್ಲಿಂದ ಬಂದರೆ ಇಲ್ಲಿ ನಮ್ಮ ನೀರದ ಅನುಕೂಲ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ರೋಡ್ಗಳು ಸ್ವಲ್ಪ ಕಮ್ಮಿ ಇದೆ, ಮಾಡಿರೋ ರೋಡ್ಗಳು ಮಾಡಾರ ಸ್ವಲ್ಪ, ಇನ್ನೂ ಸ್ವಲ್ಪ ಮಾಡಬೇಕು. ಈಗ ಈ ಕಡೆ MM ಸೇತುವೆ ಅಲ್ಲಿ 1.5 ಕಿಲೋಮೀಟರ್ ಆಯ್ತದೆ. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ MM ರೋಡು ಮಟಗೇರಿ ಗೇಟ್ ಗಂಟ 1.5 ಕಿಲೋಮೀಟರು ಒಂದು ರೋಡ್ ಮಾಡಿಕೊಟ್ರೆ ಜನಗಳಿಗೆ ಈಗ ಎಲ್ಲ ಜನಗಳು ಎಲ್ಲ ಊರವರು ಜನಗಳು ಬರೋಕ್ಕೆ ಅನುಕೂಲ ಆಯ್ತದೆ ಅಲ್ಲಿ. ಯಾಕಂದ್ರೆ ಈ ದೇವಸ್ಥಾನ ಒಂದು ಒಳ್ಳೆ ಕೆಲಸ ನಡೀತದೆ, ಒಳ್ಳೇದಾದಾಗ ಜನಗಳು ಕಾರ್ತಿಕಲ್ಲಿ ಬರೋದು ಪೂಜೆ ಮಾಡಿಸೋದು, ಹೊರಗಡೆಯವ್ರು ಬರೋದು ಎಲ್ಲ ಬಂದು ಪೂಜೆ ಮಾಡಿಸ್ತಾರೆ. ಎಲ್ಲ ಕಡೆನೂ ಪೂಜೆ ಚೆನ್ನಾಗಿ ನಡೀತದೆ. ಅದೊಂದು ರೋಡ್ ಮಾಡಬೇಕು ನಮ್ಮ ಶಾಸಕರಾದವರು. ಆಮ್ಯಾಗ ಅಂಬೇಡ್ಕರ್ ಭವನ ನಡೀತದೆ, ಅದೊಂದು ಪರ್ವಲ್ಲ, ಅದೊಂದು ಕಟ್ಕೊಂಡು ಹೋಗೋದು ಚೆನ್ನಾಗಿ ನಡೀತದೆ. ಕುಕ್ಕಲದ ಸಮಾಜ ಅಲ್ಲಿ ಒಂದು ಭವನ, ಅದು ಸಾಮಾನ್ಯ ಭವನ ಕಟ್ತಾವ್ರೆ, ಅದಕ್ಕೊಂದು 45 ಲಕ್ಷ ರೂಪಾಯಿ ದುಡ್ಡು ಹಾಕೊಂಡು ಅವರೇ ಉಕ್ಕಲ ಸಮಾಜದಿಂದ ಹಾಕೊಂಡು MLA ಅವರು ಒಂದು 10 ಲಕ್ಷ ಕೊಟ್ಟಿದ್ದಾರೆ. ಅವ್ರಿಗೂ ಸುಧಾ ಆ ಜಾಗದಲ್ಲಿ ಕೆಲಸನೂ ಮಾಡ್ತಾವ್ರೆ, ಕೆಲಸ ಶುರುವಾಗಿದೆ, ಕೆಲಸ ಮಾಡ್ತಾವ್ರೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಒಂದು ವರ್ಷ ಕಂಪ್ಲೀಟ್ ಮಾಡಬೇಕು. ಅದು ಚೆನ್ನಾಗಿ ನಡೀತದೆ. ಊರೊಳಗೆ ಇನ್ನೊಂದು ಎರಡು ಮೂರು ರೋಡ್ ಆಗಬೇಕು. ಈ ಕಡೆ ಮಟಗೇರಿಯಿಂದ ಹೆಬ್ಬುಲ್ಗುಪ್ಪೆ ಗಂಟ ಒಂದು ರೋಡ್ ಆಗಬೇಕು. ಅಲ್ಲಿ ಸುಮಾರು ಒಂದು 50-60 ಎಕರೆ ಇದೆ. ಅಲ್ಲಿ ಟೋಟಲ್ ಆಗಿ ಒಂದು 250 ಎಕರೆ, ಅಲ್ಲಿ 100 ಎಕರೆ ಇದೆ. ಅಲ್ಲಿ ಒಂದು ರೋಡು ಹೆಬ್ಬುಲ್ಗುಪ್ಪೆಗೆ ಮಾಡ್ಕೊಡ್ಬೇಕು. ಅದು ಫುಲ್ ಎಲ್ಲ ಉಂಟಾಗ್ಬಿಟ್ಟಿದೆ. ನಾವು ಒಂದಿನ ಹೆಬ್ಬುಲ್ಗುಪ್ಪೆ ಹೋಗ್ಬೇಕಾದ್ರೆ ಮಟಗೇರಿಯಿಂದನೇ ಇಲ್ಲ, ಗಾಡೀಲಿ ಸ್ಕೂಟರ್ಲಿ ಬೈಕಲ್ಲಿ ಹೋಗೋಕ್ಕಾಗಿಲ್ಲ. ಒಂದಷ್ಟು ದೂರ ನಿಲ್ಸ್ಬಿಟ್ಟು ತಳ್ಕೋಬೋದು, ಅಷ್ಟು ಗುಂಡಿ ಇದೆ. ಈ ರೋಡ್ಗಳು ಸಿಕ್ಕಾಪಟ್ಟೆ ರೋಡ್ಗಳಿದೆ. ಒಂದು ಸ್ವಲ್ಪ ರೋಡ್ಗಳು ಮಾಡಿದ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಯ್ತದೆ ರೈತರುಗಳಿಗೆ. ಯಾಕಂದ್ರೆ ಎಲ್ಲ ರೈತರುಗಳು ಪಾಪ ಈಗ ಬೆಳೆ ಇಲ್ದೇನೋ ಮಳೆ ಇಲ್ದೇನೋ ಈಗ ಜೋಳ ಹಾಕ್ಬಿಟ್ಟು ಎಲ್ಲ ವೈಟ್ ಜೋಳ ಬಂದ್ಬಿಟ್ಟು ಯಾರು ತಗೊಳೋರೇ ಇಲ್ಲ. 15,000 ಖರ್ಚು ಮಾಡಿದ್ದೀವಿ, 20,000 ಖರ್ಚು ಮಾಡಿದ್ದೀವಿ. ಅಲ್ಲಿ ಕರೆದ್ರೆ ಯಾರು ಒಬ್ಬರು ತಗೊಳಲ್ಲ, ಅದು ಮಾತನ್ನು ಬಿಡಲ್ಲ, ಅದು ಫಸ್ಲು ಆಯ್ತೇ ಇಲ್ಲ. ಆಮ್ಯಾಗೆ ಯಾರು ತಗೋತೀವಲ್ಲ ಅಲ್ಲ, ಹಂಗೆ ಆಮ್ಯಾಗೆ ಮಳನೂ ಇಲ್ಲ. ಈ ಥರ ಆಗಿ ನಮಗೆ ರೈತರಿಗೆ ಹೆಚ್ಚು ಕಮ್ಮಿ 1 ಎಕರೆಗೆ 20-22 ಸಾವಿರ ರೂಪಾಯಿ ಲಾಸ್ ಆಯ್ತದೆ. ಆಮ್ಯಾಗೆ ಈಗ ಭತ್ತ ಬೆಳೆಯಿಲ್ಲ. 1975 ಇಸ್ವಿಯಿಂದ ವರ್ಷಕ್ಕೆ ಭತ್ತ ಚೆನ್ನಾಗಿ ಬೆಳ್ಕೋತಿದ್ದೋ, ದನಗಳಿಗೆ ಹುಲ್ಲು ಆಯ್ತಿತ್ತು, ಭತ್ತ ಬೆಳೀತಿದ್ದು, ಚೆನ್ನಾಗಿ ನಡೀತಿತ್ತು. ಈಗ ಆ ಕೆಲಸನೂ ಶುರು ಮಾಡ್ತಾವ್ರೆ. ಕೆಲಸ ಸಾಹೇಬರಿಗೆಲ್ಲ ಹೋಗಿ ಹೇಳಿದ್ದೀವಿ, ಎಜುಕೇಟೆಡ್ ಇಂಜಿನಿಯರು ಮತ್ತು ದೊಡ್ಡ ಸಾಹೇಬರಿಗೆಲ್ಲ ಹೇಳಿದ್ದೀವಿ ಸ್ವಲ್ಪ ಕೆಲಸ ಮಾಡಿಕೊಡಿ. ಕೊನೆಯಲ್ಲಿ ನೀರು ತಲುಪಲ್ಲ, ಫಸ್ಟು ಒಂದು ತಿಂಗಳು ಚೆನ್ನಾಗಿ ನೀರು ಹರಿತದೆ, ನಾಟಿ ಹಾಕೊಂಡು ನೀರು ಹರಿತದೆ, ನಾಟಿ ಆದಮೇಲೆ ನೀರೇ ಬರೋದಿಲ್ಲ. ಇತ್ತಾಗ ಭಾರಿ ತೊಂದರೆ ಆಯ್ತದೆ. ಅದಕ್ಕೊಂದು ಸ್ವಲ್ಪ ಚಾನಲ್ ಸ್ವಲ್ಪ ಚೆನ್ನಾಗಿ ಚಾನಲಲ್ಲಿ ನೀರು ಬರಂಗೆ ಮಾಡ್ಕೊಳ್ಬೇಕು, ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕು. ರೈತರಿಗೆ ತುಂಬ ಕಷ್ಟ ಇದೆ. 25,000-30,000 ಭತ್ತಕ್ಕೆ ಖರ್ಚು ಮಾಡ್ತಾರೆ, ಟ್ಯಾಕ್ಟ್ರಿಗೆ 1,000-5,000, ನಾಟಿಗೆ 1,000-5,000, ಗೊಬ್ಬರಕ್ಕೊಂದು 5,000, ತೇವ್ರಿ ಹಾಕೋಕ್ಕೆ ಅವಕ್ಕೊಂದು 3-4 ಸಾವಿರ, ಈ ಥರ ಎಲ್ಲ ಖರ್ಚಿದೆ. ಅದರಿಂದ ರೈತರು ಒಂದು ಸ್ವಲ್ಪ ಚೆನ್ನಾಗಿ ಇದ್ರೆ ಇಂಪ್ರೂವ್ ಆಯ್ತದೆ, ರೈತರು ಚೆನ್ನಾಗಿದ್ರೆ ದೇಶನೂ ಇಂಪ್ರೂವ್ ಆಯ್ತದೆ. ರೈತರಿಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಚಾನಲ್ ಒಂದು ಸ್ವಲ್ಪ ನೀರು ಬರಂಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ.
1: ಸರ್, ತಮ್ಮ ಗ್ರಾಮದಲ್ಲಿ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
2: ಇಲ್ಲಿ ನಮ್ಮ ಹೆಚ್ಮಟ್ಗೆ ಗ್ರಾಮದಲ್ಲಿ ಏನಿವತ್ತು ನಮ್ಮಲ್ಲಿ ಬೀದಿ ಒಳಗೆ ಕಸ ಬಸ ಬರ್ತಾ, ಅವ್ರ ಮನೆಯವರು ಕೂಡ ಅವರು ಕ್ಲೀನ್ ಮಾಡ್ಕೊಂಡು ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ. ಪಂಚಾಯತ್ ಏನು ನಮ್ಗೆ ಇಲ್ಲಿ ಕಸ ಇದು ಮಾಡ್ಬೇಕು ಅನ್ಬೇಕು ಮಾಡ್ಕೊಟ್ಟಿಲ್ಲ. ಆದ್ರಿಂದ ಅವ್ರ ಮನೆ ಮುಂದೆ ಅವ್ರ ಮನೆಯವರೇ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಈಗ ನಮ್ಗೆ ಕೆಲವು ಈ ರೋಡ್ ನೋಡಿದ ಒಂದು 25-23 ವರ್ಷ ಆಗಿತ್ತು ರೋಡ್ ಮಾಡಿ, ಯಾವುದು ನಮ್ಮ MM ರೋಡಿಂದ ಇಲ್ಲಿಗೆ ಈ ರೋಡ್ ಇವತ್ತೆಲ್ಲ ನೀವು ನೋಡಿರಬೇಕು ಗಾಡೀಲಿ ಬಂದಾಗ, ಅಲ್ಲೆಲ್ಲ ಪೂರ್ತಿ ಗುಂಡಿ ಆಗೋವೆ. ಒಂದು ಗಾಡಿ ಬರ್ಬೇಕಾದ್ರೆ ಕಾರ್ ಬೇಕಾದ್ರೆ ಭಾಳ ಕಷ್ಟ ಆಗಿದೆ. ಇವತ್ತು MLA ಬಂದಿರೋ, ಅವತ್ತು MLA ಈ ಉದ್ಘಾಟನೆ ಮಾಡಿ ಬಂದಾಗ ಕೂಡ ಅವತ್ತು ಹೇಳಿದ್ದೀವಿ ಅವ್ರಿಗೆ ಕೆಲವು ಕೆಲಸದ ಬಗ್ಗೆ ಎಲ್ಲ ಕೂಡ ಹೇಳಿದ್ದೀವಿ, ಈ ಥರ ಮಾಡಿಕೊಡಿ ಅಂದ್ಬಿಟ್ಟು. ಈಗ ನಮ್ಗೆ ಅರ್ಜೆಂಟಾಗಿ ರೋಡ್ ಆಗಬೇಕದು, ಯಾಕಂದ್ರೆ ಮೇನ್ ದೇವಸ್ಥಾನಕ್ಕೆ ತಿರ್ಬೇಕಾದ್ರೆ ಯಾರು ಅಧಿಕಾರಿ ಬರ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಕೂಡ MLA ಹೋಗ್ಬೇಕಾದ್ರೆ ರೋಡ್ ಒಳ್ಳೆದಾಗಾದ್ರೆ ಜನನಿಗೆ ಓಡಾಡ್ತಾ ಇದ್ರೆ ಅದಾಗ್ಬಿಟ್ಟದಲ್ಲಿ. ಆಮೇಲೆ ನೀರಿಗೆ ನಮ್ಮಲ್ಲಿ ಯಾಕಂದ್ರೆ ಹೊಳೆ ಇರೋದ್ರಿಂದ ಸ್ವಲ್ಪ ಬೋರ್ ನೀರು ಸ್ವಲ್ಪ ನಮ್ಗೆ ಸಂಪೂರ್ಣ ಇದೆ. ಅಂತೆ ನೀರು ನಮಗೆ ಊರಿಗೆ ಏನು ತೊಂದರೆ ಇಲ್ಲ. ಈಗ ಯಾವುದು ಈಗ ತಗೊಂಬಂದು ಬೀದಿಲಿ ಕಾಂಕ್ರೀಟ್ ಹಾಕಿ ಹೊಡೆದ್ಬಿಟ್ಟು ಸುಮ್ಮನೆ ಫಿಲ್ಟರ್ ಮಾಡ್ತೀನಿ ಆ ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ, ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮದು ಡೈರೆಕ್ಟಾಗಿ ಬೋರಿ ನೀರು ಬಂದು ನೀರು ಹೋಗ್ತಾ ಇದೆ. ಹಿಂದೆ ಹಂಗೆ ಮಾದಾಪುರಿಂದ ತಗೊಂಬಂದು ಫಿಲ್ಟರ್ ಮಾಡ್ತಾನೆ, ಫಿಲ್ಟರ್ ನೀರು ಕೊಡ್ತೀನಿ ಅಂದ್ಬಿಟ್ಟು ಪೈಪನ್ನು ಹುಡಿದ್ರು ಅಷ್ಟೇ, ಇವತ್ತಿರಿಗೂ ನೀರು ಬಂದಿಲ್ಲ ನಮಗೆ ಫಿಲ್ಟರ್ ನೀರು. ಆತ ಬೋಗಸ್ಸು ಕೆಲಸಗಳು ಮಾಡೋಕ್ಕೆ ಹೋಗ್ಬಾರ್ದು.

0: ಯಾಕಂದ್ರೆ ನಮ್ಮ ರೈತರದು ಎಲ್ಲ ಜನಗಳದು ಟ್ಯಾಕ್ಸ್ ಕಟ್ತೀವಿ, ಟ್ಯಾಕ್ಸ್ ಹಣ ಅನುಕೂಲಕತ್ತೆ ಮಾಡಬೇಕು, ಅನುಕೂಲ ಆದ ರೀತಿ ಮಾಡ್ಕೊ ಹೋಗ್ಬಾರ್ದು. ಯಾರಿಗಾದ್ರೂ ಅಷ್ಟೇ, ಎಲ್ಲ ನಮ್ಮ ಇಲ್ಲಿ ತಲಗೊಲ್ಲ ಇಡೀ ಕರ್ನಾಟಕದಲ್ಲೂ ಅಷ್ಟೇ ನೀರು ಎಲ್ಲೂ ಜಾಸ್ತಿ ಅವಶ್ಯಕತೆ ಇಲ್ಲ ಕುಡಿಯೋಕ್ಕೆ. ಹೊಳೆ ಪಕ್ಕದಲ್ಲಿ ಅಂಥವ್ರಿಗೆ ಮಾಡಿ, ಈಗ ನಮ್ಮ ಹೈರಿಯ ಗಿರಾಮ ದೊಡ್ಡದು ಅವ್ರಿಗೆ ನೀರಿಗೆ ತೊಂದರೆ ಇದೆ ಅಂಥವ್ರಿಗೆ ಮಾಡಿ, ಆ ಜಕ್ಕಳಿ ಅವ್ರಿಗೆ ತೊಂದರೆ ಅಂತ ಮಾಡಿ, ಕೆಲವ್ರಿಗೆ ತೊಂದರೆ ಎಲ್ಲಕ್ಕೂ ಕೂಡ ತಗೊಂಬಂದವರು ಫಿಲ್ಟರ್ನ ಮಾಡೋದು, ಮೀಟರ್ ಹಾಕೋದು, ರೈತರಿಗೆ ಬಿಲ್ಲು ಸುಲಿ ಮಾಡೋದು, ಅವೆಲ್ಲ ನಿಲ್ಸೋಕ್ಕೆ ವ್ಯವಸ್ಥೆ ಮಾಡಬೇಡಿ. ಇವತ್ತು ನೋಡಿ, ಇವತ್ತು ಕರೆಂಟ್ ಚಾರ್ಜ್ ಇವತ್ತು ಏನು ಹೇಳ್ತಿದ್ರು ಅಂದರೆ, ಇವತ್ತು ಒಂದು ಕೆಲವು ಜನಕ್ಕೆ 200 ರೂಪಾಯಿ ಫ್ರೀ ನೀರು ಅಂತ ಹೇಳ್ಬಿಟ್ಟು ಸರ್ಕಾರ ಬಂದಾಗ, ಕೆಲವು ಜನಕ್ಕೆ 50 ರೂಪಾಯಿ ಫ್ರೀ ಇದೆ, ಆಮೇಲೆ ಕೆಲವು ಜನಕ್ಕೆ 100 ರೂಪಾಯಿ ಫ್ರೀ ಅಷ್ಟು ಓಡಿದಷ್ಟು ಮಾಡ್ತಾಯಿದ್ರೆ ಅದು ಬಿಲ್ ಇವತ್ತು ಜಾಸ್ತಿ ಆಗಿ ಏನಾಗುತ್ತೆ, ಅಷ್ಟೇ ಬಿಲ್ ಬರ್ತಾಯಿದೆ. ಇವತ್ತು ಬಿಲ್ ಏನು ಕಮ್ಮಿ ಬಂದಿಲ್ಲ, 50 ರೂಪಾಯಿ ಓಡಿಸ್ತಾ ಅವತ್ತು ಏನು ಹಿಂದೆ 100 ರೂಪಾಯಿ ಇಟ್ಟು ಕೊಡ್ತಾಯಿದ್ರು, ಅಷ್ಟೇ ಬಿಲ್ ಇವತ್ತು ಕಟ್ಟಬೇಕು ಅವಶ್ಯಕತೆ ಬಂದಿದೆ. ಈಗ ನೋಡಿ, ಇವತ್ತು ಎಲ್ಲ ಮೀಟ್ರ್ ಒಳ್ಳೆ ಮೀಟ್ರ್ ಚೆನ್ನಾಗನವೆ, ಆ ಮೀಟ್ರ್ಗಳು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಇವತ್ತು ಇಡೀ ಸ್ಟೇಟ್ನಲ್ಲಿ ಹೊಸ ಹೊಸ ಮೀಟ್ರ್ ಹಾಕ್ಬಿಟ್ಟು 20,000 25,000 ಕೋಟಿ ದುಡ್ಡು, ಅದು ವೇಸ್ಟ್. ಅದು ಯಾರ್ದು ಮೀಟ್ರ್ ರಿಪೇರಿ ಅದೇ ಅಂತ ಮಾಡ್ಕೊಳ್ಳಿ, ಒಳ್ಳೆ ಮೀಟ್ರ್ ತೆಗೆದು ಹಾಕ್ಬಿಟ್ಟಾದಾಗ ಏನಾಗುತ್ತೆ, ಅದು ಸರ್ಕಾರಿ ಟ್ಯಾಕ್ಸ್ ವೇಸ್ಟ್. ನೋಡಿ, ಇವತ್ತು ತಮಿಳ್ನಾಡಿಗೆ ಹೇಳ್ಬೇಕಂದ್ರೆ ಆ ಹೊಸ ಮುಖ್ಯಮಂತ್ರಿ, ಹೇ ನಮ್ಗೆ ಮೀಟ್ರೇ ಅವಶ್ಯಕತೆ ಇಲ್ಲ ಅಂತ ತಿರಸ್ಕಾರ ಮಾಡಿದ್ರು. ಆ ಥರ ಮಾಡಬೇಕಾಯ್ತೆ, ನಮ್ಮ ದುಡ್ಡು ಉಳ್ಕೋಬೇಕಾದ್ರೆ ನಮ್ಮ ಸರ್ಕಾರದವರು ಯಾವುದಕ್ಕೆ ಸೀಮಿತ ಅದೆ ಅಂತಕ್ಕೆ ಮಾಡಲಿ ಜನಗಳಿಗೆ. ಇವತ್ತು ನೋಡಿ, ಇವ ರೈತರಿಗೆ ಇವತ್ತು 1 ಎಕರೆ ಜಮೀನು ಏನೇ ಬೆಳಿಬೇಕಾದ್ರೆ 20,000 25,000 ಬೇಕು, ಕೈಗೆ ಬರ್ತಂಕ ಖರ್ಚು ಮಾಡ್ಬೇಕಾದ್ರೆ. ಕೈಗೆ ಬಂದಿಲ್ಲ ಇನ್ನೂ ಬರ್ಗ, ಈಗ ಜೋಳ ಹಾಕಿದರೆ ಇವತ್ತು 1 ಎಕರೆ ಜೋಳಕ್ಕೆ 20,000 ಖರ್ಚಾಗಿದೆ. ಇವಾಗ ಜೋಳ ಕೈಗೆ ಸಿಕ್ಕಿಲ್ಲ, ಎಲ್ಲ ಒಳಗಾಯ್ತು. ಈಗ ಏನು ಮಾಡ್ಬೇಕು ರೈತ, ಅವನು ಅದಕ್ಕೆ ನೆಮ್ಕೊಂಡು ಕೂತಿರ್ತಾನೆ. 1 ಎಕರೆ 2 ಎಕರೆ 3 ಎಕರೆ ಬೆಳೆ ಬಡ್ಕೊಂಡು ಏನೋ ಒಂದು 50-60,000 ರೂಪಾಯಿ ಒಂದು ಸಿಗಿದ್ರೆ ಮನೆ ಜೀವನ ಅಂತ ಅಂದ್ಬಿಟ್ಟು, ಅದು ಇಲ್ಲದಾಗ ಅವ್ನು ಏನು ಮಾಡೋಕ್ಕಾಗುತ್ತೆ. ಆದರೆ ಸರ್ಕಾರ ಏನು ಮಾಡ್ಬೇಕಂದ್ರೆ ಆ ರೈತರಿಗೆ ಇವತ್ತು ಬರ ಪರಿಹಾರ ಅಂತ ಮಾಡ್ತಾರೆ. ಬರ ಪರಿಹಾರ ಅಂತ ಮಾಡಿದಾಗ ಏನು ಮಾಡ್ತಾರೆ, ಘೋಷಣೆ ಮಾಡಿದಾಗ ಕಾಮಗಾರಿ ಹಾಕೊಳ್ಳೋದು, ಕಂಟಾಡ್ಗೆ ಅನುಕೂಲ ಮಾಡಿಕೊಡೋದು, ಕೆಲಸ ಹಾಕೋದು, ಎಲ್ಲಿ ಮಣ್ಣು ಸುರಿ ಕೆಲಸ ಮಾಡೋದು, ಅದು ಮಾಡೋಕೆ ಕೊಡೋದು. ರೈತರಿಗೆ ಬಪ್ರೆ ಒಂದು 5,000-10,000 ಎಕರೆ ವಾರ ಕೊಡಿ ಅವ್ರಿಗೆ, ಅದರಲ್ಲಿ ಆ ಲಾಸ್ ಹೋಗೋದನ್ನ ತುಂಬಿ ಅವ್ರಿಗೆ ಜೀವನ ಮಾಡೋಕ್ಕಾಗುತ್ತೆ. ಅವ್ರ ಹೆಂಡತಿ ಮಕ್ಕಳನ್ನ ಸಾಕ್ತಾರೆ, ಬರ್ಪರ ಮಾಡ್ಬಿಟ್ಟು ಕಂಟ್ರಾಕ್ಟ್ ಕೆಲಸ ಕೊಡ್ಬಿಟ್ಟು ಬರ್ಪರ ಅಂತ ಘೋಷಣೆ ಮಾಡ್ಬಿಟ್ಟು ಯಾರಿಗೆ ಪ್ರಯೋಜನ ಆಗುತ್ತೆ? ರೈತರಿಗೆ ಏನು ಪ್ರಯೋಜನ ಆಗಲ್ಲ. ಆದಷ್ಟು ನಮ್ಮೂರಿಗೆ ಕೆಲವು ಮನೆಗಳಿಲ್ಲ, ಮನೆಗಳ ಅಭಿವೃದ್ಧಿ ಮಾಡಿ ಸರ್ಕಾರ, ಕೆಲವು ಬಿದ್ದಿಲಿ ರೋಡ್ಗಳು ಕರೆಕ್ಟಾಗಿಲ್ಲ, ರೋಡ್ ಮಾಡಿ ಚರಂಡಿ ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಕೆಲವು ನಮ್ಮ ಚಾನಲ್ ಹೊಡಿದೆ, ಅಲ್ಲಿಂದ ಹೋಗಿ ಅಲ್ಲಿ ಸ್ವಲ್ಪ ಗುಂಡಿ ಬಿದೆ, ಅದು ಸ್ವಲ್ಪ ಚಾನಲ್ ರೋಡ್ ಕೂಡ ತಾರ್ ರೋಡ್ ಮಾಡ್ಕೊಳ್ಳಿ.
1: ಸರ್, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ನರೇಗಾದಲ್ಲಿ ಕೆಲವು ಕೆಲವು ಸ್ವಲ್ಪ ಪಂಚಾಯತಿಯರು ಹಾಕೊಂಡಿದ್ರೆ ಯಾವುದು ಕೂಡ ನಮ್ಮ ಗ್ರಾಮಕ್ಕಂತೂ ಸುಖ ಇಲ್ಲ ಅದು ನರೇಗಾ ಚಟುವಟಿಕೆಯಲ್ಲಿ. ಆ ನರೇಗಾ ಅನ್ನೋದು ಏನು ಮಾಡಿದೆ ಅಂದರೆ ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದರೆ, ರೈತರಿಗೇನು ಈ ಗದ್ದೆಗೆ ಎಲ್ಲೂ ನೀರು ತಲುಪಲ್ಲ ಅಂತ ಜಾಲಿ ಚರಣ ನೀರು ಕೊಡಿ ಅಂತ ಹೇಳಿದರೆ, ಕೆಲವು ಗ್ರಾಮಕ್ಕೆ ರಸ್ತೆ ಇಲ್ಲ ಮಾಡಿಕೊಡಿ ಅಂತೇಳೆ. ಅದು ಇವತ್ತವರೆಗೂ ನಮ್ಮಲ್ಲಿ ಆ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರನ್ನೇ ಕೇಳ್ಬೇಕೈತೆ ನರೇಗಾದಲ್ಲಿ ಏನು ಮಾಡಿದ್ರೆ ಅಂತ, ಯಾಕಂದ್ರೆ ಎಲ್ಲೆಲ್ಲ ಹಾಕೊಂಡಿದ್ರೆ ಅಂದ್ಬಿಟ್ಟು ಗೊತ್ತಿಲ್ಲ. ಆ ಗ್ರಾಮ ಪಂಚಾಯತಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಬಿಟ್ಟು ನಿಮ್ಗೆ ಹೆಚ್ಚು ಮಾಡಿದ್ರೆ ನರೇಗಾದಲ್ಲಿ ಎಷ್ಟು ದುಡ್ಡು ಕಟ್ಟಿ ಮೇಲೆ ಎಲ್ಲಾಗಿದ್ರೆ ಕೇಳಿ ಅಂದರೆ ನೀವು ಕೇಳಿದ್ರೆ ಒಳ್ಳೆಯದಾಗುತ್ತೆ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಇವತ್ತು ಕೊನೆಯಾಗಿ ನಮ್ಮ ತಾಲೂಕಿನ ಜನತೆ ಅವ್ರಿಗೆ, ಯಾಕಂದ್ರೆ ನಮ್ಮ ತಾಲೂಕು ಒಳ್ಳೇದು, ಯಾವುದೇ ಕೂಡ ಜಾತಿ ಭೇದ ಭಾವದ ಇಲ್ಲ ಮಡಿಕಂಡಲ್ಲಿ. ಇವತ್ತು ನಮ್ಮ ತಾಲೂಕು ಜಾತಿ ಭೇದಕ್ಕೆ ಯಾವುದು ಇವತ್ತು ಜಗಳ ಆಗಿಲ್ಲ ನಮ್ಮ ತಾಲೂಕಿನಲ್ಲಿ. ನಮ್ಮ ತಾಲೂಕು ಎಲ್ಲ ಜನಾಂಗದ ಒಳ್ಳೆ ಜನಾಂಗದವರು, ಅದರಲ್ಲಿ ಹೆಚ್ಚು ಮಟ್ಟಿಗೆ ಜನಾಂಗದ ಒಳ್ಳೆ ಜನ ನಮ್ಮಲ್ಲಿ ಯಾವುದು ಕೂಡ. ಆದ್ದರಿಂದ ಇವತ್ತು ನಮ್ಮ ತಾಲೂಕು ನಮ್ಮ ಶಾಸಕರು ಇವತ್ತು ಇದ್ದಾರೆ, ನಮ್ಮ ಎಂ ಪಿ ಕೂಡ ನಮ್ಮ ಪಾರ್ಟಿಯವರು ಇದ್ದಾರೆ, ಶಾಸಕರು ಇವತ್ತು ಸರ್ಕಾರ ಇದೆ, ಶಾಸಕರು ಎಲ್ಲ ಜನಕ್ಕೂ ಒಟ್ಟುಗೂಡಿ ಎಲ್ಲ ಸೇರ್ಕೊಂಡು ಏನೇನು ಸಮಸ್ಯೆ ಇದೆ ಕೇಳಿ ಇವತ್ತು ಒಳ್ಳೇದು ಮಾಡ್ಕೊಳ್ಬೇಕಂತ ಹೇಳ್ತೀನಿ ನಾನು ಇವತ್ತು.
1: ಸರ್, ಇಲ್ಲಿಯವರೆಗೂ ತಮ್ಮ ಗ್ರಾಮದ ಒಂದು ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವುದರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಮ್ಮ ಇವತ್ತು ಬಂದು ಜನಧನ ರೇಡಿಯೋರು ಕೂಡ ಬಂದು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನಿಮ್ಮ ಏನೇನು ಇರಬೇಕು, ಏನು ಅನುಕೂಲ ಆಗಬೇಕು, ಏನು ತೊಂದರೆ ಇದೆ ಬಂದು ಕೇಳಿದ್ದಾರೆ. ಅವರು ನಮ್ಮ ಗ್ರಾಮದ ನನ್ನ ಪರ ಋತುಪೂರ್ವ ಸ್ವಾಗತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ಕಾರ್ಯಕ್ರಮದಲ್ಲಿ HDKOTE ತಾಲೂಕಿನ ಹೈರಿಗೆ ಗ್ರಾಮ ಪಂಚಾಯಿತಿಯ ಹೆಚ್ಮಟಕೆರೆ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ರಹಮತ್ ಅಲಿಬೇಗ್ರವರು ಹಾಗೂ ಹಾಲಿ ನಾಡಗೌಡರಾಗಿರುವ ಜಯಶಂಕರೇಗೌಡ

ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 9.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.

0: ಕಾರ್ಯಕ್ರಮ
1: ನಮ್ಮೂರು ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
0: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM
2: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಹೇರಿಗೆ ಗ್ರಾಮ ಪಂಚಾಯಿತಿಯ ಎಚ್ಮಟಕೆರೆ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ರಹಮತ್ ಅಲಿ ಬೇಗ್ ಹಾಗೂ ಗ್ರಾಮದ ಹಾಲಿ ನಾಡಗೌಡರಾಗಿರುವ ಶ್ರೀಯುತ ಜಯಶಂಕರೇಗೌಡರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ವಾರ್ತೆಗಳ ವಿವರ. ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿದರು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ 2 ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ ಮತ್ತು ಸಹಕಾರ, ಸುಸ್ಥಿರತೆ ಕುರಿತಾದ ಬ್ರಿಕ್ಸ್ ಅಧಿವೇಶನದ ಇಂದು ಸಮಾರೋಪ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಶೃಂಗಸಭೆಯಲ್ಲಿ ಅಂಗೀಕರಿಸಲಾದ ನವದೆಹಲಿ ಘೋಷಣೆ, ಹಂಚಿಕೆಯ ದೃಷ್ಟಿಕೋನ ಮತ್ತು ಭವಿಷ್ಯದ ಸಹಕಾರಕ್ಕೆ ಸ್ಪಷ್ಟ ನಿರ್ದೇಶನ ನೀಡುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು. ಶೃಂಗಸಭೆಯ ಎಲ್ಲಾ ನಿರ್ಣಯಗಳನ್ನು ಕಾಲಮಿತಿ ಕ್ರಿಯಾ ಯೋಜನೆಯೊಂದಿಗೆ ನಿಗದಿತ ಪರಿಣಾಮ ಬೀರುವ ರೀತಿಯಲ್ಲಿ ತಲುಪಿಸುವ ಅಗತ್ಯವಿದೆ ಎಂದು ಹೇಳಿದರು. ಬ್ರಿಕ್ಸ್ ಕಾರ್ಯಚೌಕಟ್ಟು ಕೇವಲ ದಾಖಲೆಯಾಗದೆ ನಿಜ ಜೀವನದಲ್ಲಿ ಗಮನಾರ್ಹ ಪರಿಣಾಮ ಬೀರುವುದನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಬ್ರಿಕ್ಸ್ ದೇಶಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು.
1: ಆಶಾ ಕರ್ತೆ ಹೇ ಸಮಿಟ್ ಕಿಯಾ ಗಯಾ ನ್ಯೂ ದೆಹಲಿ ಡಿಕ್ಲೇರೇಷನ್ ಹಮಾರೇ ಸೇಡ್ ವಿಜನ್.

0: फ्यूचर कोऑपरेशन को स्पष्ट दिशा देगा। हमें सभी आउटकम्स को समयबद्ध एक्शन और लास्ट माइल इंपैक्ट से जोड़ना होगा। हमारे फ्रेमवर्क फाइल से आगे बढ़कर रियल लाइफ में इंपैक्ट पैदा करे, इसके लिए हम सब मिलकर काम करेंगे।
1: ಬ್ರಿಕ್ಸ್ ಒಕ್ಕೂಟ ತನ್ನ ಮೂರನೇ ದಶಕಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭವನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು, ಜಗತ್ತು ಒಕ್ಕೂಟದಿಂದ ಕೇವಲ ಯೋಜನೆ ಮತ್ತು ಬದ್ಧತೆಯನ್ನು ಮಾತ್ರ ನಿರೀಕ್ಷಿಸದೆ ಗಮನಾರ್ಹ ಫಲಿತಾಂಶವನ್ನು ನಿರೀಕ್ಷಿಸುತ್ತಿದೆ. ಬ್ರಿಕ್ಸ್ ಈ ನಿರೀಕ್ಷೆಗಳನ್ನು ಒಗ್ಗಟ್ಟಿನ ಪ್ರಯತ್ನದ ಮೂಲಕ ಸಾಕಾರಗೊಳಿಸುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬ್ರಿಕ್ಸ್ನ ಮುಂದಿನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಚೀನಾಕ್ಕೆ ಪ್ರಧಾನಿ ಅವರು ಶುಭ ಕೋರಿದರು. ನವದೆಹಲಿ ಶೃಂಗಸಭೆಯನ್ನು ಎಲ್ಲಾ ಬ್ರಿಕ್ಸ್ ದೇಶಗಳು ಹಾಗೂ ಸಹಭಾಗಿ ದೇಶಗಳು ಯಶಸ್ವಿಗೊಳಿಸಿದೆ ಎಂದು ಶ್ಲಾಘಿಸಿದರು. ಸಂಬಂಧಪಟ್ಟ ಎಲ್ಲಾ ದೇಶಗಳು ಸಕ್ರಿಯವಾಗಿ ಭಾಗವಹಿಸಿ ಮೌಲ್ಯಯುತ ಕೊಡುಗೆ ನೀಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಭಾರತ ಮಂಟಪಂನಲ್ಲಿ ಶೃಂಗಸಭೆಯ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಪರಸ್ಪರ ಸಂಪರ್ಕಿತ ಇಂದಿನ ಜಗತ್ತಿನಲ್ಲಿ ಸಾಂಕ್ರಾಮಿಕ ರೋಗಗಳು, ಹವಾಮಾನ ಬದಲಾವಣೆ ಮತ್ತು ಪೂರೈಕೆ ಸರಪಳಿಯಲ್ಲಿನ ವ್ಯತ್ಯಯ ಯಾವುದೇ ಒಂದು ವಲಯಕ್ಕೆ ಸೀಮಿತವಾಗಿಲ್ಲ. ಹೀಗಾಗಿ ಒಕ್ಕೂಟದ ಸದಸ್ಯ ರಾಷ್ಟಗಳು ಸ್ಥಿತಿಸ್ಥಾಪಕ ವರ್ಧನೆಗೆ ಒತ್ತು ನೀಡಬೇಕೆಂದರು. ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಪ್ರತಿಕ್ರಿಯಾ ಉಪಚಾರಗಳಿಗಾಗಿ ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆ ರೂಪಿಸುವ ಬಗ್ಗೆ ಒಮ್ಮತಾಭಿಪ್ರಾಯಕ್ಕೆ ಬರಲಾಗಿದೆ ಎಂದರು. ಸಣ್ಣ ಉದ್ದಿಮೆಗಳು, ಹಣಕಾಸು ಹಾಗೂ ಮಾರುಕಟ್ಟೆ ಸಂಪರ್ಕಕ್ಕಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆಗೆ ಉಪಕ್ರಮಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು. ಕಜಕಿಸ್ತಾನ ಅಧ್ಯಕ್ಷ ಕಾಸಿಂ ಜೊಮಾರ್ಟ್ ಟೊಕಾಯೊವೊ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿ ಅವರು, ಭಾರತ ಕಜಕಿಸ್ತಾನ ನಡುವಿನ ಸಂಬಂಧಗಳನ್ನು ನೆನಪಿಸಿ, ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ರಾಜಕೀಯ, ವ್ಯಾಪಾರ, ರಕ್ಷಣೆ, ಸಂಪರ್ಕ, ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರದ ಬಗ್ಗೆ ಉಭಯ ನಾಯಕರು ಪರಾಮರ್ಶೆ ನಡೆಸಿದರು. ಶಾಂತಿ, ಸ್ಥಿರತೆ ಹಾಗೂ ವಲಯದಲ್ಲಿನ ಸಮೃದ್ಧಿಗಾಗಿ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೊ ಸುವಿಯಂತೋ ಅವರೊಂದಿಗೆ ಸಮಾಲೋಚನೆ ನಡೆಸಿ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಸಹಭಾಗಿತ್ವ ಬಲಪಡಿಸುವ ಚರ್ಚೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಈಜಿಪ್ಟಿನ ಅಧ್ಯಕ್ಷ ಅಬ್ದಲ್ ಫತಾ ಎಲ್ ಸಿಸಿ ಹಾಗೂ ಫಿಲಿಪೈನ್ಸ್ನ ಅಧ್ಯಕ್ಷ ಫೆರ್ಡಿನೆಂಡ್ ಆರ್ ಮರ್ಕಸ್ ಜೂನಿಯರ್ ಜೊತೆಗೆ ಸಭೆ ನಡೆಸಿ ಚರ್ಚಿಸಿದರು. ದಕ್ಷಿಣ ಆಫ್ರಿಕಾ ಹಾಗೂ ಬರುಂಡಿ ಅಧ್ಯಕ್ಷರು ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ಇಂದು ಉಜ್ಬೇಕಿಸ್ತಾನ ಗಣರಾಜ್ಯದ ಉಪಪ್ರಧಾನಮಂತ್ರಿ ಹಾಗೂ ಆರ್ಥಿಕ ಮತ್ತು ಹಣಕಾಸು ಸಚಿವ ಜಮ್ಶೀದ್ ಕುಚ್ ಕರೋ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರ ಬಲಪಡಿಸುವ ಬಗ್ಗೆ ಮಾತುಕತೆ ನಡೆಸಲಾಯಿತು ಎಂದು ನಿರ್ಮಲಾ ಸೀತಾರಾಮನ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17ರಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಗೃಹ ಸಚಿವ ಅಮಿತ್ ಶಾ ಮುಂಬೈನಲ್ಲಿ ಇಂದು ಈ ವಿಷಯ ತಿಳಿಸಿದ್ದಾರೆ. ಜನರ ಸಹಭಾಗಿತ್ವದ ಮೂಲಕ ವಿಕಸಿತ ಭಾರತಕ್ಕೆ ಕೊಡುಗೆ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಇದೇ 17 ಪ್ರಧಾನಿ ಮೋದಿ ಅವರ ಜನ್ಮದಿನವಾಗಿದ್ದು ಅವರು ಅಕ್ಟೋಬರ್ ತಿಂಗಳಿನಲ್ಲಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟ್ರೀಯ ಮಾನವ ಹಕ್ಕು ಸಂಸ್ಥೆಗಳ ಹಿರಿಯ ನಿರ್ವಾಹಕರಿಗಾಗಿ ಆಯೋಜಿಸಲಾದ 6 ದಿನಗಳ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕಾರಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ನಾಳೆ ಆರಂಭವಾಗಲಿದೆ.

ಮಾನವ ಹಕ್ಕು ಆಯೋಗ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದು, ಸಮಾರೋಪ ಕಾರ್ಯಕ್ರಮ 19ರಂದು ನಡೆಯಲಿದ್ದು, ರಾಷ್ಟೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾನವ ಹಕ್ಕು ರಕ್ಷಣೆಯಲ್ಲಿ ವಿವಿಧ ದೇಶಗಳು ಅನುಸರಿಸುತ್ತಿರುವ ಉತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸೇರಿದಂತೆ ಆಯಾ ದೇಶದ ಕಾಲಮಾನಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಭಾರತದ ಮಹಿಳಾ ಹಾಕಿ ತಂಡ ಜೂನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಚೀನಾದ ಮೊಕೆಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿಂದು ಭಾರತ ಚೀನಾ ತಂಡವನ್ನು 1-0 ಅಂತರದಿಂದ ಮಣಿಸಿತು. ಭಾರತದ ಪರ ಸಾನಿಕಾ ಚಂದ್ರಕಾಂತ್ ಮಾನೆ 17ನೇ ನಿಮಿಷದಲ್ಲಿ ಹೊಡೆದ ಗೋಲು ಜಯಕ್ಕೆ ಕಾರಣವಾಯಿತು. ಇದರೊಂದಿಗೆ ಭಾರತ ಸತತ 3ನೇ ಬಾರಿ ಜೂನಿಯರ್ ಏಷ್ಯಾ ಕಪ್ ಗೆದ್ದುಕೊಂಡಂತಾಗಿದೆ. ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಜಪಾನ್ ಅಂತ ಅಂತಾರಾಷ್ಟೀಯ ಕ್ರೀಡಾಕೂಟದ ಪುರುಷ ಸಿಂಗಲ್ SL3 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಇಂದು ನಡೆದ ಅಂತಿಮ ಪಂದ್ಯದಲ್ಲಿ ಪ್ರಮೋದ್ ಭಗತ್ ಭಾರತದವರೇ ಆದ ಉಮೇಶ್ ಕುಮಾರ್ ಅವರನ್ನು 21-16 21-8 ಅಂತರದಿಂದ ಪರಾಭವಗೊಳಿಸಿದರು. ಪ್ರಮೋದ್ ಭಗತ್ ಇದಲ್ಲದೆ ಪುರುಷರ ಡಬಲ್ಸ್ನಲ್ಲಿ ಸುಕಾಂತ್ ಕದಂ ಜೊತೆಗೂಡಿ ರಜತ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ T20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ಪುರುಷರ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆ 5 ನಿಮಿಷಕ್ಕೆ.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು. ಇನ್ನು ಮುಂದೆ ಕೇಳಿಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿರುವ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ.

0: ಸಂಪರ್ಕಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದ
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ವರ್ಷಗಳ ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗನ್ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ. ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ಬೈಲ್ ಅಂದರೆ ಏನು? ಜಾಮೀನು. ಈಗ ಈ ಕೇಸಿನ ವಿಚಾರಣೆ ಆಗಬೇಕು, ನೀವು ದೋಷಾರೋಪಣ ಪತ್ರ ಸಲ್ಲಿಸಬೇಕು, ನ್ಯಾಯಾಧೀಶರ ಮುಂದೆ ನನ್ನನ್ನು ವಿಚಾರಣೆ ಕರೀತೀರಿ, ನಾನು ಬರ್ತೀನಿ. ನಾನು ಅಲ್ಲಿವರೆಗೂ ಯಾಕೆ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು ಅಥವಾ ಜೈಲಲ್ಲಿ ಇರಬೇಕು? ಅರೆ, ನನ್ನಿಂದ ಏನು ಪ್ರಯೋಜನ? ನಾನು ಸೆಂಟ್ರಲ್ ಜೈಲಲ್ಲಿ ಕೂತಿರ್ತೀನಪ್ಪ, ಸರ್ಕಾರದ ಊಟ ಮಾಡ್ಕೊಂಡು ಕೂತಿರ್ತೀನಿ ಅಲ್ವೇ? ಸರ್ಕಾರ ಕೊಡಬೇಕಲ್ಲ ಊಟ ಅವ್ರಿಗೆ, ಏನು ಪ್ರಯೋಜನ? ಅದರಿಂದ ಏನು ಪ್ರಯೋಜನ ಇಲ್ಲ. ನಾನು ನ್ಯಾಯಾಲಯದ ಮುಂದೆ ತಪ್ಪಿಸಿಕೊಳ್ಳದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಖಾತ್ರಿ ಪಡಿಸಿದ್ರೆ ಜಡ್ಜು ಜಾಮೀನು ಕೊಡಬಹುದು. ಜಡ್ಜ್ ಯಾವಾಗ ಜಾಮೀನು ಕೊಡ್ತಾನೆ? ಇವನು ಎಲ್ಲೂ ಹೋಗೋಲ್ಲ ರೀ, ಇವನು ಯಾಕ್ರಿ ಓಡಾಗ್ತಾನೆ ಬನ್ರಿ, ನಮ್ಮೂರು, ನಾನು ಮೈಸೂರು ಬಿಟ್ಟು ಹೋಗ್ತೀನಿ, ನನ್ನ ಕತ್ತಿಡ್ತ ಹೋಗೋಲ್ಲ ಅಲ್ವಾ? ಎಸ್ ಗಾಟ್ ಡೀಪ್ ರೂಟ್ಸ್, ಈ ಊರಿನಲ್ಲಿ ಆಳವಾದ ಬೇರುಗಳು ಬಿಟ್ಟಿದ್ದೀನಿ ನಾನು. ನನ್ನನ್ನು ಯಾರು ಮೈಸೂರಿಂದ ಆಚೆ ಕಳ್ಸೋಕ್ಕಾಗತ್ತೇನ್ರಿ? ನಾನು ಮೈಸೂರು ಹುಟ್ಟಿದ್ರಿಂದ 1ನೇ ಕ್ಲಾಸ್ ಓದಿದ್ದು ಮೈಸೂರು, ಈ ವಯಸ್ಸಲ್ಲಿ ನಾನು ಮೈಸೂರಲ್ಲಿದ್ದೀನಿ. ನನ್ನನ್ನು ಕತ್ತಿಡ ತಳೆದ್ರೂ ಹೋಗಲ್ಲ. ಐ ಹ್ಯಾವ್ ಗಾಟ್ ಡೀಪ್ ರೂಟ್ಸ್ ಇನ್ ದಿ ಸೊಸೈಟಿ, ಹ್ಯಾವ್ ಎ ವಾಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ನಾನು ಬಾಂಬೆಗೆ ಓಡೋಗ್ತೀನಿ ಅಂದ್ಕೊಳ್ಳಿ, ಯಾವನು ನನಗಲ್ಲಿ ಹಿಂದಿ ಬರೋಲ್ಲ, ನಾನು ಮಾತಾಡ್ಸೋರು ಯಾರೂ ಇಲ್ಲ. ಜೋಬಲ್ಲಿ ಕಾಸು ದುಡ್ಡಿದ್ರು ಒಂದು ಟೀ ಕುಡಿಯೋವಾಗ ಒಬ್ರ ಜೊತೆ ನಿಂತ್ಕೊಂಡು ಟೀ ಕುಡಿಯೋಕೆ ಇನ್ನೊಬ್ಬರ ಜೊತೆ ಸಿಕ್ಕಲ್ಲ ನನಗೆ. ನನ್ನ ಮೈಸೂರು ಆದರೆ ಹ್ಯಾವ್ ವಾಟ್ ವಾಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಅಲ್ವೇ? ಅವರೆಲ್ಲರ ಜೊತೆ ಬದುಕೋ ಸಮಾಜ ಜೀವಿ ನಾನು. ಇದೆಲ್ಲ ಅಂಶಗಳನ್ನು ಮನವರಿಕೆ ಮಾಡಿಕೊಟ್ರೆ, ಬೇರೆ ಬೇರೆ ಸಂದರ್ಭಗಳಿದ್ದಾವೆ, ಜಾಸ್ತಿ ವಿವರಕ್ಕೆ ಹೋಗಿಲ್ಲ ನಾನು, ತುಂಬ ಸಂದರ್ಭಗಳನ್ನು ನೋಡಿಕೊಂಡು ಸಲೀಸಾಗಿ ಬೇಲ್ ಕೊಡ್ಬೋದು. ಕಟ್ಟುಪಾಡುಗಳಿಗೆ ಅಂದರೆ ಷರತ್ತುಗಳನ್ನು ವಿಧಿಸಿ ಬೇಲ್ ಕೊಡ್ಬೋದು, ಬೇಲ್ ಕೊಡದೇನೂ ಇರ್ಬೋದು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಗೊತ್ತೇ? ಇದು ನಮ್ಮ ಜನ ಎಲ್ಲ ತಿಳ್ಕೋಬೇಕು. ಬೇಲ್ ಇಸ್ ಎ ಜನರಲ್ ರೂಲ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್. ಒಬ್ಬ ಲಾಯರ್ ಆಗಿ ಹೇಳ್ತಾ ಇದ್ದೀನಿ ಈ ಮಾತು. ಇದನ್ನ ಕಕ್ಷಿಗಾರರ ಮುಂದೆ ನಾನು ಹೇಳ್ಬಿಟ್ರೆ, ಸರ್ ಬೇಲ್ ಇಸ್ ಎ ಜನರಲ್ ರೂಲ್ ಅಂದ್ರೆ ಬೇಲ್ ಕೊಡಿಸಿ ಸರ್, ಅದಕ್ಕೆ ಯಾಕೆ ಸರ್ ಲಕ್ಷಾಂತರ ಕೇಳ್ತೀರಿ ಫೀಸ್ ಬಂದ್ಬಿಟ್ಟು ಅಲ್ವಾ? ಬೇಲ್ ಕೊಡಿಸೋದೇ ಒಂದು ದೊಡ್ಡ ಸಾಧನೆ ಅನ್ನೋ ಲೆವೆಲಲ್ಲಿ ವಕೀಲರು ಮಾತಾಡ್ತಾರೆ, ಸಂಬಂಧಪಟ್ಟವ್ರು ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಬೇಲ್ ಇಸ್ ಎ ಜನರಲ್ ರೂಲ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್. ಇವನ್ನ ಹೊರಗೆ ಬಿಟ್ಟರೆ ಅಪಾಯ, ಸಾಕ್ಷ್ಯನಾಶ ಮಾಡಬಹುದು, ಸಾಕ್ಷಿಗಳ ಮೇಲೆ ವಶೀಲಿ ಬಳಸಬಹುದು. ಅಂಥ ಸಂದರ್ಭಗಳಲ್ಲಿ ಬೇಲ್ ಕೊಡಬಾರದು ಅಂತ. ಇವನು ಈ ಒಂದು ಕಾನೂನು ಕ್ರಮದಿಂದ ತಪ್ಪಿಸಿಕೊಂಡು ಓಡಿ ಹೋಗುವ ಸಾಧ್ಯತೆ ಇಲ್ಲ, ಮತ್ತಿನ್ಯಾಕೆ ಅವನು ಕೂರಿಸ್ಕೊಂಡಿರ್ಬೇಕಲ್ಲಿ? ಅದಕ್ಕೆ ಸುಪ್ರೀಂ ಕೋರ್ಟ್ ಹಂಗೆ ಹೇಳಿರೋದು. ಆದರೂ ಕೂಡ ಕೆಲವೆಲ್ಲ ಪ್ರತಿಷ್ಠಿತ ವ್ಯಕ್ತಿಗಳಿರ್ತಕ್ಕಂಥ ಪ್ರಕರಣ ಜಾಮೀನ್ಗೋಸ್ಕರನೇ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಅಲ್ವಾ? ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಕೊಡ್ಬೋದು, ಕೊಡಬಾರ್ದು ಅಂತೆಲ್ಲೂ ಇಲ್ಲ. ಮೊದಲನೇ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, 2ನೇ ಕೋರ್ಟು ಸೆಷನ್ಸ್ ಕೋರ್ಟ್ ಡಿಸ್ಟ್ರಿಕ್ಟು, 3ನೇದು ಹೈಕೋರ್ಟ್, 4ನೇದು ಸುಪ್ರೀಂ ಕೋರ್ಟ್. ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ಗೆ ಹೋದವರು ಇದ್ದಾರೆ ಅಲ್ವಾ? ಆದರೆ ನಾನು ಹೇಳ್ತಾ ಇರೋದು ಯಾತಕ್ಕೆ, ಇಷ್ಟೆಲ್ಲ ಗೈಡ್ಲೈನ್ಸ್ ಇದ್ದಾಗ ಯಾಕೆ ಅಲ್ಲಿವರೆಗೂ ಹೋಗಬೇಕಾಗತ್ತೆ? ಇದೆಲ್ಲ ಇದ್ದು ಈ ವಿವೇಚನೆಯನ್ನು ಬಳಸೋ ಪ್ರಶ್ನೆ ಬಂದಾಗ ಮ್ಯಾಜಿಸ್ಟ್ರೇಟ್ರು ಇಲ್ಲ ಇಲ್ಲ ಇರಲಿ ಬಿಡಿ, ಮೇಲ್ನೋಟಕ್ಕೆ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ, ಇವತ್ತು ಬೇಲ್ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಟವಲ್ ಇನ್ನೊಂದ್ಕೊಂಡು ಬರಲು ಓಡಾಡ್ತೀನಿ. ಇವೊಬ್ಬರು ನ್ಯಾಯಾಧೀಶರು ಇದೇ ಪದ ಬಳಸಿದ್ರು, 376 ಅಂದರೆ ರೇಪ್, ಬೆಳಗಾವಿ ಜಿಲ್ಲೆಯವರವರು. ಸರ್ ಅವ್ರು ನನ್ನ ಹತ್ರ ಮಾತಾಡ್ತಾ ವೈಯಕ್ತಿಕವಾಗಿ ಕೂಸ್ಕೊಂಡು ಮಾತಾಡ್ತಾ, ಸರ್ 376ಅಲ್ಲಿ ಏನೇ ಕೇಸ್ ತಗೊಬಂದ್ರು ನಾನು ಬೇಲ್ ಕೊಡೋದಿಲ್ಲ, ಇವತ್ತು ಬೇಲ್ ಕೊಟ್ಟರೆ ನಿನ್ನೆ ರೇಪ್ ಮಾಡಿದ ಮನುಷ್ಯ ನಾಳೆ ಬೆಳಗ್ಗೆ ಟವಲ್ ಹೆಗಲ ಮೇಲೆ ಹಾಕೊಂಡು ಊರಲ್ಲಿ ಕತ್ತೆತ್ಕೊಂಡು ಓಡಾಡ್ತಾನೆ ಅಂತ ದೃಶ್ಯ ನಂಗೆ

ಹೋಗಕ್ಕೆ ಇಷ್ಟ ಇಲ್ಲ ಅದು. ತುಂಬ ಬಿಗಿ ಖಡಕ್ ಮನುಷ್ಯ, ಬರೀ ರೆಕಾರ್ಡ್ ನೋಡೋಣ, ಇಲ್ಲೇನೋ ಆರೋಪ ಅಂತ ಕಂಡು ಬರ್ತಾ ಇಲ್ಲ, ಇವನ ಮೇಲೆ ಆರೋಪ ಇಲ್ಲ, ಕೊಟ್ಬಿಡೋಣ ಅಂತ ಯೋಚನೆ ಮಾಡಲ್ಲ ಅಂತೆ. ಅವ್ರು ಹೇಳ್ತಾರೆ ಕೊಟ್ಟರೆ ಏನಾಗುತ್ತೆ ಪರಿಣಾಮ ಅಂದರೆ, ಹಿಂಗೆ ಓಡಾಡ್ತಾನೆ ಊರಲ್ಲಿ, ಹಾಯ್ ರೇಪ್ ಮಾಡಿ ಜಯಿಸ್ಕೊಂಡು ಬಂದೆ. ಪಶ್ಚಿಮ ಬಂಗಾಳದಲ್ಲಿ ಒಂದ ಎರಡ ನೂರ ಎಷ್ಟಾಗೋಯ್ತು ದೌರ್ಜನ್ಯದ ಪ್ರಕರಣಗಳು ಮಹಿಳೆಯರ ಮೇಲೆ, ಬೇರ್ ಕೊಟ್ಟಿದ್ದಕ್ಕೆ ಅವರೆಲ್ಲ ತಿರುಗಾಡಿದ್ರು. ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಿದ್ರೆ ಈಗ ನಾನು ಹಿಂದಕ್ಕೆ ಬರ್ತಾ ಇರೋದೇನು, ಬೇಲ್ ಕೊಡಬೇಕಾ ಬಿಡಬೇಕಾ, ಯಾವ ಸಂದರ್ಭದಲ್ಲಿ ಕೊಡಬೇಕು ಅದಕ್ಕೆಲ್ಲ ಗೈಡ್ಲೈನ್ಸ್ ಇದೆ, ಅದನ್ನು ನೋಡಿಕೊಂಡು ಆ ಪ್ರಕಾರ ನ್ಯಾಯಾಧೀಶರು ಸೂಕ್ತವಾದ ನಿರ್ಣಯ ತಗೋತಾರೆ. ಬೇಲ್ ಕೊಟ್ಟರೆ ಜಾಮೀನ್ದಾರನ ಕರ್ಕೊಂಬರ್ಬೇಕು, ಭದ್ರತೆ ಏನಂತ, ಇವನು ನನಗೆ ಪರಿಚಿತ ವ್ಯಕ್ತಿ ಅಥವಾ ಇವನು ನನ್ನ ಸಂಬಂಧಿಕ, ಇವನ ಮೇಲೆ ಏನು ಆರೋಪ ಮಾಡಿದ್ದೀರಿ ಆ ಆರೋಪದ ಬಗ್ಗೆ ನಂಗೆ ಗೊತ್ತಿದೆ, ಕೋಟ್ಯಾಂತರ ರೂಪಾಯಿ ಎಲ್ಲರದು ಮುಳುಗಿಸ್ಬಿಟ್ಟಿದ್ದಾನೆ ಅಲ್ವಾ, ಅದು ನನಗೆ ಗೊತ್ತಿದೆ, ನನಗೆ ಇವನು ಕೋಟ್ಯಾಂತರ ರೂಪಾಯಿ ಮುಳುಗಿಸಿದಾನೆ ಅನ್ನೋ ಆರೋಪ ಇದೆ ಅಂತ ನನಗೆ ಗೊತ್ತಿದೆ. ಇವನು ನ್ಯಾಯದ ಕ್ರಮದಿಂದ ತಪ್ಪಿಸ್ಕೊಂಡು ಓಡಿ ಹೋಗಲ್ಲ ಅಂತ ನನಗೆ ಖಾತ್ರಿ ಇದೆ. ಇವನು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾನೆ, ಆಗದಿದ್ರೆ ನಾನು ಕರ್ಕೊ ಬಂದು ನಿಲ್ಲಿಸ್ತೀನಿ, ಇವನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿ. ಒಂದು ವೇಳೆ ನಾನು ತಪ್ಪಿದ್ರೆ ಅಂದರೆ ಇವನು ಬರದೇ ಇದ್ರೆ ನಾನು ಕರ್ಕೊಂಬರಕ್ಕಾಗದೇ ಇದ್ರೆ ನನಗೆ ದಂಡ ಹಾಕಿ. ನಿನ್ನಿಂದ ಹೆಂಗಯ್ಯ ದಂಡ ವಸೂಲು ಮಾಡ್ಕೊಳ್ಳೋದು, ನನ್ನ ಆಸ್ತಿ ಪಾಸ್ತಿ ಇರೋನು, ನನ್ನ ಮನೆ ಇದೆ ರೀ 3 ಕೋಟಿ ರೂಪಾಯಿ ಮನೆ, ನೀವು ಹಾಕ್ರಿ ದಂಡ ಹಾಕ್ತೀರಾ 30 ಲಕ್ಷ ಹಾಕ್ತೀರಾ, ನನ್ನ ಮನೇನೆ ಬೇಕಾದ್ರೆ ಮಾರಾಟ ಮಾಡಿಸಿ ದಂಡ ಶುಲ್ಕ ತುಂಬಬಲ್ಲೆ, ನನ್ನ ಮನೆ ದಾಖಲೆ ಪತ್ರ, ನನ್ನ ಖಾತೆ ಕಂದಾಯ, ನನ್ನ ಫೋಟೋ, ನನ್ನ ಪ್ರಮಾಣ ಪತ್ರಿಕೆ ಇದೆಲ್ಲ ಕೊಟ್ಟು ಇವನಿಗೂ ನನಗೂ ಹೆಂಗೆ ಪರಿಚಯ. ಒಂದೇ ಒಂದು ಸುಮ್ಮನೆ ಸಾಂದರ್ಭಿಕವಾಗಿ ಹೇಳ್ತೀನಿ, ಹಿಂದೆ ಎಲ್ಲ ಕೋರ್ಟ್ ಆವರಣದಲ್ಲಿ ಸ್ಟಾಕ್ ಶ್ಯೂರಿಟಿ ಏನು ಅವ್ನು ಶ್ಯೂರಿಟಿ ಕೆಲಸವೇ ಅವನಿಗೆ. ನಾನು ಹಿಂದೆ ಒಂದು ಸಾರಿ ಅದೇ ರೀತಿ ಹೇಳಿದ್ದೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದೆ ಸಾಕ್ಷಿ ಹೇಳೋ ವಿಶ್ವ ಅಂತ ಓಡಾಡ್ತಾ ಇರ್ತಾನೆ ಅಂತ. ಕೋರ್ಟ್ ಹತ್ರ ಸ್ಟಾಕ್ ಶ್ಯೂರಿಟಿಗಳು ಅಂದರೆ ಯಾವ ಕೇಸು ಯಾರು ಏನು ಇವ್ರ ಅಪ್ಪ ಯಾರು ಅಮ್ಮ ಯಾರು ಇವನು ಏನು ಆರೋಪ ಇದೆ ಗೊತ್ತಿಲ್ಲ, ಅವನ ಪತ್ರನೋ ಅವನ RTCನೋ ಒಂದು ಪಟ್ಟ ಪುಸ್ತಕನೋ ಇದು ಇಟ್ಕೊಂಡು ಅಲ್ಲೇ ಓಡಾಡ್ತಾ ಇರೋದು ಕೋರ್ಟ್ ಹತ್ರ. ಯಾರಾದರೂ ಲಾಯರ್ ಹತ್ರ ಕರೆದ್ಬಿಟ್ಟು ಬಪ್ಪ ಇಲ್ಲಿ ನಿಮ್ಗೊಂದು ಕೇಸ್ ಬಂದಿದೆ ಹುಣಸೂರು ತಾಲೂಕು ಜಮೀನು ಹಾಕ್ತೀಯ ಅವ ಹಾಕ್ತೀನಿ ಸರ್. ಯಾರು ಅಂತ ಗೊತ್ತಾ ಅವನಿಗೆ, ಇವನ ಮೇಲೆ ಏನು ಆರೋಪ ಅಂತಿದೆ ಗೊತ್ತಾ, ಇವನ ಹತ್ರ ತಾನು ಇಂಥ ಜಮೀನಿನ ಮಾಲೀಕ ಅನ್ನೋಕ್ಕೆ ಒಂದು ದಾಖಲೆ ಇಟ್ಕೊಂಡಿದ್ದಾನೆ, ಅದನ್ನೇ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾನೆ, ಪ್ರಮಾಣ ಪತ್ರಿಕೆಗೆ ಸೈನ್ ಮಾಡ್ತಾನೆ. ಇಂಥ ಬೇಕಾಬಿಟ್ಟಿ ಶ್ಯೂರಿಟಿ ಆದವ್ರನ್ನೆಲ್ಲ ಪತ್ತೆ ಮಾಡಿ ನ್ಯಾಯಾಧೀಶರು ಅವ್ರ ಮೇಲೆಲ್ಲ ಕ್ರಮ ಜರುಗಿಸಿದ್ದಾರೆ. ಆದ್ದರಿಂದ ಶ್ಯೂರಿಟಿ ಆಗಿ ನಿಲ್ಲೋದು ಅಂದರೆ ಒಬ್ಬ ವ್ಯಕ್ತಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಕೊಡಿಸೋದು ಮತ್ತು ಅದರ ಪರಿಣಾಮ ಏನು ಅಂತ ಅರ್ಥ ಮಾಡಿಕೊಂಡು ಶ್ಯೂರಿಟಿ ಆಗೋದು. ಕರ್ದಟ್ಟಿಗೆ ಹೋಗಿ ಹೋಗ್ತೀವಲ್ರಿ, ನಮ್ಮ ಅಣ್ಣನೋ ತಮ್ಮನೋ ಆದರೆ ನಾನಲ್ಲದೆ ಇನ್ಯಾರು ಹೋಗಬೇಕು ಶ್ಯೂರಿಟಿ ಕೊಡೋಕ್ಕೆ, ಆದರೆ ಅದರ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಅಣ್ಣನೇ ಇರಲಿ ತಮ್ಮನೇ ಇರಲಿ ಸಲೀಸಾಗಿ ಬಂದೇ ಬಿಟ್ಟು ಇಲ್ಲದೆ ಹೋದರೆ ಇವನು ಜೈಲಲ್ಲೇ ರಾಟಾಗ್ತಾ ಇರ್ತಾನೆ. ಅದಕ್ಕೆ ಒಂದು ಇದೆ, ಪ್ರಾವಿಷನ್ಗಳಿದ್ದಾವೆ, ಜಾಸ್ತಿ ಹೋಗ್ತಾ ಇಲ್ಲ ನಾನು ಬೇಲ್ ಪ್ರಾವಿಷನ್ ಬಗ್ಗೆ ಹೋಗ್ತಾ ಇಲ್ಲ. ಈಗ ನಾನು ಹೇಳಿದ್ದು ಬಂಧನದ ಬಗ್ಗೆ ಹೇಳಿದೆ, ಬಂಧನ ಆಯಿತು, ಇವನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು, ಜುಡಿಷಿಯಲ್ ಕಸ್ಟಡಿ ಆರ್ ಪೊಲೀಸ್ ಕಸ್ಟಡಿ. ಜುಡಿಷಿಯಲ್ ಕಸ್ಟಡಿ ಅನ್ನೋದು 15-15 ದಿನಕ್ಕೆ ರಿನ್ಯೂ ಆಗ್ತಾ ಹೋಗುತ್ತೆ, ಚಾರ್ಜ್ ಶೀಟ್ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕಿದ ಮೇಲಿಂದ ವಿಚಾರಣೆ ಆಗುತ್ತೆ ಕೋರ್ಟಲ್ಲಿ, ಅಂದರೆ ಕಸ್ಟಡಿಯಲ್ಲಿ ಇದ್ಕೊಂಡು ವಿಚಾರಣೆ ಎದುರಿಸ್ಬೋದು. ಬೇಲ್ ಸಿಕ್ಕಿದರೆ ಮನೆಗೆ ಹೋಗಿ ಮನೆಯಿಂದ ದಿನ ಕೋರ್ಟ್ಗೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ಬೋದು. ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಒಬ್ಬ ವ್ಯಕ್ತಿನ ಪೊಲೀಸ್ ಅಧಿಕಾರಿ ಬಂಧಿಸ್ತಾನೆ, ಯಾವುದೋ ಒಂದು ಮಾಹಿತಿ ಆಧಾರದ ಮೇಲೆ ಬಂಧಿಸ್ತಾನೆ. ಈಗ ಬಂದು ಕೊಲೆ ಮಾಡ್ತಕ್ಕಂಥವನು ಅಥವಾ ಇನ್ನೇನೋ ದರೋಡೆ ಮಾಡಿ ನಿಮ್ಮ ಕೈಯಿಂದ ಹೆದರ್ಸಿ ಕಿತ್ಕೊಂಡು ಹೋಗ್ತಕ್ಕಂಥವನು ರಾತ್ರಿ ಹೊತ್ತಲ್ಲಿ ಮುಖ ಪೂರ್ತಿ ಮುಚ್ಕೊಳ್ಳೋ ಹೆಲ್ಮೆಟ್ ಹಾಕ್ಕೊಂಬಂದಿರ್ತಾನೆ. ನೀವು ಯಾವತ್ತೂ ನೋಡಿಲ್ಲ ಅವನ್ನ, ನೋಡಿದ್ರೂ ಕೂಡ ತಕ್ಷಣ ಗುರುತಿಡಿಯಕ್ಕಾಗಲ್ಲ, ಹೆಲ್ಮೆಟ್ ಹಾಕೊಂಡ್ರೆ ಗೊತ್ತಾಗಲ್ರಿ ನನಗೆ ಮುಖ ಪೂರ್ತಿ ಬೇಡ. ಹುಡುಗರು ಹೆಲ್ಮೆಟ್ ಹಾಕೊಂಡು ಹಿಂಗೆ ಬಂದಿತ್ತು ನಮಸ್ತೆ ಜಿ ಅಂದರೆ ಗೊತ್ತಾಗದೇ ಇಲ್ಲ, ಯಾರಪ್ಪ ಅಂತೀನಿ ಆಗ ಹೆಲ್ಮೆಟ್ ತೆಗಿತಾನೆ, ಓ ಗೊತ್ತಾಯ್ತು ಬಪ್ಪ ಅಂತೀನಿ. ಅವನ ಮುಖಕ್ಕೆ ಪೂರ್ತಿ ಹೆಲ್ಮೆಟ್ ಹಾಕ್ಕೊಂಡು ಅವನ ಕೈಯಲ್ಲಿ ಮುಚ್ಚಿಡ್ಕೊಂಡು ಯಾರನ್ನೋ ಅಟ್ಯಾಕ್ ಮಾಡಿದರೆ ಆ ವ್ಯಕ್ತಿನ ಗುರ್ತು ಮಾಡೋದು ಬಹಳ ಕಷ್ಟದ ಕೆಲಸ ಅಲ್ವಾ. ಏಟ್ಸಿಂದ ಅವನು ಬದುಕಿದ್ರೆ ಅಥವಾ ಅದನ್ನ ಘಟನೆಯನ್ನು ನೋಡಿದವನು ಯಾರಾದರೂ ಇದ್ದರೆ ಅವನು ಈ ಚಹರೆ ಇತ್ತು, ಇವನು ನಾಗರಾಜನ ಥರ ಕಾಣ್ತಾ ಇದ್ದ, ಹರ್ಷಕುಮಾರನ ಥರ ಕಾಣ್ತಾ ಇದ್ದ, ಗೋಪಿನಾಥನ ಥರ ಕಾಣ್ತಾ ಇದ್ದ ಅಂತ ಹೇಳ್ಬೋದೇ ಹೊರತು ಖಚಿತವಾಗಿ ಹೇಳೋಕ್ಕಾಗಲ್ಲ.

ಅವನ ಕೈಲೂ ಕೂಡ ಪೊಲೀಸ್ನವ್ರಿಗೆ ಆ ಮಾಹಿತಿ ಕೊಟ್ಟಿರ್ತಾರೆ. ಇದನ್ನ ಕ್ರಾಸ್ ಚೆಕ್ ಮಾಡಬೇಕು ಪೊಲೀಸ್ನವರು. ನೀವು ಹೇಳಿದ್ದೇನೆ ನಂಬಿಕೊಂಡು ನಾಗರಾಜನ ಮೇಲೆ ಕೇಸ್ ಹಾಕ್ಬಿಟ್ಟು ಕೋರ್ಟಲ್ಲಿ ಹೋದಾಗ ನಿಮ್ಮನ್ನು ನಾಳೆ ಕರೆದಾಗ ಇವನ್ನೇನ್ರಿ ನೀವು ನೋಡಿದ್ದು ಅಂದರೆ ಗೊತ್ತಾಗಲ್ಲ ಅಂದ್ರು ಅಲ್ವಾ. ಅದಕ್ಕಾಗಿ ನೀವು ನಾರ್ಮಲಿ ಏನು ಬರೀತಾರೆ ದೂರಿನಲ್ಲಿ, ನಾನು ಆರೋಪಿತನನ್ನು ನೋಡಿದರೆ ಗುರುತಿಸಬಲ್ಲೆ ಅಂತ ಇರುತ್ತೆ ಲಾಸ್ಟ್ ವಾಕ್ಯ. ಇಂಥವನೇ ಇರ್ಬೋದು ಅಥವಾ ಅವನು ನೋಡಿದ್ದೀನಿ ಇಂಥ ಬಣ್ಣ, ಇಂಥ ಉದ್ದ, ಇಂಥ ಚೇರೆ, ಮಕ್ಕಳು ಹಿಂಗೆ ಕಾಣ್ತಿದ್ದಂಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದ, ಆದರೂ ಕೂಡ ನನಗೆ ಗುರುತಿಡಿಬೋದು. ಸಣ್ಣ ಉದಾಹರಣೆ ಹೇಳ್ತೀನಿ, ದಂಗಾಗ್ಬಿಡ್ತೀರಿ ನೀವು. ಬೆಂಗಳೂರಲ್ಲಿ ಗೌರಿ ಲಂಕೇಶ್ ಅಂತ ಲಂಕೇಶ್ ಪತ್ರಿಕೆ ಸಂಪಾದಕಿ ಇದ್ರು. ಗೌರಿ ಲಂಕೇಶ್ ಅವ್ರದ್ದು ಕೊಲೆ ಆಯಿತು. ಅವ್ರ ಮನೆ ಬಾಗಿಲಲ್ಲಿ ಅವ್ರ ಕಾರಿಂದ ಇಳಿದು ಮನೆ ಒಳಗೆ ಹೋಗ್ತಾ ಇದ್ದಾಗ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಬಂದು ಒಬ್ಬ ರಿವಾಲ್ವರ್ ತೊಗೊಂಡು ಶೂಟ್ ಮಾಡಾಕ್ಬಿಟ್ಟು, ಈ ಅವನು ಯಾರು ಅಂತ ಯಾವನಿಗೂ ಗೊತ್ತಿರಲಿಲ್ಲ, ಗೊತ್ತಿರೋಕ್ಕೆ ಸಾಧ್ಯವೂ ಇಲ್ಲ. ಈ ಸಿ ಸಿ ಕ್ಯಾಮ್ರಾಲ್ಲಿ ಸ್ವಲ್ಪ ರೆಕಾರ್ಡಿಂಗ್ ಸಿಕ್ತು. ಇವನ್ ಮುಖ ಮರೆಸ್ಕೊಂಡಿದ್ದ ಗೊತ್ತಾಗ್ಲಿಲ್ಲ. ಹೆಂಗೆ ಕಂಡುಹಿಡಿದ್ರು ಅಂತ ಹೇಳ್ತೀನಿ, ಅದು ಸತ್ಯ ಸುಳ್ಳ ಮುಂದಕ್ಕೆ ನೋಡೋಣ ಬಿಡಿ, ಇನ್ನು ಪ್ರಕರಣ ವಿಚಾರಣೆಯಲ್ಲಿ ಇದೆ ಅದು. ಅವನು ನಡೆಯುವ ಸ್ಟೈಲು ಡೇಟ್ ಅಂತೀವಿ, ನೀವು ಒಬ್ಬೊಬ್ಬರು ನಡೆಯೋದು ಒಂದೊಂದು ಸ್ಟೈಲ್ ಇರುತ್ತೀರಿ, ಇದು ಸತ್ಯ. ಇದು ನನ್ನ ಅನುಭವದಲ್ಲಿ ಹೇಳ್ತೀನಿ, ನನ್ನ ಕತ್ಲು ಇನ್ನೂ ಬೆಳಗ್ಗೆ ಇದ್ದಾಗ 5 ಗಂಟೆ 5:30 ವಾಕಿಂಗ್ ಹೋಗ್ತೀನಿ, ಕತ್ಲು ಕತ್ಲಲ್ಲೇ ಹೋಗ್ತಿರ್ತೀನಿ. ಇನ್ಕೊಳೆ ಎದುರಿಗೆ ಬರ್ತಿರೋನು ಯಾರು ಅಂತ ಅಲ್ಲೇ ಹೇಳ್ತೀನಿ ಬೇಕಾದ್ರೆ, ಯಾಕೆಂದ್ರೆ ಅವ್ನು ಕಾಲು ಹೆಜ್ಜೆ ಹಾಕ್ತಾನಲ್ಲ ಅದರಿಂದ ನೋಡಿ ನೋಡಿ ಅವ ಇವ್ರು ಜಗದೀಶ್ ಬರ್ತಾ ಇದ್ದಾರೆ ಅಂತ, ಇವ್ರು ನಾರಾಯಣ್ ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅಂದರೆ ಗೇಟ್ ಅಂತ ನಡಿಗೆಯ ರೀತಿ ಇದೆಯಲ್ಲ, ನಡಿಗೆ ರೀತಿಯಿಂದನೂ ಒಬ್ಬನ ಗುರುತಿಸ್ಬೋದು. ಈ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಆರೋಪಿ ನವೀನ ಅಂತ ಇದ್ದಾನೆ, ಅವನ ನಡಿಗೆಯ ರೀತಿಯನ್ನು ಇಟ್ಟು ಈಗ ಹೆಂಗೆ ನಡೀತಾನೆ ಅನ್ನೋದನ್ನು ಪಿಕ್ಚರ್ಗಳು ತಕ್ಕೊಂಡು ಹೋಲಿಸಿ ಇದೇ ನಡಿಗೆಯ ವ್ಯಕ್ತಿನೇ ಅವತ್ತು ನಡ್ಕೊಂಡು ಬಂದು ಗೌರಿ ಲಂಕೇಶ್ ಅವರು ಹತ್ಯೆ ಮಾಡ್ದ ಅಂತ ಆರೋಪ ಇದೆ. ನಾನಿನ್ನು ಸತ್ಯಾಸತ್ಯತೆ ಬಗ್ಗೆ ಅದು ನ್ಯಾಯಾಲಯದಲ್ಲಿ ಪುರಾವೆ ಆಯಿತು ಅಂತ ಹೇಳ್ತಾ ಇಲ್ಲ, ಉದಾಹರಣೆ ಅಷ್ಟೇ ನಿಮಗೆ ಕೊಟ್ಟಿದ್ದೆ ನಾನು. ಈಗ ನಾನು ತಿರ್ಗಾ ಇಲ್ಲಿಗೆ ಬಂದ ಹಿಂದಕ್ಕೆ ಅರೆಸ್ಟ್ ಮಾಡಿದ್ದಾರೆ ವ್ಯಕ್ತಿನ, ಅವನೇ ಆರೋಪಿ ಅವನೇ ಅಪರಾಧಿ ಅಂದರೆ ಮುಂದಕ್ಕೆ ಅನ್ನೋದನ್ನು ಖಚಿತಪಡಿಸ್ಕೋಬೇಕಾದ್ರೆ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ನ್ಯಾಯಾಲಯದಲ್ಲಿ ನಾಳೆ ಬೇಕಾಬಿಟ್ಟು ಕೊಡೋಕ್ಕಾಗಲ್ವಲ್ಲ ನಾವು, ಈ ಐಡೆಂಟಿಫಿಕೇಶನ್ ಮಾಡಬೇಕು, ಇವನೇ ಬಂದಿದ್ದವನು ಅಂತ ನೀವು ಹೇಳಬೇಕು. ಎಲ್ಲಿ ಹೇಳಬೇಕು ಅದನ್ನು? ಕೋರ್ಟಲ್ಲಿ ಬಂದು ಹೇಳ್ಬೋದು, ಹೇಳ್ದೇ ಇರ್ಬೋದು. ಅದಕ್ಕೆ ಪ್ರಿಲಿಮಿನರಿ ಒಂದು ತಯಾರಿ ಆಗಬೇಕಲ್ಲ. ಆ ತಯಾರಿ ಏನು? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ತಹಶೀಲ್ದಾರ್, ತಹಶೀಲ್ದಾರ್ ಬರ್ತಾರೆ. ಅವರು ಒಂದು ಕ್ರಮ ಇದೆ ಅದಕ್ಕೆ, ಅವರು ಇಂಥ ಒಂದು ತಾರೀಖು ಫಿಕ್ಸ್ ಮಾಡ್ತಾರೆ, ಯಾವುದೋ ಒಂದು ಜಾಗ ಗೌಪ್ಯವಾದ ಜಾಗ, ಆ ಜಾಗದಲ್ಲಿ ತಹಶೀಲ್ದಾರ್ ಬಂದು ಕೂತ್ಕೋತಾರೆ. ಈ ಆರೋಪಿ ಯಾರಿದಾನಲ್ಲ ಅವನನ್ನೇ ಹೋಲುವ ವ್ಯಕ್ತಿಗಳು ಒಂದು 5-6 ಜನ ಕರೀತಾರೆ. ಅವನನ್ನೇ ಹೋಲುವ, ಅವನು ಒಬ್ಬ ಅದರಲ್ಲಿ, ಅವನನ್ನೇ ಹೋಲುವ. ಉದ್ದ ಗಾತ್ರನೂ ಅದೇ ರೀತಿ ಇರಬೇಕು. ಸಣ್ಣ ಕಡ್ಡಿನ ತಗೊಬಂದು ನಿಲ್ಸಿ ಗುಮ್ಮ ಬದ್ದು ಹೊಡೆದಿದ್ದ ಅಂದರೆ ಏಯ್ ಇವನಲ್ಲ ಅಂದ್ಬಿಡ್ತೀನಿ ಸಲೀಸಾಗಿ ಅಲ್ವಾ. ದಪ್ಪಕ್ಕಿದ್ದ ಅವನು ಅಂದರೆ ದಪ್ಪಕ್ಕಿರೋರೇ 5 ಜನ ನಿಲ್ಲಿಸ್ಬೇಕು, ಸಣ್ಣಕ್ಕಿದ್ದವನು ಹೊಡೆದಿದ್ರೆ ಸಣ್ಣಕ್ಕಿರೋನೇ ನಿಲ್ಲಿಸ್ಬೇಕು. ಮತ್ತು ಹೋಲಿಕೆನೂ ಇರಬೇಕು ಆದಷ್ಟು. ಯಾರೋ ನೀಗ್ರೋ ಮುಖದವನು ಕರ್ಕೊಬಂದು ನಿಲ್ಲಿಸ್ಬಿಟ್ಟು ಇವನ ಅಂದರೆ ಇಲ್ಲ ಅಂದ್ಬಿಟ್ಟು ಅಲ್ವೇ. ಅದರಿಂದ ಮುಖ ಚಹರೆ ಉದ್ದ ಗಾತ್ರದಲ್ಲಿ ಹೋಲಿಕೆ ಉಳ್ಳಂಥ 8-10 ಜನನ್ನ ಕರ್ಕೊಬಂದು ಆರೋಪಿಯ ಜೊತೆ ಮಿಕ್ಸ್ ಮಾಡಿ ನಿಲ್ಲಿಸಿ, ಈಗ ನಿಮ್ಮ ಸಾಕ್ಷಿದಾರ ಯಾರಿದ್ದಾನೆ ಅವನಿಗೆ ನೋಡಪ್ಪ ಇದರಲ್ಲಿ ಯಾರೋ ಆರೋಪಿ ಗುರುತಿಸ್ತೀಯಾ ಅಂತ ಕೇಳಿದೆ. ಅವಾಗ ಹಿ ಟೇಕ್ ಸಮ್ ಟೈಮ್ ರಿಕಲೆಕ್ಟ್ ಮಾಡ್ಕೋತಾನೆ. ಇದು ಹೆಂಗೆ ಗೊತ್ತೇನ್ರಿ, ಈ ಪಿಕ್ಚರ್ ಮೆಮರಿ ಇದ್ದಂಗೆ, ಕಣ್ಣಿಗೆ ಹಿಂಗೆ ಕಾಣ್ತು ಚೆಕ್ ಅಂತ ಮರೆ ಆಗೋಯ್ತಲ್ಲ ಆ ಘಟನೆ ಹುಟ್ಟೋಯ್ತ, ಅದು ಅಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ ಅಷ್ಟೇ ನಮಗೆ ಜ್ಞಾಪಕ. ಇವನೇ ನಿಂತ್ಕೊಂಡು ಅವ್ನು ಕೊಚ್ಚುತ್ತಾ ಇದ್ರೆ ನೋಡ್ತಾ ನಿಂತಿರಲ್ಲ, ಒಂದೇ ಹೊಡೆದಿದ್ದನ್ನು ಕಣ್ಣಲ್ಲಿ ಗಮನಿಸಿದ್ರು ಬಹುಶಃ ಒಂದು 10-15 ಸೆಕೆಂಡ್ ನೋಡಿರ್ತಾನೆ ಏನು ಅಷ್ಟೇ ಅಲ್ವಾ. 10 ಸೆಕೆಂಡ್ ನೋಡೋಕ್ಕೂ ಅವಕಾಶ ಆಗಲ್ಲ ರೀ, ಮಿಡಿಯರ ಇಟ್ಕೊಂಡು ನೋಡಿ 10 ಸೆಕೆಂಡ್ ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ, ಅಷ್ಟು ನೋಡಿರೋಲ್ಲ. ಆದರೂ ಅದಷ್ಟು ರೆಕಾರ್ಡ್ ಆಗಿರುತ್ತಲ್ಲ, ಆ ರೆಕಾರ್ಡೆಡ್ ಮೆಮೊರಿನ ಇಲ್ಲಿ ಫ್ಯಾಕ್ಚುಯಲ್ ಸಿಚುಯೇಷನ್ ಏನಿದೆ ಅದಕ್ಕೆ ಕಂಪೇರ್ ಮಾಡ್ಕೋತಾನೆ. ಹೌದು ಹೌದು ಹೌದು ಹೌದು, ಇವನೇ ಇವನೇ ಇವನೇ, ಹೆಲ್ಮೆಟ್ ಹಾಕ್ಕೊಂಡ್ರೆ ಹಿಂಗೆ ಕಾಣುತ್ತೆ, ಮೂಗು ಹಿಂಗಿತ್ತು, ಮೂತಿ ಹಿಂಗಿತ್ತು, ಸ್ವಲ್ಪ ಈ ಕಡೆಗೆ ತಿರುಗಿತ್ತು, ಇವನೇ ಅಂತ ಗುರುತಿಡಿತಾನೆ. ಅವನು ಗುರುತು ಹಿಡಿದ್ರೆ ಆ ಗುರುತು ಹಿಡ್ದ ಅನ್ನೋದನ್ನು ರೆಕಾರ್ಡ್ ಮಾಡ್ಕೋತಾರೆ. ಪೊಲೀಸ್ನವರಲ್ಲ, ತಹಶೀಲ್ದಾರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಅವರ ಸಮಕ್ಷಮದಲ್ಲಿ ಐಡೆಂಟಿಫಿಕೇಶನ್ ಪೀರಿಯಡ್ ಆಗುತ್ತೆ. ಫೇಲ್ಯೂರು ಆಗ್ಬೋದು, ಹಿ ಮೇ ನಾಟ್ ಐಡೆಂಟಿಫೈ ಆಲ್ಸೋ. ಯಾರಿದ್ದಾನೆ ಕಂಪ್ಲೇಂಟು ದೂರು ಕೊಟ್ಟವನು ಐಡೆಂಟಿಫೈ ಮಾಡ್ದೇನು ಹೋಗ್ಬೋದು. ಐಡೆಂಟಿಫೈ ಮಾಡಿದ್ರೆ ಏನು ಅದರ ವರದಿ ತಗೋತಾರೆ, ಅದನ್ನು ಮುಂದಕ್ಕೆ ನೀವು ನ್ಯಾಯಾಲಯಕ್ಕೂ ಬರಬೇಕು. ತಹಶೀಲ್ದಾರು ನಾನು ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡಿಸ್ದೆ, ನನ್ನ ಸಮಕ್ಷಮದಲ್ಲಿ ನಡೀತು,

ಅವ್ರನ್ನ ಐಡೆಂಟಿಫೈ ಮಾಡಿದ ಕೋರ್ಟಲ್ಲೂ ಒಂದೊಂದು ಸರಿ ಮಾಡ್ತಾರೆ. ಈಗ 5 ಜನ ನಿಂತಿರ್ತಾರೆ, A1, 2, 3, 4, 5 ಅಂತ ಗೊತ್ತು, ಕೊನೆಯಲ್ಲಿ ನಿಂತವ್ರು ನಾಗರಾಜ ಅಂತ ಗೊತ್ತು. ಹೇಳ್ರಿ ನಾಗರಾಜ ತೋರಿಸಿ ಅಂತ ಜಡ್ ಕೇಳಿದ್ರು ಕೊನೆ ಒಂದು ತೋರಿಸ್ಬಿಡ್ತಾನು. ಅದನ್ನು ಮಿಕ್ಸ್ ಮಾಡ್ತಾರೆ, ನಾಗರಾಜನ್ನ ಮಧ್ಯ ನಿಲ್ಲಿಸ್ತಾರೆ, ಕೃಷ್ಣಮೂರ್ತಿನ ಈ ಕಡೆ ನಿಲ್ಲಿಸ್ತಾರೆ, ನಾರಾಯಣನ ಇನ್ನೊಂದು ಕಡೆ ನಿಲ್ಲಿಸ್ತಾರೆ. ತಿರ್ಗಾ ಇವರಲ್ಲಿ ಯಾರು ತೋರಿಸು ಅಂದರೆ ಅವನು ಕನ್ಫ್ಯೂಸ್ ಆಗಿಬಿಡುತ್ತ. ಮೊದಲು ಹೇಳ್ಕೊಟ್ಟಿರ್ತಾರೆ ಬಲಗಡೆ

ಹೋದದ್ದು ಅವನ ಮೆಮೊರಿಯನ್ನು ರಿಫ್ರೆಶ್ ಮಾಡ್ಕೊಂಡಂಗಾಗುತ್ತೆ. ಅದರ ಆಧಾರದ ಮೇಲೆ ತಹಸೀಲ್ದಾರ್ ಏನು ರಿಪೋರ್ಟ್ ಮಾಡಿರ್ತಾನೆ, ಸಕ್ಸಸ್ ಆಯಿತು ಐಡೆಂಟಿಫಿಕೇಷನ್ನು, ಫೇಲ್ಯೂರ್ ಆಯಿತು ಅನ್ನೋದು, ಆ ವರದಿಯನ್ನು ಕೂಡ ಪೊಲೀಸ್ ತನಿಖೆ ವರದಿ ಜೊತೆ ಸೇರಿಸ್ಕೊಂಡು ಅಗತ್ಯ ಬಿದ್ದರೆ ತಹಸೀಲ್ದಾರನು ಕೂಡ ನ್ಯಾಯಾಧೀಶರ ಮುಂದೆ ಕರೆದು ವಿಚಾರಣೆ ಮಾಡಬಹುದು. ಹಾಗೆ ಐಡೆಂಟಿಫೈ ಮಾಡಿದ್ದ ಇವನು, ಆ ಕಾರಣಕ್ಕೆ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಇವತ್ತಿ ಮೆಸೇನು ನನಗೆ ಗೊತ್ತಾಗ್ತಾ ಇಲ್ಲ ಅಂತಾನು ಅನ್ಬೋದು ಇವನು, ಅಥವಾ ಇಲ್ಲ ಇವನು ಅಲ್ಲ ಅಂತಲೂ ಅನ್ಬೋದು. ಆದರೆ ಅವಾಗ ಮಾಡಿದಾನಲ್ಲ, ಸುಮ್ಮನೆ ಬೇಸ್ಲೆಸ್ ಚಾರ್ಜ್ ಶೀಟ್ ಅಲ್ಲ ಇದು. ಈ ರೀತಿ ಮಾಡಿದಾಗ ಜನರಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಗತ್ಯ ಇದೆಯಾ ಅಂತ ಈಗ ನಾನು ಮುಂದೆ ಕೊಟ್ಟೋದೆ, ಕೋರ್ಟ್ ಹೋದೆ, ಮ್ಯಾಜಿಸ್ಟ್ರೇಟ್ ಬೇಲ್ ಕೊಟ್ಟರು ಅನ್ನೋವರೆಗೂ ಹೊರಟೋಗ್ಬಿಟ್ಟೆ. ಅದಕ್ಕೂ ಹಿಂದಿನ ಸ್ಟೇಜ್ ಹೇಳ್ತಾ ಇದ್ದೀನಿ. ಏನಾದರೂ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಅಗತ್ಯ ಇದೆಯಾ ಒಂದು ಅಂತ, ಜನರಲಿ ಬೇಕಾಗೇ ಇಲ್ಲ. ಏನು ಮೆಡಿಕಲ್ ಎಕ್ಸಾಮು, ಬ್ಯಾಂಕಲ್ಲಿ ದುಡ್ಡು ಕಿತ್ಕೊಂಡು ಹೋದವನ್ನ ಮೆಡಿಕಲ್ ಎಕ್ಸಾಮ್ ಏನು ಮಾಡ್ತೀರಿ ನೀವು ಅಲ್ವೇ? ಆದರೆ ಗಂಭೀರವಾದ ಕೆಲವು ಪ್ರಕರಣಗಳಲ್ಲಿ ಡಾಕ್ಟ್ರು ಎಕ್ಸಾಮಿನೂ ಮಾಡ್ತಾರೆ. ನಿಮ್ಗೊಂದು ಹೇಳ್ತೀನಿ, ನಾಥೂರಾಮ್ ಗೋಡ್ಸೆ, ನಾಥೂರಾಮ್ ಗೋಡ್ಸೆ ಗಾಂಧೀಜಿಯವ್ರನ್ನ ಗುಂಡಿಟ್ಟು ಕೊಂದ. ಅಲ್ಲಾಡಲೇ ಇಲ್ಲ ಅವನು, ಅದೇ ಜಾಗದಲ್ಲಿ ನಿಂತೇ ಇದ್ದ, ಅಲ್ಲಾಡಲೇ ಇಲ್ಲ, ರಿವಾಲ್ವರ್ ಕೈಯಲ್ಲಿದ್ದ ಕೆಳಗೆ ಹಾಕ್ದ, ಸರಂಡ್ರು, ಏನು ಮಾತಾಡಲೇ ಇಲ್ಲ ಅವನು. ಡಾಕ್ಟ್ರು ಒಬ್ರು ಅಲ್ಲೇ ಗುಂಪಲ್ಲಿದ್ದವ್ರು ಬಂದು ಅವನ ಪಲ್ಸ್ ಹಿಡ್ಕೊಂಡು ನೋಡಿದ್ರು ಅಂತ. ಏನು ಇಲ್ಲ, ಗಂಭೀರವಾಗಿದ್ದಾನೆ ಅಂದ್ರೆ ಯಾವುದೇ ಮನಸ್ಸಿನಲ್ಲಿ ಆತಂಕ ಇಲ್ಲ ಅವನಿಗೆ. ಡಗ್ ಡಗ್ ಡಗ್ ಡಗ್ ಹೊಡ್ಕೊಳ್ಳಲ್ಲ ನಾವೇನಾದ್ರು ಈ ತರ ಮಾಡ್ಬಿಟ್ರೆ. ಆ ತರ ಮದನ್ ಲಾಲ್ ಧಿಂಗ್ರಾ ಅವನು ಶೂಟ್ ಮಾಡ್ದ ಬ್ರಿಟಿಷ್ ಅಧಿಕಾರಿಯನ್ನ. ಅಲ್ಲೇ ಸಭೆಯಲ್ಲಿ ಇದ್ದಂತ ಒಬ್ಬ ಡಾಕ್ಟರ್ ಓಡ್ ಬಂದು ಇವನ ಹತ್ರ ಹಿಡ್ಕೊಳಕ್ಕೆ ಡಾಕ್ಟರ್ ನಡಕ್ತಾ ಇದ್ದಂತೆ, ಧಿಂಗ್ರ ನಡಗಲಿಲ್ಲ. ಅದು ದೃಢವಾಗಿ ನಿಲ್ಲವನು ನಿಲ್ತಾನೆ. ಆದ್ರಿಂದ ಇವನ ಮೆಡಿಕಲ್ ಎಕ್ಸಾಮಿನೇಷನ್ ಇಂದ ಏನೂ ಪ್ರಯೋಜನ ಆಗದೆ ಹೋಗ್ಬೋದು. ಆದ್ರೆ ಕೆಲವು ಸಾರಿ ಮೈ ಮೇಲೆ ಗಾಯದ ಗುರುತು, ನನಗೆ ನೀವು ಹೊಡೆಯೋಕೆ ಬಂದಾಗ ನಾನು ಪ್ರತಿರೋಧ ವ್ಯಕ್ತಪಡಿಸ್ದೆ, ಆ ಪ್ರತಿರೋಧದಲ್ಲಿ ನಿಮ್ಮ ಮೈ ಮೇಲೆ ಗಾಯ ಆಗಿದೆ, ನಾನು ಉಗುರಿನಲ್ಲಿ ಗಿರ್ಚಿದ್ದೀನಿ, ನೀವು ನನ್ನ ಕೂರ್ಲು ಕಿತ್ತಿರ್ತೀರಿ, ಆ ಕಿತ್ತಿದ್ದು ನಿಮ್ಮ ಉಗುರಿನಲ್ಲಿ ಅಂಟ್ಕೊಂಡಿರುತ್ತೆ, ಹೀಗೆ ಏನೋ ನಿಮ್ಮ ಮೈ ಮೇಲೆ ಇರತಕ್ಕಂಥ ಕೆಲವು ಗಾಯಗಳು, ಅದು ತನಿಖೆಗೆ ಸಹಾಯ ಆಗಬಹುದು. ನೀನೇ ಈ ಜಗಳದಲ್ಲಿದ್ದವನು ನೀನೇ ಅಂತ, ನನ್ನ ಮೇಲೆ ನೀನ್ ಜಗಳ ಮಾಡಿದ್ಯಾ ಅಂತ. ಸೊ ಏನೇನಾದ್ರೂ ಬೇಕಾಗುತ್ತಲ್ಲ ಅಂತಹದಕ್ಕಾಗಿ ತನಿಖೆ ಮಾಡುವಾಗ ಮುಂಚೆ ಪೂರ್ವದಲ್ಲಿ ಇವನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಎಲ್ಲ ಕೇಸಲ್ಲೂ ಮೆಡಿಕಲ್ ಎಕ್ಸಾಮ್ ಮಾಡಬೇಕು ಅಂತೇನಿಲ್ಲ, ಕೆಲವು ಗಂಭೀರವಾದ ಪ್ರಕರಣಗಳಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸೋದು ಸೂಕ್ತ. ಈಗ ರೇಪ್ ಕೇಸ್ ಇರುತ್ತೆ, ರೇಪ್ ಕೇಸಲ್ಲಿ ಈ ಆರೋಪಿ ಯಾರಿದ್ದಾನೆ ಅವನನ್ನೇ ಮೆಡಿಕಲ್ ಎಕ್ಸಾಮ್ ಮಾಡಿಸ್ಲೇಬೇಕು. ಆ ಹಂತದಲ್ಲಿ ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಂತ ವಿಷಯ, ಇವನು ಉಗುರು ನೋಡ್ತಾರೆ, ಇವನು ಕೂದಲು ನೋಡ್ತಾರೆ, ಇವನು ಬೆವರು ಹೊನಿ ಕಲೆಕ್ಟ್ ಮಾಡ್ತಾರೆ, ಇನ್ನೊಂದು ಏನಾದ್ರು ಸ್ಪೂಟಮ್ ಅಂತೀವಲ್ಲ ಏನ ಕಫ ಇದ್ರೆ ಅದನ್ನು ಸಂಗ್ರಹ ಎಲ್ಲ ತಗೊಳ್ತಾರೆ. ಅದರದ್ದು ಏನಾದರೂ ಒಂದು ಚೂರಾದ್ರೂ ಈ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯ ಮೇಲೆ ಕಾಣಿಸ್ತು ಅಂದರೆ ವೀರ್ಯ ಇರ್ಬೋದು, ಇನ್ನೊಂದು ಮತ್ತೊಂದು ಇಂಥದ್ದು ಏನೇ ಆ ದೇಹದ ಮೇಲೆ ಸಿಕ್ಕಿದ್ರು ಕೂಡ ಇವನು ಆ ದೇಹದ ಜೊತೆ ಸಂಪರ್ಕ ಮಾಡೋಕ್ಕೆ ಹೋಗಿದ್ದ ಅಥವಾ ಸಂಪರ್ಕ ಮಾಡಿದ್ದ, ಅದಕ್ಕಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ಆ ಡಾಕ್ಟ್ರಿಂದ ಇಂಥದ್ದು ಏನೇನು ಸಿಕ್ತು ಮಾಹಿತಿ ಅನ್ನೋ ಬಗ್ಗೆ ಒಂದು ವರದಿನೂ ತೆಗೆದುಕೊತಾರೆ. ರೇಪ್ ಕೇಸ್ಗಳಲ್ಲಂತೂ ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟು ಡಿಸೈಸಿವ್. ಕೆಲವು ಸಾರಿ ಏನಾಗಿದೆ ಅಂದರೆ ಇವನಿಗೆ ದೌರ್ಜನ್ಯ ಮಾಡುವ ಕೆಪ್ಯಾಸಿಟಿನೇ ಇಲ್ಲ. ಹೀಗಾಗಿದ್ದು ಅದೇ ತಾನೆ ಯಾವುದು ಚಿತ್ರದುರ್ಗ ಕೇಸಲ್ಲ ಏನೋ ಡಾಕ್ಟ್ರು ಪರೀಕ್ಷೆ ಮಾಡಿಬಿಟ್ಟು ಇವನಿಗೆ ಆ ಕೆಪ್ಯಾಸಿಟಿನೇ ಇಲ್ಲ ಅಂತ ರಿಪೋರ್ಟ್ ಕೊಟ್ಬಿಟ್ರು. ಆ ಕೆಪಾಸಿಟಿ ಇಲ್ಲದಿದ್ದವನು ಏನು ದೌರ್ಜನ್ಯ ಮಾಡ್ತಾನೆ, ಇವನು ಹೋಗ್ಬಿಟ್ಟು ಇವನು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡ್ಬೇಕಾದ್ರೆ ಬೇಸಿಕ್ ಇನ್ನರೆಂಟ್ ಇದಿರ್ಬೇಕಲ್ಲ, ಪೊಟೆನ್ಸಿ ಇರಬೇಕಲ್ಲ, ಅದೇ ಇಲ್ಲ, ಇವನೇನು ಮಾಡೋನು ಇವನು. ಸೊ ಇಂಥದ್ದೆಲ್ಲ ಮಾಹಿತಿಯನ್ನು ಅವನನ್ನು ಅರೆಸ್ಟ್ ಮಾಡೋ ಪೂರ್ವದಲ್ಲಿ ಅಂದರೆ ಅರೆಸ್ಟ್ ಮಾಡಿದ ನಂತರ ಇದೆಲ್ಲ ಮಾಹಿತಿಯನ್ನು ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ ಇವನನ್ನು ಸಂಪರ್ಕ ಮಾಡಿಕೊಂಡು ಆಮೇಲಿಂದ ಮುಂದುವರಿತಾರೆ ಅವರು ತನಿಖೆಗೆ. ಮೂರು ಅಂಶ ಗಮನಿಸಿದ್ವು ನಾವು. ಒಬ್ಬ ವ್ಯಕ್ತಿಯನ್ನು ಬಂಧಿಸೋದು ಒಂದು ಅಪರಾಧಿಕ ಪ್ರಕರಣದಲ್ಲಿ ಅಂದರೆ ಅವನ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡೆತಡೆ ಒಡ್ಡಿದಂತೆ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡೆತಡೆ ಒಡ್ಡಬೇಕಾದ್ರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದ್ದರೆ ಒಡ್ಬೋದೇ ಹೊರತು, ಎಕ್ಸೆಪ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರೊಸೀಜರ್, ಆ ಕ್ರಮವನ್ನು ಅನುಸರಿಸಿ ಅಡೆತಡೆ ಒಡ್ಡಬಹುದೇ ಹೊರತು ಅನ್ಯಥ ಒಡ್ಡುವ ಹಾಗಿಲ್ಲ. ಅದೆರಡು ಆ ಥರ ಒಡ್ಡಲೇಬೇಕಾದ ಸಂದರ್ಭ ಬಂದಾಗ ಆ ವ್ಯಕ್ತಿಯನ್ನು ಬಂಧಿಸ್ತಾರೆ. ಬಂಧಿಸಿದ ನಂತರ ಏನೇನು ಮಾಡಬೇಕು ಅನ್ನೋದ್ರ ಕ್ರಮ ಸ್ವಲ್ಪ ಬ್ರೀಫಾಗೆ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ನ್ಯಾಯಾಧೀಶರ ಮುಂದೆ

0: ಮಾಡೋ ಕಾರಣ ಏನು? ಆ ಹಂತದಲ್ಲೂ ಕೂಡ ಪೊಲೀಸ್ನವರು ಅವ್ರನ್ನ ಕೇಳಿ ಪಡ್ಕೊಂಡು ನಮ್ಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ನೀವು ನಮ್ಮ ಸೂಪರ್ದಲ್ಲಿ ಇರಬೇಕು ಅಂತ ಕೇಳ್ಕೊಬೋದು. ಆ ನಂತರ ಯಾವ ರೀತಿ ಅವರು ತನಿಖೆಯನ್ನು ಮುಂದುವರಿಸಿ ಅಲ್ಟಿಮೇಟ್ಲಿ ಅವರ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಧೀಶರ ಮುಂದೆ ಸಲ್ಲಿಸ್ತಾರೆ. ಆ ನಂತರ ವಿಚಾರಣೆ ಪ್ರಾರಂಭ ಆಗುತ್ತೆ. ಏತನ್ಮಧ್ಯೆ ಬಂಧನದಿಂದ ವಿಚಾರಣೆಗಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕಾ ಅಥವಾ ಅಲ್ಲಿವರೆಗೂ ಇವನು ಮ್ಯಾಜಿಸ್ಟ್ರೇಟರ ಸೂಪರ್ದಿನಲ್ಲಿ ಕಸ್ಟಡಿಯಲ್ಲಿ ಅಂದರೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕಾ ಅನ್ನೋದನ್ನು ಕೂಡ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಪೊಲೀಸ್ ಕಸ್ಟಡಿ ಇರ್ತಕ್ಕಂಥದ್ದು ಕೇವಲ ತಾತ್ಕಾಲಿಕ, ಒಂದು ವಾರ ಇರ್ಬೋದು, 15 ದಿನ ಇರ್ಬೋದು, ತನಿಖೆಗೋಸ್ಕರ ಮಾತ್ರ ಅದು ಕಸ್ಟಡಿ. ಅದರಿಂದ ಕಾಯಂಆಗಿ ಒಂದು ಪೊಲೀಸ್ ಲಾಕಪ್ಪಲ್ಲೇ ಕೂತಿರ್ಬೇಕು ಅಂತಲ್ಲ. ಜೈಲ್ ಅನ್ನೋದಿದೆಯಲ್ಲ, ಅಲ್ಲಿ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ ಅಂತಾರೆ, ವಿಚಾರಣಾಧೀನ ಕೈದಿಗಳು. ಇವರೆಲ್ಲ ಕೈದಿಗಳಲ್ಲ, ಆರೋಪಿಗಳಲ್ಲ, ಬರೀ ಇದು ಅಪರಾಧಿಗಳಲ್ಲ ಇವರು, ವಿಚಾರಣಾಧೀನ ಇವರೆಲ್ಲ. ವಿಚಾರಣೆ ಆಗ್ಬೇಕಲ್ಲ, ಅಲ್ಲಿವರೆಗೂ ಇವ್ರನ್ನ ಜೈಲಲ್ಲಿ ಕೂರಿಸ್ಕೊಂಡಿರ್ತೀವಿ ನಾವು. ಶಿಕ್ಷೆ ಅನುಭವಿಸ್ತಾ ಇಲ್ಲ ಅವರು, ವಿಚಾರಣಾಧೀನ. ಅವ್ರನ್ನ ಅಲ್ಲೇ ಕೂರಿಸಿರ್ಬೇಕಾ ಅಥವಾ ಜಾಮೀನ್ ಮೇಲೆ ಬಿಡುಗಡೆ ಮಾಡಬೇಕಾ ಅನ್ನೋದಕ್ಕೂ ಕೂಡ ಈ ಕಾಯ್ದೆಯಲ್ಲಿ ಪ್ರಾವಿಷನ್ಸ್ ಇದೆ. ಅದನ್ನ ಅನುಸರಿಸಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಬಹುದು. ಇಷ್ಟು ಅಂಶಗಳನ್ನು ಬಹಳ ಸ್ಥೂಲವಾಗಿ ಹೇಳಿದ್ದೀನಿ. ಇದನ್ನೇ ಯಾವುದೇ ಒಂದು ಪ್ರಕರಣಕ್ಕೆ ಅನ್ವಯ ಮಾಡಿಬಿಟ್ಟು ನಮ್ಮೂರಲ್ಲಿ ಈ ಥರ ಆಯಿತು ಆದ್ದರಿಂದ ನಮಗೆ ಇದು ಸಿಕ್ಕಬೇಕಾ ಅಂತ ನೀವು ಪ್ರಶ್ನೆ ಕೇಳೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಪ್ರಕರಣದಲ್ಲೂ ಬೇರೆ ಬೇರೆ ವಿಶೇಷವಾದ ಅಂಶಗಳಿರ್ತವೆ. ಆ ವಿಶೇಷವಾದ ಅಂಶನೂ ಗಮನದಲ್ಲಿ ಇರಿಸ್ಕೊಂಡು ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ, ನ್ಯಾಯಾಧೀಶರ ಆದೇಶಗಳನ್ನು ಮಾಡ್ತಾರೆ, ಪೊಲೀಸ್ನವರು ಕ್ರಮ ಜರುಗಿಸ್ತಾರೆ. ಆದ್ದರಿಂದ ಈಗೆಷ್ಟೋ ಡೌರಿ ಪ್ರೊಹಿಬಿಷನ್ ಕೇಸ್ ಅಂತ ಇದ್ದೀರಿ, ಅದು ಗಂಭೀರ ಸ್ವರೂಪದ್ದು. ಬೇಡ, ಸಿವಿಲ್ ರೈಟ್ಸ್ ಕೇಸ್ ಅಂತ ಇದೆ, ಜಾತಿ ನಿಂದನೆ ಪ್ರಕರಣ ಅಂತ, ಅದು ಗಂಭೀರ ಸ್ವರೂಪದ್ದು. ನೇರ ಅರೆಸ್ಟ್ ಮಾಡೋಕ್ಕೆ ಅವಕಾಶ ಇದೆ, ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಏನಂತ, ಆ ರೀತಿ ದೂರು ಬಂತು ಅಂತ ನೇರ ಅರೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅರೆ, ನೀವು ಅರೆಸ್ಟ್ ಮಾಡ್ಬೋದು ಅಂತ ಇಷ್ಟೊತ್ತು ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದೆ ಅಂತೀರಿ. ಈಗ ಏನದ ಅರ್ಥ ನೋಡಿ, ದಾಖಲೆಗಳನ್ನು ಪೂರ್ತಿ ಪರಿಶೀಲನೆ ಮಾಡಿ, ಮೇಲ್ನೋಟಕ್ಕೆ ನಿಮಗೆ ಮನವರಿಕೆ ಆದರೆ ಪೊಲೀಸ್ನವ್ರಿಗೂ ಮನವರಿಕೆ ಆಗಬೇಕು. ಹಾಂ, ಬರೀ ಇದು ಮಾಡಿಕೊಂಡು ಉಡಾಫೆ ಕೆಲಸ ಮಾಡೋದಲ್ಲ, ನಿಮಗೂ ಮನವರಿಕೆ ಆಗಿ ಇವನ್ನ ಬಂಧಿಸಲೇಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸಿದಾಗ ನೀವು ಅವರನ್ನು ಬಂಧಿಸಿ. ಅನಗತ್ಯವಾಗಿ ಒಬ್ಬ ವ್ಯಕ್ತಿ ಈಗ ಡೌರಿ ಕೇಸ್ನಲ್ಲಿ ಏನು ಮಾಡ್ತಾರೆ ಗೊತ್ತೇ, ನಮ್ಮ ಗ್ರಾಮೀಣ ಪ್ರದೇಶದ ಮಾತು, ಇದೇನು ಉತ್ಪ್ರೇಕ್ಷ ಅಲ್ಲ ನಾನು ಹೇಳೋದು. ಯಾರು ಕೇಳ್ದ ಡೌರಿ? ಗಂಡ ಕೇಳ್ಬೋದು, ಬೇಡ ಅತ್ತೆ ಕೇಳ್ಬೋದು, ಮಾವ ಕೇಳ್ಬೋದು. ಆ ಹುಡುಗನ ಅಕ್ಕ ತಂಗಿರನ್ನೆಲ್ಲ ಸೇರಿಸಿ ಕೇಸ್ ಆಗ್ತವೋ ಇಲ್ವನು? ಅವ್ರ ಅಕ್ಕ ಯಾವುದೋ 150 ಕಿಲೋಮೀಟರ್ ಆಚೆ ಯಾವುದೋ ಗ್ರಾಮದಲ್ಲಿ ಅವಳು ಗಂಡನ ಮನೆಯಲ್ಲಿ ಸಂಸಾರ ಮಾಡ್ಕೊಂಡಿದ್ದಾಳೆ, ಇಲ್ಲ ಅವಳನ್ನೂ ಆರೋಪಿ ಮಾಡ್ತೀವಿ, ತಿರುಗಲಿ ಬಿಡು ಅವಳು ಕೋರ್ಟ್ಗೆ ಅನ್ನೋದು. ಅವಳು ತಂಗಿ ಮದುವೆ ಆಗಿಲ್ಲ ಇನ್ನು ಹುಡುಗಿ, ಅವಳನ್ನು ಆರೋಪಿ ಮಾಡೋದು. ಮದುವೆ ಆಗಿರೋ ಹುಡುಗಿ ಕೋರ್ಟ್ಗೆ ಬಂದು ಬಂದು ಕೈ ಕಟ್ಕೊಂಡು ನಿಂತ್ಕೋಬೇಕಲ್ರಿ? ಬೇಕಾಬಿಟ್ಟು ಬಂಧನ ಮಾಡ್ತಾರೆ ಡೌರಿ ಕೇಸ್ಗಳಲ್ಲಿ, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಕೇಸ್ಗಳಲ್ಲಿ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಇಂಥ ಪ್ರಕರಣಗಳಲ್ಲಿ ಆರೋಪ ಗಂಡನ ಮೇಲಿದ್ದಾಗ ಗಂಡನನ್ನು ಬಂಧಿಸ್ಬೋದು, ಆರೋಪ ಬೇರೆಯವ್ರ ಮೇಲೂ ಇದ್ದಾಗ ಸಾಕಷ್ಟು ಮಾಹಿತಿ ಇದೆಯಾ, ಸಾಕ್ಷ್ಯಾಧಾರಗಳ ಮೇಲ್ನೋಟಕ್ಕಿದೆಯಾ, ಅದನ್ನು ನೋಡಿಕೊಂಡು ಬಂಧಿಸಬೇಕೆ ಹೊರತು ಬೇಕಾಬಿಟ್ಟು ಬಂಧಿಸೋಕೆ ಹೋಗಬೇಡಿ. ಇದು ಸಿವಿಲ್ ರೈಟ್ಸ್ ಕೇಸ್ಗೂ ಅನ್ವಯ ಆಗುತ್ತೆ. ಅಲ್ಲೂ ಈಗ ಅಂದ ಬೈದ ಅಂತ ಇದೆ, ಹಂಗನ್ಬಿಟ್ಟು ಎಲ್ಲಾರು 15 ಜನ ನಮ್ಮಲ್ಲಿ ಇರೋರನ್ನೆಲ್ಲ ಸೇರಿಸ್ಕೊಂಡು ಇವ್ರು ಒಟ್ಟೊಟ್ಟು ಕೂತ್ಕೊಂಡು ಬೈದ್ರು ಹಿಂಗಂದ್ರು ಹಂಗಂದ್ರು ಅಂತ ನೀವು ಒಂದು ದೂರು ಕೊಟ್ಬಿಟ್ಟಿದ್ರೆ ಬಂಧಿಸೋಕೆ ಹೋಗಬಾರ್ದು ಅನ್ನೋದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಯಾತಕ್ಕೆ ಹೇಳ್ತಾ ಇದ್ದೀವಿ ತಿರ್ಗಾ, ಬೈಲ್ ಈಸ್ ಎ ಜನರಲ್ ರೂಲ್, ಜೈಲ್ ಈಸ್ ಎನ್ ಎಕ್ಸೆಪ್ಷನ್. ಅನಗತ್ಯವಾಗಿ ಬಂಧನಕ್ಕೆ ಯಾಕೆ ಒಳಪಡಿಸ್ತೀವಿ? ಅಗತ್ಯ ಇದ್ದ ಕಡೆ ಬಂಧನಕ್ಕೆ ಒಳಪಡಿಸಿ. ಆ ರೀತಿ ಬಂಧನಕ್ಕೆ ಒಳಪಡಿಸಿದವ್ರು ಕೂಡ ಜಾಮೀನ್ ಮೇಲೆ ಬಿಡುಗಡೆ ಮಾಡುವುದೇ ರೂಲು, ಜಾಮೀನ್ ಮೇಲೆ ಬಿಡುಗಡೆ ಮಾಡದೆ ಜೈಲಲ್ಲಿ ಕೂರಿಸ್ಕೊಳ್ಳೋದು ಎಕ್ಸೆಪ್ಷನ್. ಈ ಸೂತ್ರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ನಮ್ಮ ಸಮಸ್ಯೆ ಬಂದಾಗ ವಕೀಲರ ಮುಖಾಂತರ ಪರಿಹಾರ ಕೇಳಬಹುದು.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ಒಂದು ವಿಷಯದ ಕುರಿತು ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
0: ಧನ್ಯವಾದ.
1: ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ. ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಧನ್ಯವಾದಗಳು.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ. ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900530319 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900530319. ನಮಸ್ಕಾರ, ಶುಭರಾತ್ರಿ.